ಆಕಾಶವಾಣಿ ಮೈಸೂರು ಎಫ್ಎಂ 100.6 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಆಷಾಢ ಮಾಸದ 14 ದಿನ. ಸ್ಥಳೀಯ ಪಂಚಾಂಗ ನಿಜ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷದ ಪಂಚಮಿ, ಅಂದರೆ 2026 ಇಸವಿ ಜುಲೈ ತಿಂಗಳ 5 ತಾರೀಖು ಭಾನುವಾರ. ಈಗ ವೇಳೆ 5:58:40. ಆತ್ಮೀಯ ಕೇಳುಗರಿಗೆಲ್ಲ ಕೀರ್ತಿಯಸ್ ಬೈಂದೂರು ಮಾಡುವ ಮುಂಜಾನೆಯ ನಮಸ್ಕಾರ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 6 ಗಂಟೆ. ಇಂದು ನಮ್ಮ ಕೇಂದ್ರದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಬೆಳಿಗ್ಗೆ 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೇಳಿ ಚಿಂತನ, ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 6:35 ಕಸ್ತೂರಿ ಮಾತ್ರೆ ವಾರಕ್ಕೊಂದು, ನಾಕಸ್ತೂರಿ ಅವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ, ರಚನೆ ಬಿಎಸ್ ರಾಜಾರಾಮ್, ಪ್ರಸ್ತುತಿ ಉಮೇಶ್ ಎಸ್ಎಸ್. ಈ ಕಾರ್ಯಕ್ರಮದ ಮರುಪ್ರಸಾರ ಈ ಸಂಜೆ 6:10. ಅನಂತರ ಸುನೀತಾ ಅನಂತಸ್ವಾಮಿ ಅವರು ಹಾಡಿರುವ ಭಾವಗೀತೆ. 6:50 ರೈತರಿಗೆ ಸಲಹೆ. 7:15 ಕಾದಂಬರಿ ವಿಹಾರ, ಕೃಪಾಕರ ಸೇನಾನಿ ಅವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಜಿ ಶಾಂತಕುಮಾರ್. 7:30 ಸೇವಾ ವಾಹಿನಿ, ಚಿತ್ರಗೀತೆಗಳನ್ನು ಆಲಿಸಬಹುದು. ಈ ಬೆಳಿಗ್ಗೆ 7:45, 8:30, 9:30 ಹಾಗೂ ಸಂಜೆ 4:45. ಈ ಬೆಳಿಗ್ಗೆ 9:05 ರಾಜ್ಯವ್ಯಾಪಿ ಜಾಲದಲ್ಲಿ ವನಮಹೋತ್ಸವ ಕುರಿತ ವಿಶೇಷ ಕಾರ್ಯಕ್ರಮ. ವನಮಹೋತ್ಸವದ ಸಂದರ್ಭದಲ್ಲಿ ಅರಣ್ಯ ಸಂರಕ್ಷಣೆಯ ಮಹತ್ವ, ಈ ಕುರಿತು ಹಾಸನ ಅರಣ್ಯ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಿ ಏಡುಕುಂಡಲು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು

0: ಮಧುಸೂದನ್. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 9:40 ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಯೋಪಿಯಾ ಲಕ್ಷಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ನೇತ್ರ ತಜ್ಞರಾದ ಡಾಕ್ಟರ್ ಸ್ವಾತಿ ಆರ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. 10:00 ಕೇಳಿಗಿಳಿಗಳೇ, ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನಿನ್ ಕಾರ್ಯಕ್ರಮ. 10:30 ಮಕ್ಕಳ ಮಂಟಪ, ಚೈತನ್ಯ ಚಿಲುಮೆ ಮಾಲಿಕೆಯಲ್ಲಿ ಬಾಲಪ್ರತಿಭೆ ಪ್ರಾಂಜಲಿರಾವ್ ಎ ಹಾಗೂ ಅವರ ತಾಯಿ ರಂಜಿತಾ ಎಂಎಲ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. 11:00 ಮಿಶ್ರ ಮಾಧುರ್ಯ. ಈ ಮಧ್ಯಾಹ್ನ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ, ಮಾಧ್ಯಮ ಲೋಕದ ಸೃಜನಶೀಲ ವ್ಯಕ್ತಿ ವರ್ಷಾ ರಾಮಚಂದ್ರ ಅವರ ಪರಿಚಯ. ಪರಿಚಯಿಸುತ್ತಾರೆ ಆಶಾ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು, ಸುಷ್ಮಿತಾ ಎಲ್ ಅವರು ಹಾಡಿರುವ ದಾಸರ ಪದಗಳು. 12:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ವಡ್ಗಲ್ ರಂಗಶೆಟ್ಟಿ ಮತ್ತು ಸಂಗಡಿಗರಿಂದ ಕಾರ್ಯಕ್ರಮ. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಸರಣಿಯಲ್ಲಿ ಪ್ರಧಾನಮಂತ್ರಿ ಗ್ರಾಮೀಣ ಅಂಚೆ ಯೋಜನೆ, ಈ ಕುರಿತು ಮಾಹಿತಿ. 1:20 ಶಾಂತಲಾ ವಟ್ಟಂ ಅವರು ಹಾಡಿರುವ ಭಾವಗೀತೆಗಳು. 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ನಕ್ಷತ್ರ ಲೋಕ, ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ. ಖ್ಯಾತ ಸಂಗೀತ ನಿರ್ದೇಶಕ ಪೂರ್ಣಚಂದ್ರ ತೇಜಸ್ವಿ ಅವರೊಂದಿಗೆ ಮಾತುಕತೆ, ಪ್ರಸ್ತುತಿ ಶ್ರೀಮಾನ್ ಎಸ್. 3:40 ಸಿರಿಗನ್ನಡಂ ಗಿಲ್ಗೆ, ಪ್ರಸ್ತುತಿ ಜಿಕೆ ರವೀಂದ್ರಕುಮಾರ್. 3:45 ಯಕ್ಷಗಾನ ತಾಳಮದ್ದಲೆ, ಪ್ರಸಂಗ ಸೀತಾ ಪರಿತ್ಯಾಗ, ಪ್ರಸ್ತುತಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕೃಪಾಪೌಷಿತ ಯಕ್ಷಗಾನ ಮಂಡಳಿಯ ಕಲಾವಿದರು. 6:30 ವಿಜ್ಞಾನದ ಮುನ್ನಡೆ. 6:51 ಮಳವಳ್ಳಿ ಮಹದೇವಸ್ವಾಮಿ ಮತ್ತು ಸಂಗಡಿಗರಿಂದ ಜನಪದ ಸಂಗೀತ. 7:45 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಲಂಡನ್ನಲ್ಲಿರುವ ಲಾರ್ಡ್ಸ್ ಕ್ರಿಕೆಟ್ ಗ್ರೌಂಡ್ನಲ್ಲಿ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ಸೌತ್ ಆಫ್ರಿಕಾ ನಡುವೆ ನಡೆಯುತ್ತಿರುವ ಐಸಿಸಿ ಮಹಿಳೆಯರ ಟಿ20 ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯ ನೇರ ವೀಕ್ಷಕ ವಿವರಣೆ. ಈ ವೀಕ್ಷಕ ವಿವರಣೆಯನ್ನ ರಾತ್ರಿ 7:45 8:45 9:15 ಆಟದ ಅಂತ್ಯದವರೆಗೂ ಆಲಿಸಬಹುದು. ಇನ್ನುಳಿದಂತೆ ನಿಲಯದ ಕಾರ್ಯಕ್ರಮಗಳು ನ್ಯೂಸ್ ಆನ್ ಏರ್ ಆಪ್ ಮೂಲಕ ಕೇಳಬಹುದು. ಇದುವರೆಗೂ ಕಾರ್ಯಕ್ರಮಗಳ ವಿವರಣೆ ಕೇಳುತ್ತಿದ್ದೀರಿ. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:05. ಇನ್ನೀಗ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: ದಿಸ್ ಇಸ್ ಆಕಾಶವಾಣಿ. ದ ನ್ಯೂಸ್ ರೆಡ್ ಬೈ ಮೆಹವಶ್ ಫಾತಿಮಾ. Prime Minister Narendra Modi inaugurated CG Semi's state-of-the-art outsourced semiconductor assembly and test plant in Sanand, Gujarat yesterday. The event was attended by Union Minister Ashwini Vaishnav and Gujarat Chief Minister Bhupendra Patel along with global tech leaders. Developed with a massive investment of over 7,500 crore rupees, the advanced facility will have an annual production capacity of up to 5 billion semiconductor chips. Addressing a large gathering, Prime Minister Modi said that the CG Semi OSAT facility in Sanand will not only strengthen the domestic chip manufacturing ecosystem but also boost technological self-reliance and elevate India's position in the global semiconductor value chain.
2: Aaj ka ye karyakram is baat ka pramaan hai ki Bharat jo thaan leta hai wo karke dikhata hai. 5 saal pehle Bharat ne sankalp liya tha ki desh ko semiconductor hub banayenge. Hum design in India, make in India ke mantra ko lekar aage badhe. Aur aaj desh ke teesre semiconductor plant mein bhi chip packaging ka commercial production shuru ho raha hai.
1: The Prime Minister also said the Sanand plant is geared to produce 20 crore chips annually. He congratulated CG Semi on setting an ambitious future target of scaling production to 500 crore chips per year.
2: Mujhe bataya gaya hai ki abhi yahan se har saal 20 crore chips niklegi. Aur mujhe bataya gaya aap sabhi yahi nahi rukne wale hain. Aapne har saal 500 crore chips ka lakshya rakha hai. यानी हर दिन 1.5 करोड़ से ज्यादा. मेरा

ಇನ್ನು ಮುಂದೆ ಕೇಳೋಣ ಬಸವಣ್ಣನವರ ಒಂದು ಕೀರ್ತನೆ. ತಾಳಮಾನ ಸರಿಸವನರಿಯೇ, ಓಜೆ ಬಜಾವಣೆಯ ಲೆಕ್ಕವನರಿಯೇ. ಹಾಡಿದ್ದಾರೆ ಟಿಎಸ್ ಸತ್ಯವತಿ.

ಗೀತಾರಾಧನಾ ಭಕ್ತಿ ಸಂಗೀತದ ಕಾರ್ಯಕ್ರಮವನ್ನ ಕೇಳುತ್ತಿದ್ದೀರಿ. ಈಗ ಕೇಳೋಣ ಇಂದು ನಮ್ಮನೆಯಾನಂದ ಇಂದಿರೇಶನೇ ಬಂದ. ರಚನೆ ಮಹಿಪತಿದಾಸರು, ಹಾಡಿದ್ದಾರೆ ಬಿ.ಕೆ. ಸುಮಿತ್ರಾ ಮತ್ತು ಸಂಗಡಿಗರು.

ಇದುವರೆಗೂ ಗೀತಾರಾಧನಾ ಭಕ್ತಿ ಸಂಗೀತದ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನಾ

0: ಕೇವಲ ಒಂದು ಚಿತ್ರವಲ್ಲ, ಅದು ನೆನಪುಗಳ ಕನ್ನಡಕ, ಭಾವನೆಗಳ ಸಂಗ್ರಹ ಮತ್ತು ಕಾಲವನ್ನು ಹಿಡಿದಿಡುವ ಒಂದು ಅದ್ಭುತ ಕಲೆ. ಹಳೆಯ ಕಾಲದಲ್ಲಿ ಫೋಟೋ ತೆಗೆಸಿಕೊಳ್ಳುವುದು ಒಂದು ದೊಡ್ಡ ವಿಷಯವಾಗಿತ್ತು. ಮನೆಗೆ ಒಬ್ಬ ಫೋಟೋಗ್ರಾಫರ್ ಬಂದರೆ ಎಲ್ಲರೂ ಚೆನ್ನಾಗಿ ಉಡುಪು ಧರಿಸಿ ಸಾಲಾಗಿ ನಿಂತು ಫೋಟೋ ತೆಗೆದುಕೊಳ್ಳುತ್ತಿದ್ದರು. ಒಂದು ಫೋಟೋ ಪಡೆಯಲು ಹಲವು ದಿನ ಕಾಯಬೇಕಾಗುತ್ತಿತ್ತು. ಆದರೆ ಇಂದಿನ ಕಾಲದಲ್ಲಿ ಮೊಬೈಲ್ ಕೈಯಲ್ಲಿದ್ದರೆ ಸಾಕು, ಸಾವಿರಾರು ಫೋಟೋಗಳನ್ನು ಕ್ಷಣಾರ್ಧದಲ್ಲಿ ಕ್ಲಿಕ್ಕಿಸಬಹುದು. ಫೋಟೋಗ್ರಾಫ್ ಎನ್ನುವುದು ಜೀವನದ ಪ್ರತಿಯೊಂದು ಕ್ಷಣವನ್ನು ಉಳಿಸಿಕೊಳ್ಳುವ ಒಂದು ಮಾರ್ಗ. ಮಗು ಮೊದಲ ಬಾರಿ ನಕ್ಕಾಗ, ಶಾಲೆಗೆ ಮೊದಲ ದಿನ ಹೋದಾಗ, ಮದುವೆ, ಹಬ್ಬ, ಪ್ರವಾಸ, ಸ್ನೇಹಿತರ ಜೊತೆಗಿನ ಸಂತೋಷದ ಕ್ಷಣ, ಇವೆಲ್ಲವನ್ನೂ ಫೋಟೋಗಳು ಮತ್ತೆ ಮತ್ತೆ ನೆನಪಿಗೆ ತರುತ್ತವೆ. ಒಂದು ಫೋಟೋ ಕೆಲವೊಮ್ಮೆ ಸಾವಿರ ಮಾತುಗಳಿಗಿಂತ ಹೆಚ್ಚು ವಿಷಯವನ್ನ ಹೇಳುತ್ತದೆ. ಯುದ್ಧ, ಪ್ರಕೃತಿ ವಿಕೋಪ, ಬಡತನ ಅಥವಾ ಸಂತೋಷದ ಕ್ಷಣ, ಇವೆಲ್ಲವನ್ನು ಒಂದು ಚಿತ್ರದ ಮೂಲಕ ಜನರ ಮನಸ್ಸಿಗೆ ತಲುಪಿಸುತ್ತದೆ. ಅದಕ್ಕೆ ಫೋಟೋಗ್ರಾಫಿ ಒಂದು ಶಕ್ತಿಶಾಲಿ ಕಲೆ ಎಂದು ಹೇಳಲಾಗುತ್ತದೆ. ಒಂದು ಊರಲ್ಲಿ ಒಬ್ಬ ಅಜ್ಜ, ಅವರ ಮನೆಯಲ್ಲಿ ಒಂದು ಹಳೆಯ ಕಪ್ಪು ಬಿಳಿ ಫೋಟೋ ಇತ್ತು. ಪ್ರತಿದಿನ ಅದನ್ನು ನೋಡಿ ಸಂತೋಷ ಪಡುತ್ತಿದ್ದನು. ಒಂದು ದಿನ ಮೊಮ್ಮಗ ಕೇಳಿದ, ಅಜ್ಜ, ಈ ಹಳೆಯ ಫೋಟೋದಲ್ಲಿ ಅಂಥದ್ದು ಏನಿದೆ ಎಂದಾಗ ಅಜ್ಜ ನಗುತ್ತಾ ಹೇಳಿದನು, ಇದು ನನ್ನ ಬಾಲ್ಯದ ಸ್ನೇಹಿತರ ಜೊತೆ ತೆಗೆಸಿಕೊಂಡ ಫೋಟೋ. ಇಂದು ಅವರು ಯಾರೂ ನನ್ನ ಜೊತೆ ಇಲ್ಲ, ಆದರೆ ಈ ಫೋಟೋ ನೋಡಿದಾಗ ಅವರು ಮತ್ತೆ ನನ್ನ ಎದುರಿಗೆ ಬಂದಂತೆ ಅನಿಸುತ್ತದೆ. ಈ ಮಾತು ಫೋಟೋಗ್ರಾಫರ್ನ ನಿಜವಾದ ಮಹತ್ವವನ್ನು ತಿಳಿಸುತ್ತದೆ. ಫೋಟೋಗಳು ಕೇವಲ ಮುಖವನ್ನಲ್ಲ, ಭಾವನೆಗಳನ್ನೂ ಉಳಿಸುತ್ತದೆ. ಇಂದಿನ ಕಾಲದಲ್ಲಿ ಸೆಲ್ಫಿ ಸಂಸ್ಕೃತಿ ಹೆಚ್ಚಾಗಿದೆ. ಜನರು ಪ್ರತಿಯೊಂದು ಕ್ಷಣವನ್ನು ಫೋಟೋದಲ್ಲಿ ಹಿಡಿಯಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಕೆಲವೊಮ್ಮೆ ಫೋಟೋ ತೆಗೆದುಕೊಳ್ಳುವುದಕ್ಕಿಂತ ಆ ಕ್ಷಣವನ್ನು ಮನಸಾರೆ ಅನುಭವಿಸುವುದು ಮುಖ್ಯ. ಏಕೆಂದರೆ ನೆನಪುಗಳು ಹೃದಯದಲ್ಲಿದ್ದರೆ ಮಾತ್ರ ಫೋಟೋಗಳಿಗೆ ನಿಜವಾದ ಅರ್ಥ ಬರುತ್ತದೆ. ಫೋಟೋಗ್ರಾಫಿ ಒಂದು ಉತ್ತಮ ಹವ್ಯಾಸವೂ ಆಗಬಹುದು. ಪ್ರಕೃತಿ, ಹಕ್ಕಿಗಳು, ಮಕ್ಕಳ ನಗು, ಮಳೆ ಬಿಂದುಗಳು, ಇವೆಲ್ಲವನ್ನು ಕ್ಯಾಮರಾದಲ್ಲಿ ಹಿಡಿಯುವ ಕಲೆಗೆ ವಿಶೇಷ ಸೌಂದರ್ಯ ಇದೆ. ಇಂದಿನ ಯುವಕರು ಫೋಟೋಗ್ರಾಫಿಯನ್ನು ಉದ್ಯೋಗವಾಗಿಯೂ ಆಯ್ಕೆ ಮಾಡಿಕೊಂಡಿರುತ್ತಾರೆ. ಮದುವೆ, ಪ್ರಕೃತಿ, ಪತ್ರಿಕೋದ್ಯಮ, ಸಿನಿಮಾ ಕ್ಷೇತ್ರಗಳಲ್ಲಿ ಫೋಟೋಗ್ರಾಫರ್ಗಳಿಗೆ ಉತ್ತಮ ಅವಕಾಶಗಳಿವೆ. ಇತರರ ವೈಯಕ್ತಿಕತೆ, ಗೌಪ್ಯತನವನ್ನು ಗೌರವಿಸಬೇಕು. ಸಾಮಾಜಿಕ ಜಾಲತಾಣಗಳಲ್ಲಿ ಫೋಟೋ ಹಾಕುವಾಗ ಎಚ್ಚರಿಕೆಯಿಂದ ಇರಬೇಕು. ಯಾಕೆಂದರೆ ಒಂದು ಫೋಟೋ ಸಂತೋಷವನ್ನೂ ಕೊಡಬಹುದು, ನೋವನ್ನುಂಟು ಮಾಡಬಹುದು. ಫೋಟೋಗ್ರಾಫ್ ನಮ್ಮ ಜೀವನದ ಒಂದು ಸುಂದರ ಭಾಗ. ಅದು ಸಮಯವನ್ನು ನಿಲ್ಲಿಸಲು ಸಾಧ್ಯವಿಲ್ಲ, ಆದರೆ ಕಳೆದ ಘಟನೆಗಳನ್ನ, ಕ್ಷಣಗಳನ್ನ ಮತ್ತೆ ನಮ್ಮ ಮುಂದೆ ತಂದು ನಿಲ್ಲಿಸುತ್ತದೆ. ಜೀವನದಲ್ಲಿ ಅನೇಕ ಜನರು, ಅನೇಕ ಘಟನೆಗಳು ಕಾಲದ ಜೊತೆ ದೂರವಾಗಬಹುದು, ಆದರೆ ಫೋಟೋಗಳು ಆ ನೆನಪುಗಳನ್ನು ಜೀವಂತವಾಗಿಡುತ್ತದೆ. ಕೊನೆಗೆ ಹೇಳುವುದಾದರೆ, ಫೋಟೋಗ್ರಾಫ್ ಎನ್ನುವುದು ಕೇವಲ ಕ್ಯಾಮರಾದ ಕೆಲಸವಲ್ಲ, ಅದು ಹೃದಯದ ಕಣ್ಣುಗಳಿಂದ ನೋಡುವ ಕಲೆ. ಒಂದು ಒಳ್ಳೆಯ ಫೋಟೋ ಕೇವಲ ಚಿತ್ರವಲ್ಲ, ಅದು ಒಂದು ಕತೆ, ಒಂದು ಭಾವನೆ ಮತ್ತು ಒಂದು ಜೀವನದ ತುಣುಕು. ಫೋಟೋಗಳು ಸಮಯವನ್ನು ಹಿಡಿಯಲಾರವು, ಆದರೆ ಸಮಯದ ನೆನಪುಗಳನ್ನು ಸದಾ ಜೀವಂತವಾಗಿಡುತ್ತವೆ.
1: ಇದುವರೆಗೆ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ ಚಿಂತನ ಕೇಳಿದಿರಿ. ಚಿಂತನ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಕೇಳುಗರೆ ಗಮನಿಸಿ, ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಈ ಬೆಳಿಗ್ಗೆ 9:40 ಮಯೋಪಿಯಾ ಲಕ್ಷಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ನೇತ್ರ ತಜ್ಞರಾದ ಡಾಕ್ಟರ್ ಸ್ವಾತಿ ಆರ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. 10:00 ಕೇಳಿಗಿಳಿಗಳೇ, ಕಥೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನಿನ ಕಾರ್ಯಕ್ರಮ. 10:30 ಮಕ್ಕಳ ಮಂಟಪ, ಚೈತನ್ಯ ಚಿಲುಮೆ ಮಾಲಿಕೆಯಲ್ಲಿ ಬಾಲಪ್ರತಿಭೆ ಪ್ರಾಂಜಲಿ ರಾವ್ ಎ ಹಾಗೂ ಅವರ ತಾಯಿ ರಂಜಿತಾ ಎಂಎಲ್ ಅವರೊಂದಿಗೆ ಮಾತುಕತೆ ಕೇಳಬಹುದು. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ.

0: ಸಮಯವಾಗಿದೆ 6:35.
1: ಆಕಾಶವಾಣಿ ಮೈಸೂರು.
2: ಕಸ್ತೂರಿ ಮಾತ್ರೆ
3: ವಾರಕ್ಕೊಂದು.
2: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ.
3: ಕಸ್ತೂರಿ ಮಾತ್ರೆ
2: ನಗೆ ಜಾತ್ರೆ.
4: ನಗು ನಗುತ್ತಾ ಹಗುರವಾಗು ತೋ ಮನವೇ, ನಗು ನಗುತ್ತಾ ಹಗುರವಾಗು.
3: ರಚನೆ BS ರಾಜಾರಾಮ್.
5: ಒಮ್ಮೆ ನಕ್ಕು ನನ್ನ ನಗಿಸು, ಮೆನ್ನು ತಿಹುದೆನ್ನ ಮನಸ್ಸು.
1: ಪ್ರಸ್ತುತಿ ಉಮೇಶ್ SS.
6: December 1950 ತಿಂಗಳ ಸಂಜೆ ರೈಲು ಹೋಗ್ತಾ ಇತ್ತು. ನಾನು ಆ ರೈಲಲ್ಲಿ ಮಂತ್ರಾಲಯಕ್ಕೆ ಅಂತ ಕೂತಿದ್ದೆ. ಗಾಡೀಲಿ ಯಾವ ಫ್ಯಾನೂ ತಿರುಗ್ತಿರಲಿಲ್ಲ. ಸೆಕೆ ಅಂದರೆ ಸೆಕೆ. ಹೀಗೆ ಯಾಕೋ ಏನೋ ರೈಲ್ ನಿಂತಿತ್ತು. ಆ ಕಡೆಯಿಂದ ಇನ್ನೊಂದು ರೈಲ್ ಕ್ರಾಸ್ ಮಾಡೋಕ್ಕೋ ಏನೋ. ಎಲ್ಲಿದ್ದೀವಿ ಅಂತ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ ಅಂತ ಇತರರಿಗೆ ಗೊತ್ತಾದರೆ ಅವಮಾನ ಅಂತ ತೆಪ್ಪಗೆ ಗಂಭೀರವಾಗಿ ಕೂತಿದ್ದೆ. ಆಗಿನ್ನೂ ಇವತ್ತಿನ ತರಹ ಯಾವ ಮೊಬೈಲ್ ಫೋನೂ ಇಲ್ಲ, ಗೂಗಲ್ ಮ್ಯಾಪೂ ಇಲ್ಲ. ಲೊಕೇಶನ್ ಅಂದರೆ ಲೋಕೇಶ ಹೆಸರಿನ ಒಬ್ಬ ಮಲಯಾಳಿ ಅಷ್ಟೆ. ಯಾರು ಏನನ್ನು ಶೇರ್ ಮಾಡ್ತಿರಲಿಲ್ಲ. ಕಂಪ್ನಿ ಶೇರ್ಗಳನ್ನು ಕೊಂಡ್ಕೋತಾ ಇದ್ರು, ಮಾರ್ತಾ ಇದ್ರು ಅಷ್ಟೆ. ಇಂಟರ್ ಕ್ಲಾಸ್ ಬೋಗಿಯೊಳಗೆ ತುಂಬಿದ್ದ ಜನ ತುಂಬಿ ಮುಂದೆ ನನ್ನದು ಒಂದೇ ಒಂದು ಪ್ರಶ್ನೆ ಇತ್ತು. ಕೇಳೇಬಿಟ್ಟೆ, ಮಾನವಿಗೆ ಹೋಗಬೇಕಾದ್ರೆ ನಾನು ಎಲ್ಲಿಳಿಬೇಕು? ಅಲ್ಲಿಂದ ಮಂತ್ರಾಲಯಕ್ಕೆ ಅಂದೇ ಹೋಗೋಕಾದ್ರೆ ಅನುಕೂಲ.
7: ರಾಯಚೂರಲ್ಲಿ ಇಳಿದ್ರೆ ಪಾಪ ಬೆಳಗಿನ ತನಕ ಸ್ಟೇಷನ್ನಲ್ಲೇ ಮಲಗಿರ್ಬೇಕಲ್ಲ. ಅಲ್ಬೇಡ, ನೀವು ಊಟಿಲಿ ಇಳಿದು ರಾತ್ರಿ ವಿಶ್ರಮಿಸಿಕೊಂಡು.
8: ಬೇಡ ಬೇಡ ರಾಯ್ರೆ, ಅದೋನಿ ತನಕ ಹೋಗಿ, ಅಲ್ಲೇ ವಿಶ್ರಾಮಕ್ಕೆ ಅನುಕೂಲ.
9: ರೇ ಅದೋನಿ ಅಂತೆ ಅದೋನಿ, ಗುಂತಕಲ್ಲೇ ಸರಿ. ನಾನು ಯಾವಾಗಲೂ ಹಾಗೆ ಮಾಡೋದು, 7:30 ಗುಂತಕಲ್ಲು, 8:00 ಈ ಕಡೆ ಗಾಡಿ, ಮತ್ತೆ ಅಷ್ಟರೊಳಗೆ ಇಡ್ಲಿ, ಕಾಫಿ ಕುಡಿದು ಸ್ನಾನ ಮಾಡಿ 11:00 ರಾಯಚೂರು, ಆಮೇಲೆ ನೀವೆಲ್ಲಿಗೆ ಬೇಕಾದರೂ ಹೋಗಿ.
8: 11:00 ರಾಯಚೂರಿಗೆ ಬಂದರೆ ಬಸ್ಸು 3:00 ಇರೋದು. ಮಾನ್ವಿಯಲ್ಲೇ ಆ ರಾತ್ರಿ ಎಲ್ಲ ಕಳಿಬೇಕಾಗತ್ತೆ. ಹೊಸಬರಿಗೆ ನಾವು ಸರಿಯಾಗಿ ತಿಳುವಳಿಕೆ ಕೊಡಬೇಕು.
6: ಮಾನ್ವಿಯಿಂದ ನಾನು ಮಂತ್ರಾಲಯಕ್ಕೆ ಹೋಗಬೇಕು, ಅವೆರಡೂ ಮುಖ್ಯ.
10: ರಾಯ್ರೇ, ಮಂತ್ರಾಲಯವೇನೋ ಅಲ್ಲೇ ಇರುತ್ತೆ, ನಿಧಾನವಾಗಿ ಹೋಗಿ. ಮಂತ್ರಾಲಯಕ್ಕೆ ಮಾನ್ವಿಯಿಂದಲೇ ಬಸ್ ಇದೆ, 4 ಕಡೆಗಳಿಂದ ಬಸ್ ಐತೆ. ದೊಡ್ಡ ಕ್ಷೇತ್ರ ನೋಡಿ, 7 ರಸ್ತೆಗಳೈತೆ.
7: ಇತ್ತು ಈಗಿಲ್ಲ, ಮಾನ್ವಿಯಿಂದ ನೀವು ಮತ್ತೆ ಅದೋನಿಗೆ ಬರಬೇಕಾಗುತ್ತೆ.
8: ಅದೋನಿಗೆ ಯಾಕೆ? ರಾಯಚೂರಿಗೆ ಬರಬೇಕು, ಮತ್ತೆ ರಾಯಚೂರಿಂದ ಪೂರ್ವ ಹೊರಟು.
9: ಅದು ಹಿಂದಿನ ರೂಟು. ಈಗ ನೀವು ನೆಟ್ಗೆ ಮಾನ್ವಿಯಿಂದ ಮಂತ್ರಾಲಯದ ರೋಡ್ಗೆನೇ ಹೋಗಿ. ಮಂತ್ರಾಲಯದ ರೋಡಿಂದ ಜಟ್ಕ ಮಾಡಿಕೊಂಡು.
10: ಸ್ವಾಮಿ ಸ್ವಾಮಿ, ಬೇಡ ಬೇಡ, ಅಲ್ಲೊಂದು ಹೊಳೆ ದಾಟಬೇಕಾಗತ್ತೆ, ದೊಡ್ಡ ಹೊಳೆ ಅದು.
7: ಹೊಳೆ ದಾಟಿದ್ರು ಅದೇ ಹತ್ರ. ಎಷ್ಟು ಹತ್ರ ಅಂದ್ರೆ ತೀರಾ ಹತ್ರ.
8: ಹತ್ರವಾದ್ರೂ ಹೊಸಬ್ರಿಗೆ ತುಂಬಾ ತಾಪತ್ರಯ, ಅದನ್ನ ಸ್ವಲ್ಪ ನೀವು ಯೋಚನೆ ಮಾಡಿ.
9: ಅದೋನಿಯಿಂದ ಮಂತ್ರಾಲಯಕ್ಕೆ ಬಸ್ ಇದೆ, ಒಳ್ಳೆ ಬಸ್ಸು, ಹೆಂಗಸರಿಗೆ 2
10: ಇತ್ತು. ಈಗಿದೆಯೋ ಏನೋ ನಂಗೆ ಗೊತ್ತಿಲ್ಲ, ಲೈಸೆನ್ಸ್ ಸಿಗ್ಬೇಕಲ್ಲ, ಅದು ಈ ಕಾಲದಲ್ಲಿ.
7: ನಿಮ್ ಗೊತ್ತಿಲ್ಲದೆ ಇದ್ರೆ ನೀವು ಸುಮ್ಮನಿರ್ಬೇಕು, ಹೊಸಬ್ರಿಗೆ ಮೋಸ ಮಾಡಬಾರ್ದು.
8: ನನ್ನನ್ನು ಕೇಳಿದ್ರೆ ಜಟ್ಕಾನೇ ಕ್ಷೇಮ, ಹೊಳೆ ಇದ್ರೂ ಇರಲಿ, ದಾಟದ್ರಾಯ್ತು, ಆ ಕಡೆ ಬೇರೆ ಜಟ್ಕ ಸಿಗುತ್ತೆ.
9: ರೇ ನೀವೇನು ಜಟ್ಕಾದವರಿಂದ ಕಮಿಷನ್ ನೋಡಿದ್ರೇನ್ರಿ? ನೋಡಿದ್ರೆ ಹಂಗೆ ಕಾಣಿಸ್ತೀರಿ.
6: ಈಗ ನಾನು ಎಲ್ಲಿ ಇಳಿಬೇಕು ಅದನ್ನು ಹೇಳಿ ದಯವಿಟ್ಟು. ನಿಮ್ಮ ಜಗಳ ಆಮೇಲೆ.
10: ಜಗಳ? ಯಾರು ಜಗಳ ಆಡಿದ್ದು? ಹಲ್ಲು ಹಿಡಿದು ಮಾತಾಡಿ ಹುಷಾರ್.
7: ರಾಯ್ರೇ, ಅದೋನಿಯಲ್ಲಿ ಇಳಿದು ಮತ್ ಹಿಂದಕ್ ಬನ್ನಿ, ಅದು ಸಲೀಸ್ ಕೆಲ್ಸ.
8: ಬೇಡಿ ಬೇಡಿ ರಾಯ್ರೇ, ರಾಯಚೂರ್ ಬಂತು, ಇಲ್ಲೇ ಇಳಿರಿ, ನನ್ ಮಾತ್ ಕೇಳಿ.
9: ರಾಯ್ರೇ, ಅವ್ರ ಮಾತ್ ಕೇಳ್ಕೊಂಡು ನೀವೇನಾರ ಇಲ್ಲಿ ಇಳಿದ್ರೆ ನಿಮ್ಗೆ ಮಾನವೀನೂ ಸೊನ್ನೆ, ಮಂತ್ರಾಲಯನೂ ಸೊನ್ನೆ, ಕಾಸು ನಷ್ಟ, ಕಾಲ್ವು ನಷ್ಟ.
10: ರೇ ಸ್ವಾಮಿ, ನೀವು ಈ ಕಡೆಗೆ ಹೊಸಬರು ಅಂತ ಕಾಣುತ್ತೆ, ಸುಮ್ನೆ ಬಾಯಿ ತೆರಿಬೇಡಿ.
7: ಯಾರು ಹೇಳಿದ್ದು? ಹಲ್ಲು ಉದುರಿಸ್ಬಿಟ್ಟೇನು
6: ಹೇಳಿ ಅಪ್ಪ. ಮಾನ್ವಿಗೆ ಹೋಗ್ಬೇಕಾದ್ರೆ ಎಲ್ಲಿಳಿಬೇಕು? ರೈಲು ಹೊರಡ್ತಾ ಇದೆ, ಬೇಗ ಹೇಳಿ.
7: ನನ್ನ ಮಾತು ಕೇಳ್ತೀರಾ ನೀವು? ಮಾನ್ವಿಯಲ್ಲಿ ಏನಿದೆ ಮಹಾ?
6: ಏನಿದೆಯೋ ಇಲ್ವೋ ನಿಮ್ಗೆ ಯಾಕೆ? ನಾನು ಅಲ್ಲಿಗೆ ಹೋಗಬೇಕು.
7: ಹೋದ್ರಾಯ್ತು ಬಿಡಿ, ನಿಧಾನವಾಗಿ, ಊರೇನು ಓಡಿ ಹೋಗೋದಿಲ್ಲ ಎಲ್ಲಿಗೂ.
8: ರಾಯ್ರೆ ಇಕೋ, ಮಂತ್ರಾಲಯದ ರೋಡ್ ಬಂತು ನೋಡಿ, ಇಲ್ಲೇ ಇಳಿತೀರೇನೋ.
7: ರೋಡ್ ಕಟ್ಕೊಂಡು ಅವ್ರಿಗೇನಾಗಬೇಕು? ಜಟ್ಕ ಸಿಕ್ಬೇಕಲ್ಲ, ಸಿಕ್ಕರು ಹೋಗಿ ತಲುಪಬೇಕಲ್ಲ. ಒಳ್ಳೆ ತುಂಬಾ ನೀರು, ಪ್ರವಾಹ.
8: ಅದೋನಿಗೆ ಬನ್ನಿ ಸಾರ್, ನಾನು ಅಲ್ಲಿಂದಲೇ ಮದುವೆ ಮಾಡ್ಕೊಂಡಿರೋದು.
9: ಅವ್ರ ಮಾತು ಕೇಳ್ಬೇಡಿ ರಾಯ್ರೆ, ಆಮೇಲೆ ನೀವು ಅಲ್ಲಿಗೆ ಹೋಗಿ ಅಲ್ಲದಾಡಿ.
8: ಅದ್ ಸರಿ ರಾಯ್ರೆ, ನಿಮ್ ಟಿಕೆಟ್ ಎಲ್ಲಿ ತನಕ ಅದನ್ನೇ ಕೇಳಲಿಲ್ವಲ್ಲ.
6: ನಾನು ಮಾನ್ವಿಗೇನೆ ಟಿಕೆಟ್ ತಗೊಂಡಿದ್ದೇನೆ.
8: ಅದು ಹೇಗ್ ಕೊಟ್ಟ? ಅವನಿಗೆ ಸರಿಯಾಗಿ ಕೇಳಿಸ್ತೋ ಇಲ್ವೋ ಊರು ಹೆಸರು?
10: ಅಯ್ಯ, ಮಾನ್ವಿಗೆ ರೈಲೇ ಇಲ್ವಲ್ಲ, ಟಿಕೆಟ್ ಹೇಗ್ ಕೊಟ್ಟ ನಿಮ್ಗವನು? ಎಲ್ಲಿ ನೋಡೋಣ ಕೊಡಿ. ಇಲ್ಲಿ ನಿಮ್ ಕೈಯಲ್ಲಿರೋ ಟಿಕೆಟ್ಟು, ಅಯ್ಯ ಬರೀ ಪ್ಲಾಟ್ಫಾರಂ ಟಿಕೆಟು.

0: ಕಸ್ತೂರಿ ಮಾತ್ರೆ
1: ವಾರಕ್ಕೊಂದು.
0: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ.
1: ಕಸ್ತೂರಿ ಮಾತ್ರೆ
0: ನಗೆ ಜಾತ್ರೆ.
2: ನಗು ನಗುತಾ ಹಗುರವಾಗು ಓ ಮನವೇ, ನಗು ನಗುತಾ ಹಗುರವಾಗು.
1: ರಚನೆ ಬಿಎಸ್ ರಾಜಾರಾಮ್.
3: ಒಮ್ಮೆ ನಕ್ಕು ನನ್ನ ನಗಿಸು, ಮೆನ್ನು ತಿಹುದೆನ್ನ ಮನಸ್ಸು.
4: ಪ್ರಸ್ತುತಿ ಉಮೇಶ್ ಎಸ್ಎಸ್.
1: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
5: ಗಮನಿಸಿ, ಈ ಕಾರ್ಯಕ್ರಮದ ಮರುಪ್ರಸಾರ ಈ ಸಂಜೆ 6:10. ಕೇಳುಗರೆ, ಈಗ ಕೇಳೋಣ ಒಂದು ಭಾವಗೀತೆ. ಕೇಳುತಿಹುದು ಮುರಳಿನಾದ. ಹಾಡಿದ್ದಾರೆ ಸುನಿತಾ ಅನಂತಸ್ವಾಮಿ. ರಚನೆ ಐರ್ಯ ಲಕ್ಷ್ಮೀನಾರಾಯಣ.

ಇದುವರೆಗೂ ಸುನೀತಾ ಅನಂತಸ್ವಾಮಿ ಅವರು ಹಾಡಿದ ಭಾವಗೀತೆ ಕೇಳಿದಿರಿ. ಕೇಳುಗರೆ ಗಮನಿಸಿ, ಈ ಮಧ್ಯಾಹ್ನ 2:40 ನಕ್ಷತ್ರಲೋಕ ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ, ಖ್ಯಾತ ಸಂಗೀತ ನಿರ್ದೇಶಕ ಪೂರ್ಣಚಂದ್ರ ತೇಜಸ್ವಿ ಅವರೊಂದಿಗೆ ಮಾತುಕತೆ, ಪ್ರಸ್ತುತಿ ಶ್ರೀಮಾನ್ ಎಸ್. 3:45 ಯಕ್ಷಗಾನ ತಾಳಮದ್ದಲೆ, ಪ್ರಸಂಗ ಸೀತಾ ಪರಿತ್ಯಾಗ, ಪ್ರಸ್ತುತಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕೃಪಾಪೋಷಿತ ಯಕ್ಷಗಾನ ಮಂಡಳಿಯ ಕಲಾವಿದರು.

0: ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಲಂಡನ್ನಲ್ಲಿರುವ ಲಾರ್ಡ್ಸ್ ಕ್ರಿಕೆಟ್ ಗ್ರೌಂಡ್ನಲ್ಲಿ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ಸೌತ್ ಆಫ್ರಿಕಾ ನಡುವೆ ನಡೆಯುತ್ತಿರುವ ಐಸಿಸಿ ಮಹಿಳೆಯರ ಟಿ20 ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯ ನೇರ ವೀಕ್ಷಕ ವಿವರಣೆ ಈ ರಾತ್ರಿ 7:45 8:45 9:15 ಆಟದ ಅಂತ್ಯದವರೆಗೂ ಕೇಳಬಹುದು. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ 6:50. ಈಗ ಕೇಳೋಣ ರೈತರಿಗೆ ಸಲಹೆ.
1: ಕೊರೋನಾ ಬಂದಂತಹ ಸಂದರ್ಭದಲ್ಲಿ ಪೇಟೆ ಪಟ್ಟಣಗಳಲ್ಲಿ ವಾಸ ಮಾಡ್ತಾ ಇದ್ದಂತಹ ಗ್ರಾಮೀಣ ಭಾಗದಿಂದ ವಲಸೆ ಹೋದಂತಹ ಅನೇಕ ವಿದ್ಯಾವಂತ ಯುವಕ ಯುವತಿಯರು ಗ್ರಾಮೀಣ ಪ್ರದೇಶಕ್ಕೆ ಮತ್ತೆ ವಾಪಸ್ಸು ಹೋಗಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಯಿತು. ಅಲ್ಲಿ ಹಳ್ಳಿಯ ನಿರ್ಮಲವಾದಂತಹ ವಾತಾವರಣ, ಜಮೀನಿನ ಪರಿಸರ ಅವರಿಗೆ ಮತ್ತೆ ನಾವ್ಯಾಕೆ ವ್ಯವಸಾಯವನ್ನು ಮುಂದುವರಿಸಬಾರದು ಅನ್ನೋ ಒಂದು ಆಲೋಚನೆಯನ್ನು ಕೂಡ ತಂದುಕೊಡ್ತು. ಹೀಗಾಗಿ ಬಹಳಷ್ಟು ಜನ ಕೊರೋನಾ ಲಾಕ್ಡೌನ್ ಮುಗಿದು ಮತ್ತೆ ಕೆಲಸಕ್ಕೆ ಬನ್ನಿ ಅಂತ ಕಂಪ್ನಿಯವರು ಆಹ್ವಾನ ಮಾಡಿದ್ರೂ ಕೂಡ ಹೋಗದೆ ಹಳ್ಳಿಯಲ್ಲೇ ಉಳ್ಕೊಂಡು ವ್ಯವಸಾಯವನ್ನು ಮಾಡ್ತಾ ಇದ್ದಾರೆ. ಹೀಗೆ ಪಟ್ಟಣದಿಂದ ಅನಿವಾರ್ಯವಾಗಿ ಹಳ್ಳಿಯನ್ನು ಸೇರಿಕೊಂಡಂತಹ ಅನೇಕ ವಿದ್ಯಾವಂತ ಯುವಕ ಯುವತಿಯರು ವ್ಯವಸಾಯದಲ್ಲಿ ಏನಾದರೂ ಹೊಸದನ್ನು ಮಾಡಬೇಕು, ಏನು ನಮ್ಮ ಅಪ್ಪ ಅಮ್ಮ ಮಾಡ್ತಾ ಇದ್ರಲ್ಲ ಅದೇ ಬೆಳೆ ಬೆಳೆ, ಅದನ್ನೇ ಮಾರು, ರಾಗಿ ಬೆಳೆ, ಭತ್ತ ಬೆಳೆ, ಟೊಮ್ಯಾಟೊ ಬೆಳೆ, ತೊಗರಿಬೇಳೆ ಬೆಳೆ, ಇದನ್ನೇ ಮಾಡೋ ಬದಲು ಏನಾದರೂ ಸ್ವಲ್ಪ ವಿಭಿನ್ನವಾಗಿ ಮಾಡೋಣ ಅಂತ ಹೇಳಿ ಆಲೋಚನೆ ಮಾಡಿ ಈಗ ಬಹಳಷ್ಟು ಜನ ಈ ಕುರಿ ಮತ್ತು ಮೇಕೆ ಸಾಕಾಣಿಕೆಯತ್ತ ಗಮನ ಹರಿಸ್ತಾ ಇದ್ದಾರೆ. ಮಾರುಕಟ್ಟೆಯಲ್ಲಿ ಮಾಂಸದ ಧಾರಣೆ ದಿನೇ ದಿನೇ ಜಾಸ್ತಿ ಆಗ್ತಾನೇ ಇದೆ. ತಿನ್ನೋರ ಸಂಖ್ಯೆನೂ ಕೂಡ ಜಾಸ್ತಿ, ಬೇಡಿಕೆ ಕೂಡ ಜಾಸ್ತಿ. ಒಂದಷ್ಟು ಜನ ವಿದ್ಯಾವಂತರು ಈ ತಳಿ ಅಭಿವೃದ್ಧಿ ಕಡೆಗೂ ಕೂಡ ಗಮನ ಕೊಡ್ತಾ ಇದ್ದಾರೆ. ವಿಶೇಷವಾಗಿ ಸ್ಥಳೀಯ ತಳಿಗಳು, ನಮ್ಮ ಭಾಗದ ಬಂಡೂರು ತಳಿ, ಇದರ ಅಭಿವೃದ್ಧಿಯತ್ತನೂ ಕೂಡ ಗಮನ ಹರಿಸಿದ್ದಾರೆ. ಕುರಿ ಸಾಕಾಣಿಕೆ ಕೆಲವರಿಗೆ ಆಕರ್ಷಣೆಯನ್ನು ತಂದುಕೊಟ್ರೆ ಕೆಲವರಿಗೆ ಮೇಕೆಗಳು ತುಂಬ ಆಕರ್ಷಣೀಯವಾಗಿ ಕಾಣ್ತವೆ. ಕಾರಣಗಳು ಏನೇ ಇರಬಹುದು, ಆದರೆ ಪ್ರತಿಯೊಬ್ಬರೂ ಕೂಡ ಇವತ್ತು ಕುರಿ ಮತ್ತು ಮೇಕೆ ಇವುಗಳನ್ನು ಸಾಕೋ ನಿಟ್ಟಿನತ್ತ ಆಲೋಚನೆ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಸಮಸ್ಯೆ ಆಗಿರೋದು ಅನುಭವದ ಕೊರತೆ ಮತ್ತು ವೃತ್ತಿಪರತೆ ಏನಿದೆಯಲ್ಲ ಈ ಕ್ಷೇತ್ರದಲ್ಲಿ, ಆ ತರಹದ ವೃತ್ತಿಪರತೆಯನ್ನು ಹೊಂದಿರುವಂತಹ ವೈದ್ಯರ ಮಾರ್ಗದರ್ಶನದ ಕೊರತೆ ಇದೆ. ಹೀಗಾಗಿ ಬಹಳಷ್ಟು ಜನ ಏನು ಮಾಡ್ತಾರೆ, ಒಂದೇ ಬಾರಿಗೆ 100 ಮೇಕೆ ತಂದೆ ದೊಡ್ಡ ಮಟ್ಟದಲ್ಲಿ ಮೇಕೆ ಸಾಕ್ತೀನಿ ಅಂತ ಹೋಗಿ ಒಂದೇ ವರ್ಷದಲ್ಲಿ ಕೈ ಸುಟ್ಕೊಂಡು ಬ್ಯಾಡಪ್ಪ ಹಳ್ಳಿ ಸವಾಸ ಅಂತ ಪೇಟೆಗೆ ಹೋಗಿರುವಂಥ ನಿದರ್ಶನಗಳು ಇದ್ದಾವೆ. ಕುರಿಗಳನ್ನು ಸಾಕೋಕೆ ಹೋಗಿ ಯಾವುದೋ ಒಂದು ಕಾಯಿಲೆ ಬಂದು ಎಲ್ಲ ಕುರಿಗಳು ಒಂದೇ ಬಾರಿಗೆ ಸಾವನ್ನಪ್ಪಿ ನಷ್ಟ ಮಾಡಿಕೊಂಡಿರುವಂತಹ ಉದಾಹರಣೆಗಳು ಕೂಡ ಇದ್ದಾವೆ. ಹೀಗಾಗಿ ಇಲ್ಲಿ ಬಹಳಷ್ಟು ಅಂಶಗಳನ್ನು ಆಲೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೋಬೇಕಾಗತ್ತೆ. ಅನುಭವವನ್ನು ಪಡ್ಕೋಬೇಕು ಅಂತಂದರೆ 100 ಕುರಿನೇ ಸಾಕಬೇಕು ಅಥವಾ 500 ಮೇಕೆಗಳನ್ನೇ ಇಟ್ಕೋಬೇಕು ಅನ್ನೋದಲ್ಲ. ಒಂದೇ ಒಂದು ಕುರಿ, ಒಂದೇ ಒಂದು ಮೇಕೆನೂ ಕೂಡ ನಮಗೆ ಪಾಠವನ್ನು ಕಲಿಸಬಲ್ಲದು, ಆದರೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕಷ್ಟೆ. ಈಗ ಒಂದು ಬಿಸ್ನೆಸ್ ಅಂದಮೇಲೆ ನೀವು ಅದರ ಆಗು ಹೋಗುಗಳನ್ನು ಬಹಳ ಸೂಕ್ಷ್ಮವಾಗಿ ಪರಿಗಣಿಸ್ತೀರ ಅಲ್ವಾ? ಅಂದರೆ ಎಷ್ಟು ಬಂಡವಾಳ ಹಾಕಬೇಕು, ಎಲ್ಲಿಂದ ಬಂಡವಾಳ ತರಬೇಕು, ಅದರ ಮೇಲಿನ ಬಡ್ಡಿ ಏನು, ನನ್ನ ಕಾಸ್ಟ್ ಏನಿದೆ, ಯಾವ ದಿನ ಅಂದರೆ ಎಷ್ಟು ವರ್ಷ ಆದಮೇಲೆ ನಾವು ಬೆನಿಫಿಟ್ ಕಾಸ್ಟ್ ರೇಷಿಯೋ ಅಂತ ಹೇಳ್ತೀವಲ್ವ, ಅಂದರೆ ಎಷ್ಟು ವರ್ಷ ಆದಮೇಲೆ ನನ್ನ ಖರ್ಚು ವೆಚ್ಚ ಏನಿದೆಯಲ್ಲ ಇದು ಆದಾಯಕ್ಕಿಂತ ಕಡಿಮೆ ಆಗಿ ಆದಾಯ ಜಾಸ್ತಿ ಬರುತ್ತೆ, ಪ್ರಾಜೆಕ್ಟ್ ರಿಪೋರ್ಟನ್ನು ಯಾವ ರೀತಿ ಮಾಡಬೇಕು, ಎಲ್ಲಿಂದ ಸಾಲ ತರಬೇಕು, ಈ ಎಲ್ಲ ಅಂಶಗಳನ್ನು ಬಹಳ ಕೂಲಂಕುಷವಾಗಿ ಗಮನಿಸಬೇಕು.
0: ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 6:55 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತ ವಾರ್ತೆಗಳು.
2: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಜತಿನ ಶರ್ಮಾ. ಅಥ ವಾರ್ತಾಃ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಹ್ಯಃ ಗುಜರಾತಸ್ಯ ಸಾನಂದ ಕ್ಷೇತ್ರೆ ಸಿಜಿ ಸೆಮಿ ಸಂಸ್ಥಾಯಾಃ ಅತ್ಯಾಧುನಿಕಸ್ಯ ಓಸೆಟ್ ಸೆಮಿಕಂಡಕ್ಟರ್ ಸಂಯಂತ್ರಸ್ಯ ಉದ್ಘಾಟನಂ ಕೃತಂ. ಅತ್ರಾವಸರೆ ಜನಸಭಾಂ ಸಂಬೋಧಯನ್ ಪ್ರಧಾನಮಂತ್ರಿಣಾ ಪ್ರತಿಪಾದಿತಂ ಯತ್ ಅಯಂ ವಿಕಾಸಃ ಭಾರತಸ್ಯ ಪ್ರಗಾಢ ಇಲೆಕ್ಟ್ರಾನಿಕ್ಸ್ ಕ್ರಾಂತೇಃ ಆಗಾಮಿ ಚರಣಮಸ್ತಿ. ಯೇನ ದೇಶಃ ಪೂರ್ವಮೇವ ವಿಶ್ವಸ್ಯ ದ್ವಿತೀಯಃ ಬೃಹತ್ತಮಃ ದೂರಭಾಷ ನಿರ್ಮಾತೃತ್ವೇನ ಸಮೇಧಿತಃ. ಸಹ ದೃಢವಿಶ್ವಾಸಂ ಪ್ರಕಟಿತವಾನ್ ಯತ್ ಸಾನಂದ ಕ್ಷೇತ್ರಂ ವೈಶ್ವಿಕ ಸೆಮಿಕಂಡಕ್ಟರ್ ಕೇಂದ್ರತ್ವೇನ ಸಮೇಧಿಷ್ಯತೆ.
3: आज का ये कार्यक्रम इस बात का प्रमाण है कि भारत जो ठान लेता है वो करके दिखाता है. 5 साल पहले भारत ने संकल्प लिया था कि देश को सेमी कंडक्टर हब बनाएंगे. हम डिजाइन इन इंडिया, मेक इन इंडिया के मंत्र को लेकर आगे बढ़े और आज देश के तीसरे सेमीकंडक्टर प्लांट में भी चीप पैकेजिंग का कॉमर्शियल प्रोडक्शन शुरू हो रहा है.
2: तेन गदितं यत सानंदं प्रतिवर्षं 20 कोटि चिप्स निर्माणार्थं सज्जमस्ति. तेन 500 कोटि परिमितस्य लक्ष्य निर्धारणार्थं शुभाशयाः अपि प्रकटिताः. अत्रावसरे केन्द्रीय मन्त्रिणा अश्विनी वैष्णवेन घोषितं यत् 26,000-2,000 यावत् भारते 5 सेमीकंडक्टर संयंत्राणि पूर्णतः क्रियाशीलानि भविष्यन्ति. प्रधानमन्त्रिणा जोधपुर विमानपत्तने नूतनस्य टर्मिनल भवनस्यापि उद्घाटनं कृतं. तदनन्तरं सः बालोत्तरा मण्डलस्य पचपदरा क्षेत्रे देशस्य अत्याधुनिकं ग्रीनफील्ड रिफाइनरी सह पेट्रोकेमिकल कॉम्प्लेक्स इत्येतत् राष्ट्राय समर्पितवान्. अत्रान्तरे तेन जयपुर मेट्रो द्वितीय चरणस्य शिलान्यासोऽपि कृतः. अवसरेऽस्मिन् प्रधानमन्त्रिणा प्रोक्तं यत् पश्चिम एशिया क्षेत्रस्य संघर्षेण 21वीं शताब्द्याः महत्तमः ऊर्जा संकटः समुत्पन्नः, किन्तु भारतेन समयोचित निर्णयैः कूटनीत्या च एषः कालः सम्मुखीकृतः.
3: भारत ने हर स्तर पर सही फैसले लिए, संकट का समय रहते सटीक आकलन किया, प्रभावी रणनीति बनाई, भारत के संसाधनों का संतुलित प्रयोग किया, भारत की डिप्लोमेटिक पावर का सकारात्मक इस्तेमाल किया और तब जाकर भारत संकट से उबर पाया है.
2: श्री मोदी राजस्थान सर्वकारस्य विभिन्न विभागेषु नवनियुक्तेभ्यः 45,000 युवभ्यः नियुक्तिपत्राणि अपि प्रायच्छत्. केन्द्रीय गृहमन्त्री अमितशाहः सानन्दक्षेत्रे नूतन सीजी सेमी ओसेट् इत्यस्य उद्घाटनं प्राविधिक आत्मनिर्भरतायां भारतस्य अभिनव पदक्षेपः इत्युदीरितवान्. अस्य अत्याधुनिक संयंत्रस्य उद्घाटनं प्रधानमन्त्रिणा नरेन्द्र मोदिना कृतम्. गृहमन्त्रिणा सामाजिक संजालीय तन्त्रे स्वलेखे प्रकटितं यत् भारतस्य प्रौद्योगिकी महाशक्तित्वेन विकास यात्रायामेषः कश्चन नूतनः कीर्तिस्तम्भः अस्ति. विदेशमन्त्री डॉक्टर एस जयशंकरः अद्य प्रभृति अस्य मासस्य 10 दिनांकं यावत् कतार, बहरीन, कुवैत, ओमान देशानां आधिकारिक यात्रायां भविष्यति. स्वप्रवासकाले विदेशमन्त्री तत्तद्देशीयानां समकक्षनेतृभिः सह शीर्षनेतृत्वेन च सह मेलिष्यति. विदेशमन्त्रालयेन प्रोक्तं यत् अयं प्रवासः एतैः देशैः सह भारतस्य द्विपक्षीयसम्बन्धानां दृढीकरणे विशेषेण केन्द्रितः भविष्यति. संसदः वर्षाकालीनसत्रमस्य मासस्य 20 दिनांकात् अगस्तमासस्य 23-दिनांकं यावत् प्रचलिष्यति. संसदीयकार्यमन्त्री किरण रिजिजु सूचितवान् यत् राष्ट्रपतिः द्रौपदी मुर्मुः जुलै मासस्य 20 दिनांकात् संसदः वर्षाकालीनसत्रस्य आह्वानाय सर्वकारस्य प्रस्तावं स्वीकृतवती. आईसीसी महिला विंशति प्रतिविंशतिः विश्वचषके लण्डन नगरस्य लॉर्ड्स क्रीडांगणे इंग्लैंड दलम् अद्य अन्त्यद्वन्द्वे ऑस्ट्रेलिया दलम् सम्मुखीकरिष्यति। इयं प्रतिस्पर्धा तावत् भारतीय समयानुसारं रात्रौ 8 वादने समारप्स्यते। इति वार्ताः।
0: आकाशवाणी मैसूरु एफ़एम् 100.6 ಸಮಯವಾಗಿದೆ 7 ಗಂಟೆ.
4: ನೀವು ಸಿಲೆಬಸ್ಗೂ ಮೀರಿದಂತಹ ಡಿಫ್ರೆಂಟ್ ಎಂಬಿಎ ಪ್ರೋಗ್ರಾಮ್ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, ಹೆಚ್ಆರ್ ಬಿಸ್ನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸ್ಗಳು ಲಭ್ಯ. ಡೆಹ್ರಾಡೂನ್ ನಿಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್, ಗೋಕುಲಂ 3rd stage, ಮೈಸೂರು, ಆರ್ ವಿಸಿಟ್ vvce.ac.in.
5: ಮೈಸೂರು ಸಾಹಿತ್ಯ ಸಂಭ್ರಮ, ಮೈಸೂರು ಲಿಟರೇಚರ್ ಫೆಸ್ಟಿವಲ್ ಮತ್ತೆ ಬಂದಿದೆ. ಈ ಬಾರಿ ದಶಕದ ಸಂಭ್ರಮದೊಂದಿಗೆ ಜುಲೈ 4 ಮತ್ತು 5 ತಾರೀಕು ಸ್ಥಳ ಹೋಟೆಲ್ ಸದರ್ನ್ ಸ್ಟಾರ್, ಸಮಯ ಬೆಳಗ್ಗೆ 9:30 ಸಂಜೆ 6:30. ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್, ಲಕ್ಷ್ಮೀ ಚಂದ್ರಶೇಖರ್, ಹಂಪನ, ಭಾರತಿ ವಿಷ್ಣುವರ್ಧನ್ ಸೇರಿದಂತೆ ಹಲವು ಗಣ್ಯರೊಂದಿಗೆ ಸಂವಾದ. ಬನ್ನಿ, ಸಾಹಿತ್ಯದ ಸವಿಯನ್ನ ಸವಿಯಿರಿ. ಪ್ರವೇಶ ಉಚಿತ. ಸಂಪರ್ಕಿಸಿ 7019598639.
0: ಗಮನಿಸಿ, ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಈ ಬೆಳಿಗ್ಗೆ 9:40 ಮಯೋಪಿಯಾ ಲಕ್ಷಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ನೇತ್ರ ತಜ್ಞರಾದ ಡಾಕ್ಟರ್ ಸ್ವಾತಿ ಆರ್ ಅವರೊಂದಿಗೆ ಮಾತುಕತೆ ಆಲಿಸಬಹುದು. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಮರೆಯದೆ ಕೇಳಿ ಈ ಬೆಳಿಗ್ಗೆ 9:40 ನಮ್ಮ ಆರೋಗ್ಯ ಕಾರ್ಯಕ್ರಮ. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 7:02. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ, ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
0: ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
2: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
2: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
2: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಸುಂದರ ಬಾಳ್ವಿಗೆ ಹಳ್ಳಿಯೇ ಸೊಗಸು. ಹಸಿರು ಹಕ್ಕಿಗಳ ಕಲರವ, ಶುದ್ಧ ಪರಿಸರ, ಶುದ್ಧ ಗಾಳಿ, ನಿಷ್ಕಪಟ ಮನಸ್ಸು ಹಳ್ಳಿ ಜೀವನದ ಉಸಿರು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ರಾಜ್ಯದ ಬರ ಪರಿಸ್ಥಿತಿಯ ಸಮಗ್ರ ವರದಿ ಶೀಘ್ರ ಕೇಂದ್ರಕ್ಕೆ ಸಲ್ಲಿಕೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ನಿಪುಣ್ ಭಾರತ್ ಮಿಷನ್, ಸಮಗ್ರ ಶಿಕ್ಷಣ ಅಭಿಯಾನ ರಾಷ್ಟೀಯ ಯೋಜನೆಗೆ 5 ವರ್ಷಗಳು ಪೂರ್ಣ. ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆ ಪೋರ್ಟಲ್ ಕಾರ್ಯಾರಂಭ. ಕಲಬುರಗಿಯ ಶರಣಬಸವೇಶ್ವರ ವಿಶ್ವವಿದ್ಯಾಲಯದಲ್ಲಿ ಇಂದು ಮಾದಕ ದ್ರವ್ಯ ವ್ಯಸನ ಮುಕ್ತಿ ಜಾಗೃತಿ ಕಾರ್ಯಾಗಾರ. ಈಗ ವಾರ್ತೆಗಳ ವಿವರ. ರಾಜ್ಯದ ಬರ ಪರಿಸ್ಥಿತಿಯ ಸಮಗ್ರ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿ ರಾಷ್ಟೀಯ ವಿಪತ್ತು ಪರಿಹಾರ ನಿಧಿಯಿಂದ ಹಾನಿ ಪರಿಹಾರ ಬಿಡುಗಡೆಗೆ ಒತ್ತಾಯಿಸುವುದಾಗಿ ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಬರ ಪರಿಸ್ಥಿತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಗಣಿಬಾಧಿತ ಪ್ರದೇಶ ಪರಿಸರ ಪುನಶ್ಚೇತನ ಅನುದಾನದಡಿ ಚಿತ್ರದುರ್ಗ ಜಿಲ್ಲೆಗೆ 531 ಕೋಟಿ ರೂಪಾಯಿ ಲಭ್ಯವಿದೆ. ಸೂಕ್ತವಾಗಿ ಬಳಸಿಕೊಳ್ಳಲು ಯೋಜನೆ ರೂಪಿಸುವಂತೆ ಜಿಲ್ಲಾಡಳಿತಕ್ಕೆ ಉಪಮುಖ್ಯಮಂತ್ರಿ ಆದೇಶಿಸಿದರು. ಧಾರವಾಡ ಜಿಲ್ಲೆಯಾದ್ಯಂತ ಮಳೆ ಕೊರತೆ ಹಿನ್ನೆಲೆ ಉಂಟಾದ ಬೆಳೆ ಹಾನಿ ಬಗ್ಗೆ ಸಮರ್ಪಕ ಮಾಹಿತಿ ಆಧರಿಸಿ ಸಮಗ್ರ ವರದಿ ಸಲ್ಲಿಸುವಂತೆ ಧಾರವಾಡ ಜಿಲ್ಲೆ ಪ್ರಕೃತಿ ವಿಕೋಪ ನಿರ್ವಹಣಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಧಾರವಾಡ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಪ್ರಕೃತಿ ವಿಕೋಪ ನಿರ್ವಹಣೆ ಸಭೆಯಲ್ಲಿ ಅವರು ಮಾತನಾಡಿದರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ, ದವಸಧಾನ್ಯಗಳು, ಮೇವು ಹಾಗೂ ಕುಡಿಯುವ ನೀರಿನ ಸಂಗ್ರಹಕ್ಕೆ ವಿಶೇಷ ಗಮನಹರಿಸಬೇಕು. ಜಿಲ್ಲೆಯ ಪ್ರತಿ ಗ್ರಾಮಕ್ಕೆ ಮಲಪ್ರಭಾ ನದಿ ನೀರು ಪೂರೈಸಲು ಅಧಿಕಾರಿಗಳು ಕ್ರಮ ಕೈಗೊಳ್ಳುವಂತೆ ತಿಳಿಸಿದರು. ಹಾವೇರಿ ಜಿಲ್ಲೆಯ 2182 ಕೆರೆಗಳ ಪೈಕಿ 140 ಕೆರೆಗಳಲ್ಲಿ ನೀರಿಲ್ಲ. 2 ಕೆರೆಗಳು ಮಾತ್ರ ಪೂರ್ಣ ಪ್ರಮಾಣದಲ್ಲಿ ಭರ್ತಿಯಾಗಿದ್ದು ಉಳಿದ ಕೆರೆಗಳಲ್ಲಿ ಭಾಗಶಃ ನೀರಿದೆ ಎಂದು ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ನೀರಿನ ಕೊರತೆ ನೀಗಿಸಲು ಮುಂಜಾಗ್ರತಾ ಕ್ರಮವಾಗಿ ಕೆರೆ ತುಂಬಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ. ಕುಡಿಯುವ ನೀರಿನ ಯೋಜನೆ ತುರ್ತು ಕಾಮಗಾರಿಗೆ 4 ಕೋಟಿ ರೂಪಾಯಿ ಅನುದಾನ ಲಭಿಸಿದೆ. ಮೊದಲ ಹಂತದಲ್ಲಿ 1 ಕೋಟಿ 50 ಲಕ್ಷ ರೂಪಾಯಿ ಮೌಲ್ಯದ 161 ಕಾಮಗಾರಿಗಳು ಮುಕ್ತಾಯಗೊಂಡಿವೆ ಎಂದು ಜಿಲ್ಲಾಧಿಕಾರಿ ಮಾಹಿತಿ ನೀಡಿದರು. ಬಾಗಲಕೋಟೆ ಜಿಲ್ಲೆಯಲ್ಲಿ ಒಟ್ಟು 64,471 ಹೆಕ್ಟೇರ್ ವಿಸ್ತೀರ್ಣದಲ್ಲಿ ತೋಟಗಾರಿಕೆ ಬೆಳೆಗಳಿದ್ದು ಇಲಾಖೆಯ ಅಧೀನದಲ್ಲಿ 79 ಎಕರೆ 29 ಗುಂಟೆ ನರ್ಸರಿ ಹಾಗೂ 6 ರೈತ ಉತ್ಪಾದಕರ ಸಂಘಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕ ರವೀಂದ್ರ ಹಕಾಟಿ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿ ಸಿಇಒ ಗಜಾನನ್ ಬಾಲೆ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಅವರು ಮಾಹಿತಿ ನೀಡಿದರು. ರಾಷ್ಟೀಯ ತೋಟಗಾರಿಕೆ ಮಿಷನ್, ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಹಾಗೂ ತಾಳೆ ಎಣ್ಣೆ ಅಭಿವೃದ್ಧಿ ಯೋಜನೆ ಅಡಿ ಅರ್ಹ ರೈತರನ್ನು ಗುರುತಿಸಿ ನೋಂದಾಯಿಸಲಾಗುತ್ತಿದೆ ಎಂದರು. ಕೇಂದ್ರ ಶಿಕ್ಷಣ ಸಚಿವಾಲಯದ ಸಮಗ್ರ ಶಿಕ್ಷಣ ಅಭಿಯಾನದಡಿ ಆರಂಭಿಸಿದ ರಾಷ್ಟೀಯ ಯೋಜನೆ ನಿಪುಣ್ ಭಾರತ್ ಮಿಷನ್. ಈ ಯೋಜನೆ ಅನುಷ್ಠಾನಗೊಂಡು ಇಂದಿಗೆ 5 ವರ್ಷಗಳು ಪೂರ್ಣಗೊಂಡವು. ನಿಪುಣ್ ಭಾರತ್ ಮಿಷನ್ ಪ್ರತಿ ಮಗು 3ನೇ ತರಗತಿಯ ಅಂತ್ಯದ ವೇಳೆಗೆ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರ ಸಾಧನೆ ಖಚಿತಪಡಿಸುತ್ತದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ರಾಷ್ಟೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದ ಧಾರವಾಡ ಜಿಲ್ಲೆಯ ಸಹಾಯಕ ಯೋಜನಾ ಸಮನ್ವಯಾಧಿಕಾರಿ ಡಾ ರೇಣುಕಾ ಅಮಲ್ಸರಿ.
1: ನಿಪುಣ್ ಭಾರತ್ ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಪ್ರೊಫಿಸಿಯೆನ್ಸಿ ಇನ್ ರೀಡಿಂಗ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ನ್ಯೂಮರಸಿ, ಕೇಂದ್ರ ಸರ್ಕಾರ ನಿರ್ದೇಶಿತ ಎನ್ಸಿಇಆರ್ಟಿ ಮತ್ತು ಎನ್ಜಿಒಗಳ ಮೂಲಕ 3ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳ ಕಲಿಕಾ ಫಲಗಳನ್ನು ಆಧರಿಸಿ ರಾಷ್ಟೀಯ ಅರ್ಹತಾ ಸಮೀಕ್ಷೆಗಳನ್ನು ನಡೆಸಿದಾಗ ಸರಿಸುಮಾರು ಶೇಕಡಾ 30ರಿಂದ 40ರಷ್ಟು ಮಕ್ಕಳು ಪ್ರಾಥಮಿಕ ತರಗತಿಗಳಲ್ಲಿ ಸರಿಯಾಗಿ ಓದಲು, ಬರೆಯಲು ಮತ್ತು ಸರಳ ಲೆಕ್ಕ ಮಾಡುವ ಸಾಮರ್ಥ್ಯದಲ್ಲಿ ಹಿಂದುಳಿದಿರುವುದು ಕಂಡುಬಂದಿತ್ತು. ಈ ಮೂಲಭೂತ ಕೌಶಲಗಳ ಕೊರತೆಯಿಂದ ಮುಂದಿನ ತರಗತಿಗಳ ಕಲಿಕೆಯೂ ಕಷ್ಟವಾಗುತ್ತಿತ್ತು. ಈ ಸಮಸ್ಯೆಯನ್ನ ನಿವಾರಿಸಲು ರಾಷ್ಟೀಯ ಶಿಕ್ಷಣ ನೀತಿ 2020 ಮಾರ್ಗಸೂಚಿಯಂತೆ ನಿಪುಣ್ ಭಾರತ್ ಶೈಕ್ಷಣಿಕ ಉಪಕ್ರಮವನ್ನ ಆರಂಭಿಸಲಾಯಿತು. ಪ್ರತಿಯೊಂದು ಮಗುವಿನ ಕಲಿಕೆಯ ಆಸಕ್ತಿ ಮತ್ತು ಕಲಿಕೆಗೆ ಬೇಕಾದ ಪರಿಸರ, ಸಾಮಾಜಿಕ ಹಿನ್ನೆಲೆ, ಕೌಟುಂಬಿಕ ಹಿನ್ನೆಲೆ ಬೇರೆ ಬೇರೆ ಆಗಿರೋದ್ರಿಂದ ಕಲಿಕೆಯ ವೇಗವೂ ಕೂಡ ವಿಭಿನ್ನವಾಗಿರುತ್ತದೆ. ಇಂತಹ ಸಮಯದಲ್ಲಿ ಶಿಕ್ಷಕರು ಆ ಮಕ್ಕಳ ಆಸಕ್ತಿ ಮತ್ತು ಕಲಿಕಾ ಮಟ್ಟವನ್ನು ಗುರುತಿಸಿಕೊಂಡು ಚಟುವಟಿಕೆ ಆಧಾರಿತ ಮಕ್ಕಳ ಕೇಂದ್ರೀಕೃತ ಕಲಿಕಾ ಬೋಧನಾ ವಿಧಾನಗಳನ್ನು ಅನುಸರಿಸಿ ಉತ್ತಮ ಕಲಿಕಾ ಪರಿಸರವನ್ನು ನಿರ್ಮಿಸುವುದೇ ಇದರ ಮುಖ್ಯ ಗುರಿಯಾಗಿದೆ. ಪ್ರಸ್ತುತ ಕೇಂದ್ರ ಸರ್ಕಾರದ ಈ ನಿಪುಣ್ ಭಾರತ್ ಉಪಕ್ರಮವನ್ನು FLN ಅಂದರೆ ಫೌಂಡೇಶನಲ್ ಲಿಟ್ರಸಿ ಅಂಡ್ ನ್ಯೂಮರಸಿ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನದ ಕಾರ್ಯಕ್ರಮವಾಗಿ ಎಲ್ಲಾ ಪ್ರಾಥಮಿಕ ಸರ್ಕಾರಿ ಶಾಲೆಗಳಲ್ಲಿ ಜಾರಿಗೊಳಿಸಲಾಗಿದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವಿಕಸಿತ ಭಾರತ 2047 ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ವಿಬಿ ಜಿರಾಮ್ಜಿ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸಿದ್ದು ಈ ತಿಂಗಳ 1 ರಾಜ್ಯಾದ್ಯಂತ ಅನುಷ್ಠಾನಗೊಳಿಸಲಾಗಿದೆ. ವಿಬಿ ಜಿರಾಮ್ಜಿ ಪೋರ್ಟಲ್ ಕಾರ್ಯಾರಂಭಿಸಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಬೀದರ್ ಜಿಲ್ಲಾ ಪಂಚಾಯಿತಿ ಸಿಇಒ ಗಿರೀಶ್ ಬದೋಲೆ.
5: ನಮ್ಮ ಜಿಲ್ಲೆಯಲ್ಲಿ ವಿಬಿ ಜಿರಾಮ್ಜಿ ಈ ಯೋಜನೆಯನ್ನು 1 July 2026 ಜಾರಿಯಲ್ಲಿ ಬಂದಿದೆ. ನಮ್ಮ ಜಿಲ್ಲೆಯಲ್ಲಿ 181 ಗ್ರಾಮ ಪಂಚಾಯತ್ಗಳಿದೆ, ಸುಮಾರು 860 ವಿಲೇಜಸ್ ಗಳಿದೆ. ನಮ್ಮಲ್ಲಿ 1.8 lakh ಆಕ್ಟಿವ್ ಜಾಬ್ ಕಾರ್ಡ್ಸ್ಗಳಿದೆ. ನಾವು ಎಲ್ಲರಿಗೆ ಈ ಹೊಸ ಯೋಜನೆಯಲ್ಲಿ 125 ದಿನ ಕೆಲಸ ಕೊಡಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡಿದೀವಿ. ಜೊತೆಗೆ ನರೇಗಾ ಜಾಬ್ ಕಾರ್ಡ್ಸ್ ಹೋಲ್ಡರ್ಸ್ ಇದ್ರು ಅವರೆಲ್ಲ ಜಾಬ್ ಕಾರ್ಡ್ಸ್ ನಾವು ಕ್ಯಾರಿ ಫಾರ್ವರ್ಡ್ ಮಾಡಿದೀವಿ. ಇವತ್ತಿಂದ ಯಾರು ಹೊಸ ಜಾಬ್ ಕಾರ್ಡ್ಸ್ ಅಪ್ಲೈ ಮಾಡಿದ್ರೆ ಅವರಿಗೆ ಗ್ಯಾರಂಟಿ ಜಾಬ್ ಕಾರ್ಡ್ ಅಂತ ಕೊಡ್ತೀವಿ. ಎಲ್ಲಾ ಜನರಿಗೆ ನಂದು ವಿನಂತಿ ಅಂದ್ರೆ ಹೆಚ್ಚಿನ ಹೆಚ್ಚು ಸಂಖ್ಯೆಯಲ್ಲಿ ವಿಬಿಜಿ ರಾಮ್ಜಿಯಲ್ಲಿ ಅವರು ಕೂಲಿ ಕೆಲಸವನ್ನು ಪಡೆಯಕ್ಕೆ ಮುಂದೆ ಬರಬೇಕು. ಗ್ರಾಮ ಪಂಚಾಯತಿಯಲ್ಲಿ ಅವರು ಅರ್ಜಿನೂ ಕೊಡಬೇಕು. ಎಲ್ಲರಿಗೆ ಈ ವಿಬಿಜಿ ರಾಮ್ಜಿಯಲ್ಲಿ ಉದ್ಯೋಗ ಕೊಡಕ್ಕೆ ನಾವು ಸಿದ್ಧರಿದ್ದೀವಿ.
0: ನಶೆ ಮುಕ್ತ ಕರ್ನಾಟಕ ಹಾಗೂ ಭಾರತ ಧ್ಯೇಯದೊಂದಿಗೆ ಮಾದಕ ದ್ರವ್ಯ ವ್ಯಸನ ಮುಕ್ತಿ ಹಾಗೂ ಪೊಸ್ಕೋ ಕಾನೂನು ಜಾಗೃತಿ ಕಾರ್ಯಾಗಾರ ಇಂದು ಬೆಳಗ್ಗೆ 9:30 ಕಲಬುರಗಿಯ ಶರಣಬಸವೇಶ್ವರ ವಿಶ್ವವಿದ್ಯಾಲಯದ ಪೂಜ್ಯ ದೊಡ್ಡಪ್ಪ ಅಪ್ಪ ಸಭಾಗೃಹದಲ್ಲಿ ನಡೆಯಲಿದೆ. ಕಲಬುರಗಿ ಜಿಲ್ಲೆ ಪ್ರಧಾನ ನ್ಯಾಯಾಧೀಶ ಜಿಎಲ್ ಲಕ್ಷ್ಮೀನಾರಾಯಣ ಕಾರ್ಯಾಗಾರ ಉದ್ಘಾಟಿಸಲಿದ್ದಾರೆ. ಮಾತೋಶ್ರೀ ದಾಕ್ಷಾಯಿಣಿ ಅವರು ಸಾನ್ನಿಧ್ಯ ವಹಿಸುವರು. ಬೆಂಗಳೂರಿನ ಖಾಸಗಿ ಸಂಸ್ಥೆಯ ಮಕ್ಕಳ ಪಾಲನಾ ಕೇಂದ್ರದಲ್ಲಿ ನಡೆದ ಅಮಾನವೀಯ ಘಟನೆಗೆ ಸಂಬಂಧಿಸಿ ಇಬ್ಬರು ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗದ ವಶಕ್ಕೆ ನೀಡಲಾಗಿದೆ ಎಂದು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಸಂತೋಷ್ ಕುಮಾರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಘಟನೆಯ ವಿಸ್ತೃತ ವರದಿಗೆ ಬೆಂಗಳೂರು ಪೂರ್ವ ಘಟಕದ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗೆ ಸೂಚಿಸಲಾಗಿದೆ ಎಂದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಸಂಸತ್ ಮುಂಗಾರು ಅಧಿವೇಶನ ಈ ತಿಂಗಳ 20 ಆರಂಭವಾಗಿ 13 ನಡೆಯಲಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಕಿರಣ್ ರಿಜಿಜು ತಿಳಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ 25 ಅವಧಿಗೆ ಮಹಾಪೌರರಾಗಿ ದುರ್ಗಮ್ಮ

0: ಧ್ಯೇಯದ 1,00,000 ಸಸಿ ನೆಡುವ ಕಾರ್ಯಕ್ಕೆ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಬರ ಪರಿಸ್ಥಿತಿಯ ಸಮಗ್ರ ವರದಿ ಶೀಘ್ರ ಕೇಂದ್ರಕ್ಕೆ ಸಲ್ಲಿಕೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ನಿಪುಣ್ ಭಾರತ್ ಮಿಷನ್ ಸಮಗ್ರ ಶಿಕ್ಷಣ ಅಭಿಯಾನ ರಾಷ್ಟೀಯ ಯೋಜನೆಗೆ 5 ವರ್ಷಗಳು ಪೂರ್ಣ. ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆ ಪೋರ್ಟಲ್ ಕಾರ್ಯಾರಂಭ. ಕಲಬುರಗಿಯ ಶರಣಬಸವೇಶ್ವರ ವಿಶ್ವವಿದ್ಯಾಲಯದಲ್ಲಿ ಇಂದು ಮಾದಕ ದ್ರವ್ಯ ವ್ಯಸನಮುಕ್ತಿ ಜಾಗೃತಿ ಕಾರ್ಯಾಗಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಸಮಯವಾಗಿದೆ 7:15.
2: ಆಕಾಶವಾಣಿ ಮೈಸೂರು. ಕಾದಂಬರಿ ವಿಹಾರ. ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು. ಪ್ರಸ್ತುತಪಡಿಸುತ್ತಾರೆ ಜಿ ಶಾಂತಕುಮಾರ್.
3: ಹುಲುಮಾನವರು ಮತ್ತು ಕುನ್ಮಾರಿ ದೇವರು. ಮುದುಮಲೆ ಮನೆಯಿಂದ ಉತ್ತರಕ್ಕೆ ಸುಮಾರು 0.5 ಕಿಲೋಮೀಟರ್ ದೂರದಲ್ಲಿ ಹಳೆಯ ಜೀಪ್ ರಸ್ತೆಯೊಂದಿತ್ತು. ಆ ದಿನಗಳಲ್ಲಿ ಪ್ರವಾಸಿಗರ ಹಾಗೂ ವಾಹನಗಳ ಸಂಖ್ಯೆ ತೀರಾ ಕಡಿಮೆ ಇದ್ದುದರಿಂದ ವಾರಕ್ಕೊಂದೋ ಎರಡೋ ಜೀಪುಗಳು ಮಾತ್ರ ಆ ರಸ್ತೆಯಲ್ಲಿ ಓಡಾಡುತ್ತಿದ್ದವು. ಆ ದಾರಿ ಕಾಡಿನ ಕಾಗುಣಿತಗಳ ಕಲಿಕೆಗೆ ನಮಗೆ ಹೇಳಿ ಮಾಡಿಸಿದ ಹೆದ್ದಾರಿಯಂತಿತ್ತು. ಬೃಹದಾಕಾರದ ಮತ್ತಿಮರಗಳು, ಬಿದಿರುಮೆಳೆಗಳು ದಟ್ಟವಾಗಿದ್ದ ಈ ಭಾಗದ ಕಾಡು ಸಮೃದ್ಧವಾಗಿತ್ತು. ಈ ರಸ್ತೆಯಲ್ಲಿ ಹಕ್ಕಿಗಳ ಹಾಡು ಅಥವಾ ಯಾವುದೋ ಹೆಜ್ಜೆಗಳ ಜಾಡು ಹಿಡಿದು ಸಾಗಿ ನಾವೆಲ್ಲಿಗೆ ಹೋಗುತ್ತಿದ್ದೇವೆಂಬುದನ್ನೇ ಮರೆತು ದಾರಿ ತಪ್ಪಿ ಹೇಗೋ ವಾಪಸಾಗುವ ದಿನಚರಿಗಳು ಸಾಮಾನ್ಯವಾಗಿತ್ತು. ಒಮ್ಮೆ ಮನೆಯಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ಈ ರಸ್ತೆಯ ಪಕ್ಕದ ಬಿದಿರಿನ ಮೆಳೆಯೊಂದರಲ್ಲಿ ಪುಟ್ಟ ಹಕ್ಕಿಯ ಗೂಡನ್ನು ನೋಡಿದ್ದೆವು. ಆಕಸ್ಮಿಕವಾಗಿ ಆ ಗೂಡನ್ನು ನೋಡಿದ್ದ ನಮಗೆ ಅದು ಯಾವ ಹಕ್ಕಿಯದೆಂದು ತಿಳಿದಿರಲಿಲ್ಲ. ಮರುದಿನ ಆ ಗೂಡಿನ ಬಳಿಗೆ ಹೋಗಲೆಂದು ನಮ್ಮ ನೆಚ್ಚಿನ ಕಾಡು ಹಾದಿಯಲ್ಲಿ ನಡೆದು ಹೋಗುತ್ತಿರುವಾಗ ದೂರದ ಹಳ್ಳದಿಂದ ಆನೆಗಳ ಕೂಗು ಕೇಳಿಬರುತ್ತಿತ್ತು. ದಾರಿಯಲ್ಲೊಂದೆಡೆ ಆಗತಾನೆ ಅಡ್ಡಹಾದು ಹಳ್ಳದ ಕಡೆಗೆ ಹೋಗಿದ್ದ ಚಿರತೆಯೊಂದರ ಹೆಜ್ಜೆಯ ಗುರುತುಗಳಿದ್ದವು. ಮಂಗಗಳ ಎಚ್ಚರಿಕೆಯ ಕೂಗಿನ್ನೂ ನಿಂತಿರಲಿಲ್ಲ. ಆದರೆ ಗಮನ ಬೇರೆಡೆಗೆ ತಿರುಗುವುದನ್ನು ಪ್ರಜ್ಞಾಪೂರ್ವಕವಾಗಿ ನಿಗ್ರಹಿಸಿಕೊಂಡು ಸೀದಾ ಆ ಗೂಡಿನಡೆಗೆ ನಡೆದಿದ್ದೆವು. ಆ ಗೂಡನ್ನು ಮತ್ತೆ ಪತ್ತೆ ಹಚ್ಚಲು ಹೆಚ್ಚು ಸಮಯ ಹಿಡಿಯಲಿಲ್ಲ. ಆದರೆ ಗೂಡಿನಲ್ಲಿ ಮೊಟ್ಟೆಗಳಿವೆಯೇ ಎಂದು ತಿಳಿದುಕೊಳ್ಳುವಷ್ಟರಲ್ಲಿ ಬಿದಿರಿನ ಮುಳ್ಳುಗಳು ಗೀರಿ ಹಲವಾರು ಗಾಯಗಳಾಗಿದ್ದವು. ಸಮಯ ವ್ಯರ್ಥ ಮಾಡದೆ ಬೇಗ ಬೇಗ ರೆಂಬೆ ಕೊಂಬೆಗಳನ್ನು ಜೋಡಿಸಿ ಸೊಪ್ಪು ಕಡ್ಡಿಗಳನ್ನು ಹೊದಿಸಿ ಒಂದು ಹೈಡ್ ಅಥವಾ ಮರೆಯನ್ನು ನಿರ್ಮಿಸಿದೆವು. ಕ್ಯಾಮರಾದೊಡನೆ ಕುಳಿತವರು ಕಣ್ಣಿಗೆ ಬೀಳದಂತೆ ಮರೆ ಮಾಚುವುದು ಈ ಮರೆಯ ಉದ್ದೇಶ. ಕೃಪಾಕರ, ಫುಟ್ಬಾಲ್ ಆಡುವಾಗ ನನ್ನ ಎಡಗಾಲಿನ ಲಿಗ್ಮೆಂಟ್ ಹರಿದಿತ್ತು. ನಾನು ಆಗಷ್ಟೇ ಅದರಿಂದ ಚೇತರಿಸಿಕೊಳ್ಳುತ್ತಿದ್ದೆ. ಓಡಲು ಸಾಧ್ಯವಾಗುತ್ತಿರಲಿಲ್ಲ. ಕುಂಟೂತ ನಡೆಯುವುದು ಅಭ್ಯಾಸವಾಗಿತ್ತು. ಬಹುಶಃ ಸೇನಾನಿ ಚಿರತೆಯ ಹೆಜ್ಜೆಯ ಹಿಂದೆ ಹೋಗದಿದ್ದಕ್ಕೆ ಇದೇ ಕಾರಣವಾಗಿತ್ತು. ಹೈಡ್ ಸಿದ್ಧವಾಗುತ್ತಿದ್ದಂತೆ ಸೇನಾನಿಯನ್ನು ಮರೆಯೊಳಗೆ ಕೂರಿಸಿ ಸೊಪ್ಪು ಕಡ್ಡಿಗಳಿಂದ ಹೆಣೆದು ಅವನು ಕಾಣದಂತೆ ಮಾಡಿದೆವು. ಕ್ಯಾಮರಾ ಲೆನ್ಸ್ ಮಾತ್ರ ಹೊರಬರುವಂತೆ ಒಂದು ಕಿಂಡಿ ಬಿಟ್ಟರೆ ಬೇರೇನೂ ಕಾಣುತ್ತಿರಲಿಲ್ಲ. ಈ ಹಕ್ಕಿ ನಮಗಿನ್ನೂ ಕಾಣಿಸಿಕೊಂಡಿರಲಿಲ್ಲ. ಹಾಗಾಗಿ ಅದು ಬಹಳ ನಾಚಿಕೆ ಸ್ವಭಾವದ ಹಕ್ಕಿ ಇರಬಹುದೆಂದು ಊಹಿಸಿದೆವು. ಇವನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ನಾವು ನಿರ್ಮಿಸಿದ ಮರೆ ಎಷ್ಟು ಭದ್ರವಾಗಿತ್ತೆಂದರೆ ಅವನಿಗೆ ಮರೆಯಿಂದ ಆಚೆ ಬರಲು ಕೂಡ ಹೊರಗಿನವರ ಸಹಾಯ ಬೇಕಿತ್ತು. ಆನೆಯ ಕಾಡುಗಳಲ್ಲಿ ನೆಲದ ಮೇಲಿನ ಮರೆಗಳಲ್ಲಿ ಕುಳಿತವರು ಸಂಪೂರ್ಣ ಅಸಹಾಯಕರಾಗಿರುತ್ತಾರೆ. ಹಾಗಾಗಿ ಮತ್ತೊಬ್ಬರು ದೂರದಲ್ಲಿ ಕುಳಿತು ಆನೆಗಳಿಗಾಗಿ ಕಣ್ಣಾಡಿಸುವುದು ಅತ್ಯವಶ್ಯ. ಆ ದಿನ ಆನೆ ಕಾಯುವ ಜವಾಬ್ದಾರಿ ನನಗೆ ಬಂದಿತ್ತು. ಕುನ್ಮಾರಿ ನಮ್ಮೊಡನಿದ್ದ. 10 ವಯಸ್ಸಿನ ಸೋಲಿಗರ ಹುಡುಗ ಕುನ್ಮಾರಿ ನಮ್ಮೊಡನೆ ಕಾಡಿಗೆ ಬಂದಿದ್ದು ಅಂದೇ ಮೊದಲು. ಆದರೂ ಈ ಹುಡುಗನಿಗೆ ಕಾಡಿನ ದಾರಿ, ದಿಕ್ಕು ದೆಸೆಗಳ ಬಗ್ಗೆಯಾಗಲಿ, ಕಾಡಿನಲ್ಲಿ ಬದುಕುಳಿಯುವ ಬಗ್ಗೆಯಾಗಲಿ ನಾವು ಹೇಳಿಕೊಡುವುದು ಏನೂ ಇರಲಿಲ್ಲ. ಆದರೆ ಅವನು ನಮ್ಮೊಡನಿದ್ದಾಗ ಆತ ನಿರ್ವಹಿಸಬೇಕಾದ ಕೆಲಸವೇನೆಂಬುದು ವಿವರವಾಗಿ ಹೇಳಬೇಕಿತ್ತು. ನಮ್ಮೊಡನೆ ನಿತ್ಯ ಕಾಡಿಗೆ ಬರುತ್ತಿದ್ದ ಬೆಟ್ಟ ಕುರುಬ ಖ್ಯಾತನಿಗೆ ರಜೆ ಬೇಕಿದ್ದರಿಂದ ಆತನೇ ಕುನ್ಮಾರಿಯನ್ನು ಕಳಿಸಿದ್ದ. ಕುನ್ಮಾರಿಗೆ ಕಾಡಿನಲ್ಲಿ ನಮ್ಮ ದೌರ್ಬಲ್ಯಗಳೇನೆಂದು ತಿಳಿದಿರಲಿಲ್ಲ. ಅಲ್ಲದೆ ಪೇಟೆಯಲ್ಲಿ ಬೆಳೆದ ಜನ ಕಾಡಿನಲ್ಲಿ ಎಷ್ಟು ಅವಿವೇಕಿಗಳಾಗಿರಬಹುದೆಂಬ ತಿಳುವಳಿಕೆ ಕೂಡ ಅವನಿಗೆ

ಇರಲಿಲ್ಲ. ಈ ಹಿನ್ನೆಲೆಯಲ್ಲಿ ಕುನ್ಮಾರಿಗೆ ತಾನು ಕಾಡಿನಲ್ಲಿ ಬದುಕುಳಿಯುವ ಕಲೆ ಕರಗತವಾಗಿತ್ತೇವಿನ ಬೇರೆಯವರನ್ನು ತಾನೇ ರಕ್ಷಿಸಬೇಕಾಗಬಹುದೆಂಬ ಆಲೋಚನೆ ಇರಲೇ ಇಲ್ಲ. ಕಾಡಿನಲ್ಲಿ ಸ್ವಲ್ಪ ದೂರ ಸುತ್ತಾಡಿಕೊಂಡಿದ್ದು ಆನೆಗಳೇನಾದರೂ ಮರೆಯ ಕಡೆಗೆ ಬರುತ್ತಿರುವಂತೆ ಕಂಡರೆ ಕೂಡಲೇ ಬಂದು ನನಗೆ ತಿಳಿಸಬೇಕೆಂದು ಕುನ್ಮಾರಿಗೆ ಹೇಳಿ ಕಳಿಸಿದ್ದೆ. ಬಳಿಕ ಸುಮಾರು 70 ಮೀಟರ್ ದೂರದಲ್ಲಿ ಸೇನಾನಿ ಕುಳಿತಿದ್ದ ಮರೆ ಕಾಣುವಂತಹ ಜಾಗ ಹುಡುಕಿ ಕುಳಿತೆ. ಕಾಡಿನಲ್ಲಿ ಕೆಲವು ಜಾತಿಯ ಹುಲ್ಲುಗಳ ಮೇಲೆ ನಾವು ಕೂರುವುದೇ ಇಲ್ಲ. ಉಣ್ಣೆಗಳಿಂದ ತಪ್ಪಿಸಿಕೊಳ್ಳುವ ನಮ್ಮ ಹಲವಾರು ಉಪಾಯಗಳಲ್ಲಿ ಇದೂ ಒಂದು. ಕಣಗಾತ್ರದ ಉಣ್ಣೆಯಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನದಲ್ಲಿ ನಾನು ಆನೆ ದಾರಿಯನ್ನು ಆಯ್ಕೆ ಮಾಡಿಕೊಂಡಿದ್ದೆ. ಆ ಕಾಲುದಾರಿ 100+ ವರ್ಷಗಳಿಂದ ನಿರಂತರವಾಗಿ ಆನೆಗಳು ತಿರುಗಾಡಿ ಸವೆದು ಸಾಕಷ್ಟು ಅಗಲವಾಗಿತ್ತು. ಸೇನಾನಿ ಮುದುಮಲೆ ಕಾಡಿನ ಹೆಚ್ಚಿನ ಹಕ್ಕಿಗಳ ಪರಿಚಯ ನಮಗಿತ್ತು. ಅವುಗಳ ಕೂಗು, ಜೀವನ ಕ್ರಮ, ಗೂಡು ಕಟ್ಟುವ ರೂಪುರೇಖೆಗಳೆಲ್ಲವೂ ನಮಗೆ ತಿಳಿದ ವಿಷಯವೇ ಆಗಿದ್ದವು. ಆದರೆ ಈ ಗೂಡು ಯಾವುದೆಂದು ಮಾತ್ರ ನಮಗೆ ತಿಳಿದಿರಲಿಲ್ಲ. ಆ ಬಿದಿರಿನ ಮೇಲೆ ಸ್ವಲ್ಪ ತಗ್ಗಿನಲ್ಲಿತ್ತು. ಹಾಗಾಗಿ ನಾವು ನಿರ್ಮಿಸಿದ್ದ ಮರೆ ಕೂಡ ಪಕ್ಕದ ಕಾಲುದಾರಿಗಿಂತ 3 ಅಡಿಗಳಷ್ಟು ಕೆಳಗಿತ್ತು. ಕೃಪಾ ಅಲ್ಲಿಂದ ಹೊರಟ ಸ್ವಲ್ಪ ಹೊತ್ತಿನಲ್ಲಿ ನನ್ನ ಎಡಭಾಗಕ್ಕೆ ನಸುಗಂದು ಬಣ್ಣದ ಪುಟ್ಟ ಹಕ್ಕಿಯೊಂದು ಕಂಡುಬಂತು. ಮರೆಯನ್ನು ಭದ್ರವಾಗಿ ಮುಚ್ಚಿದ್ದರಿಂದ ಎಲೆಕಡ್ಡಿಗಳ ನಡುವೆ ಇದ್ದ ಸಣ್ಣ ಕಿಂಡಿಗಳಲ್ಲಿ ಅಲ್ಪ ಸ್ವಲ್ಪ ಮಾತ್ರ ಕಾಣುತ್ತಿತ್ತು. ಹಾಗಾಗಿ ಹಕ್ಕಿಯನ್ನು ಗುರುತು ಹಿಡಿಯಲು ಸಾಧ್ಯವಾಗಲೇ ಇಲ್ಲ. ಆದರೆ ಅದು ಒಮ್ಮೆ ಕಂಠ ಬಿಚ್ಚಿ ಹಾಡಿದಾಗ ಅದನ್ನು ನೋಡಿ ಗುರುತಿಸುವ ಅವಶ್ಯಕತೆ ಇರಲಿಲ್ಲ. ಅದು ಕ್ವಾಕರ್ ಬ್ಯಾಬ್ಲರ್ ಹಕ್ಕಿ ಎಂದು ಮನದಟ್ಟಾಯಿತು. ಈ ಹಕ್ಕಿಯ ಗೂಡನ್ನು ನಾವು ಇದಕ್ಕೂ ಮುನ್ನ ನೋಡಿಯೇ ಇರಲಿಲ್ಲ. ಹಾಗಾಗಿ ನನಗೆ ಎಲ್ಲಿಲ್ಲದ ಸಂತೋಷವಾಗಿತ್ತು. ಆದರೆ ಮುಂದಿನ ಕೆಲವು ನಿಮಿಷಗಳಲ್ಲಿ ನೀಲಿ ಸಾಮ್ರಾಟ ಹಕ್ಕಿ ತನ್ನ ಬಲಗಡೆಯಿಂದ ಕೂಗಿತು. ಸಾಮಾನ್ಯವಾಗಿ ಬೇರೊಂದು ಹಕ್ಕಿಯ ಗೂಡಿನ ಬಳಿ ಮತ್ತೊಂದು ಜಾತಿಯ ಹಕ್ಕಿ ಬರುವುದಾಗಲಿ ಬಂದು ಕುಳಿತು ಹಾಡುವುದಾಗಲಿ ಅಪರೂಪ. ಆದರೆ ನನ್ನ ಮರೆಯೊಳಗಿಂದ ಅದು ಸರಿಯಾಗಿ ಕಾಣುತ್ತಿರಲಿಲ್ಲ ಮತ್ತು ಕಾಡಿನ ಮರೆಯಲ್ಲಿರುವಾಗ ಅಲ್ಲಾಡದೆ ಕೂರಬೇಕೆಂಬುದು ಅಲಿಖಿತ ನಿಯಮ. ಸ್ವಲ್ಪ ಹೊತ್ತಿನ ಅನಂತರ ನೀಲಿ ಸಾಮ್ರಾಟ ಹಕ್ಕಿ ಅಲ್ಲಿಂದ ಕೆಲವೇ ಅಡಿಗಳ ದೂರದಲ್ಲಿ ಗೂಡು ಕಟ್ಟುತ್ತಿರುವುದು ಕಂಡುಬಂತು. ನನ್ನ ಮರೆ ಅವಸರದಲ್ಲಿ ಕಟ್ಟಿದ್ದರಿಂದ ಸ್ವಲ್ಪ ಇಕ್ಕಟ್ಟಾಗಿತ್ತು. ಆದರೆ ಈ ಎರಡು ಸುಂದರ ಹಕ್ಕಿಗಳ ನಡುವೆ ನನ್ನ ಕಾಲು ಮರಗಟ್ಟಿದ್ದು ಕೂಡ ನನ್ನ ಗಮನಕ್ಕೆ ಬಂದಿರಲಿಲ್ಲ. ಕೃಪಾಕರ, ನಾನು ಕುಳಿತ ಜಾಗದಲ್ಲಿ ಹಕ್ಕಿಗಳ ಹಾಡುಗಾರಿಕೆ ಭರ್ಜರಿಯಾಗಿ ನಡೆಯಿತು. ಉದ್ದ ಬಾಲದ ಕಾಜಾಣ, ಕಾಮಳಿಗಳ ಜುಗಲ್ಬಂದಿಯ ಅಮೋಘ ಏರಿಳಿತಗಳು ಗುಟರ ಹಕ್ಕಿಗಳ ಕರೆಯ ಏಕತಾನತೆಯನ್ನು ಮುರಿದು ವೈವಿಧ್ಯವನ್ನು ಕಟ್ಟಿಕೊಟ್ಟಿದವು. ನನ್ನ ಹಿಂಬದಿಯ ಕಾಡಿನ ಹಳ್ಳದಿಂದ ಆಗೊಮ್ಮೆ ಈಗೊಮ್ಮೆ ಆನೆಗಳ ಕೂಗು ಕೇಳಿಬರುತ್ತಿತ್ತು. ಬಹುಶಃ 1 ಗಂಟೆಯೇ ಕಳೆದಿರಬಹುದು. ಇದ್ದಕ್ಕಿದ್ದಂತೆ ನನ್ನ ಹಿಂದೆ ಏನೂ ಓಡಿಬಂದಂತಾಯಿತು. ಹಿಂದಿರುಗಿ ನೋಡಿದ ಆ ಕ್ಷಣದಲ್ಲಿ ಓಡಿ ಬರುತ್ತಿದ್ದ ಕುನ್ಮಾರಿ ನಾನು ಕುಳಿತಿದ್ದ ಕಾಲುದಾರಿಯನ್ನು ಅಡ್ಡಹಾದು ಕಾಡಿನಲ್ಲಿ ಕಣ್ಮರೆಯಾದ. ಹೋಗುವಾಗ ಏನೋ ತಮಿಳಿನಲ್ಲಿ ಹೇಳಿದಂತಾಯಿತು. ತರ್ಕಿಸಿ ಯೋಚಿಸುವ ಸಮಯ ಅದಾಗಿರಲಿಲ್ಲ. ಕುನ್ಮಾರಿಯ ಅವಸರ ನೋಡಿದಾಗಲೇ ಅವನ ಹಿಂದೆ ಏನೋ ಓಡಿ ಬರುತ್ತಿರುವುದು ಖಾತರಿಯಾಗಿತ್ತು. ಬರುತ್ತಿರುವ ಪ್ರಾಣಿ ಯಾವುದೆಂದು ತಿಳಿಯುವ ಕುತೂಹಲವಾಗಲಿ ವ್ಯವಧಾನವಾಗಲಿ ನನಗಿರಲಿಲ್ಲ. ಓಡಿ ಬರುತ್ತಿರುವ ಆ ಪ್ರಾಣಿಯ ದಾರಿಗೆ ಅಡ್ಡ ಸಿಕ್ಕಿಕೊಳ್ಳದಿರುವುದು ಮಾತ್ರ ಆ ಕ್ಷಣದ ಆದ್ಯತೆಯಾಗಿತ್ತು. ದಿಢೀರನೆ ಎದ್ದು ಓಡುವ ಮುನ್ನವೇ ನಾನು ಮುಗ್ಗರಿಸಿದೆ. ಆಗ ಯಾವುದೋ ದೊಡ್ಡ ಪ್ರಾಣಿ ಪೊದೆಗಳನ್ನು ತಳ್ಳಿಕೊಂಡು ಓಡಿ ಬರುತ್ತಿರುವ ಶಬ್ದ ಕೇಳಿತು. ನಾನು ಓಡಿದೆ. ಕಾಡು ನುಗ್ಗೆ ಅಡ್ಡದಾರಿ ಹಿಡಿದು ಮರೆಯತ್ತ ಓಡಿದೆ. ನನ್ನ ವೇಗಕ್ಕೆ ನನಗೇ ಆಶ್ಚರ್ಯವಾಯಿತು. ಅಷ್ಟೊತ್ತಿಗಾಗಲೇ ನನ್ನ ಹಿಂದೆ ಬರುತ್ತಿರುವ ಪ್ರಾಣಿ ಆನೆ ಎಂದು ನನಗೆ ಖಚಿತವಾಗಿತ್ತು. ಮರೆಯ ಪಕ್ಕ ಬಂದಾಗ ಸೇನಾನಿಗೆ ಓಡು ಆನೆ ಎಂದು 2 ಪದಗಳನ್ನಷ್ಟೇ ಕೂಗಿ ಓಡಿ ಹೋದೆ. ಮರೆಯನ್ನು ಕಡ್ಡಿ ಸೊಪ್ಪುಗಳಿಂದ ಕುನ್ಮಾರಿ ಹೇಗೆ ಬೀದಿದ್ದನೆಂದರೆ ಸೇನಾನಿ ಓಡುವುದಿರಲಿ ಅವನಿಗೆ ಹೊರಬರಲು ಸಹ ಕಷ್ಟವಾಗುತ್ತಿತ್ತು. ಆದರೆ ಇವೆಲ್ಲ ನನಗೆ ಆ ಕ್ಷಣದಲ್ಲಿ ಹೊಳೆಯಲೇ ಇಲ್ಲ. ಸೇನಾನಿ, ಬಹಳ ಸಮಯವೇ ಕಳೆದಿರಬಹುದು. ಅವೆರಡು ಪುಟಾಣಿ ಹಕ್ಕಿಗಳ ಸಾನ್ನಿಧ್ಯದಲ್ಲಿ ನನಗೆ ಹೊರಪ್ರಪಂಚವೇ ಮರೆತು ಹೋಗಿತ್ತು. ಆಗ ನನ್ನ ಹಿಂದೆ ಕೃಪಾ ಓಡಿದ್ದು, ಓಡುತ್ತಾ ಏನೋ ಹೇಳಿದ್ದು ಕೇಳಿಸಿತು. ಆ ಕ್ಷಣ ಏನಾಗುತ್ತಿದೆ ಎಂದು ತಿಳಿಯಲಿಲ್ಲ. ಇಲ್ಲಿಗೆ ಬರುವಾಗ ಕುಂಟುತ್ತಾ ನಿಧಾನವಾಗಿ ನಡೆದು ಬಂದಿದ್ದ ಕೃಪಾ ಈಗ ಕಣ್ಣಿಗೆ ಕಾಣದಷ್ಟು ವೇಗವಾಗಿ ಓಡಿಹೋಗಿದ್ದ. ಅಂದರೆ ಒಂದೇ ಒಂದು ಕಾರಣವಿರಲು ಸಾಧ್ಯ. ಏನೋ ಅವನನ್ನು ಅಟ್ಟಿಸಿಕೊಂಡು ಬಂದಿದೆ. ಅದಿನ್ನೇನೂ ಆಗಿರಲು ಸಾಧ್ಯವಿಲ್ಲ. ಆನೆಯೊಂದನ್ನು ಬಿಟ್ಟು ಅದೇ ಸಮಯದಲ್ಲಿ ನನಗೇನೋ ಭಾರೀ ಸದ್ದು ಕೇಳಿದಂತಾಯಿತು. ಬಲಕ್ಕೆ ತಿರುಗಿದೆ. ನನ್ನ ಹೈಡಿನ ಕಿಂಡಿಗಳ ಮೂಲಕ ನಾನು ಎಂದೂ ನೋಡಿರದಷ್ಟು ದೊಡ್ಡದಾದ ಪಾದಗಳು ದಬ ದಬ ಎಂದು ಸದ್ದು ಮಾಡುತ್ತಾ ನನಗೆ ಅತ್ಯಂತ ಸಮೀಪದಲ್ಲಿ ಓಡಿ ಹೋದುದನ್ನು ನೋಡಿದೆ. ಅದು ನನಗೆ ಹೆದರಿಕೊಳ್ಳಲು ಕೂಡ ಅವಕಾಶವಿರದಷ್ಟು ಅನಿರೀಕ್ಷಿತವಾಗಿತ್ತು. ದೀರ್ಘವಾಗಿ ಉಸಿರೆಳೆದು ಹೈಡಿನಲ್ಲಿ ಹಿಂದೆ ಸರಿದು ಕುಳಿತೆ. ಹೊರಗಿನವರ ಸಹಾಯವಿಲ್ಲದೆ ಹೊರಬರಲು ಕಷ್ಟವಿತ್ತು. ಮೆಲ್ಲನೆ ಕಡ್ಡಿಗಳನ್ನು ಸರಿಸಿ ಸಡಿಲಗೊಳಿಸಲು ಪ್ರಯತ್ನಿಸುತ್ತಿದ್ದೆ. ಅಷ್ಟರಲ್ಲಿ ಅದೇ ರೀತಿಯ ಸದ್ದು ನನ್ನ ಮೇಲೆ ಬಂದಂತಾಯಿತು. ಹಿಂದೆ ತೆವಳಿ ಹೈಡಿನೊಳಗೆ ಮರೆಯಾದೆ.
ಮತ್ತೆ ನಾಲ್ಕು ಭಾರಿ ಗಾತ್ರದ ಕಾಲುಗಳು

0: ನನ್ನನ್ನು ದಾಟಿ ಮುಂದೆ ಹೋದವು. ನಾನು ನೆಲಮಟ್ಟಕ್ಕಿಂತ ಕೆಳಗೆ ಕುಳಿತಿದ್ದೆ. ಹಾಗಾಗಿ ಎಲ್ಲವೂ 3D ಮಲ್ಟಿಫ್ಲೆಕ್ಸ್ನಲ್ಲಿ ಕಂಡಂತೆ ಕಾಣುತ್ತಿತ್ತು. ನಡೆಯುತ್ತಿರುವುದೇನೆಂದು ಅರಿಯಲು ಪ್ರಯತ್ನಿಸಿದೆ. ಆದರೆ ಮರೆಯೊಳಗಿಂದ ಕಂಡಿದ್ದ ದೃಶ್ಯಗಳು ಅಸ್ಪಷ್ಟವಾಗಿದ್ದುದರಿಂದ ಒಟ್ಟಾರೆ ಚಿತ್ರಣ ನನಗೆ ಮೂಡಲಿಲ್ಲ. ಕೃಪಾಕರ, ಹೈಡಿನಿಂದ 50 ಮೀಟರ್ ದೂರದಲ್ಲಿ ಮಳೆಗಾಲದಲ್ಲಿ ಮಾತ್ರ ಹರಿಯುವ ತೊರೆಯೊಂದಿತ್ತು. ನಾನು ನೇರವಾಗಿ ಆ ಹಳ್ಳದತ್ತ ಓಡಿ ಮರಳಿನ ಮೇಲೆ ಹಾರಿಕೊಂಡೆ. ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಬ್ರಿಟಿಷ್ ಕಾಲದಲ್ಲಿ ನಿರ್ಮಿಸಿದ್ದ ಸಣ್ಣ ಸೇತುವೆಯೊಂದಿತ್ತು. ಜೀಪ್ ರಸ್ತೆ ಈ ತೊರೆಯ ಮೇಲಿಂದ ಸಾಗಲು ಈ ಸೇತುವೆ ನಿರ್ಮಾಣಗೊಂಡಿತ್ತು. ಹಿಂದೆ ಮುಂದೆ ಯೋಚನೆ ಮಾಡದೆ ನಾನು ಆ ಸೇತುವೆಯ ಕೆಳಗೆ ಸೇರಿಕೊಂಡೆ. 6.5 ಅಡಿ ಎತ್ತರವಿದ್ದ ಆ ಪುಟ್ಟ ಸೇತುವೆಯ ಅಡಿಯಲ್ಲಿ ನಿಂತ ಕೆಲವೇ ಕ್ಷಣಗಳಲ್ಲಿ ಯಾವುದೋ ಭಾರವಾದ ಹೆಜ್ಜೆಗಳು ನನ್ನ ನೆತ್ತಿಯ ಮೇಲಿನ ರಸ್ತೆಯಲ್ಲಿ ಓಡಿದ ಅನುಭವವಾಯಿತು. ಸೇತುವೆ ಅದುರಿತು. ಆ ಸದ್ದುಗಳ ಹೊರತಾಗಿ ನನಗೇನೂ ಕಾಣಲಿಲ್ಲ. ಅನಂತರ ಮೌನ, ದೀರ್ಘ ಮೌನ. ಸೇನಾನಿ ಸ್ಥಿಮಿತಕ್ಕೆ ಬಂದು ಪ್ರಶಾಂತನಾಗಲು ನನಗೆ ಬಹಳ ಸಮಯವೇ ಹಿಡಿಯಿತು. ಬಳಿ ಇದ್ದ ಛತ್ರಿ, ನೀರಿನ ಬಾಟಲ್, ಕ್ಯಾಮರಾ ಸ್ಟ್ಯಾಂಡ್ಗಳನ್ನೆಲ್ಲ ಅಲ್ಲೇ ಬಿಟ್ಟು ಕ್ಯಾಮರಾ ಮತ್ತು ಲೆನ್ಸ್ಗಳನ್ನು ಹಿಡಿದು ಹೊರಗೆ ಬಂದೆ. ಬಿದಿರಿನ ಮೇಳೆಯ ಆಚೆಯ ಭಾಗದಲ್ಲಿ ನನಗೆ ಕೇವಲ 50 ಅಡಿ ದೂರದಲ್ಲಿ ಭಾರೀ ಆನೆಯೊಂದರ ಹಿಂಭಾಗ ಕಂಡಿತು. ನಾನು ಇನ್ನೂ ಸ್ವಲ್ಪ ಸರಿದು ನೋಡಿದೆ. ಸೇತುವೆಯ ಇನ್ನೊಂದು ಭಾಗದಲ್ಲಿ ಮತ್ತೊಂದು ಆನೆ ನಿಂತು ಹಿಂದಿರುಗಿ ಈ ಕಡೆ ನೋಡುತ್ತಿತ್ತು. ಅದು ನನ್ನನ್ನೇ ನೋಡುತ್ತಿರುವಂತೆ ಭಾಸವಾಯಿತು. ಆದರೆ ಅದರ ಗಮನವೆಲ್ಲ ನನ್ನ ಮುಂದೆ ನಿಂತಿದ್ದ ಆನೆಯ ಮೇಲಿತ್ತು. ಆಗಷ್ಟೇ ಅವೆರಡೂ ಆನೆಗಳು ಲದ್ದಿ ಹಾಕಿದವು. ಲದ್ದಿಯ ಮೇಲೆ ಹಬೆಯಾಡುತ್ತಿತ್ತು. ಇಷ್ಟರಲ್ಲಿ ನನ್ನ ಮನಸ್ಥಿತಿ ನಿಯಂತ್ರಣಕ್ಕೆ ಬಂದಿತ್ತು. ಆನೆ ವಿಜ್ಞಾನಿ ಮಿತ್ರ ಅಜಯ್ ದೇಸಾಯಿಯ ಉಪಯೋಗಕ್ಕೆ ಬರಬಹುದೆಂದು ಆ ಆನೆಗಳ ಚಿತ್ರಗಳನ್ನು ತೆಗೆಯಲು ತೀರ್ಮಾನಿಸಿದೆ. ಆ ದಿನಗಳಲ್ಲಿ ಗಂಡಾನೆಗಳ ಕಳಬೇಟೆ ಅತಿರೇಕಕ್ಕೆ ತಲುಪಿದ್ದರಿಂದ ಆ ಚಿತ್ರಗಳು ಅವರ ಸಂಶೋಧನೆಯ ನೆರವಿಗೆ ಬರಬಹುದೆಂದು ತಿಳಿದೆ. ಸ್ವಲ್ಪ ಬದಿಗೆ ಸರಿದು ಕೈಯಲ್ಲಿ ಕ್ಯಾಮರಾ ಹಿಡಿದು ಚಿತ್ರ ತೆಗೆಯುವ ಪ್ರಯತ್ನ ಮಾಡಿದೆ. ಕ್ಯಾಮರಾದೊಳಗೆ ಆನೆಗಳು ಕಾಣಲೇ ಇಲ್ಲ. ನಡುಗುತ್ತಿದ್ದ ನನ್ನ ಕೈಗಳು ಹಿಡಿದಿದ್ದ ಕ್ಯಾಮರಾದಲ್ಲಿ ಆನೆಗಳೇನು ಕಾಡೇ ಕಾಣೆಯಾಗಿತ್ತು. ಕೃಪಾಕರ, ದೀರ್ಘ ಸಮಯವೇ ಕಳೆಯಿತು. ಯಾವ ಸದ್ದುಗಳು ಮೂಡಲಿಲ್ಲ. ಸೇನಾನಿಗೆ ಏನಾಗಿರಬಹುದೆಂದು ಸಹ ತಿಳಿಯಲಿಲ್ಲ. ಗೋಡೆಗೆ ಒರಗಿದಂತೆಯೇ ಏಡಿ ನಡುಗೆಯಲ್ಲಿ ಜರುಗುತ್ತಾ ಸೇತುವೆಯ ಇನ್ನೊಂದು ಭಾಗಕ್ಕೆ ತಲುಪಿದೆ. ಒಳಗೆ ನಿಂತು ಕತ್ತನ್ನು ಹೊರಗೆ ಚಾಚಿ ಮೇಲೆ ನೋಡಿದೆ. ಅಲ್ಲೇನೂ ಕಾಣಲಿಲ್ಲ. ಮತ್ತೆ ನಾನು ಪ್ರವೇಶಿಸಿದ್ದ ದ್ವಾರದತ್ತ ವಾಪಸ್ಸಾಗಿ ಹೊರಗೆ ಇಣುಕಿದೆ. ಒಮ್ಮೆಲೆ ರಭಸವಾಗಿ ಬಂದಂಥ ಗಾಳಿಯ ಸದ್ದು ನನ್ನ ಎಡಕಿವಿಗೆ ಅಪ್ಪಳಿಸಿತು. ಕೂಡಲೇ ಅತ್ತ ತಿರುಗಿದೆ. ನನ್ನ ಎಡಗಣಿನಿಂದ ಮೇಲೆ ಕೇವಲ 2 ಅಡಿ ಸಮೀಪದಲ್ಲಿ ಆನೆಯೊಂದರ ಸೊಂಡಿಲ ತುದಿ ಕಂಡಿತು. ಅದು ಎಷ್ಟು ದೊಡ್ಡದಾಗಿ ಕಾಣಿಸಿತ್ತೆಂದರೆ ಅದೇನೆಂದು ಅರ್ಥವಾಗಲು ಸ್ವಲ್ಪ ಸಮಯವೇ ಹಿಡಿಯಿತು. ಅಷ್ಟರಲ್ಲಿ ಸೇನಾನಿ ಗಟ್ಟಿಯಾಗಿ ಏನೋ ಕೂಗಿದ್ದು ಕೇಳಿಸಿತು. ಅನಂತರ ಆನೆ ಸೇತುವೆಯಿಂದ ಹಳ್ಳೆ ಕೇಳಿದರೆ ನಾನು ಪಾರಾಗಲು ಇರುವ ಸಾಧ್ಯತೆಗಳನ್ನು ಗಮನಿಸಲು ಸೇತುವೆಯ ಮತ್ತೊಂದು ದ್ವಾರದತ್ತ ಓಡಿದೆ. ಸೇನಾನಿ ಕೃಪಾ ಎಲ್ಲಿದ್ದಾನೆಂದು ನನಗೆ ತಿಳಿದಿರಲಿಲ್ಲ. ಕಾಡಿನಲ್ಲಿ ಓಡಿ ಆನೆಗಳಿಂದ ಮರೆಯಾಗಿರಬಹುದೆಂದು ಭಾವಿಸಿದ್ದೆ. ಹಿಂಬದಿಯಲ್ಲಿದ್ದ ಆನೆ ಸೇತುವೆಯನ್ನು ದಾಟಲು ಹಿಂಜರಿದು ಹಳ್ಳದಲ್ಲಿ ಇಳಿದು ಹೋಗಲು ತೀರ್ಮಾನಿಸಿದಂತೆ ಕಂಡಿತು. ಅದೇ ಸಮಯದಲ್ಲಿ ಕೃಪನ ತಲೆ ಸೇತುವೆಯ ದ್ವಾರದಿಂದ ಹೊರಬರುತ್ತಿರುವುದನ್ನು ಕಂಡೆ. ಅವನಿಗೆ ಆನೆ ಇರುವೇ ತಿಳಿದಂತಿರಲಿಲ್ಲ. ಅವನ ತಲೆ ಆ ಸೊಂಡಲಿಗೆ ತೀರ ಹತ್ತಿರದಲ್ಲಿತ್ತು. ಕೂಡಲೇ ಅಲ್ಲಿಂದ ಓಡುವಂತೆ ಏರಿದ್ದ ಧ್ವನಿಯಲ್ಲಿ ಬೊಬ್ಬೆ ಹಾಕಿದೆ. ನನ್ನ ಧ್ವನಿ ಕೇಳುತ್ತಿದ್ದಂತೆ ಆ ಆನೆ ಕಿವಿಗಳನ್ನು ಅಗಲಿಸಿ ಸೊಂಡಿಲನ್ನು ಮೇಲೆತ್ತಿ ಬಿರುಸಿನಿಂದ ನನ್ನತ್ತ ತಿರುಗಿತು. ಆದೇಶಕ್ಕೆ ಕಾಯದೆ ನನ್ನ ಕಾಲುಗಳು ಓಡಲಾರಂಭಿಸಿದವು. 50 ಮೀಟರ್ ದೂರ ಓಡಿ ಏನಾಗುತ್ತಿದೆ ಎಂಬುದನ್ನು ಅರಿಯಲು ಹಿಂದಿರುಗಿ ನೋಡಿದೆ. ಆನೆ ನನ್ನ ಹೈಡ್ ಬಳಿಗೆ ಬಂದು ನಿಂತಿತ್ತು. ತನ್ನ ಸೊಂಡಿಲನ್ನು ಆಡಿಸುತ್ತಾ ಅಲ್ಲಿ ಹರಡಿದ್ದ ನನ್ನ ವಾಸನೆಯನ್ನು ಹಿಡಿಯುತ್ತಿತ್ತು. ಅನಂತರ ಅಲ್ಲಿದ್ದ ಕೊಡೆಯನ್ನು ಮೂಸಿ ಮೆಲ್ಲನ್ನು ಹಿಡಿದೆತ್ತಿ ಪಕ್ಕದಲ್ಲಿಟ್ಟಿತು. ನೀರಿನ ಬಾಟಲೆಯನ್ನು ಸ್ವಲ್ಪ ಆಡಿಸಿ ಬಿಸಾಡಿತು. ಮುಂದೆ ನನ್ನ ಸರದಿ ಎನ್ನುವಂತೆ ಓಡುವಾಗಲೇ ನಾನು ಮರವೊಂದನ್ನು ಹುಡುಕಿಕೊಂಡಿದ್ದೆ. ಅನೇಕ ಅಡ್ಡರಂಬೆಗಳಿದ್ದ ಆ ಮರವೇರಲು ಅಷ್ಟೇನು ಕಷ್ಟವಿರಲಿಲ್ಲ. ಆದರೆ ಈಗ 50 ಮೀಟರ್ ದೂರದಲ್ಲಿದ್ದ ಆನೆಗೆ ನಾನು ನೀರಿನ ಬಾಟಲೆಯಂತೆ ಕಾಣುತ್ತಿದ್ದಾಗ ಮರವನ್ನು ಏರುವ ಪ್ರಯತ್ನಕ್ಕೆ ನನ್ನ ಕೈಕಾಲುಗಳು ಸಹಕರಿಸಲೇ ಇಲ್ಲ. ಹಾಗಾಗಿ ಮತ್ತೆ 50 ಮೀಟರ್ ದೂರ ಓಡಿದೆ. ನಾನು ಕುಳಿತಿದ್ದ ಸ್ಥಳದ ಬಳಿಯಿದ್ದ ಬಿದಿರಿನ ಮೆಳೆಯನ್ನು ಬಳಸಿ ನಡೆದಿದ್ದ ಆನೆ ನಿಧಾನವಾಗಿ ಹಳ್ಳಕ್ಕೆ ಇಳಿದು ಸೇತುವೆಯ ಒಳಗೆ ನೋಡುತ್ತಾ ನಿಂತಿತು.
1: ಕಾದಂಬರಿ ವಿಹಾರ ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದನ್ನ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಜಿ ಶಾಂತಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

0: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದೀರಾ?
1: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಎಂಸಿಎ ಪ್ರೋಗ್ರಾಂ, ಅನ್ ಅಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
0: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಇಂದೇ ಭೇಟಿ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್, ಮೈಸೂರು, ಆರ್ ವಿಸಿಟ್ vvce.ac.in.
2: ಮೈಸೂರು ಸಾಹಿತ್ಯ ಸಂಭ್ರಮ, ಮೈಸೂರು ಲಿಟರೇಚರ್ ಫೆಸ್ಟಿವಲ್ ಈ ಬಾರಿ ದಶಕದ ಸಂಭ್ರಮದೊಂದಿಗೆ ಜುಲೈ 4 ಮತ್ತು 5 ತಾರೀಖು, ಸ್ಥಳ ಹೋಟೆಲ್ ಸದರ್ನ್ ಸ್ಟಾರ್, ಸಮಯ ಬೆಳಿಗ್ಗೆ 9:30. ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್, ಭಾರತಿ ವಿಷ್ಣುವರ್ಧನ್ ಸೇರಿದಂತೆ ಹಲವು ಖ್ಯಾತರೊಂದಿಗೆ ಸಂವಾದ. ಬನ್ನಿ, ಸಾಹಿತ್ಯದ ಸವಿಯನ್ನ ಸವಿಯಿರಿ, ಪ್ರವೇಶ ಉಚಿತ.
3: ಮೈಸೂರು ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಯ ಎಲ್ಲಾ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ಬಾಲಕರ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಲ್ಲಿ 2026-27 ಸಾಲಿಗೆ ಹೊಸದಾಗಿ ಪ್ರವೇಶ ಬಯಸುವ ವಿದ್ಯಾರ್ಥಿಗಳು ಪ್ರವೇಶಾತಿಗಾಗಿ ಅರ್ಜಿಗಳನ್ನು ಸಲ್ಲಿಸಬಹುದು. ಪೋಷಕರ ಆದಾಯ ಮಿತಿ 2.5 ಲಕ್ಷವಿರುವ ಪರಿಶಿಷ್ಟಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಮತ್ತು ಪೋಷಕರ ಆದಾಯ ಮಿತಿ 1 ಲಕ್ಷವಿರುವ ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತ ವರ್ಗದ ವಿದ್ಯಾರ್ಥಿಗಳಿಗೆ %25 ಮೀಸಲಾತಿ ಇರುತ್ತದೆ. ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗಿದ್ದು, ವೆಬ್ಸೈಟ್ ವಿಳಾಸ ಗಮನಿಸಿ sw.dh.mis.karnataka.gov.in. ಅರ್ಜಿ ಸಲ್ಲಿಸಲು ವಿದ್ಯಾರ್ಥಿಯ ಆಧಾರ್ ಕಾರ್ಡ್, SSP ID, ಸ್ಯಾಟ್ಸ್ ನಂಬರ್, ವಿಶ್ವವಿದ್ಯಾನಿಲಯ ನೋಂದಣಿ ಸಂಖ್ಯೆ, ಜಾತಿ ಪ್ರಮಾಣಪತ್ರ, ಆದಾಯ ಪ್ರಮಾಣಪತ್ರ, ಮೊಬೈಲ್ ನಂಬರ್, ಇಮೇಲ್ ವಿಳಾಸ ಹಾಗೂ ವಾಸಸ್ಥಳ ವಿಳಾಸದ ಅವಶ್ಯಕತೆ ಇರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಸಹಾಯಕ ನಿರ್ದೇಶಕರು, Grade 1, ಸಮಾಜ ಕಲ್ಯಾಣ ಇಲಾಖೆ, ಮೈಸೂರು ತಾಲೂಕು, ಡಾಕ್ಟರ್ ಬಾಬು ಜಗಜೀವನರಾಮ್ ಭವನ ಕಟ್ಟಡ, ಆದಿಪಂಪ ರಸ್ತೆ, ಒಂಟಿಕೊಪ್ಪಲು, ಪೂರ್ವ ಬಡಾವಣೆ, ಪಡುವಾರಹಳ್ಳಿ, ಮೈಸೂರು 12. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಯನ್ನ ಗಮನಿಸಿ 2520-9910. ಮೈಸೂರಿನ STD ಕೋಡ್ 0821. ಮೈಸೂರು ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆ. ಇಲ್ಲಿಂದ ಬಂದ ಪ್ರಕಟಣೆ ಕೇಳಿದಿರಿ. ಸೇವಾ ವಾಹಿನಿ ಪ್ರಸಾರವಾಯಿತು.

ಈ ಬೆಳಿಗ್ಗೆ 10 ಗಂಟೆಗೆ ಕೇಳಿ ಗಿಳಿಗಳೇ, ಕಥೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನಿನ ಕಾರ್ಯಕ್ರಮ. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ, ಇನ್ನು ಮುಂದೆ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
1: ಕಷ್ಟದೊಳನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವಾಯೋಗಿಯ ನೋಡಲ್ಲಿ ಉಳುವಾಯೋಗಿಯ ನೋಡಲ್ಲಿ.
0: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
2: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
3: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
0: ನಮ್ಮನ್ನು ಪೊರೆಯುವ ಭೂಮಿ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಭಾರತ ಅಮೆರಿಕ ದೇಶಗಳು ಕಾರ್ಯತಂತ್ರದ ಪಾಲುದಾರಿಕೆಗಿಂತ ಹೆಚ್ಚಿನ ಸಾಧನೆ ಮಾಡಿವೆ. ಪ್ರಧಾನಿ ನರೇಂದ್ರ ಮೋದಿ. ಎಥನಾಲ್ ಹೊಸ ಪರಿಕಲ್ಪನೆಯಲ್ಲ. ಜೈವಿಕ ಇಂಧನ ಮಿಶ್ರಣ ಕಾರ್ಯತಂತ್ರದ ತಿದ್ದುಪಡಿಗೆ ಸರ್ಕಾರ ಬದ್ಧ. ಸಚಿವ ಹರ್ದೀಪ್ ಸಿಂಗ್ ಪುರಿ. ಇಂದಿನಿಂದ ಕತಾರ್, ಬಹ್ರೇನ್, ಕುವೈತ್ ಮತ್ತು ಒಮನ್ಗೆ ಭೇಟಿ ನೀಡಲಿರುವ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್. ಫಿಫಾ ವಿಶ್ವಕಪ್ ಫುಟ್ಬಾಲ್ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ ಫ್ರಾನ್ಸ್ ಮೊರಾಕೋ. ಟಿ20 ಕ್ರಿಕೆಟ್. ಭಾರತ ವಿರುದ್ಧ ಇಂಗ್ಲೆಂಡ್ಗೆ 4 ವಿಕೆಟ್ಗಳ ಜಯ. ವಾರ್ತೆಗಳ ವಿವರ. ಭಾರತ ಮತ್ತು ಅಮೆರಿಕ ದೇಶಗಳು ಕಾರ್ಯತಂತ್ರದ ಪಾಲುದಾರಿಕೆಗಿಂತ ಹೆಚ್ಚಿನ ಸಾಧನೆ ಮಾಡಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಅಮೆರಿಕದ ಜನರಿಗೆ ಅಮೆರಿಕದ 250ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಅವರು ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು, ಇದು ಪ್ರಜಾಪ್ರಭುತ್ವದಲ್ಲಿ ಹಂಚಿಕೆಯ ಹಕ್ಕು, ಕಾನೂನಿನ ಆಳ್ವಿಕೆ ಮತ್ತು ಜನರ ಅಪರಿಮಿತ ಸಾಮರ್ಥ್ಯದಿಂದ ಬೆಂಬಲಿತವಾಗಿದೆ. ಮುಂದಿನ 250 ವರ್ಷಗಳು ಭಾರತ ಅಮೆರಿಕ ಪಾಲುದಾರಿಕೆಯನ್ನು ನೂತನ ಎತ್ತರಕ್ಕೆ ಕೊಂಡೊಯ್ಯುವಾಗ ಅಮೆರಿಕಕ್ಕೆ ಹೆಚ್ಚಿನ ಸಮೃದ್ಧಿ, ಶಾಂತಿ ಮತ್ತು ಪ್ರಗತಿಯನ್ನು ತರಲಿ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಎಥನಾಲ್ ಹೊಸ ಪರಿಕಲ್ಪನೆಯಲ್ಲ, ಇದು 100 ಶತಮಾನಕ್ಕೂ ಹೆಚ್ಚು ಕಾಲದಿಂದ ಬಳಕೆಯಲ್ಲಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಖಾತೆ ಸಚಿವರಾದಂತಹ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ರಾಜಸ್ಥಾನದಲ್ಲಿ ಮಾತನಾಡಿದ ಹರ್ದೀಪ್ ಸಿಂಗ್ ಪುರಿ, ಸರ್ಕಾರದ ಜೈವಿಕ ಇಂಧನ ಮಿಶ್ರಣ ಕಾರ್ಯತಂತ್ರದ ಬಗ್ಗೆ ರಚನಾತ್ಮಕ ಟೀಕೆಗಳನ್ನು ಸರ್ಕಾರ ಸ್ವಾಗತಿಸುತ್ತದೆ. ಸಲಹೆಗಳನ್ನು ಸ್ವೀಕರಿಸಿ ಅಗತ್ಯ ತಿದ್ದುಪಡಿಗಳನ್ನು ಮಾಡಲಾಗುತ್ತದೆ ಎಂದು ಹೇಳಿದ್ದಾರೆ. ಭಾರತದಲ್ಲಿ ಎಥನಾಲ್ ಮಿಶ್ರಣದ ಪರಿಕಲ್ಪನೆಯನ್ನು ಮೊದಲು ಹಿಂದಿನ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ ಪ್ರಾರಂಭಿಸಲಾಯಿತು ಎಂದು ಅವರು ಹೇಳಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದಿನಿಂದ ಇದೇ 10ರವರೆಗೆ ಕತಾರ್, ಬಹ್ರೇನ್, ಕುವೈತ್ ಮತ್ತು ಒಮನ್ಗೆ ಭೇಟಿ ನೀಡಲಿದ್ದಾರೆ. ಪ್ರವಾಸದ ಸಂದರ್ಭದಲ್ಲಿ ಈ ದೇಶಗಳೊಂದಿಗೆ ಭಾರತದ ದ್ವಿಪಕ್ಷೀಯ ಸಂಬಂಧಗಳನ್ನು ವೃದ್ಧಿಸುವ ಮತ್ತು ಪ್ರಾದೇಶಿಕ ಬೆಳವಣಿಗೆಗಳು, ಪರಸ್ಪರ ಆಸಕ್ತಿಯ ವಿಷಯಗಳ ಕುರಿತು ವಿಚಾರ ವಿನಿಮಯಕ್ಕೆ ವೇದಿಕೆ ಸಜ್ಜಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಒಮನ್ಗೆ ಭೇಟಿ ನೀಡಿದ ನಂತರ ಡಾ ಎಸ್ ಜೈಶಂಕರ್ ಅವರು ಇದೇ 13ರಂದು ನ್ಯೂಯಾರ್ಕ್ಗೆ ತೆರಳಲಿದ್ದು 2028-29ರ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಅವಧಿ ಕುರಿತು ಭಾರತದ ನಿಲುವನ್ನು ಪ್ರತಿಪಾದಿಸಲಿದ್ದಾರೆ. ನಂತರ ಅವರು 3ನೇ ಭಾರತ ಯುರೋಪ್ ಒಕ್ಕೂಟದ ವ್ಯಾಪಾರ ಮತ್ತು ತಂತ್ರಜ್ಞಾನ ಮಂಡಳಿಯ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಇದೇ 14 ಮತ್ತು 15ರಂದು ಬ್ರಸೆಲ್ಸ್ನಲ್ಲಿ ಯುರೋಪಿಯನ್ ಒಕ್ಕೂಟ ಮತ್ತು ಬೆಲ್ಜಿಯಂ ಸಹವರ್ತಿಗಳೊಂದಿಗೆ ಅವರು ಚರ್ಚೆ ನಡೆಸಲಿದ್ದಾರೆ. ಸಂಸತ್ತಿನ ಮುಂಗಾರು ಅಧಿವೇಶನ ಈ ತಿಂಗಳ 20ರಿಂದ ಆರಂಭಗೊಳ್ಳಲಿದ್ದು ಆಗಸ್ಟ್ 13ರವರೆಗೆ ಮುಂದುವರಿಯಲಿದೆ. ಸಂಸತ್ ಅಧಿವೇಶನವನ್ನು ಕರೆಯುವ ಸರ್ಕಾರದ ಪ್ರಸ್ತಾಪಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಅನುಮೋದನೆ ನೀಡಿದ್ದಾರೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಮುಂಬರುವ ಈ ಅಧಿವೇಶನ ರಾಷ್ಟೀಯ ಪ್ರಾಮುಖ್ಯತೆಯ ವಿವಿಧ ಪ್ರಮುಖ ವಿಷಯಗಳ ಕುರಿತು ಅರ್ಥಪೂರ್ಣ ಸಂವಾದ, ಸುದೀರ್ಘ ಚರ್ಚೆ ಹಾಗೂ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವಂತಹ ನಿಟ್ಟಿನಲ್ಲಿ ಸಂಸತ್ ಅಧಿವೇಶನ ಗಮನ ಹರಿಸಲಿದೆ ಎಂದು ಸಚಿವ ಕಿರಣ್ ರಿಜಿಜು ತಿಳಿಸಿದ್ದಾರೆ. ಏಕ್ ಭಾರತ್ ಶ್ರೇಷ್ಠ ಭಾರತ್ ಎಂಬ ಧ್ಯೇಯ ವಾಕ್ಯದ ಅಡಿಯಲ್ಲಿ ನಡೆದಂತಹ ಸೋಮನಾಥ ಸ್ವಾಭಿಮಾನ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದ ಯಾತ್ರಿಕರು ಜಮ್ಮು ಮತ್ತು ಕಾಶ್ಮೀರದ ನಡುವಿನ ತಾವಿ ರೈಲು ನಿಲ್ದಾಣಕ್ಕೆ ತಲುಪಿದ್ದಾರೆ. ಗುಜರಾತ್ನಿಂದ ಆರಂಭವಾದ 6 ದಿನಗಳ ಯಾತ್ರೆಯು ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಜಮ್ಮು ಮತ್ತು ಕಾಶ್ಮೀರದ ಸಂಸ್ಕೃತಿ ಇಲಾಖೆ, ಜಮ್ಮು ಮತ್ತು ಕಾಶ್ಮೀರ ಕಲೆ, ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಸಹಯೋಗದೊಂದಿಗೆ ಆಯೋಜನೆ ಮಾಡಲಾಗಿದ್ದಂತಹ ಈ ಯಾತ್ರೆಯಲ್ಲಿ ಯಾತ್ರಿಕರಿಗೆ ಶ್ರೀ ಸೋಮನಾಥ ಮಹಾದೇವ ದೇಗುಲ ಮತ್ತು ಗುಜರಾತ್ನಾದ್ಯಂತ ಹಲವಾರು ಧಾರ್ಮಿಕ, ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ತಾಣಗಳನ್ನು ಭೇಟಿ ಮಾಡಲು ಅವಕಾಶ ಮಾಡಿಕೊಟ್ಟಿತು. ಯಾತ್ರಾರ್ಥಿಗಳು ಶಾಂತಿ, ಸಾಮರಸ್ಯ, ಸಮೃದ್ಧಿ, ರಾಷ್ಟೀಯ ಏಕತೆ ಮತ್ತು ದೇಶದ ಜನರ ಯೋಗಕ್ಷೇಮಕ್ಕಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಯಾತ್ರಿಕರನ್ನು ಹೊತ್ತಂತಹ ವಿಶೇಷ ರೈಲು ಅಹಮದಾಬಾದ್ನ ಸಬರ್ಮತಿ ರೈಲು ನಿಲ್ದಾಣದಿಂದ ತನ್ನ ಯಾತ್ರೆಯನ್ನು ಆರಂಭಿಸಿತು. ಈರುಳ್ಳಿ ಬೆಳೆಗಾರರ ಹಿತದೃಷ್ಟಿಯಿಂದ ಕೇಂದ್ರ ಸರ್ಕಾರ ಈರುಳ್ಳಿ ಖರೀದಿ ಬೆಲೆಯನ್ನು ಕ್ವಿಂಟಾಲ್ಗೆ 1800

ನೂರ ಎಪ್ಪತ್ತೈದು ರೂಪಾಯಿಗಳಿಂದ 2,125 ರೂಪಾಯಿಗಳಿಗೆ ಹೆಚ್ಚಳ ಮಾಡಿದೆ. ಶೇಕಡ 13% ದರ ಹೆಚ್ಚಳವಾದಂತಾಗಿದೆ. ಮಹಾರಾಷ್ಟ್ರ, ಮಧ್ಯಪ್ರದೇಶ ಮತ್ತು ಗುಜರಾತ್ನಲ್ಲಿ ಪ್ರಸ್ತುತ ಈರುಳ್ಳಿ ದಾಸ್ತಾನು ಸಮರ್ಪಕವಾಗಿದೆ. ಚಿಲ್ಲರೆ ಮಾರುಕಟ್ಟೆಯಲ್ಲಿ ಈರುಳ್ಳಿ ಬೆಲೆ ಪ್ರತಿ ಕೆಜಿಗೆ 31 ರೂಪಾಯಿ ನಿಗದಿ ಮಾಡಲಾಗಿದೆ. ಈ ವರ್ಷದ ಜೂನ್ನಲ್ಲಿ ಸುಮಾರು 150,000 ಮೆಟ್ರಿಕ್ ಟನ್ ಈರುಳ್ಳಿ ರಫ್ತು ಮಾಡಲಾಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ವೆನೆಜುವೆಲಾದಲ್ಲಿ ಕಳೆದ ವಾರ ಸಂಭವಿಸಿದ ಎರಡು ಭೂಕಂಪಗಳಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 2954 ಏರಿಕೆಯಾಗಿದ್ದು 16,592 ಮಂದಿ ಗಾಯಗೊಂಡಿದ್ದಾರೆ ಎಂದು ಅಧ್ಯಕ್ಷ ಜಾರ್ಜ್ ರೋಡ್ರಿಗಸ್ ತಿಳಿಸಿದ್ದಾರೆ. ಅರಾಗುವಾ, ಮಿರಾಂಡಾ ಮತ್ತು ಲಾ ಗುಯಿರಾ ಮತ್ತು ಪಶ್ಚಿಮ ರಾಜ್ಯಗಳಾದಂತಹ ಕ್ಯಾರಬೋಬೊ, ಯಾರಾಕುಯ್ ಮತ್ತು ಫಾಲ್ಕನ್ನಲ್ಲಿ ಸಂಭವಿಸಿದಂತಹ ದುರಂತದಲ್ಲಿ 6,462 ಜನರನ್ನು ರಕ್ಷಿಸಲಾಗಿದೆ ಎಂದು ರೋಡ್ರಿಗಸ್ ತಿಳಿಸಿದ್ದಾರೆ. ಇಂಡೋನೇಷ್ಯಾಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರ ಭೇಟಿಯ ಹಿನ್ನೆಲೆಯಲ್ಲಿ ಬ್ರಹ್ಮೋಸ್ ಕ್ಷಿಪಣಿ ವ್ಯವಸ್ಥೆ ಖರೀದಿಗೆ ಸಂಬಂಧಪಟ್ಟಂತಹ ಪ್ರಕ್ರಿಯೆಗಳು ನಡೆಯುತ್ತಿವೆ. ಇಂಡೋನೇಷ್ಯಾ ಕ್ಷಿಪಣಿ ಖರೀದಿಗೆ ತೋರಿರುವಂತಹ ಆಸಕ್ತಿಯ ಕುರಿತು ನಡೆಯುತ್ತಿರುವಂತಹ ಮಾತುಕತೆ ಅಂತಿಮ ಹಂತದಲ್ಲಿದ್ದು ಶೀಘ್ರದಲ್ಲೇ ಸ್ಪಷ್ಟ ಫಲಿತಾಂಶ ಹೊರಬರುವ ನಿರೀಕ್ಷೆ ಇದೆ ಎಂದು ಇಂಡೋನೇಷ್ಯಾದಲ್ಲಿರುವಂತಹ ಭಾರತದ ರಾಯಭಾರಿ ಸಂದೀಪ್ ಚಕ್ರವರ್ತಿ ತಿಳಿಸಿದ್ದಾರೆ. ಐಎಎನ್ಎಸ್ ಸುದ್ದಿಸಂಸ್ಥೆಗೆ ನೀಡಿದ ಸಂದರ್ಶನದಲ್ಲಿ ಅವರು ಬ್ರಹ್ಮೋಸ್ ಕ್ಷಿಪಣಿ ವ್ಯವಸ್ಥೆಗೆ ಸಂಬಂಧಿಸಿದಂತಹ ಮಾತುಕತೆಗಳು ಸಾಕಷ್ಟು ಪ್ರಗತಿ ಸಾಧಿಸಿದ್ದು ಶೀಘ್ರದಲ್ಲೇ ಅವು ಕಾರ್ಯರೂಪಕ್ಕೆ ಬರಲಿವೆ. ಭಾರತದಿಂದ ಇಂಡೋನೇಷ್ಯಾಕ್ಕೆ ರಕ್ಷಣಾ ಉಪಕರಣಗಳ ರಫ್ತು ಆರಂಭವಾಗುವ ವಿಶ್ವಾಸ ಇದೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಯ ಸಂದರ್ಭದಲ್ಲಿ ಈ ಸಂಬಂಧ ಕೆಲವು ಮಹತ್ವದ ಬೆಳವಣಿಗೆಗಳನ್ನು ನಿರೀಕ್ಷಿಸಲಾಗಿದೆ ಎಂದು ಸಂದೀಪ್ ಚಕ್ರವರ್ತಿ ಹೇಳಿದ್ದಾರೆ. ಫಿಲಡೆಲ್ಫಿಯಾದಲ್ಲಿ ನಡೆದಂತಹ ಫಿಫಾ ವಿಶ್ವಕಪ್ನಲ್ಲಿ 16 ಸುತ್ತಿನ ಪಂದ್ಯದಲ್ಲಿ ಪರಾಗ್ವೆ ವಿರುದ್ಧ 1-0 ಅಂತರದ ಜಯ ಸಾಧಿಸುವ ಮೂಲಕ ಫ್ರಾನ್ಸ್ ಕ್ವಾರ್ಟರ್ ಫೈನಲ್ಗೆ ದಾಪುಗಾಲಿಟ್ಟಿದೆ. 70 ನಿಮಿಷದಲ್ಲಿ ಫ್ರಾನ್ಸ್ ನಾಯಕ ಕೈಲಿಯನ್ ಎಂಬಾಪೆ ಪೆನಾಲ್ಟಿ ಸ್ಥಾನದಿಂದ ಪಂದ್ಯದ ಏಕೈಕ ಗೋಲನ್ನು ಗಳಿಸಿದರು. ಫ್ರಾನ್ಸ್ ಈಗ ಕ್ವಾರ್ಟರ್ ಫೈನಲ್ನಲ್ಲಿ ಮೊರಾಕೋವನ್ನು ಎದುರಿಸಲಿದೆ. ಇದಕ್ಕೂ ಮೊದಲು ಟೆಕ್ಸಾಸ್ನ ಹೂಸ್ಟನ್ನಲ್ಲಿ ನಡೆದಂತಹ ಪಂದ್ಯದಲ್ಲಿ ಕೆನಡಾ ವಿರುದ್ಧ ಮೊರಾಕೋ 3-0 ಅಂತರದ ಭರ್ಜರಿ ಜಯದೊಂದಿಗೆ ಕ್ವಾರ್ಟರ್ ಫೈನಲ್ಗೆ ಲಗ್ಗೆಯಿಟ್ಟಿತು. ಕ್ಯಾನ್ಸಾಸ್ ಸಿಟಿ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದಂತಹ ಅಂತಿಮ 32 ಸುತ್ತಿನ ಪಂದ್ಯದಲ್ಲಿ ಕೊಲಂಬಿಯಾ ಘಾನಾ ತಂಡದ ವಿರುದ್ಧ 1-0 ಗೋಲುಗಳ ಅಂತರದಿಂದ ಗೆದ್ದು 16 ಸುತ್ತಿನ ಸ್ಥಾನ ಪಡೆದುಕೊಂಡಿತು. ಕೊಲಂಬಿಯಾ ಈಗ ಕ್ವಾರ್ಟರ್ ಫೈನಲ್ಸ್ ಸ್ಥಾನಕ್ಕಾಗಿ ಮಾಡು ಇಲ್ಲವೇ ಮಡಿ ಪಂದ್ಯದಲ್ಲಿ ಸ್ವಿಟ್ಜರ್ಲ್ಯಾಂಡ್ ತಂಡವನ್ನು ಎದುರಿಸಲಿದೆ. ಮತ್ತೊಂದು ರೋಮಾಂಚನಕಾರಿ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಗೆದ್ದ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಕೂಡ 16 ಸುತ್ತಿಗೆ ಮುನ್ನಡೆ ಪಡೆದಿದೆ. ಅರ್ಜೆಂಟೀನಾ ಮುಂದಿನ ಸುತ್ತಿನಲ್ಲಿ ಈಜಿಪ್ಟ್ ತಂಡವನ್ನು ಎದುರಿಸಲಿದೆ. ನಿಗದಿತ ಸಮಯ ಮತ್ತು ಹೆಚ್ಚುವರಿ ಸಮಯದ ನಂತರ 1-1 ಗೋಲುಗಳ ಅಂತರದಲ್ಲಿ ಡ್ರಾ ಆದ ನಂತರ ಪೆನಾಲ್ಟಿ ಶೂಟೌಟ್ನಲ್ಲಿ ಆಸ್ಟ್ರೇಲಿಯಾವನ್ನು 4-2 ಗೋಲುಗಳಿಂದ ಸೋಲಿಸಿದ ಅರ್ಜೆಂಟೀನಾ ಮತ್ತೊಮ್ಮೆ ಮಹತ್ವದ ಸಾಧನೆ ಮಾಡುವ ತವಕದಲ್ಲಿದೆ. ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫರ್ಡ್ನಲ್ಲಿ ನಿನ್ನೆ ನಡೆದಂತಹ 2 T20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತವನ್ನು ಇಂಗ್ಲೆಂಡ್ 4 ಅಂತರದಿಂದ ಮಣಿಸಿದೆ. ಮೊದಲು ಬ್ಯಾಟ್ ಮಾಡಿದಂತಹ ಭಾರತ ತಂಡ ಇಂಗ್ಲೆಂಡ್ಗೆ 191 ರನ್ಗಳ ಗೆಲುವಿನ ಗುರಿಯನ್ನು ನೀಡಿತು. ಇದಕ್ಕೆ ಉತ್ತರವಾಗಿ ಇಂಗ್ಲೆಂಡ್ 19 ಓವರ್ಗಳಲ್ಲಿ 6 ಕಳೆದುಕೊಂಡು ಗೆಲುವಿನ ದಡ ಸೇರಿತು. ಮೊದಲು ಬ್ಯಾಟ್ ಮಾಡಿದಂತಹ ಭಾರತ ನಿಗದಿತ 20 ಓವರ್ಗಳಲ್ಲಿ 7 ನಷ್ಟಕ್ಕೆ 190 ರನ್ಗಳನ್ನು ಗಳಿಸಿತು. ಇಂಗ್ಲೆಂಡ್ನ ಜಾಕೋಬ್ ಬೆಥಲ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3 T20 ಪಂದ್ಯ ಮಂಗಳವಾರ ನಾಟಿಂಗ್ಹ್ಯಾಮ್ನ ಟ್ರೆಂಟ್ ಬ್ರಿಡ್ಜ್ನಲ್ಲಿ ನಡೆಯಲಿದೆ. ಇದಕ್ಕೂ ಮೊದಲು ವೈಭವ್ ಸೂರ್ಯವಂಶಿ ಅಂತಾರಾಷ್ಟೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ ಅತ್ಯಂತ ಕಿರಿಯ ಆಟಗಾರ ಎಂಬ ಇತಿಹಾಸವನ್ನು ಸೃಷ್ಟಿಸಿದ್ದರು. ವೈಭವ್ 15 ಮತ್ತು 99 ದಿನಗಳಲ್ಲಿ ಚೊಚ್ಚಲ ಜಾಗತಿಕ ಕ್ರಿಕೆಟ್ ಲೋಕಕ್ಕೆ ಪ್ರವೇಶವನ್ನು ಪಡೆದಿದ್ದಾರೆ. 16 ಮತ್ತು 205 ದಿನಗಳಲ್ಲಿದ್ದಂತಹ ಅಂತಾರಾಷ್ಟೀಯ ಪಂದ್ಯವಾಡಿದ ಸಚಿನ್ ತೆಂಡೂಲ್ಕರ್ ಅವರ ದೀರ್ಘಕಾಲದ ದಾಖಲೆಯನ್ನು ಸೂರ್ಯವಂಶಿ ಹಿಂದಿಕ್ಕಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಅಮೆರಿಕ ದೇಶಗಳು ಕಾರ್ಯತಂತ್ರದ ಪಾಲುದಾರಿಕೆಗಿಂತ ಹೆಚ್ಚಿನ ಸಾಧನೆ ಮಾಡಿವೆ, ಪ್ರಧಾನಿ ನರೇಂದ್ರ ಮೋದಿ. ಎಥನಾಲ್ ಹೊಸ ಪರಿಕಲ್ಪನೆಯಲ್ಲ, ಜೈವಿಕ ಇಂಧನ ಮಿಶ್ರಣ ಕಾರ್ಯಕ್ರಮದ ತಿದ್ದುಪಡಿಗೆ ಸರ್ಕಾರ ಬದ್ಧ, ಸಚಿವ ಹರ್ದೀಪ್ ಸಿಂಗ್ ಪುರಿ. ಇಂದಿನಿಂದ ಕತಾರ್, ಬಹ್ರೇನ್, ಕುವೈತ್ ಮತ್ತು ಒಮನ್ಗೆ ಭೇಟಿ ನೀಡಲಿರುವ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್. ಫಿಫಾ ವಿಶ್ವಕಪ್ ಫುಟ್ಬಾಲ್ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ ಫ್ರಾನ್ಸ್ ಮೊರಾಕೊ. ಟಿ20 ಕ್ರಿಕೆಟ್ ಭಾರತ ವಿರುದ್ಧ ಇಂಗ್ಲೆಂಡ್ಗೆ 4 ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
3: ಸಮಯ 7:45. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಇನ್ನೀಗ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೋಮಲ ರಾಣಿ, ಟಿಜೆ ಲಿಂಗಪ್ಪ ಹಾಗೂ ಸಂಗಡಿಗರು ಸ್ಕೂಲ್ ಮಾಸ್ಟರ್ ಚಿತ್ರಕ್ಕಾಗಿ ಹಾಡಿರುವ ಗೀತೆ, ಸೋಸೆಲೆ ಅಯ್ಯಶಾಸ್ತ್ರಿಯವರ ಸಾಹಿತ್ಯ, ಟಿಜೆ ಲಿಂಗಪ್ಪ ಅವರ ಸಂಗೀತ.

0: ಮೈಸೂರು ಸಾಹಿತ್ಯ ಸಂಭ್ರಮ ಮೈಸೂರು ಲಿಟರೇಚರ್ ಫೆಸ್ಟಿವಲ್ ಈ ಬಾರಿ ದಶಕದ ಸಂಭ್ರಮದೊಂದಿಗೆ ಜುಲೈ 4 ಮತ್ತು 5 ತಾರೀಕು, ಸ್ಥಳ ಹೋಟೆಲ್ ಸದರ್ನ್ ಸ್ಟಾರ್, ಸಮಯ 9:30, ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್, ಭಾರತಿ ವಿಷ್ಣುವರ್ಧನ್ ಸೇರಿದಂತೆ ಹಲವು ಖ್ಯಾತರೊಂದಿಗೆ ಸಂವಾದ. ಬನ್ನಿ, ಸಾಹಿತ್ಯದ ಸವಿಯನ್ನ ಸವಿಯಿರಿ, ಪ್ರವೇಶ ಉಚಿತ.
1: ನೀವು ಸಿಲೆಬಸ್ ಗೂ ಮೀರಿದಂತಹ ಡಿಫರೆಂಟ್ MBA ಪ್ರೋಗ್ರಾಮ್ ಹುಡುಕ್ತಾ ಇದೀರಾ? ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, HR ಬಿಸಿನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ ಗಳು ಲಭ್ಯ. ಡೆಹ್ರಾಡೂನ್ ಇಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್, ಗೋಕುಲಂ 3rd stage, ಮೈಸೂರು, ಆರ್ ವಿಸಿಟ್ vvce.ac.in.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

ಕೆಎಸ್ ನರಸಿಂಹಸ್ವಾಮಿ ಅವರ ಸಾಹಿತ್ಯ, ಸಿ ಅಶ್ವಥ್ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಕೇಳಿ ಮೈಸೂರು ಮಲ್ಲಿಗೆ ಚಿತ್ರದ ಈ ಗೀತೆಯನ್ನು.

ಹಾಯ್ ಚಿನ್ನರಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಚಿನ್ನರಿಗಳೇ, ನೀವು ಕಲಿತಿರೋ ಪುಟ್ಟ ಪುಟ್ಟ ಹಾಡು, ಚಿಕ್ಕ ಚಿಕ್ಕ ಕಥೆಗಳನ್ನ ಕರೆ ಮಾಡಿ ಹೇಳೋದಕ್ಕೆ ಕಾಯ್ತಾ ಇದ್ದೀರಾ? ನಾವು ಕೂಡ ಕೇಳೋದಕ್ಕೋಸ್ಕರ ಕಾಯ್ತಾ ಇರ್ತೀವಿ. ನೀವು ಕರೆ ಮಾಡಲು ಬಳಸಬಹುದಾದ ಫೋನ್ ಸಂಖ್ಯೆಗಳು 251252 ಹಾಗೂ 251508. ಮೈಸೂರಿನ STD ಕೋಡ್ 0821. ತಪ್ಪದೆ ಫೋನ್ ಮಾಡ್ತೀರಾ ಅಲ್ವಾ ಪುಟಾಣಿಗಳೇ? ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ನಿಮಗಾಗಿ ಪ್ರಸಾರವಾಗ್ತಾ ಇದೆ ನೇರ ಫೋನಿನ ಕಾರ್ಯಕ್ರಮ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ.

ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ನೀವೀಗ ಕೇಳುತ್ತಿರುವ ಗೀತೆ ಗೆಜ್ಜೇನಾದ ಚಿತ್ರದ್ದು. ಹಾಡಿದ್ದಾರೆ ಚಿತ್ರ, ಸಾಹಿತ್ಯ ಬರೆದು ಸಂಗೀತ ನೀಡಿದ್ದಾರೆ ವಿ ಮನೋಹರ್.

ಚಿತ್ರಗೀತೆಗಳ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಮತ್ತಷ್ಟು ಚಿತ್ರಗೀತೆಗಳನ್ನು ಈ ಬೆಳಿಗ್ಗೆ 8:30 ಆಲಿಸಬಹುದು. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗುತ್ತಲಿದೆ 8:00. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ.

0: ಅಕ್ಕ ನೋಡು,
1: ಹ್ಯಾಪಿ ಬರ್ತ್ಡೇ ಬ್ರೋ.
0: ತೋರ್ಸು. ವಾ, ನನ್ನ ಇಷ್ಟದ ಕಲರ್.
1: ಯಾವಾಗ್ಲೂ ಶಾಪಿಂಗ್.
0: ನನ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ? ರೈಟ್,
2: ಸೇವಿಂಗ್ ಮಾಡೋ ವಯಸ್ಸು ಕೂಡ.
3: ನನ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ.
0: ನನ್ಗೆ ಗೊತ್ತಲ್ವಾ?
3: RBI ಹೇಳುತ್ತೆ,
4: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
5: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಸಿದ್ದು ಕೋಡಿಪುರ ಅವರ ಸಾಹಿತ್ಯ, ಬಿಜೆ ಭರತ್ ಅವರ ಸಂಗೀತಕ್ಕೆ ದನಿಗೂಡಿಸಿದ್ದಾರೆ ಸೋನು ನಿಗಮ್.

ಮುಂದಿನ ಗೀತೆಯನ್ನ ಕೇಳುವ ಮುನ್ನ ಕಾಣೆಯಾದವರ ಬಗ್ಗೆ ಒಂದು ಪ್ರಕಟಣೆ. 24 ವರ್ಷದ ಗೀತಾಂಜಲಿ ಎಂಬ ಯುವತಿ ಜೂನ್ ತಿಂಗಳ 27ನೇ ತಾರೀಖಿನಂದು ಮೈಸೂರು ನಗರದ ಕೃಷ್ಣರಾಜ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾರೆ. 4.1 ಅಡಿ ಎತ್ತರವಿರುವ ಇವರ ಚಹರೆ ಹೀಗಿವೆ: ಗೋಧಿ ಮೈಬಣ್ಣ, ನೀಳಕಾಯ ಶರೀರ ಹಾಗೂ ಕೋಲು ಮುಖ, ಕಪ್ಪು ತಲೆಕೂದಲನ್ನು ಹೊಂದಿರುತ್ತಾರೆ. ಕನ್ನಡ ಭಾಷೆಯನ್ನು ಬಲ್ಲವರಾಗಿದ್ದು ಇವರು ಕಾಣೆಯಾದಾಗ ಆಕಾಶ ನೀಲಿ ಬಣ್ಣದ ಚೂಡಿದಾರನ್ನು ಧರಿಸಿರುತ್ತಾರೆ. ಈಗ ಹೇಳಿದ ಕಾಣೆಯಾದ ಯುವತಿಯ ಸುಳಿವು ಸಿಕ್ಕಲ್ಲಿ ಮೈಸೂರು ನಗರದ ಕೃಷ್ಣರಾಜ ಪೊಲೀಸ್ ಠಾಣೆಯ ದೂರವಾಣಿ ಸಂಖ್ಯೆ 0821 241 319 ಅಥವಾ ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ.

ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದ ಚೈತನ್ಯ ಚಿಲುಮೆ ಮಾಲಿಕೆಯಲ್ಲಿ ಬಾಲ ಪ್ರತಿಭೆ ಪ್ರಾಂಜಲಿ ರಾಜ್ಯೇ ಹಾಗೂ ಅವರ ತಾಯಿ ರಂಜಿತಾ ಎಂಎಲ್ ಅವರೊಂದಿಗೆ ಮಾತುಕತೆಯನ್ನ ಕೇಳುವಿರಿ.

0: ಸೊ ಆ ಥರ ಅವ್ರ ಮಗ್ಳಿಗೆ ಏನು ಟ್ಯಾಲೆಂಟ್ ಇದೆ ಅಂತ ಫಸ್ಟ್ ಸರ್ಚ್ ಮಾಡೋರು ತಿಳ್ಕೊಬೇಕು. ತಿಳ್ಕೊಂಡಾಗ ಅಲ್ಲಿ ಬರುತ್ತೆ ಬೇರೆ ಮಕ್ಕಳೇನಾದ್ರು ಮಾಡಿದರೆ ಅದು ಇನ್ಫಾರ್ಮೇಶನ್ ಬರುತ್ತೆ.
1: ತಪ್ಪದೇ ಆಲಿಸಿ. ಇದೇ ಭಾನುವಾರ ಬೆಳಿಗ್ಗೆ 10:30 ಕಾರ್ಯಕ್ರಮ ಮಕ್ಕಳ ಮಂಟಪ.
2: ಚಿವುದಯ ಶಂಕರ್ ಅವರ ಸಾಹಿತ್ಯವಿರುವ ಪರಶುರಾಮ್ ಚಿತ್ರದ ಗೀತೆಯನ್ನ ತಾವೆಲ್ಲರೂ ಆಲಿಸ್ತಾ ಇದ್ದೀರಿ. ಹಂಸಲೇಖ ಅವರ ಸಂಗೀತ. ಸಂಗಡಿಗರೊಂದಿಗೆ ಈ ಗೀತೆಯನ್ನ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.

0: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದೀರಾ?
1: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಎಂಸಿಎ ಪ್ರೋಗ್ರಾಂ, ಅನ್ ಅಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
0: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಇಂದೇ ಭೇಟಿ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್, ಮೈಸೂರು, ಆರ್ ವಿಸಿಟ್ vvce.ac.in.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಯುಗಳ ಗಾಯನದಲ್ಲಿ ಮೂಡಿಬರುತ್ತಿರುವ ಹೊಂಬಿಸಿಲು ಚಿತ್ರದ ಗೀತೆಯನ್ನ ಕೇಳುತ್ತಿದ್ದೀರಿ. ಗೀತಪ್ರಿಯ ಅವರ ಸಾಹಿತ್ಯ ರಾಗ ಸಂಯೋಜನೆ ಮಾಡಿದ್ದಾರೆ ರಾಜನ್ ನಾಗೇಂದ್ರ.

ಮುಂದಿನ ಗೀತೆಯನ್ನ ಕೇಳುವ ಮುನ್ನ ಇದೊಂದು ಪ್ರಕಟಣೆ. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯದ ವತಿಯಿಂದ 2026-27 ಸಾಲಿನಲ್ಲಿ ವಿಕಲಚೇತನರ ಸಬಲೀಕರಣಕ್ಕಾಗಿ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವ್ಯಕ್ತಿ ಮತ್ತು ಸಂಸ್ಥೆಗಳಿಗೆ ರಾಷ್ಟ್ರ ಪ್ರಶಸ್ತಿ ನೀಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿಯನ್ನು ಸಲ್ಲಿಸಲು ಇಚ್ಛಿಸುವ ಆಸಕ್ತರು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಜಿಲ್ಲಾ ಕಚೇರಿ, ಪುಲಕೇಶಿ ರಸ್ತೆ, ತಿಲಕ್ ನಗರ, ಮೈಸೂರು. ಇಲ್ಲಿಂದ ಅರ್ಜಿ ಪಡೆದು ಆಂಗ್ಲ ಭಾಷೆಯಲ್ಲಿ ಭರ್ತಿ ಮಾಡಿದ ಅರ್ಜಿಗಳನ್ನು ಜುಲೈ ತಿಂಗಳ 31 ತಾರೀಖಿನ ಒಳಗಾಗಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08212-24-11-11. ಮೈಸೂರು ಜಿಲ್ಲೆಯ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿಯಿಂದ ಬಂದ ಪ್ರಕಟಣೆ ಕೇಳಿದಿರಿ.

0: ಮೈಸೂರು ಸಾಹಿತ್ಯ ಸಂಭ್ರಮ ಮೈಸೂರು ಲಿಟರೇಚರ್ ಫೆಸ್ಟಿವಲ್ ಈ ಬಾರಿ ದಶಕದ ಸಂಭ್ರಮದೊಂದಿಗೆ ಜುಲೈ 4 ಮತ್ತು 5 ತಾರೀಕು, ಸ್ಥಳ ಹೋಟೆಲ್ ಸದರ್ನ್ ಸ್ಟಾರ್, ಸಮಯ 9:30, ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್, ಭಾರತಿ ವಿಷ್ಣುವರ್ಧನ್ ಸೇರಿದಂತೆ ಹಲವು ಖ್ಯಾತರೊಂದಿಗೆ ಸಂವಾದ. ಬನ್ನಿ, ಸಾಹಿತ್ಯದ ಸವಿಯನ್ನ ಸವಿಯಿರಿ. ಪ್ರವೇಶ ಉಚಿತ.
1: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ನಲ್ಲಿ. ಅರೆ ವಾಹ್,
2: ಸಿಕ್ಕಿಬಿದ್ರು.
3: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಕನ್ನಡ ನುಡಿ ಪಯಣ,
6: ಕನ್ನಡ ನುಡಿ ಪಯಣ,
7: ಕನ್ನಡ ರೋಮಾಂಚನವೇ ಕನ್ನಡ.
5: ಕನ್ನಡ ನಾಡು ನುಡಿ ಸಂಸ್ಕೃತಿ ಪರಂಪರೆ ಕುರಿತ ರಸಪ್ರಶ್ನೆ ಕಾರ್ಯಕ್ರಮ ಪ್ರತಿ ತಿಂಗಳ 2ನೇ ಭಾನುವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಪ್ರಸಾರವಾಗಲಿದೆ.
8: ಕನ್ನಡ ಕುಲದ ಮಣ್ಣಿನ ಮಗ ಕನ್ನಡ ಕಿಂಕರ.
5: ಪ್ರಶ್ನೆ ನಮ್ಮದು, ಉತ್ತರ ನಿಮ್ಮದು. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ.
9: ಕನ್ನಡಕ್ಕಾಗಿ ಕೈ ಎತ್ತು, ಬಾರದು ನಿನಗೆ ಆಪತ್ತು, ನಾಡಿನ ಕ್ಷೇಮಕ್ಕೆ ಸೊಲ್ಲೆತ್ತು.
5: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯ FM 100.6 ಕಂಪನಾಂಕಗಳಲ್ಲಿ ಪ್ರತಿ ತಿಂಗಳ 2ನೇ ಭಾನುವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಕನ್ನಡ ನುಡಿ ಪಯಣ,
6: ಕನ್ನಡ ನುಡಿ ಪಯಣ,
5: ಕನ್ನಡ ನುಡಿ ಪಯಣ,
10: ಕನ್ನಡ ಕನ್ನಡ ನಾಡ ಜನ್ಮದ ಹಿಂದೆ ಜಾಗಗಳ ಕಥೆ ಇದೆ.
5: ಈ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮ ನಿಮಗಾಗಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ.
11: ಕನ್ನಡ

ಈ ಬೆಳಿಗ್ಗೆ 9:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವನಮಹೋತ್ಸವ ಕುರಿತ ವಿಶೇಷ ಕಾರ್ಯಕ್ರಮ. ವನಮಹೋತ್ಸವದ ಸಂದರ್ಭದಲ್ಲಿ ಅರಣ್ಯ ಸಂರಕ್ಷಣೆಯ ಮಹತ್ವ, ಈ ಕುರಿತು ಹಾಸನ ಅರಣ್ಯ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಿ ಏಡುಕುಂಡಲು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ ಟಗರು ಚಿತ್ರಕ್ಕಾಗಿ ಸಿದ್ಧಾರ್ಥ್ ಬೆಳ್ಮಣ್ಣು ಅವರು ಹಾಡಿರುವ ಗೀತೆ. ಜಯಂತ್ ಕಾಯ್ಕಿಣಿ ಅವರ ಗೀತೆಗೆ ಸಂಗೀತ ನೀಡಿದ್ದಾರೆ ಚರಣ್ ರಾಜ್.

0: ಚಿತ್ರಗೀತೆಗಳ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಮತ್ತಷ್ಟು ಚಿತ್ರಗೀತೆಗಳನ್ನ ಈ ಬೆಳಿಗ್ಗೆ 9:30 ಆಲಿಸಬಹುದು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 9:05 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವನ ಮಹೋತ್ಸವ ಕುರಿತ ವಿಶೇಷ ಕಾರ್ಯಕ್ರಮ.
1: 9:05 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
2: ಆಕಾಶವಾಣಿ
3: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
2: ವನ ಮಹೋತ್ಸವ ಸಪ್ತಾಹದ ಸಂದರ್ಭದಲ್ಲಿ

0: ಅರಣ್ಯ ಸಂರಕ್ಷಣೆಯ ಮಹತ್ವ ಈ ಕುರಿತು ಹಾಸನ ಅರಣ್ಯ ವೃತ್ತದ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಿ ಏಡುಕೊಂಡಲು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್.
1: ಆತ್ಮೀಯ ಕೇಳುಗರ ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವೀಗ ವನಮಹೋತ್ಸವದ ಒಂದು ಸಪ್ತಾಹದಲ್ಲಿ ಇದ್ದೇವೆ. ಪ್ರತಿ ವರ್ಷವೂ ಕೂಡ ಜುಲೈ ತಿಂಗಳ 1ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೆ ವನಮಹೋತ್ಸವವನ್ನು ಆಚರಣೆಯನ್ನು ಮಾಡಲಾಗುತ್ತೆ. ನಮ್ಮ ದೇಶದಲ್ಲಿ ಅಥವಾ ನಮ್ಮ ಭೂಭಾಗದಲ್ಲಿ ಹಸಿರು ಹೊದಿಕೆ, ಈ ಮಣ್ಣು ಸವಕಳಿಯನ್ನು ತಡೆ ಮಾಡತಕ್ಕಂಥದ್ದು ಮತ್ತು ಪರಿಸರ ಸಂರಕ್ಷಣೆಯ ಬಗ್ಗೆ ಸಾಮಾನ್ಯ ಜನರಲ್ಲಿ ಹೆಚ್ಚಿನ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಈ ವನಮಹೋತ್ಸವವನ್ನು ಆಚರಣೆಯನ್ನು ಮಾಡಲಾಗುತ್ತೆ. ವನಮಹೋತ್ಸವ ಅಂತ ಅಂದರೆ ಏನು, ಯಾಕೆ ಮಾಡಲಾಗುತ್ತೆ, ಹೇಗೆ ಮಾಡಲಾಗುತ್ತೆ ಅನ್ನುವಂಥ ವಿಚಾರಗಳನ್ನು ತಿಳಿಸಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಹಾಸನ ಅರಣ್ಯ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳಾದ ವಿ ಏಡುಕುಂಡಲು ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ತಮಗೆ ವನಮಹೋತ್ಸವದ ಶುಭಾಶಯಗಳು ಸರ್.
2: ದೇಶದ ಮಧ್ಯೆ ನಮ್ಮ ರಾಜ್ಯದ ಎಲ್ಲ ಜನರಿಗೂ ವನಮಹೋತ್ಸವದ ಅಂಗವಾಗಿ ಎಲ್ಲರಿಗೂ ಶುಭಾಶಯಗಳು.
1: ವನಮಹೋತ್ಸವ ಅಂತ ಅಂದ್ರೆ ಏನು ಸರ್?
2: ತಮ್ಮೆಲ್ಲರಿಗೂ ಗೊತ್ತಾದ ಹಾಗೆ ವನಮಹೋತ್ಸವ ಅನ್ನೋದು ಒಂದು ಗ್ರೇಟ್ ಟ್ರೀ ಫೆಸ್ಟಿವಲ್ ಅಂತ ಹೇಳ್ಬೋದು. ಅಂದ್ರೆ ಈ ಜುಲೈ ತಿಂಗಳಲ್ಲಿ ಇಡೀ ದೇಶಾದ್ಯಂತ ಇಂಡಿಯನ್ಸ್ ಆಗಲಿ ಇಂಡಿಯನ್ ಆರಿಜಿನ್ ಬೇರೆ ಬೇರೆ ವರ್ಲ್ಡ್ ನಲ್ಲಿದ್ದವರೆಲ್ಲ ಒಂದು ಫೆಸ್ಟಿವಲ್ ಆಗಿ ಇದನ್ನು ಸೆಲೆಬ್ರೇಟ್ ಮಾಡ್ಕೊಳ್ತಾರೆ. ನಮ್ಮ ಇಂಡಿಯಾದಲ್ಲಿ ವನಮಹೋತ್ಸವನ್ನು ಇದು ಒಂದು ಹಬ್ಬ. ಈ ಹಬ್ಬನಲ್ಲಿ ಎಲ್ಲ ಆಲ್ ವಾಕ್ಸ್ ಆಫ್ ದಿ ಲೈಫ್ ಜನಪ್ರತಿನಿಧಿಗಳಾಗ್ಬೋದು, ಸ್ಕೂಲ್ ಮಕ್ಕಳಾಗ್ಬೋದು, ಮತ್ತೆ ಎಲ್ಲ ಪರಿಸರವಾದಿಗಳು, ಎಲ್ಲ ಬೇರೆ ಬೇರೆ ಸಂಘ ಸಂಸ್ಥೆಗಳು ಎಲ್ಲದನ್ನು ಇದರಲ್ಲಿ ಭಾಗವಹಿಸಿ ಎಷ್ಟೋ ಪ್ರೀತಿದಿಂದ ಒಂದು ಹಬ್ಬ ತರ ಆಚರಣೆ ಮಾಡ್ತಾ ಇದ್ದ ಕಾರಣ ಇದು ವನಮಹೋತ್ಸವ ಅಂತ ನಾವು ಹೇಳ್ತೀವಿ.
1: ವನಮಹೋತ್ಸವವನ್ನ ಯಾವ ಸಂದರ್ಭದಲ್ಲಿ ಪ್ರತಿ ವರ್ಷವೂ ಕೂಡ ಆಚರಣೆ ಮಾಡಲಾಗುತ್ತೆ ಸರ್?
2: ತಮ್ಮೆಲ್ಲರಿಗೂ ಗೊತ್ತಿದ ಹಾಗೆ ವನಮಹೋತ್ಸವವನ್ನು ಪ್ರತಿ ವರ್ಷ ಜುಲೈ 1ರಿಂದ 7ನೇ ತಾರೀಕುವರೆಗೆ ಒಂದು ಹಬ್ಬ ತರ, ಯಾಕಂದ್ರೆ ಜೂನ್ನಲ್ಲಿ ಜನರಲ್ ಆಗಿ ನಮ್ಮದು ಮಾನ್ಸೂನ್ ಸೆಟ್ ಆಗ್ತದೆ. ಮಾನ್ಸೂನ್ ಸೆಟ್ ಆಗಿದ ಮೇಲೆ ಒಂದು ತಿಂಗಳಿಗೆ ನಮ್ಮ ಭೂಮಿ ಎಲ್ಲ ಕರೆಕ್ಟ್ ಆಗಿ ರೆಡಿ ಆಗಿರ್ತದೆ. ಆವಾಗ ನಾವು ಗಿಡ ನೆಟ್ಟಿದೀವಿ ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ವೈವ್ ಆಗುತ್ತವೆ ಅನ್ನೋದು ದೃಷ್ಟಿದಿಂದ ಪ್ರತಿ ವರ್ಷ ನಾವು ಜುಲೈ ತಿಂಗಳಲ್ಲಿ ವನಮಹೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇರ್ತೀವಿ.
1: ಇದು ಮುಂಗಾರು ಹಂಗಾಮ ಆಗಿರೋದ್ರಿಂದ ಈ ಸಂದರ್ಭದಲ್ಲಿ ನೆಡುವಂತಹ ಯಾವುದೇ ಸಸ್ಯಗಳಾಗಲಿ ಬದುಕಿ ಉಳಿಯಲಿಕ್ಕೆ ಹೆಚ್ಚು ಅವಕಾಶ ಇರುತ್ತೆ, ಮತ್ತೆ ಹೆಚ್ಚು ಅದು ಬದುಕಿ ಉಳಿಯುತ್ತೆ ಅನ್ನುವಂತಹ ಉದ್ದೇಶದಿಂದ ಈ ಸಂದರ್ಭವನ್ನು ಆಯ್ಕೆ ಮಾಡಿಕೊಂಡು ಪ್ರತಿ ವರ್ಷವೂ ಜುಲೈ ತಿಂಗಳ 1ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೆ 7 ದಿವಸಗಳ ಕಾಲ ವನಮಹೋತ್ಸವವನ್ನು ಆಚರಣೆಯನ್ನ ಮಾಡಲಾಗುತ್ತೆ. ಈ ವನಮಹೋತ್ಸವದ ಪ್ರಮುಖವಾದಂತಹ ಉದ್ದೇಶಗಳೇನೇನು ಸರ್?
2: ತಮ್ಮೆಲ್ಲರಿಗೂ ಗೊತ್ತಿದ ಹಾಗೆ ವನಮಹೋತ್ಸವದಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಮರ ಗಿಡಗಳನ್ನ ಬೆಳೆಸಬೇಕು ಅನ್ನೋದು ಉದ್ದೇಶ. ಈ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಮರ ಗಿಡಗಳನ್ನ ಬೆಳೆಸಿದವಂದ್ರೆ ಆಸ್ ಎ ಹೋಲ್ ಟ್ರೀ ಕವರ್ ಜಾಸ್ತಿ ಆಗ್ತದೆ, ಫಾರೆಸ್ಟ್ ಏರಿಯಾ ಜಾಸ್ತಿ ಆಗ್ತದೆ. ಫಾರೆಸ್ಟ್ ಏರಿಯಾ ಜಾಸ್ತಿ ಆಗಿದ ಮೇಲೆ ಹವಾಮಾನ ಬದಲಾವಣೆ ಈಗ ಏನಾಗ್ತಾ ಇದೋ ಅದೆಲ್ಲದನ್ನು ತಡೆಗಟ್ಟಲಿಕ್ಕೆ ಆಗ್ತದೆ. ಮತ್ತೆ ವಾಯು ಮಾಲಿನ್ಯ ಬೇರೆ ಬೇರೆ ಎಲ್ಲ ಮಾಲಿನ್ಯಗಳನ್ನು ನಾವು ತಡೆಯಲಿಕ್ಕಾಗ್ತದೆ. ಇದಲ್ಲದನ್ನೇ ನಾವು ಈ ವನಮಹೋತ್ಸವನಲ್ಲಿ ಸಾಕಷ್ಟು ಗಿಡಗಳನ್ನು ಬೆಳೆಸಿ ನಾವು ಜಾಸ್ತಿ ಹಸುಗಳಿಗೆ ಫಾಡರ್ ಬೆಳೆಸೋದಾಗಲಿ, ಮತ್ತೆ ಶೆಲ್ಟರ್ ಬೆಲ್ಟ್ಸ್ ಹಾಕಲಿಕ್ಕಾಗಲಿ, ಮತ್ತೆ ಜಾಸ್ತಿ ಹಣ್ಣಿನ ಟ್ರೀಸ್ ಬೆಳೆಸಿ ನಮ್ಮ ದೇಶ ಅಭಿವೃದ್ಧಿಗೊಳಿಸೋದಕ್ಕಾಗಲಿ, ಮತ್ತೆ ಸಾಕಷ್ಟು ಟೈಮ್ನಲ್ಲಿ ಎಲ್ಲ ಫ್ಯೂಯಲ್ ವುಡ್ ಅಂತ ನಾವು ಹೇಳ್ತೀವಿ. ಈಗ ನಾವು ಈ ಮರಗಳಿದ್ದು ಅಂದ್ರೆ ಆಲ್ಟರ್ನೇಟ್ ಫ್ಯೂಯಲ್ಸ್ ಅಂತ ಹೇಳ್ತೀವಿ. ಸೊ ಅರಣ್ಯದ ಮೇಲೆ ಒತ್ತಡ ಕಡಿಮೆ ಆಗ್ತದೆ, ಆವಾಗ ಅರಣ್ಯನ ಒಳ್ಳೆ ರೀತಿಯಲ್ಲಿ ಆಗ್ತವೆ. ಮತ್ತೆ ಇದೆಲ್ಲದು ಮರ ಗಿಡ ಬೆಳೆಸೋದು ಎಲ್ಲ ಅಭಿವೃದ್ಧಿ ಕಾರ್ಯಗಳಿಂದ ಹ್ಯೂಮನ್ ಬೀಯಿಂಗ್ಸ್ಗೆ ಒಳ್ಳೇದಾಗ್ತದೆ ಅನ್ನೋದು ಒಂದು ಉದ್ದೇಶ ಆಗಿದೆ.
1: ಈ ಒಂದು ಉದ್ದೇಶದಿಂದ ವನಮಹೋತ್ಸವವನ್ನು ಆಚರಣೆಯನ್ನ ಮಾಡಲಾಗುತ್ತೆ. ಯಾವುದೇ ಒಂದು ಭೂಭಾಗಕ್ಕೆ, ದೇಶಕ್ಕೆ ಈ ಅರಣ್ಯ ಅನ್ನುವಂಥದ್ದು ಒಂದು ದೊಡ್ಡ ಸಂಪತ್ತು, ಮತ್ತೆ ಅನಿವಾರ್ಯವಾಗಿ ಬೇಕಾಗಿರತಕ್ಕಂತಹ ಒಂದು ಸಂಪತ್ತು ಸರ್. ನಮ್ಮ ದೇಶದ ಅರಣ್ಯದ ಪರಿಸ್ಥಿತಿ ಪ್ರಸ್ತುತ ದಿವಸಗಳಲ್ಲಿ ಹೇಗಿದೆ?
2: ನಮ್ಮ ಇಂಡಿಯಾದಲ್ಲಿ ಸದ್ಯಕ್ಕೆ 22% ಅಷ್ಟು ಜಾಗ್ರಫಿಕಲ್ ಏರಿಯಾ ಅರಣ್ಯ ಇದೆ. ಸುಮಾರು 68 ಮಿಲಿಯನ್ ಹೆಕ್ಟರ್ ಭೂಭಾಗದಲ್ಲಿ ಅರಣ್ಯ ಇದೆ. 22-25% ಅಂತ ಹೇಳ್ಬೋದು. ಸೊ ಇಂಡಿಯಾದಲ್ಲಿ ಇದ್ದ ಅರಣ್ಯಗಳು ಸಾಕಷ್ಟು ವೈವಿಧ್ಯತನು ಹೊಂದಿ ಇರ್ತವೆ. ಆಲ್ಪೈನ್ ಫಾರೆಸ್ಟ್ ಅಂತ ಹೇಳ್ತೇವೆ, ಮೌಂಟೇನ್ ಫಾರೆಸ್ಟ್ ಅಂತ ಹೇಳ್ತೀವಿ.

0: ಮತ್ತು ವೆಸ್ಟರ್ನ್ ಘಾಟ್ಸು ಇದ್ದಾವೆ, ಮತ್ತು ಕುರುಚಲ ಕಾಡುಗಳಿದ್ದಾವೆ, ಮತ್ತು ನಿತ್ಯ ಹರಿದ್ವರನ ಕಾಡುಗಳಿದ್ದಾವೆ, ಮತ್ತು ಸಮುದ್ರ ಅಕ್ಕಪಕ್ಕದಲ್ಲಿ ಇದ್ದ ಮ್ಯಾಂಗ್ರೂವ್ಸ್ ಫಾರೆಸ್ಟ್ ಅಂತ ಹೇಳ್ತೀವಿ. ಇಂಡಿಯನ್ ಫಾರೆಸ್ಟ್ ಸಾಕಷ್ಟು ವೈವಿಧ್ಯತೆಯೂ ಇದ್ದಾವೆ. ಮತ್ತು ಇಂಡಿಯನ್ ಫಾರೆಸ್ಟ್ ನಾವು ಒನ್ ಆಫ್ ದಿ 10 ಬಯೋಡೈವರ್ಸಿಟಿ ರಿಚ್ ಹಾಟ್ಸ್ಪಾಟ್ ಅಂತನೂ ಹೇಳ್ಬೋದು ವರ್ಲ್ಡ್ ಅಲ್ಲಿ.
1: ಪ್ರಮುಖವಾದಂತಹ 10 ಸ್ಥಳಗಳಲ್ಲಿ ನಮ್ಮ ದೇಶವು ಕೂಡ ಒಂದು, ಅರಣ್ಯಕ್ಕೆ
0: ಬಯೋಡೈವರ್ಸಿಟಿ ರಿಚ್ ಏರಿಯಾನಲ್ಲಿ
1: ಜೀವ ವೈವಿಧ್ಯತೆ ತಾಣವಾಗಿ
0: ಜೈವಿಕ ವೈವಿಧ್ಯತೆ ಹೊಂದಿದ್ದ ಜಾಗಗಳಲ್ಲಿ 10 ಇಂಡಿಯಾ ಒಂದು ಆಗಿದೆ.
1: ಇಷ್ಟೆಲ್ಲ ವೈವಿಧ್ಯತೆಯನ್ನ ನಮ್ಮ ದೇಶ ಹೊಂದಿದೆ. ನಮ್ಮ ದೇಶದಲ್ಲಿ ಇರತಕ್ಕಂತಹ ಅರಣ್ಯ ಸಂಪತ್ತಿನ ಬಗ್ಗೆ ತಮಗೆ ಒಂದು ಒಪ್ಪಿಗೆ ಇದೆಯಾ ಸರ್?
0: 100% ಒಪ್ಪಿಗೆ ಇದೆ. ನಮ್ಮ ಇಂಡಿಯಾದಲ್ಲಿದ್ದ ಅರಣ್ಯ ಸಂಪತ್ತು ಮುಂಚೆ ನಾನು ಹೇಳ್ತಾ ಇದ್ದೆ ಎಲ್ಲಾ ರೀತಿಯಲ್ಲಿ ವೈವಿಧ್ಯತಾದಿಂದ ಇದೆ. ಸಪೋಸ್ ವೆಸ್ಟರ್ನ್ ಘಾಟ್ಸ್ ಅಂತ ಹೇಳಿದ್ದೀವಿ,
1: ಪಶ್ಚಿಮ ಘಟ್ಟಗಳು,
0: ಅದೇ ರೀತಿಯಲ್ಲಿ ಹಿಮಾಲಯನಲ್ಲಿ ಇದ್ದದ್ದು ಎಲ್ಲ ಫಾರೆಸ್ಟ್ನಲ್ಲಿ ಸಾಕಷ್ಟು ಬಯೋಡೈವರ್ಸಿಟಿ ರಿಚ್ ಅಂದರೆ ಬೇರೆ ವರ್ಲ್ಡ್ನಲ್ಲಿ ಎಲ್ಲಿ ಸಿಕ್ಕದಂತಹ ಇಂಪಾರ್ಟೆಂಟ್ ಮೆಡಿಸಿನಲ್ ಪ್ಲಾಂಟ್ಸ್ನು ಇಲ್ಲೆಲ್ಲ ನಮ್ಮ ದೇಶದಲ್ಲಿದೆ. ಅದೇ ರೀತಿಯಲ್ಲಿ ಈ ವನ ಸಂಪದ ಫಾರೆಸ್ಟ್ನಲ್ಲಿ ಸಾಕಷ್ಟು ವನ್ಯಜೀವಿಗಳಿದೆ. ಅವೆಲ್ಲರೂ ನೋಡ್ತಾ ಇದ್ದೀವಿ,
1: ಹೌದು,
0: ಎಲಿಫೆಂಟ್ಸ್ ಆಗಲಿ, ಟೈಗರ್ಸ್ ಆಗಲಿ, ಲೆಪರ್ಡ್ಸ್, ಬೈಸನ್ಸ್, ಈ ರೀತಿಯಲ್ಲಿ ಸಾಕಷ್ಟು ಜೈವಿಕ ವೈವಿಧ್ಯ ಇರುವುದು ಅಷ್ಟು ಇಂಪಾರ್ಟೆಂಟ್ ಕಾಡುಗಳು ಇವೆಲ್ಲ ಆಗಿದೆ.
1: ಇಷ್ಟೆಲ್ಲ ಒಂದು ಅರಣ್ಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಶ್ರೀಮಂತಿಕೆಯನ್ನ ಹೊಂದಿರತಕ್ಕಂತಹ ನಮ್ಮ ದೇಶಕ್ಕೆ ಈ ಅರಣ್ಯವನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಮತ್ತು ಇವತ್ತು ಏನು ಒಂದಷ್ಟು ಅರಣ್ಯ ನಾಶ ಆಗಿದೆಯೋ ಅದನ್ನ ಮತ್ತೆ ಪುನರ್ಸ್ಥಾಪನೆ ಮಾಡುವಲ್ಲಿ ಈ ವನಮಹೋತ್ಸವ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಮಹತ್ವವನ್ನು ಪಡೆದುಕೊಳ್ಳುತ್ತೆ ಸರ್?
0: ವನಮಹೋತ್ಸವದ ಅಂಗವಾಗಿ ಸಾಕಷ್ಟು ಎಲ್ಲ ವಾಕ್ಸ್ ಆಫ್ ದಿ ಲೈಫ್ ಅಂದ್ರೆ ಮಕ್ಕಳದಿಂದ ಹಿಡಿದು ಎಲ್ಲ ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಗಳು ಎಲ್ಲದನ್ನು ಎಲ್ಲ ಕಡೆದನು ಎಲ್ಲ ಈ ಅರಣ್ಯದ ಬಗ್ಗೆ ನಿರ್ವಹಣೆ ಮಾಡುದು, ಫಾರೆಸ್ಟ್ನ ಯಾಕೆ ಕಡಿಯಬಾರದು ಅಂತ ಜಾಥಾಗಳು ಆಗುದು, ಮತ್ತೆ ಮಕ್ಕಳಿಗೆ ಅವರಿಗೆ ಇಂಟ್ರೆಸ್ಟ್ ಮೂಡಿಸಿದಷ್ಟು ಪೇಂಟಿಂಗ್ಸ್ ಇವೆಲ್ಲ ಕಾರ್ಯಕ್ರಮಗಳು ಮಾಡುದು, ಮತ್ತೆ ಗಿಡ ನೆಡುದು ಕಾರ್ಯಕ್ರಮಗಳು ಮಾಡುದು, ಮತ್ತೆ ಜನರನ್ನೆಲ್ಲ ಸೇರಿಸಿಕೊಂಡು ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಮಾಡಿದ ಮೇಲೆ ಸಾಕಷ್ಟು ಅವೇರ್ನೆಸ್ ಬರ್ತಾ ಇದಾವೆ. ಈ ಕಾರ್ಯಕ್ರಮದಲ್ಲಿ ಗಿಡ ನೆಡುದು ಕಾರ್ಯಕ್ರಮಗಳನ್ನು ಇದ್ದಾವೆ, ರೈತರ ಜೊತೆಗೆ ಸೇರಿಕೊಂಡು ಗಿಡ ನೆಡುದು, ಮತ್ತೆ ಮಕ್ಕಳ ಜೊತೆಗೆ ಸೇರಿಕೊಂಡು ಅವರ ಸ್ಕೂಲು ಮತ್ತೆ ಎಲ್ಲ ಗವರ್ಮೆಂಟ್ ಪ್ಲೇಸ್ನಲ್ಲಿ ಮರ ಗಿಡಗಳನ್ನ ಹಾಕೋದು, ರೈತರು ಅವರ ಸ್ವಂತ ಜಮೀನಿನಲ್ಲಿ ವ್ಯಾಲ್ಯೂಬಲ್ ಕ್ರಾಪ್ಸ್ ಅಂತ ಹೇಳಿದೆ ರೈತರಿಗೆ ಬೆಲೆ ಬಾರದಷ್ಟು ಮರಗಳನ್ನೆಲ್ಲ ಅವರು ಮಾಡಿಕೊಂಡದ್ದು, ಮತ್ತೆ ಎಲ್ಲ ರಸ್ತೆ ಬದಿಗಳಲ್ಲಿ ಎಲ್ಲ ಜಾಗಗಳನ್ನೆಲ್ಲ ಕ್ಲೀನ್ ಮಾಡಿ ಪೊಲ್ಯೂಷನ್ ಎಲ್ಲ ತರ ಅಲ್ಲಿ ಮತ್ತೆ ಗಿಡ ನೆಡುದು. ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ವನ ಮಹೋತ್ಸವ ಅಂತ ಒಂದು ಪ್ರೋಗ್ರಾಮೇ ಇದೆ. ಅದರಲ್ಲಿ ನಾವು ಪ್ರತಿ ಜಿಲ್ಲಾದಲ್ಲೂ ಲಕ್ಷಗಳಷ್ಟು ಸಸಿಗಳನ್ನು ಬೆಳೆಸಿ ಸ್ಕೂಲ್ಸ್ಗೆ ಮತ್ತೆ ಸಂಘ ಸಂಸ್ಥೆಗಳ ಜೊತೆಗೆ ಎಲ್ಲ ಸೇರಿಕೊಂಡು ನಾವು ಗಿಡಗಳನ್ನೆಲ್ಲ ನಾವು ಸೂಕ್ತ ಪ್ರದೇಶಗಳನ್ನ ನೆಟ್ಟು ಇವೆಲ್ಲ ಮರಗಳಾಗಿ ಬೆಳೆಯಲಿಕ್ಕೆ ಮತ್ತೆ ಒಳ್ಳೆ ರೀತಿಯಲ್ಲಿ ವೃಕ್ಷ ಸಂಪತ್ತು ಬೆಳೆಯಲಿಕ್ಕೆ ಎಲ್ಲ ಕಾರಣವಾಗ್ತಾ ಇದೆ.
1: ಯಾವೆಲ್ಲ ಸಂಘ ಸಂಸ್ಥೆಗಳ ಜೊತೆ ಸೇರಿಕೊಂಡು ವನ ಮಹೋತ್ಸವವನ್ನ ಆಚರಣೆ ಮಾಡ್ತೀರಿ ಸರ್?
0: ಸಾಕಷ್ಟು ಪರಿಸರ ಸಂಘ ಸಂಸ್ಥೆಗಳು ಮತ್ತೆ ಇಂಟರ್ನ್ಯಾಷನಲ್ ಪರಿಸರ ಸಂಘ ಸಂಸ್ಥೆಗಳಿದೆ, ಗವರ್ನಮೆಂಟ್ ಇದೆ, ನಾನ್ ಗವರ್ನಮೆಂಟ್ ಇದೆ, ಮತ್ತೆ ಸ್ಕೂಲ್ ಮಕ್ಕಳು ಸ್ಕೂಲ್ನಲ್ಲಿ ಎಕೋ ಕ್ಲಬ್ಸ್ ಅಂತ ಇದ್ದಾವೆ ಅವ್ರ ಜೊತೆಗೇನು, ಮತ್ತೆ ಸಾಕಷ್ಟು ಸಾರ್ವಜನಿಕರು, ಜನಪ್ರತಿನಿಧಿಗಳು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತೆ ಬೇರೆ ಬೇರೆ ಇಲಾಖೆಯಲ್ಲೇ ಇದ್ದ ಎಲ್ಲ ಗವರ್ನಮೆಂಟ್ ಎಂಪ್ಲಾಯೀಸ್ ಎಲ್ಲರೂ ಇದರಲ್ಲಿ ಭಾಗ ಆಗಿದ್ದಾರೆ.
1: ನಮ್ಮ ಹಾಸನ ಅರಣ್ಯ ವೃತ್ತ ಇದೆಯಲ್ಲ ಸರ್, ಈ ಹಾಸನ ಅರಣ್ಯ ವೃತ್ತದಲ್ಲಿ ಈ ಸಾಲಿನಲ್ಲಿ ವನ ಮಹೋತ್ಸವ ಹೇಗೆ ಆಚರಣೆ ಆಗ್ತಾ ಇದೆ, ಏನೆಲ್ಲ ಜಾಗೃತಿ ಕಾರ್ಯಕ್ರಮಗಳನ್ನು ತಾವು ಹಮ್ಮಿಕೊಂಡಿದ್ದೀರಿ?
0: ತಮ್ಮೆಲ್ಲರಿಗೂ ಗೊತ್ತಿದ್ದಾನೆ ಹಾಸನ ವೃತ್ತದಲ್ಲಿ 2 ಜಿಲ್ಲೆಗಳು ಬರ್ತವೆ, ತುಮಕೂರು ಅಂಡ್ ಹಾಸನ. ಇದಲ್ಲದೇ ನಾವು ಸೋಷಿಯಲ್ ಫಾರೆಸ್ಟ್ರಿ ಅಂತ ಸಾಮಾಜಿಕ ಅರಣ್ಯ ಅನ್ನೋದು 2 ಜಿಲ್ಲೆಗಳಲ್ಲಿ ಇದೆ. ಸಾಮಾಜಿಕ ಅರಣ್ಯ ಮತ್ತೆ ಟೆರಿಟೋರಿಯಲ್ ರೆಗ್ಯುಲರ್ ಫಾರೆಸ್ಟ್ ಮತ್ತೆ ಎಲ್ಲ ಪರಿಸರ ಇಲಾಖೆಯವರು ಎಲ್ಲ ಸೇರಿಕೊಂಡು ನಾವು ವನ ಮಹೋತ್ಸವ ಕಾರ್ಯಕ್ರಮನು ಮತ್ತೆ ಎನ್ವಿರಾನ್ಮೆಂಟಲ್ ಡೇ ಪ್ರೋಗ್ರಾಮ್ಸ್ನು ಇವೆಲ್ಲ ನಾವು ಇದು ಮಾಡ್ತಾ ಇದ್ವಿ. ಈ ವರ್ಷ ಈ ಜಿಲ್ಲೆಯಲ್ಲಿ 5-6 ಲಕ್ಷದಷ್ಟು ಗಿಡಗಳನ್ನ ನಾವು ವನ ಮಹೋತ್ಸವ ಅಂಗವಾಗಿ ನಾವು ಸಂಸ್ಥೆಗಳಲ್ಲಿ ಗವರ್ಮೆಂಟ್ ಪ್ಲೇಸ್ನಲ್ಲಿ ಮತ್ತೆ ರೈತರಲ್ಲಿ ನಾವು ಪ್ಲಾಂಟೇಶನ್ ಮಾಡ್ತಾ ಇದ್ವಿ. ಈ ಪ್ಲಾಂಟೇಶನ್ ಮಾಡ್ತಾ ಇದ್ದ ಎಲ್ಲ ಗಿಡಗಳಿಗೆ ನಾವು ಜಿಯೋ ಟ್ಯಾಗಿಂಗ್ ಮಾಡ್ತಾ ಇದ್ವಿ. ಜಿಯೋ ಟ್ಯಾಗಿಂಗ್ ಮಾಡಿ ಯಾವ್ದಾವ್ದು ಜಾಗದಲ್ಲಿ ಯಾವ್ದಾವ್ದು ತರ ಗಿಡಗಳನ್ನ ಹಾಕ್ತಾ ಇದೀವಿ, ಎಷ್ಟೆಷ್ಟು ಗಿಡಗಳು ಹಾಕಿತಾ ಇದೀವಿ ಅನ್ನೋದು ಎಲ್ಲ

0: ಅದನ್ನು ಮತ್ತೆ ಮತ್ತೆ ವಿಸಿಟ್ ಮಾಡಿ ಅದನ್ನು ಸರಿಯಾದ ರೀತಿನಲ್ಲಿ ಬೆಳ್ತಾ ಇದ್ವಾ ಇಲ್ವಾ ಅಂತ ನೋಡಿಕೊಂಡು ಅದಕ್ಕೆ ನೀರು ಹಾಕೋದು ಪರಿಸ್ಥಿತಿ, ಅದಕ್ಕೆ ಒಂದು ಜವಾಬ್ದಾರಿ ಅನ್ನೋದು ಈ ಜಿಯೋ ಟ್ಯಾಗಿಂಗ್ ದಿಂದ ಬರ್ತದೆ.
1: ಹೀಗೆ ಇದು ಅನುಕೂಲವನ್ನ ಮಾಡುತ್ತೆ, ಆ ಗಿಡವನ್ನ ಸಂರಕ್ಷಣೆ ಮಾಡಲಿಕ್ಕೆ ಪೋಷಣೆ ಮಾಡಲಿಕ್ಕೆ ಹೆಚ್ಚು ಅನುಕೂಲವನ್ನ ಇದು ಮಾಡುತ್ತೆ ಅನ್ನುವಂಥದ್ದು. ಇನ್ನು ಈ ಅರಣ್ಯ ವೃದ್ಧಿಗಾಗಿ ಸರ್, ಮತ್ತೆ ಈಗಿರುವಂತಹ ಅರಣ್ಯವನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಏನೆಲ್ಲ ಕ್ರಮಗಳನ್ನ ಮತ್ತೆ ಕಾರ್ಯಕ್ರಮಗಳನ್ನ ಕೈಗೊಂಡಿದೆ?
0: ಅರಣ್ಯ ಇಲಾಖೆ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರ್ಟಿಕ್ಯುಲರ್ ಆಗಿ ಹೇಳಬೇಕಂದ್ರೆ ನಾವು ಎಲ್ಲ ರೀತಿನಲ್ಲಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಈಗ ರೈತರಿಗೆ ಇದ್ದರಂದ್ರೆ ರೈತರಿಗೆ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನಾ ಅಂತ ಇರ್ತದೆ. ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಲ್ಲಿ ಬೆಲೆಬಾರದಷ್ಟು ಮರಗಳನ್ನು ರೈತರಿಗೆ ನಾವು ಕೊಟ್ಟು ಅವರು ಸ್ವಂತ ಜಮೀನಲ್ಲಿ ಬೆಳೆಸ್ಕೊಂಡದ್ದು. ನೆಟ್ಟಿದ ಪ್ರತಿ ಬದುಕಿದ ಗಿಡಕ್ಕೆ ಫಸ್ಟ್ 3 ಇಯರ್ಸ್ ನಾವು 3 ವರ್ಷ ಸೇರಿ ಒಂದೊಂದು ಗಿಡಕ್ಕೆ 125 ರುಪೀಸ್ ನಾವು ಕೊಡ್ತೀವಿ. ಅಂದರೆ ಸುಮಾರು 1 ಎಕರೆಗೆ ರೈತರು ಗಿಡಗಳು ಉಳಿಸ್ಕೊಂಡಿದ್ರೆ ಅಂದರೆ ಸುಮಾರು 50,000
1: ಹಣ
0: ಅವ್ರಿಗೆ ಅರಣ್ಯ ಇಲಾಖೆದಿಂದಾನೇ ಪ್ರೋತ್ಸಾಹಧನದಿಂದ ಬರ್ತದೆ. ಸೊ ಇದು ರೈತರಿಗೆ ಸಂಬಂಧಪಟ್ಟ ಇದರಲ್ಲಿ. ಇದೇ ರೀತಿನಲ್ಲಿ ಅರಣ್ಯದಲ್ಲಿ ಸ್ವಲ್ಪ ಡಿಗ್ರೇಡೆಡ್ ಫಾರೆಸ್ಟ್ ಅಂತ ಇರ್ತವೆ, ಅಲ್ಲಲ್ಲಿ ಸ್ವಲ್ಪ ತೊಂದರೆಗಳಿದ್ದ ಫಾರೆಸ್ಟ್ನಲ್ಲಿ ನಾವು ಗಿಡಗಳು ಮತ್ತೆ ನೆಡ್ತೀವಿ. ಕರ್ನಾಟಕ KFDF ಪ್ರೋಗ್ರಾಮ್ ಅಂತ ಇರ್ತದೆ, ಕಂಪೆನ್ಸೇಟರಿ ಎಫಾರೆಸ್ಟ್ರೇಷನ್ ಪ್ರೋಗ್ರಾಮ್ ಅಂತ ಒಂದಿದೆ, ಗ್ರೀನ್ ಇಂಡಿಯಾ ಮಿಷನ್ ಅಂತಿದೆ. ಗ್ರೀನ್ ಇಂಡಿಯಾ ಮಿಷನ್ ಅಲ್ಲಿ ಸುಮಾರು ಇಡೀ ಸೆಂಟ್ರಲ್ ಗವರ್ಮೆಂಟ್ ಪ್ರೋಗ್ರಾಮ್ ಇದೆ. ಆ ಪ್ರೋಗ್ರಾಮ್ದಿಂದ ಆಲ್ಮೋಸ್ಟ್ 1.36 billion ಅಷ್ಟು ಹೆಕ್ಟೇರ್ದು ಇಂಡಿಯಾನಲ್ಲಿ ನಾವು ಎಫಾರೆಸ್ಟ್ರೇಷನ್ ಮಾಡಬೇಕಾಗಿದೆ ಆಸ್ ಪಾರ್ಟ್ ಆಫ್ ದಿ UNFCCC ಕ್ಲೈಮೇಟ್ ಮಿಟಿಗೇಷನ್ ಪ್ಲಾನ್ ಅಂತ ಏನು ಇದೆಯೋ ಅದು ಪ್ರಕಾರ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ವಿ. ಇದಲ್ಲದೇ ನ್ಯಾಷನಲ್ ಬ್ಯಾಂಬೂ ಮಿಷನ್ ಅಂತ ಇದೆ. ಬ್ಯಾಂಬೂನು ಎಲ್ಲೆಲ್ಲಿ ರೈತರಿಗೆ ಅವ್ರ ಜಮೀನಲ್ಲಿ ಬೆಳೆಸಲಿಕ್ಕೆ ಬ್ಯಾಂಬೂನು ಕೊಡ್ತಾರೆ, ಮತ್ತೆ ಅರಣ್ಯದಲ್ಲಿನೂ ಬ್ಯಾಂಬೂ ಬೆಳೆಸಿ ಈ ಬ್ಯಾಂಬೂದಿಂದ ಸಾಕಷ್ಟು ಫರ್ನಿಚರ್ ಆಗಲಿ ಬೇರೆ ಬೇರೆ ಹ್ಯಾಂಡಿಕ್ರಾಫ್ಟ್ಸ್ ಎಲ್ಲ ಮಾಡಲಿಕ್ಕೋಸ್ಕರ ಏನೇನು ಅನುಕೂಲಗಳಿರ್ತವೆ ಇದೆಲ್ಲದಕ್ಕೂ, ಮತ್ತೆ ವರ್ಕ್ಶಾಪ್ ಮಾಡಲಿಕ್ಕೆ ಸಂಬಂಧಪಟ್ಟ ಇನ್ಫ್ರಾಸ್ಟ್ರಕ್ಚರ್ ಹಾಕಲಿಕ್ಕೂ ನ್ಯಾಷನಲ್ ಬ್ಯಾಂಬೂ ಮಿಷನ್ದಿಂದ ಅನುಕೂಲ ಆಗುವಂಥ ನಾವು ಪ್ರೋಗ್ರಾಮ್ ಇದೆ. ಇದಲ್ಲದೇ ನಗರ ವನಗಳ ಪ್ರೋಗ್ರಾಮ್ ಇದೆ ಸೆಂಟ್ರಲ್ ಗವರ್ಮೆಂಟ್ದು. ಇದಲ್ಲದೇ ಟ್ರೀ ಪಾರ್ಕ್ಸ್ ಪ್ರೋಗ್ರಾಮ್ ಇದೆ. ಈ ರೀತಿನಲ್ಲಿ ಸಾಕಷ್ಟು ಪ್ರೋಗ್ರಾಮ್ಸ್ ನಾವು ಇಟ್ಟುಕೊಂಡು, ಇದಲ್ಲದೇ ರೋಡ್ ಸೈಡ್ ಪ್ಲಾಂಟೇಷನ್ ಅಂತ ಇರ್ತದೆ. ಇಡೀ ದೇಶದಲ್ಲಿದ್ದ ರೋಡ್ ಸೈಡ್ನಲ್ಲಿ ಎಲ್ಲ ಗಿಡಗಳು ಹಾಕೋದು ಪ್ರೋಗ್ರಾಮ್ ಇದೆ. ಮ್ಯಾಂಗ್ರೂವ್ಸ್ ಪ್ಲಾಂಟೇಷನ್ ಅಂತ ಇದೆ. ಸಮುದ್ರ ಪಕ್ಕದಲ್ಲಿ ಏನೇ ಇರ್ತಾವೋ ಅದರೆಲ್ಲದನ್ನು ಮ್ಯಾಂಗ್ರೂವ್ ಪ್ಲಾಂಟೇಷನ್ ಮಾಡಲಿಕ್ಕೂ ಯೋಜನೆಗಳಿದೆ.
1: ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ನಮ್ಮ ದೇಶದಲ್ಲಿ ಇರತಕ್ಕಂತಹ ಅರಣ್ಯ ಪ್ರದೇಶವನ್ನು ಉಳಿಸಿಕೊಳ್ಳಲಿಕ್ಕೆ ಮತ್ತು ಇನ್ನೂ ಹೆಚ್ಚಳ ಮಾಡುವ ಸಲುವಾಗಿ ಅರಣ್ಯ ಇಲಾಖೆ ಅನೇಕ ಕಾರ್ಯಕ್ರಮಗಳನ್ನು ಅನುಷ್ಠಾನವನ್ನು ಮಾಡ್ತಾ ಇದೆ. ಇನ್ನು ನಮ್ಮ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಅರಣ್ಯ ಪ್ರದೇಶಗಳಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಸಮಸ್ಯೆಗಳಿದ್ದಾವೆ ಸರ್, ಮತ್ತು ಅದನ್ನು ಹೇಗೆ ಪರಿಹರಿಸುವ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಕಾರ್ಯಪ್ರವೃತ್ತವಾಗಿದೆ?
0: ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟು ಕರ್ನಾಟಕ ರಾಜ್ಯದಲ್ಲಿದ್ದ ಅರಣ್ಯಗಳು ಸಾಕಷ್ಟು ಸಮೃದ್ಧವಾದ ಫಾರೆಸ್ಟ್ಗಳು. ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ವೆಸ್ಟರ್ನ್ ಗಾಟ್ಸ್ ಇದೆ. ವೆಸ್ಟರ್ನ್ ಗಾಟ್ಸ್ನು ಸ್ವಲ್ಪ ಪ್ರದೇಶಗಳಲ್ಲಿ ಬರ್ತವೆ, ಬನ್ನೇರುಘಟ್ಟ ಈ ಭಾಗದಲ್ಲಿ. ಇದಲ್ಲದೇ ಸಾಕಷ್ಟು ಡ್ರೈ ಫಾರೆಸ್ಟ್ ಅಂತ, ಡ್ರೈ ಡೆಸಿಡ್ಯೂಸ್ ಫಾರೆಸ್ಟು, ಮತ್ತೆ ಕುರುಸಲು ಕಾಡುಗಳು, ಎಲ್ಲ ರೀತಿಯಲ್ಲಿ ಅರಣ್ಯಗಳು ನಮ್ಮ ಕರ್ನಾಟಕದಲ್ಲಿದೆ. ಇದೆಲ್ಲ ರಿಸರ್ವ್ ಫಾರೆಸ್ಟ್ ಅಲ್ಲದೇ ನಾವು ಸಾಕಷ್ಟು ಒಂದು 50-60 ನ್ಯಾಷನಲ್ ಪಾರ್ಕ್ಸು, ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ನು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಡಿಕ್ಲೇರ್ ಮಾಡಿ ವನ್ಯಜೀವಿಗಳ ಸಂರಕ್ಷಣೆಯನ್ನು ಮಾಡ್ತಾ ಇದೆ. ಸೊ ಅದರಲ್ಲಿ ಬಂದೀಪುರ್, ನಾಗರೊಲೆ, ಭದ್ರಾ ಟೈಗರ್ ರಿಸರ್ವ್ಸ್, ಮತ್ತೆ ಕಾಲಿ ಟೈಗರ್ ರಿಸರ್ವ್ಸ್ ಈ ರೀತಿನಲ್ಲಿ. ಇದಲ್ಲದೇ ಮತ್ತೆ ಸಾಕಷ್ಟು ಬರ್ಡ್ ಸ್ಯಾಂಕ್ಚುರೀಸ್ ಮಾಡಿದೆ, ರಂಗಂತಿತ್ತು ಬರ್ಡ್ ಸ್ಯಾಂಕ್ಚುರಿ, ನುಗು ಬರ್ಡ್ ಸ್ಯಾಂಕ್ಚುರಿ ಈ ರೀತಿನಲ್ಲಿ. ಈ ರೀತಿನಲ್ಲಿ ಸಾಕಷ್ಟು ರಾಮ್ಸರ್ ಕನ್ವೆನ್ಷನ್ ಸೈಟ್ಸ್ ಡಿಕ್ಲೇರ್ ಮಾಡಿ ಬರ್ಡ್ಸ್ ಮತ್ತೆ ನೀರಿನ ಅಂಶ ಇದ್ದ ಜಾಗಗಳಲ್ಲಿದ್ದ ಎಲ್ಲ
1: ಜೋಗು ಪ್ರದೇಶ
0: ಅವ್ರ ಎಕಾಲಜಿನ ಪ್ರೊಟೆಕ್ಟ್ ಮಾಡ್ಲಿಕ್ಕೂ ನಾವೆಲ್ಲ ರೀತಿನಲ್ಲಿ ಮೆಜರ್ಸ್ ಎಲ್ಲ ತಗೊಂಡಿದೀವಿ. ಆದ್ರೆ ಕೆಲವು ಪ್ರಾಬ್ಲಮ್ಸ್ ನಾವು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಫೇಸ್ ಮಾಡ್ತೇವೆ. ಅದರಲ್ಲಿ ಮೊದಲನೇ ಪ್ರಾಬ್ಲಮ್ ಏನಾಯ್ತಂದ್ರೆ ಮಾನವ ವನ್ಯಜೀವಿ ಸಂಘರ್ಷ, ಆನೆ ಮಾನವ ಸಂಘರ್ಷ, ಮತ್ತೆ ಲೆಪರ್ಡ್ ಚಿರತೆ, ಮತ್ತೆ ಕಾಟಿ, ಮತ್ತೆ ಟೈಗರು, ಮತ್ತೆ ಕರಡಿ, ಅದರದಿಂದಾನು ಅಡ್ಜಾಯಿನಿಂಗ್ ಏರಿಯಾಸ್ ನಲ್ಲಿ ಜನರು ಸಾಕಷ್ಟು ಡೆತ್ ಆಗುದು ಇವೆಲ್ಲದನ್ನು ನಾವು ನೋಡ್ತಾ ಇದೀವಿ. ಇದೆಲ್ಲದನ್ನು ತಡೆಗಟ್ಟಲಿಕ್ಕೆ ಕರ್ನಾಟಕ ಫಾರೆಸ್ಟ್ ಸಾಕಷ್ಟು ಮೆಜರ್ಸ್ ತಗೊಂಡಿದೆ. ಇದಲ್ಲದೇ ಸೆಕೆಂಡ್ನೇ ಮೇಜರ್ ಪ್ರಾಬ್ಲಮ್

0: ಅಂದ್ರೆ ಎನ್ಕ್ರೋಚ್ಮೆಂಟ್ ಪ್ರಾಬ್ಲಮ್, ಅರಣ್ಯ ಒತ್ತುವರಿ. ಕರ್ನಾಟಕದಲ್ಲಿ ಸುಮಾರು 1.5 ಲಕ್ಷದಷ್ಟು ಅರಣ್ಯ ಭೂಮಿಯನ್ನು ಒತ್ತುವರಿ ಆಗಿದೆ. ಒತ್ತುವರಿದು ಮೇಜರ್ ಪ್ರಾಬ್ಲಮ್ ಏನಂತಂದ್ರೆ ಒಂದು ಜಮೀನೇ ಅಲ್ಲ ಅದು. ಒತ್ತುವರಿ ಮಾಡೋ ಟೈಮ್ನಲ್ಲಿ ಅಂತಂದ್ರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗೋದಕ್ಕೆ ವನ್ಯಜೀವಿಗಳು ಚಲನವಲನಗಳಿಗೂ ಸಹ ಇವರು ಅಡ್ಡು ಆಗ್ತಾರೆ.
1: ಹೌದು,
0: ಅಂದ್ರೆ ಕಾರಿಡಾರ್ ಅನ್ನೋದು ಎಲಿಫೆಂಟ್ ಹೋಗು ಕಾರಿಡಾರ್ ನಲ್ಲಿ ಯಾವುದೋ ಒಂದು ಒತ್ತುವರಿ ಮಾಡುದು, ಆವಾಸ ಸ್ಥಾನಗಳಿಗೆ ಹೋಗಿ ಅಲ್ಲಿ ಮನೆ ಮತ್ತೆ ಬೇರೆದು ಎಲ್ಲ ರಿಸಾರ್ಟ್ ಕಟ್ಟಿಕೊಂಡಿದ್ವು ಅಂದ್ರೆ ಎಲ್ಲ ಪ್ರಾಣಿಗಳು ಮತ್ತೆ ಹೊರಗಡೆ ಬರೋದು, ಇದು ಮೇಜರ್ ಪ್ರಾಬ್ಲಮ್ ಅನ್ನೋದು ಆಗ್ತಾ ಇದೆ. ಇದೆಲ್ಲನ್ನು ತಡೆಗಟ್ಟಲಿಕ್ಕೆ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಾಕಷ್ಟು ಎನ್ಕ್ರೋಚ್ಮೆಂಟ್ ಎವಿಕ್ಷನ್ಸ್ ಮಾಡಿದೆ. ಮತ್ತೆ ಇದಕ್ಕೆ ಎಲ್ಲ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಇದಕ್ಕೂ ಎಲ್ಲ ಎನ್ಕ್ರೋಚ್ಮೆಂಟ್ಸ್ ಯಾವ ರೀತಿನಲ್ಲಿ ನಾವು ಸಹಿಸಬಾರದು, ಇದನ್ನು ತೆಗೆಯಲೇಬೇಕು. ಯಾಕಂದ್ರೆ ವನ್ಯಜೀವಿಗಳಿಗೆ ಬೇಕಾಗದಷ್ಟು ಆವಾಸ ಸ್ಥಾನಗಳು ಅವ್ರಿಗೆ ಇರಬೇಕು, ಜನರು ಇರಬೇಕಾಗದ್ದು ಪ್ಲೇಸ್ ನಲ್ಲಿ ಜನರು ಇರಬೇಕು ಅನ್ನೋದು ಕ್ಲಿಯರ್ ಕಟ್ ಇರಬೇಕು. ಮತ್ತೆ ವನ್ಯಜೀವಿಗಳ ಪ್ಲೇಸ್ ನಲ್ಲಿ ನಾವು ಹೋಗಿದ್ದ ಟೈಮ್ ನಲ್ಲಿ ಮಾನವ ವನ್ಯಜೀವಿ ಸಂಘರ್ಷಣ ಆಗೇ ಆಗುತ್ತದೆ, ಅದಕ್ಕೆ ಯಾವ ರೀತಿನಲ್ಲಿ ಟಾಲರೆನ್ಸ್ ಇರಬಾರದು ಅಂತ ಎಲ್ಲ ಕ್ಲಾರಿಟಿ ಆಗಿ ಕೋರ್ಟ್ಸ್ ಮತ್ತೆ ಗವರ್ಮೆಂಟ್ ಹೇಳಿದ ಕಾರಣ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದನ್ನು ನಾವು ತೆಗಿತಾ ಇದ್ವಿ.
1: ಈ ಮಾನವ ಮತ್ತೆ ಪ್ರಾಣಿಗಳ ಸಂಘರ್ಷ ಏನಿದೆ ಸರ್, ಅದನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ನಮ್ಮ ಸಾಮಾನ್ಯ ಜನರು ಇನ್ನು ಎಷ್ಟರ ಮಟ್ಟಿಗೆ ಜಾಗೃತರಾಗಬೇಕು ಅಂತಾರೆ?
0: ಒಂದೊಂದು ವನ್ಯಜೀವಿಗೆ ಒಂದೊಂದು ಆವಾಸ ಸ್ಥಾನ ಅಂತ ಇರುತ್ತೆ, ಮತ್ತೆ ಅದಕ್ಕೆ ಆದ ಒಂದು ನ್ಯಾಚುರಲ್ ಬಿಹೇವಿಯರ್ ಅಂತ ಇರ್ತದೆ. ಸಪೋಸ್ ಆನೆ ಇದ್ವು ಅಂದ್ರೆ ಒಂದು ಹರ್ಡ್ಗೆ 500 to 600 ಸ್ಕ್ವೇರ್ ಕಿಲೋಮೀಟರ್ ಜಾಗ ಅಷ್ಟು ಬೇಕಾಗ್ತದೆ. ಮತ್ತೆ ಅದು ನಿರಂತರವಾಗಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅದು ಚಲನವಲನಗಳು ಮಾಡಲೇಬೇಕು ಅದನ್ನು ಸರ್ವೈವ್ ಆಗಬೇಕಂದ್ರೆ. ಸೊ ಈ ಟೈಮ್ನಲ್ಲಿ ವನ್ಯಜೀವಿಗಳ ಯೊಕ್ಕ ಬಿಹೇವಿಯರ್ನು ಅದು ಅಕ್ಕಪಕ್ಕ ಇದ್ದ ಜನರನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅದು ಯಾವ ಟೈಮ್ನಲ್ಲಿ ಅದು ಮೇವುಕ್ಕೆ ಬರ್ತವೆ, ಯಾವ ಟೈಮ್ನಲ್ಲಿ ನಾವು ಎಷ್ಟು ಹತ್ತರವರೆಗೆ ನಾವು ಹೋಗಬಹುದು, ಎಷ್ಟು ಹತ್ತರಕ್ಕೆ ಹೋಗಬಾರದು, ಈ ರೀತಿನಲ್ಲಿ ಎಲ್ಲ ಅದು ಬಿಹೇವಿಯರ್ ಅನ್ನೋದು ವಿ ಹ್ಯಾವ್ ಟು ಲರ್ನ್. ಇನ್ನೊಂದು ಲೆಪರ್ಡ್ ಅಂತ ಇರ್ತದೆ. ಲೆಪರ್ಡ್ ಜನರಲ್ ಆಗಿ ಇದು ನೈಟ್ ಟೈಮ್ ನಲ್ಲೂ ಸಂಚಾರ ಮಾಡ್ತಾ ಇರ್ತವೆ. ಸೊ ಸಂಚಾರ ಮಾಡೋ ಟೈಮ್ನಲ್ಲಿ ಸಣ್ಣ ಸಣ್ಣ ಮಕ್ಕಳನ್ನು ಅವ್ರನ್ನ ಫಾರೆಸ್ಟ್ ಹತ್ತರಕ್ಕೆ ಮತ್ತೆ ಹೊರಗಡೆ ಅವ್ರನ್ನ ಮಲಗಲಿಕ್ಕೆ ಬಿಡಬಾರದು ಅಂದ್ರೆ ಕೆಲವು ಪ್ರಿಕಾಷನ್ಸ್ ಇರ್ತವೆ. ಮತ್ತೆ ನಾವು ಓಪನ್ ಡಿಫಿಕೇಶನ್ಗೆ ಹೋಗಬಾರದು,
1: ಬಹಿರ್ದೆಸೆಗೆ.
0: ಆವಾಗ ಕೂರಿದ ಟೈಮ್ನಲ್ಲಿ ಲೆಪರ್ಡ್ಗಿಂತ ಕಡಿಮೆ ಹೈಟ್ ನಲ್ಲಿ ಕಾಣಿಸ್ತಾ ಇದ್ದ ಕಾರಣ ಲೆಪರ್ಡ್ ಓ ಇದು ನಮ್ನ ತಿನ್ನಬಹುದು ಅನ್ನೋದು ಮೈಂಡ್ಗೆ ಬಂದ್ಬಿಡ್ತದೆ. ಈ ರೀತಿನಲ್ಲಿ ಏನಾಯ್ತಂದ್ರೆ ಸಾಕಷ್ಟು ಪ್ರಿಕಾಷನ್ಸ್ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ಒಂದೊಂದು ಆನಿಮಲ್ಗೆ ಒಂದು ನಾವು ಡೂಸ್ ಅಂಡ್ ಡೋಂಟ್ ಅಂತ ಎಲ್ಲ ಒಂದು ಪತ್ರಿಕೆಗಳೆಲ್ಲ ರೆಡಿ ಮಾಡ್ಕೊಂಡಿದೀವಿ. ನಾವು ಇದೆಲ್ಲದನ್ನು ಅಡ್ವರ್ಟೈಸು ಮಾಡ್ತಾ ಇದೀವಿ ಎಲ್ಲ ಪಂಚಾಯತಿ ಜಾಗದಲ್ಲಿ, ಮತ್ತೆ ಪಿ ಡಿ ಓ ಆಫೀಸಸ್, ತಾಲೂಕು ಆಫೀಸಸ್, ಜಿಲ್ಲಾ ಆಫೀಸ್ಗಳನ್ನ ಎಲ್ಲ ನಾವು ಇದನ್ನು ಅಂಟಿಸ್ತಾ ಇದೀವಿ. ಲೆಪರ್ಡ್ ಯಾವ ರೀತಿನಲ್ಲಿ ಪ್ರಿಕಾಷನ್ಸ್ ತಗೊಂಡ್ಬೇಕು, ಆನೆಗೆ ಯಾವ ರೀತಿನಲ್ಲಿ ಪ್ರಿಕಾಷನ್ ತಗೊಳ್ಬೇಕು, ಮತ್ತೆ ಕರಡಿಗೆ ಅದರಿಂದ ಯಾವ ರೀತಿನಲ್ಲಿ ರಕ್ಷಣೆ ಮಾಡಬೇಕು, ಯಾವ ರೀತಿನಲ್ಲಿ ತಪ್ಪುಗಳನ್ನು ಮಾಡಬಾರದು ಅನ್ನೋದು ಎಲ್ಲದರೂ ನಾವು ಅಡ್ವರ್ಟೈಸ್ ಮಾಡಿ ಡಿಪಾರ್ಟ್ಮೆಂಟ್ ಎಲ್ಲ ರೀತಿನಲ್ಲಿ ಮೆಟೀರಿಯಲ್ ರೆಡಿ ಮಾಡಿ ಸಾರ್ವಜನಿಕರಲ್ಲಿ ನಾವು ಈಗ ಅರಿವು ಮೂಡಿಸ್ತಾ ಇದ್ದೀವಿ.
1: ಸರ್, ಕಟ್ಟಕಡೆಯದಾಗಿ ಈ ವನ ಮಹೋತ್ಸವದ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಮತ್ತು ಸಾಮಾನ್ಯ ಜನರಿಗೆ ಅಂತಿಮವಾಗಿ ಏನ್ ಹೇಳಿಕ್ ಇಷ್ಟಪಡ್ತೀರ ಸರ್?
0: ತಮ್ಮೆಲ್ಲರಿಗೂ ಗೊತ್ತಿದ ಹಾಗೆ ನಮಗೂ ಇರುದು ಒಂದೇ ಭೂಮಿ, ಒಂದೇ ಭೂಮಿ ಆಗಿದ್ದ ಕಾರಣ ನಾವು ಈ ಭೂಮಿನಲ್ಲಿ ಈ ಅಕಾಲಜಿನಿ ನಾವು ಎಷ್ಟು ಹಾಲು ಮಾಡಿದ್ದೀವೋ ಅಷ್ಟು ತೊಂದರೆಗಳು ನಮಗೆ ಬರ್ತವೆ. ಅದರಿಂದ ಏನಾಯ್ತಂದ್ರೆ ನಾವು ಈ ಭೂಮಿನಿ ಸುರಕ್ಷಿತವಾಗಿ ಮುಂದಿನ ಪೀಳಿಗೆಗೆ ನಾವು ಕೊಟ್ಟಿದ್ದವಂದ್ರೆ ಆ ಮುಂದಿನ ಪೀಳಿಗೆ ಜೀವನವನ್ನು ಸುಖಕರವಾಗಿ ಇರ್ತದೆ. ಅದೇ ಇವತ್ತೇ ನಾವೆಲ್ಲ ಅರಣ್ಯ ಸಂಪತ್ತು ಮತ್ತೆ ನೀರಿನ ಸಂಪತ್ತು, ನದಿ ಮೂಲಗಳು ಇವೆಲ್ಲದನ್ನು ಇವತ್ತೇ ನಾವು ಕಲುಷಿತ ಮಾಡಿದ್ವು, ಮತ್ತೆ ಅರಣ್ಯಗಳನ್ನೆಲ್ಲ ನಾವು ನಾಶ ಮಾಡಿದ್ವು ಅಂದ್ರೆ ಮುಂದಿನ ಪೀಳಿಗೆಗೆ ಸಸ್ಟೈನಬಲ್ ಆಗಿ ಅವರು ಬದುಕಲಿಕ್ಕೆ ಕಷ್ಟ ಆಗ್ತದೆ. ಆದ್ದರಿಂದ ನಾವು ಈ ಎಲ್ಲ ನ್ಯಾಚುರಲ್ ರಿಸೋರ್ಸಸ್ ಸಂಪತ್ತಿಗೆ ಏನಿದೆಯೋ ನಾವು ಅನುಭವಿಸಬೇಕು, ಮತ್ತೆ ಮುಂದಿನ
1: ಬಿಡಬೇಕು
0: ಬಿಡಬೇಕು ಅಂತ ಹೇಳಲಿಕ್ಕೆ ನಾನು ಎಲ್ಲರಿಂದ ಕಲಕಲದಿಂದ ಕೇಳ್ಕೊತಾ ಇದ್ದೆ.
1: ಒಳ್ಳೆಯದು ಸರ್, ಈ ಒಂದು ವನ ಮಹೋತ್ಸವದ ಸಂದರ್ಭದಲ್ಲಿ ತಾವು ನಮ್ಮ ಆಕಾಶವಾಣಿಗೆ ಆಗಮಿಸಿ ಅರಣ್ಯ ಸಂರಕ್ಷಣೆಯ ಮಹತ್ವವನ್ನ ಕುರಿತು ಬಹಳ ವಿವರವಾದಂತ ಮಾಹಿತಿಯನ್ನ ಮಾಡಿಕೊಟ್ರಿ, ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು.
2: ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
3: ಇದುವರೆಗೆ ವನ ಮಹೋತ್ಸವ ಸಪ್ತಾಹದ ಸಂದರ್ಭದಲ್ಲಿ ಅರಣ್ಯ ಸಂರಕ್ಷಣೆ

ಅರಣ್ಯ ಮಹತ್ವ ಈ ಕುರಿತು ಹಾಸನ ಅರಣ್ಯ ವೃತ್ತದ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಿ ಏಡುಕೊಂಡಲು ಅವರೊಂದಿಗೆ ಸಂದರ್ಶನ ಮೂಡಿಬಂತು. ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕವಿ ಚನ್ನವೀರ ಕಣವಿಯವರ ಕವಿತೆಯನ್ನ ಹೇಮಂತ್ ಅವರ ಧ್ವನಿಯಲ್ಲಿ ಕೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸೋಣ.

0: ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗುತ್ತಲಿದೆ 9:30. ಇನ್ನೀಗ ಚಿತ್ರಗೀತೆಗಳ ಕಾರ್ಯಕ್ರಮ.
2: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
3: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾಕಿರಣ ನಮ್ಮ ಕ್ಲಿನಿಕ್.
2: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
3: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
2: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
3: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
2: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
3: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
2: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
3: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
2: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಆರಂಭದಲ್ಲಿ ಈ ಬಂಧನ ಚಿತ್ರಕ್ಕಾಗಿ ಸಂಗಡಿಗರೊಂದಿಗೆ ಕುನಾಲ್ ಗಾಂಜಾವಾಲಾ ಹಾಗೂ ಸುನಿಧಿ ಚೌಹಾಣ್ ಅವರು ಹಾಡಿರುವ ಗೀತೆ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಮನೋಮೂರ್ತಿ ಅವರ ಸಂಗೀತವಿದೆ.

0: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದೀರಾ?
1: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಎಂಸಿಎ ಪ್ರೋಗ್ರಾಂ, ಅನ್ ಅಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
0: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಇಂದೇ ಭೇಟಿ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್, ಮೈಸೂರು, ಆರ್ ವಿಸಿಟ್ vvce.ac.in.
2: ಮೈಸೂರು ಸಾಹಿತ್ಯ ಸಂಭ್ರಮ, ಮೈಸೂರು ಲಿಟರೇಚರ್ ಫೆಸ್ಟಿವಲ್ ಮತ್ತೆ ಬಂದಿದೆ. ಈ ಬಾರಿ ದಶಕದ ಸಂಭ್ರಮದೊಂದಿಗೆ ಜುಲೈ 4 ಮತ್ತು 5 ತಾರೀಕು ಸ್ಥಳ ಹೋಟೆಲ್ ಸದರ್ನ್ ಸ್ಟಾರ್, ಸಮಯ ಬೆಳಗ್ಗೆ 9:30 ಸಂಜೆ 6:30. ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್, ಲಕ್ಷ್ಮೀ ಚಂದ್ರಶೇಖರ್, ಹಂಪನ, ಭಾರತಿ ವಿಷ್ಣುವರ್ಧನ್ ಸೇರಿದಂತೆ ಹಲವು ಗಣ್ಯರೊಂದಿಗೆ ಸಂವಾದ. ಬನ್ನಿ, ಸಾಹಿತ್ಯದ ಸವಿಯನ್ನ ಸವಿಯಿರಿ. ಪ್ರವೇಶ ಉಚಿತ. ಸಂಪರ್ಕಿಸಿ 7019598639.
3: ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಕುನಾಲ್ ಗಾಂಜಾವಾಲಾ ಹಾಗೂ ಸುನಿಧಿ ಚೌಹಾಣ್ ಅವರು ಹಾಡಿರುವ ಮತ್ತೊಂದು ಗೀತೆ ಹಾಗೆ ಸುಮ್ಮನೆ ಚಿತ್ರದಿಂದ ಮೂಡಿಬರ್ತಾ ಇದೆ. ಸಾಹಿತ್ಯ ರಚನೆ ಮಾಡಿದ್ದಾರೆ ಜಯಂತ್ ಕಾಯ್ಕಿಣಿ, ಸಂಗೀತ ಸಂಯೋಜನೆ ಮಾಡಿದ್ದಾರೆ ಮನೋಮೂರ್ತಿ.

0: ಇದರೊಂದಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಸಮಯವಾಗಿದೆ 9:30.
1: ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಯೋಪಿಯಾ ಲಕ್ಷಣಗಳು ಮತ್ತು ಚಿಕಿತ್ಸೆ, ಈ ಕುರಿತು
2: ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯ
1: ನೇತ್ರ ತಜ್ಞರಾದ ಡಾಕ್ಟರ್ ಸ್ವಾತಿ ಆರ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್.

0: ಕೇಳುಗರೆ,
1: ಇವತ್ತಿನ ಕಾರ್ಯಕ್ರಮದಲ್ಲಿ ಮಯೋಪಿಯಾ ಅನ್ನೋ ಕಣ್ಣಿನ ತೊಂದರೆ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಈ ಮಾಹಿತಿಯನ್ನ ಕೊಡೋಕೆ ಆಕಾಶವಾಣಿ ಸ್ಟುಡಿಯೋಗೆ ಬಂದಿದ್ದಾರೆ ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಕಣ್ಣಿನ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಹಾಗೂ ಗ್ಲಾಕೋಮಾ ಸ್ಪೆಷಲಿಸ್ಟ್ ಆದಂಥ ಡಾಕ್ಟರ್ ಸ್ವಾತಿ ಆರ್ ಅವರು. ಡಾಕ್ಟರ್ ಸ್ವಾತಿ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ಧನ್ಯವಾದಗಳು.
1: ಡಾಕ್ಟರ್ ಸ್ವಾತಿ, ಮೊದಲಿಗೆ ಹೇಳಿ, ಮಯೋಪಿಯಾ ಅಂದ್ರೆ ಏನು, ಏನು ಸಮಸ್ಯೆ ಆಗತ್ತೆ ಇದರಿಂದ?
2: ಮಯೋಪಿಯಾ ಅಂದ್ರೆ ಕಾಮನ್ ವರ್ಡ್ಸ್ ಅಲ್ಲಿ ನಿಯರ್ ಸೈಟೆಡ್ನೆಸ್ ಅಂತ ಹೇಳ್ತಾರೆ, ಅಂದ್ರೆ ಹತ್ರದ್ದು ಕ್ಲಿಯರ್ ಆಗಿ ಕಾಣುತ್ತೆ. ಇದು ಸಾಮಾನ್ಯವಾಗಿ ಮಕ್ಕಳಲ್ಲಿ ಶುರುವಾಗುವಂತದ್ದು ಕಾಯಿಲೆ ಮಯೋಪಿಯಾ. ಸೊ ಹತ್ರದ್ದು ವಸ್ತುಗಳು ಅವ್ರಿಗೆ ಕ್ಲಿಯರ್ ಆಗಿ ಕಾಣುತ್ತೆ, ದೂರದ್ ಕಾಣಲ್ಲ. ಅಂದ್ರೆ ಈಗ ಸ್ಕೂಲ್ ಅಲ್ಲಿ ಬೋರ್ಡ್ ಕ್ಲಿಯರ್ ಆಗಿ ಕಾಣೋದಿಲ್ಲ ಅವ್ರಿಗೆ, ಬಸ್ ನಂಬರ್ ಕಾಣೋದಿಲ್ಲ, ಟಿವಿ ದೂರದ್ದು ಅದ್ರಲ್ಲಿ ಹೆಡ್ಲೈನ್ಸ್ ಇದು ಅಥವಾ ಸ್ಕೋರ್ ಕ್ರಿಕೆಟ್ ಸ್ಕೋರು ಅಂತದ್ದೆಲ್ಲ ಸಣ್ಣದಾಗಿ ಏನ್ ಕೊಡ್ತಾರೆ ಅದು ಕಾಣೋದಿಲ್ಲ. ಅದು ಹತ್ರ ಹೋಗಿ ನೋಡ್ತಾರೆ, ಹತ್ರ ಹೋಗಿ ನೋಡಿದಾಗ ಅವ್ರಿಗೆ ಕ್ಲಿಯರ್ ಕಾಣುತ್ತೆ, ದೂರದ್ದು ಕಾಣೋದಿಲ್ಲ. ಸೊ ಮಕ್ಕಳು ಪುಸ್ತಕನ ಹತ್ರ ಹಿಡ್ಕೊಂಡು ನೋಡ್ಬೋದು, ಮತ್ತೆ ಟಿವಿ ಹತ್ರ ಹೋಗಿ ನಿಂತ್ಕೊಂಡು ನೋಡೋದು, ಅದೆಲ್ಲ ನಮ್ಗೆ ವಾರ್ನಿಂಗ್ ಸೈನ್ಸ್ ಅಂತ. ಹಾಗಿತ್ತು ಅಂದ್ರೆ ಕಣ್ಣಿನ ಪರೀಕ್ಷೆ ಮಾಡಿಸೋದು ಒಳ್ಳೇದು.
1: ಎಷ್ಟು ವಯಸ್ಸಿನ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಾಣಬಹುದು ಇದು, ಅಂದ್ರೆ ಸ್ಕೂಲಿಗೆ ಹೋಗೋ ಮಕ್ಕಳೆಲ್ಲ ಅಥವಾ ಅದಕ್ಕೆ ಮುಂಚೆನೆ ನಾವು ಇದನ್ನ ಕಂಡು ಹಿಡ್ಕೋಬಹುದಾ?
2: ಹೌದು, ಇತ್ತೀಚಿನ ದಿನಗಳಲ್ಲಿ ಈ ಗ್ಯಾಡ್ಜೆಟ್ಸ್ ಯೂಸ್ ಇಂದ ಸೊ ತುಂಬಾ ಚಿಕ್ಕ ಚಿಕ್ಕ ಮಕ್ಕಳಲ್ಲೇ ಬರೋ ಚಾನ್ಸಸ್ ಇದೆ. ಮುಂಚೆಲ್ಲ ಸ್ಕೂಲಿಗೆ ಹೋಗುವಾಗ ಸ್ಕೂಲಿಗೆ ಎನ್ರೋಲ್ ಮಾಡಿಸೋ ಏಜ್ ನಲ್ಲಿ ಒಂದ್ 4-5 ವರ್ಷದ ಮಗುಗೆ ಅದು ಒಂದ್ಸಲ ಎ ಬಿ ಸಿ ಡಿ ಒಂದೆರಡು ಯಾವ್ದಾರು ಐಡೆಂಟಿಫೈ ಮಾಡಕ್ಕೆ, ಇಲ್ಲ ಅಂದ್ರೆ ಈವನ್ ಬ್ಯಾಟು ಬಾಲು ಬೆಕ್ಕು ನಾಯಿ ಏನೋ ಅಷ್ಟನ್ ಗುರುತಿಸೋ ಅಂತ ಚಾರ್ಟ್ ಗಳು ಮಾಡಿಬಿಟ್ಟು ನಾವು ಟೆಸ್ಟ್ ಮಾಡ್ತಾ ಇದ್ವಿ. ಬಟ್ ಇವಾಗ ಇನ್ನೂ ಬೇಗ ಬೇಗನೆ ಬರೋ ಚಾನ್ಸಸ್ಸು ಇದೆ. ಸೊ ಮಗುಗೆ ನೋಡಿ ಗುರ್ತು ಹಿಡಿಯೋವಾಗ ಮಾಡ್ಬೋದು, ಇಲ್ಲ ಅಂದ್ರೆ ನಮ್ಮ ಹತ್ರನೇ ಕೆಲವೊಂದು ಇನ್ಸ್ಟ್ರೂಮೆಂಟ್ಸ್ ಇಂದ ಇನ್ನೂ ಚಿಕ್ಕ ಮಗುನಲ್ಲಿ ಈಗ 1 ವರ್ಷದ ಮಗುನಲ್ಲೇ ಇದ್ರೂ ಸಹ ನಾವು ಕಂಡುಹಿಡಿಬಹುದು. ಸೊ ಬಟ್ ಮೋರ್ ಕಾಮನ್ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ ಅಲ್ಲಿ.
1: ದೂರದ್ ಕಾಣಿಸಲ್ಲ ಅಂತ ಹೇಳಿದ್ರಿ, ಅದು ಒಂದು. ಇನ್ನೇನು ಕಣ್ಣು ನೋವು ಆಗೋದು, ತಲೆನೋವು ಬರೋದು, ಕಣ್ಣು ಉರಿ ಆಗೋದು, ಈ ತರದೆಲ್ಲ ಏನಾದ್ರೂ ಇರತ್ತಾ ಸಿಂಪ್ಟಮ್ಸ್ ಅವರಿಗೆ?
2: ಆಗ್ಬಹುದು, ಕೆಲವು ಮಕ್ಕಳು ಆತರನು ಸಿಂಪ್ಟಮ್ಸ್ ಹೇಳ್ತಾರೆ. ಅವ್ರಿಗೆ ಐ ಸ್ಟ್ರೇನ್ ಆಗ್ತಾ ಇರುತ್ತೆ, ಅವ್ರಿಗೆ ಕ್ಲಿಯರ್ ಆಗಿ ಕಾಣ್ತಾ ಇರಲ್ಲ, ಅದಕ್ಕೆ ಕಣ್ಣನ್ನ ಸ್ವಲ್ಪ ಕಷ್ಟಪಟ್ಟು ಚಿಕ್ಕದ್ ಮಾಡಿ ನೋಡಿ ಅವರು ಹೇಗಾದ್ರೂ ದೃಷ್ಟಿ ಇಂಪ್ರೂವ್ ಆಗತ್ತಾ ಅಂತ ಅವರೇ ಟ್ರೈ ಮಾಡ್ಕೋತಾರೆ. ಅದೇ ಹತ್ರ ಹೋಗಿ ನಿಂತ್ಕೊಂಡು ಟಿವಿ ನೋಡುವಂಥದ್ದು, ಬುಕ್ನ ಹತ್ರ ಇಟ್ಕೊಂಡು ನೋಡುವಂಥದ್ದು, ಆ ಥರದ್ದೆಲ್ಲ ಇದ್ದಾಗ ಮಯೋಪಿಯಾ ಇರಬಹುದು ಅಂತ.
1: ಕಾರಣಗಳು ಏನು? ಇವಾಗ ದೂರದ ಕಾಣಿಸಲ್ಲ ಅಂತ ಅಂದ್ರೆ ನಾವು ಜಾಸ್ತಿ ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ಅಥವಾ ಅವರಿಗೆ ಹುಟ್ಟಿನಿಂದನೇ ಇದು ಬಂದಿರುತ್ತಾ, ಆ ಥರ ಕಾರಣಗಳು ಏನಿದೆ?
2: ಎರಡೂ ಕರೆಕ್ಟ್ ನೀವು ಹೇಳಿರೋದು. ಕೆಲವೊಂದು ಹೆರಿಡಿಟರಿ ಫ್ಯಾಕ್ಟರ್ ಇದೆ. ಈಗ ತಂದೆ ತಾಯಿಗೆ ಮಯೋಪಿಯಾ ಇದ್ರೆ ಮಗುಗೆ ಬರೋ ಚಾನ್ಸಸ್ ಜಾಸ್ತಿ. ತಂದೆ ಅಥವಾ ತಾಯಿ ಒಬ್ರಿಗಿದ್ರೆ ಒಂದು 20% ರಿಸ್ಕ್, ಅಂದ್ರೆ ಇಬ್ಬರಿಗೂ ಇದ್ರೆ ಒಂದು 40% ರಿಸ್ಕ್ ಆಗ್ಬಿಡುತ್ತೆ ಆ ಮಗುಗೆ ಬರುವಂತ ಚಾನ್ಸಸ್ ಜಾಸ್ತಿ. ಮತ್ತೆ ಇವಾಗ ಅದೇ ತುಂಬಾ ಇನ್ಕ್ರೀಸ್ ನಿಯರ್ ವರ್ಕ್, ಎಲ್ಲ ಹತ್ರದ ಕೆಲಸಗಳು ಜಾಸ್ತಿ, ಗ್ಯಾಡ್ಜೆಟ್ ಯೂಸ್ ಜಾಸ್ತಿ, ಸ್ಕ್ರೀನ್ ಎಕ್ಸ್ಪೋಜರ್ ಅಂತ ಹೇಳ್ತೀವಲ್ಲ, ಈ ಮೊಬೈಲ್ಗಳು ಕಂಪ್ಯೂಟರ್ ಲ್ಯಾಪ್ಟಾಪ್ ಯಾವುದೇ ಸಣ್ಣ ಸ್ಕ್ರೀನ್ ಇಂದ ಡ್ಯಾಮೇಜ್ ಜಾಸ್ತಿ ಅಂತ ಹೇಳ್ತೀವಿ. ಅದೇ ದೊಡ್ಡ ಟಿವಿ ಸ್ಕ್ರೀನ್ ಅಲ್ಲಿ ನೋಡೋದು ಬೆಟರ್ ಕಂಪೇರ್ ಟು ಸೀಯಿಂಗ್ ಮೊಬೈಲ್. ಹತ್ರದ್ದು ಸಣ್ಣ ಅಕ್ಷರಗಳನ್ನ ಕಂಟಿನ್ಯೂಸ್ ನೋಡೋದ್ರಿಂದ ಅವ್ರಿಗೆ, ಈವನ್ ಬುಕ್ ರೀಡಿಂಗ್ ಆಲ್ಸೋ, ನಾವು ಬರೀ ಗ್ಯಾಡ್ಜೆಟ್ಸ್ ಕೆಟ್ಟದು ಪುಸ್ತಕ ಓದು ಅಂತ ಹೇಳಿದ್ರು ಆಗೋದಿಲ್ಲ. ಪುಸ್ತಕನೂ ಡಿಮ್ ಲೈಟ್ ಅಲ್ಲಿ ನೋಡ್ತಾ ಇದ್ರೆ, ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ರೆ, ಸಣ್ಣ ಅಕ್ಷರ ಕಂಟಿನ್ಯೂಸ್ ಆಗಿ ನೋಡೋದ್ರಿಂದ ಅದರಿಂದನೂ ತೊಂದರೆ ಆಗಬಹುದು. ಮಕ್ಕಳಲ್ಲಿ ತುಂಬಾ ನಿಯರ್ ವರ್ಕ್ ಮಾಡುವಾಗ ಅವರು ಮಧ್ಯ ಮಧ್ಯ ಬ್ರೇಕ್ ತಗೋಬೇಕಾಗತ್ತೆ. 20-20-20 ರೂಲ್ ಅಂತ ಹೇಳ್ತೀವಿ. 20 ನಿಮಿಷಕ್ಕೆ ಒಂದ್ಸಲ ಅವರು ಒಂದು 20 ಅಡಿ ದೂರದ್ದನ್ನ ನೋಡ್ಬೇಕಾಗತ್ತೆ, ಮತ್ತೆ 20 ಸಲ ಒಂದ್ ಮಿನಿಟ್ಗೆ ಕಣ್ಣನ್ನ ಮಿಟಕ್ಸ್ಬೇಕಾಗತ್ತೆ, ಬ್ಲಿಂಕಿಂಗ್ ಅಂತ ಹೇಳ್ತೀವಲ್ಲ. ಸೊ ಒಂದ್ ನಿಮಿಷದಲ್ಲಿ 20 ಸಲನಾರು ಅವರು ಕಣ್ಣನ್ನ ಬ್ಲಿಂಕ್ ಮಾಡ್ಬೇಕಾಗತ್ತೆ. ಸೊ ಇದು 20-20-20 ರೂಲ್ ಫಾಲೋ ಮಾಡೋದ್ರಿಂದ ಓದ್ಬೇಕಾದ್ರೂ ಸರಿ,
1: 20 ನಿಮಿಷಕ್ಕೆ ಒಂದ್ಸರ್ತಿ 20 ಅಡಿ ದೂರದ ವಸ್ತುಗಳನ್ನ ನೋಡೋದು ಅಥವಾ ಹಸಿರನ್ನ ನೋಡೋದು, ಮತ್ತೆ 20 ಸರ್ತಿ ನಾವು 1 ನಿಮಿಷಕ್ಕೆ ಕಣ್ಣು ಮಿಟಕಿಸುವಂತದ್ದು.
2: ಹೌದು, ಅದೇ ರೂಲ್ ಅದು. ಸೊ ಒಂದ್ ಕಿಟಕಿ ಇದ್ರೆ ಅದರಿಂದ ಹೊರಗಡೆ ನೀವು ಹೇಳ್ದಂಗೆ ಹಸಿರಿಂದ ಒಂದ್ ಮರ ಕಾಣ್ಲಿ, ಒಂದಿದ ಏನೇ ಆಗ್ಲಿ, ಅವ್ರ ದೃಷ್ಟಿನ ಬೇರೆ ಕಡೆ ಹಾಯಿಸ್ಬೇಕು. ಕಂಟಿನ್ಯೂಸ್ ಆಗಿ ಬುಕ್ ಮೇಲಾಗ್ಲಿ ಗ್ಯಾಡ್ಜೆಟ್ಸ್ ಮೇಲಾಗ್ಲಿ ಒಂದೇ ಕಡೆ ಫೋಕಸ್ ಮಾಡೋದ್ರಿಂದ ಐಗೆ ಸ್ಟ್ರೈನ್ ಆಗಿ ಆ ಮಯೋಪಿಯಾ ಇನ್ನೂ ಜಾಸ್ತಿ ಆಗುತ್ತೆ.
1: ಇದರಲ್ಲಿ ಸ್ಟೇಜಸ್ ಅಂತ ಏನಾದರೂ ಇದೆಯಾ?
2: ಮೈಲ್ಡ್, ಮಾಡ್ರೇಟ್, ಸಿವಿಯರ್ ಮಯೋಪಿಯಾ ಅಂತ ಹೇಳ್ತೀವಿ. ಪೆಥಾಲಜಿಕಲ್ ಮಯೋಪಿಯಾ ಮೋರ್ ದ್ಯಾನ್ -6 ಡಯಾಪ್ಟರ್ ಅಂದವಾಗ ಅವ್ರಿಗೆ ಅದ್ರ ಒಳಗಡೆ ನರದ್ದೆಲ್ಲ ತೊಂದರೆಗಳು ಆಗೋ ಚಾನ್ಸಸ್ ಜಾಸ್ತಿ. ಸೊ ಅದರಲ್ಲಿ ಫಂಡಸ್ ಅಂತ ಎಕ್ಸಾಮಿನ್ ಮಾಡಿದಾಗ ನಾವು ಅದರಲ್ಲಿ ಚೇಂಜಸ್ ಇರುತ್ತೆ. ಸೊ ಅಂಥದ್ದು ಇನ್ನೂ ಮೋರ್ ಡೇಂಜರಸ್, ಅದು ಕಾಂಪ್ಲಿಕೇಶನ್ಸ್ ಜಾಸ್ತಿ ಕಂಡು ಬರ್ಬೋದು. ಕಾಂಪ್ಲಿಕೇಶನ್ಸ್ ಅಂದರೆ ಗ್ಲಾಕೋಮಾ ಚಾನ್ಸಸ್ ಜಾಸ್ತಿ ಹೈ ಮಯೋಪಿಯಲ್ಲಿ ಇರೋರಿಗೆ, ಕ್ಯಾಟ್ರಾಕ್ಟ್ ಬೇಗ ಆಗ್ಬೋದು, ಆಮೇಲೆ ರೆಟಿನಲ್ ಡಿಟ್ಯಾಚ್ಮೆಂಟ್ ಅಂತ ಇದೆ, ನರ ಕಳ್ಸ್ಕೊಂಡ್ಬಿಡ್ಬೋದು. ಸೊ ಅದೆಲ್ಲ ಲೈಕ್ ದೃಷ್ಟಿಗೆ ಸಂಚಕಾರ ತರಬಹುದು, ಅಂಥ ಕಾಯಿಲೆಗಳು ಬರೋದು ಜಾಸ್ತಿ. ಹೈ ಮಯೋಪಿಯಾ ಇದ್ದಷ್ಟು ಈ ರಿಸ್ಕ್ಗಳೆಲ್ಲ ಜಾಸ್ತಿ.

0: ಆಗುತ್ತೆ.
1: ಇದನ್ನ ಹೇಗೆ ಕಂಡುಹಿಡಿಯೋದು ಅಂದ್ರೆ ಮಕ್ಕಳೇ ಹೇಳಬೇಕಾಗತ್ತೆ ನಿಮಗೆ, ನನಗೆ ಬೋರ್ಡ್ ಮೇಲೆ ಬರೆದಿರೋದು ಕಾಣಿಸ್ತಿಲ್ಲ, ನನಗೆ ದೂರದ್ದು ಬಸ್ ನಂಬರ್ ಕಾಣಿಸ್ತಿಲ್ಲ ಅಂತ.
0: ಇಲ್ಲ, ನಾವು ರೆಕಮೆಂಡ್ ಮಾಡೋದು ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ಗೆ ಒಂದ್ಸಲ ಐ ಎಕ್ಸಾಮಿನೇಷನ್ ಮಸ್ಟ್ ಅಂತ. ಈ ಸ್ಕೂಲ್ಗಳಿಗೆ ಹೋಗಿ ಕೆಲವರು ಕ್ಯಾಂಪ್ಸ್ ನಡೆಸಿ ಅಲ್ಲಿಂದ ಈ ಮಯೋಪಿಯಾ ಅಥವಾ ಅದರ್ ರಿಫ್ರೆಕ್ಟಿವ್ ಎರರ್ಸ್ನೆಲ್ಲ ಕಂಡುಹಿಡಿದು ಬೇಗನೆ ಗ್ಲಾಸಸ್ ಕೊಡೋದ್ರಿಂದ ಅದು ತುಂಬ ಪ್ರೋಗ್ರೆಸ್ ಆಗದಿದ್ದಂಗೆ ನೋಡ್ಕೋಬೋದು. ಆಮೇಲೆ ಮಕ್ಕಳಿಗೆ ಓದಕ್ಕೆ ಇದಕ್ಕೆಲ್ಲ ಬರೆಯೋಕ್ಕೆ ಎಲ್ಲ ಅನುಕೂಲನೂ ಆಗುತ್ತೆ. ಸೊ ಸ್ಕೂಲ್ ಗೋಯಿಂಗ್ ಏಜಲ್ಲಿ ಒಂದ್ಸಲ ಐ ಚೆಕ್ ಮಾಡೋದು ಒಳ್ಳೇದು. ಫಸ್ಟ್ ದೃಷ್ಟಿ ಚೆಕ್ ಮಾಡ್ತೀವಿ, ಆಮೇಲೆ ಅವ್ರಿಗೆ ಪವರ್ ಇದೆ ಅಂತ ಅನಿಸಿದ್ರೆ ಅದಕ್ಕೆ ಯಾವ ಗ್ಲಾಸು ಸೂಟಬಲ್ ನೋಡ್ಬಿಟ್ಟು ಕೊಡ್ತೀವಿ. ಇನ್ನೂ ಕೆಲವೊಂದು ಹೈಪರ್ಮೆಟ್ರೋಪಿಯಾ, ಅಸ್ಟಿಗ್ಮ್ಯಾಟಿಸಮ್ ಅಂತೆಲ್ಲ ರಿಫ್ರಾಕ್ಟಿವ್ ಎರರ್ಸ್ ಹೇಳ್ತೀವಿ, ಅದೂ ಬರ್ಬೋದು ಮಕ್ಕಳಲ್ಲಿ ಕಾಣ್ಬರ್ಬೋದು. ಸ್ಕ್ವಿಂಟ್ ಇರ್ಬೋದು, ಮೆಳ್ಗಣ್ಣು ವಾರೆಗಣ್ಣು ಅಂತೀರ, ಆ ಥರ ಸಹ ಆಗ್ಬೋದು. ಸೊ ಅದಕ್ಕೆ ಎಲ್ಲ ಚೆಕ್ ಮಾಡೋದು ಸ್ಕೂಲ್ ಗೋಯಿಂಗ್ ಏಜ್ ಅಲ್ಲಿ ಒಂದ್ಸಲ.
1: ನೀವು ಒಂದ್ಸರ್ತಿ ಚೆಕ್ ಮಾಡಿಸ್ಕೊಂಡ್ಬಿಟ್ರೆ ಸ್ಕೂಲಿಗೆ ಹೋಗೋ ಹೊತ್ತಿಗೆ ಅಥವಾ ಹೋಗುವಾಗ ವರ್ಷ ವರ್ಷ ಒಂದ್ಸರ್ತಿ ಚೆಕ್ ಮಾಡಿಸ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ.
0: ಖಂಡಿತ, ಏನಾದ್ರು ಪ್ರಾಬ್ಲಮ್ ಇದ್ರೆ ಇನ್ನು ಬೇಗ ಬೇಗ ನಾವು ಕರಿತೀವಿ, ಅದಕ್ಕೆ ಸರಿಯಾಗಿದ್ದು ತಕ್ಕ ಮೆಷರ್ಸ್ ನ ತಗೋಬಹುದು.
1: ಇದಕ್ಕೆ ಟ್ರೀಟ್ಮೆಂಟ್ ಅಂತ ಏನು ಅಂದ್ರೆ ಮಯೋಪಿಯಾ ಡಿಟೆಕ್ಟ್ ಆಗಿದೆ, ಟ್ರೀಟ್ಮೆಂಟ್ ಬರೀ ಗ್ಲಾಸಸ್ ಅಲ್ಲೇ ಆಗತ್ತಾ ಅಥವಾ ಇದಕ್ಕೆ ಸರ್ಜರಿ ಬೇಕಾಗತ್ತಾ?
0: ಗ್ಲಾಸಸ್ಸು ಬೆಸ್ಟ್ ಟ್ರೀಟ್ಮೆಂಟು, ಅದರಲ್ಲಿ ಸೈಡ್ ಎಫೆಕ್ಟ್ಸ್ ಕಮ್ಮಿ. ಬಟ್ ಚಿಕ್ಕ ಮಕ್ಕಳಿಗಂತೂ ನಾವು ಗ್ಲಾಸಸ್ಸೇ ಅಡ್ವೈಸ್ ಮಾಡೋದು. 18 ವರ್ಷ ಆದಮೇಲೆ ಯಾವಾಗ ಮಯೋಪಿಯಾ ಸ್ಟೇಬಲ್ ಆಗುತ್ತೆ ಅಂದರೆ ಇನ್ನೂ ಪವರ್ ಜಾಸ್ತಿ ಆಗ್ತಾ ಇರಬಾರ್ದು, ಮತ್ತು ಕೆಲವೊಂದು ಕಂಡೀಷನ್ಸ್ ನೋಡಬೇಕು ಅವ್ರ ಕಣ್ಣು ಸೂಟಬಲ್ಲ ಅಂತ. ಆ ಥರ ಸೂಟಬಲ್ ಇದ್ರು ಅಂದರೆ ಅವ್ರಿಗೆ ಲೇಸಿಕ್ ಅಂತ ಮಾಡಿಬಿಟ್ಟು ಅದು ಸ್ಪೆಕ್ಸ್ ಹಾಕೊಳ್ಳೋ ಅವಶ್ಯಕತೆ ಇರಲ್ಲ, ಆ ಥರ ಆಪ್ಷನ್ನೂ ಇದೆ.
1: ಅದು ಯಾವಾಗ ಮಾಡಬೇಕು ಅಂದರೆ ಅವರ ಪವರು ಅಷ್ಟಕ್ಕೆ ನಿಂತ್ಕೊಂಡಿದೆ, ಇನ್ನು ಬೆಳವಣಿಗೆ ಆಗೋಲ್ಲ ಅಂದಾಗ ಮಾತ್ರ ನೀವು ಲೇಸಿಕ್ ಮಾಡೋದು.
0: ಹೌದು, ಅದ್ರ ಮುಂಚೆ ಮಾಡಿದ್ರೆ ಪುನಃ ಪವರ್ ಬರೋ ಚಾನ್ಸ್ ಇರುತ್ತೆ, ಮಾಡಿದ ಪ್ರಯೋಜನ ಇಲ್ಲ, ಪುನಃ ಅವರು ಮತ್ತೆ ಸ್ಪೆಕ್ಸ್ ಹಾಕ್ಲೇಬೇಕಾಗುತ್ತೆ. ಇನ್ನು ಕೆಲವರು ಸ್ಪೆಕ್ಸ್ ಹಾಕಕ್ಕೆ ಇಷ್ಟ ಪಡೆದಿದ್ದವರು ಕಾಂಟ್ಯಾಕ್ಟ್ ಲೆನ್ಸ್ ಆಪ್ಷನ್ನು ಇದೆ ಮಯೋಪಿಯಾಗೆ. ಅಂದ್ರೆ ಚಿಕ್ಕ ಮಗುಗೆ ನಾವು ಸ್ಪೆಕ್ಸೇ ಬೆಸ್ಟ್. ಸ್ವಲ್ಪ ಬೆಳೀತಾ ಬೆಳೀತಾ ಅವರು ಕಾಂಟ್ಯಾಕ್ಟ್ ಲೆನ್ಸ್ ಹೈಜೀನ್ ಎಲ್ಲ ಮೇಂಟೈನ್ ಮಾಡಿ ಅದನ್ನ ಸರಿಯಾಗಿ ಹಾಕಿ ತೆಗಿಯಕ್ ಬರುತ್ತೆ, ಅವ್ರಿಗೆ ಅದನ್ನ ಕ್ಲೀನಾಗಿ ಇಟ್ಕೊಳಕ್ ಬರುತ್ತೆ ಅನ್ನುವಾಗ ಕಾಂಟ್ಯಾಕ್ಟ್ ಲೆನ್ಸ್ ಬೇಕಾದ್ರೆ ಕೊಡಬಹುದು.
1: ಇನ್ನು ಯಾವ್ಯಾವ ತರ ಚಿಕಿತ್ಸೆ ಹೊಸದಾಗಿ ಇವಾಗ ಇದೆ?
0: ಮಯೋಪಿಯಾ ಪ್ರೋಗ್ರೆಸ್ ಆಗದಿದ್ದಂಗೆ ಡ್ರಾಪ್ಸ್ ಬಂದಿದೆ. ಈಗ ನಾವು ಫಸ್ಟ್ ಮಗುಗೆ ಮಯೋಪಿಯಾ ಇದೆ ಅಂತ ಗೊತ್ತಾದಾಗ ಈಗ -2 ಡಯಾಪ್ಟರ್ ಇದೆ ಅಂತ ಒಂದು ಎಕ್ಸಾಂಪಲ್ ಹೇಳ್ತಿದ್ದೀನಿ. ಸೊ ನಾವು ಒಂದು ಡ್ರಾಪ್ಸ್ ದಿನ ಅವ್ರಿಗೆ ಹಾಕಕ್ಕೆ ಕೊಡ್ತೀವಿ. ತಂದೆ ತಾಯಿ ದಿನ ಒಂದು ಹನಿ ಆ ಮಗುಗೆ ಕಣ್ಣಿಗೆ ಹಾಕ್ತಾ ಇದ್ರೆ ಸಾಧಾರಣ ಬೆಡ್ ಟೈಮ್ ಹೇಳ್ತೀವಿ, ಮಲ್ಕೊಳ್ಳೋ ಮುಂಚೆ ಆ ಡ್ರಾಪ್ಸ್ ಹಾಕಿಬಿಟ್ರೆ ಅವರು ಆ ಮಯೋಪಿಯಾ ಪ್ರೋಗ್ರೆಸ್ ಆಗಲ್ಲ. -2 ಇದ್ದಿದ್ದು ತೀರಾ -6, -7 ಅಲ್ಲಿವರೆಗೂ ಹೋಗೋದಿಲ್ಲ, ಅದು ಅಷ್ಟರಲ್ಲೇ ಕಂಟ್ರೋಲಲ್ಲಿ ಇರುತ್ತೆ ಅಂತ. ಬೆಳೀತಾ ಬೆಳೀತಾ ಸ್ವಲ್ಪ ಇನ್ಕ್ರೀಸ್ ಆಗೇ ಆಗುತ್ತೆ, -2 ಇದ್ದಿದ್ದು -3 ಬರ್ಬೋದು. ಬಟ್ ತೀರಾ ಜಾಸ್ತಿ ಸಡನ್ ಇನ್ಕ್ರೀಸ್ ಆಗೋದನ್ನ ತಡೆಗಟ್ಟಿಸೋಕ್ಕೆ ಲೋ ಡೋಸ್ ಅಟ್ರೋಪಿನ್ ಅಂತ ಹೊಸ ಥರ ಡ್ರಾಪ್ಸ್ ಬಂದಿದೆ. ಸೊ ಅದು ಕ್ವೈಟ್ ಸೇಫ್, ಸೈಡ್ ಎಫೆಕ್ಟ್ಸ್ ಎಲ್ಲ ಏನಂತ ಕಂಡು ಬರ್ತಾ ಇಲ್ಲ. ಸೊ ಒಳ್ಳೇದು ಅದು ಕೊಡೋದ್ರಿಂದ ಮಗುಗೆ ಮಯೋಪಿಯಾ ಕಂಟ್ರೋಲಲ್ಲಿ ಇರುತ್ತೆ ಅಂತ ಸೈಂಟಿಫಿಕ್ ಪ್ರೂಫ್ ಇದೆ.
1: ಇದು ಕ್ಯೂರಬಲ್ ಅಥವಾ ಮ್ಯಾನೇಜಬಲ್?
0: ಮಯೋಪಿಯಾ ಮ್ಯಾನೇಜಬಲ್. ಕ್ಯೂರ್ ಅಂದ್ರೆ ಒಂದ್ಸಲ ಮಯೋಪಿಯಾ ಬಂದ್ರೆ ಪೂರ್ತಿ ನಾರ್ಮಲ್ ಆಗೋ ಚಾನ್ಸಸ್ ಇಲ್ಲ. ಸೊ ಅವ್ರಿಗೆ ಸ್ವಲ್ಪ ದಿನ ಗ್ಲಾಸ್ ಹಾಕೊಂಡ್ವಿ ಗುಣ ಆಗತ್ತೆ ಅಂತ ಹೇಳ್ಬಿಟ್ರು, ಆಮೇಲೆ ಬೆಳೀತಾ ಬೆಳೀತಾ ಅವಶ್ಯಕತೆ ಇಲ್ಲ ಅನ್ನೋದು ಅದೆಲ್ಲ ತುಂಬಾ ರೇರೆ. ಸೊ ಒಂದ್ಸಲ ಶುರು ಆದ್ರೆ ಬೇಕಾಗತ್ತೆ, ಅಂದ್ರೆ ಪವರ್ ಚೇಂಜ್ ಆಗ್ತಾ ಹೋಗ್ಬೋದು, ಅದ್ರ ಪ್ರಕಾರ ಗ್ಲಾಸ್ ಪವರ್ ಚೇಂಜ್ ಆಗ್ಬೋದು. ಅಥವಾ ನಿಮಗೆ ಗ್ಲಾಸ್ ಬೇಡ ಅಂದ್ರೆ ಕಾಂಟ್ಯಾಕ್ಟ್ ಲೆನ್ಸ್ ಬೇಡ ಅಂದ್ರೆ ಲೇಸಿಕ್ ಸರ್ಜರಿ, ಆ ಥರದ್ದು ಆಪ್ಷನ್ಸ್ ಇದೆ. ಈ ಫೆಮ್ಟೋಸೆಕೆಂಡ್ ಲೇಸಿಕ್ ಸರ್ಜರಿ ಅಂತ ಬಂದಿದೆ, ಫೆಮ್ಟೋ ಲೇಸರ್ ಯೂಸ್ ಮಾಡಿ. ಸೊ ಅದೆಲ್ಲ ಇನ್ನೂ ಬೆಟರ್ ಆಪ್ಷನ್ಸ್ ಇದೆ, ಲೆಸ್ ಸೈಡ್ ಎಫೆಕ್ಟ್ಸ್.
1: ಈ ಗ್ಲಾಸಸ್ ಬಗ್ಗೆ ಹೇಳ್ತಿದ್ರಿ, ಇವಾಗ ನಾವೆಲ್ಲ ಏನ್ ಮಾಡ್ತೀವಿ ಸಾಮಾನ್ಯವಾಗಿ ಎಲ್ಲಾರು ಅಂದ್ರೆ ನಮಗೆ ಅಲ್ಲಿ ಯಾವುದು ಫ್ರೇಮ್ ಚೆನ್ನಾಗಿ ಕಾಣಿಸುತ್ತೆ, ಸ್ಟೈಲಿಶ್ ಆಗಿ ಕಾಣಿಸುತ್ತೆ, ಅದನ್ನ ನೋಡ್ಕೊಂಡು ಬಿಡ್ತೀವಿ. ಆದ್ರೆ ನಮ್ಮ ಕಣ್ಣಿಗೆ ಅದು ಕಂಫರ್ಟ್ ಇದೆಯಾ ಅಂತ ನೋಡ್ಬೇಕಾಗತ್ತೆ.
0: ಹೌದು, ಅದಕ್ಕೆ ನೇತ್ರ ತಜ್ಞರು ಎಕ್ಸಾಮಿನ್ ಮಾಡಿದ್ರೆ ಒಳ್ಳೇದು. ಆ ಫ್ರೇಮ್ ಸರಿಯಾಗಿ ಕೂರತ್ತಾ ಮಗುವಿನ ಮುಖಕ್ಕೆ, ಬಿದ್ದ ಹೋಗ್ಬಾರ್ದು ಅದು. ಆಮೇಲೆ ಆ ವಿಜುವಲ್ ಆಕ್ಸಿಸ್ ಅಂತೀವಿ, ಅದು ಸರಿಯಾಗಿ ಸೆಂಟರ್ ಆಗಿ ಕೂತ್ಕೊಳ್ಬೇಕು ಮಗುಗೆ. ಆ ತರ ಎಲ್ಲ ಚೆಕ್ ಮಾಡ್ಬಿಟ್ಟು ಕೊಡೋದು ಒಳ್ಳೇದು, ಯಾಕಂದ್ರೆ ಮಯೋಪಿಯಾ ಇದು ಶುರುವಾಗದ ಮಕ್ಕಳಲ್ಲಿರೋದ್ರಿಂದ ಅಪಿಯರೆನ್ಸ್ಗಿಂತ ಅದರದ್ದು ಕಂಫರ್ಟು ಮತ್ತೆ ಅದರದ್ದು ಯೂಸ್ಫುಲ್ ಎಫೆಕ್ಟ್ ಎಫಿಕೆನ್ಸಿ ಏನಿರುತ್ತೆ ಹಾಗೆ ಮೇಂಟೈನ್ ಮಾಡೋದು ಒಳ್ಳೇದು. ಅದರಲ್ಲೂ ಹೊಸ ಹೊಸ ತರ ಗ್ಲಾಸಸ್ ಬಂದಿದೆ. ಈಗ ನಾನು ಹೇಗೆ ಮಯೋಪಿಯಾ ಪ್ರೋಗ್ರೆಷನ್ ತಡಿಯೋಕ್ಕೆ ಡ್ರಾಪ್ಸ್ ಹೇಳಿದ್ನಲ್ಲ, ಅದೇ ತರ ಗ್ಲಾಸಸ್ ಅಲ್ಲೂ ಆ ಲೆನ್ಸಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅದರಲ್ಲಿ ಡಿಫ್ರೆಂಟ್ ಟೆಕ್ನಾಲಜಿ ಇದೆ, DIMS ಡಿಮ್ಸ್ ಗ್ಲಾಸಸ್ ಅಂತ ಹೇಳ್ತೀವಿ, ಹಾಲ್ಟ್ ಗ್ಲಾಸಸ್ HALT, ಹಾಲ್ಟ್ ದ ಪ್ರೋಗ್ರೆಷನ್ ಆಫ್ ಮಯೋಪಿಯಾ ಅಂತ. ಅಂದ್ರೆ ಮಯೋಪಿಯಾ ಮುಂದೆ ಇನ್ಕ್ರೀಸ್ ಆಗೋದನ್ನ ತಡೆಗಟ್ಟೋ ಅಂತ ಹೊಸ ತರ ಗ್ಲಾಸಸ್ ಬಂದಿದೆ. ಇನ್ನೊಂದು ಕೇರ್ ಟೆಕ್ನಾಲಜಿ ಅಂತ, ಅದೆಲ್ಲ ಬೇರೆ ಬೇರೆ ರೀತಿನಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ ಆ ಗ್ಲಾಸಸ್ನ. ಸೊ ಆ ತರ ಸ್ಪೆಷಲ್ ಎಫೆಕ್ಟ್ ಇರುವಂತ ಗ್ಲಾಸಸ್ ಯೂಸ್ ಮಾಡೋದ್ರಿಂದ ಪವರ್ ಇನ್ಕ್ರೀಸ್ ಆಗೋದನ್ನ ತಡೆಯಬಹುದು ಅಂತಾನು ಪ್ರೂವ್ ಆಗಿದೆ ಈಗ. ಇದೆಲ್ಲ ಹೊಸ ಹೊಸ ಟ್ರೀಟ್ಮೆಂಟ್ ಆಪ್ಷನ್ಸ್ ಇನ್ ಮಯೋಪಿಯಾ.
1: ಎಷ್ಟು ಸಾಮಾನ್ಯವಾಗಿ ಇದೆ ಅಂದ್ರೆ ತುಂಬಾ ಜನರಲ್ಲಿ ಕಾಣಿಸ್ಕೊಳ್ಳುತ್ತೆ
0: ಮಯೋಪಿಯಾ. ಈಗ ಆಲ್ಮೋಸ್ಟ್ ಪ್ರಿವೆಲೆನ್ಸ್ ಈಗ 20% ಅಂತ ಹೇಳ್ತಾ ಇದ್ದಾರೆ. ಸೊ ಅರ್ಬನ್

0: ಪಾಪ್ಯುಲೇಷನ್ ಅಲ್ಲಿ ಇನ್ನೂ ಜಾಸ್ತಿ. ಗ್ರಾಮೀಣ ಪ್ರದೇಶಗಳಲ್ಲಿ ಈಗಲೂ ಮಕ್ಕಳು ಹೊರಗಡೆ ಆಟ ಆಡ್ತಾರೆ, ಸನ್ಲೈಟ್ ಎಕ್ಸ್ಪೋಜರ್ ಇದೆ, ಸೊ ಅವ್ರಿಗೆ ಸ್ವಲ್ಪ ಕಮ್ಮಿ ಚಾನ್ಸಸ್ ಆಫ್ ಮಯೋಪಿಯಾ. ಬಟ್ ಆಗ್ಲೂ ಆಲ್ರೆಡಿ ಈಗ 20% ಅಂದ್ರೆ 1 in 5 ಆಲ್ಮೋಸ್ಟ್ 5 ಮಕ್ಕಳು ನೋಡಿದ್ರೆ ಒಂದ್ ಮಗುಗೆ ಆಲ್ರೆಡಿ ಗ್ಲಾಸ್ ಬಂದ್ಬಿಟ್ಟಿದೆ. ಹೀಗೆ ಬಿಟ್ರೆ 2050 ಹೊತ್ತಿಗೆ 48% ಅಂದ್ರೆ ಆಲ್ಮೋಸ್ಟ್ ಎವ್ರಿ ಅದರ್ ಚೈಲ್ಡ್ ಅರ್ಬನ್ ಪಾಪ್ಯುಲೇಷನ್ ಅಲ್ಲಂತೂ ಮಯೋಪಿಯಾ ಸಫರ್ ಆಗೇ ಆಗುತ್ತೆ ಅನ್ನೋ ತರ ಆಗಿದೆ, ಸ್ಟಡೀಸ್ ಹೇಳ್ತಾ ಇದೆ, ಆ ತರ ಪ್ರೊಜೆಕ್ಟ್ ಮಾಡಿದಾಗ ನಂಬರ್ಸ್. ಸೊ ತುಂಬಾನೇ ಅಲಾರ್ಮಿಂಗ್ ಪಿಕ್ಚರ್ಸ್ ಇದೆ. ಅದಕ್ಕೆ ಇದಕ್ಕೆ ಎಮರ್ಜಿಂಗ್ ಪ್ಯಾಂಡಮಿಕ್ ಅಂತ ಹೇಳ್ತಾರೆ. ಸೊ ಎಲ್ಲಾ ಕಡೆ ಇದೆಲ್ಲ ಆಲ್ರೆಡಿ ಸಿಂಗಾಪುರ್ ಚೈನಾದಲ್ಲೆಲ್ಲ ಆಗ್ಬಿಟ್ಟಿದೆ, ಇಂಡಿಯಾದಲ್ಲೂ ಆಗ್ತಾ ಇದೆ ಅಂತ. ಸೊ ಇದು ನಮ್ಮ ಲೈಫ್ ಸ್ಟೈಲ್ ಡಿಸೀಸ್ ಆಗ್ತಾ ಇದೆ. ಮಕ್ಕಳಿಗೆ ಚಿಕ್ಕವರಿಂದಾನೆ ಓದೋ ಪ್ರೆಷರು, ಹೊರಗಡೆ ಆಟಕ್ಕೆ ಬಿಡೋದಿಲ್ಲ, ಎಲ್ಲಾ ಗ್ಯಾಡ್ಜೆಟ್ಸ್ ಕೊಟ್ಬಿಡೋದು, ಇದೆಲ್ಲದಿಂದ ಹಿಂಗಾಗಿದೆ. ಆ ಕೋವಿಡ್ ಟೈಮಲ್ಲಂತೂ ತುಂಬಾನೇ ಹಾಳಾಯ್ತು. ಆದ್ರಿಂದ ಸ್ಕೂಲ್ಸ್ ಮೊಬೈಲ್ ಎಲ್ಲ ನಡೀತು, ಎಲ್ಲಾ ರೀತಿಲೂ ಮಕ್ಕಳಿಗೆ ಇನ್ನೂ ಡಿಪೆಂಡೆನ್ಸ್ ಜಾಸ್ತಿ ಆಯ್ತು, ಸ್ಕ್ರೀನ್ ಟೈಮ್ ಎಕ್ಸ್ಪೋಜರ್ ಜಾಸ್ತಿ ಆಯ್ತು ಅಂತ.
1: ಕಾರ್ಯಕ್ರಮದ ಕಡೆಯದಾಗಿ ಈ ಸ್ಕ್ರೀನ್ ಟೈಮ್ ಕಡಿಮೆ ಮಾಡಿದ್ರೆ ಅಥವಾ ಮಾಡ್ತಾ ಇರೋ ಒಂದೇ ಕೆಲಸನ 20 ನಿಮಿಷಗಳ ನಂತರ ನಾವು ಹೊರಗೆ ಹೋದ್ರೆ ಒಂದ್ 5 ನಿಮಿಷ ಬೇರೆ ಒಂದ್ 20 ಅಡಿ ದೂರದ್ದೇನಾದ್ರೂ ನೋಡಿದ್ರೆ, ಅದ್ ಹೇಳಿದ್ರಿ ನೀವು 2020 ರೂಲ್ನ, ಅದರಿಂದ ಕಡಿಮೆ ಮಾಡಬಹುದು ಅಂತ ಒಂದು ಸಂದೇಶ ಹೇಳ್ಬೇಕಲ್ಲ.
0: ಆದಷ್ಟು ಮಕ್ಕಳಿಗೆ ಆಟ ಆಡಕ್ ಬಿಡಿ. ಅದು ಸನ್ಲೈಟ್ ಅಂತ ಹೇಳ್ತೀವಿ, ಸೂರ್ಯನ ಬೆಳಕು ತುಂಬಾ ಇಂಪಾರ್ಟೆಂಟ್, ವಿಟಮಿನ್ ಡಿ ಕೊಡುತ್ತೆ, ಅದರಿಂದನೂ ಮಯೋಪಿಯಾ ಕಂಟ್ರೋಲ್ ಅಲ್ಲಿ ಇರುತ್ತೆ ಅಂತ. ಯಾವ ಮಕ್ಕಳು ಬರೀ ಟಿವಿ ನೋಡ್ಕೊಂಡು ಮೊಬೈಲ್ ಹಿಡ್ಕೊಂಡು ಮನೆ ಒಳಗೆ ಕೂತ್ಕೊಂಡು, ಅದು ಡಿಮ್ ಲೈಟ್ ಅಲ್ಲಿ ಓದಬಾರ್ದು, ಓದ್ಬೇಕಾದ್ರು ಗಾಳಿ ಬೆಳಕು ಇರೋಂತ ಜಾಗದಲ್ಲಿ ಕೂರಿಸಿ ಅಥವಾ ಲೈಟ್ ಗಳಿದ್ರೆ ಜಾಸ್ತಿ ಹಾಕಿ ಆ ತರ ಇದ್ ಮಾಡ್ಬೇಕು. ಮತ್ತೆ ಆಟ ಆಡೋದನ್ನ ಆದಷ್ಟು ಅಭ್ಯಾಸ ಮಾಡಿಸಿ ಮಕ್ಕಳಿಗೆ.
1: ಧನ್ಯವಾದಗಳು ಡಾಕ್ಟ್ರೆ. ಇದುವರೆಗೂ ಮಯೋಪಿಯಾ ಅಂದ್ರೆ ಏನು, ಯಾಕೆ ಬರುತ್ತೆ, ಇದಕ್ಕೆ ಕಾರಣಗಳೇನು, ಚಿಕಿತ್ಸೆ ಏನು, ಯಾವ ತರ ಗ್ಲಾಸಸ್ನ ನಾವು ಚೂಸ್ ಮಾಡಬೇಕಾಗತ್ತೆ, ಮತ್ತೆ ನೇತ್ರ ತಜ್ಞರಿಂದನೇ ನಾವು ಗ್ಲಾಸಸ್ನ ಪರ್ಚೇಸ್ ಮಾಡೋದ್ರಿಂದ ಅಂದ್ರೆ ಅವರ ಅಡ್ವೈಸ್ ಇಂದಾನೇ ನಾವು ಪರ್ಚೇಸ್ ಮಾಡೋದ್ರಿಂದ ಎಷ್ಟು ಉಪಯೋಗ ಇದೆ, ಈ ಕುರಿತು ನಮಗೆ ತುಂಬಾ ತಿಳಿಸ್ಕೊಟ್ಟಿದ್ದೀರಾ. ಇದಕ್ಕಾಗಿ ಡಾಕ್ಟರ್ ಸ್ವಾತಿ ಅವರೇ ಧನ್ಯವಾದಗಳು, ನಮಸ್ಕಾರ.
0: ಧನ್ಯವಾದಗಳು.
2: ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಯೋಪಿಯಾ ಲಕ್ಷಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯ ನೇತ್ರ ತಜ್ಞರಾದ ಡಾಕ್ಟರ್ ಸ್ವಾತಿ ಆರ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
3: ಯೋಗವಾಣಿ ಯೋಗವಾಣಿ ನಿತ್ಯ ಯೋಗ ಕುರಿತ ವಿಶೇಷ ಬಾನುಲಿ ಸರಣಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ.
4: ವೇದ ದ್ರಷ್ಟೃ ಸಮಾರಂಭಾಂ ಪತಂಜಲಿ ಸುಮಧ್ಯಮಾಂ.
3: ಯೋಗವಾಣಿ ಸರಣಿಯಲ್ಲಿ ಅನುಭವಿ ವೈದ್ಯರು, ನೀತಿ ನಿರೂಪಕರು, ಆಯುಷ್ ಇಲಾಖೆಯ ಅಧಿಕಾರಿಗಳು ಹಾಗೂ ನುರಿತ ಯೋಗಪಟುಗಳು ತಮ್ಮ ಅನುಭವ ಹಂಚಿಕೊಳ್ಳಲಿದ್ದಾರೆ.
4: ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಬಿತ್ತರವಾಗಲಿರುವ ಯೋಗವಾಣಿ ಬಾನುಲಿ ಸರಣಿ ಯೋಗದ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಿದೆ.
5: ಯೋಗಿ ನೀನಾಗಿ ಹೋಗಣ್ಣ ಬೇಗನೆ ಬಾರಣ್ಣ, ಯೋಗಿ ನೀನಾಗಿ ಹೋಗಣ್ಣ.
3: ಆಸಕ್ತ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು.
4: ಆಲಿಸಿ ಅನುಸರಿಸಿ.
3: ಪ್ರತಿ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ತಪ್ಪದೇ ಕೇಳಿ
4: ಮೈಸೂರು ಆಕಾಶವಾಣಿ FM 100.6 ರಲ್ಲಿ ಯೋಗವಾಣಿ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ 9:55.
1: ಮೈಸೂರು ಸಾಹಿತ್ಯ ಸಂಭ್ರಮ ಮೈಸೂರು ಲಿಟರೇಚರ್ ಫೆಸ್ಟಿವಲ್ ಈ ಬಾರಿ ದಶಕದ ಸಂಭ್ರಮದೊಂದಿಗೆ ಜುಲೈ 4 ಮತ್ತು 5 ತಾರೀಖು ಸ್ಥಳ ಹೋಟೆಲ್ ಸದರ್ನ್ ಸ್ಟಾರ್ ಸಮಯ 9:30 ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಭಾರತಿ ವಿಷ್ಣುವರ್ಧನ್ ಸೇರಿದಂತೆ ಹಲವು ಖ್ಯಾತರೊಂದಿಗೆ ಸಂವಾದ ಬನ್ನಿ ಸಾಹಿತ್ಯದ ಸವಿಯನ್ನ ಸವಿಯಿರಿ ಪ್ರವೇಶ ಉಚಿತ
2: ಹಾಯ್ ಚಿನ್ನರಿಗಳೇ ಇದೇ ಭಾನುವಾರ 10:00 ಗಂಟೆಗೆ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನಿನ

0: ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಚಿನ್ನಾರಿಗಳೇ, ನೀವು ಕಲಿತಿರೋ ಪುಟ್ಟ ಪುಟ್ಟ ಹಾಡು, ಚಿಕ್ಕ ಚಿಕ್ಕ ಕಥೆಗಳನ್ನ ಕರೆ ಮಾಡಿ ಹೇಳೋದಕ್ಕೆ ಕಾಯ್ತಾ ಇದ್ದೀರಾ? ನಾವು ಕೂಡ ಕೇಳೋದಕ್ಕೋಸ್ಕರ ಕಾಯ್ತಾ ಇರ್ತೀವಿ. ನೀವು ಕರೆ ಮಾಡಲು ಬಳಸಬಹುದಾದ ಫೋನ್ ಸಂಖ್ಯೆಗಳು 251252 ಹಾಗೂ 251508. ಮೈಸೂರಿನ STD ಕೋಡ್ 0821. ತಪ್ಪದೆ ಫೋನ್ ಮಾಡ್ತೀರಾ ಅಲ್ವಾ ಪುಟಾಣಿಗಳೇ? ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ನಿಮಗಾಗಿ ಪ್ರಸಾರವಾಗ್ತಾ ಇದೆ ನೇರ ಫೋನಿನ ಕಾರ್ಯಕ್ರಮ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ.
1: ನಕ್ಷತ್ರ ಲೋಕ, ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ. ಕೇಳುಗರೆ, ಪ್ರತಿ ತಿಂಗಳ ಮೊದಲನೇ ಭಾನುವಾರ ಮಧ್ಯಾಹ್ನ 2:40 ನಕ್ಷತ್ರ ಲೋಕದಲ್ಲಿ ಸಿನಿ ತಾರೆಯರೊಂದಿಗೆ ಆತ್ಮೀಯ ಸಂವಾದ ಕೇಳುವಿರಿ.
2: ಮೈಸೂರು ಆಕಾಶವಾಣಿ ಎಷ್ಟೋ ದೊಡ್ಡ ದೊಡ್ಡ ಕಲಾವಿದರನ್ನ ರೆಕಗ್ನೈಸ್ ಮಾಡದಂತ ಚಾನೆಲ್ ಅದು.
3: ಸಂಗೀತ ನಿರ್ದೇಶಕರನ್ನ ಜನರಿಗೆ ಪರಿಚಯ ಮಾಡಿಕೊಟ್ಟಿದೆ ಜಾಸ್ತಿ ಆಕಾಶವಾಣಿ.
4: ಮೈಸೂರು ಆಕಾಶವಾಣಿ ಅಂದ ತಕ್ಷಣ ನೆನಪುಗಳ ಭೂತಿ, ಯಾಕೆಂದ್ರೆ ಬಾಲ್ಯದಿಂದ ನಾವು ಅದನ್ನ ಕೇಳ್ಕೊಂಡು ಬೆಳೆದವರು.
3: ಮೈಸೂರು ಕೇಳುವವರಿಗೆಲ್ಲ ಅದೇ ಧನ್ಯವಾದ. ಜೈ ಆಕಾಶವಾಣಿ, ಜೈ ಕನ್ನಡ.
1: ತಪ್ಪದೇ ಕೇಳಿ ನಕ್ಷತ್ರ ಲೋಕ ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ ಕಾರ್ಯಕ್ರಮ ಪ್ರತಿ ತಿಂಗಳ ಮೊದಲನೇ ಭಾನುವಾರ ಮಧ್ಯಾಹ್ನ 2:40 ಪ್ರಸಾರವಾಗಲಿದ್ದು, ಕಡೆಯ ಭಾನುವಾರ ಅದೇ ಸಮಯಕ್ಕೆ ಮರು ಪ್ರಸಾರವಾಗಲಿದೆ.
5: ಗಮನಿಸಿ, ಈ ಮಧ್ಯಾಹ್ನ ಪ್ರಸಾರವಾಗುವ ನಕ್ಷತ್ರ ಲೋಕ ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ ಕಾರ್ಯಕ್ರಮದಲ್ಲಿ ಖ್ಯಾತ ಸಂಗೀತ ನಿರ್ದೇಶಕ ಪೂರ್ಣಚಂದ್ರ ತೇಜಸ್ವಿ ಅವರೊಂದಿಗೆ ಮಾತುಕತೆ ಆಲಿಸಬಹುದು. ಕಾರ್ಯಕ್ರಮದ ಪ್ರಸ್ತುತಿ ಶ್ರೀಮಾನ್ ಎಸ್. ಮರೆಯದೇ ಕೇಳಿ ಈ ಮಧ್ಯಾಹ್ನ 2:40 ನಕ್ಷತ್ರ ಲೋಕ ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ ಕಾರ್ಯಕ್ರಮ.
6: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
7: ಗೇಮ್ ಶೋ. ಗೇಮ್ ಶೋ, ಗೇಮ್ ಶೋ ಪ್ರತಿ ಸೋಮವಾರ ಬೆಳಿಗ್ಗೆ 11:00 to 12:00
6: ಆಟದ ಗತ್ತು ಗಮ್ಮತ್ತು,
7: ಸ್ವಲ್ಪ ತಮಾಷೆ, ತಲೆಗೆ ಕಸರತ್ತು.
6: ನಾವು ಆಟಗಳನ್ನ ತರುತ್ತೇವೆ, ಮತ್ತಷ್ಟು
7: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು.
6: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ.
7: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು.
6: ಮರೆಯದಿರಿ, ಪ್ರತಿ ಸೋಮವಾರ ಬೆಳಗ್ಗೆ 11:00 ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
7: ಗೇಮ್ ಶೋ. ಗೇಮ್ ಶೋ, ಗೇಮ್ ಶೋ.

ಗಮನಿಸಿ, ಈ ಮಧ್ಯಾಹ್ನ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ, ಮಾಧ್ಯಮ ಲೋಕದ ಸೃಜನಶೀಲ ವ್ಯಕ್ತಿ ವರ್ಷಾ ರಾಮಚಂದ್ರ ಅವರ ಪರಿಚಯ. ಪರಿಚಯಿಸುತ್ತಾರೆ ಆಶಾ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಸರಣಿಯಲ್ಲಿ ಪ್ರಧಾನಮಂತ್ರಿ ಗ್ರಾಮೀಣ ಅಂಚೆ ಯೋಜನೆ, ಈ ಕುರಿತು ಮಾಹಿತಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಸಮಯವಾಗಿದೆ 10:00. ಇದು ಆಕಾಶವಾಣಿ ಮೈಸೂರು FM 100.6. ಕೇಳಿ ಗಿಳಿಗಳೇ, ಕಥೆ ಹೇಳ್ತೀಯೋ ಹಾಡಿ ಹೇಳ್ತೀಯೋ ನೇರ ಫೋನಿನ ಕಾರ್ಯಕ್ರಮ.

ಪುಟಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ಕೇಳಿಗಿಳಿಗಳೇ, ಕಥೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನಿಮ್ಮ ಮೆಚ್ಚಿನ ನೇರ ಫೋನಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಪುಟಾಣಿಗಳೇ, ನೀವು ಈಗಾಗಲೇ ಕತೆ ಹೇಳಬೇಕು ಹಾಡು ಹಾಡಬೇಕು ಅಂತ ಕಾಯ್ತಾ ಇದ್ದೀರಾ ಅಂತ ಗೊತ್ತು. ತಡ ಮಾಡ್ದೇನೆ ಕಾರ್ಯಕ್ರಮ ಶುರು ಮಾಡೋಣವಾ? ನೀವು ಕರೆ ಮಾಡೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆಗಳು ಬೇಕಲ್ವಾ?

0: ಬರ್ಕೊಳ್ಳಿ 251-2582 ಮತ್ತೊಂದು 251-5089 ಮೈಸೂರಿನ ಎಸ್ಟಿಡಿ ಕೋಡ್ 0821. ಈಗಾಗಲೇ ಬಹಳಷ್ಟು ಕರೆಗಳು ಬರ್ತಾ ಇವೆ. ಮೊದಲ ಕರೆ ಯಾರು ಎಲ್ಲಿಂದ ಮಾಡಿದ್ದಾರೆ ಅಂತ ನೋಡೋಣವಾ. ಹಲೋ ಹಲೋ
1: ಹಲೋ
0: ಹಲೋ, ಯಾರಿದು? ಹೆಸರು ಕೇಳಿಸ್ತಾ ಇಲ್ಲ, ಇನ್ನೊಮ್ಮೆ ಹೇಳ್ತೀರಾ?
1: ಶ್ರುತಿ.
0: ಶ್ರುತಿ, ಶ್ರುತಿ ಕತೆ ಹೇಳ್ತೀಯಾ ಹಾಡು ಹೇಳ್ತೀಯಾ ಇವತ್ತಿನ ಕಾರ್ಯಕ್ರಮದಲ್ಲಿ? ಕತೆ ಹೇಳ್ತೀಯಾ?
1: ಹೌದು.
0: ಹಾ, ಹೇಳ್ತೀಯಾ? ಶುರು ಮಾಡು.
1: ಊರಲ್ಲಿ ಒಬ್ಳು ಅಜ್ಜಿ ಇದ್ಲು. ಅವಳು ಇಬ್ರು ಹೆಣ್ಮಕ್ಳನ್ನ ಸಾಕ್ತಾ ಇದ್ಲು. ಅವಳ್ತವು ಒಂದ್ ಕೋಳಿನೂ ಇತ್ತು. ಆ ಹೆಣ್ಮಕ್ಳನ್ನ ಅಜ್ಜಿ ಬೇಗ 4 ಗಂಟೆ ರಾತ್ರಿಗೆ ಎದಳಿಸ್ತಿದ್ಲು, ಕೆಲ್ಸ ಮಾಡಿ ಕೆಲ್ಸ ಮಾಡಿ ಅಂತ. ಆದ್ರೆ ಈ ಹೆಣ್ಮಕ್ಳಿಗೆ ಅವರು ನಿದ್ದೆ ಮಾಡ್ಬೇಕು. ಆದ್ರೆ ಇವ್ರಿಗೆ ಮಾಡೋದು, ಈ ಅಜ್ಜಿ ಬೇರೆ ಬೇಗ ಎದಳಿಸ್ತದಲ್ಲ ಅಂತ ಹೆಂಗು ಎದಳ್ತಿದ್ರು. ಒಂದಿನ ಅವಜ್ಜಿ ಹೋಗಿರ್ತದೆ, ನನ್ ಕೋಳಿ ನಿಮ್ದೆ ಜವಾಬ್ದಾರಿ, ಬೇಗ ಎದ್ದು ಕೆಲ್ಸ, ನಾನು 2 ದಿನ ಹುಡ್ಕೊಂಡ್ ಬರ್ತೀನಿ ಅಂತ ಅನ್ಬಿಟ್ಟು ಊರ್ಗೋಯ್ತದೆ. ಇವ್ರು ನಮ್ಗೂ ಅಜ್ಜಿ ಊರ್ಗೋಯ್ತದೆ, ಈ ಕೋಳಿ ಕೂಗ್ದವ ನಮ್ಮ ಎದುರಿಸಲ್ಲ, ಈ ಕೋಳಿ ಇಲ್ದವ ನಮ್ಗೆ ಹೆಂಗೆ ಎದುರಿಸೋದು ಅನ್ಬಿಟ್ಟು ಆ ಕೋಳಿನ ಸಾಕ್ಬಿಟ್ಟು. ಆಮೇಲೆ ಅಜ್ಜಿ ಅಡ್ಜಸ ಮುಟ್ಕೊಂಡ್ ಬರ್ತದೆ, ಬಂದಾಗ ಕೋಳಿ ಎಲ್ಲೋ ಅಂತ ಕೇಳ್ತಾರೆ. ಆಗ ನನ್ ಕೋಳಿ ಎಲ್ಲಾಯ್ತು ಅಂತ ಕೇಳಿದಾಗ ನಾಯಿ ಬಂದು ತಿನ್ಕೊಂಡು ಹೋಗ್ಬಿಡ್ತು ಅಜ್ಜಿ ಅಂತ ಹೇಳ್ತಾರೆ. ನಮ್ಗ ದುಷ್ಟ ಐತಿರ ಕೋಳಿ ಸಾಕೊಳ್ಳಕ್ಕೆ ಅಂತ ಸುಮ್ಮನೆ ಐತದೆ. ಆಗ ಮಾರನೇ ಬೆಳಗ್ಗೆಗೆ 1 ಗಂಟೆ ರಾತ್ರಿಗೆ ಎದುರಿಸ್ಬಿಡ್ತದೆ. ಅಯ್ಯೋ, ನಾವು ಮೊದ್ಲೇ ಕೋಳಿ ಇದ್ದಾಗ 4 ಗಂಟೆ ರಾತ್ರಿಗೆ ಹಂಗು ಎದುರಿಸ್ಬೋದಿತ್ತು, ಎದೊಳ್ಬೋದಿತ್ತು, ಈಗ 1 ಗಂಟೆ ರಾತ್ರಿಗೆ ಎದೊಳ್ಬೇಕಾಗಿತ್ತಲ್ಲ ಅಂತ ಅನ್ಕೋತಾರೆ.
0: ಆಮೇಲೆ
1: ಅಷ್ಟೇ.
0: ವಾವ್ ಶ್ರುತಿ, ಇನ್ನು ಕತೆ ಮುಂದುವರಿತಾ ಇದೆಯೇನೋ ಅಂತ ಅನ್ಸ್ತು ಗೊತ್ತಾ, ತುಂಬಾ ಚೆನ್ನಾಗಿತ್ತು. ಎಲ್ಲಿಂದ ಕರೆ ಮಾಡಿದ್ದು ಶ್ರುತಿ? ಶ್ರುತಿ ಕರೆ ಕಟ್ಟಾಗಿದೆ ಅಂತ ಅನ್ಸುತ್ತೆ. ನೋಡೋಣ ಮುಂದಿನ ಕರೆ ಯಾರು ಮಾಡಿದ್ದಾರೆ ಅಂತ. ಹಲೋ
2: ಹಲೋ
0: ಹಲೋ, ಯಾರು ಎಲ್ಲಿಂದ ಫೋನ್ ಮಾಡಿದ್ದು?
2: ನನ್ನ ಹೆಸರು ಆದ್ಯ.
0: ಆದ್ಯ, ಆದ್ಯ ಎಲ್ಲಿಂದ ಫೋನ್ ಮಾಡಿದ್ದು?
2: ಮೈಸೂರು.
0: ಮೈಸೂರಿಂದನಾ? ಇವತ್ತು ಯಾವ್ದಕ್ಕೆ ತಯಾರಿ ಮಾಡ್ಕೊಂಡು ಬಂದಿದ್ದೀಯಾ?
2: ಕತೆ.
0: ಕತೆನಾ? ಹೇಳು ಮತ್ತೆ.
2: ಒಂದು ತುಂಬಾ ವರ್ಷಗಳ ಹಿಂದೆ ಒಂದು ಬೆಟ್ಟ ಇತ್ತು. ಆ ಬೆಟ್ಟದ ಹೆಸರು ಕೈಲಾಸ. ಆ ಕೈಲಾಸದಲ್ಲಿ ಶಿವ ಮತ್ತೆ ಪಾರ್ವತಿ ಎಂಬ ಇಬ್ರು ದೇವ್ರು ಇದ್ರು. ಆ ದೇವ್ರು ತುಂಬಾ ಒಳ್ಳೆಯವರು. ಅವ್ರಿಗೆ ಪಾರ್ವತಿಗೆ ಒಂದು ಮಗು ಬೇಕು ಅನ್ನಿಸ್ತು. ಅದಕ್ಕೇನೆ ಅವಳು ಸ್ನಾನ ಮಾಡ್ಬೇಕಾದ್ರೆ ಅವಳು ಶಕ್ತಿಯಿಂದ ಒಂದು ಮಗುನ ಹುಟ್ಟಿಸಿದ್ಲು. ಆ ಮಗುನ ಹೆಸರು ಗಣೇಶ ಅಂತ ಇಟ್ಲು. ಆ ಗಣೇಶನ್ಗೆ ಅವಳು ಮೋದಕನೆಲ್ಲ ತಿನ್ನಿಸ್ತಿದ್ಲು. ಒಂದ್ ದಿನ ಅವಳಿಗೆ ಸ್ನಾನ ಮಾಡ್ಬೇಕು ಅನ್ನಿಸ್ತು. ಅದಕ್ಕೇನೆ ಗಣೇಶನ ಕರೆದು ಗಣೇಶನ್ಗೆ ಹೇಳಿದ್ರು, ಗಣೇಶ ನಾನು ಸ್ನಾನ ಮಾಡಕ್ ಹೋಗ್ತಿದ್ದೀನಿ, ನೀನು ಯಾರನ್ನೂ ಒಳಗ್ ಬಿಡ್ಬೇಡ ಅಂತ ಹೇಳಿದ್ರು. ಅದಕ್ಕೇನೆ ಗಣೇಶ ಆಯ್ತು ಮಾತೆ ಅಂತ ಹೇಳ್ದ. ಆಮೇಲೆ ಅಲ್ಲೇನೆ ಒಂದು ಕಡ್ಡಿ ಇದ್ದಿದ್ದ, ಉದ್ದ ಕಡ್ಡಿನ ತಗೊಂಡು ಅಲ್ಲಿ ಕಾವಲ್ ಕಾಯ್ತಿದ್ದ. ಅವಾಗ ಶಿವ ಜ್ಞಾನದಿಂದ ಎದ್ದಿ ಬರ್ತಿದ್ರು. ಆಮೇಲಿಂದ ಅವನು ಗಣೇಶನ ನೋಡಿದಾಗ ಶಿವಂಗೆ ಅವನು ಅವನ ಪುತ್ರ ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೇನೆ ನೀನು ಯಾರು, ನನ್ನ ಮನೆಯಿಂದ ಏನಕ್ಕೆ ತಡೆಯುತ್ತಿದ್ದೀಯಾ ಅಂತ ಕೇಳಿದ್ರು. ಅದಕ್ಕೇನೆ ಗಣೇಶ ಇದು ನಿಮ್ಮ ಮನೆ ಅಲ್ಲ, ನನ್ನ ಮಾತೆ ಪಾರ್ವತಿ

0: ಮನೆ ಅಂತ ಹೇಳ್ದ. ಅದಕ್ಕೇನೆ ಶಿವಂಗೆ ಕೋಪ ಬಂತು. ಅವಾಗ ನಂದಿ ಬಂದ್ಬಿಟ್ಟು, ಇಲ್ಲಿ ಬೇಡ ಶಿವ, ನಾನು ನೋಡ್ಕೋತೀನಿ, ನೀವು ಧ್ಯಾನದಲ್ಲಿ ಹೋಗಿ ಅಂತ ಹೇಳ್ದ. ಆಮೇಲಿಂದ ಶಿವ ಹೋದಾಗ ನಂದಿ, ಪುಟ್ಟ ಗಣೇಶ, ನೀನು ಪಾರ್ವತಿಯ ಮಗನೇ ಆಗಿದ್ದರೆ ನೀನು ಗೊತ್ತಿರಲ್ಲ, ಇದು ಶಿವ ನಿನ್ನ ಅಪ್ಪ, ಆದರೆ ನೀನು ಆಗಿರೋಕ್ಕೆ ಆಗುವುದಿಲ್ಲ ಅಂತ ಹೇಳ್ತಾನೆ. ಅವಾಗ ಗಣೇಶ, ನಾನು ನಿಜವಾಗಿ ಪಾರ್ವತಿಯ ಮಗ ಅಂತ ಹೇಳ್ತಾನೆ. ಅದಕ್ಕೇನೆ ಅವನು ಇಬ್ಬರುವೇ ಜಗಳ ಆಡಕ್ಕೆ ಶುರು ಮಾಡ್ತಾನೆ. ಅವಾಗ ಗಣೇಶ ಅವನ ಶಕ್ತಿಯಿಂದ ನಂದಿನ ಸೋಲಿಸ್ತಾನೆ. ನಂದಿ ಸೋತಿದ್ದನ್ನ ಕೇಳಿ ಶಿವ ತುಂಬಾ ಕೋಪ ಪಟ್ಟು ಮೂರನೇ ಕಣ್ಣನ್ನ ತೆಗಿತಾನೆ. ಮೂರನೇ ಕಣ್ಣನ್ನು ತೆಗ್ದಿ ಒಂದು ಕೈಲಾಸ ಪರ್ವತನ ನಾಶ ಮಾಡ್ತಾನೆ. ಆಮೇಲಿಂದ ಅವನು ದ್ವಾರಪಾಲಕ ಆಗಿದ್ದ ಗಣೇಶನ ಹತ್ರ ಹೋಗಿ ಅವನ ತ್ರಿಶೂಲದಿಂದ ತಲೆನ ತೆಗ್ದಾಕ್ತಾನೆ. ಅದಕ್ಕೇನೆ ಗಣೇಶನ್ಗೆ ಅವನು ತುಂಬಾ ಕೋಪ ಬರುತ್ತೆ ಗಣೇಶ ಶಿವಂಗೆ ಪಾರ್ವತಿಗೆ. ಆಮೇಲಿಂದ ಪಾರ್ವತಿ ಆಸೆ ಬಂದು, ಏನಾಯ್ತು ಇದು ಪ್ರಭು ಅಂತ ಕೇಳಿದಾಗ ಶಿವ, ನನ್ನ ಮನೆಯಿಂದ ಇವನು ನನ್ನನ್ನು ತಡಿತಿದ್ದ ಅಂತ ಹೇಳಿದಾಗ ಪಾರ್ವತಿ, ಇವನು ನನ್ನ ಮಗ ಅಂತ ಹೇಳಿದಾಗ ಪಾರ್ವತಿ ಶಿವಂಗೆ ಬೆಚ್ಚಾಗಿ ಹೋಗ್ತಾನೆ. ಆಮೇಲಿಂದ ತುಂಬಾ ಬೇಜಾರಾಗತ್ತೆ, ಅವನ ಮಗ ಅವನ ಸ್ವಂತ ಮಗನನ್ನೇ ಅವನು ಸಾಯಿಸ್ದ ಅಂತ. ಅದಕ್ಕೆ ಅವನ ಸರ್ವೆಂಟ್ಸ್ ನ ಕಳಿಸ್ತಾನೆ, ಒಂದು ಒಂದು ಮರಿ ಆನೆ, ಒಂದು ಮಗುದು ನಾ ಅಮ್ಮನ ಜೊತೆ ಮಲ್ಕೊಂಡಿರ ತಲೆನ ತಗೊಂಡು ಬನ್ನಿ ಅಂತ. ಅದಕ್ಕೇನೆ ಅವನ ಸರ್ವೆಂಟ್ಸು ಹೋಗ್ತಾರೆ. ಅದಕ್ಕೇನೆ ಆಮೇಲಿಂದ ಅವನು ಅಲ್ಲಿ ಅಲ್ಲಿ ಒಂದು ಎಲ್ಲೂ ಕಾಣಿಸಲ್ಲ. ಅದಕ್ಕೇನೆ ಅವನು ಒಂದು ಆನೆ, ಒಂದು ಪುಟ್ಟ ಆನೆ ಅವನ ಅದ್ರ ಅಮ್ಮನ ಜೊತೆ ಮಲಗಿರ ಒಂದು ತಲೆನ ತರ್ತಾರೆ. ಅದಕ್ಕೇನೆ ಶಿವಂಗೆ ಕೋಪ ಬರುತ್ತೆ. ಆದ್ರೆ ಏನು ಮಾಡೋಕ್ಕಾಗ್ದೇನೆ ಅವನು ಅದನ್ನೇ ಹಾಕಿ ಮಂತ್ರ ಹೇಳಕ್ ಶುರು ಮಾಡ್ತಾರೆ. ಮಂತ್ರ ಹೇಳ್ದಾಗ ಗಣೇಶ ಅನ್ನ ತಲೆ ಆನೆ ತಲೆಯಾಗಿ ಬದಲಾಗುತ್ತೆ. ಅವಾಗ ಪಾರ್ವತಿಗೆ ಫುಲ್ಲು ಖುಷಿಯಾಗಿ ಹೋಗುತ್ತೆ. ಅದಕ್ಕೇನೆ ಶಿವನ ಅವನು ತುಂಬಾ ಪ್ರೀತಿಯಿಂದ, ಪ್ರಭು ನೀವು ನನ್ನ ಗಣೇಶವನ್ನು ಉಳಿಸಿದ್ದೀರಿ ಅಂತ ಹೇಳ್ತಾನೆ. ಅದಕ್ಕೇನೆ ಅವರು ಅವನಿಗೆ ಗಣೇಶ ಅಂತ ಹೆಸರಿಡ್ತಾರೆ. ಆಮೇಲಿಂದ ಅವನ ಪೂಜೆನ ಮಾಡಬೇಕು, ಯಾವುದೇ ದೇವರ ಪೂಜೆನ ಮಾಡಬೋದು ಅಂತ ಹೇಳ್ತಾರೆ. ಆಮೇಲಿಂದ ಅಷ್ಟೇ,
1: ಆದ್ಯಂತ
0: ಅವರಿಬ್ರುವೇ ಖುಷಿಯಾಗಿ ಕೈಲಾಸದಲ್ಲಿ ಇರ್ತಾರೆ.
1: ಎಷ್ಟು ಚೆನ್ನಾಗಿ ಪುರಾಣದ ಕಥೆಯನ್ನ ಹೇಳಿದೆ. ಇನ್ನೇನು ಗಣೇಶ ಚೌತಿ ಹಬ್ಬ ಕೂಡ ಬಂತು ಅಲ್ವಾ? ಆ ಹಬ್ಬಕ್ಕೆ ಮುಂಚಿತವಾಗಿನೇ ಈ ಕಥೆನ ನಮಗೆ ನಮ್ಮೆಲ್ಲ ಕೇಳುಗರಿಗೆ ಹೇಳಿದೆ. ಆದ್ಯ, ಮುಂದಿನ ಕಾರ್ಯಕ್ರಮದಲ್ಲಿ ಹಾಡು ಹೇಳ್ತೀಯ? ಹಾಗಾದ್ರೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗೋಣ. ಬಾಯ್ ಬಾಯ್. ನಿಮಗೂ ಧನ್ಯವಾದ ಆದ್ಯ. ಬಾಯ್
0: ಬಾಯ್.
1: ಹಲೋ
2: ಹಲೋ
1: ಹಲೋ, ಯಾರು ಪುಟಾಣಿಗೆ ಫೋನ್ ಮಾಡಿದ್ದು? ಬೆಳಕು. ಎಲ್ಲಿಂದ ಫೋನ್ ಮಾಡಿದ್ದು ಬೆಳಕು? ಹೌದಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಹೇಳ್ತೀಯ?
2: ಹಾಡಿರೋ ಪಾಡಿರೋ
1: ಹಾಡ್ತೀಯಾ?

0: ಬೆಳಕು, ತುಂಬ ಸುಂದರವಾಗಿ ಹಾಡಿದೆ. ನಿನ್ನ ಹೆಸರನ್ನಷ್ಟು ಸುಂದರವಾಗಿತ್ತು ಹಾಡು. ಯಾರು ಕಲಿಸಿದ್ದು ಬೆಳಕುಗೆ ಈ ಹಾಡನ್ನ? ಸಂಗೀತ ಮೇಡಮ್ಮ. ಅವ್ರ ಹೆಸರೇನು? ಹೌದಾ, ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನೀನು ಅಷ್ಟೇ ಚೆನ್ನಾಗಿ ಹಾಡಿದೆ. ಬೆಳಕು, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಟಾಟಾ. ಹಲೋ
1: ಹಲೋ
0: ಹಲೋ, ಯಾರು ಎಲ್ಲಿಂದ ಕರೆ ಮಾಡಿದ್ದು?
1: ಮೈಸೂರು.
0: ಮೈಸೂರಿನಿಂದ ಯಾರು?
1: ರೋಹಿತ್.
0: ರೋಹಿತ್. ರೋಹಿತ್, ಇವತ್ತು ಕತೆ ಹೇಳಲಿಕ್ಕೆ ತಯಾರಿ ಮಾಡ್ಕೊಂಡು ಬಂದಿದ್ದೀರಾ ಅಥವಾ ಹಾಡು ಹೇಳ್ತೀರಾ?
1: ಕತೆ.
0: ಕತೆನಾ? ಹ್ಞೂ, ಶುರು ಮಾಡಿ. ಮತ್ತೆ
1: ಒಂದು ಕೋತಿ ಇತ್ತು ಮರದ ಮೇಲೆ. ಅವಾಗ ಅಲ್ಲಿ ಮೊಸಳೆ ನೀರಲ್ಲಿ ಈಜಾಡ್ತಾ ಇತ್ತು. ಅವಾಗ ಕೋತಿ ನೇರಳೆ ಹಣ್ಣ ದಿನ ತಿಂತಾ ಇತ್ತು. ಅವಾಗ ಮೊಸಳೆ ಕೇಳುತ್ತೆ, ನಂಗೊಂದು ನೇರಳೆ ಹಣ್ಣು ಕೊಡ್ತಾ ಅಂತ. ಅವಾಗ ಕೇಳಿದಾಗ ಕೊಡುತ್ತೆ. ಅವಾಗ ಇಷ್ಟವಾಗಿದೆ, ನಂಗೆ ಒಂದ್ಸಲ ಇನ್ನೂ ದಿನ ಕೊಡ್ತಾರು ಅಂತ ಅಂದಾಗ ಇಬ್ರು ಫ್ರೆಂಡ್ಸ್ ಆಗ್ತಾರೆ. ಫ್ರೆಂಡ್ಸ್ ಅಂದ್ಮೇಲೆ ನಮ್ಮ ಮನೆಗೆ ಬಾ ಅಂತ ಕೇಳಿದಾಗ ಅದ್ ಮೊಸಳೆ ಹೆಂಡತಿ ಹೇಳುತ್ತೆ, ಅದನ್ನ ನಾನು ತಿನ್ಬೇಕು ಮಂಕಿನ ಅನ್ನ ಅಂದಾಗ ಹೋಗ್ತಾನೆ. ಮನೆಗೆ ಹೋದಾಗ ನನ್ನ ಹೆಂಡತಿ ಹೇಳಲು ನಿನ್ನ ಹೃದಯ ತಿನ್ಬೇಕು ಅಂತ. ಅವಾಗ ಕೋತಿ ಹೇಳುತ್ತೆ, ಮರದಲ್ಲಿ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟೆ, ತಗೊಂಬರ್ತೀನಿ ಅಂದಾಗ ಹೋಗುತ್ತದು. ಆಮೇಲೆ ನೀನು ನನ್ನ ಫ್ರೆಂಡ್ ಅಲ್ಲ ಅಂತ ಅನ್ಬಿಟ್ಟು ಹೊರಟೋಗ್ಬಿಡುತ್ತೆ.
0: ಮರದ ಮೇಲೆ ಕೂತ್ಕೊಂಡು ಕೋತಿ ಬರದೇ ಇಲ್ಲ ಅಲ್ವಾ?
1: ಹಾ.
0: ಈ ಕಥೆಯ ನೀತಿ ಏನ್ ಕಲ್ಕೊಂಡೆ ರೋಹಿತ್? ಶಕ್ತಿಗಿಂತ ಯುಕ್ತಿ ಮೇಲು ಅಲ್ವಾ? ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ, ಯಾವ ತೊಂದರೆನೂ ಇಲ್ಲ. ಎಷ್ಟು ಉಪಾಯದಿಂದ ಕೋತಿ ಮತ್ತೆ ವಾಪಸ್ಸು ಮರದ ಮೇಲೆ ಹಾರಿಬಿಡ್ತು ಅಲ್ವಾ? ಎಷ್ಟು ಸಹಾಯ ಮಾಡಿದ್ರು ಕೂಡ ಮೊಸಳೆ ಹೇಗೆ ಕೋತಿನ ಮೋಸ ಮಾಡಲಿಕ್ಕೆ ಅಂತ ಮುಂದಾಯಿತು. ತುಂಬ ಅದ್ಭುತವಾದ ನೀತಿಯನ್ನು ಹೇಳುವಂತಹ ಕಥೆಯನ್ನು ಹೇಳಿದೆ. ಎಷ್ಟನೇ ತರಗತಿ ಓದ್ತಾ ಇದೆಯಾ ರೋಹಿತ್? ಆರನೇ ತರಗತಿನಾ? ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಫೋನ್ ಮಾಡಿ ಕತೆ ಅಥವಾ ಹಾಡು ಎರಡರಲ್ಲಿ ಒಂದನ್ನು ಹೇಳಬೇಕು. ಆಯ್ತಾ? ಆಯಿತು. ಟಾಟಾ, ಬಾಯ್. ಹಲೋ.
2: ಹಲೋ,
0: ಯಾರು ಫೋನ್ ಮಾಡಿದ್ದು, ಎಲ್ಲಿಂದ?
2: ನಮಸ್ತೆ.
0: ನಮಸ್ತೆ,
2: ಅದಿತಿ ಅಂತ. ನಾನು ಮೈಸೂರಿಂದ, ಬೆಳವಾಡಿಯಿಂದ ಕರೆ ಮಾಡ್ತಾ ಇದ್ದೀನಿ.
0: ಹೌದಾ ಅದಿತಿ, ಇವತ್ತೇನು ಹೇಳ್ತೀಯಾ?
2: ಇವತ್ತು ಅಲ್ಲಾಪರ ಹೂಗಳದ್ದು ಒಂದು ವಚನ ಹೇಳ್ತೀನಿ.
0: ಓಹೋ, ಹೇಳು ಮತ್ತೆ.
2: ಬಯಲು ಬಯಲನೆ ಬಿತ್ತಿ, ಬಯಲು ಬಯಲನೆ ಬೆಳೆದು, ಬಯಲು ಬಯಲಾಗಿ ಬಯಲಾಯಿತೆಯ್ಯಾ.

0: ಆಕಾಶವಾಣಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು.
1: ಆಗ್ಲಿ ಅದಿತಿ, ಮುಂದಿನ ಕಾರ್ಯಕ್ರಮದಲ್ಲಿ ಸಿಗೋಣ ಮತ್ತೆ. ಬಾಯ್.
0: ನಮಸ್ತೆ.
1: ನಮಸ್ತೆ. ಹಲೋ ಹಲೋ ಹಲೋ
2: ಹಲೋ ಮ್ಯಾಮ್.
1: ಹಲೋ, ಯಾರು ಫೋನ್ ಮಾಡಿದ್ದು?
2: ಸಾನ್ವಿತಾ ಶ್ರೀ ಬಿ ಆರ್.
1: ಸಾನ್ವಿತಾ?
2: ಹಾಂ ಮ್ಯಾಮ್.
1: ಎಲ್ಲಿಂದ ಫೋನ್ ಮಾಡಿದಿರಿ?
2: ನಾನು ಗುಂಡ್ಲುಪೇಟೆಯಿಂದ.
1: ಗುಂಡ್ಲುಪೇಟೆಯಿಂದನಾ? ಇವತ್ತೇನು ಹೇಳಬೇಕು ಅಂತ ತಯಾರಿ ಮಾಡ್ಕೊಂಡು ಬಂದಿದ್ದೀರಾ ಸಾನ್ವಿತಾ?
2: ಹಾಡು.
1: ಹಾಡನ್ನ ಹೇಳ್ತೀರಾ ಮತ್ತೆ?
2: ಹ್ಞೂ.

0: ಒಳ್ಳೆಯ ಸಂದೇಶವನ್ನು ಕೊಡುವಂತಹ ಹಾಡನ್ನು ಹಾಡಿದೀಯಾ ಸಾನ್ವಿತಾ?
1: ಥ್ಯಾಂಕ್ ಯು ಮ್ಯಾಮ್.
0: ಯಾರು ಕಲಿಸ್ಕೊಟ್ರು ನಿಮಗೆ ಈ ಹಾಡನ್ನು?
1: ಮ್ಯಾಮ್ ಸಂಗೀತಾ ಮ್ಯಾಮ್.
0: ಸಂಗೀತಾ ಮೇಡಮ್ಮ.
1: ಹಾಂ ಮ್ಯಾಮ್.
0: ಎಷ್ಟು ವರ್ಷದಿಂದ ಕಲಿತಾ ಇದೀಯಾ ಸಾನ್ವಿತಾ?
1: 3 ವರ್ಷದಿಂದ.
0: 3 ವರ್ಷದಿಂದನಾ? ತುಂಬ ಅದ್ಭುತವಾಗಿ ಹಾಡಿದೆ, ನಿನ್ನ ಕಂಠ ತುಂಬ ಚೆನ್ನಾಗಿದೆ.
1: ಥ್ಯಾಂಕ್ ಯು ಮ್ಯಾಮ್. ನಮ್ಮ ನನ್ನ ತಂಗಿ ಹಾಡ್ತಾಳೆ.
0: ತಂಗಿನೂ ಹಾಡ್ತಾಳಾ?
1: ಹಾಂ ಮ್ಯಾಮ್.
0: ಬೇಗ ಹಾಡ್ಲಿಕ್ಕೆ ಹೇಳ್ತೀರಾ ಹಾಗಾದ್ರೆ?
1: ಹಾಂ ಸರಿ.
0: ಹಾಂ.
1: ಹಲೋ ಮ್ಯಾಮ್.
0: ಹಲೋ, ಯಾರು, ಹೆಸರೇನು ಪುಟ್ಟಂದು?
1: ನಿಶ್ವಿತಾ.
0: ನಿಶ್ವಿತಾ. ನಿಶ್ವಿತಾ ಹಾಡು ಹೇಳ್ತೀಯಾ ಬೇಗ? ಹ್ಞೂ ಹ್ಞೂ ಹೇಳು ಪಿಟ್ಯ.

0: निष्पिता निष्पिता निष्पिता, ಯಾವುದಾದ್ರೂ ಕನ್ನಡ ಹಾಡು ಗೊತ್ತಿದೆಯಾ? ಯಾವುದಾದ್ರೂ ಪರವಾಗಿಲ್ಲ, ಚಿಕ್ಕದಾಗಿರೋ ಯಾವುದಾದ್ರೂ ಒಂದು, ನಿಮ್ಮ ಶಾಲೆಗಳಲ್ಲಿ ಹಾಡು ಹೇಳ್ಕೊಡ್ತಾರಲ್ವಾ, ಆ ಹಾಡಾದ್ರೂ ಪರವಾಗಿಲ್ಲ.
1: ಓದಿದನು ತನಗೆ ತುತ್ತೂರಿ ಇದೆ ಅಂತ ಬೇರಾರಿಗೂ ಇಲ್ಲಂತ. ಕಸ್ತೂರಿ ಬೆಳೆದನ ಬೀದಿಯಲ್ಲಿ ಕೆಮ್ಮಳ ಕೋಳಿಯ ನೀತಿಯಲ್ಲಿ.
0: ನಿಶ್ವಿತಾ, ಜಿ ಪಿ ರಾಜರತ್ನಂ ಅವರು ಬಹಳಷ್ಟು ವರ್ಷ ಆಯಿತು ಈ ಹಾಡನ್ನು ಬರೆದು. ಎಲ್ಲರ ಬಾಲ್ಯದಲ್ಲಿ ಈ ಹಾಡನ್ನು ಹಾಡ್ತೀವಿ ನಾವು. ನೀನು ಕೂಡ ಇವತ್ತು ಈ ಹಾಡನ್ನು ಹಾಡಿದೀಯ ನಮಗೋಸ್ಕರ. ಅದಕ್ಕಾಗಿ ಪ್ರೀತಿಯ ಧನ್ಯವಾದ ನಿನಗೆ.
1: ಥ್ಯಾಂಕ್ ಯು ಮ್ಯಾಮ್.
0: ಮುಂದಿನ ಕಾರ್ಯಕ್ರಮದಲ್ಲಿ ಸಿಗೋಣ. ಬಾಯ್. ಹಲೋ
2: ಹಲೋ
0: ಹಲೋ, ಯಾರು, ಎಲ್ಲಿಂದ ಕರೆ ಮಾಡಿದ್ದು?
2: ಗೌತಮಿ.
0: ಗೌತಮಿ, ಗೌತಮಿ ಎಲ್ಲಿಂದ ಫೋನ್ ಮಾಡಿದ್ದು?
2: ನಂಜನಗೂಡಿಂದ.
0: ನಂಜನಗೂಡಿಂದ. ಏನ್ ಹೇಳ್ತೀಯ ಇವತ್ತು ನಮ್ಗೆಲ್ಲ?
2: ಕತೆ ಹೇಳ್ತೀನಿ.
0: ಕತೆ ಹೇಳ್ತೀಯಾ? ಹ್ಞೂ, ಮತ್ತೆ ಬೇಗ ಹೇಳು.
2: ಒಂದು ಕಾಡಿನಲ್ಲಿ ಒಂದು ಜಿಂಕೆ ಮರಿಯು

ತನ್ನ ಜೊತೆಗಿತ್ತು. ಚಿಕ್ಕದಿಂದ ಆ ಮರಿ ಎಲ್ಲೇ ಹೋದ್ರು ತಾಯಿ ಜೊತೆಗೆ ಹೋಗ್ತಿತ್ತು. ಆದ್ರೆ ಒಂದಿನ ಮರಿಗೆ, ಅಯ್ಯೋ ನಾನು ದೊಡ್ಡದಾಗ್ತಿದ್ದೀನಿ, ನನ್ಗೆ ಸ್ವಲ್ಪ ಬುದ್ಧಿ ಬರ್ಬೇಕು, ನಾನು ಎಲ್ಲೇ ಹೋದ್ರು ನಮ್ಮ ಅಮ್ಮನ ಜೊತೆಗೆ ಹೋಗ್ಬಾರ್ದು, ಯಾಕಂದ್ರೆ ನಾನು ದೊಡ್ಡವನಾಗಿದ್ದೀನಿ ಅಂತ ಅನ್ಕೊಂಡು ಅದ್ರ ಮನ್ಸಿನಲ್ಲಿ ಒಂಥರ ಆಲೋಚನೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಅದು ಆಗ್ಲಿಂದ ಓ ಇದ್ ನಾನು ನಮ್ಮ ಅಮ್ಮನ ಜೊತೆ ಇನ್ಮೇಲೆ ಹೋಗ್ಬಾರ್ದು ಅಂತ ಒಂದ್ಸಲ ಕಾಡನ್ನೆಲ್ಲ ಸುತ್ತಲಿಕ್ಕೆ ಹೋಗುತ್ತೆ. ಆಗ ಅಲ್ಲೇ ಕೂತಿದ್ದ ಸಿಂಹ ಎಲ್ಲೋ ಜಿಂಕೆ ಸ್ಮೆಲ್ ಬರ್ತಿದೆಯಲ್ಲ ಕಾಡು, ನೋಡೇ ಬಿಡೋಣ ಅಂತ ಗುಹೆಯಿಂದ ಗರ್ಜಿಸ್ಕೊಂಡು ಈಚೆಗ್ ಬರುತ್ತೆ. ಆಗ ಜಿಂಕೆಗೆ, ಅಯ್ಯೋ ಸಿಂಹ ನನ್ನ ನೋಡ್ಬಿಡ್ತು ಅಂತ ಓಡೋಡಿ ಹೋಗ್ತಾ ಇರುತ್ತೆ. ಆದ್ರೆ ಸಿಂಹ ದೊಡ್ಡ ಪ್ರಾಣಿ ಅಲ್ವಾ, ಒಂದು ಸಲ ನೆಗೆದ್ ಬಿಡುತ್ತೆ. ಆಗ ಅಯ್ಯೋ ಸಿಂಹ ಸಿಂಹ ನಂಗೆ ಗೊತ್ತಿಲ್ಲದೆ ಬಂದ್ಬಿಟ್ಟಿದ್ದೀನಿ, ನನ್ನ ಕ್ಷಮಿಸ್ಬಿಡು, ಇನ್ನೊಂದ್ಸಲ ಬರಲ್ಲ ಅಂತ ಕೇಳುತ್ತೆ. ಆಗ ಸಿಂಹ, ನಾನು ಒಂದು ವಾರದಿಂದ ಊಟನೇ ಮಾಡಿಲ್ಲ, ಉಪವಾಸ ಇದ್ದೀನಿ, ನಿಮ್ಗೆ ಗೊತ್ತಾ ನಾನು ಇವತ್ತು ನಿನ್ನ ತಿಂದೆ ಬಿಡಲ್ಲ ಅಂತ ಅದನ್ನ ಗರ್ಜಿಸ್ಕೊಂಡು ತುಂಬಾ ಹಸಿವಿನಿಂದ ಅದನ್ನ ತಿನ್ನಕ್ಕೆ ಹೋಗ್ತಾ ಇರುತ್ತೆ. ಜಿಂಕೆ ಮೊದಲೇ ನೆಗೆಯುತ್ತೆ, ಬಿಡುತ್ತಾ. ಆದ್ರೆ ಅಮ್ಮ ಅಲ್ಲೇ ಆಹಾರ, ಅಯ್ಯೋ ನನ್ ಮಗ ಎಲ್ಲೋದಾ ಎಲ್ಲೋದಾ ಅಂತ ಬರ್ತಾ ಇರುತ್ತೆ. ಆಗ ಸಿಂಹ ಗರ್ಜಿಸೋದನ್ನ ಕೇಳಿಸ್ಕೊಂಡು ಅಮ್ಮ ಜಿಂಕೆ ಓಡ್ ಬರುತ್ತೆ. ಅಯ್ಯೋ ಸಿಂಹರಾಜ ಸಿಂಹರಾಜ, ದಯವಿಟ್ಟು ನನ್ನ ಮಗನ್ನ ಬಿಟ್ಬಿಡು, ಅವನ್ಗೆ ಇನ್ನು ಗೊತ್ತಿಲ್ಲ, ಅವನು ಇನ್ನು ಚಿಕ್ಕವನು ಅಂತ ಹೇಳ್ತಾ ಇರುತ್ತೆ. ಆದ್ರೆ ಆ ಸಿಂಹ ನಂಬೋದೇ ಇಲ್ಲ. ಆಯ್ತು ಆಯ್ತು, ನಾನು ನಿಮ್ಗೋಸ್ಕರ ಆಹಾರನ ತಗೊಂಡ್ ಬರ್ತೀನಿ, ನನ್ನ ಮಗನ್ನ ಬಿಟ್ಬಿಡು ಅಂತ ಕೇಳುತ್ತೆ. ಆ ಸರಿ ಸರಿ ಬಿಟ್ಬಿಡ್ತೀನಿ, ನನ್ಗೆ ಜಾಸ್ತಿ ಆಹಾರ ತಗೊಂಬಾ, ನಾನು ಒಂದ್ ವಾರದಿಂದ ಊಟ ಮಾಡಿಲ್ಲ ಅಂತ ಹೇಳುತ್ತೆ. ಆಯ್ತು ಆಯ್ತು, ಆ ಬಾ ಬಾ ಅಂತ ಜಿಂಕೆ ಮರಿನ ಕರ್ಕೊಳಕ್ ಹೋಗ್ತಿರ್ತೆ. ಎಲ್ಲಿಗ್ ಕರ್ಕೊಂಡು ಹೋಗ್ತಿದ್ಯ, ನೀನ್ ಆಹಾರ ತರದೆ ಬಂದು ಹೋಗ್ಬಿಟ್ರೆ ಅಂತ ಅನ್ಬಿಟ್ಟು ಆ ಜಿಂಕೆ ಮರಿ ಕತ್ತಿನ ಇಟ್ಕೊಬಿಡುತ್ತೆ. ಆಗ ಅಯ್ಯೋ ಬೇಡ ಬೇಡ, ನಾನ್ ತಗೋಬಿಡ್ತೀನಿ ಆಹಾರನ ಅಂತ ಕಾಡೊಳಗಡೆ ಹೋಗುತ್ತೆ. ಅಲ್ಲೇ ಮರಿ ಇರುತ್ತೆ, ಏನಿದು ಜಿಂಕೆ ಬರ್ತಾ ಇದೆಯಲ್ಲ ಕಾಡು, ಸಿಂಹರಾಜನ್ಗೆ ತಗೊಂಡೋಗಿ ಇದನ್ನ ಆಹಾರ ಕೊಟ್ಬಿಡೋಣ, ಆಗ ನಾನು ಜಿಂಕೆ ಮಾಂಸ ತಿನ್ನಂಗಾಗುತ್ತೆ ಅಂತ ಅನ್ಕೊಂಡು ಉಪಾಯ ಮಾಡ್ಕೊಂಡು ಜಿಂಕೆ ಮರಿನ ಸಿಂಹದ ಹತ್ರ ಕರ್ಕೊಂಡ್ ಬರುತ್ತೆ. ಸಿಂಹ ಹೇಳುತ್ತೆ, ಏನ್ ಆಹಾರ ತಂದೆ, ನಾನು ಈ ಮರಿನ ತಿನ್ನಕ್ಕಾಗಲ್ಲ, ಇವನು ನನ್ನ ಸ್ನೇಹಿತ ಅಂತ ಹೇಳುತ್ತೆ. ಆಗ ಅಯ್ಯೋ ನಾನಲ್ಲ ಇವನ್ನ ಕರ್ಕೊಂಡ್ ಬಂದಿರೋದು, ಈ ಮರಿನೇ ನನ್ನನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದಾನೆ ಅಂತ ಹೇಳುತ್ತೆ. ಆಗ ಸಿಂಹಕ್ಕೆ, ಇದೇನಿದು ಎಲ್ಲ ಉಲ್ಟಾ ಉಲ್ಟಾ ಆಗ್ತಿದ್ಯಲ್ಲ ಕಾಡು, ಮರಿನೇ ಕೇಳ್ತೀನಿ, ಈ ಮರಿ ಮೊದ್ಲೇ ಕುತಂತ್ರ ಏನೋ ಮಾಡಿರುತ್ತೆ ಅಂತ ಗುಹೆ ಒಳಗಡೆ ಕರ್ಕೊಂಡೋಗುತ್ತೆ ಮರಿನ. ಏ ಮರಿ ಏನು ಕರ್ಕೊ ಬಂದಿದ್ಯಾ ಜಿಂಕೆನ, ಅವಳು ನಂಗೆ ಆಹಾರ ತರಕ್ ಹೋಗಿದ್ಲು ಅಂತ ಹೇಳುತ್ತೆ. ಆಗ ಮರಿ ಹೇಳುತ್ತೆ, ರಾಜ ನಾನು ನೀನು ಇಬ್ರು ಸೇರಿ ಆ ಜಿಂಕೆನ ಬೇಟೆಯಾಡೋಣ, ನೀನು ಅಮ್ಮ ಜಿಂಕೆ ತಿನ್ನು, ನಾನು ಮರಿ ಜಿಂಕೆ ತಿಂತೀನಿ, ಒಳ್ಳೆ ಉಪಾಯ ಅಲ್ವಾ, ಹೇಗಿದ್ರು ನೀನು ಊಟ ಮಾಡಿರ್ನಿಲ್ಲ, ಒಳ್ಳೆ ಚಾನ್ಸು ಅಂತ ಅಂದ್ಬಿಟ್ಟು ಬೇಟೆಯಾಡಕ್ಕೆ ಅಂತ ಹೋಗ್ತಿರುತ್ತೆ. ಅಷ್ಟರಲ್ಲಿ ಜಿಂಕೆ ಮತ್ತೆ ಜಿಂಕೆ ಮರಿ ಎರಡೂ ಉಪಾಯ ಆಗ್ಬಿಡುತ್ತೆ. ಓ ಈಗ ವಿಷ ಅಂತ ಮರಿ ಜಿಂಕೆ ಕೇಳಿಸ್ಕೊಂಬಂದು ಅಮ್ಮಂಗೆ ಹೇಳುತ್ತೆ, ಅಯ್ಯಯ್ಯೋ ಇವರಿಬ್ರು ಸೇರಿ ಏನೋ ಕುತಂತ್ರ ಮಾಡಿದ್ದಾರೆ ಅಂತ ನಂಗೆ ಗೊತ್ತಿತ್ತು ಅಂತ ಅನ್ಕೊಂಡು ಒಂದು ಉಪಾಯ ಮಾಡ್ತಾರೆ. ಅಲ್ಲೇ ಮರದ ಹತ್ರ ಔಟ್ಕೊಂಡು ಬಚ್ಚಿಟ್ಕೊಂಡು ನೋಡ್ತಾ ಇರ್ತಾರೆ. ಈಚೆಗ್ ಬಂದು ಮರಿ ಮತ್ತೆ ಸಿಂಹ ಇಬ್ರು ನೋಡ್ತಾ ಇರ್ತಾರೆ, ಎಲ್ಲೋದ್ರಿ ಇವರು ಎಲ್ಲೋದ್ರಿ ಇವರು ಅಂತ ನೋಡ್ತಿರ್ತಾರೆ. ಆಗ ಮರಿ ಹೇಳುತ್ತೆ, ಅಯ್ಯೋ

0: ಅಂತ ತಪ್ಪನ್ನ ಮಾಡ್ಬಿಡ್ತಿದ್ದೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಂತ ತನ್ನ ತಪ್ಪನ್ನ ತಾನು ಒಪ್ಕೊಳ್ಳುತ್ತೆ. ಆಗ ನರಿ ಬೇಜಾರ್ ಮಾಡ್ಕೊಂಡು, ಅಯ್ಯೋ ದೇವ್ರೆ, ಸದ್ಯ ಆ ನರಿ ಆ ಸಿಂಹ ಜಿಂಕೆ ತಿನ್ನಬಹುದು, ನನ್ನನ್ನು ತಿನ್ಬಿಟ್ಟಿದ್ರೆ ಅಬ್ಬ ಬಸವಾದೆ ಅಂತ ತನ್ನ ಮನೆಗೆ ತಾನು ಹೋಗುತ್ತೆ. ಜಿಂಕೆ ಮತ್ತೆ ಸಿಂಹ ಇಬ್ರು ಫ್ರೆಂಡ್ಸ್ ಆಗ್ತಾರೆ. ಇಷ್ಟೇ ಕತೆ.
1: ಓಹೋ, ಎಷ್ಟೆಲ್ಲ ಅನುಭವದ ಮಾತುಗಳಿತ್ತಲ್ವ ಇಲ್ಲಿ. ಎಷ್ಟು ಸಾರಾಂಶದ ಕಥೆಯನ್ನ ಹೇಳ್ದೆ ಗೌತಮಿ. ಹಿರಿಯರ ಮಾತುಗಳನ್ನ ನಿರ್ಲಕ್ಷ್ಯ ಮಾಡದೆ ನಾವು ಅದನ್ನ ಪಾಲಿಸ್ಬೇಕು, ಮತ್ತೆ ಕಷ್ಟ ಬಂತು ಅಂತ ಹೆದರ್ಕೊಂಡು ಕೂರದೆ ಯುಕ್ತಿಯಿಂದ ಅದನ್ನ ಗೆಲ್ಲಬೇಕು ಅಲ್ವಾ. ನಮ್ಗೆ ಈ ಕಥೆಯನ್ನ ಹೇಳಿದ್ದಕ್ಕೆ ನಿಮಗೆ ಪ್ರೀತಿಯ ಧನ್ಯವಾದ. ಬಾಯ್. ಕಾರ್ಯಕ್ರಮದ ಕಡೆಯ ಕರೆ ಯಾರದ್ದು ಅಂತ ನೋಡೋಣ. ಹಲೋ
2: ಹಲೋ
1: ಹಲೋ, ಯಾರು ಕರೆ ಮಾಡಿದ್ದು? ಇನ್ನೊಮ್ಮೆ ಹೆಸರು. ಸಾನಿಧ್ಯ. ಸಾನಿಧ್ಯ, ಇವತ್ತು ಹಾಡು ಹೇಳ್ತೀಯಾ ಅಥವಾ ಕತೆ ಹೇಳ್ತೀಯಾ ನಮ್ಗೆ? ಹಾಡು ಹೇಳ್ತೀಯಾ? ಹ್ಞೂ ಹೇಳು ಮತ್ತೆ.

0: tiene razón.
1: ಸಾನಿಧ್ಯ ವಿಂಧ್ಯ ಹಿಮಾಚಲ
0: ಹೇಳು,
1: ಅಲ್ಲಿಂದ ಶುರು ಮಾಡು.
0: ಸಿಂಧು ಹಿಮಾಚಲ ಹೇಳು.
1: ಯಮುನಾ ಗಂಗಾ, ಹಾಂ ಮುಂದುವರೆಸು. ಉಚ್ಚಲ ಜಲಧಿತ ರಂಗ,
0: ಜಲಧಿತ ರಂಗ.
1: ಸಾನಿಧ್ಯ, ಮುಂದಿನ ಕಾರ್ಯಕ್ರಮದಲ್ಲಿ ಈ ಹಾಡನ್ನ ಸರಿಯಾಗಿ ಕಲ್ತ್ಕೊಂಡು ಬಂದು ಹಾಡಬೇಕು, ಅಥವಾ ಬೇರೆ ಹಾಡು ನಿನಗಿಷ್ಟವಾಗಿರುವಂತಹ ಹಾಡು ಹೇಳ್ತೀಯಾ? ನಮಸ್ಕಾರ, ಬಾಯ್. ಪುಟಾಣಿ ಕೇಳುಗರೆ, ಬಹಳ ಉತ್ಸುಕರಾಗಿ ನೀವೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೀರಿ. ಆದರೆ ಕಾರ್ಯಕ್ರಮ ಮುಗಿಸುವ ಸಮಯ ಬಂದೇ ಬಿಡ್ತು. ಇದುವರೆಗೂ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಆಸಕ್ತಿಯಿಂದ ಬಹಳ ಪ್ರೀತಿಯಿಂದ ಕಥೆಯನ್ನು ಹೇಳಿ ಹಾಡನ್ನು ಹಾಡಿದಂತಹ ಎಲ್ಲ ಪುಟಾಣಿಗಳಿಗೆ ಮತ್ತು ಕೇಳಿದಂತಹ ಎಲ್ಲರಿಗೂ ಪ್ರೀತಿಯ ಧನ್ಯವಾದ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇದುವರೆಗೂ ಕೇಳಿಗಿಳಿಗಳೇ ಕಾರ್ಯಕ್ರಮದಲ್ಲಿ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಯಿತು.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6.
1: ಕೃಷಿ ನಿರಂತರ,
2: ಹಾಗೆ ಕಲಿಕೆಯೂ ನಿರಂತರ.

0: ಆತ್ಮೀಯರೇ,
1: ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
0: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
1: ಹಾಗಿದ್ದರೆ ತಪ್ಪದೇ ಆಲಿಸಿ
0: ಕೃಷಿ ದೀವಿಗೆ.
1: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
0: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ,
1: ಕೃಷಿ

0: ಸಮಯವಾಗಿದೆ 10:31.
1: ಮಕ್ಕಳ ಮಂಟಪ. ಇಂದಿನ ಕಾರ್ಯಕ್ರಮದಲ್ಲಿ ಚೈತನ್ಯ ಚಿಲುಮೆ ಮಾಲಿಕೆಯಲ್ಲಿ ಬಾಲ ಪ್ರತಿಭೆ ಪ್ರಾಂಜಲಿ ರಾಜ್ ಎ ಹಾಗೂ ಅವರ ತಾಯಿ ರಂಜಿತಾ ಎಂಎಲ್ ಅವರೊಂದಿಗೆ ಮಾತುಕತೆಯನ್ನು ಆಲಿಸುವ

0: ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ.
1: ಕೇಳುಗರಿಗೆ ನಮಸ್ಕಾರ. ಇಂದಿನ ಮಕ್ಕಳ ಮಂಟಪ ಕಾರ್ಯಕ್ರಮಕ್ಕೆ ತಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಇಂದು ಚೈತನ್ಯ ಚಿಲುಮೆ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ದೀವಿ. 4.5 ವರ್ಷದ ಪುಟಾಣಿ ಹುಡುಗಿ ನನ್ನ ಜೊತೆ ಭಾಗವಹಿಸ್ತಾ ಇದ್ದಾಳೆ. ಅವಳೆ ಮೈಸೂರಿನ ಪ್ರಾಂಜಲಿ ರಾಜ್. ಏನಪ್ಪ ಈ 4.5 ವರ್ಷದ ಹುಡುಗಿಯ ಸಾಧನೆ ಅನ್ನುವ ಪ್ರಶ್ನೆ ನಿಮ್ಮದು. ನನಗೂ ಕೂಡ ಹುಡುಗಿ ನೋಡಿದಾಗ ಭಾಳ ಚಿಕ್ಕ ಹುಡುಗಿ, ಹೆಂಗಪ್ಪ ಮಾತಾಡ್ಸೋದು, ಈಗ ಚಾಲೆಂಜು ಅವಳಿಗೂ ನನಗೂ ಅಂತ ಸವಾಲು. ಏನು ಈ ಹುಡುಗಿ ಸಾಧನೆ ಅಂತ ಹೇಳಿದ್ರೆ, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಮತ್ತು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಈಕೆಯ ಹೆಸರು ನಮೂದಾಗಿದೆ. ಗ್ರ್ಯಾಂಡ್ ಮಾಸ್ಟರ್ ಅಂಥೇಳಿ ಏಷ್ಯನ್ ಬುಕ್ ಆಫ್ ರೆಕಾರ್ಡ್ ಅವರು ಈಕೆಗೆ ಒಂದು ಸರ್ಟಿಫಿಕೇಟ್ನ ಇಶ್ಯೂ ಮಾಡಿದ್ದಾರೆ. ಯಾಕೆ ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ದಾರೆ ಅಂತಂದರೆ, ಈಕೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ, ಅಂದರೆ ಇದು 2 ವರ್ಷ 8 ತಿಂಗಳಲ್ಲೇ ಮಾಡಿದಂತಹ ಸಾಧನೆ, 22 ಕನ್ನಡ ಗೀತೆಗಳನ್ನು, ಭಕ್ತಿಗೀತೆ ಇರ್ಬೋದು, ಚಿತ್ರಗೀತೆ ಇರ್ಬೋದು, ಹಾಗೆ ದೇಶಭಕ್ತಿ ಗೀತೆ ಇರ್ಬೋದು, ಮಕ್ಕಳ ಗೀತೆ ಇರ್ಬೋದು, ಈ ಗೀತೆಗಳನ್ನೆಲ್ಲ ಹಾಡಿ ಈ ಸಾಧನೆಯನ್ನು ನಮ್ಮ ಮೈಸೂರಿನ ಪ್ರಾಂಜಲಿ ರಾಜ್ ಸಾಧನೆ ಮಾಡಿದ್ದಾಳೆ. ಈಗ ಹುಡುಗಿನ ಮಾತಾಡಿಸ್ತೀನಿ. ಓಕೆ ಪ್ರಾಂಜಲಿ, ಹೇಗಿದೆಯಾ?
2: ನಾನು ಚೆನ್ನಾಗಿದ್ದೀರಾ, ನೀವು ಹೇಗಿದ್ದೀರಾ?
1: ನಾನು ಚೆನ್ನಾಗಿದ್ದೀನಿ. ನೀನು ಯಾವ ಊರು?
2: ಮೈಸೂರು.
1: ನಿಮಗೆ 4.5 ವರ್ಷನಾ? ಪುಟಾಣಿ ಇದೆಯಾ? ಈ ಪುಟಾಣಿಗೆ ಇಷ್ಟು ಸಾಧನೆ ಮಾಡಿಬಿಟ್ಟಿದ್ಯಲ್ಲ, ಏನು ನೀನು ಅಚೀವ್ ಮಾಡಿದ್ಯಾ ನಿಂಗೆ ಗೊತ್ತಿದೆಯಾ?
2: ಪ್ರಾಂಜಲಿ,
1: ಗ್ರ್ಯಾಂಡ್ ಮಾಸ್ಟರ್ ಪ್ರಾಂಜಲಿ. ಓಹೋ, ಚಿಕ್ಕ ವಯಸ್ಸಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಪ್ರಾಂಜಲಿ ಆಗ್ಬಿಟ್ಟಿದ್ಯಾ? ವೆರಿ ಗುಡ್. ನೋಡು, ಈಗ ನಾನು ಹೇಳಿದೆ, ಏನು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸು, ಏಷ್ಯನ್ ಬುಕ್ ಆಫ್ ರೆಕಾರ್ಡ್ಸಲ್ಲಿ ನಮ್ಮ ಪ್ರಾಂಜಲಿ ಹೆಸರು ಬಂದಿದೆ, 22 ಕನ್ನಡ ಗೀತೆಗಳನ್ನ ಹಾಡ್ತಾಳೆ ಅಂತ ಹೇಳಿ. ಹೌದಾ?
2: ಹೌದು.
1: ಈಗ ನೀನು 8ನೇ ಕ್ಲಾಸು?
2: LKG.
1: LKGನಾ? ಎಲ್ಲಿ, ಯಾವ ಶಾಲೆ ನೀನು ಹೋಗೋದು?
2: ಪೆಟಲ್ಸ್.
1: ಪೆಟಲ್ಸಾ? ಓಕೆ. ಎಲ್ಲಿರೋದು? JSS ಲೇಔಟಾ? ನನಗೂ ಗೊತ್ತು ನೋಡು, ನಾನು JSS ಲೇಔಟಲ್ಲಿ ನೋಡಿದ್ದೀನಿ ಆ ಶಾಲೆ, ಗೊತ್ತಾ? ನಿನ್ನ ಯಾರು ಕರ್ಕೊಂಡು ಹೋಗ್ತಾರೆ ಶಾಲೆಗೆ?
2: ಅಪ್ಪ.
1: ಕರ್ಕೊಬರೋದು?
2: ಅಮ್ಮ.
1: ಅಮ್ಮನ ಹೆಸರೇನು?
2: ರಂಜಿತಾ.
1: ಏನು ಮಾಡ್ತಾರೆ ಅಮ್ಮ?
2: ಊಟ ಮಾಡ್ತಾರೆ.
1: ಅಡುಗೆ ಮಾಡ್ತಾರೆ? ಹೌದಾ? ಯಾರಿಗೆ ಅಡುಗೆ ಮಾಡ್ತಾರೆ? ನಿನಗಾ?
2: ಅಮ್ಮ.
1: ನಿನಗೆ? ಓಕೆ. ನಿನ್ನ ಊಟ ಮಾಡಿಸ್ತಾರೆ, ನಿನ್ನ ನೋಡ್ಕೊತಾರೆ. ಹೌದಾ? ನೀನು ಒಬ್ಬಳೆ ಮಗಳಾ? ಅಣ್ಣ ಇದ್ದಾನಾ? ಏನು ಅಣ್ಣನ ಹೆಸರು?
2: ಪ್ರತ್ಯೂಷ್.
1: ಯಾವ ಶಾಲೆ ಅವನು?
2: KV.
1: KV ಹೋಗ್ತಾನ ಅವನು? ವೆರಿ ಗುಡ್. ಈಗ ನಿಮ್ಮ ಅಪ್ಪನ ಹೆಸರೇನು?
2: ಅನಿಲ್ ರಾಜ್.
1: ಅನಿಲ್ ರಾಜ್. ನಿಮ್ಮಪ್ಪ ಏನು ಕೆಲಸ ಮಾಡ್ತಾರೆ?
2: ಲ್ಯಾಪ್ಟಾಪಲ್ಲಿ.
1: ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ತಾರಾ? ಇಲ್ಲಿ ಮನೇಲಿ ಮಾಡ್ತಾರ ಆಫೀಸಲ್ಲಿ ಮಾಡ್ತಾರಾ?
2: ಆಫೀಸಲ್ಲೂ ಮನೇಲೂ.
1: ಬರೀ ಅದೇ ಕೆಲಸ? ನಿನ್ನ ಜೊತೆ ಆಟಾಡಲ್ವಾ?
2: ಆಟಾಡ್ತಾರೆ.
1: ಏನು ಆಟಾಡ್ತಾರೆ?
2: ಶಟಲ್ ಕಾಕು.
1: ನೀನು ಶಟಲ್ ಕಾಕು ಆಟಾಡ್ತೀಯಾ? ಶಟಲ್ ಅಷ್ಟೇ ಇದೆಯಾ? ಸರಿ. ಆಮೇಲೆ ಇನ್ನೇನು ಆಟಾಡ್ತೀಯಾ?
2: ಕ್ರಿಕೆಟ್.
1: ಕ್ರಿಕೆಟು? ವೆರಿ ಗುಡ್. ಇಷ್ಟೆಲ್ಲ ಆಟಗಳು ಆಡ್ತೀಯಾ, ಹಂಗೆ ಗ್ರ್ಯಾಂಡ್ ಮಾಸ್ಟರ್ ಆಗಿದೆಯಾ ಅಲ್ವಾ? ಓಕೆ. ಈಗ ಭಾಳಷ್ಟು ಕನ್ನಡ ಗೀತೆಗಳು ಆಡ್ತೀಯಾ ಅಂತ ಕೇಳಿದ್ದೀನಿ. ಯಾವ್ಯಾವ ಗೀತೆ ಹಾಡ್ತೀಯ ಒಂಚೂರು ಕೇಳಿಸ್ಬೋದ ನನಗೆ, ಯಾವ್ಯಾವ ಗೀತೆ ಅಂತ ಹೇಳಿ? ಹಾಂ,

ಬಿಸದೆ ಹೊಣ್ಣು ಚಿರತೆಯಲ್ಲಿ ಹಂಪ ಹೇಗುರಿ.

0: ಕೇಳಿದರೆ ನೀವು ಇದುವರೆಗೂ ಕೇಳಿದ್ದು ಮೈಸೂರಿನ ಗ್ರ್ಯಾಂಡ್ ಮಾಸ್ಟರ್ ಆದಂತಹ ಪ್ರಾಂಜಲಿ ರಾಜ್ ಎ. ಈ ಗ್ರ್ಯಾಂಡ್ ಮಾಸ್ಟರನ್ನು ಏಷ್ಯನ್ ಬುಕ್ ಆಫ್ ರೆಕಾರ್ಡ್ಸ್ ಅವರು ಇವಳಿಗೆ ಕೊಟ್ಟಿದ್ದಾಳೆ, 22 ಕನ್ನಡ ಗೀತೆಗಳನ್ನು ಹಾಡ್ತಾಳೆ ಅನ್ನುವ ಕಾರಣಕ್ಕಾಗಿ. ಹೌದಾ, ಈಗ ಅವರ ತಾಯಿಯಾದಂತಹ ರಂಜಿತಾ ML ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ರಂಜಿತಾ ಅವರೇ ನಮಸ್ಕಾರ, ಕಾರ್ಯಕ್ರಮ ಸ್ವಾಗತ.
1: ನಮಸ್ಕಾರ ಸರ್.
0: ರಂಜಿತಾ ಅವರೇ, ನಿಮ್ಮ ಮಗಳು 4.5 ವರ್ಷದ ಹುಡುಗಿ, ಚಿಕ್ಕ ಹುಡುಗಿ, ಈ ಏಷ್ಯನ್ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಅಂತ ಅವಳಿಗೆ ಒಂದು ಅವಾರ್ಡ್ ಕೊಟ್ಟಿದ್ದಾರೆ. ಹೌದಾ?
1: ಹೌದು ಸರ್.
0: ಓಕೆ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ.
1: ಹಾಂ ಸರ್. ಸರ್, ಇವಳು 9 ತಿಂಗಳಿದ್ದಾಗಲಿಂದಾನೆ ಹಮ್ಮಿಂಗ್ ಮಾಡ್ತಿದ್ಲು ಸರ್. ನಾನು ನಮ್ಮ ಯಜಮಾನರು ನಮ್ಮಿಬ್ರು ಸುಮ್ಮನೆ ಹವ್ಯಾಸಕ್ಕೆ ಅಂತ ಹಾಡು ಹೇಳ್ತಿದ್ವಿ, ಅದನ್ನೇ ಇವಳು ಕೇಳಿಸ್ಕೊಂಡು ಇವಳು ನಮ್ಮ ಜೊತೆ ಹಮ್ಮಿಂಗ್ ಮಾಡೋಳು 9 ತಿಂಗಳಲ್ಲೇ. 1.5 ವರ್ಷಕ್ಕೆಲ್ಲ ಆಲ್ಮೋಸ್ಟ್ ಕರೋಕೆ ಹಾಕೊಂಡು ಅವಳದೇ ಒಂದು ಲಿರಿಕ್ಸಲ್ಲೇ ಅವಳು ಹಾಡ್ತಿದ್ಲು, ಸುಮ್ಮನೆ ಹಾಡೋಳು ಅಂದರೆ ಇನ್ನು ಮಕ್ಕಳಿಗೆ ಏನು ಮಾತಾಡೋಕೆ ಬರೋಲ್ಲ. ಸೊ 2 ವರ್ಷಕ್ಕೆ ಒಂಚೂರು ನೀಟಾಗಿ ಕನ್ನಡ ಎಲ್ಲ ಆದಷ್ಟು ಏನು ಅಷ್ಟೊಂದೇನು ತಪ್ಪು ಮಾಡ್ತಿರಲಿಲ್ಲ, ಹಾಡ್ತಿದ್ಲು. ಅದಕ್ಕೆ ನನಗೆ ನಾನು ಸ್ಟಾರ್ಟಿಂಗ್ ಬೇರೆಯವ್ರ ಥರನೇ ಈಗ ಇದು ABCD ಇಲ್ಲ ಫ್ರೂಟ್ಸ್ ಆ ಥರ ನಾನು ರೆಕಾರ್ಡ್ ಮಾಡ್ಸೋಣ ಅಂತಲೇ ಎಲ್ಲ ಅವಳಿಗೆ ತಯಾರಿ ಮಾಡಿದ್ದು. ಬಟ್ ಅನ್ನಿಸ್ತು ಇದು ಈಗ ಮಾಡ್ತಾಳೆ, ನೆಕ್ಸ್ಟ್ ಇನ್ನೊಂದು ಪಾಪು ಮಾಡ್ತದೆ. ಬಟ್ ಇವಳದೇನು ಪ್ಲಸ್ ಪಾಯಿಂಟ್, ಇವಳು ಹಾಡು ಆಡ್ತಾಳೆ, ಅದು ನಮ್ಮ ಕನ್ನಡ ಸಾಂಗ್ ಆಡ್ತಾಳೆ. ಯಾಕೆ ನಾವು ಯಾರು ಇಲ್ಲಿ ತನಕ ಇಂಡಿಯಾದಲ್ಲಿ ಏಷ್ಯಾದಲ್ಲಿ ಯಾರೂ ಮಾಡಿಲ್ಲ, ಇವಳೇ ಮೊದಲೇ ಪಾಪು ಯಾವ್ದಾದ್ರು ಕನ್ನಡ ಹಾಡಾಡಿ ರೆಕಾರ್ಡ್ ಮಾಡಿರೋದಂದ್ರೆ ಇವಳೇ ಫಸ್ಟು. ಸೊ ಅದೇನಾದ್ರು ಫಸ್ಟ್ ಏನಾದ್ರು ಮಾಡ್ಸೋಣ ಅಂದ್ಬಿಟ್ಟೆ ನಾನು ಕನ್ನಡ ಸಾಂಗ್ಸ್ ಹಾಡ್ಸೋಣ ಅಂದ್ಬಿಟ್ಟು. ಅವಳು 2.8 ಇಯರ್ಸಲ್ಲಿ ಆಲ್ಮೋಸ್ಟ್ 50 ಸಾಂಗ್ಸೇ ಹಾಡ್ತಿದ್ಲು, ಆದರೆ ಅವಳು ತುಂಬ ನೀಟಾಗಿ ಫುಲ್ ನೀಟಾಗಿ ಕನ್ನಡ ಏನು ಅಷ್ಟು ತಪ್ಪು ಮಾಡದೆ ಹಾಡ್ತಿದ್ದ ಸಾಂಗ್ಸ್ ಅಂದರೆ 22 ಸಾಂಗ್ಸ್. ಅದಕ್ಕೆ ನಾನು ಅವಳಿಗೆ ಕರೆಕ್ಟಾಗಿ 22 ಸಾಂಗ್ಸ್ನ ಹಾಡ್ಸೋಣ ಅಂತ ಡಿಸೈಡ್ ಮಾಡಿದ್ವಿ ಸರ್.
0: ಓಕೆ, ಅಂದರೆ ಈ ಕನಸು ನಿಮ್ಮದೇ ಆಗಿತ್ತಾ?
1: ಹಾಂ ಸರ್, ನನ್ನದೇ ಆಗಿತ್ತು ಸರ್.
0: ಈಗಿನ ಪೇರೆಂಟ್ಸಲ್ಲಿ ನಮ್ಮ ಮಕ್ಕಳನ್ನ ಏನಾದ್ರು ಅಚೀವ್ ಮಾಡಿಸ್ಬೇಕು, ಎಲ್ಲ ಮಕ್ಕಳದು ಕೂಡ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ, ಆ ಟ್ಯಾಲೆಂಟನ್ನು ಹೊರತರಬೇಕು ಅನ್ನೋವಂಥದ್ದು ಇದ್ದೇ ಇರುತ್ತೆ. ನೀವು ಈ ಹಾಡನ್ನೇ ಆಯ್ಕೆ ಮಾಡ್ಕೊಂಡಿದ್ದು ಯಾಕೆ?
1: ಸರ್, ನನಗೆ ಅಂದರೆ ಫಸ್ಟ್ ಅವಳು ಇಂಟ್ರೆಸ್ಟ್ ಇತ್ತು ಸರ್. ನಾನು ನಿಮಗೆ ಗೊತ್ತು, ಹಾಡನ್ನ ಆಡ್ಸೋದಷ್ಟು ಈಸಿ ಇಲ್ಲ, ಒಂದು ವರ್ಡ್ ಹೇಳ್ಸೋದು ಕೂಡ ಮಕ್ಳಿಗೆ ಹೇಳ್ಕೊಡೋದು ತುಂಬ ಕಷ್ಟ ಇರುತ್ತೆ. ಅವಳಿಗೆ ಇಂಟ್ರೆಸ್ಟ್ ಸರ್, ನನಗೆ ಆಸೆ ಇದ್ದಿದ್ದನ್ನ ಅವಳಿಗೆ ಇಂಟ್ರೆಸ್ಟ್ ನೋಡೇ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಯಾಕಂದರೆ ಪ್ರೆಷರ್ ಹಾಕಲಿಲ್ಲ. ಸೊ ಮಗುಗೆ ಫುಲ್ ಕಾನ್ಸಂಟ್ರೇಷನ್ ಅವಳಿಗೆ ಸಾಂಗ್ ಮೇಲೆ ಇದ್ದಿದ್ರಿಂದ, ನಾವು ಅವಳಿಗೆ ಊಟ ಮಾಡಿಸ್ಬೇಕಾದ್ರು ಸಾಂಗು, ಹಾಟ್ ಆಡಿಸ್ಬೇಕಾದ್ರು ಸಾಂಗ್ ಹಾಡ್ಕೊಂಡು. ಸೊ ಈ ಥರ ಬೆಳೆದಿರೋದ್ರಿಂದ ಅವಳಿಗೆ ಇಷ್ಟ ಸರ್. ಅವಳೇ ಓನ್ ಇಂಟ್ರೆಸ್ಟ್ ಇತ್ತಲ್ಲ ಅಂದ್ಬಿಟ್ಟು ನಾವು ರೆಕಾರ್ಡ್ ಮಾಡೋಣ ಅಂತ ಸರ್. ಏನು ಪ್ರೆಷರ್ ಇಲ್ಲ, ಇಲ್ಲಾಂದರೆ ನಿಮಗೆ ಗೊತ್ತಾಗ್ಬೋದು, ನಾವೇ ದೊಡ್ಡವರಾಗಿ ಯಾರು ಮುಂದೆ ಯಾರು ಹಾಡು ಅಂದರೆ ಹೆದರ್ಕೋತೀವಿ. ಅವಳು ಇಷ್ಟು ಧೈರ್ಯವಾಗಿ ಹಾಡ್ತಿದ್ದಾಳೆ ಅಂದರೆ ಅವಳು ಸ್ವಂತ ಇಂಟ್ರೆಸ್ಟ್ ಸರ್, ನಮ್ದೇನು ಪ್ರೆಷರ್ ಇಲ್ಲ.
0: ನೀವೇನು ಮಾಡ್ತೀರಿ
1: ಸರ್? ನಾನು ಎಲೆಕ್ಟ್ರಿಕಲ್ ಇಂಜಿನಿಯರು, ಬಟ್ ಈಗ ಸದ್ಯಕ್ಕೆ ನನ್ನ ಮಗಳಿಗೋಸ್ಕರ ಈಗ ಕೆಲಸ ಬಿಟ್ಟಿದ್ದೀನಿ. ಸೊ ಈಗ ಅವಳನ್ನೇ ನೋಡ್ಕೊಂಡು ಮರಳಿದ್ದೀನಿ ಸರ್.
0: ಓಕೆ, ಮತ್ತೆ ನಿಮ್ಮ ಮನೆಯವರ?
1: ಸರ್, ನಮ್ಮ ಯಜಮಾನರು ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ಇನ್ಸ್ಪೆಕ್ಟರ್ ಆಗಿ ವರ್ಕ್ ಮಾಡ್ತಾರೆ ಮೈಸೂರಲ್ಲಿ ಸರ್. ಅವರು
0: ತಂದೆ ತಾಯಿ ಇಬ್ಬರು ಕೂಡ ಈ ರೀತಿಯಾದಂತಹ ಒಂದು ಆಕ್ಟಿವಿಟೀಸ್ ಮಾಡಿಸ್ಲಿಕ್ಕೆ ಮತ್ತೆ ಏನಾದರೂ ಒಂದು ಅಚೀವ್ ಮಾಡಲಿಕ್ಕೆ ಬಹಳ ಹೆಲ್ಪ್ಫುಲ್ ಆಗಿದ್ರಿ ಅಂತ ಕಾಣಿಸುತ್ತೆ. ಹೌದಾ?
1: ಹೌದು ಸರ್.
0: ನಿಮ್ಮ ಮನೆಯವರು ಕೂಡ ಸಪೋರ್ಟಿವ್ ಆಗಿದ್ದಾರಾ?
1: ಹಾಂ ಸರ್, ಅವರು ಸಪೋರ್ಟಿವ್ ಆಗಿದ್ದಾರೆ ಸರ್. ಅವರು ಗಿಟಾರ್ ಪ್ಲೇ ಮಾಡ್ತಾರೆ. ಸೊ ನಾನು ಅವರು ಗಿಟಾರ್ ಪ್ಲೇ ಮಾಡೋರು ನಾನು ಹಾಡ್ತಿದ್ದೆ. ಸೊ ನೋಡಿ ಅದೇ ಅವಳಿಗೆ ಇಷ್ಟ ಆಗಿ ಅವಳು ಕೂಡ ಅವ್ರ ಅಪ್ಪನ ಜೊತೆ, ಅವಳು ಅವ್ರ ಅಪ್ಪಂದು ತುಂಬ ಡ್ಯುಯೆಟ್ ಸಾಂಗ್ಸ್ಗಳಿರುತ್ತೆ ಸರ್ ಮನೇಲಿ. ಡ್ಯಾಡಿ ಮೈ ಲವ್ಲಿ ಡ್ಯಾಡಿ, ಪ್ರೀತಿ ನೀನು ಇಲ್ಲದೆ ನಾನು ಹೇಗಿಲ್ಲ ಅಂತ ಅಪ್ಪ ಮಗಳು ಬರೀ ಹಾಡಾಡ್ತಾನೆ ಇರ್ತಾರೆ ಸರ್. ಸೊ ಚೆನ್ನಾಗಿರುತ್ತೆ ಸರ್ ನೋಡೋಕ್ಕೆ ಮನೇಲಿ. ಸೊ ನಾವು ಆದಷ್ಟು ಮಕ್ಕಳಿಗೆ ಟೈಮ್ ಕೊಡ್ತೀವಿ ಸರ್. ಟಿವಿ ಫೋನು ಸ್ವಲ್ಪ ಕಮ್ಮಿ ಮನೇಲಿ. ಸೊ ಅದಕ್ಕೆ ಅವರು ನಮ್ಮ ಜೊತೆ ಫ್ರೆಂಡ್ಲಿಯಾಗಿ ಇರ್ತಾರೆ ಸರ್.
0: ಓಕೆ, ಇದು 2 ವರ್ಷ 8 ತಿಂಗಳಲ್ಲೇ ಕೂಡ ಈ ಒಂದು ಇದು ಮಾಡಿದ್ದಲ್ವಾ, ಅಚೀವ್ ಮಾಡಿದ್ದಲ್ವಾ? ಇತ್ತೀಚೆಗೆ ಈ ಗ್ರ್ಯಾಂಡ್ ಮಾಸ್ಟರ್ ಅಂತೇನೋ ಅವಾರ್ಡ್ ಬಂದಿದೆ ಅನ್ಸುತ್ತಲ್ವಾ
1: ಸರ್? ಅದು ರೆಕಾರ್ಡ್ ಆಗಿ ಒಂದು 6 ಮಂತ್ಸ್ ಎಲ್ಲ ಬಂದಿತ್ತು ಸರ್ ನಂಗೆ. ಇವಳದ್ದು ಯೂನಿಕ್ ಇದೆ ಟ್ಯಾಲೆಂಟ್, ಇಫ್ ಯು ನೀವು ಓಕೆ ದೇಶ ಬುಕ್ಕಾಗಿ ನಾವು ಬೇಕಾದ್ರೆ ಕಳಿಸ್ತೀವಿ ಅಂತ ಸೆಲೆಕ್ಟ್ ಮಾಡಿ ಬಂದಿತ್ತು ಸರ್. ಬಟ್ ನಾನು ನಮ್ಮದು ಮನೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ ನಾನು ಸರಿಯಾಗಿ ಮೇಲ್ ನೋಡಿರಲಿಲ್ಲ. ಮೇ ಬಿ ನಾನು ಅದೇ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ದೇ ಏನೋ ಮೇಲ್ ಬಂದಿದೆ ಅಂತ ನಾನು ಅಷ್ಟು ಸರಿಯಾಗಿ ನೋಡಿಲ್ಲ. ಬಟ್ ಈಗ ರೀಸೆಂಟಾಗಿ ಮತ್ತೆ ಅವ್ರ ಮೇಲ್ ಕಳಿಸ್ದಾಗ ನೋಡಿದೆ. ಸೊ ಏಷ್ಯಾದವ್ರಿಗೆ ಅವ್ರು ಕಳಿಸ್ಬೋದು, ಅವಳದು ತುಂಬ ಯೂನಿಕ್ ಟ್ಯಾಲೆಂಟ್. ಬಟ್ ಯಾರು ಅವ್ಳು ಬ್ರೇಕ್ ಮಾಡಿರಲ್ಲ ರೆಕಾರ್ಡ್ನ, ಕಳಿಸೋಣ ಅಂತ ಅವ್ರ ಕಡೆಯಿಂದನೇ ನನಗೆ ಒಂದು ಬಂದಾಗ ನಾನು ಓಕೆ ಕಳಿಸೋಣ ಅಂತ ಕಳಿಸಿದ್ವಿ. ಸೊ ಇಲ್ಲಿ ತನಕ ಯಾರು ಇಂಡಿಯಾದಲ್ಲೂ ಇನ್ನೂ ಅವಳದು ರೆಕಾರ್ಡ್ ಯಾರು ಮತ್ತೆ ಯಾರು ಟ್ರೈಯೂ ಮಾಡಿಲ್ಲ. ಏಷ್ಯಾದಲ್ಲಂತೂ ಮಾಡೋಕ್ಕೆ ಚಾನ್ಸೇ ಇಲ್ಲ, ಯಾಕಂದರೆ ಕನ್ನಡ ಸಾಂಗ್ಸ್ ಅವರು. ಸೊ ಅದಕ್ಕೆ ಏಷ್ಯಾದವ್ರು ಅದು ಅಷ್ಟು ಚಿಕ್ಕ ವಯಸ್ಸಲ್ಲಿ ಆಡಿದಾಳಲ್ಲ, ಅದು ತುಂಬಾ ಟ್ಯಾಲೆಂಟ್ ನಾವು ನೋಡೇ ಇಲ್ಲ ಅಂತ ಅವರು ಅದಕ್ಕೆ ಇವಳಿಗೆ ಗ್ರ್ಯಾಂಡ್ ಮಾಸ್ಟರ್ ಅಂತ, ಸಿಂಗಿಂಗಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಅಂತ ಇವಳಿಗೆ ಸರ್ ಫಸ್ಟ್ ಬಂದಿರೋದು.
0: ಓಕೆ, ಸಿಂಗಿಂಗಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಅಂತ ಹೇಳಿ ಅವಾರ್ಡ್ ಕೊಟ್ಟಿದ್ದಾರೆ. ಅಂದರೆ ಇದು ಎಷ್ಟು ವರ್ಷ ಅಂತ ಏನಾದರೂ ಕ್ಯಾಟಗರೀಸ್ ಇದೆಯಾ, ಇಲ್ಲ ಯಾವ ವರ್ಷಕ್ಕೆ ಬೇಕಾದ್ರೆ ಹಾಡ್ಬೋದು ಹೇಗೆ?
1: ಸರ್, ಈಗ ಏಷ್ಯಾ ಬುಕ್ಕಿಗೆ ಇವಳು ಹೋಗಬೇಕಂದ್ರೆ ಫಸ್ಟ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಹೋಲ್ಡರ್ ಆಗಿದ್ರೆ ಮಾತ್ರ ಅವರು ಚಿಕ್ಕ ಮಕ್ಕಳನ್ನ ಕಳಿಸ್ತೀವಿ ಅಂತ. ಇಲ್ಲ, ನಾನು ಫಸ್ಟ್ ಏಷ್ಯಾಗೆ ಟ್ರೈ ಮಾಡಬೇಕು ಅಂತ ಟ್ರೈ ಮಾಡಿದ್ದೆ ಸರ್. ಅವರು ಏಷ್ಯಾಗೆ ಚಿಕ್ಕ ಮಕ್ಕಳು ರೆಕಾರ್ಡ್ನ ತಗೊಳ್ಳ, ಫಸ್ಟ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಹೋಲ್ಡರ್ ಆಗಿರಬೇಕು. ಅವರು ಅವ್ರ ಕಡೆ ಇರುವಂಥ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನಮಗೆ ಸಬ್ಮಿಟ್ ಮಾಡ್ತಾರೆ, ನಾವು ಓಕೆ ಆದರೆ ಅಲ್ಲಿ ಅಂತ ಇದ್ದಿದ್ದು ಸರ್. ಸೊ ಫಸ್ಟ್ ಅದಕ್ಕೆ ನಾನು ಇಂಡಿಯಾ ಬುಕ್ ಆಫ್ ರೆಕಾರ್ಡಲ್ಲಿ ಇವಳದು ರೆಕಾರ್ಡ್ ಮಾಡಿಸಿದ್ಮೇಲೆ ಅವರು ಏಷ್ಯಾಗೆ ಅಪ್ರೋಚ್ ಮಾಡಿ ಅವ್ರ ಹತ್ರ ಎಲ್ಲ ಇವಳದ್ದು ಏನೇನು ಡೀಟೇಲ್ಸ್ ಎಲ್ಲ ಅವ್ರ ಹತ್ರ ಇರುತ್ತಲ್ಲ, ಸೊ ಅದರಿಂದ ಅವರು ನಾಮಿನೇಟ್ ಮಾಡಿರೋದು ಸರ್ ಇವಳ. ತುಂಬ ಯೂನಿಕ್ ಟ್ಯಾಲೆಂಟ್, ಅಷ್ಟು ಚಿಕ್ಕ ಏಜಲ್ಲಿ ಅಷ್ಟು ಹಾಡಾಡೋದು ಸುಮ್ಮನೆ ಅಲ್ಲ. ಇಂಡಿಯಾ ಬುಕ್ ಆಫ್ ರೆಕಾರ್ಡಿಂದ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಗೆ ಅವರು ಕಳಿಸಿದ್ರು, ನಾವು ಕೂಡ ನಾಮಿನೇಟ್ ಮಾಡಿ ಅಂತ ರಿಕ್ವೆಸ್ಟ್

0: ಕಲಿಸಿದ್ವಿ. ಸೊ ಅದರಲ್ಲಿ ಇವಳು ಸೆಲೆಕ್ಟ್ ಆಗಿ ಗ್ರ್ಯಾಂಡ್ ಮಾಸ್ಟರ್ ಅಂತ ಅವಾರ್ಡ್ ಸಿಕ್ಕಿದೆ.
1: ಅವಳು ಮ್ಯೂಸಿಕ್ ಕಲಿತಾ ಇದ್ದಾಳ, ಕಲಿಸ್ತಾ ಇದ್ದೀರಾ?
0: ಇಲ್ಲ ಸರ್, ಇನ್ನೂ ಏನು ಮ್ಯೂಸಿಕ್ ಕ್ಲಾಸ್ ಹಾಕಿಲ್ಲ ಸರ್. ನಾವೇ ಸುಮ್ಮನೆ ಮನೇಲಿ ಹಾಡ್ತೀವಲ್ಲ, ಸುಮ್ಮನೆ ಅವಳು ಹಾಡ್ತಾಳೆ ಸರ್.
1: ಅದನ್ನೇ ನೋಡಿಕೊಂಡು ಕೂಡ ಬೆಳೆದಾಳೆ.
0: ಹೌದು ಸರ್.
1: ಎಷ್ಟು ವಯಸ್ಸಿನಿಂದ ಶುರು ಮಾಡಿದ್ಲು ಅವಳು?
0: 9 ತಿಂಗಳಿಂದಾನೇ ಹಮ್ಮಿಂಗ್ ಮಾಡ್ತಿದ್ಲು ಸರ್ ಅವಳು. ಹಾಕೊಂಡು ಸುಮ್ಮನೆ ಹಾಡ್ತಿದ್ಲು ಅವಳ ಪಾಡುಗಳೆ. 1.5 ವರ್ಷದಲ್ಲಂತೂ ತುಂಬ ಚೆನ್ನಾಗೇ ಆಡ್ತಿದ್ಲು. ನಮ್ಗೆ ಅರ್ಥ ಆಗೋದು, ಮಕ್ಕಳು ಭಾಷೆ ಅಮ್ಮಂಗೆ ಅರ್ಥ ಆಗುತ್ತೆನೋ, ನಂಗೆ ಅರ್ಥ ಆಗ್ತು. ಪರವಾಗಿಲ್ವಲ್ಲ, ಇಷ್ಟೊಂದು ನಾವೇ ಕರೋಕೆ ಹಾಕಿದ್ರೆ ಫಸ್ಟ್ ನೋಡ್ಕೋತೀವಿ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಲ್ಲಿ. ಇವಳು ಇಲ್ಲಿ ಆಟ ಆಡೋಳು, ಅವಳ ಪಾಡುಗಳೇ ಸ್ಟಾರ್ಟ್ ಮಾಡೋಳು, ಹಾಡೋಳು. ಸೊ 2 ವರ್ಷಕ್ಕೆಲ್ಲ ಅವಳು 50 ಸಾಂಗ್ ಮೇಲೆ ಹಾಡ್ತಿದ್ಲು ಸರ್, ಕನ್ನಡ ಸಾಂಗ್ಸ್. ಬಟ್ ಕ್ಲಾರಿಟಿ ಇಲ್ಲ, ಬಟ್ ಲಿರಿಕ್ಸ್ ಪರವಾಗಿಲ್ಲ, ಅಷ್ಟೊಂದೇನು ಇದಾಗಿರಲ್ಲ. ಬಟ್ ನಾನು ಬೇಡ, ತುಂಬ ರಿಸ್ಕ್ ಮಾಡೋದು ಬೇಡ ಅವಳಿಗೆ ಅಂತ ಜಸ್ಟ್ ಬರೀ 22 ಸಾಂಗ್ಸ್ನ ತಗೊಂಡು ಅವಳಿಗೆ ರೆಕಾರ್ಡ್ ಮಾಡಿಸಿದ್ದೆ.
1: ಆಯಿತು, ಈಗ ನಾನು ಪ್ರಾಂಜಲಿ ಹತ್ರ ಮಾತಾಡ್ತೀನಿ. ಪ್ರಾಂಜಲಿ, ಅಮ್ಮನ ಮಾತು ಕೇಳ್ದ? ಓಕೆ, ಅಮ್ಮ ನಿಂಗೆ ಹೇಳ್ಕೊಡ್ತಿದ್ರ ಸಾಂಗ್ಸ್ ಎಲ್ಲ? ಯಾಕೆ ನಿಂಗೆ ಸಾಂಗ್ಸ್ ಕಲಿಬೇಕು ಅಂತ ಅನ್ನಿಸ್ತು? ಕನ್ನಡ ಸಾಂಗೇ ಕಲಿಬೇಕು ಅಂತ ಯಾಕೆ ಅನ್ನಿಸ್ತು ಹೇಳು? ಹಿಂದಿ ಸಾಂಗ್ ಬೇರೆ ಸಾಂಗ್ ಕಲಿಬೋದಿತ್ತಲ್ವಾ?
2: ಕನ್ನಡ ಅಂದ್ರೆ ಇಷ್ಟ.
1: ಕನ್ನಡ ಅಂದ್ರೆ ಇಷ್ಟನಾ ನಿನಗೆ? ಹೌದಾ, ವೆರಿ ಗುಡ್. ಅಣ್ಣ ಇದಾನಲ್ವಾ, ಅವನು ಹಾಡ್ತಾನಾ?
2: ಇಲ್ಲ.
1: ನಿಂಗೆ ಸ್ಕೂಲಲ್ಲಿ ಎಷ್ಟು ಜನ ಇದಾರೆ ಫ್ರೆಂಡ್ಸು?
2: 4 ಜನ.
1: 4 ಜನ ಇದಾರಾ? ನಿನ್ಗೇನು ಇಷ್ಟ ತಿನ್ನಕ್ಕೆ? ಆಮೇಲೆ
2: ಪುಳಿಯೋಗರೆ.
1: ಸ್ಕೂಲ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ? ಬೆಳಗ್ಗೆ ಹೋದ್ರೆ ಮಧ್ಯಾಹ್ನ ಬರ್ತೀಯ, ಸಂಜೆ ಆಗುತ್ತೆ ಬರೋದು?
2: ಸ್ಕೂಲಿಗೆ ಬಿಡ್ತಾರಲ್ಲ ಅವತ್ತೇ ನಾನು ಹೋಗ್ತೀನಿ.
1: ಬರೋದು
2: ಸಂಜೆ?
1: ಸಂಜೆ ಆಗುತ್ತೆ. ಯಾರು ಅಮ್ಮ ಕರ್ಕೊಂಡ್ ಬರ್ತಾರಾ, ಅಪ್ಪ ಕರ್ಕೊಂಡ್ ಬರ್ತಾರಾ?
2: ಅಮ್ಮ
1: ಕರ್ಕೊಂಡ್ ಬರ್ತಾರಾ? ಹೆಂಗೆ? ಗಾಡಿ ಸ್ಕೂಟರ್ ಕರ್ಕೊಂಡ್ ಬರ್ತಾರಾ? ಓಡಿಸೋದು ಯಾರು, ನೀನ ನಿಮ್ಮ ಅಮ್ಮನ?
2: ಅಮ್ಮ.
1: ಅಮ್ಮ ಓಡಿಸ್ತಾರಾ, ವೆರಿ ಗುಡ್. ಸ್ಕೂಲಲ್ಲಿ ಯಾವ ಮಿಸ್ ತುಂಬಾ ಇಷ್ಟ ಆಗ್ತಾರೆ?
2: ಮಂಜು ಮ್ಯಾಮ್.
1: ಮಂಜು ಮ್ಯಾಮ್? ಏನು ಹೇಳ್ಕೊಡ್ತಾರೆ ಮಂಜು ಮ್ಯಾಮು?
2: ABCD.
1: ಹಾಡು ಹೇಳ್ಕೊಡ್ತಾರ ಯಾರಾದರೂ ನಿಂಗೆ ಸ್ಕೂಲಲ್ಲಿ ಹೇಳ್ಕೊಡ್ತಾರಾ? ಯಾರು?
2: ರಮ್ಯಾ ಮ್ಯಾಮು.
1: ಓಕೆ, ಸ್ಕೂಲಲ್ಲಿ ಹಾಡು ಹೇಳ್ಕೊಡ್ತಾರಾ? ಓಕೆ. ಮನೇಲಿ ಯಾರು ಹೇಳ್ಕೊಡ್ತಾರ ಹಾಡು? ಅಮ್ಮ ಹೇಳ್ಕೊಡ್ತಾರಾ? ಕಲಿಯಕ್ಕೆ ಇಷ್ಟ ಹಾಡು ನಿಂಗೆ? ಓಕೆ, ಆಗ್ಲಿ. ಒಂದು 4-5 ಹಾಡು ಹೇಳಿದೆ ಅಲ್ವಾ? ಈಗಿನ ಒಂದು 4-5 ಹಾಡು ಹಾಡ್ತೀಯಾ?

0: ಪ್ರಾಂಜಲಿ, ಎಲ್ಲ ಹಾಡು ಹಾಡ್ತಾ ಇದೆಯಲ್ಲ, ಈ ಹಾಡನ್ನೆಲ್ಲ ಹಿಂಗಿಂಗೆ ಹಾಡಬೇಕು ಅಂತ ಹೆಂಗೆ ಗೊತ್ತಾಯ್ತು ನಿನಗೆ?
1: ಅಮ್ಮ ಹೇಳ್ಕೊಟ್ರು.
0: ಅಮ್ಮ ಹೇಳ್ಕೊಟ್ರ ಹಿಂಗಿಂಗೆ ರಾಗದಲ್ಲಿ ಹಾಡಬೇಕು, ಹಿಂಗೆ ಇರುತ್ತೆ ಅಂತ ಹೇಳ್ಕೊಟ್ರ? ಅಷ್ಟು ಜಲ್ದಿ ಕಲ್ತ್ಕೊಬಿಟ್ಟ ಇಷ್ಟು ಚಿಕ್ಕ ವಯಸ್ಸಿಗೆ ನೀನು? ಯಾಕೆ ನಿಂಗೆ ಆಡೋಕೆ ಇಷ್ಟನಾ?
1: ಹೌದು.
0: ಹೌದಾ? ಓಕೆ. ಹಾಡ್ತಾ ಹಾಡ್ತಾ ನೀನು ಈ ಸಾಧನೆ ಮಾಡಿದ್ಯಾ ಗೊತ್ತಾ ನಿನಗೆ? ಸಿಂಗಿಂಗಲ್ಲಿ ಗ್ರ್ಯಾಂಡ್ ಮಾಸ್ಟರ್ ತಗೊಂಡಿದ್ಯಾ ಗೊತ್ತಾ?
1: ಗೊತ್ತು.
0: ಯಾರು

0: ಕೊಟ್ಟರು ಗ್ರ್ಯಾಂಡ್ ಮಾಸ್ಟರ್ ಗೊತ್ತಾ ನಿನಗೆ? ಯಾರು ಕೊಟ್ಟಿದ್ದು?
1: ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್.
0: ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಕೊಟ್ರಾ? ಓಕೆ. ನೀನು ಹೋಗಿದ್ದೆ ಇಸ್ಕೋಬರಕ್ಕೆ?
1: ಮನೆಗೆ ಕಳಿಸ್ತಾರೆ.
0: ಮನೆಗೆ ಕಳಿಸಿದ್ರ? ನೀವು ಹೋಗ್ಲಿಲ್ವ ಅಲ್ಲಿಗೆ? ನೆಕ್ಸ್ಟ್ ಟೈಮ್ ಇನ್ನೊಂದು ಅಚೀವ್ ಮಾಡಿದಾಗ ಅಲ್ಲೇ ಹೋಗಿ ತಗೋಬರ್ಬೇಕು ಆಯ್ತಾ? ಇಷ್ಟು ಸಾಂಗ್ಸ್ ಎಲ್ಲ ಹಾಡ್ತೀಯಲ್ವಾ ನೀನು, ನಿಮ್ಮ ಸ್ಕೂಲ್ ಹೋಗ್ತೀಯಲ್ವಾ, ನೀನು ಈ ರೆಕಾರ್ಡ್ ಮಾಡಿದ್ಯ ಅಂತಂದ್ಮೇಲೆ ನಿನ್ನ ಫ್ರೆಂಡ್ಸ್ ಎಲ್ಲ ಇದಾರೆ ಅಂದಲ್ಲ, ಫ್ರೆಂಡ್ಸು ಮೇಡಮು ಹೆಚ್ ಎಮ್ ಪ್ರಿನ್ಸಿಪಲ್ ಎಲ್ಲ ಖುಷಿ ಪಟ್ರಾ? ಏನಂದ್ರು?
1: ವೆರಿ ಗುಡ್ ಪ್ರಾಂಜಲಿ.
0: ಈಗ ನಿನಗೆ ಯಾರು ಇಷ್ಟ ಆಗ್ತಾರೆ ನಿಮ್ಮ ಮನೇಲಿ? ಅಪ್ಪ ಅಮ್ಮ ಅಣ್ಣ ಇದಾನಲ್ವಾ, ಯಾರು ಇಷ್ಟ ಆಗ್ತಾರೆ? ಅಪ್ಪ. ಯಾಕೆ ಅಪ್ಪ ಇಷ್ಟ ಆಗ್ತಾರೆ? ಆಟ ಆಡಿಸ್ತಾರ? ಅಡುಗೆ ಮಾಡೋದೆಲ್ಲ ಅಮ್ಮ ತಾನೇ? ಪುಳಿಯೋಗರೆ ಬಿಸಿಬೇಳೆ ಬಾತು ಇವೆಲ್ಲ ಮಾಡೋದು ಯಾರು? ನಿಮ್ಮ ಅಪ್ಪನ ಅಮ್ಮನ? ಮತ್ತೆ ತಿನ್ಸೋದು ಯಾರು ನಿನಗೆ? ನಿನ್ನ ನೋಡ್ಕೊಳ್ಳೋದು ಯಾರು ಮನೇಲಿ? ಅಮ್ಮ. ಅಪ್ಪ ಇಷ್ಟ ಯಾಕಂಗೆ? ಕರೆಕ್ಟಾಗಿ ಲಾಸ್ಟ್ ಟೈಮ್ ಹೇಳ್ಬಿಡು, ಅಪ್ಪ ಇಷ್ಟನಾ ಅಮ್ಮ ಇಷ್ಟನಾ? ಅಮ್ಮ. ಚೇಂಜ್ ಮಾಡಿಬಿಟ್ಟೆ. ಇನ್ನು ಏನಾದರೂ ಅಚೀವ್ ಮಾಡಬೇಕು ಅಂತ ಆಸೆ ಇದೆಯಾ? ಈಗ 22 ಸಾಂಗ್ಸ್ ಆಡಿದ್ಯಾ ಅಲ್ವಾ, ಇನ್ನು ಬೇಕಾದಷ್ಟು ಆಡಬೇಕು ಅಂತ ಆಸೆ ಇದೆಯಾ?
1: ಇಲ್ಲ.
0: ಸಾಕ 22? ಇನ್ನು ಕಲಿಯಲ್ವಾ ನೀನು?
1: ಕಲಿತೀನಿ.
0: ಇನ್ನು ಕಲಿತೀಯಾ ಅಲ್ವಾ? ಇನ್ನು ನೆಕ್ಸ್ಟ್ ಇನ್ನೊಂದು 10-15 ದಿನ ಜಾಸ್ತಿ ಆಡಿದ್ರೆ 50 ಸಾಂಗ್ಸ್ ಆಡ್ಬೋದು ನೀನು. ಹೌದಾ?
1: ಹೌದು
0: ಅಲ್ವಾ? ಇನ್ನೊಂದು ರೆಕಾರ್ಡ್ ಮಾಡ್ಬೋದು. ಹೌದಾ?
1: ಹೌದು.
0: ಓಕೆ, ಹಿಂಗೆ ರೆಕಾರ್ಡ್ ಮಾಡ್ತಿರೋ ಆಯ್ತಾ? ಅಮ್ಮನ ಹತ್ರ ಮಾತಾಡಿಸ್ತೀನಿ ಈಗ, ಸರಿನಾ? ರಂಜಿತ್ ಅವ್ರಿಗೆ ಕೇಳಿದ್ರಿ ಮಗಳ ಮಾತುಗಳು ಮತ್ತು ಅವಳು ಹಾಡಿದ್ದ ಗೀತೆಗಳು ಹೆಂಗಿದೆ, ಆ ಹಾಡನ್ನ ಹಾಗೆ ಆಡುವಂತಹ ಪ್ರಯತ್ನ ಅಂತೂ ಖಂಡಿತ ಮಾಡ್ತಾ ಇದ್ದಾಳು. ಅವಳು ಸ್ಪಷ್ಟತೆ ಆಗಿರ್ಬೋದು, ರಾಗ ತಾಳ ಆಗಿರ್ಬೋದು, ಇದೆಲ್ಲ ಹೇಗೆ ಆಕೆಗೆ ಮನವರಿಕೆ ಆಯಿತು, ಹಿಂಗೆ ಹಾಡಬೇಕು, ಇಷ್ಟೇ ರಾಗದಲ್ಲಿ ಹಾಡಬೇಕು, ಇಷ್ಟೇ ಲೆವೆಲಲ್ಲಿ ಹಾಡಬೇಕು ಅನ್ನೋದು ಹೆಂಗೆ?
2: ಸರ, ನೀವೀಗ ಒಂದು ಹಾಡು ಹಾಕಿದ ತಕ್ಷಣ ಅವಳಾಗಲೇ ಹಮ್ಮಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಒಂದು
0: ಯಾವುದೇ ಗೀತೆ ಆದ್ರೂ
2: ಯಾವುದೇ, ಈಗಲೂ ಬೇಕಾದ್ರೆ ನೀವು ಹಿಂದಿನೂ ಹಾಡ್ತಾಳೆ, ಅವಳು ತಮಿಳು ಹಾಡ್ತಾಳೆ, ತೆಲುಗು ಹಾಡ್ತಾಳೆ, ಮನೇಲಿ ನಾವು ಯಾವ ಸಾಂಗ್ ಹೊಡ್ತೀವಿ ಎಲ್ಲನೂ ಹಾಡ್ತಾಳೆ. ನಾನೇನು ಅವಳಿಗೆ ರಾಗ ತಾಳ ನಾನೇನು ಹೇಳ್ಕೊಡಲ್ಲ ಸರ್, ನನ್ನ ಕೆಲಸ ಏನಿದ್ರೊಳಗೆ ಕನ್ನಡ ಲಿರಿಕ್ಸ್ ಕರೆಕ್ಟ್ ಮಾಡೋದಷ್ಟೇ ನನ್ನ ಕೆಲಸ. ಒಂದು ಹಾಡಾಕಿ ಬಿಟ್ಬಿಟ್ರೆ ಮುಗೀತು, ಫುಲ್ ಎಲ್ಲಿ ಸ್ಟಾರ್ಟ್ ಮಾಡ್ಬೇಕು ಎಲ್ಲಿ ಎಲ್ಲ ಅವಳೇ ಕಲ್ತ್ಬಿಟ್ಟಿರ್ತಾಳೆ, ಅದರಲ್ಲೂ ಅರ್ಧಕ್ಕರ್ಧ ಲಿರಿಕ್ಸ್ ಅವಳೇ ಕಲ್ತ್ಬಿಟ್ಟಿರ್ತಾಳೆ ಸರ್. ನನ್ನ ಕೆಲಸ ಅದು ಪದ ಕರೆಕ್ಟಾಗಿ ಹಾಡ್ತಿದ್ದಾಳ ನೋಡೋದು, ಬರೀ ನಂದು ಬರೀ ಲಿರಿಕ್ಸ್ ಹೇಳ್ಕೊಡೋದು ಅಷ್ಟೇ ಸರ್ ನನ್ನ ಕೆಲಸ, ಮಿಕ್ಕಿದ್ದೆಲ್ಲ ಅವಳೇ ಮಾಡ್ತಾಳೆ. ಈಗ ಮೊನ್ನೆ ಒಂದು ಸಾಂಗ್ ಹಾಕಿದ್ದೆ, ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾಳೆ, ನನ್ನದೇನು ಹೇಳ್ಕೊಡೋದು.
0: ಎಷ್ಟು ದಿನ ಬೇಕಾಗುತ್ತೆ ಈಗ ಒಂದು ಸಾಂಗ್ ಅಂತೇಳಿ? ಯಾವ್ದಾದ್ರು ಒಂದು ಸಾಂಗ್ನ ನಾವು ಪ್ಲೇ ಮಾಡ್ತೀವಿ, ಆ ಸಾಂಗ್ ಕಲೀಲಿಕ್ಕೆ ಒಂದು ದಿನ ಬೇಕಾ ಜಾಸ್ತಿ ದಿನ ಬೇಕಾ?
2: ಇಲ್ಲ ಸರ್, ಅವಳಿಗೆ 2-3 ಅವರ್ಸ್ ಸಾಕು.
0: ಅಷ್ಟೇ ಸಾಕು?
2: ಅಷ್ಟೇ ಸಾಕು ಸರ್.
0: ಹಾಡ್ತಾ ಹೋಗ್ತಾಳ?
2: ಹಾಡ್ತಾ ಹೋಗ್ತಾಳೆ ಸರ್.
0: ಓಕೆ, ಅವಳಿಗೆ ನೆಕ್ಸ್ಟ್ ಹಾಡು ಹೋಗ್ತಿರಲ್ಲ ಅದೇ ಹಾಡನ್ನ ಪ್ರಾಕ್ಟೀಸ್ ಮಾಡಿಸ್ತೀರಾ?
2: ಇಲ್ಲ ಸರ್, ನಾನು ಅಂದ್ರೆ ನೋಡ್ತೀನಿ, ಅವಳಿಗೆ ಮಕ್ಕಳು ಹಾಡೋ ಸಾಂಗ್ಸ್ ಆದರೆ ಪ್ರಾಕ್ಟೀಸ್ ಮಾಡಿಸ್ತೀನಿ, ಇಲ್ಲ ಅಂದ್ರೆ ಅವಳಿಗೆ ಸ್ವಲ್ಪ ಈಗ ರಾಕ್ ಸಾಂಗ್ಸ್ ಎಲ್ಲ ಇಷ್ಟ, ಈಗ ಬರ್ತಾ ಬರ್ತಾ ದೊಡ್ಡವಳಾಗ್ತಾ, ಬಟ್ ಮೊದಲೆಲ್ಲ ದೇವ್ರ ಸಾಂಗು ಕನ್ನಡ ಸಾಂಗ್ಸ್ ಎಲ್ಲ ಕೇಳ್ತಿದ್ಲು, ಬಟ್ ಅವ್ಳಿಗೆ ಇಷ್ಟ ಆಗಿಬಿಟ್ರೆ ಹಾಡಿಸ್ತೀನಿ ಸರ್. ನಾನು ಅವಳ ಸರ್ಕೊ ಸುಮ್ಮನೆ ಹಾಡೋದು, ಬಟ್ ಅದೇನು ರೆಕಾರ್ಡ್ ಗಿಕಾರ್ಡ್ ಮಾಡಿಸಲ್ಲ, ಸುಮ್ಮನೆ ಹಾಡ್ತೀವಿ ಅಷ್ಟೇ ಸರ್.
0: ಓಕೆ, ಈ ಬುಕ್ ಆಫ್ ರೆಕಾರ್ಡ್ಸ್ಗಳೆಲ್ಲ ನೀವೇನು ಹೆಸರು ನಮೂದು ಮಾಡಿದ್ದಾರೆ ಎಲ್ಲ, ಅದರಿಂದ ಅವಾರ್ಡ್ ಕೂಡ ಪಡ್ಕೊಂಡಿದ್ದಾಳಲ್ಲ, ಅದು ಹೇಗೆ, ಅದ್ರ ಬಗ್ಗೆ ಒಂದೆರಡು ಮಾಹಿತಿ ಕೊಡ್ಬೋದ? ಹಾಂ
2: ಸರ್.
0: ಅಂದರೆ ಇಂತಿಂಥದ್ದು ರೆಕಾರ್ಡ್ ಮಾಡಬಹುದು ಅನ್ನುವ ಕಲ್ಪನೆಯೇ ಇರಲ್ಲ, ಈ ಥರದಲ್ಲೂ ರೆಕಾರ್ಡ್ ಮಾಡ್ಬೋದಾ, ಆಮೇಲೆ ಇನ್ನು ಭಾಳಷ್ಟು ಜನ ಬೇರೆ ಬೇರೆ ರೀತಿಯೆಲ್ಲ ರೆಕಾರ್ಡ್ ಮಾಡ್ತಾರೆ, ಅದು ಹೇಗೆ, ಅದನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ, ತಿಳ್ಕೊಳ್ಳೋದು ಹೇಗೆ? ಯಾಕೆಂದರೆ ಈ ಕಾರ್ಯಕ್ರಮದ ಮುಖಾಂತರ ಭಾಳಷ್ಟು ಪೇರೆಂಟ್ಸ್ ಕೂಡ ಅವರು ಕೂಡ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ, ಆ ಮಕ್ಕಳದ್ದು ಟ್ಯಾಲೆಂಟ್ ಇರುತ್ತೆ, ಅದು ಏನು ಮಾಡಬೇಕು, ಹೆಂಗೆ ಮಾಡಬೇಕು, ಅಪ್ರೋಚ್ ಮಾಡೋದು ಹೇಗೆ, ಇದನ್ನು ಹೇಗೆ ನಾವು ಆಯ್ಕೆ ಮಾಡ್ಕೊಳ್ಳೋದು, ಅದನ್ನು ಹೇಗೆ ಸೆಲೆಕ್ಟ್ ಮಾಡಿ ಕಳಿಸೋದು, ಕಾಂಟ್ಯಾಕ್ಟ್ ಮಾಡೋದು ಯಾರನ್ನ, ಅದ್ರ ಬಗ್ಗೆ ಹೇಳ್ತೀರಾ?
2: ತುಂಬಾನೇ ಈಸಿ ಸರ್. ಈಗ ಮೊದಲಿಗಿಂತ ಈಗ ಟೆಕ್ನಾಲಜಿ ಇದಾಗಿರೋದ್ರಿಂದ ಈಗೆಲ್ಲ ವಾಟ್ಸಪ್ ಅಲ್ಲೇ ನಾವು ಕಾನ್ವರ್ಸೇಷನ್ ಮಾಡ್ಬೋದು. ಸೊ ಗೂಗಲ್ ಅಲ್ಲಿ ಹೋಗಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅಂತ ಟೈಪ್ ಮಾಡಿದ್ರೆ ಅಲ್ಲಿ ಸರ್ಚ್ ಅಂತ ಬರುತ್ತೆ. ನಿಮ್ಮ ಮಗು ಯಾವ್ದ್ರಲ್ಲಿ, ಈಗ ಸಿಂಗಿಂಗ್ ಅಲ್ಲಿ ಇದ್ರೆ ಸಿಂಗಿಂಗ್ ಅಂತ ಹೊಡೆದ್ರೆ ಒಬ್ಬಳ ಹೆಸರೇ ಬರೋದು. ಸೊ ಇನ್ ಬೇರೆ ಈಗೆಲ್ಲ ಜಾಸ್ತಿ ಮಕ್ಳಿಗೆ ಅವರು ಫ್ರೂಟ್ಸ್ ವೆಜಿಟೇಬಲ್ಸ್ ಅದೇ ತುಂಬಾ ಕಂಟಿನ್ಯೂಸ್ ಆಗಿ ಜಾಸ್ತಿ ಮಾಡಿಸಿದ್ರೆ, ಈಗ ಹೆಂಗ್ ಮಾಡಿಸಿದ್ರೆ ಅಂದ್ರೆ 1 ಸೆಕೆಂಡ್ 2 ಸೆಕೆಂಡ್ಸ್ ಆ ತರ ಮಾಡಿಸಿದ್ರಿಂದ ತುಂಬಾ ಕಾಂಪಿಟೇಷನ್ ಆ ರೆಕಾರ್ಡ್ ಅಲ್ಲಿ ತುಂಬಾ ಜಾಸ್ತಿ ಇದೆ. ಸೊ ನಮ್ಮ ಪೇರೆಂಟ್ಸ್ ಹೇಳೋದು ಇಷ್ಟೇ, ಮಕ್ಕಳಿಗೆ ಅವ್ರದ್ದೇನು ಪ್ಲಸ್ ಪಾಯಿಂಟ್ ನೋಡಿ ಆ ರೆಕಾರ್ಡ್ ಅಲ್ಲಿ ಸರ್ಚ್ ಆಪ್ಷನಲ್ಲಿ ಹೋಗಿ ಅವ್ರೇನು ಮಕ್ಕಳು ಏದ, ಈಗ ನನ್ನ ಮಗಳು ಸಿಂಗಿಂಗಲ್ಲಿ, ನಾನು ಸಿಂಗಿಂಗ್ ಅಂತ ಹೊಡೆದೆ, ಸಿಂಗಿಂಗ್ ರಿಲೇಟೆಡ್ ಯಾವುದು ರೆಕಾರ್ಡ್ ಇರಲಿಲ್ಲ, ಇದ್ದಿದ್ದು ಒಂದು ರೆಕಾರ್ಡ್ ಏನಂದರೆ ಅವ್ರು ತುಂಬ ದೊಡ್ಡವರು, ಅವರು ಆರ್ಕೆಸ್ಟ್ರಾದಲ್ಲಿ ಹಾಡಿರೋ ಒಂದು ರೆಕಾರ್ಡ್ ಇತ್ತಷ್ಟೇ. ಸೊ ಅವ್ರು ಕನ್ನಡ ಸಾಂಗ್ಸ್ ಅಲ್ಲ, ಮಾಮೂಲಿ ಆರ್ಕೆಸ್ಟ್ರಾ ಆಡಿರೋ ರೆಕಾರ್ಡ್ ಒಂದೇ ಇತ್ತು, ಅದು ಬಿಟ್ಟರೆ ಈಗ ಇವಳದೇ ಸಿಂಗಿಂಗ್ ಕನ್ನಡ ಸಾಂಗ್ಸ್ ಅಂದರೆ ಅವಳು ಒಬ್ಬಳದೇ ಬರೋದು. ಸೊ ಆ ಥರ ಅವ್ರ ಮಗ್ಳಿಗೆ ಏನು ಟ್ಯಾಲೆಂಟ್ ಇದೆ ಅಂತ ಫಸ್ಟ್ ಸರ್ಚ್ ಮಾಡೋರು ತಿಳ್ಕೊಬೇಕು, ತಿಳ್ಕೊಂಡಾಗ ಅಲ್ಲಿ ಬರುತ್ತೆ ಬೇರೆ ಮಕ್ಕಳೇನಾದ್ರು ಮಾಡಿದರೆ ಅದು ಇನ್ಫಾರ್ಮೇಷನ್ ಬರುತ್ತೆ. ಸೊ ಎಷ್ಟು ಸೆಕೆಂಡ್ಸು ಎಷ್ಟು ಏನು ಅಂತೆಲ್ಲ ಅಲ್ಲಿ ತಿಳ್ಕೊಂಡು ಅವ್ರ ಮಕ್ಕಳಿಗೆ ಅದಕ್ಕಿಂತ ಅವರು ಕಮ್ಮಿ ಮಾಡಿ ಅಲ್ಲೇ ಸರ್ ನೀವು ಅದು ವೆಬ್ಸೈಟ್ ಓಪನ್ ಮಾಡ್ತಿದ್ದಂಗೆ ಅವರೇ ಅಲ್ಲಿ ಕಾಂಟ್ಯಾಕ್ಟಸ್ ಅಂತ ಬರುತ್ತೆ, ಡೈರೆಕ್ಟ್ ಅದು ಕ್ಲಿಕ್ ಮಾಡ್ತಿದ್ದಂಗೆ ವಾಟ್ಸಪ್ಗೆ ಹೋಗುತ್ತೆ. ಸೊ ಅಲ್ಲೇ ಅವ್ರು ಕೇಳ್ತಾರೆ ಏನು ಎತ್ತು ಇನ್ಫಾರ್ಮೇಷನ್ನು ನಿಮ್ಮ ಮಗು ಏನು ಹೇಳಿ ಅಂತ, ಆಮೇಲಿಂದ ಅವ್ರ ಕಡೆಯಿಂದಾನೆ ನಿಮಗೆ ಕಾಲ್ ಬರುತ್ತೆ. ಕಾಲ್ ಬಂದಾಗ ಈತ ನಮ್ಮ ಮಗಳದ್ದು ಈ ಥರ ಇದೆ ಅಂದಾಗ ಅವಾಗ ಹೇಳ್ತಾರೆ ಫಸ್ಟು ಪ್ರೂಫ್ಗೆ ಈಗ ಕನ್ನಡ ಸಾಂಗ್ಸ್ ಆಡಿಸ್ತೆ, ಅವ್ರಿಗೆ ಕನ್ನಡ ಗೊತ್ತಿಲ್ಲ, ಫಸ್ಟ್ ಅವರು ಇವಳು ಹಾಡಿರೋ ಒಂದು ಸ್ವಲ್ಪ ಸಾಂಗ್ಸ್ ಕಳಿಸ್ಕೊಡಿ, ಆಮೇಲಿಂದ ಲಿರಿಕ್ಸ್ ಎಲ್ಲ ನೀಟಾಗಿ ನಮಗೆ ಮಾಮೂಲಿ ಎಕ್ಸೆಲ್ ಶೀಟಲ್ಲೆಲ್ಲ ನೀಟಾಗಿ ಲಿರಿಕ್ಸ್ ಹಾಕಿ ಯಾವ್ಯಾವ ಸಾಂಗ್ ಏನೇನಾಗ್ತಾರೆ ಎಲ್ಲ ಕಳಿಸ್ಕೊಡಿ ಅಂತೆಲ್ಲ ಇನ್ಫಾರ್ಮೇಷನ್ ಕೇಳಿದರು. ಫಸ್ಟ್ ಎಲ್ಲ ಕಳಿಸ್ಕೊಟ್ಟು ಇವಳು ಹಾಡಿದ ಒಂದೆರಡು

0: ನೋಡ್ ಸಾಂಗ್ ಇಷ್ಟ ಆಗಿ ಅಮ್ದ ಲೈವ್ ಅಲ್ಲಿ ಬಂದು ಕಂಟಿನ್ಯೂಸ್ ಆಗಿ ನಾವು ಹಾಡ್ಸಿ ಈ ತರ ನಮ್ ರೆಕಾರ್ಡ್ ಆಯ್ತು. ಈಗ ಸರ್ ಇನ್ನೂ ರೆಕಾರ್ಡಿಂಗ್
1: ಖರ್ಚಾಗುತ್ತಾ ತುಂಬಾ?
0: ಏನಿಲ್ಲ ಸರ್, ಸ್ಟಾರ್ಟಿಂಗ್ ರೆಕಾರ್ಡಿಂಗ್ಗೆ ಏನು ಖರ್ಚಾಗಲ್ಲ ಸರ್, ರೆಕಾರ್ಡಿಂಗ್ಗೆ ಯಾವ್ದೇ ತರ ದುಡ್ಡಿಲ್ಲ. ಸೊ ಅದು ರೆಕಾರ್ಡ್ ರೆಕಾರ್ಡ್ ಸೊ ಅವ್ರದ್ದು ಮೇಲ್ ಅಲ್ಲಿ ಕನ್ಫರ್ಮೇಶನ್ ಬರುತ್ತೆ, ಎಲ್ಲ ಬರುತ್ತೆ, ಆ ಕನ್ಫರ್ಮೇಶನ್ ಕೂಡ ಇಟ್ಕೋಬಹುದು. ಅದಕ್ಕೇನು ಯಾವ್ದೇ ತರದ ದುಡ್ಡು ಕೊಡಂಗಿಲ್ಲ. ನಿಮ್ಗೆ ಮೆಡಲ್ ಬೇಕು, ಸರ್ಟಿಫಿಕೇಟ್ ಬೇಕು ಅಂದ್ರೆ ಅವರು ಎಷ್ಟು ಅವ್ರದ್ದು ಈಗ ರೀಸೆಂಟ್ ಆಗಿ ಎಷ್ಟು ಪ್ರೈಸ್ ಇರುತ್ತೋ ಅದು ಹೇಳ್ತಾರೆ, ಅದು ಕೊಟ್ರೆ ಮೆಡಲ್ ಇದನ್ನ ಅವರು ನಮಗೆ ಕೊರಿಯರ್ ಮುಖಾಂತರ ಕಳ್ಸಿಕೊಡ್ತಾರೆ. ಬೇಕಾದ್ರೆ ಇದನ್ನ ಅವ್ರು ಕೊರಿಯರಲ್ಲೂ ಕಳಿಸಲ್ಲ ಸರ್, ಬೇಕಾದ್ರೆ ನಮ್ಮ ಅಲ್ಲೇ ಅವ್ರದ್ದು ಫರೀದಾಬಾದ್ ಸಮಥಿಂಗ್ ಅವ್ರದ್ದು ಯಾವುದು ಹೆಡ್ ಕ್ವಾರ್ಟರ್ಸ್ ಇದೆ ಅಲ್ಲಿಗೆ ಬನ್ನಿ ಅಂತಲೂ ಕೂಡ ಕರೆದ್ರು ಸರ್. ನಾವಲ್ಲಿ ಹೋಗೋದು ಬೇಡ ಅಂದ್ಬಿಟ್ಟು ಇಲ್ಲೇ ತರಿಸ್ಕೊಂಡ್ವಿ ಸರ್. ಬೇಕಾದ್ರೆ ಅವರೇ ಅಲ್ಲೇ ಕರೆದು ಅವ್ರದೇ ಏನು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಏನು ಹೆಡ್ ಕ್ವಾರ್ಟರ್ಸ್ ಇದೆ ಅಲ್ಲೇ ಕರೆದು ಅಲ್ಲೇ ಕೂಡ ಮೆಡಲ್ ಹಾಕಿ ಆಲ್ಮೋಸ್ಟ್ ಇವಳು ಹಿಂದಿ ಚಾನಲಲ್ಲೆಲ್ಲ ಬಂದಿದ್ಲು ಸರ್. ನಮ್ಗೆ ಅವಾಗ ಗೊತ್ತಾಗಲಿಲ್ಲ ನಮಗೆ ಹೇಗೆ ಅಪ್ರೋಚ್ ಮಾಡೋದು ಎಲ್ಲ ಕಡೆ ಅಂತ. ಸೊ ಅವಳು ಆಗಲೇ 2 ಇಯರ್ಸ್ 8 ಮಂತ್ಸಲ್ಲಿ ಹಿಂದಿ ಚಾನಲಲ್ಲ ಅವರೇ ಟೆಲಿಕಾಸ್ಟ್ ಎಲ್ಲ ಮಾಡಿದ್ರು, ಈ ಥರ ರೆಕಾರ್ಡ್ ಬಂದಿಲ್ಲ. ಬೇಕಂದರೆ ಬೇಕಾದ್ರೆ ಅಲ್ಲೇ ಹೋಗು ಕೂಡ ನಾವು ಕಲೆಕ್ಟ್ ಮಾಡ್ಕೊಂಡು ಬರ್ಬೋದು ಸರ್. ಬೇಡ ನಮ್ಗೆ ಅಷ್ಟು ದೂರ ಬರೋಕ್ಕಾಗಲ್ಲ ಅಂದರೆ ಅವರೇ ನಮಗೆ ಕೊರಿಯರಲ್ಲಿ
1: ಕಳಿಸ್ಕೊಡ್ತಾರೆ. ಸ್ವಲ್ಪ ಹುಡುಕುವಂಥದ್ದು ಕೆಲಸ ಮಾಡಬೇಕು.
0: ಹೌದು ಸರ್.
1: ಆಮೇಲೆ ಅಂದರೆ ನಿಮ್ಗೆ ಎಲ್ಲ ಮಾಹಿತಿ ಕೂಡ ಅಲ್ಲೇ ಸಿಕ್ಬಿಡುತ್ತೆ?
0: ಎಲ್ಲ ಸಿಕ್ಬಿಡುತ್ತೆ.
1: ಓಕೆ, ಟೆಕ್ನಾಲಜಿ ಭಾಳ ಮುಂದುವರೋದ್ರಿಂದ ಎಲ್ರಿಗೂ ಸಿಗುವಂಥದ್ದೇ?
0: ಹೌದು ಸರ್.
1: ಕೆಲವರಿಗೆ ಮಾತ್ರ ಸಿಗುತ್ತೆ,
0: ಕೆಲವರು ಮಾತ್ರ ಸಿಗಲ್ಲ. ರೆಕಾರ್ಡಿಂಗ್ಸ್ ಜಾಸ್ತಿ ಆಗಿದೆ ಸರ್. ಬೇಕಾದ್ರೆ ಫಸ್ಟ್ ನನ್ನ ಮಗಳು ಮಾಡಿದಾಗ ಓಪನ್ ಮಾಡಿದ್ರೆ 1-2 ಮಕ್ಕಳುಗಳು ನೋಡ್ತಿದ್ದೆ. ಈಗ ರೀಸೆಂಟ್ ಆಗಿ ಓಪನ್ ಮಾಡಿದ್ರೆ ಬರೀ ಮಕ್ಕಳುಗಳೇ ಸರ್, ಅಂದ್ರೆ ಆಲ್ಮೋಸ್ಟ್ ಎಲ್ಲ ಪೇರೆಂಟ್ಸ್
1: ಅಪ್ರೋಚ್ ಮಾಡ್ತಾ ಇದಾರಲ್ವಾ? ಅಂದ್ರೆ ಏನಂದ್ರೆ ಒಂದು ಉದ್ದೇಶ ಆ ಮಕ್ಕಳ ಟ್ಯಾಲೆಂಟ್ಗಳನ್ನ ಹೊರಗಡೆ ಪ್ರಪಂಚಕ್ಕೆ ಶೋಕೇಸ್ ಮಾಡುವಂಥದ್ದು. ಈಗ ಎಲ್ಲ ಮಕ್ಕಳು ಟ್ಯಾಲೆಂಟ್ ಇರುತ್ತೆ, ಆ ಟ್ಯಾಲೆಂಟ್ ಯಾವ ಟ್ಯಾಲೆಂಟನ್ನು ಅರ್ಥ ಮಾಡ್ಕೊಳ್ಳೋವಂಥದ್ದು ಮೊದಲು ಪೇರೆಂಟ್ಸ್ ಆಗಿರ್ಬೋದು, ಇಲ್ಲಾಂತಂದರೆ ಶಾಲೆಗಳಲ್ಲಿ ಅವರ ಟೀಚರ್ಸ್ ಆಗಿರ್ಬೋದು, ಅದನ್ನು ತಿಳ್ಕೊಂಡು ಸ್ವಲ್ಪ ಅಪ್ರೋಚ್ ಮಾಡಿ ನಾವು ಗೈಡೆನ್ಸ್ ಕೊಡ್ತಾ ಹೋದ್ರೂ ಕೂಡ ಏನಾದರೂ ಒಂದು ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಲ್ಲ. ಆ ನಿಟ್ಟಿನಲ್ಲಿ ನಿಮ್ಮ ಪ್ರೋತ್ಸಾಹ ಮಗಳಿಗೆ ಚೆನ್ನಾಗಿದೆ. ಓಕೆ, ಏನು ಮಾಡಿಸ್ಬೇಕು ಅಂತಿದ್ದೀರಿ ಮಗಳನ್ನ?
0: ಸರ್ ಅವಳಿಗೀಗ ಸದ್ಯಕ್ಕೆ ಸಿಂಗಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಸಿಂಗಿಂಗು. ಫ್ಯೂಚರಲ್ಲಿ ಅವಳು ಏನು ಮಾಡಬೇಕಂತಾಳೆ ಅದು ಸರ್ ನಮ್ಮ ಕಡೆಯಿಂದ ಏನು ಪ್ರೆಷರ್ ಇಲ್ಲ. ಅವಳು ತುಂಬ ಚೆನ್ನಾಗಿದೆ ಸರ್, ಅವಳು ಅಬಾಕಸ್ ಕ್ಲಾಸ್ಗೆ ಹೋಗ್ತಾಳೆ, ಮತ್ತು ಅವಳು ತುಂಬ ಫಾಸ್ಟ್ ಇದ್ದಾಳೆ ಸರ್. ಅವಳು ಅಂದರೆ ಬ್ರೈನ್ ಅವಳದು ನಮಗಿಂತ ತುಂಬ ಫಾಸ್ಟಾಗಿ ವರ್ಕ್ ಆಗುತ್ತೆ. ನಾವು ಹಿಂಗೆ ಹೇಳ್ಕೊಟ್ಟಂತ ಅವಳು ಮರೆಯಲ್ಲ. ಈಗ ನಾನು ಇಳಿದು ರೆಕಾರ್ಡ್ ಬಂದು 2 ಇಯರ್ಸ್ ಆಯಿತು, ನಾವು ಪ್ರಾಕ್ಟೀಸ್ ಮಾಡಿಸೋದು ಬಿಟ್ಟೇ ಬಿಟ್ಟಿದ್ವಿ. ನಾವು ಸ್ವಲ್ಪ ಕನ್ಸ್ಟ್ರಕ್ಷನ್ ಮನೆ ಕಟ್ಟೋದು ಅಲ್ಲಿ ಶಿಫ್ಟ್ ಆಗೋದು ಅದೇ ಆಗೋಯ್ತು 2 ಇಯರ್ಸಿಂದ. ಇಲ್ಲಿ ಎಷ್ಟು ಸಾಂಗಿಗೆ ಹಾಡ್ತಿದ್ದಾಳೆ ಅದು ನಾವು ತುಂಬ ಪ್ರಾಕ್ಟೀಸು ಮಾಡಿಸಲಿಲ್ಲ, ಏನಿಲ್ಲ ತುಂಬ ದಿನಾನೇ ಆಗೋಗಿತ್ತು. ಈಗ ರೀಸೆಂಟಾಗಿ ಇಲ್ಲಿ ಬರ್ತೀವಿ ಅಂದಾಗ ಸುಮ್ಮನೆ ನೋಡೋಣ ಅಂತ ಚೆಕ್ ಮಾಡಿದ್ರೆ ಅವಳು ಎಲ್ಲ ಹಾಡು ಹಾಡ್ತಾಳೆ ಸರ್. ಸೊ ಅವಳದು ಮೆಮೊರಿ ತುಂಬ ಚೆನ್ನಾಗಿದೆ ಸರ್. ಮೆಮೊರಿ ರಿಲೇಟೆಡ್ ಏನಾದ್ರು ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಸರ್.
1: ಸಿಂಗಿಂಗಲ್ಲಿ ಏನಾದ್ರು ಕಂಟಿನ್ಯೂ ಮಾಡಿಸ್ಬೇಕು ಅಂತ ಆಸೆ ಇದೆಯಾ?
0: ಹಾಂ ಸರ್, ಈಗ ಫಸ್ಟು ಈಗ ಸೆಟ್ಲ್ ಆಗಿದ್ದೀವಿ, ಅಲ್ಲಿ ಸುತ್ತಮುತ್ತ ನೋಡಿಬಿಟ್ಟು ಒಂದು ಒಳ್ಳೆ ಮ್ಯೂಸಿಕ್ ಕ್ಲಾಸಿಗೆ ಸೇರ್ಸೋಣ ಅಂತ ಅಂದ್ಕೊಂಡಿದ್ದೀವಿ ಸರ್. ಅವಳಿಗೆ ಇಂಟ್ರೆಸ್ಟ್ ಇದ್ರೆ ಕಂಟಿನ್ಯೂ ಮಾಡೋಣ ಅನ್ಕೋ.
1: ನಿಮ್ಗೆ ಇನ್ನೊಬ್ಬ ಮಗನು ಕೂಡ ಇದನ್ನಲ್ಲ, ಅವ್ನಿಗೆ ಈ ತರ ಆಸಕ್ತಿಗಳು ಯಾವುದು
0: ಇಲ್ಲ ಸರ್? ಅವನು ಇವಳಿಗಿಂತಾನೆ ಅವ್ನು ಇನ್ನೂ ಚಿಕ್ಕ ವಯಸ್ಸಲ್ಲೇ ಆಡ್ತಿದ್ದೆ ಸರ್. ಆಮೇಲೆ ನಾನು ಮತ್ತೆ ಜಾಬ್ಗೆ ಹೋದೆ, ತುಂಬ ಚಿಕ್ಕವನಿದ್ದಾಗ ಇವಳಿಗಿಂತ ಚಿಕ್ಕವನಿದ್ದಾಗ ಅವ್ನು ತುಂಬ ಚೆನ್ನಾಗಿ ಆಡ್ತಿದ್ದ. ಅವಾಗೆಲ್ಲ ನಂಗೆ ಗೊತ್ತಿರಲಿಲ್ಲ ಸರ್ ಈ ಥರ ಏನಾದ್ರು ಮಾಡಿಸ್ಬೋದು ಅನ್ನೋದು ಇರಲಿಲ್ಲ. ಇವಳು ಹುಟ್ಟಿದ ಮೇಲೆ ಸ್ವಲ್ಪ ನಾನು ಬ್ರೇಕ್ ತೊಗೊಳ್ಳೋಣ ಅಂತ ಕೆಲಸ ಯಾವಾಗ್ಬಿಟ್ಟೆ, ಅವಾಗ ನನಗೆ ಅನ್ನಿಸ್ತು ಏನಾದ್ರು ಮಾಡಿಸೋಣ ನನ್ನ ಮಗಳಿಗೆ. ಮತ್ತು ನಾವೀಗ ಇರಲ್ಲ ಸರ್, ಮಕ್ಕಳು ಕನ್ನಡ ಇದ್ದಂಗೆ ನಾವು ಫೋನ್ ನೋಡ್ತಾ ಕೂತ್ಕೊಂಡ್ರೆ ಅವರು ಫೋನೇ, ನಾವು ಟಿ ವಿ ನೋಡಿದ್ರೆ ಅವರು ಟಿ ವಿ, ಅದ್ರ ಬಂದು ನಾವು ಹಾಡಿದ್ರೆ ಅವಳು ಆಡ್ತಾಳೆ ಅನ್ನೋದು ಕೇಳೋದು ಇಲ್ಲೇ ಲೈವ್ ಎಕ್ಸಾಂಪಲ್ ಸರ್. ಅದಕ್ಕೆ ಪೇರೆಂಟ್ಸ್ ಹೇಳೋದಿಷ್ಟೇ, ಸ್ವಲ್ಪ ಆದಷ್ಟು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವ್ರಿಗೆ ಏನು ಇಷ್ಟ ಏನು ಇಷ್ಟ ಆಗಲ್ಲ ಅಂತ ತಿಳ್ಕೊಂಡ್ರೆ ಸರ್ ಏನು ಬೇಕಾದ್ರೂ ರೆಕಾರ್ಡ್ ಮಾಡಿಸ್ಬೋದು ಸರ್.
1: ಓಕೆ, ಭಾಳ ಸಂತೋಷ ರಂಜಿತಾ ಅವರೇ. ಹೇಗೆ ಸಾಧನೆ ಮಾಡ್ಕೊಂಡು ಮೊದಲು ಹೇಗೆ ಪ್ರೋತ್ಸಾಹ ಪೋಷಕರಿಂದ ಬೇಕು, ಭಾಳ ಚೆನ್ನಾಗಿ ಹೇಳಿದ್ರಿ. ಈಗ ಕೊನೆಯದಾಗಿ ನಾನು ಮಾತಾಡಿಸ್ತೀನಿ ಪ್ರಾಂಜಲಿನ. ಪ್ರಾಂಜಲಿ, ಇನ್ನೊಂದು 2-3 ಸಾಂಗ್ ಆಡ್ತೀಯ ಯಾವ್ದಾದ್ರೂ? ಯಾವ್ದು ಆಡ್ತೀಯಾ? ಒಂದು 3 ಸಾಂಗ್ ಆಡ್ಬಿಡು. ನಿನ್ನ ಸಾಂಗ್ ಕೇಳೋಕ್ಕೆ ನಮ್ಮ ಕೇಳಿದ್ರು ಕಾಯ್ತಾ ಅವರೇ. ಹ್ಞೂ,

0: ಪ್ರಕ್ಕಿ
1: ಪ್ರಾಂಜಲಿ ಭಾಳ ಚೆನ್ನಾಗಿ ಹಾಡಿದೆ, ಭಾಳ ಚೆನ್ನಾಗಿ ಮಾತಾಡಿದೆ, ಆಯ್ತಾ? ಹಿಂಗೆ ಅಚೀವ್ ಮಾಡ್ತಾ ಇರಬೇಕು. ಬುಕ್ ಮಾಡ್ತೀಯಾ? ಇನ್ನೊಂದು ಸ್ವಲ್ಪ ದೊಡ್ಡವಳಾದಾಗ ಇನ್ನೂ ಜೋರು ಜಾಸ್ತಿ ಮಾತಾಡಬೇಕು, ಆಯ್ತಾ? ಮಾತಾಡ್ತೀಯಾ? ಈಗ ಇನ್ನೂ 4.5 ವರ್ಷ ಅಲ್ವಾ, ಇನ್ನೊಂದು ಸ್ವಲ್ಪ ವರ್ಷ ಆಗ್ತಿದ್ದಂಗೆ 5 ವರ್ಷ ಆಗುತ್ತೆ, ಆಮೇಲೆ 6 ವರ್ಷ ಆಗುತ್ತೆ, ಆಮೇಲೆ 7 ವರ್ಷ ಆಗುತ್ತೆ ಅಲ್ವಾ? ಇನ್ನು ದೊಡ್ಡವಳಾಗ್ತಾ ಆಗ್ತಾ ಇನ್ನೂ ಜಾಸ್ತಿ ಹಾಡು ಹೇಳ್ತೀಯ, ಆಮೇಲೆ ಜಾಸ್ತಿ ಮಾತಾಡ್ತೀಯ. ಓಕೆ, ವೆರಿ ಗುಡ್. ಕೇಳಿದ್ರೆ ಕೇಳಿದ್ರ ಇದುವರೆಗೂ ನಮ್ಮ ಮೈಸೂರಿನ ಪ್ರಾಂಜಲಿ ರಾಜ್ ಎ ಮಾತುಗಳನ್ನು ಕೇಳಿದ್ರಿ, ಹಾಗೆ ಅವರ ತಾಯಿಯಾದಂತಹ ರಂಜಿತಾ ML ಮಾತುಗಳನ್ನು ಕೇಳಿದ್ರಿ. 4.5 ವರ್ಷದ ಈ ಪುಟಾಣಿ ಹುಡುಗಿ ಭಾಳಷ್ಟು ಹಾಡುಗಳನ್ನು ಆಡ್ತಾಳೆ, ಚೆನ್ನಾಗಿ ಮಾತಾಡ್ತಾಳೆ. ಈ ಸಾಧನೆ ಮಾಡಿದ್ದವಳು 2 ವರ್ಷ 8 ತಿಂಗಳು ಇದ್ದಾಗ, ಆಗಲೇ ಕೂಡ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸಲ್ಲಿ, ಏಷ್ಯನ್ ಬುಕ್ ಆಫ್ ರೆಕಾರ್ಡ್ಸಲ್ಲಿ ತನ್ನ ಹೆಸರನ್ನ ನಮೂದು ಮಾಡ್ಕೊಂಡಿದ್ದಾಳೆ. ಇದೇ ರೀತಿ ಅವಳ ಸಾಧನೆಯ ಹಾದಿ ಮುಂದೆ ಒರಿತಾ ಇರಲಿ, ಇನ್ನೂ ಮುಂದೆ ಮುಂದೆ ಬರುವಂತಹ ದೊಡ್ಡ ದೊಡ್ಡ ರೆಕಾರ್ಡ್ಸ್ಗಳನ್ನ ಮಾಡಲಿ ಅನ್ನುವ ಆಶಯ ನಮ್ಮದು. ಪ್ರಾಂಜಲಿ ಹಾಗೂ ಅವರ ತಾಯಿಯಾದಂತಹ ರಂಜಿತಾ ML ಅವರಿಗೆ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ನಮ್ಮ ಮನದ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು.
0: ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಪ್ರಾಂಜಲಿ, ಸ್ವಾಗತ ಮಾಡಿದ್ದಕ್ಕೆ ಥ್ಯಾಂಕ್ ಯು.
1: ನೀನು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿನಗೂ ಥ್ಯಾಂಕ್ ಯು. ಬಾಯ್
0: ಬಾಯ್.
2: ಧನ್ಯವಾದಗಳು. ಇದುವರೆಗೆ ಚೈತನ್ಯ ಚಿಲುಮೆ ಮಾಲಿಕೆಯಲ್ಲಿ ಬಾಲ ಪ್ರತಿಭೆ ಪ್ರಾಂಜಲಿ ರಾಜ್ ಎ ಹಾಗೂ ಅವರ ತಾಯಿ ರಂಜಿತಾ ML ಅವರೊಂದಿಗೆ ಮಾತುಕತೆಯನ್ನು ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ದಿಗ್ವಿಜಯ್ ಬೇ. ಇದು ಇಂದಿನ ಮಕ್ಕಳ ಮಂಟಪ.
3: ಕೃಷಿ ನಿರಂತರ,
4: ಹಾಗೆ ಕಲಿಕೆಯೂ ನಿರಂತರ.

0: ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದೀವಿಗೆ.
0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ,
0: ಕೃಷಿ

ಕೇಳುಗರೇ ಗಮನಿಸಿ, ಇಂದು ಮಧ್ಯಾಹ್ನ 2:40 ನಕ್ಷತ್ರ ಲೋಕ ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ. ಖ್ಯಾತ ಸಂಗೀತ ನಿರ್ದೇಶಕ ಪೂರ್ಣಚಂದ್ರ ತೇಜಸ್ವಿ ಅವರೊಂದಿಗೆ ಮಾತುಕತೆ. ಪ್ರಸ್ತುತಿ ಶ್ರೀಮಾನ್ ಎಸ್.

ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 11 ಗಂಟೆಯಾಗಿದೆ. ಕೇಳುಗರಿಗೆಲ್ಲ ನಮಸ್ಕಾರಗಳು. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ನಾನು ನಿಮ್ಮ ಬಾನುಲಿ ಗೆಳತಿ ಶೀತಲ್ ಬೆಳಗಲಿ. ಇನ್ನು ಮುಂದೆ ಮಿಶ್ರ ಮಾಧುರ್ಯ ಕಾರ್ಯಕ್ರಮದ ಮೊದಲಿಗೆ ಕೇಳೋಣ ಕೆ.ಎಸ್. ನಿಸಾರ್ ಅಹಮದ್ ಅವರ ರಚನೆ ಜೋಗದ ಸಿರಿ ಬೆಳಕಿನಲ್ಲಿ.

0: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ ಪ್ರತಿ ಸೋಮವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
0: ಆಟದ ಗತ್ತು ಗಮ್ಮತ್ತು,
1: ಸ್ವಲ್ಪ ತಮಾಷೆ, ತಲೆಗೆ ಕಸರತ್ತು.
0: ನಾವು ಆಟಗಳನ್ನ ತರುತ್ತೇವೆ, ಮತ್ತಷ್ಟು
1: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು.
0: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ.
1: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು.
0: ಮರೆಯದಿರಿ, ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ.
2: ಇನ್ನು ಮುಂದೆ ಕೇಳೋಣ ಪುರಂದರದಾಸರ ರಚನೆ ಹರಿಸ್ಮರಣೆ. ಹಾಡಿದ್ದಾರೆ ಎಂ.ಎಲ್. ವಸಂತಕುಮಾರಿ.

0: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಾಧನಾ ಶಿಖರ ಕಾರ್ಯಕ್ರಮದಲ್ಲಿ ಆಭರಣ ತಯಾರಿಕೆಯಲ್ಲಿ ದಾಖಲೆಗಳನ್ನು ನಿರ್ಮಿಸಿರುವ ಗೀತಾ ಎಂವೈ ಅವರೊಂದಿಗೆ ಮಾತುಕತೆ ಕೇಳಬಹುದು.
1: ಸರ್, ನಮ್ಗೆ ಎಕ್ಸ್ಪೋಜರ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದ್ ಸೈತಿ ನಮ್ಗೆ ಟೈಮೇ ಸಿಕ್ಕಿರಲ್ಲ, ನಾವ್ ಏನ್ ಮಾಡ್ಬೇಕು ಅನ್ನೋದನ್ನ ನಾವು ಯೋಚನೆನೂ ಮಾಡಿರಲ್ಲ, ನಮ್ಮ ಆಸೆ ಏನು ಅಂತಾನೆ ನಮ್ಗೆ ಗೊತ್ತಿರಲ್ಲ. ಸುಮ್ನೆ ಬ್ಲಾಂಕ್ ಆಗಿ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಓದ್ತೀವಿ, ಅವ್ರು ಹೇಳಿದ್ರು ಇವ್ರು ಅದು ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಮಾಡ್ತೀವಿ, ಕೆಲ್ಸಕ್ಕೆ ಸೇರ್ಕೋತೀವಿ. ಬರೀ ರೊಟೀನ್ ಲೈಫ್ ಅಲ್ಲೇ ಇರೋದ್ ಬೇಡ, ನಮ್ಮ ಇಂಟ್ರೆಸ್ಟ್ ಬಗ್ಗೆನೂ ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕು ಅಂತ ಹೇಳ್ತೀನಿ ಸರ್.
0: ಮರೆಯದೇ ಕೇಳಿ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಾಧನಾ ಶಿಖರ ಕಾರ್ಯಕ್ರಮ.
2: ಮಿಶ್ರ ಮಾಧುರ್ಯ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಒಂದು ಜನಪದ ಗೀತೆ, ಮಾಯದಂತ ಮಳೆ ಬಂತಣ್ಣ.

0: ಹೌದ್ರಿ, ಯಾವ ಕಾರ್ಯಕ್ರಮಗಳ ಸುದ್ದಿ ತರ್ತೀರಿ?
1: ರೀ, ಮೈಸೂರ್ ಮಂಡ್ಯ ಚಾಮರಾಜನಗರದ್ದು.
0: ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ?
1: ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ರೈತಪರ ಕಾರ್ಯಕ್ರಮಗಳು ಕಂಡ್ರಿ.
0: ಯಾವತ್ರಿ ಬರುತ್ತೆ ಈ ಕಾರ್ಯಕ್ರಮ?
1: ಪ್ರತಿ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.

0: ನಾವು ಕೂಡ ಕಾರ್ಯಕ್ರಮಗಳ ವಿವರ ಕಳಿಸಬಹುದಾ?
1: ಖಂಡಿತವಾ ಕಳಿಸಿಪ್ಪ. ಪತ್ರ ಬರೆಯಿರಿ, ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು, ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ. 5700020.
0: ಮೇಲ್ ಕೂಡ ಮಾಡಬಹುದೇನೋ?

0: ನಕ್ಷತ್ರ ಲೋಕ ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ. ಕೇಳುಗರೆ, ಪ್ರತಿ ತಿಂಗಳ ಮೊದಲನೇ ಭಾನುವಾರ ಮಧ್ಯಾಹ್ನ 2:40 ನಕ್ಷತ್ರ ಲೋಕದಲ್ಲಿ ಸಿನಿ ತಾರೆಯರೊಂದಿಗೆ ಆತ್ಮೀಯ ಸಂವಾದ ಕೇಳುವಿರಿ.
1: ಇದು ಮೈಸೂರು ಆಕಾಶವಾಣಿ, ಎಷ್ಟೋ ದೊಡ್ಡ ದೊಡ್ಡ ಕಲಾವಿದರನ್ನ ರೆಕಗ್ನೈಸ್ ಮಾಡಿದಂತ ಚಾನೆಲ್ ಅದು.
2: ಸಂಗೀತ ನಿರ್ದೇಶಕರನ್ನ ಜನರಿಗೆ ಪರಿಚಯ ಮಾಡಿಕೊಟ್ಟಿದೆ ಜಾಸ್ತಿ ಆಕಾಶವಾಣಿ.
3: ಮೈಸೂರು ಆಕಾಶವಾಣಿ ಅಂದ ತಕ್ಷಣ ನೆನಪುಗಳ ಭೂತಿ, ಯಾಕೆಂದ್ರೆ ಬಾಲ್ಯದಿಂದ ನಾವು ಅದನ್ನ ಕೇಳ್ಕೊಂಡು ಬೆಳೆದವರು.
4: ಮೈಸೂರು ಕೇಳುವವರಿಗೆಲ್ಲ ಅದೇ ಧನ್ಯವಾದ. ಜೈ ಆಕಾಶವಾಣಿ, ಜೈ ಕನ್ನಡ.
0: ತಪ್ಪದೆ ಕೇಳಿ ನಕ್ಷತ್ರ ಲೋಕ ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ ಕಾರ್ಯಕ್ರಮ ಪ್ರತಿ ತಿಂಗಳ ಮೊದಲನೇ ಭಾನುವಾರ ಮಧ್ಯಾಹ್ನ 2:40 ಪ್ರಸಾರವಾಗಲಿದ್ದು, ಕಡೆಯ ಭಾನುವಾರ ಅದೇ ಸಮಯಕ್ಕೆ ಮರು ಪ್ರಸಾರವಾಗಲಿದೆ.
5: ಕೇಳುಗರೆ ಗಮನಿಸಿ, ಕಾಣೆಯಾದವರ ಬಗ್ಗೆ ಇದೊಂದು ಪ್ರಕಟಣೆ. ದಿನಾಂಕ 12/6/2026 ಅರೆಕೆರೆಯಿಂದ ರಮ್ಯಾ ಎಸ್ ಎಂಬ ಮಹಿಳೆ ಕಾಣೆಯಾಗಿರುತ್ತಾರೆ. ಇವರ ಚಹರೆಯ ವಿವರ ಹೀಗಿದೆ. 28 ವರ್ಷ, 5.5 ಅಡಿ ಎತ್ತರ, ಸಾಧಾರಣ ಶರೀರ, ಎಣ್ಣೆಗೆಂಪು ಮೈಬಣ್ಣ, ಕೋಲು ಮುಖ ಹೊಂದಿದ್ದು, ಇವರು ಕಾಣೆಯಾದಾಗ ಹಳದಿ ಬಣ್ಣದ ಚೂಡಿದಾರ್ ಧರಿಸಿರುತ್ತಾರೆ. ಇವರು ಕನ್ನಡ ಭಾಷೆ ಬಲ್ಲವರಾಗಿರುತ್ತಾರೆ. ಇವರ ಪತ್ತೆಯಾದಲ್ಲಿ ಅರೆಕೆರೆ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇವರ ದೂರವಾಣಿ ಸಂಖ್ಯೆ 0823222488. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ. ಮಿಶ್ರ ಮಾಧುರ್ಯ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಡಾಕ್ಟರ್ HS ವೆಂಕಟೇಶ್ ಮೂರ್ತಿಯವರ ರಚನೆ ಬಾಳೊಂದು ಹರಿವ ಹೊಳೆ.

0: ಈ ಮೊಬೈಲು, ಸೋಷಿಯಲ್ ಮೀಡಿಯಾ ಹಾವಳಿ ಎಲ್ಲ ಅತಿಯಾಗ್ಬಿಟ್ಟು ಅದೇನೇನ್ ಸುದ್ದಿ ಅಂತ ನೋಡೋದು, ಅದನ್ನ ನಂಬಬೇಕೋ ಅಥವಾ ಬಿಡ್ಬೇಕೋ ಗೊತ್ತೇ ಆಗಲ್ಲ.
1: ಬರೀ ನಿಂಗಷ್ಟೇ ಅಲ್ಲ, ಎಷ್ಟೋ ಜನರಿಗೆ ಹೀಗನ್ಸಿರುತ್ತೆ. ಅದಕ್ಕೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರಸಾರ ಆಗೋ ವರ್ತಮಾನ ವೃತ್ತಾಂತ ಕೇಳು. ಎಲ್ಲಾ ರೀತಿಯ ಸುದ್ದಿ ಹಾಗೆ ಅದರ ಹಿಂದಿನ ಕಥೆನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾರೆ.
2: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಕೇಳಿ ವರ್ತಮಾನ ವೃತ್ತಾಂತ. ಪ್ರತಿ ತಿಂಗಳ 2ನೇ ಹಾಗೂ 4ನೇ ಮಂಗಳವಾರ ಬೆಳಿಗ್ಗೆ 11:00 to 12:00 ಗಂಟೆಯವರೆಗೆ ವರ್ತಮಾನ ವೃತ್ತಾಂತ ಕೇಳಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.
3: ಇನ್ನು ಮುಂದೆ ಬಾಂಬೆ ಸಿಸ್ಟರ್ಸ್ ಹಾಡಿರುವ ಲಕ್ಷ್ಮೀ ಅಷ್ಟಕಂ.

0: ಆತ್ಮೀಯ ಕೇಳುಗರೆ, ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
0: ಆರೋಗ್ಯವೇ ನಮ್ಮ ಜೀವನದ ಅಮೂಲ್ಯ ಸಂಪತ್ತು. ಉತ್ತಮ ಆರೋಗ್ಯವು ಸಂತೋಷದ ಬದುಕಿನ ಭದ್ರ ಬುನಾದಿಯಾಗಿದೆ.
1: ಆರೋಗ್ಯದ ಬಗ್ಗೆ ಸರಿಯಾದ ಮಾಹಿತಿ ಮತ್ತು ಜಾಗೃತಿಯಿಂದ ಅನೇಕ ರೋಗಗಳನ್ನು ತಡೆಗಟ್ಟಬಹುದು.
0: ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ
1: ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
0: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
1: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
2: ಕೇಳುಗರೇ, ಇದೊಂದು ಪ್ರಕಟಣೆ. 2026-27 ಸಾಲಿಗೆ ಪೋಷಕರ ವಾರ್ಷಿಕ ವರಮಾನ 2.5 ಲಕ್ಷದೊಳಗಿರುವ ಮೈಸೂರು ತಾಲೂಕಿನ 10ನೇ ತರಗತಿ ಅಂದರೆ ಎಸ್ಎಸ್ಎಲ್ಸಿ, ನಂತರದ ಪಿಯುಸಿ, ಡಿಪ್ಲೊಮಾ, ಐಟಿಐ, ಡಿಗ್ರಿ, ಇಂಜಿನಿಯರಿಂಗ್, ನರ್ಸಿಂಗ್, ಬಿಎಡ್, ಪೋಸ್ಟ್ ಗ್ರಾಜ್ಯುಯೇಷನ್ ಹಾಗೂ ಇತರೆ ವೃತ್ತಿಪರ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಅರ್ಹ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನಕ್ಕಾಗಿ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ SSP.postmetric ಅಂದರೆ POSTMATRIC.Karnataka KARNATAKA.gov.in ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಈ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31-1-2027. ಅರ್ಜಿ ಸಲ್ಲಿಸುವ ಮೊದಲು ಆಧಾರ್, ಕಾಲೇಜ್ ಡೀಟೇಲ್ಸ್, ಕೋರ್ಸ್ ಡೀಟೇಲ್ ಮತ್ತು NSPOTR ವ್ಯಾಲಿಡೇಷನ್ನೊಂದಿಗೆ ಎಲ್ಲ ಮೂಲ ದಾಖಲೆಗಳನ್ನು ಪರಿಶೀಲಿಸಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿ

ಹೀಗಾಗಿ ಸಹಾಯಕ ನಿರ್ದೇಶಕರು ಗ್ರೇಡ್ 1 ಸಮಾಜ ಕಲ್ಯಾಣ ಇಲಾಖೆ ಮೈಸೂರು ತಾಲೂಕು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನ ಕಟ್ಟಡ ಆದಿಪಂಪ ರಸ್ತೆ ಒಂಟಿಕೊಪ್ಪಲು ಪೂರ್ವ ಬಡಾವಣೆ ಪಡುವಾರಹಳ್ಳಿ ಮೈಸೂರು 12 ಅಥವಾ ದೂರವಾಣಿ ಸಂಖ್ಯೆ 0821-252-0910 ಅಥವಾ ಮೊಬೈಲ್ ಸಂಖ್ಯೆ 8880421982 ಈ ಸಂಖ್ಯೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ. ಮಿಶ್ರಮಾಧುರ್ಯ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಜನಪದ ಗೀತೆ. ರಾಗಿಯ ಕಲ್ಲಿಗೆ ರಾಜ್ಯವ ತಿರುವಾರೆ ಹಾಡಿದ್ದಾರೆ ಎಲ್ ಜಿ ಸಿಸ್ಟರ್ಸ್.

0: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ನೆಹರು ಯುವ ಕೇಂದ್ರ ಈಗಿನ ಮೇರಾ ಯುವ ಭಾರತ್ನಲ್ಲಿ ಯುವ ಜನತೆಗಿರುವ ಸೌಲಭ್ಯಗಳು ಹಾಗೂ ಯೋಜನೆಗಳು, ಈ ಕುರಿತು ನೆಹರು ಯುವ ಕೇಂದ್ರದ ನಿವೃತ್ತ ಉಪನಿರ್ದೇಶಕರಾದ ಸಿದ್ದರಾಮಪ್ಪ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
1: ಇದು 2026-27 ಸಾಲಿನ ವಾರ್ಷಿಕ ಕ್ರಿಯಾಯೋಜನೆ ಏನಿದೆ, ಇದು ಮಾನನೀಯ ಪ್ರಧಾನಮಂತ್ರಿಗಳ ವಿಕಸಿತ ಭಾರತ 2047 ಏನು ಒಂದು ಪರಿಕಲ್ಪನೆ ಇದೆಯಲ್ಲ, ಅದರ ಆಧಾರದ ಮೇಲೆ ರಚನೆಗೊಂಡಂತಹ ಒಂದು ಕಾರ್ಯಕ್ರಮ ಆಗಿದೆ.
0: ಕೇಳಿ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಯುವವಾಣಿ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
2: ಇನ್ನು ಮುಂದೆ ಪಂಕಜ್ ಉದಾಸ್ ಅವರ ಹಾಡಿರುವ ಒಂದು ಗಜಲ್, ತೇರೆ ಪ್ಯಾರ್ ಕೆ ಬಗೈರ್.
3: ಆಜ್ ಕಿ ಮಹಫಿಲ್ ಮೇ ಹಮ್ ಆಪ್ಕೋ ಪಂಕಜ್ ಉದಾಸ್ ಕೆ ಸುರೋ ಕಿ ಸುರಾಹಿ ಸೇ ಢಾಲ್ ಢಾಲ್ ಕರ್ ಗಜಲೋ ಔರ್ ನಗ್ಮೋ ಕೆ ಜಾಮ್ ಪಿಲಾ ರಹೇ ಹೈ. ಮಗರ್ ಇಸ್ ಮಹಫಿಲ್ ಕೆ ಝೂಮ್ನೇ ಕಿ ವಜಹ ಆಪ್ಕಾ ಪ್ಯಾರ್ ಭೀ ಹೈ. ಆಪ್ಕಿ ಪ್ಯಾಸ್ ಹಮ್ ಬುಝಾ ರಹೇ ಹೈ ಸಂಗೀತ್ ಕಿ ಶರಾಬ್ ಸೇ ಔರ್ ಹಮಾರಿ ತಲಬ್ ಕೋ ಮಿಲ್ ರಹಾ ಹೈ ಆಪ್ಕಾ ಪ್ಯಾರ್. ಅಬ್ ಮಹಫಿಲ್ ಕಾ ಮಜಾ ಭೀ ತೋ ಇಸಿ ಮೇ ಹೈ ಕಿ ದೋನೋ ತರಫ್ ಹೋ ಆಗ ಬರಾಬರ್ ಲಗಿ ಹುಯಿ. ಆಯೇ ಇಸಿ ಬಾತ್ ಪರ್ ಜಫರ್ ಗೋರಖ್ಪುರಿ ಕಿ ಗಜಲ್ ಪಿಯೇ ಪಂಕಜ್ ಉದಾಸ್ ಕಿ ಆವಾಜ್ ಕೆ ಪ್ಯಾರೇ ಸೇ.

ಇನ್ನು ಮುಂದೆ ಕೇಳೋಣ. ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆ ಎಲ್ಲಿ ಜಾರಿತೋ ಮನವು. ಹಾಡಿದ್ದಾರೆ ಅಪೂರ್ವ ಶ್ರೀಧರ್.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ಪಂಡಿತ್ ಭೀಮಸೇನ್ ಜೋಶಿಜಿ ಹಾಡಿರುವ ಭಕ್ತಿಗೀತೆ, ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 12 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ.

0: Good afternoon. News headlines for this hour. Prime Minister Narendra Modi launches next phase of regional air connectivity scheme Vikasit Uran to give fillip to air travel in tier 2 and tier 3 cities. Government hikes onion procurement price for price stabilization buffer by 13% to 2,125 rupees per quintal to boost farmer income.
1: ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಸಂಸದ ಜಿ ಕುಮಾರ್ ನಾಯಕ್ ತಿಳಿಸಿದ್ದಾರೆ. ಯಾದಗಿರಿ ಜಿಲ್ಲೆ ಶಹಾಪುರದಲ್ಲಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಭಾಗದ ಸಂಪರ್ಕ ವ್ಯವಸ್ಥೆ ಮತ್ತಷ್ಟು ಸುಧಾರಿಸಲಿದ್ದು ಅಭಿವೃದ್ಧಿಗೆ ವೇಗ ಸಿಗಲಿದೆ ಎಂದರು. ವಿಬಿ ಜಿರಾಮ್ಜಿ ಯೋಜನೆ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಮೈಸೂರಿನ ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯಿತಿ ರಾಜ್ ಸಂಸ್ಥೆಯಲ್ಲಿ ತರಬೇತಿ ಪಡೆದ ಆಚಾರ್ಯ ತರಬೇತುದಾರರಿಂದ ಜಿಲ್ಲಾಡಳಿತದ ಎಲ್ಲ ವರ್ಗದ ಅಧಿಕಾರಿಗಳಿಗೆ ತರಬೇತಿ ನೀಡಲಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಯುಕೇಶ್ ಕುಮಾರ್ ತಿಳಿಸಿದ್ದಾರೆ. ಜಲ ಸಂರಕ್ಷಣೆ, ಹಿತಮಿತ ಬಳಕೆ ಸಂಬಂಧಿ ಕಾಮಗಾರಿಗಳು, ಗುಣಮಟ್ಟದ ಗ್ರಾಮೀಣ ಮೂಲಸೌಕರ್ಯಗಳ ನಿರ್ಮಾಣ, ಸುಸ್ಥಿರ ಆದಾಯಕ್ಕಾಗಿ ಜೀವನೋಪಾಯ, ವಿಪತ್ತು ಸನ್ನದ್ದ ಕಾಮಗಾರಿಗಳಿಗೆ ವಿಬಿ ಜಿರಾಮ್ಜಿ ಯೋಜನೆಯಡಿ ಆದ್ಯತೆ ನೀಡಲಾಗಿದೆ ಎಂದರು. ಅಣುವಿದ್ಯುತ್ ಉತ್ಪಾದನೆಗೆ ಅಗತ್ಯವಾಗಿರುವ ಥೋರಿಯಂ ನಿಕ್ಷೇಪ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಪತ್ತೆಯಾಗಿದೆ. ಅದಿರು ಖನನದ ಹರಾಜು ಪ್ರಕ್ರಿಯೆ ಪ್ರಾಥಮಿಕ ಹಂತದಲ್ಲಿದೆ. ಭಾರತೀಯ ಭೂವೈಜ್ಞಾನಿಕ ಸಮೀಕ್ಷಾ ಸಂಸ್ಥೆ ಅಧ್ಯಯನ ನಡೆಸಿ ಗುಂಡ್ಲುಪೇಟೆ ತಾಲೂಕು ಕೂತನೂರು ಹಾಗೂ ಗುಂಡ್ಲುಪೇಟೆ ಪಟ್ಟಣದ ಹೊರವಲಯದಲ್ಲಿ ಅಪರೂಪದ ಖನಿಜ ಥೋರಿಯಂ ನಿಕ್ಷೇಪ ಮೊನೋಸೈಟ್ ಪತ್ತೆ ಮಾಡಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಹಿರಿಯ ವಿಜ್ಞಾನಿ ರಾಜೇಶ್.

0: ಕೂತ್ನೂರು, ಮಣಗನಹಳ್ಳಿ ಆ್ಯಂಡ್ ವಿಜಯಪುರ. ವಿಜಯಪುರ ಮೀನ್ಸ್ ಗುಂಡ್ಲುಪೇಟೆ ಟೌನ್ ಅಡ್ಜಾಯ್ನಿಂಗ್ ಏರಿಯಾ. ಈ ಏರಿಯಾದಲ್ಲಿ ರೇರ್ ಅರ್ತ್ ಎಲಿಮೆಂಟ್ ಮಾನೋಜೈಟ್ ಅನ್ನೋ ರಾಕ್ ಸಿಗಿದೆ. ಮಾನೋಜೈಟು ಆ್ಯಂಡ್ ಅಸೋಸಿಯೇಟೆಡ್ ರಾಕ್ಸು. ಮಾನೋಜೈಟು ಥೋರಿಯಂ ಬೇರಿಂಗ್ ಮಿನರಲ್, ಥೋರಿಯಂ ಇರೋಂಥ ಒಂದು ಮಿನರಲ್ ಸಿಕ್ಕಿದೆ. ಅದು ಟೋಟಲ್ ಎಕ್ಸ್ಟೆಂಟು ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಕ್ಯಾಲ್ಕುಲೇಟ್ ಮಾಡಿರೋದು 2.85 square kilometers, ಅರೌಂಡ್ 750 acres. ಅದರಲ್ಲಿ ಕೋರ್ ಮಿನರಲೈಸ್ಡ್ ಝೋನ್ ಬಂದು ಅರೌಂಡ್ 20 acres ಐಡೆಂಟಿಫೈ ಮಾಡಿದ್ದಾರೆ. ಸೊ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಆಕ್ಷನ್ ಪ್ರೋಸೆಸಲ್ಲಿ ಇದೆ ಇದು.
1: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಯುಕ್ತ ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಜ್ಯಸಭಾ ಸಂಸದ ಎಂ ನಾಗರಾಜ್ ಹಾಗೂ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರ ಮನೆಗಳಿಗೆ ತೆರಳಿ ಎನ್ಯುಮರೇಷನ್ ಫಾರ್ಮ್ ವಿತರಿಸಿ ಮಾಹಿತಿ ನೀಡಿದರು. ಶಾಸಕರಾದ ಅರವಿಂದ ಬೆಲ್ಲದ್, ಮಹೇಶ್ ತೆಂಗಿನಕಾಯಿ, ಪ್ರದೀಪ್ ಶೆಟ್ಟರ್, ಎಸ್ವಿ ಸಂಕನೂರ್, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಆಯುಕ್ತ ರುದ್ರೇಶ್ ಘಾಳಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಧಾರವಾಡದ ಸಿಎಸ್ ಪಾಟೀಲ್ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಮತದಾರರ ಪಟ್ಟಿ ಪರಿಷ್ಕರಣೆ 2026 ವಿಶೇಷ ಸಭೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪಾಲ್ಗೊಂಡಿದ್ದರು. ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರು ರಾಮನಗರ ಜಿಲ್ಲೆ ಬಿಡದಿ ಕೇತಗಾನಹಳ್ಳಿಯ ತಮ್ಮ ತೋಟದ ಮನೆಯಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಎಸ್ಐಆರ್ ಸಮೀಕ್ಷೆಗೆ ಅಗತ್ಯವಿರುವ ತಮ್ಮ ಹಾಗೂ ಕುಟುಂಬದ ದಾಖಲೆ ಮತ್ತು ಮಾಹಿತಿ ಒದಗಿಸಿದರು. ಕೊಪ್ಪಳ ಜಿಲ್ಲೆಯ ತೊಗಲು ಗೊಂಬೆಯಾಟ ಕಲಾವಿದೆ ಪದ್ಮಶ್ರೀ ಭೀಮವ್ವ ಸಿಳ್ಳೆಕ್ಯಾತರ್ ಅವರಿಗೆ ಜಿಲ್ಲಾಧಿಕಾರಿ ಡಾ ಸುರೇಶ್ ಬಿ ಇಟ್ನಾಳ್ ಮತದಾರರ ಪಟ್ಟಿ ಪರಿಷ್ಕರಣೆ ಅರ್ಜಿ ನಮೂನೆ ನೀಡುವ ಮೂಲಕ ಎಸ್ಐಆರ್ ಪ್ರಕ್ರಿಯೆಗೆ ಚಾಲನೆ ನೀಡಿದರು. ಗದಗ್ ಜಿಲ್ಲೆ ನರಗುಂದದಲ್ಲಿ ಆಯೋಜಿಸಿದ್ದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಜನಜಾಗೃತಿ ದ್ವಿಚಕ್ರ ವಾಹನ ಜಾಥಾಕ್ಕೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀಧರ್ ಚಿನಗುಂಡಿ ಚಾಲನೆ ನೀಡಿದರು. ಮಂಡ್ಯ ಜಿಲ್ಲೆ ಉಸ್ತುವಾರಿ ಕಾರ್ಯದರ್ಶಿ ಮನೋಜ್ ಕುಮಾರ್ ಮೀನಾ ಹಾಗೂ ಜಿಲ್ಲಾಧಿಕಾರಿ ಡಾ ಕುಮಾರ್ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯನ್ನು ಜಿಲ್ಲೆಯ ವಿವಿಧೆಡೆ ಪರಿಶೀಲಿಸಿದರು. ಶಿವಮೊಗ್ಗ ಜಿಲ್ಲೆ ಉಸ್ತುವಾರಿ ಕಾರ್ಯದರ್ಶಿ ಬಿಬಿ ಕಾವೇರಿ ಅಬ್ದುಲ್ ನಜೀರ್ ಸಾಬ್ ಸಭಾಂಗಣದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಗತಿ ಪರಿಶೀಲಿಸಿದರು. ತುಮಕೂರು ಜಿಲ್ಲೆ ತಿಪಟೂರಿನಲ್ಲಿ ಎಸ್ಐಆರ್ ಕುರಿತು ವಿಶೇಷ ಚೇತನರಿಂದ ತ್ರಿಚಕ್ರ ವಾಹನ ಜಾಥಾ ಜರುಗಿತು. ರಾಯಚೂರು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಕಡಗಂದೊಡ್ಡಿ ಗ್ರಾಮದಲ್ಲಿ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಆರಂಭಿಸಲಾದ ನೂತನ ಬಸ್ ಸೇವೆಯನ್ನು ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಬಸನಗೌಡ ದದ್ದಲ್ ಉದ್ಘಾಟಿಸಿದರು. ಮಳೆಗಾಲದ ಸಂದರ್ಭ ಗುಡ್ಡ ಜರಿತದಂತಹ ಅಪಾಯವನ್ನು ತಪ್ಪಿಸುವ ಉದ್ದೇಶದಿಂದ ಮುಂಜಾಗ್ರತಾ ಕ್ರಮವಾಗಿ ಕಾರವಾರ ರಾಷ್ಟೀಯ ಹೆದ್ದಾರಿ 66 ಬಿಣಗಾದಿಂದ ಅರಗ ಗ್ರಾಮದವರೆಗೆ ಏಕಮುಖ ಸಂಚಾರಕ್ಕೆ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ಬೆಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ವನಿತಾ ವಿಹಾರ.

0: ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಎಲ್ರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸ್ತಾ ಇರೋರು ವರ್ಷ ರಾಮಚಂದ್ರ ಅವರು. ಇವರು ಅನುಭವಿ ಮಾಧ್ಯಮ ತಜ್ಞರು ಮತ್ತು ಪತ್ರಿಕೋದ್ಯಮದಲ್ಲಿ ವಿದ್ಯಾಭ್ಯಾಸ ಪಡೆದಿರುವ ಇವರು ರೇಡಿಯೋ, ದೂರದರ್ಶನ, ಚಲನಚಿತ್ರ, ಪಾಡ್ಕಾಸ್ಟ್ ಮತ್ತು ಡಿಜಿಟಲ್ ಮಾಧ್ಯಮ ಕ್ಷೇತ್ರಗಳಲ್ಲಿ 2 ದಶಕಗಳಿಗಿಂತಲೂ ಹೆಚ್ಚಿನ ಅನುಭವವನ್ನು ಹೊಂದಿದ್ದಾರೆ. ರೇಡಿಯೋ ಜಾಕಿಯಾಗಿ ತಮ್ಮ ವೃತ್ತಿ ಜೀವನ ಆರಂಭಿಸಿದ ವರ್ಷ ಅವರು ಪ್ರೋಗ್ರಾಮಿಂಗ್ ಮುಖ್ಯಸ್ಥೆಯಾಗಿ ಹಾಗೂ ಅನೇಕ ಕಡೆ ಸೃಜನಾತ್ಮಕ ಕಂಟೆಂಟ್ ಹೆಡ್ ಆಗಿ ಕೂಡ ಪಾತ್ರ ನಿರ್ವಹಿಸಿದ್ದಾರೆ. ಇವರು ನಟಿ, ವಾಯ್ಸ್ ಓವರ್ ಆರ್ಟಿಸ್ಟ್, ಹಾಗೆಯೇ ಪ್ರಸ್ತುತ ದಯಾನಂದ ಸಾಗರ್ ಕಾಲೇಜಿನಲ್ಲಿ ಅಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ವರ್ಷ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ಬಹಳ ಧನ್ಯವಾದ.

0: ಧನ್ಯವಾದಗಳು. ಬಹಳ ಮಧುರವಾಗಿದೆ ನಿಮ್ಮ ಧ್ವನಿ, ತುಂಬಾ ಖುಷಿ ಆಗ್ತಿದೆ ಇವತ್ತು ನಿಮ್ ಜೊತೆ ಕೂತು ಮಾತಾಡ್ತಿರೋದು.
1: ಥ್ಯಾಂಕ್ ಯು ವರ್ಷ. ಈಗ ಮಾಧ್ಯಮ ಕ್ಷೇತ್ರದಲ್ಲಿ ಈ ಕ್ಷೇತ್ರದತ್ತ ಆಕರ್ಷಿತರಾಗಲು ನಿಮ್ಮ ಕಾರಣ ಏನು?
0: ನಮ್ಮಪ್ಪ ಅಮ್ಮ. ಬಹಳ ಸರಳವಾಗಿ ಹೇಳ್ಬೇಕು ಅಂತಂದ್ರೆ, ನಾನು ಬೆಳೆದು ಬಂದಿದ್ದೆ ಆ ರೀತಿಯ ಒಂದು ವಾತಾವರಣದಲ್ಲಿ. ನನ್ನ ತಂದೆ ಈಗಿಲ್ಲ, ಅವರು ಎಸ್ ರಾಮಚಂದ್ರ ಅಂತ ಬಹಳ ಪ್ರಖ್ಯಾತ ಛಾಯಾಗ್ರಾಹಕರಾಗಿದ್ರು. ಗಿರೀಶ್ ಕಾಸರಳ್ಳಿ, ಗಿರೀಶ್ ಕಾರ್ನಾಡ್, ಬಿ ವಿ ಕಾರಂತು, ನಾಗಾಭರಣ, ಈ ನಮ್ಮ ಒಂದು 70ರ ದಶಕದಲ್ಲಿ ಹೊಸ ಅಲೆಯ ಚಿತ್ರಗಳೇನು ಬಂದವಲ್ಲ, ಆ ಒಂದು ಹೊಸ ಅಲೆಯ ಚಿತ್ರಗಳ ಬಹಳ ಮುಖ್ಯ ರೂವಾರಿಯಾಗಿದ್ದು ನನ್ನ ತಂದೆ. ಒಂದಿಷ್ಟು ಅವರ ಮುಖ್ಯವಾದ ಚಿತ್ರಗಳನ್ನ ಹೇಳ್ಬಿಡ್ತೀನಿ, ಯಾಕೆಂದ್ರೆ ಯಾರು ಅಂತ ಯೋಚನೆ ಮಾಡ್ತಿರ್ತಾರೆ. ಘಟಶ್ರಾದ್ದ, ಚೋಮನ ದುಡಿ, ಬಂಗಾರದ ಜಿಂಕೆ, ಮಾಲ್ಗುಡಿ ಡೇಸ್, ಒಂದು 70-80 ಚಿತ್ರಗಳನ್ನ ಮಾಡಿದ್ದಾರೆ. ನನ್ನ ತಾಯಿಯ ತವರು ಮನೆ ಹೆಗ್ಗೋಡು, ಹೆಗ್ಗೋಡಿನ ಹತ್ರದ ಒಂದು ಊರು. ಹಾಗಾಗಿ ನನ್ನ ತಾಯಿ ಕೂಡ ಮದುವೆಗಿಂತ ಮುಂಚೆನೆ ಸುಬ್ಬಣ್ಣ ಅವರ ಜೊತೆಗೆ, ಪ್ರಸನ್ನ ಅವರ ಜೊತೆಗೆ ಎಲ್ಲ ನಾಟಕಗಳನ್ನ ಮಾಡಿಕೊಂಡು ಬಂದವಳು. ಇನ್ಫ್ಯಾಕ್ಟ್ ಇವರಿಬ್ರು ಮದುವೆ ಆಗಿದ್ದು ಲವ್ ಮ್ಯಾರೇಜ್. ಒಂದು ಚಿತ್ರದಲ್ಲಿ ಅಪ್ಪ ಸಿನಿಮಾಟೋಗ್ರಾಫರ್, ಅಮ್ಮ ಹೀರೋಯಿನ್. ಆ ಸಂದರ್ಭದಲ್ಲಿ ವಾತ್ಸಲ್ಯ ಪಥ ಅಂತ ಒಂದು ಚಿತ್ರ ಇದು, ವ್ಯಾಸರಾಯ ಬಲ್ಲಾಳ್ರದ್ದು ಕಾದಂಬರಿ ಆಧರಿಸಿದ್ದು. ಅದರಲ್ಲಿ ಅವ್ರು ಒಟ್ಟಿಗೆ ಮಾಡಿ ಇಷ್ಟಪಟ್ಟು ಮದುವೆ ಆಗಿದ್ದು. ಸೊ ಸಹಜವಾಗಿ ಅಂತವ್ರ ಮಗಳಾದ ಮೇಲೆ ನನಗೆ ಈ ಒಂದು ಆಕರ್ಷಣೆ ಅಂತಲ್ಲ, ಅದೊಂಥರ ರಕ್ತದಲ್ಲೇ ಬಂದಿದೆ. ಬೆಳಿಬೇಕಾದ್ರೆ ಕೂಡ ಅದೇ ಸುತ್ತ, ಅದೇ ಚರ್ಚೆಗಳು. ಇಂಟರ್ನ್ಯಾಷನಲ್ ಸಿನಿಮಾ ನೋಡ್ಕೊಂಡು ಬೆಳೆದವಳು, ಅಪ್ಪನ ಜೊತೆ ಅದ್ರ ಬಗ್ಗೆ ಚರ್ಚೆ ಆಗ್ತಿತ್ತು, ಅಮ್ಮನ ಜೊತೆ ನಾಟಕದ ಬಗ್ಗೆ, ಸಾಹಿತ್ಯದ ಬಗ್ಗೆ ಚರ್ಚೆ ಆಗ್ತಿತ್ತು. ಆ ವಾತಾವರಣ ಹಾಗಿದ್ದಕ್ಕಾಗಿ ಈ ಒಂದು ಕ್ಷೇತ್ರಕ್ಕೆ ಬಂದಿದೆ.
1: ಓಲ್ಡ್ ಸ್ಟೈಲ್ ಅಂಡ್ ಕಾಂಟೆಂಪ್ರರಿ ಎರಡು ಮಿಕ್ಸ್ ಆಗಿತ್ತು ನಿಮ್ ಫ್ಯಾಮಿಲಿ?
0: ಖಂಡಿತ ಖಂಡಿತ, ನಾನ್ ಟ್ರೆಡಿಷನಲ್ ಫ್ಯಾಮಿಲಿ ಅಂತಾನೆ ಹೇಳ್ಬಹುದು. ಯಾಕಂದ್ರೆ 80ರ ದಶಕ 90ರ ದಶಕದಲ್ಲಿ ಬೆಳೆದವಳು. ಆ ಕಾಲದಲ್ಲಿ ಬಹುಶಃ ಹೆಣ್ಣು ಮಕ್ಕಳನ್ನ ಹೇಗೆ ಬೆಳೆಸ್ತಿದ್ರಲ್ಲ, ಕೆಲವೊಂದು ಎಕ್ಸ್ಪೆಕ್ಟೇಷನ್ ಇರ್ತಿತ್ತು. ಆ ಯಾವ ಎಕ್ಸ್ಪೆಕ್ಟೇಷನ್ ಗಳು ಇಲ್ಲದೆ ಹೇಗ್ ಬೇಕಾದ್ರೂ ಬೆಳೀಲಿ, ಬುದ್ಧಿ ಬೆಳೆಸ್ಕೊಳ್ಳಿ, ಚರ್ಚೆಗಳನ್ನ ಮಾಡ್ಲಿ, ಅಪ್ಪ ಅಂದ್ರೆ ಹೆದರಿಕೆ ಅಥವಾ ಅಮ್ಮ ಅಂದ್ರೆ ಅದಿರ್ಲಿಲ್ಲ, ಯಾವ ವಿಷಯದ ಬಗ್ಗೆ ಮಾತಾಡಬಹುದಿತ್ತು. ಆ ಒಂದು ವಾತಾವರಣ ಹಾಗಿತ್ತು, ಆಮೇಲೆ ಆ ಒಂದು ಸ್ವಾತಂತ್ರ್ಯನೂ ಹಾಗೆ ಇತ್ತು.
1: ಪೇರೆಂಟ್ಸ್ಗಿಂತ ಜಾಸ್ತಿ ಫ್ರೆಂಡ್ಸ್ ತರ ಇದ್ರು.
0: ಖಂಡಿತ ಖಂಡಿತ,
1: ಓಕೆ. ರೇಡಿಯೋ ಜಾಕಿಯಾಗಿ ನೀವು ನಿಮ್ಮ ವೃತ್ತಿ ಜೀವನವನ್ನ ಆರಂಭಿಸಿದ್ರೆ, ಈಗಿನ ಕಾಲಕ್ಕೂ ಆಗಿನ ಕಾಲಕ್ಕೂ ನೀವು ಡಿಫ್ರೆನ್ಸ್ ನೋಡೋದಾದ್ರೆ ಹೇಗಿದೆ ನಿಮ್ಮ?
0: ನಾನು ರೇಡಿಯೋ ಜಾಕಿ ಆಗ್ಬೇಕು ಅಥವಾ ರೇಡಿಯೋಗೆ ಬರಬೇಕು ಅನ್ನುವ ಯಾವ ಉದ್ದೇಶನೂ ನನಗಿರ್ಲಿಲ್ಲ. ಸತ್ಯವಾಗಿ ಹೇಳ್ತೀನಿ, ಇದೊಂದು ನನ್ನ ಅಪ್ಪನ ಮಧ್ಯ ಕ್ಲಾಶ್ ಆಗಿದ್ದಕ್ಕಾಗಿ ನಾನು ರೇಡಿಯೋಗೆ ಬಂದಿದ್ದು. ನನಗೆ ಮೊದಲಿಂದನು ಸಿನಿಮಾ ನಿರ್ದೇಶನದತ್ತ ಬಹಳ ಆಸಕ್ತಿ ಇತ್ತು. ಪುಣೆಗೆ ಹೋಗ್ಬೇಕು, FTIA ಹೋಗ್ಬೇಕು, ಅಂದ್ರೆ ಅಪ್ಪ FTIA ಅಲ್ಲಿ ಓದಿದ್ದು ಸಿನಿಮಾಟೋಗ್ರಫಿ. ಅಪ್ಪ ಅದೊಂದು ವಿಷಯದ ಬಗ್ಗೆ ಅಷ್ಟು ಸಮಾಧಾನ ಇರಲಿಲ್ಲ, ಬೇಡ, ಬಹುಶಃ ಸಿನಿಮಾ ರಂಗದ ಬಗ್ಗೆ ಅವರಿಗೊಂದು ಸರಿಯಾದ ಐಡಿಯಾ ಇದ್ದಿದ್ದ ಕಾರಣ ಅನ್ಸುತ್ತೆ. ನನಗೂ ಅವರಿಗೂ ಆ ವಿಷಯದಲ್ಲಿ ಬಹಳ ಭಿನ್ನಾಭಿಪ್ರಾಯ ಉಂಟಾಗಿ ನಾನು ಕಡೆಗೆ ಒಂಥರ ಅದು ಸಿಟ್ಟಲ್ಲಿ ರೆಬೆಲ್ ಮೋಡಲ್ಲಿ, ಸರಿ ನನ್ಗೆ ನಿಮ್ ಫೀಲ್ಡೇ ಬೇಡ, ಈಗ ಮುಂದೆ ಕೂಡ ನಾನು ಸಿನಿಮಾಗ್ ಬಂದ್ರೆ ಓ ಇಂಥವ್ರ ಮಗಳು ರಾಮಚಂದ್ರನ್ ಮಗಳು ಅಂತಾನೆ ನನ್ನ ಹೆಸರು ಉಳ್ಕೊಂಡ್ಬಿಡುತ್ತೆ, ನಿಮ್ ಫೀಲ್ಡೇ ಬೇಡ, ಕಂಪ್ಲೀಟ್ಲಿ ಬೇರೆದ್ ಯಾವುದು, ಹಾ ರೇಡಿಯೋ. ನಮ್ ಇಡೀ ಕುಟುಂಬದಲ್ಲಿ ಯಾರು ರೇಡಿಯೋಗೆ ಸಂಬಂಧಪಟ್ಟಂಗೆ ಏನು ಮಾಡಿರ್ಲಿಲ್ಲ, ರೇಡಿಯೋಗೆ ಹೋಗ್ತೀನಿ ಅಂತ ಹೇಳಿ ಹಾಗೆ ರೆಬೆಲ್ ಆಗಿ ನಾನು ರೇಡಿಯೋಗೆ ಬಂದಿದ್ದು. ಕಾಲೇಜಲ್ಲಿದ್ದಾಗ ಯಮುನಾ ಮೂರ್ತಿ ಅವರ ತಂಡದಲ್ಲಿ ಇದ್ದೆ. ಅಂದ್ರೆ ಯಾವ್ದೋ ನನ್ನ ನಾಟಕ ಅಂದ್ರೆ ನಾನು ಯಾವ್ದೋ ಒಬ್ಳೇನೋ ಪರ್ಫಾರ್ಮ್ ಮಾಡೋದನ್ನ ನೋಡಿ ಕಡೆಗೆ ಅವ್ರು ತಮ್ಮ ತಂಡಕ್ಕೆ ಸೇರಿಸ್ಕೊಂಡು ಅವ್ರ ಜೊತೆಗೆ ನಾನು ಆಕಾಶವಾಣಿ ನಾಟಕಗಳನ್ನು ಸಾಕಷ್ಟು ಮಾಡಿದೆ, ಸ್ಟೇಜ್ ನಾಟಕಗಳನ್ನ ಕೂಡ ಸಾಕಷ್ಟು ಮಾಡಿದೆ. ಸೊ ಅವರು ನನಗೆ ಹೇಳಿದ್ದು, FM ರೇನ್ಬೋಗೆ ಹುಡುಕ್ತಿದ್ದಾರೆ, ನೀನು ಚುರುಕಿದ್ಯಾ, ಮಾತು ಚೆನ್ನಾಗಾಡ್ತೀಯಾ, ನಿನ್ನ ಒಂದು ಆರ್ಜೆಗೆ ಬೇಕಾದಂತಹ ಒಂದು ಗುಣ ಇದೆ, ನೋಡು ಯಾಕೆ ಪ್ರಯತ್ನ ಪಡಬಾರ್ದು ಅಂತ. ನಾನು ಅಲ್ಲಿ ತನಕ ತುಂಬಾ ಜನ ಈ ರೇಡಿಯೋ ಕೇಳ್ಕೊಂಡು ಬೆಳೆದಿರ್ತೀವಿ, ಆಕಾಶವಾಣಿ ಕೇಳ್ಕೊಂಡು ಬೆಳೆದಿರ್ತೀವಿ, ನಾನು ಅಂಥವಳು ಅಲ್ವೇ ಅಲ್ಲ. ನಾನು ಈಗಲೂ ಹೇಳೋದು ಐ ವಾಸ್ ಅ ಟಿವಿ ಬೇಬಿ ಅಂತ, ಯಾಕಂದ್ರೆ ಹುಟ್ಟತಾನೆ ಮನೇಲಿ ಟಿವಿ ಇತ್ತು, ಸಿನಿಮಾ ನೋಡ್ಕೊಂಡು ಹಾಗ್ ಬೆಳೆದ್ನೆ ಹೊರತು ರೇಡಿಯೋ ನನ್ ಇಲ್ವೇ ಇರ್ಲಿಲ್ಲ ಜೀವನದಲ್ಲಿ. ಇಲ್ಲಿ ಆಕಾಶವಾಣಿಯ ಒಂದೇನೊಂದು ಒಂದ್ ವರ್ಷ ಕಳೆದ್ನಲ್ಲ, ಅದು ನನಗೊಂಥರ ರೇಡಿಯೋದಲ್ಲೂ ಈ ರೀತಿ ಸಾಧ್ಯತೆಗಳಿದಾವ, ರೇಡಿಯೋ ಅನ್ನೋದೇ ಒಂದು ಪ್ರಪಂಚ ಅನ್ನೋದು ನನಗೆ ಆಗ ಹೊಳೆದಿದ್ದು. ಅದಾದ್ಮೇಲೆ ವರ್ಲ್ಡ್ ಸ್ಪೇಸ್ ಸ್ಯಾಟಲೈಟ್ ರೇಡಿಯೋ ಅಲ್ಲಿ ಇದ್ದೆ, ಅದಾದ್ಮೇಲೆ ಕಮರ್ಷಿಯಲ್ ರೇಡಿಯೋ ಸೇರ್ಕೊಂಡೆ, ಸಾಕಷ್ಟು ಚಾನೆಲ್ ಗಳಲ್ಲಿ ಕೆಲಸ ಮಾಡಿದೆ, RJ ಆಗಿ ಹಾಗೆ ಪ್ರೋಗ್ರಾಮಿಂಗ್ ಹೆಡ್ ಆಗಿ ಕೂಡ. ನಿಮ್ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ 20 ವರ್ಷ ಆಗಿದೆ ಈಗ, 22 ಅಂತಾನೆ ಇಟ್ಕೊಳ್ಳೋಣ, ನಾನು 2004ರಲ್ಲಿ ಶುರು ಮಾಡಿದ್ದು. ಬಹಳಷ್ಟು ಬದಲಾವಣೆಗಳು ರೇಡಿಯೋದಲ್ಲಿ ಅಷ್ಟೇ ಅಲ್ಲ, ಸಮಾಜದಲ್ಲೂ ಆಗಿದೆ, ಜನರ ಅಭಿರುಚಿಯಲ್ಲೂ ಆಗಿದೆ. ಹಾಗಾಗಿ ಆಗ ಏನೊಂದು ರೇಡಿಯೋಗೊಂದು ಹುಚ್ಚಿತ್ತಲ್ಲ, ರೇಡಿಯೋ ಕೇಳ್ಬೇಕು, ರೇಡಿಯೋದಲ್ಲಿ ನಾವು ಬರಬೇಕು ಅಥವಾ ಓ RJ ಆಗ್ಬೇಕು, ಅದೊಂದು ಒಂಥರ ಫಿಲ್ಮ್ ಹೀರೋ ತರಾನೇ ಒಂದು RJ ಆಗೋ
1: ಆ ಸ್ಟೇಟಸ್ ಇತ್ತು.
0: ಆ ಸ್ಟೇಟಸ್ ಈಗ ಇಲ್ಲ ಅಂತಾನೆ ಹೇಳ್ತೀನಿ, ಅದು ಸತ್ಯ. ಇಲ್ಲ ಅಂತಂದ್ರೆ ಈಗ ಅಲ್ಲ, ಈಗ ಒಂದು 10 ವರ್ಷದ ಈಚೆಯಿಂದ ಅದೊಂಥರ ನಶಿಸ್ತಾ ಬಂದಿದೆ. ಅದು ಸಹಜವಾಗಿ ಅಂತಾನೆ ಹೇಳ್ತೀನಿ ನಾನು. ಜೊತೆಗೆ RJಗಳಾಗಿ ಯಾರು ಬರ್ತಿದಾರ ಅಥವಾ RJಗಳಂತಲ್ಲ, ರೇಡಿಯೋಗೆ ಸೇರುವಂತವ್ರದ್ದು ಕೂಡ ಅವರ ಒಂದು ಪರ್ಸನಾಲಿಟಿಲಿ ಕೂಡ ಬಹಳಷ್ಟು ವ್ಯತ್ಯಾಸಗಳನ್ನ ನಾನು ಕಂಡಿದ್ದೀನಿ. ಆಗ ನಾವಿದ್ದಾಗ ನನ್ನ ತಲೆಯಲ್ಲಿ ಹೇಗಿತ್ತು ಅಂತಂದ್ರೆ, RJಗಳು ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರಬೇಕು, ಜನ ನಿಮ್ಮನ್ನ ಏನು ಕೇಳಬೇಕು, ನೀವು ನಿಮ್ಮ ಬುದ್ಧಿ ಮಟ್ಟ ಅವ್ರದ್ದು ಒಂದೇ ಆದ್ರೆ ನಿಮಗೂ ಅವ್ರಿಗೂ ವ್ಯತ್ಯಾಸ ಏನು? ಹಾಗಾಗಿ ನೀವು ಜನ ನಿಮ್ಮ ಮಾತನ್ನ ಕೇಳ್ತಾರೆ ಅಂತಂದ್ರೆ ನಿಮಗೆ ಅಷ್ಟು ವಿಷಯಗಳ ಬಗ್ಗೆ ಆಸಕ್ತಿ

0: ತೀರ್ಬೇಕು. ಅದು ಸಿನಿಮಾ, ಸಾಹಿತ್ಯ, ಸಂಗೀತ, ಸ್ಪೋರ್ಟ್ಸ್ ಆಗಬಹುದು, ವರ್ಲ್ಡ್ ಪಾಲಿಟಿಕ್ಸ್ ಆಗಬಹುದು, ಎಲ್ಲ ವಿಷಯಗಳ ಬಗ್ಗೆ ನೀವು ಒಂದ್ ಚುರ್ಚುರ್ಚುರ್ ತಿಳ್ಕೊಂಡಿರ್ಬೇಕು. ಪ್ರೋಗ್ರಾಮಿಂಗ್ ಹೆಡ್ ಆದಾಗ ನಾನ್ ಯಾರನ್ನ ಹೈರ್ ಮಾಡ್ತಿದ್ದಲ್ಲ ಅವರಲ್ಲೂ ಅದನ್ನ ಒಂಚೂರ ಸ್ವಲ್ಪ ಕಿಚ್ಚ ಹಚ್ಚಕ್ ಪ್ರಯತ್ನ ಪಡ್ತಿದ್ದೆ. ಆದ್ರೆ ಈಗ ಒಂದು ಆಫ್ ಕೋರ್ಸ್ ಇಂಟರ್ನೆಟ್ ಇದೆ, ನಿಮ್ಗೇನ್ ನಿಮ್ಗೆ ಗೊತ್ತಿರಬೇಕು ಅಂತಿಲ್ಲ, ಆದ್ರೆ ಅದನ್ನ ನೋಡುವ ಆಸಕ್ತಿಯೂ ಇಲ್ಲದೆ ಇರುವಂತಹ ಒಂದು ಕಾಲ ಬಂದಿದೆ. ಅಂದ್ರೆ ಇದು ನನ್ಗೆ ಯಾಕೆ, ಇದೇನು, ನಾನು ಇಷ್ಟೇ, ನಾನು ಇಲ್ಲಿ ಸೋಷಿಯಲ್ ಮೀಡಿಯಾ ಇಷ್ಟರಲ್ಲೇ ಇರ್ತೀನಿ ಅಂತ ಅದೆಲ್ಲ ಒಂದ್ ಕಡೆ ಒಂಚೂರು ಬೇಜಾರಾಗುತ್ತೆ. ಮೊದಲು ನಾವಿದ್ದ ಕಾಲದಲ್ಲಿ ಇದೊಂದು ಆಸಕ್ತಿ ಇತ್ತಲ್ಲ, ತಿಳ್ಕೋಬೇಕು ಮಾಡ್ಬೇಕು. ಇದೊಂಚೂರ್ ನಮ್ಗೆ ಅವಾಗ ಪುಸ್ತಕಗಳಿರ್ಲಿಲ್ಲ, ಇಂಟರ್ನೆಟ್ ಇರಲಿಲ್ಲ, ಅಂದ್ರೆ ಯಾರನ್ನು ಹಿಡಿದು ಮಾಡಿ ಅವ್ರನ್ನ ಕೇಳಿ ನಮ್ದೊಂದು ಕುತೂಹಲನ ನಾವು ಪರಿಹರಿಸ್ಕೊಳ್ತಿದ್ವಿ. ಬಟ್ ಈಗ ಆ ಕುತೂಹಲವೇ ಎಲ್ಲ ಒಂದ್ ಕಡೆ ಹೋಗ್ಬಿಟ್ಟಿದ್ಯಾ ಅಂತ ಅನ್ಸ್ತಿದೆ.
1: ವರ್ಷ ಆಗ ಏನಾಗ್ತಿತ್ತು ಅಂದ್ರೆ, ಆ 20 ಇಯರ್ಸ್ ಬ್ಯಾಕ್ ಇನ್ಫಾರ್ಮೇಶನ್ ವಾಸ್ ವೆರಿ ಲಿಮಿಟೆಡ್, ಅಂಡ್ ಎಲ್ಲೋ ಒಂದ್ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಸಾಕು ಅಂತ ಜನ ಕಾಯ್ತಾ ಇದ್ರು. ಅಂಡ್ ಆ ಮೋಡ್ ಆಫ್ ಟ್ರಾನ್ಸ್ಮಿಷನ್ ನೀವಾಗಿರ್ತಿದ್ರೆ ಅವಾಗ ಅಲ್ವಾ. ಸೊ ನೀವು ಎಲ್ಲಾ ಕಡೆ ರಿಸರ್ಚ್ ಮಾಡಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ, ಅಂಡ್ ಒಂದು ಧ್ವನಿಯಲ್ಲೂ ಒಂದು ಆಕರ್ಷಣೆ ಇದ್ದಿದ್ರಿಂದ, ಓ ಇವ್ರು ಹಿಂಗಿರ್ಬೋದು ನೋಡಕ್ಕೆ, ಹಿಂಗಿರ್ಬೋದು ಅಂತ ಲಿಸ್ನರ್ಸ್ ಇಮ್ಯಾಜಿನ್ ಮಾಡಿಕೊಂಡು, ದಟ್ ಕ್ರೇಜ್ ವಾಸ್ ವೆರಿ ಡಿಫ್ರೆಂಟ್ ಆಗ ಅಲ್ವಾ. ಮಾಧ್ಯಮ ನಿಮ್ಗೆ ಕೇವಲ ಉದ್ಯೋಗ ಮಾತ್ರ ಅಲ್ಲ, ನಿಮ್ಮ ಜೀವನದ ಒಂದು ಭಾಗ ಅಂತ ಅನ್ಸಿದ್ಯಾ ಅವಾಗ?
0: ಯಾವಾಗ್ಲೂ ಅದೇ. ಮತ್ತೆ ನನ್ನ ಅಪ್ಪನ ಉದಾಹರಣೆ ಕೊಡ್ಬೇಕು, ಯಾಕಂದ್ರೆ ಅವರಿಗೆ ಸಿನಿಮಾ ಆಯ್ತು, ಶೂಟಿಂಗ್ ಆಯ್ತು, ನಾನು ಸ್ವಿಚ್ ಆಫ್ ಆದೆ ಅನ್ನೋದು ನಾನು ನೋಡೇ ಇರಲಿಲ್ಲ. ನಾವು ಬೆಳಿಬೇಕಾರಂತೂ ಎಷ್ಟೋ ತಿಂಗಳುಗಟ್ಲೆ ಅವ್ರನ್ನ ಮುಖನು ನೋಡ್ತಿರ್ಲಿಲ್ಲ. ಆತರ ಅವ್ರದ್ದು ಶೂಟಿಂಗ್ ಶೆಡ್ಯೂಲ್ ಇರ್ತಿತ್ತು. ನಾವು ಬೆಳಿಗ್ಗೆ 7 ಅವ್ರ ಶೂಟಿಂಗಿಗೆ ಹೋಗ್ತಿದ್ರು, ನಾನು ನನ್ಗೊಬ್ಳು ತಂಗಿದಳ್, ನಾವು ಅಂತ ನನ್ನ ಹಂಗೆ ಹೇಳೋದು, ಮಲ್ಕೊಳ್ಳೋಷ್ಟೊತ್ತಿ ಮಲಗಿದ ಮೇಲೆ ಅವ್ರು ಬರ್ತಿದ್ರು, ಇಲ್ಲ ಔಟ್ಡೋರ್ ಶೂಟಿಂಗ್ ಇದ್ರು ತಿಂಗಳುಗಟ್ಲೆ ಇರ್ತಿರ್ಲಿಲ್ಲ. ಅದನ್ನ ನೋಡಿ ನೋಡಿ ನೋಡಿ ಏನಾಯ್ತು ಅಂತಂದ್ರೆ, ಮಾಧ್ಯಮಕ್ಕೆ ಬಂದಾಗ ನೀವು ಬೇರೆ 9-to-5 ಕೆಲಸಗಳಾದ್ರೆ ಅದರದ್ದು ಕೆಲಸ ಮಾಡೋ ರೀತಿ ಬೇರೆ ಇರುತ್ತೆ. ಇಂಥ ಟೈಮಿಗೆ ಹೋಗ್ತಾರೆ, ಇಂಥ ಟೈಮಿಗೆ ಬರ್ತಾರೆ. ಮಾಧ್ಯಮದಲ್ಲಿ ಹಾಗಾಗಲ್ಲ. ಮಾಧ್ಯಮದಲ್ಲಿ 24/7 ನೀವು ಇರಬೇಕು, ಆನ್ ಇರಬೇಕು, ಅವೈಲಬಲ್ ಇರಬೇಕು. ಈಗ ರೇಡಿಯೋದಲ್ಲಿ ಕೂಡ ಆಯ್ತು, ನಂದು ಮುಗೀತು ಶೋ, ನಾನು ಹೋಗ್ತೀನಿ, ಓಕೆ. ಇಮ್ಮಿಡಿಯೇಟ್ಲಿ ಏನೋ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆದ್ರೆ, ಇನ್ನೊಂದೇನೋ ಆದಾಗ ನೀವು ತಕ್ಷಣ ಬಂದು ಅಂದ್ರೆ ಅಷ್ಟು ನಿಮ್ಮ ಮನಸ್ಸನ್ನ ಚುರುಕಾಗಿ ಇಟ್ಕೊಳ್ಬೇಕು. ಆ ಸ್ವಿಚ್ ಆಫ್ ಮಾಡೋ ಆ ಮೋಡ್ ಹೋಗ್ಲೇ ಇಲ್ಲ. ಸೊ ಅದೆಲ್ಲೋ ಒಂದ್ ಕಡೆ ನೆಗೆಟಿವ್ ಆಗು ನನಗೆ ಆಮೇಲೆ ಪರಿಣಾಮ ಬೀರ್ತು, ಖಂಡಿತ ಖಂಡಿತ. ಸೊ ಅದು ಪರ್ಸನಾಲಿಟಿ ಮೇಲೂ ಹೋಗುತ್ತೆ. ಕೆಲವೊಬ್ರು ಬಹಳ ಸುಲಭವಾಗಿ ಸ್ವಿಚ್ ಆಫ್ ಮಾಡ್ಕೊಳ್ತಾರೆ, ಅಂದ್ರೆ ಮಾಧ್ಯಮದಲ್ಲಿ ಇದ್ರು ಸಾಕು, ಇಷ್ಟು ಮಾಡಿದ್ರಾಯ್ತು, ಇನ್ನೇನ್ ತಲೆ ಕೆಡಿಸ್ಕೊಳ್ಳೋದು ಇರ್ತಾರೆ. ನಾನು ನಂದಲ್ದೆ ಎಲ್ರದ್ದೂ ತಲೆ ಕೆಡಿಸ್ಕೊಳ್ಳೋ ವ್ಯಕ್ತಿತ್ವ ನಂದು. ಆಮೇಲೆ ಯಾರಿಗೂ ಇಲ್ಲ ಅಂತ ಹೇಳ್ತಿರ್ಲಿಲ್ಲ, ಒಂದ್ ಕೆಲಸ ಆಗ್ಬೇಕಾ, ಅವ್ರು ಇನ್ನ ಯಾರೋ ಒಬ್ರಿಗೆ ಕೊಟ್ಟಿರ್ತೀನಿ ಹೌದು, ಆದ್ರೆ ಅವ್ರು ಮಾಡಲ್ಲ ಅಂತ ಗೊತ್ತಾದಾಗ ಎಂಡ್ ಆಫ್ ದಿ ಡೇ ಯಾರೊಬ್ರು ಮಾಡ್ಬೇಕಲ್ಲ. ಸೊ ಕೆಲಸ ಆಗೋದು ಮುಖ್ಯ, ಇಂಥವ್ರೆ ಆಗ್ಬೇಕು ಅಂಥವ್ರೆ ಆಗ್ಬೇಕು ಅಂತಲ್ಲ. ಸೊ ಈ ತರದೆಲ್ಲ ಮಾಡಿ ಒಂದ್ ಸಮಯದಲ್ಲಿ ಬರ್ನ್ಔಟ್ ಆಗಿದ್ದು ಹೌದು, ದೈಹಿಕವಾಗಿ ಸ್ವಲ್ಪ ಸಮಸ್ಯೆಗಳು ಆಗಿದ್ದು ಹೌದು. ಆದ್ರೆ ಅದು ಸ್ವಲ್ಪ ಒಬ್ಬೊಬ್ರು ಪರ್ಸನಾಲಿಟಿ ಮೇಲೆ ಹೋಗುತ್ತೆ, ಅವರವ್ರ ವ್ಯಕ್ತಿತ್ವದ ಮೇಲೆ ಹೋಗುತ್ತೆ. ನಂದು ಸ್ವಲ್ಪ ಆತರ ಹೈಪರ್ ವ್ಯಕ್ತಿತ್ವ ಆದ್ರಿಂದ ನನಗೆ ಹಾಗಾಯ್ತು.
1: ಓಕೆ, ಮೋಸ್ಟ್ ಆಫ್ ದಿ ವಿಮೆನ್ ಆರ್ ಲೈಕ್ ದಟ್ ಅನ್ಸುತ್ತೆ.
0: ಅದು ಇರಬಹುದು, ಅದು ನಮ್ಗೆ ಬಂದ್ಬಿಡುತ್ತೆ. ಅದಕ್ಕೆ ಕೆಲವು ಗಂಡು, ನನ್ ಗಂಡ ಸ್ವಲ್ಪ ಹಾಗೆ ಇದೆ ಪಾಪ, ಅವ್ನು ಕ್ರೆಡಿಟ್ ಕೊಡ್ಬೇಕು ನಾನು. ಬಟ್ ಅದೇ ಅವ್ರ ವ್ಯಕ್ತಿತ್ವದ ಮೇಲೆ ಹೋಗುತ್ತೆ. ಕೆಲವೊಬ್ರು ಇತ್ತೀಚಿನ ಮಕ್ಕಳನ್ನ ನೋಡಿದಾಗ, ಈಗಿನ 20s ಅಲ್ಲಿರೋರು ಹುಡುಗರು ಅಷ್ಟೇ ಹುಡುಗಿರು ಅಷ್ಟೇ ತಲೆ ಕೆಡಿಸ್ಕೊಳ್ಳಲ್ಲ ಗೊತ್ತಾ, ಆರಾಮಾಗಿ. ಸೊ ಅದು ಒಳ್ಳೇದೋ ಕೆಟ್ಟದೋ ನನಗೆ ಗೊತ್ತಿಲ್ಲ, ಮುಂದೆ ಅವ್ರ ಜೀವನದಲ್ಲಿ ಅವ್ರು ನೋಡ್ಕೊಳ್ಬೇಕು ಅದನ್ನ. ಆದ್ರೆ ನಾನಂತೂ ಹಾಗಿರ್ಲಿಲ್ಲ. ಈಗಲೂ ಸ್ವಲ್ಪ ಎಲ್ಲೋ ಪ್ರಪಂಚದಲ್ಲಿ ಏನೋ ಯುದ್ಧ ಆದ್ರೂ ನಾನು ಅಯ್ಯೋ ಹಿಂಗಾಗ್ತಿದೆಯಲ್ಲ, ಯಾಕೆ ಹೀಗೆ ಅಂತ ತಲೆ ಕೆಡಿಸ್ಕೊಳ್ಳೋಳು. ಸೊ ನನ್ನ ಕೆಲಸ ಅಂತ ಬಂದಾಗ ಇನ್ನೂ ಜಾಸ್ತಿ ತಲೆ ಕೆಡ್ತಿದ್ದೆ.
1: ಈಗ ನಿಮ್ದು ಉದ್ಯೋಗವನ್ನ ವೃತ್ತಿಯನ್ನ ಮಾಡುವಲ್ಲಿ ಬ್ಯಾಕ್ ಗ್ರೌಂಡ್ ಹೇಗೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಇಂಪ್ರೂವ್ ಮಾಡುವಲ್ಲಿ ಎಲ್ಲ ಹೆಲ್ಪ್ ಆಯ್ತು ನಿಮ್ಗೆ? ಅಂಡ್ ಈಗ ಕೆಲವು ಮಕ್ಕಳು ಜರ್ನಲಿಸಂ ಬ್ಯಾಕ್ ಗ್ರೌಂಡ್ ನಿಂದ ಬಂದಿರೋರು, ಅವರಿಗೆ ಏನೇನ್ ಪರ್ಸ್ಯೂ ಮಾಡಕ್ಕೆ ಅವಕಾಶಗಳಿದಾವೆ ಅಂತ ನಿಮ್ಮ ಅನಿಸಿಕೆ?
0: ಓಕೆ, ನಿಮ್ಮ ಮೊದಲನೇ ಪ್ರಶ್ನೆಗೆ, ನನಗೆ ಜರ್ನಲಿಸಂ ನಾನು ಏನಕ್ಕೆ ತಗೊಂಡಿದ್ದು ಅಂತಂದ್ರೆ, ಫಿಲ್ಮ್ ಮೇಕಿಂಗ್ ಹೋಗ್ಬೇಕು, ಹತ್ರದ್ದೇನು ಜರ್ನಲಿಸಮು, ಇಂಗ್ಲಿಷ್ ಲಿಟ್ರೇಚರ್, ಈ ಸಬ್ಜೆಕ್ಟ್ಗಳು ಅಂತ ಹೇಳಿ ತಗೊಂಡಿದ್ದು. ನಾನು ಅದನ್ನ ಮುಂದೆ ನಾನು ವೃತ್ತಿಯಾಗಿ ತಗೊಳ್ತೀನಿ, ನನಗೆ ಅವಾಗ ಇತ್ತು ಒಂದು ಐಡಿಯಲಿಸ್ಟಿಕ್ ಇದಿತ್ತು, ಅಂದ್ರೆ ನಾನೇನೋ ಆಗ್ಬೇಕು, ಸಮಾಜನ ಬದಲಾಯಿಸಬೇಕು ಅಂತ. 3 ಜರ್ನಲಿಸಂ ಮಾಡೋಷ್ಟೊತ್ತಿಗೆ ಗೊತ್ತಾಯ್ತು, ಸಮಾಜ ಬದಲಾಗಬಹುದು, ಹೊಟ್ಟೆ ಪಾಡ್ ಬಹಳ ಕಷ್ಟ ಅಂತ. ಆದ್ರೆ ಬಹುಶಃ ತಲೆಯಲ್ಲಿ ಒಂದಿಷ್ಟು ಐಡಿಯಾಗಳಿರ್ತಾವಲ್ಲ ನಿಮ್ ಟೀನೇಜ್ ಇಯರ್ಸ್ ಅಲ್ಲಿ, ನಾನೇನೋ ಆಗ್ಬೇಕು ಅಂದ್ರೆ, ನಾನು ಅಂತಂದ್ರೆ ಪರ್ಸನಲ್ ಆಗಲ್ಲ, ನನ್ನಿಂದ ಸಮಾಜದಲ್ಲಿ ಒಂದು ಬದಲಾವಣೆ ಆಗ್ಬೇಕು, ಈ ಒಂದು ತಲೆಯಲ್ಲಿ ಬಹಳ ಭದ್ರವಾಗಿ ಕೂತಿದ್ರಿಂದ ನನಗೆ ನನ್ನ ಈ ಒಂದು ವೃತ್ತಿಯನ್ನ ತಗೊಂಡಾಗ್ಲೂ ಕೂಡ ಅದಿತ್ತು, ಬಹಳ ಜವಾಬ್ದಾರಿ ಇದೆ ನನ್ ಮೇಲೆ, ಏನೇನೋ ಹೇಳೋದಲ್ಲ ಅಥವಾ ಯಾರ ಪರವಾಗಿಯೂ ಮಾತಾಡೋದಲ್ಲ. ತುಂಬಾ ಈಗಿನ ಕಾಲದಲ್ಲಿ ಬಹಳ ಮುಖ್ಯ ಆಗುತ್ತೆ ಅದು, ಬಹಳ ಸುಲಭವಾಗಿ ಅದು ಪೊಲಿಟಿಕಲ್ ಇದರಲ್ಲಿ ಒಂದೇ ಇವರು ಅಥವಾ ಅವರು ಅಂತ ಹೇಳಿ ಅದೆಲ್ಲ ನಮ್ಗೆ ಅವಾಗ ಬಹಳ ಅದ್ರ ಬಗ್ಗೆ ಬಹಳ ಯೋಚನೆ ಮಾಡ್ತಿದ್ವಿ. ಯಾರನ್ನೂ ಕೆಳಗೆ ಹಾಕಬಾರ್ದು, ಯಾರನ್ನೂ ಇಲ್ಲಸಲ್ಲದೆ ಅವ್ರನ್ನ ಏನೋ ಹೈಪ್ ಅಪ್ ಮಾಡಬಾರ್ದು.

0: ಸತ್ಯ ಹೇಳ್ಬೇಕು ಅಂತಂದ್ರೆ ಆಶಾ, ನೀವ್ ಏನು ಓದಿದ್ರು ಓದಿ ಅಂತ ಹೇಳ್ತೀನಿ ನಾನು, ಓದ್ಬೇಡಿ ಅಂತ ಹೇಳಲ್ಲ, ಆದ್ರೆ ಏನು ಓದದೆ ಹೋದ್ರೂನು ನಿಮ್ಮ ಆಸಕ್ತಿ ವಿಸ್ತಾರವಾಗಿದ್ರೆ, ನಿಮ್ಮ ಅಭಿರುಚಿ ವಿಸ್ತಾರ ಬಹಳ ಇದ್ರೆ, ನೀವು ಈಗ ಏನ್ ಬೇಕಾದ್ರೂ ಆಗ್ಬೋದು. ಈಗ ಸೋಷಿಯಲ್ ಮೀಡಿಯಾ ಜಮಾನ ಅಲ್ವಾ, ಸೋಷಿಯಲ್ ಮೀಡಿಯಾದಲ್ಲಿ ನೀವು ಬಹಳಷ್ಟು ಜನ ನೀವು ಇನ್ಫ್ಲುಯೆನ್ಸರ್ಸ್ ಅಂತ ನೋಡ್ತೀರಿ. ಅದರಲ್ಲಿ ಒಳ್ಳೆ ತರದ ಇನ್ಫ್ಲುಯೆನ್ಸರ್ಸ್ ಇರ್ತಾರೆ, ಕೆಲವೊಬ್ಬರನ್ನ ನೋಡಿ ಇವ್ರು ಏನಪ್ಪ ಇವರು ಅಂತ ಹೇಳುವಂತವ್ರು ಇರ್ತಾರೆ. ಆದ್ರೆ ಜಾಸ್ತಿ ಅವೆನ್ಯೂಗಳಿದಾವೆ. ನೀವು ಟೆಲಿವಿಷನ್ಗೆ ಹೋಗ್ತೀರಾ ಹೋಗ್ಬಹುದು, ರೇಡಿಯೋ ಬರ್ತೀರಾ ಬರಬಹುದು, ಇಲ್ಲ ನೀವು ಜರ್ನಲಿಸ್ಟೇ ಆಗ್ತೀನಿ ನಾನು ಟೆಲಿವಿಷನ್ ಮಾಧ್ಯಮಕ್ಕೆ ಹೋಗ್ತೀನಿ ಅಲ್ಲಿ ಟಿವಿ ಜರ್ನಲಿಸ್ಟ್ ಆಗ್ತೀನಿ ಅದು ಆಗ್ಬಹುದು, ಇಲ್ಲ ಸೋಷಿಯಲ್ ಮೀಡಿಯಾಗ್ ಬರ್ಬಹುದು, ನಿಮ್ದೇ ಯೂಟ್ಯೂಬ್ ಚಾನೆಲ್ಗಳನ್ನ ತೆಕ್ಕೋಬಹುದು. ಈಗ ಖಂಡಿತ ನಾನೀಗ ಒಂದು 20-22 ನಾನು ಎಜುಕೇಶನ್ ಮುಗಿಸಿ 25 ವರ್ಷದ ಮೇಲೆ ಆಯ್ತು. ಆಗ ಹೀಗಿರ್ಲಿಲ್ಲ, ಆಗ ಸೋಷಿಯಲ್ ಮೀಡಿಯಾ ಜೀರೋ, ಏನು ಇರ್ಲಿಲ್ಲ ಅಲ್ಲ. ಹಾಗಾಗಿ ಜರ್ನಲಿಸಂ ಓದಿಯೇ ನೀವು ಬೇರೆ ಬೇರೆ ಅವೆನ್ಯೂಗಳು ಸಿಗ್ತಾವೆ ಅಂತಿಲ್ಲ. ನೀವು ಏನೇ ಓದಿದ್ರು, ಎಷ್ಟು ಜನ ಸತ್ಯ ಹೇಳಬೇಕು ಅಂತಂದ್ರೆ ಇಂಜಿನಿಯರಿಂಗ್ ಮಾಡಿದವರು ಈಗ ಎಷ್ಟು ಜನ ಮಾಧ್ಯಮದಲ್ಲಿದ್ದಾರೆ, ಸಿನಿಮಾದಲ್ಲಿದ್ದಾರೆ. ನೀವು ಎಷ್ಟು ಜನ ಸಿನಿಮಾ ಆಕ್ಟರ್ಗಳು ಡೈರೆಕ್ಟರ್ಗಳನ್ನ ನೋಡಿದ್ರೆ ಇಂಜಿನಿಯರಿಂಗ್ ಮಾಡಿದವರು, ಆಯ್ತಾ, ಬೇರೆ ಬೇರೆ ಫೀಲ್ಡ್ ಅಲ್ಲಿ ಬಂದಿದ್ದಾರೆ. ಎಂಡ್ ಆಫ್ ದ ಡೇ ನಿಮ್ಮ ಆಸಕ್ತಿ ಮೇಲೆ ಹೋಗುತ್ತೆ. ನೀವು ಇದೇ ಓದಿರ್ಬೇಕು, ಇದರಿಂದಾನೇ ಇದಾಗಬೇಕು ಅಂತ ಏನಿಲ್ಲ, ಹೃದಯವನ್ನು ತೆರೆದಿಟ್ಕೊಳ್ಬೇಕು. ನನಗೆ ಎಲ್ಲ ಕಡೆಯಿಂದ ನನಗೆ ಇನ್ಫಾರ್ಮೇಶನ್ ಬರಲಿ, ನಾನು ವ್ಯಕ್ತಿಯಾಗಿ ನಾನು ಬೆಳೀತಾ ಹೋಗ್ಬೇಕು ಅಂತ. ಆಗ ಆಮೇಲೆ ಇನ್ನೊಂದಿದೆ, ಇನ್ಫಾರ್ಮೇಶನ್ ತಿಳ್ಕೊಳ್ಳೋದು ಅಂದ್ರೆ ಮತ್ತೊಬ್ರು ನೋಡಿದ್ಯಾ ನನಗೆ ಗೊತ್ತು ನೀನು ಗೊತ್ತಿಲ್ಲ, ಅದಲ್ಲ. ನಿಮ್ಮ ವ್ಯಕ್ತಿತ್ವ ಇನ್ನು ಸುಧಾರಿಸೋದಕ್ಕೆ ಆದಷ್ಟು ಎಲ್ಲ ವಿಷಯದ ಬಗ್ಗೆನೂ ಒಂದೊಂದೊಂಚೂರು ನನಗೆ ಟೆಕ್ನಾಲಜಿ ನನಗೆ ಆಗೋದೇ ಇಲ್ಲ, ಆದ್ರೂ ಏನಾದ್ರು ಬಂದ್ರೆ ಅದೊಂದು ಅಟ್ಲೀಸ್ಟ್ ಒಂದು ಓದಿ ಹಿಂಗಿದೆ ಅಂತ ಒಂದು ತಲೆಯಲ್ಲಿ ಇಟ್ಕೊಂಡಿರ್ತೀನಿ. ಹಾಗೆ ಸೊ ಬೇರೆ ಬೇರೆ ವಿಷಯಗಳ ಬಗ್ಗೆ ನಿಮ್ಗೆ ಆಸಕ್ತಿ ಹೆಚ್ಚಾದಷ್ಟು ನೀವು ಎಜುಕೇಶನ್ ಇದೇ ಅದೇ ಆಗ್ಬೇಕು ಅಂತಿಲ್ಲ, ಯು ವಿಲ್ ಡೂ ವೆಲ್ ಇನ್ ಲೈಫ್.
1: ಮೆನಿ ಪಾರ್ಟ್ಸ್ ಆಫ್ ದಿ ಕಂಟ್ರೀಸ್ ಅಲ್ಲೂ ನೀವು ಲೈವ್ ಅಂಡ್ ರೆಕಾರ್ಡೆಡ್ ರೇಡಿಯೋ ಪ್ರೋಗ್ರಾಮ್ಸ್ ಎಲ್ಲ ಮಾಡಿದ್ದೀರಾ. ಇತರ ಮಾಧ್ಯಮಗಳಿಗೆ ಕಂಪೇರ್ ಮಾಡಿದ್ರೆ ರೇಡಿಯೋ ಹೇಗೆ ಡಿಫ್ರೆಂಟ್ ಆಗಿ ಆಡಿಯನ್ಸ್ ಜೊತೆ ಕನೆಕ್ಟ್ ಆಗುತ್ತೆ ಅಂತ?
0: ಫ್ರೆಂಡ್, ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಫ್ರೆಂಡ್. ಆಕ್ಟಿವ್ ಲಿಸ್ನಿಂಗ್, ಪ್ಯಾಸಿವ್ ಲಿಸ್ನಿಂಗ್ ಅಂತೀವಿ ಅಲ್ವಾ. ನಾವು ಟೆಲಿವಿಷನ್ ಆದ್ರೆ ಏನಾಗುತ್ತೆ, ಒಂದು ಪ್ರೆಷರ್ ಇದೆ, ನೀವು ನೋಡ್ಬೇಕು, ನಿಮ್ಮ ಕಣ್ಣು ಮುಂದೆ ಏನು ಬೊಂಬೆಗಳು ಓಡಾಡ್ತವೆ ನೋಡ್ಬೇಕಾಗತ್ತೆ. ರೇಡಿಯೋಲಾದ್ರೆ ನೀವು ಒಂದ್ ಕಡೆ ಹಾಕಿಟ್ಕೊಂಡು ನಿಮ್ ಪಾಡಿಗೆ ಬೇರೆ ಕೆಲಸ, ನೀವು ತುಂಬಾ ಜನ ಓದ್ತಾರೆ, ಅದ್ ಹೇಗ್ ಮಾಡ್ತಾರೆ ಗೊತ್ತಿಲ್ಲ, ರೇಡಿಯೋ ಕೇಳ್ತಾ ಓದ್ತಾರೆ, ಆದ್ರೆ ಅಡಿಗೆ ಮಾಡೋದು, ಇಸ್ತ್ರಿ ಮಾಡೋದು, ಇನ್ನೇನೋ ಮಾಡೋದು. ಸೊ ಇದೇನಾಗತ್ತೆ ಗೊತ್ತಾ, ಯಾರು ಇಲ್ದಿದ್ದಾಗ ಯಾರೋ ಒಬ್ರು ನನ್ನ ಜೊತೆಗಿದ್ದಾರೆ, ಈ ಒಂದು ಭಾವನೆಯನ್ನ ಹುಟ್ಟಾಕೋದು ಕೇವಲ ರೇಡಿಯೋ. ಅಂಡ್ ಈಗ ನಾನು ರೇಡಿಯೋ ಅಂತಂದಾಗ ಸ್ವಲ್ಪ ಕೇರ್ಫುಲ್ ಆಗಿ ಹೇಳ್ಬೇಕು. ಸೊ ನಮ್ಮ ಕಾಲದ ರೇಡಿಯೋ ಬೇರೆ, ಇದು ಬೇರೆ. ಸೊ ಒಂದ್ ಕಾಲದಲ್ಲಿ ಆರ್ಜೆಗಳ ಮಾತನ್ನ ಇಷ್ಟಪಟ್ಟು ಕೇಳ್ತಿದ್ರು, ಎಲ್ಲೋ ಬರ್ತಾ ಬರ್ತಾ ಬರ್ತಾ ಜನರ ಐ ತಿಂಕ್ ತಾಳ್ಮೆ ಕಡಿಮೆ ಆಗ್ತಾ ಆಗ್ತಾ, ಓ ಇವ್ರು ಏನಪ್ಪಾ ಬಂದ್ ಮಧ್ಯದಲ್ಲಿ ಕೊರಿತಾರೆ ಅನ್ನೋ ಒಂದು ಇದು ಬಂದಿದೆ. ಹಾಗಾಗಿ ಆಮೇಲೆ ರೇಡಿಯೋದಲ್ಲಿ ನನ್ನ ಆಯ್ಕೆಯ ಹಾಡುಗಳು ಬರ್ತವೆ ಅಂತಿಲ್ಲ, ಲಾಟ್ರಿ ತರ ಆಯ್ತಾ, ಒಂದ್ ಹಾಡು ಹೇ ನನ್ಗೆ ಈ ಹಾಡು ಇಷ್ಟ, ಅಯ್ಯೋ ನೆಕ್ಸ್ಟ್ ಹಾಡು ಯಾಕೆ ಈ ಹಾಡು ಹಾಕಿದ್ರು ಅಂತ ಆಗುವ ಒಂದು ಚಾನ್ಸಸ್ ಇದೆ. ಆದ್ರೆ ನೀವು ಈ ತರ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಗಳಲ್ಲಿ ನಿಮ್ಮ ಆಯ್ಕೆ, ನನಗೆ ಇವತ್ತು ಮೊಹಮ್ಮದ್ ರಫಿ ಹಾಡು ಕೇಳ್ಬೇಕಾ, ಮೊಹಮ್ಮದ್ ರಫಿದೇ ಹಾಡು ಬರುತ್ತೆ, ನಂಗೆ ಮಧ್ಯೆ ಬೇರೆ ಏನು ಕಿರಿಕಿರಿ ಆಗಲ್ಲ, ಇಲ್ಲ ಯಾವ್ದೊಂದಿನ ನನಗೆ ಡಾಕ್ಟರ್ ರಾಜ್ಕುಮಾರ್ ಹಿಟ್ಸ್ ಕೇಳ್ಬೇಕಾ, ಅದೇ ಕೇಳ್ತೀನಿ. ಹಾಗಾಗಿ ಈ ಎಲ್ಲ ಚಾಯ್ಸ್ಗಳು ಬಂದಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಏನಾಗಿದೆ ಅಂತಂದ್ರೆ, ಯಾವ್ದು ರೇಡಿಯೋ ಯಾಕೆ ಮುಖ್ಯ ಆಗತ್ತೆ, ಈ ನಮ್ಗೆಲ್ಲ ಏನು ಅಂತಂದ್ರೆ ಆರ್ಜೆಗಳಾಗಿ ಸಿ ನಾವು ಪ್ರತಿ ಮನೆಗೂ ಹೋಗ್ತಿದ್ವಿ, ಪ್ರತಿಯೊಬ್ಬರಿಗೂ ಹತ್ತಿರ ಆಗ್ತಿದ್ವಿ. ಅಂಡ್ ಇದು ಸತ್ಯನೂ ಹೌದು, ಮನೆ ಮಕ್ಕಳ ತರನೇ ನಮ್ಗೆ ಟ್ರೀಟ್ ಮಾಡ್ತಿದ್ರು. ನನ್ಗೆ ನೆನಪಿದೆ, ನಾನು ಗಿಫ್ಟ್ಗಳೆಲ್ಲ ತಂದ್ಬಿಡೋರು ಅಂದ್ರೆ ಒಂಥರ ಮನೆ ಫಂಕ್ಷನ್ಸ್ಗೆಲ್ಲ ಕರೀತಿದ್ರು, ಆ ರೀತಿಯ ಒಂದು ಕಾಲ ಇತ್ತು. ಅದನ್ನೆಲ್ಲ ನೋಡಿದ್ರಿಂದ ಎಲ್ಲೊಂದ್ ಕಡೆ ಆ ತೀರ ಆತ್ಮೀಯತೆಯ ಒಂದು ಭಾವನೆಯನ್ನ ಹುಟ್ಟಾಕೋದು ಖಂಡಿತ ರೇಡಿಯೋ. ಆದ್ರೆ ರೇಡಿಯೋ ಅಂತ ಏನನ್ನ ಡಿಫೈನ್ ಮಾಡ್ತೀವಿ ಅಂತ ಈಗ ನಾವು ಮತ್ತೆ ಪ್ರಶ್ನೆ ಮಾಡ್ಕೋಬೇಕು.
1: ಈಗ ಮೀಡಿಯಾ ಸ್ಟೂಡೆಂಟ್ಸ್ಗೆ, ಜರ್ನಲಿಸಂ ಸ್ಟೂಡೆಂಟ್ಸ್ಗೆ ಟೀಚ್ ಮಾಡ್ತಿದ್ದೀರಲ್ಲ, ಸೊ ಅವರಿಗೆ ಯಾವ ಆಸ್ಪೆಕ್ಟ್ ಮೇಲೆ ಜಾಸ್ತಿ ಒತ್ತು ಕೊಡ್ತೀರಾ, ಥಿಯರಿ ಆರ್ ಪ್ರಾಕ್ಟಿಕಲ್?
0: ಎರಡು.
1: ಓಕೆ,
0: ಎರಡು. ನಾನು ಆಕ್ಚುಲಿ ಟೀಚ್ ಮಾಡ್ತಿರೋದು ರೇಡಿಯೋ ಅಂಡ್ ಪಾಡ್ಕಾಸ್ಟಿಂಗ್ ಅಂತ. ಈಗ ರೇಡಿಯೋ ನಿಮ್ಗೆ ಗೊತ್ತಿರೋಂಗೆ ಪಾಡ್ಕಾಸ್ಟಿಂಗ್ ಕೂಡ ಈಗ ಕಳೆದೊಂದಿಷ್ಟು ವರ್ಷಗಳಲ್ಲಿ ಬಹಳ ಅದು
1: ಕೋರ್ಸ್ ತರನೇ
0: ಬಂದ್ಬಿಟ್ಟಿದೆ. ಯಾಕೆಂದ್ರೆ ಒಂದ್ ರೀತಿಲಿ ರೇಡಿಯೋ ಇವಾಗ ಫಂಕ್ಷನ್ ಮಾಡ್ತಿರೋ ರೀತಿಗೂ ಪಾಡ್ಕಾಸ್ಟ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೂ ಕೆಲವು ವ್ಯತ್ಯಾಸಗಳಿದಾವೆ. ಹಾಗಾಗಿ ಇದ್ರದ್ದೇ ಒಂದು ರೇಡಿಯೋದೇ ಒಂದಿಷ್ಟು ಡೂಸ್ ಅಂಡ್ ಡೋಂಟ್ಸ್ ಇದೆ, ಪಾಡ್ಕಾಸ್ಟ್ ಒಂದಿಷ್ಟು ಇದೆ. ಹಾಗಾಗಿ ಎರಡು ಕೋರ್ಸ್ ರೀತಿಲಿ ಬಂದಿದೆ. ನಾನು ಎರಡೂ ಮಾಡ್ತಿರೋದ್ರಿಂದ ಟೀಚ್ ಮಾಡ್ತೀನಿ. ಥಿಯರಿ ಮುಖ್ಯನ, ಪ್ರಾಕ್ಟಿಕಲ್ಸ್ ಮುಖ್ಯನ ಅಂತಂದ್ರೆ ನನ್ನ ಕೇಳೋದಾದ್ರೆ ಖಂಡಿತ ಪ್ರಾಕ್ಟಿಕಲ್ಸ್. ನಿಮ್ಗೆ ಎಂಡ್ ಆಫ್ ದ ಡೇ ನೀವು ಏನೇ ನಾನು ಕೂತ್ಕೊಂಡು ಕೊಚ್ಚಿದ್ರು, ನೀವಾಗೆ ಏನ್ ಮಾಡ್ತೀರಿ, ಏನ್ ನಿಮ್ಮ ತಲೆ ಉಪಯೋಗಿಸ್ತೀರಿ, ಇಂಟರ್ವ್ಯೂನ ನೀವ್ ಹೇಗೆ ಪ್ಲಾನ್ ಮಾಡ್ತೀರಿ, ಫೈನಲಿ ನೀವ್ ಹೆಂಗ್ ಎಕ್ಸಿಕ್ಯೂಟ್ ಮಾಡ್ತೀರಿ, ಅದೆಲ್ಲ ನಿಮ್ಗೆ ಬಿಟ್ಟಿದ್ದು. ಹಾಗಾಗಿ ಥಿಯರಿ ಹೇಳ್ಕೊಡೋಷ್ಟು ಏನು ಅವರ ಪ್ರಿಪರೇಷನ್ ಏನ್ ಬೇಕು ಅಷ್ಟು ಥಿಯರಿ ನಾನು ಹೇಳ್ಕೊಡ್ತೀನಿ. ಬಟ್ ತುಂಬಾ ನಾನು ಕೆಲಸತಿ ಹೇಳ್ಬಿಡ್ತೀನಿ, ಈ ನಂಬರ್ಸ್, ಇಯರ್ಸ್, ಡೇಟ್ಸ್ ಅದೆಲ್ಲ ನೀವು ತಲೆಗೆ ಹಾಕೋಬೇಡಿ, ನಾನು ಹೇಳ್ತಿದ್ದೀನಿ ಕೇಳಿ ಬಿಟ್ಬಿಡಿ. ಯಾಕೆಂದ್ರೆ

0: ಒಂದು ತಲೆಲಿ ಇರ್ಬೇಕೇ ಹೊರತು ಅದೇ ನಾನು ಅದಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆಗೆ ಇಷ್ಟೇನು ಕೇಳಲ್ಲ, ಮಾಡಲ್ಲ. ಆದ್ರೆ ಪ್ರಾಕ್ಟಿಕಲ್ ತುಂಬಾ ಮಾಡಿಸ್ತೀನಿ, ಅವ್ರನ್ನ ರೇಡಿಯೋ ಸ್ಟೇಷನ್ ಗಳಿಗೆ ಕರ್ಕೊಂಡು ಹೋಗ್ತೀನಿ, ಹೇಗೆ ವರ್ಕ್ ಆಗುತ್ತೆ, ಸಿಸ್ಟಮ್ ಹೇಗಿರುತ್ತೆ, ಕನ್ಸೋಲ್ ಹೇಗೆ ವರ್ಕ್ ಆಗುತ್ತೆ ಅದೊಂದು. ಆಮೇಲೆ ಕ್ಲಾಸ್ ಗಳಲ್ಲಿ ಬಹಳ ಬಹಳಷ್ಟು ಅವರಿಗೆ ಆಕ್ಟಿವಿಟೀಸ್ ಕೊಡ್ತಿರ್ತೀನಿ, ಸಣ್ಣ ಸಣ್ಣ ಸಣ್ಣ ಗ್ರೂಪ್ಗಳನ್ನ ಮಾಡಿ ಬೇರೆ ಬೇರೆ ಅವರೇ ರಚಿಸಬೇಕು ಒಂದು ಶೋ ಅಲ್ಲಿ ಒಂದು ಥೀಮ್ ಅವ್ರು ತಗೊಂಡು ಅದ್ರಲ್ಲಿ ಅದನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡ್ತಾರೆ. ಪ್ರತಿ ಸತಿ ಮಾತಾಡೋದನ್ನ ಲಿಂಕ್ ಅಂತ ಕರೀತಾರೆ, ಪ್ರತಿ ಸತಿ ರೇಡಿಯೋದಲ್ಲಿ ಮಾತಾಡೋ ಲಿಂಕ್, ಪ್ರತಿ ಲಿಂಕ್ ಅನ್ನ ಅವ್ರು ಹೇಗೆ ಏನೋ ಅವರು ಹೇಗೆ ಯೋಚನೆ ಮಾಡ್ತಾರೆ ಅದ್ರ ಬಗ್ಗೆ. ಸೊ ಈ ರೀತಿ ಪ್ರಾಕ್ಟಿಕಲ್ ನಾಲೆಡ್ಜ್ ಗೆ ಜಾಸ್ತಿ ನಾನು
1: ಲೈಕ್ ಇಟ್ ಇಸ್ ಎಂಟೈರ್ಲಿ ಡಿಫ್ರೆಂಟ್ ಫ್ರಮ್ ಜರ್ನಲಿಸಂ ಅಲ್ವಾ?
0: ಖಂಡಿತ
1: ಅಲ್ವಾ? ಸೊ ಇಟ್ಸ್ ಅ ಪಾರ್ಟ್ ಆಫ್ ಜರ್ನಲಿಸಂ.
0: ಇಟ್ ಇಸ್ ಪಾರ್ಟ್ ಆಫ್ ಜರ್ನಲಿಸಂ.
1: ಆಯ್ತು, ಇವಾಗ ಅದರಲ್ಲಿ ಸ್ಕ್ರಿಪ್ಟ್ ಏನೇನು ಆಸ್ಪೆಕ್ಟ್ಸ್ ಬರುತ್ತೆ, ಸ್ಕ್ರಿಪ್ಟಿಂಗ್, ಆಮೇಲೆ ಪ್ರೊಡಕ್ಷನ್ ಆ ತರ ಎಲ್ಲ ಹೇಳ್ಕೊಡ್ತೀರಿ?
0: ನಾನು ನನಗೆ ಸ್ಕ್ರಿಪ್ಟಿಂಗ್ ಅನ್ನೋದ್ರ ಬಗ್ಗೆ ನನಗೆ ಒಂದು ಸ್ವಲ್ಪ ಅಸಮಾಧಾನ ಇದೆ. ನಾನು ಯಾವಾಗ್ಲೂ ಹೇಳೋದು, ನೀವು ಒಳ್ಳೆ ಅರ್ಜಿ ಆದ್ರೆ ಸ್ಕ್ರಿಪ್ಟ್ ಮಾಡಲೇಬಾರದು, ನಿಮ್ಮ ತಲೆಯಲ್ಲಿ ಎಲ್ಲದೂ ಇರಬೇಕು. ಅದು ನಾನು ಕಲ್ತಿದ ಹಾಗೆ, ನಾನು ರೇಡಿಯೋ ಮಿರ್ಚಿಲಿ ಇದ್ದಾಗ ಅದಕ್ಕೆ ಮೊದಲು ನನಗೆ ಬರೆದು ಮಾತಾಡುವ ಅಭ್ಯಾಸ ಇಲ್ವೇ ಇರಲಿಲ್ಲ. ಮಿರ್ಚಿಲಿ ಸೇರ್ಕೊಂಡಾಗ ನನ್ನ ಬಾಸ್ ಕೆಲವರು ಹಾಗೆ ಮಾಡ್ತಿದ್ರು, ಅವ್ರಿಗೆ ಬೈತಿದ್ದ, ನೀವು ಆರ್ಜೆಗಳು ಅಂತಂದ್ರೆ ನಿಮ್ಗೆ ಹಂಗೆ ಪಟ್ಟಂತ ಬರಬೇಕು, ನೀವು ಅಷ್ಟು ಎಬಿಲಿಟಿ ಇರಬೇಕು ನಿಮಗೆ, ನೀವೇನ್ ಬರ್ಕೊಂಡು ಇಡೀ ಇಡೀ ಇದನ್ನ ನೀವು ಓದೋದು, ಅದು ಓದೋದು ದಟ್ ಇಸ್ ಅನ್ ಅನೌನ್ಸರ್. ಆರ್ಜೆ ಅಂತಂದ್ರೆ ಮಾತಾಡಬೇಕು, ಓದಿದಾಗ ಏನಾಗುತ್ತೆ ನೀವು ಅನೌನ್ಸರ್. ಅದು ನನ್ನ ತಲೆಯಲ್ಲಿ ಬಹಳ ಸ್ಟ್ರಾಂಗ್ ಆಗಿ ಕೂತಿದೆ. ಸೊ ನಾವೆಲ್ಲ ಇಲ್ಲಿ ಎಫ್ ಎಂ ರೇನ್ಬೋದಲ್ಲೂ ಇಷ್ಟ ಆಯ್ತಾ, ಬರೆಯೋ ಒಂದು ಕಾನ್ಸೆಪ್ಟೇ ಇರಲಿಲ್ಲ, ಆನ್ ಮಾಡಿಕೊಂಡು ಮಾತಾಡ್ತಿದ್ವಿ. ಸೊ ನಾನು ಹೇಳ್ಕೊಡ್ಬೇಕಾದ್ರೆ ಏನ್ ಮಾಡ್ತೀನಿ, ಒಂದು ಆಫ್ ಕೋರ್ಸ್ ಹಿಸ್ಟ್ರಿ ಆಫ್ ರೇಡಿಯೋ ಹೇಗೆ ಬೇರೆ ಬೇರೆ ಹಂತದಲ್ಲಿ ಬೆಳೆದು ಬಂತು ಅದೆಲ್ಲ ಇರುತ್ತೆ. ಬಟ್ ಅದ್ರ ಜೊತೆಗೇನೆ ಒಂದು ರೇಡಿಯೋ ಕಾರ್ಯಕ್ರಮ ನೀವು ನಾಳೆ ಅದೊಂದು ಇದರಲ್ಲಿ ಆರ್ಜಿಯಾಗಿ ಸೇರ್ಕೊಂಡ್ರಿ, ಸೊ ಏನು ಆ ಒಂದು ಕಮರ್ಷಿಯಲ್ ಸ್ಟೇಷನ್ದು ಸೆಟಪ್ ಹೇಗಿರುತ್ತೆ, ಅಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಯಾವ್ದ್ಯಾವ್ದು, ಅದು ಹೇಗೆ ಫಂಕ್ಷನ್ ಆಗುತ್ತೆ. ಆಮೇಲೆ ರೇಡಿಯೋ ಅಂತಂದ್ರೆ ಬರೀ ಆರ್ಜೆ ಅಷ್ಟೇ ಅಲ್ಲ, ಒಂದು ರೇಡಿಯೋ ಅಂತಂದ್ರೆ ಅದರಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್, ನೀವು ಕಾಪಿ ರೈಟರ್ ಆಗೂ ಸೇರ್ಕೊಳ್ಬಹುದು ಆಯ್ತಾ, ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಬರೆಯೋದು ಕಾಪಿ ರೈಟರ್ಸ್, ನೀವು ಪ್ರೊಮೋ ಪ್ರೊಡ್ಯೂಸರ್ ಆಗೂ ಸೇರ್ಕೊಳ್ಬಹುದು, ಅಲ್ಲಿ ನೀವು ಅಡ್ವರ್ಟೈಸ್ಮೆಂಟ್ ಗಳನ್ನ ಪ್ರೊಡ್ಯೂಸ್ ಮಾಡೋರು, ಅದಕ್ಕೆ ಮ್ಯೂಸಿಕ್ ಹಾಕಿ ಅದಕ್ಕೆ ವಾಯ್ಸ್ ಚಂದ ಮಾಡಿ ಅದಕ್ಕೂ. ಸೊ ಆತರ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳಿದಾವೆ, ನೀವ್ ಯಾವ್ದಕ್ಕಾರು ಹೋಗ್ಬೋದು, ನೀವ್ ಇದೇ ಮಾಡಿ ಅಂತ ನಾನು ಪುಷ್ ಮಾಡಲ್ಲ. ಹಾಗಾಗಿ ಇದೆಲ್ಲದ್ರ ಬಗ್ಗೆ ಅವ್ರಿಗೆ ನಾಲೆಜ್ ಕೊಡ್ತಾನೆ, ಪ್ರೊಡಕ್ಷನ್ ಬಗ್ಗೆ ಒಂದ್ ಸ್ವಲ್ಪ, ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ತಲೆ ಉಪಯೋಗಿಸೋದ್ ಹೇಗೆ. ಇವತ್ ನಾನು ಕ್ಲಾಸ್ ಅಲ್ಲಿ ನೋಡ್ತೀನಿ, ಸ್ಟೂಡೆಂಟ್ಸ್ ಏನಾದ್ರೂ ಕೊಡ್ತಿದ್ ಹಾಗೇನೆ ಚಾಟ್ ಜಿಪಿಟಿಗೋ ಗೂಗಲ್ ಜೆಮಿನೈಗೋ ಹೋಗ್ಬಿಟ್ಟು ಅವರು ದೇ ಜಸ್ಟ್ ಅದನ್ನ ಅದರಿಂದ ಅದೇನು ಐಡಿಯಾಸ್ ಕೊಡುತ್ತೆ ಅದನ್ನ ಅವರು ಮಾಡ್ತಾರೆ ಹೊರತು ಸ್ವಂತ ತಲೆ ಉಪಯೋಗಿಸಲ್ಲ. ನನಗೆ ಅದು ಎಲ್ಲೋ ಒಂದ್ ಕಡೆ ಇದು ಇಲ್ಲಿ ತನಕ ಬಂದ್ರೆ ಇನ್ನು ಮುಂದೆ ಹೇಗೆ ಅನ್ನೋದು ಕೆಲವು ಸತಿ ನನಗೆ ಅನ್ಸುತ್ತೆ. ಆದ್ರೆ ಬೇರೆ ಬೇರೆ ಆಸ್ಪೆಕ್ಟ್ಸ್ ಆಫ್ ರೇಡಿಯೋ ಇದನ್ನೆಲ್ಲ ನಾನು ಟೀಚ್ ಮಾಡ್ತೀನಿ. ಅಂಡ್ ಪಾಡ್ಕಾಸ್ಟಿಂಗ್, ಐ ತಿಂಕ್ ಈಗ ತುಂಬಾ ಇದರಲ್ಲೇ ಹೇಳ್ತಾರೆ, ಅಡ್ಮಿನಿಸ್ಟ್ರೇಟರ್ಸ್ ಹೇಳ್ತಾರೆ, ನೀವು ಸ್ವಲ್ಪ ರೇಡಿಯೋ ಬಗ್ಗೆ ಅಷ್ಟು ಇದ್ ಮಾಡ್ಬೇಡಿ, ಪಾಡ್ಕಾಸ್ಟಿಂಗ್ ಬಗ್ಗೆ ಒಂದ್ ಸ್ವಲ್ಪ ಜಾಸ್ತಿ ಹೇಳ್ಕೊಡಿ ಅಂತ. ಸೊ ಹಾಗಾಗಿ ಪಾಡ್ಕಾಸ್ಟಿಂಗ್ ಡೂಸ್ ಅಂಡ್ ಡೋಂಟ್ಸ್, ಹೇಗೆ ಪ್ಲಾನ್ ಮಾಡೋದು, ಹೇಗೆ ಪ್ರಶ್ನೆಗಳನ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು, ಆಮೇಲೆ ನಿಮ್ ಕಡೆಯಿಂದ ತಯಾರಿ ಏನಿರ್ಬೇಕು, ಆಮೇಲೆ ಪಾಡ್ಕಾಸ್ಟ್ ದಿನ ಕೂತಾಗ ಸಿ ನೀವು ತಯಾರಿ ಏನೇ ಮಾಡ್ಕೊಳ್ಳಿ, ಆ ರೆಕಾರ್ಡಿಂಗ್ ದಿನ ಹೇಗೆ ಬಿಹೇವ್ ಮಾಡ್ಬೇಕು, ಹೇಗೆ ಗೆಸ್ಟ್ ನ ಒಂಥರ ಅವ್ರ ಜೊತೆ ಐಸ್ ಬ್ರೇಕಿಂಗ್ ಹೇಗಿರ್ಬೇಕು. ಸೊ ಈ ರೀತಿದೆಲ್ಲ ಒಂದಿಷ್ಟು ಪ್ರಾಕ್ಟಿಕಲ್ ಟಿಪ್ ಗಳು. ಅಂಡ್ ತುಂಬಾ ಮಾಕ್ ಮಾಡ್ತೀನಿ, ಕೆಲವರನ್ನ ಕರೆಸಿ ಇಲ್ಲ ಕೆಲವು ಸತಿ ನಾನೇ ಗೆಸ್ಟ್ ಆಗಿ ಹೋಗ್ತೀನಿ. ಸೊ ಈ ತರದೆಲ್ಲ ಮಾಡಿ ಪ್ರಾಕ್ಟಿಕಲಿ ತುಂಬಾ ಆಕ್ಟಿವಿಟೀಸ್ ಕೊಡ್ತೀನಿ.
1: ಓಕೆ, ಈಗ ನೀವು ರಂಗಭೂಮಿ ಕಲಾವಿದೆ ಕೂಡ, ನಾಟಕಗಳ
0: ಕಲಾವಿದೆ ಗೊತ್ತಿಲ್ಲ,
1: ಓಕೆ ಆರ್ಟಿಸ್ಟ್ ಅಲ್ವಾ? ಸೊ ನಾಟಕಗಳಲ್ಲೆಲ್ಲ ಅಭಿನಯ ಮಾಡಿದ್ದೀರಿ?
0: ಹೌದು.
1: ಐ ಮೀನ್ ಥಿಯೇಟರ್?
0: ಹೌದು.
1: ಅಂಡ್ ಆಕಾಶವಾಣಿ ಕಲಾವಿದೆ ಕೂಡ?
0: ಹೌದು ಹೌದು.
1: ಓಕೆ, ಸೊ ಅದರ ಜೊತೆಗೆ ನಿರ್ದೇಶಕಿಯಾಗಿ ಕೆಲಸ ಮಾಡಿರೋ ಅನುಭವನೂ ಇದೆ. ಅಂಡ್ ಯು ಹ್ಯಾವ್ ಆಕ್ಟೆಡ್ ಇನ್ ಸಮ್ ಸೀರಿಯಲ್ಸ್ ಆಲ್ಸೋ.
0: ಒನ್ ಸೀರಿಯಲ್ ಅಂದ್ರೆ ಅದೇ ಬ್ಯಾಕ್ ಗ್ರೌಂಡ್ ಹಾಗೆ ಇದ್ದಿದ್ದಕ್ಕಾಗಿ, ಅಮ್ಮನ ಅಪ್ಪ ಯಕ್ಷಗಾನ ಕಲಾವಿದರಾಗಿದ್ದು, ಹಾಗಾಗಿ ಬಹಳ ಸಣ್ಣ ವಯಸ್ಸಲ್ಲೇ ನನಗೆ ಯಕ್ಷಗಾನಕ್ಕೂ ಹಾಕಿದ್ಲ ಅಮ್ಮ. ಹಾಗಾಗಿ ಸುಮಾರು ವರ್ಷ ತನಕ ನಾನು ಯಕ್ಷಗಾನ ಮಾಡ್ತಿದ್ದೆ. ನನಗೆ ಸಣ್ಣೋಳಿದ್ದ ಬಹುಶಃ ಸ್ಟೇಜ್ ಅಂತಂದ್ರೆ ಯಕ್ಷಗಾನನೇ, ನಾಟಕಕ್ಕಿಂತ ಜಾಸ್ತಿ ಯಕ್ಷಗಾನ ಅಥವಾ ಎರಡು ಒಟ್ಟೊಟ್ಟಿಗೆ.
1: ಈಗ ನಿರ್ದೇಶನ ಮಾಡುವಾಗ ಇದು ಏನು ಒಂದು ಕಂಟ್ರೋಲ್ ಇರಬೇಕು ಆರ್ಟಿಸ್ಟ್ಗಳ ಮೇಲೆ ಎಲ್ಲ. ಅಂಡ್ ಅಭಿನಯ ಮಾಡುವಾಗ ಒಂದು ಅದರಲ್ಲಿ ಇನ್ವಾಲ್ವ್ ಆಗ್ಬೇಕು, ಏನು ಸಂವೇದನೆ ಅಂತ ಹೇಳ್ತೀರಲ್ಲ. ಸೊ ಅದೆರಡು ಆ ಎರಡು ಮನಸ್ಥಿತಿಗಳ ಬಗ್ಗೆ ನೀವು ಹೇಗೆ ಬದಲಾಗ್ತೀರಿ?
0: ನನಗೆ ಯಾವತ್ತಿದ್ರು ಐ ಆಮ್ ಎ ಟೀಮ್ ಪ್ಲೇಯರ್ ಆಯ್ತಾ. ನನಗೆ ನಾನು ಅನ್ನೋದಕ್ಕಿಂತ ನಾವೆಲ್ಲ ಸೇರಿ ಒಂದು ಪ್ರಾಡಕ್ಟ್ ನ ಚೆನ್ನಾಗಿ ಮಾಡೋಣ, ನಾವೆಲ್ಲ ಸೇರಿ ಒಂದು ಒಳ್ಳೆ ಸಿನಿಮಾ ಮಾಡೋಣ ಅಥವಾ ಒಂದು ಒಳ್ಳೆ ನಾಟಕ ಮಾಡೋಣ, ಯಕ್ಷಗಾನ ಏನೇ ಇಲ್ಲಿ ಒಂದು ಶೋ ಮಾಡೋಣ. ಸೊ ನನಗೆ ನಾನು ಅಂತ ಬಂದಾಗ ಏನಾಗುತ್ತೆ, ಎರಡು ಸಂವೇದನೆ ಅಂತ ಆಗುತ್ತೆ. ನಾವು ಅಂತ ಬಂದಾಗ ಅದು ಒಂದೇ ಆಗ್ಬಿಡುತ್ತೆ ಅಲ್ವಾ. ಈಗ ನಾನು ನಟಿಯಾಗಿದ್ದಾಗ ನಾನಲ್ಲಿ ನಟಿಯಾಗಿದ್ದೀನಿ, ನನ್ನ ಕೆಲಸ ಏನು, ನನ್ನ ಡೈರೆಕ್ಟರ್ ಏನ್ ಹೇಳ್ ನನ್ನಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನ ನಾನು ಚೆನ್ನಾಗಿ ಮಾಡಬೇಕು. ನನ್ನ ಕೋ ಆರ್ಟಿಸ್ಟ್

0: ಜೊತೆಗೆ ನಾನು ಚೆನ್ನಾಗಿ ನನ್ನ ಸಂಬಂಧ ಚೆನ್ನಾಗಿರ್ಬೇಕು, ಅವ್ರು ಏನು ಡೈಲಾಗ್ ಹೇಳ್ತಾರೆ ಅದಕ್ಕೆ ನನ್ನ ಸ್ಪಂದನೆ ಪ್ರತಿಸ್ಪಂದನೆ ಚೆನ್ನಾಗಿರ್ಬೇಕು. ಸೊ ನಾನು ಡೈರೆಕ್ಟರ್ ಆಗಿ ಇದ್ದಾಗ ಏನಾಗುತ್ತೆ ಅಂತಂದ್ರೆ ಸೇಮ್ ಥಿಂಗ್, ಎಲ್ಲರನ್ನು ನಿಮ್ಮ ಒಂದು ವಿಶ್ವಾಸಕ್ಕೆ ತಗೊಂಡು ಎಲ್ಲರ ಜೊತೆ ಚೆನ್ನಾಗಿದ್ದು, ಈಗ ತುಂಬಾ ಹೇಳ್ತಾರೆ ಸಂಜಯ್ ಲೀಲಾ ಭನ್ಸಾಲಿ ಒಂಥರ ಬಹಳ ಸ್ಟ್ರಿಕ್ಟ್ ಹೊಡೆದು ಬಿಡ್ತಿದ್ರು, ನನಗೆ ಅಂಥವ್ರ ಜೊತೆ ಹೇಗೆ ಕೆಲಸ ಮಾಡ್ತಾರೆ? ನೀವು ಭಯದಿಂದ ಕೆಲಸ ಮಾಡೋದು, ವಿಶ್ವಾಸದಿಂದ ಕೆಲಸ ಮಾಡೋದು ಎರಡು ಬೇರೆ ಬೇರೆ. ಸೊ ನನಗೆ ವಿಶ್ವಾಸದ ಬಗ್ಗೆ ನಂಗೆ ಹೆಚ್ಚು ನಂಬಿಕೆ ಇದೆ. ನಾನು ಎಲ್ಲ ಕಡೆ ನನ್ನ ಟೀಮ್ ಅಲ್ಲಿ ಕೂಡ ನಾನು ಬೇರೆ ಬೇರೆ ಕಡೆ ಹೆಡ್ ಆಗಿ ಕೆಲಸ ಮಾಡಿದ್ದೀನಲ್ಲ, ಎಲ್ಲ ಕಡೆ ಎಷ್ಟೋ ಜನ ಅಂತಿದ್ರು ನೀನು ಸ್ವಲ್ಪ ಬಾಸ್ ಆಗಿ ಒಂಚೂರು ನೀನು ದರ್ಪ ಗಿರ್ಪ ತೋರಿಸ್ಬೇಕು ಅಂತ. ನಂದು ನನ್ನ ನೇಚರ್ ಅಲ್ಲಿಲ್ಲ, ಆ ನೇಚರ್ ಅಲ್ಲಿ ಇಲ್ದಿದ್ದಾಗ ನನ್ನನ್ನು ತೋರ್ಸಕ್ಕಾಗಲ್ಲ. ಆಮೇಲೆ ಯಾರನ್ನು ಹೆದರ್ಸಿ ಅವರಿಂದ ಕೆಲಸ ತೆಗೆಸ್ಕೊಳ್ಳೋದು ನಾನು ಇಷ್ಟಪಡಲ್ಲ, ಯಾಕಂದ್ರೆ ನನಗೆ ಬಾಸ್ ಆಗಿದ್ದವರು ಸುಮಾರಷ್ಟು ಜನ ಬಹಳ ಫ್ರೆಂಡ್ಲಿ ಆಗಿದ್ರು, ನಾನು ಅದನ್ನ ಕಲ್ತಿದ್ದೀನಿ, ನಾನು ಹಾಗೆ ಇರ್ತೀನಿ ಅಂತ. ಸೊ ಹಾಗಾಗಿ ಎರಡು ಮನಸ್ಥಿತಿಗಳು ನನಗಿರಲ್ಲ. ನಂದು ಒಂದೇ ಮನಸ್ಥಿತಿ, ನಾವು ಏನೇ ಮಾಡಿದ್ರು ನಾವು ಅಂತ, ನಾನು ಅನ್ನಲ್ಲ, ನಾವು ಏನೇ ಮಾಡಿದ್ರು ಅದು ಯಾರಿಗೂ ನೋವು ಉಂಟು ಮಾಡಬಾರ್ದು. ಆಮೇಲೆ ಆ ವಾತಾವರಣ ಬಹಳ ಚೆನ್ನಾಗಿರ್ಬೇಕು, ನಗ್ನಕ್ಕೊಂಡು ಖುಷಿ ಖುಷಿಯಾಗಿ ಕೆಲಸ ಮಾಡುವಂತ ವಾತಾವರಣ ಆಗ್ಬೇಕು. ಸೊ ಅದು ಮನಸ್ಥಿತಿ ಇರೋದ್ರಿಂದ ಸ್ವಿಚ್ ಮಾಡೋದು ಬಹಳ ಸುಲಭ. ಸೊ ನನ್ಗೆ ಯಾರು ಇನ್ಸ್ಟ್ರಕ್ಷನ್ ಕೊಟ್ಟಾಗ ತಗೊಳ್ತೀನಿ, ಇಲ್ಲ ನಾನೇ ಯಾರಿಗಾದ್ರು ಇನ್ಸ್ಟ್ರಕ್ಷನ್ ಕೊಡಬೇಕು ಅಂತಂದಾಗ ಬಹಳ ಪ್ರೀತಿಯಿಂದ ಕೊಡ್ತೀನಿ, ಹಾಗಾಗಿ ಅದು ಬಹಳ ಸ್ಮೂತ್ ಆಗಿ ನಡ್ಕೊಂಡು ಹೋಗುತ್ತೆ.
1: ಸೊ ಆಕ್ಟಿಂಗ್ ಮಾಡುವಾಗ ಸೊ ನಿಮ್ಮಲ್ಲೇ ಒಬ್ಬ ನಿರ್ದೇಶಕನಿರೋದ್ರಿಂದ ಸೊ ಯು ಡೋಂಟ್ ಫೀಲ್ ಇಟ್ ಡಿಫಿಕಲ್ಟ್ ಟು ಆಕ್ಟ್?
0: ಕೆಲಸತಿ ಅನ್ಸುತ್ತೆ, ಅಂದ್ರೆ ಕೆಲಸತಿ ಡೈಲಾಗ್ ಗಳನ್ನ ನೋಡಿದಾಗ ಸರಿ ಇಲ್ಲ ಇದು ಹೀಗ್ ಮಾಡೋದ ಅಂತ. ಅವಾಗ ಡೈರೆಕ್ಟರ್ ಹತ್ರ ಇದು ಹೀಗಲ್ಲ ನಾನು ಹೀಗ್ ಹೇಳ್ತೀನಿ ಅಂತಂದಾಗ ಅವರು ಸರಿ ಅಂತ ಹೇಳ್ಬಿಡ್ತಾರಲ್ಲ. ಹಾಗೆ ಆತರ ತೀರಾ ಇಲ್ಲಿ ತನಕ ಅಂತೂ ತೀರಾ ಅವ್ರದ್ದೇ ಬೇರೆ ಮನಸ್ಥಿತಿ ನಂದೇ ಬೇರೆ ಮನಸ್ಥಿತಿ ಅನ್ನೋ ತರ ಯಾರ ಜೊತೆ ಕೆಲಸನೇ ಮಾಡಿಲ್ಲ. ಹಾಗಾಗಿ ಐ ಆಮ್ ವೆರಿ ಚೂಸಿ ಆಕ್ಟಿಂಗ್ ಬಗ್ಗೆ. ನಾನು ಒಂದೇ ರೇಡಿಯೋ ಬಂದ್ರೆ ಬಿಟ್ಟೆ ಬಿಟ್ಟೆ ಆಕ್ಟಿಂಗ್, ಬಟ್ ಇಲ್ಲಿ ಆಕಾಶವಾಣಿಲಿ ಅಷ್ಟೇ, ಇಲ್ಲಿ ಬಂದು ನಾಟಕಗಳನ್ನ ಮಾಡ್ತಿದ್ನಲ್ಲ, ಬಹಳ ಸೊಗಸಾದ ವಾತಾವರಣ, ಒಂಥರ ಫ್ಯಾಮಿಲಿ ಅಟ್ಮಾಸ್ಫಿಯರ್. ಹಾಗಾಗಿ ನಾನು ತುಂಬಾ ಇಷ್ಟಪಟ್ಟು ಇಲ್ಲಿ, ಅದು ನಾನೊಬ್ಳು ಇರೋ ಎಲ್ಲರಿಗಿಂತ ಚಿಕ್ಕವಳಿರ್ತಿದ್ದೆ, ಎಲ್ಲ ನನ್ಕಿಂತ ಒಂದು 20-30 ವರ್ಷ ದೊಡ್ಡವರು ಅಂತ ಚಿಕ್ಕ ಮಗು ತರ ಟ್ರೀಟ್ ಮಾಡ್ತಿದ್ರು. ಹಾಗಾಗಿ ಇಲ್ಲಿ ಬಹಳ ಖುಷಿ ಖುಷಿಯಾಗಿ ಇಲ್ಲಿ ನಾಟಕಗಳನ್ನ ಮಾಡ್ತಿದ್ದೆ. ಸ್ಟೇಜ್ ಮೇಲೂ ಅಷ್ಟೇ, ಯಾವಾಗ್ಲೂ ಟೀಮಲ್ಲಿ ನಾನು ಚಿಕ್ಕವಳಿರ್ತಿದ್ದೆ ಅಭಿನಯ ಮಾಡ್ತಿದ್ದಾಗ. ಡೈರೆಕ್ಷನ್ ಮಾಡ್ಬೇಕಾದ್ರೆ ಬೇರೆ ಪ್ರಶ್ನೆ, ಬಟ್
1: ವರ್ಷ 50 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಿಮ್ಮ ಮಾಧ್ಯಮ ರಂಗದಲ್ಲಿ ನೀವೇನಿನ್ನು ಕೆಲಸಗಳನ್ನು ಮಾಡಿದ್ದೀರಾ, ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೀರಾ ನಮ್ಮ ಕೇಳುಗರ ಜೊತೆ, ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ.
0: ಕರೆದಿದ್ದಕ್ಕೆ ನಿಮಗೂ ಬಹಳ ಧನ್ಯವಾದಗಳು ಆಶಾ.
1: ನಮಸ್ಕಾರ. ಥ್ಯಾಂಕ್ ಯು.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 12:30:55 ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಕೇಳುವಿರಿ. ಮಧ್ಯಾಹ್ನ 12:35 ಸುಷ್ಮಿತಾ ಎಲ್ಎನ್ ಅವರ ಧ್ವನಿಯಲ್ಲಿ ಭಕ್ತಿಗೀತೆಗಳು. 12:45 ಜನಪದ ಸಂಗೀತ ಕಾರ್ಯಕ್ರಮ ವಡ್ಗಲ್ ರಂಗಶೆಟ್ಟಿ ಮತ್ತು ಸಂಗಡಿಗರಿಂದ. 1:00 ಬೆಂಗಳೂರು ಕೇಂದ್ರದಿಂದ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿಯಲ್ಲಿ ಪ್ರಧಾನಮಂತ್ರಿ ಗ್ರಾಮೀಣ ಅಂಚೆ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಶಾಂತಲಾ ವಟ್ಟಂ ಅವರ ಧ್ವನಿಯಲ್ಲಿ ಭಾವಗೀತೆಗಳು. 1:30 ಹಾಗೂ 5:05 ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ನಕ್ಷತ್ರಲೋಕ, ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ. ಖ್ಯಾತ ಸಂಗೀತ ನಿರ್ದೇಶಕ ಪೂರ್ಣಚಂದ್ರ ತೇಜಸ್ವಿಯವರೊಂದಿಗೆ ಮಾತುಕತೆ, ಪ್ರಸ್ತುತಿ ಶ್ರೀಮಾನ್ ಎಸ್. 3:40 ಸಿರಿಗನ್ನಡಂ ಗೆಲ್ಗೆ, ಪ್ರಸ್ತುತಿ ಜಿ ಕೆ ರವೀಂದ್ರ ಕುಮಾರ್. 3:45 ಯಕ್ಷಗಾನ ತಾಳಮದ್ದಲೆ, ಪ್ರಸಂಗ ಸೀತಾ ಪರಿತ್ಯಾಗ, ಪ್ರಸ್ತುತಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕೃಪಾಪೋಷಿತ ಯಕ್ಷಗಾನ ಮಂಡಳಿಯ ಕಲಾವಿದರು. 4:45 ಚಿತ್ರಗೀತೆಗಳು. 6:10 ಕಸ್ತೂರಿ ಮಾತ್ರೆ ವಾರಕ್ಕೊಂದು, ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ. ರಚನೆ ಬಿವಿ ರಾಜಾರಾಮ್, ಪ್ರಸ್ತುತಿ ಉಮೇಶ್ ಎಸ್ಎಸ್. 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ. 6:51 ಮಳವಳ್ಳಿ ಮಹದೇವಸ್ವಾಮಿ ಹಾಗೂ ಸಂಗಡಿಗರಿಂದ ಜನಪದ ಸಂಗೀತ.

7:45ಕ್ಕೆ ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯಲಿರುವ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ನಡುವಿನ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆ ದೆಹಲಿ ಕೇಂದ್ರದಿಂದ 8:45ವರೆಗೆ, ನಂತರ ರಾತ್ರಿ 9:15ನಿಮಿಷದಿಂದ ಆಟದ ಅಂತ್ಯದವರೆಗೆ ಪ್ರಸಾರವಾಗಲಿದೆ. ನಮ್ಮ ನಿಲಯದ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಏರ್ ಆಪ್ ಮುಖಾಂತರ ಎಂದಿನಂತೆ ಕೇಳಬಹುದು. ಇವಿಷ್ಟು ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

ಕೇಳುಗರೆ ಗಮನಿಸಿ, ಇದೊಂದು ಪ್ರಕಟಣೆ. ಅಂಧ ಮಕ್ಕಳ ಸರ್ಕಾರಿ ಪಾಠಶಾಲೆ ತಿಲಕ್ ನಗರ ಮೈಸೂರಿನಲ್ಲಿ ಪ್ರಸ್ತುತ 2026-27 ಸಾಲಿಗೆ 6 ವರ್ಷದಿಂದ 16 ವರ್ಷದ ವಯೋಮಿತಿಯ ಅಂಧ ಗಂಡು ಮಕ್ಕಳಿಗೆ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ದಾಖಲಾತಿಯು ಪ್ರಾರಂಭವಾಗಿದೆ. ಶೈಕ್ಷಣಿಕ ಅವಧಿಯಲ್ಲಿ ಅಂಧ ಮಕ್ಕಳಿಗೆ ಪಠ್ಯಕ್ರಮದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಾದ ಡೈಲಿ ಲಿವಿಂಗ್ ಸ್ಕಿಲ್ಸ್, ಯೋಗ, ಮೆಡಿಟೇಷನ್, ದೈಹಿಕ ಶಿಕ್ಷಣ, ಸಂಗೀತ, ಡ್ಯಾನ್ಸ್, ಡ್ರಾಮಾ, ಚಲನವಲನ ತರಬೇತಿ, ಕಂಪ್ಯೂಟರ್ ತರಬೇತಿ, ಸ್ಮಾರ್ಟ್ ಕ್ಲಾಸ್ ಸೇವೆ, ಸ್ಪೋಕನ್ ಇಂಗ್ಲಿಷ್ ತರಬೇತಿಗಳನ್ನು ನುರಿತ ವಿಶೇಷ ಶಿಕ್ಷಕರಿಂದ ನೀಡುವುದರ ಜೊತೆಗೆ ಮಕ್ಕಳಿಗೆ ಉಚಿತವಾಗಿ ಊಟ, ವಸತಿ, ಬ್ರೇಲ್ ಪುಸ್ತಕಗಳು, ಶಾಲಾ ಸಮವಸ್ತ್ರ, ಕಲಿಕಾ ಉಪಕರಣಗಳು, ವೈದ್ಯಕೀಯ ತಪಾಸಣೆ, ಮಕ್ಕಳಿಗೆ ಸ್ನಾನಕ್ಕಾಗಿ ಬಿಸಿ ನೀರಿನ ವ್ಯವಸ್ಥೆ ಮತ್ತು ಇತರೆ ಸೌಲಭ್ಯಗಳನ್ನು ಯಾವುದೇ ರೀತಿಯ ಶುಲ್ಕವಿಲ್ಲದೆ ಸರ್ಕಾರದ ವತಿಯಿಂದ ಈ ಶಾಲೆಯಲ್ಲಿ ಒದಗಿಸಲಾಗುವುದು. ಆಸಕ್ತ ಪಾಲಕರು ಮಕ್ಕಳ ವಿಕಲಚೇತನ ವೈದ್ಯಕೀಯ ಪ್ರಮಾಣಪತ್ರ, ಜನನ ಪ್ರಮಾಣಪತ್ರ, ಜಾತಿ ಪ್ರಮಾಣಪತ್ರ, ಭಾವಚಿತ್ರ ಹಾಗೂ ಆಧಾರ್ ಕಾರ್ಡ್ ದಾಖಲಾತಿಗಳೊಂದಿಗೆ ಖುದ್ದಾಗಿ ಶಾಲೆಗೆ ಭೇಟಿ ನೀಡಿ ಪ್ರವೇಶ ಪಡೆಯಬಹುದಾಗಿದೆ. ಇವರ ದೂರವಾಣಿ ಸಂಖ್ಯೆ 0821-2497-496. ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 12:35. ಇನ್ನು ಮುಂದೆ ಸುಷ್ಮಿತಾ ಎಲ್.ಎನ್. ಅವರ ಧ್ವನಿಯಲ್ಲಿ ಭಕ್ತಿಗೀತೆಗಳು. ಮೊದಲಿಗೆ ಪುರಂದರದಾಸರ ರಚನೆ ತೂಗಿರೇ ರಂಗನ ತೂಗಿರೇ ಕೃಷ್ಣನ.

ಇದುವರೆಗೂ ಸುಷ್ಮಿತಾ ಎಲ್.ಎನ್. ಅವರ ಧ್ವನಿಯಲ್ಲಿ ಭಕ್ತಿಗೀತೆಗಳು ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 12:45 ಇನ್ನು ಮುಂದೆ ವಡ್ಗಲ್ ರಂಗಶೆಟ್ಟಿ ಮತ್ತು ಸಂಗಡಿಗರಿಂದ ಜನಪದ ಸಂಗೀತ. ಮೊದಲಿಗೆ ಬಾಲನಾಗಮನ ಕಥೆ.

ಅಥವಾ ನಾಗಲೋಕವನ್ನು ಆಳ್ತಕ್ಕಂಥ ನಾಗರಾಜನಿಗೆ ಏಳು ಜನ ಹೆಣ್ಮಕ್ಕಳಂತೆ, ತಾಯಿ ತೀರು ಹೋಗಿ ಏಳು ವರ್ಷವಾಗಿದೆಯಂತೆ, ಮಂಡೆ ಮಾಸಿ ಹನ್ನೆರಡು ವರ್ಷವಾಗಿದೆಯಂತೆ, ಮಕ್ಕಳು ಹುಟ್ಟಿ ಮೂವತ್ತು ವರ್ಷವಾದ. ಆ ಋತುವಾದ ಮಕ್ಕಳಿಗೆ ಅವರ ಅಪ್ಪಾಜಿಯವರು ಯಾವ ಸೀಮೆ ರಾಜರಿಗೂ ಲಗ್ನ ಮಾಡಿದ ಕಾರಣ ಏಳು ಜನ ಹೆಣ್ಮಕ್ಕ ಮೇಗಲ್ ಮಾಡಿ ಅಲ್ಲಿ ಹಾಸಿಗೆ ಸುಪ್ಪತ್ತಿಗೆ ಮೇಲೆ ಕೂತ್ಕೊಂಡು ವಿಳ್ಯಾತಾಮಲ ಸೇವನೆ ಮಾಡುವಾಗ ಯಾವ ರೀತಿಯ ದುಃಖ ಮಾಡ್ತಾ ಇದ್ದಾರೆ.

0: ದುಃಖ ಮಾಡುವಾಗ ಅವಳಿಗೆ ಕಿರಿಯವಳಿದ್ದಲ್ಲ ಚಂದ್ರಗಣ್ಣಮ್ಮ, ಅವರು ಹೇಳ್ತಾರೆ, ಅಕ್ಕ ಅಪ್ಪಾಜಿ ಅವರು ನಮಗೆ ಹುಟ್ಟುಕೊಳ್ಳೋಕೆ ಸೀರೆ ಕೊಟ್ಟಿದ್ದಾರೆ, ತೊಟ್ಟುಕೊಳ್ಳೋದಕ್ಕೆ ಚಿನ್ನ ಕೊಟ್ಟಿದ್ದಾರೆ, ಮುತ್ತು ರತ್ನ ಹಪರಂಜಿ ಆಭರಣ ಬೇಕಾದಷ್ಟಿದೆ ಕಣಕ್ಕ.
1: ಹೌದು
0: ಅಮ್ಮ, ಆಳ

ಆಗ್ತಿತ್ತಲ್ಲ ನಾಗರಾಜ ನೋಡಿದ್ರು ಮಂತ್ರಿ ನಿಚ್ಕೊಂಡ್ ಸಾರಿ ಹೆಚ್ಕೊಂಡ್ ಬರ್ತಿತ್ತು ಕೋಟೆ ಹಾಳಾಗ್ ಬರುತ್ತಲ್ಲ ಯಾರು ಮಾಡ್ಲಾ ಕೂಟ್ಲಾ ಕಟ್ಟಾಡ ಮಾಡಿದ್ರೆ ಗೊತ್ತಿಲ್ವಲ್ಲ ಮಂತ್ರಿ ಅಂದ್ರು. ಆಗ ಹೇಳ್ತಾರೆ, ಪ್ರಭು ನಮ್ಮ ಆಸ್ಥಾನ ಪುರೋಹಿತರನ್ನ ಬರಮಾಡಿ, ಇಲ್ಲಾಗ ವಿಚಾರವೆಲ್ಲ ಗೊತ್ತಾಗುತ್ತೆ ಅಂದ್ರು. ಅದೇ ತಕ್ಷಣ ಕಾಶಿ ಪುರೋಹಿತರು ಕರೆಸಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಪುರೋಹಿತರು ಕಾಯಿ ಹೊಡೆದ ಹಣ್ಣು ಮುರಿದು ಮಂಗಳಾರಚನೆ ಮಾಡಿ ದೊರೆಗೆ ಹೇಳ್ತಾ ಇದ್ದಾರೆ, ರಾಜ ಮಂದಿ ಮನಸ್ಸರಿಂದ ದನ ಕರುಗಳಿಂದ ಪಟ್ಟಣದ ಪ್ರಜೆ ಜನಗಳಿಂದ ತೊಂದರೆ ಇಲ್ಲ ಕಣೆಯ.

ಪುರೋಹಿತರೇ, ನನ್ನ ಮಕ್ಕಳಿಂದ ಕೇಳಿ ಬಂತೆ. ಹೌದು ರಾಜ, ನನ್ನ ಮಕ್ಕಳಿಂದ ಕೇಳಿ ಬಂದ್ಮೇಲೆ ನಾವು ಏನು ಮಾಡ್ಬೇಕು ಹೇಳಿ ಬುದ್ಧಿ ಅಂದರು. ಪುರೋಹಿತರು ಹೇಳ್ತಾರೆ, ಏನು ಮಾಡೋದಲ್ಲ ದೊರೇ, ಮಕ್ಕಳಿಗೆ ಉಣ್ಣುವುದಕ್ಕೆ ಊಟ ಕೊಡಬೇಕು, ತಿನ್ನುವುದಕ್ಕೆ ತಿಂಡಿ ಕೊಡಬೇಕು, ಸಾಕ ಸಕಲ ಅವ್ರನ್ನ ಸಾಕಷ್ಟು

0: ಆಗ ಹೆಣ್ಮಕ್ಳನ್ನ ಕಾಡ್ಗಟ್ಬಿಟ್ಟು ನಾ ಎಷ್ಟು ಕಾಲ ಬಾಳೋಣ ಅಂತೇಳಿ ಶೋಕ ಮಾಡ್ತಾ ಕುಂತಿದ್ದಾರೆ ಯಾರೋ ನಾಗರಾಜ ಮಂತ್ರಿ ಪ್ರಧಾನಿಗಳು ಬಂದರು.
1: ಹೌದು
0: ಪ್ರಭು, ಹೆಣ್ಮಕ್ಳು ನಿನಗೆ ಹೆಚ್ಚು, ಈ ಅರಮಣೆ ಅಂತಸ್ತು ಪಟ್ಟಣದ ಪ್ರಜೆ ನಮಗೆ ಚೆಲ್ವೇ, ನ್ಯಾಯವಾಗಿ 7 ಜನ ಹೆಣ್ಮಕ್ಳನ್ನ ಕಣ್ಕಟ್ಟಿ ಕಾಡಿಗೆ ಬಿಟ್ಟರೆ ಸರಿ, ಬಿಡಲಿಲ್ಲ ಕತ್ತಿನ

ಮಂತ್ರಿ, ಮಕ್ಕಳನ್ನ ತಳ್ತೀವಿ ಅಂತೀರಲ್ಲ, ಆ ನನ್ನ ಮಕ್ಕಳಿಗೋದ್ ಮಾಡ ನನಗಿಲ್ವೇ ಮಂತ್ರಿ? ಏನ್ ಮಕ್ಕಳೇಗಪ್ಪ, ಕಾಡ್ಪಲ್ಲ ಹೊರಟೋಗ್ಲಪ್ಪ, ನನ್ನ ಪಟ್ಟಣ ಮೇಲೆ ಸೌಖ್ಯವಾಗಿರ್ಲಿ ಅಂತೇಳಿ ಮಹಾನುಭಾವನ ನಾಗರಾಜ.

0: ವಾಲೆ ಕೊಡ್ರಪ್ಪ, ಓದ್ಕೊಂಡ್ ಬರ್ಲಿ ಅಂದ್ರು.
1: ಹೌದು,
0: ಬಾಗಿಲ್ ಗೊಲ್ರು ತಕೊಂಡ್ ಹೋದ್ರು. ಮೇಗಲ್ ಮಾಡಿಲಿ ಇದ್ರಲ್ಲ ಮಕ್ಕಳು, ಅವ್ವ ನಿಮ್ಮ ಅಪ್ಪಾಜಿಯವ್ರು ಬರೇಳಿದಾರೆ, ಏಳು ಜನ ಮಕ್ಕಳು ನೀವು ಬರ್ಬೇಕಂತೆ. ಆಗ ವೀರ ಲಕ್ಷ್ಮೀ ದೇವಿ ಕೈಲಿ ವಾಲೆ ಕೊಟ್ರು.
1: ಹೌದು,
0: ಇವ್ರು ಯಾತಕ್ಕ ಕೊಟ್ಟಿದ್ದಾರೆ, ಮಕ್ಕಳು ಕಾಡ್ಗೋಗ್ಲಿ ಅಂತ ಬರ್ದಿದ್ರಂತೆ. ಮಕ್ಕಳು ಅದನ್ನ ತಿಳಿಲಿಲ್ಲ, ನಮ್ಮ ಅಪ್ಪಾಜಿ ಅವರು ಲಗ್ನಕ್ಕಾಗಿ ಬರ್ದಿದ್ದಾರೆ ಅಂತ ಇವ್ರು ತಿಳ್ಕೊಂಡ್ರು. ಆಗ ಪ್ರೀತಿ ಪ್ರೇಮದಿಂದ ಆರು ಜನ ತಂಗೀರನು ಕೂಡ ಈರ ಲಕ್ಷ್ಮೀ ದೇವಿ ಕೂಗ್ತಾ ಇದ್ದಾಳೆ.

ಅಕ್ಕ ಅಪ್ಪಾಜಿಯವರು ವಾಲೆ ಕಳಗಿದ್ದಾರೆ ಕಣೆ, ಅವ್ರಿಗೆ ಇದ್ದಷ್ಟು ಸಂತೋಷ. ಅಕ್ಕ ಅಪ್ಪಾಜಿಯವರು ವಾಲೆ ಕಳಗಿದ್ರ, ಇಲ್ಲಿವರೆಗೂ ನಮ್ಗೆ ರಾಯರ ಸಂಪತ್ತಿ ಇಲ್ಲ ಕಣವ.

0: ಅಕ್ಕ, ಇಲ್ಲಿವರೆಗೂ ರಾಯರ ಸಂಪತ್ತು ಇರಲಿಲ್ಲ, ಯಾವ ಸೀಮೆ ರಾಜರಿಗೆ ಲಗ್ನ ಮಾಡೋಣ ಅಂತಂತೆ ಪ್ರೀತಿಯಿಂದ ವಾಲೆ ಬಿಟ್ಟಿದ್ದಾರೆ.
1: ಹೌದು,
0: ಇದೇ ಮೈಲ್ಗೆ ಹೋಗ್ಬಾರ್ದು ಬನ್ನಿ, ಸ್ನಾನ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ.

0: ಶಿವನು ಹುಟ್ಟುವಾಗ ಉಲಿವರ್ಣ ಬೆಳಿವಾಗ ರತನ ಪುಡಿ
1: ಶಿವ ಶಿವ
0: ಆಕಾಶವೇನೆ ಅದೃತ ಭೂಮತಾಯಿ ತಲ್ಲಣಿಸುತ್ತ
1: ಶಿವ ಶಿವ
0: ಹುಟ್ಟದದು ಉತ್ತರ ದೇಶ ಮಹಾದೇವ ಬೆಳೆದದು ಕತ್ತಲ ರಾಜ್ಯ ಬಂದದು ಬಾಳೆಯಲೇಶಿ ಮೆಪ್ಪ ನಿಂದದು ಏಕಾಂಗಿ ಹೋಳ್ಮಲೆ ಒಳಗೆ
1: ಶಿವ ಶಿವ
0: ತೇಗು ಶಿರಿಗಂಧ ವಾಡ್ವಾರ ಬಾಡ್ಬಾಕಣಗುತ್ತಿ ಬಿದಿರುಶೀಡವಳಿಗೆ ಏಳು ಬಾಯಿ ಒಂಡುತ್ತವನ್ನ ಏಳು ಸುತ್ತು ಬಂದು ಎತ್ತ ಅಧ್ಯಕ್ಷಿ ತೊಳೆದು ಬಿಟ್ಟು ಪಾತಾಳ ಲೋಕಕ್ಕೋಗಿ ಪಾತ್ ಪೂಜೆ ಮಾಡಿಸ್ಕೊಂಡು ದೇವಲೋಕದಲ್ಲಿ ಸೂರ್ಯ ಚಂದ್ರಾದಿಗಳ ಕಲ್ ಕಿರೀಟ್ ಪೂಜೆ ಮಾಡಿಸ್ಕೊಂಡು ನಟರಾಜ ನನಗೆ ಮುದ್ದಾಗು ಲೇಸ

ಆಮೇಲೆ ಕಿಡಿಗಣ್ಣ ಮೂರ್ತಿ ಲಿಂಗಯ್ಯನ ಪೂಜೆಯನ್ನು ತೀರಿಸ್ಕೊಂಡು ಹೇಳ್ತಾ ಇದ್ದಾರೆ, ನಾನು ಒಬ್ಬರೇ ಇದ್ರೆ ಸಿಬ್ರಿ ಅಂತ ಹೇಳಿ ಹುಟ್ಟು ಬಂಜ ದಟ್ಟಾದ್ರಣಿ ಶಿವಶರಣ್ಯ ಶಂಕಮಣಿಗೆ ಕಾರಯ್ಯ ಬಿಲ್ಲಯ್ಯ ಮಲ್ಲಯ್ಯ ಅಂತ ಮೂರು ಜನ ಮಕ್ಕಳು ಸಂತಾನ ಕೊಟ್ಟಿದ್ದಾರೆ. ಓಂಸ ಉದ್ದಾರಕ್ಕೆ ಒಬ್ಬ ಮಗನ್ನ ಬಿಟ್ಟು ಎಡದಲ್ಲಿ ಕಾರಯ್ಯ ಬಲ್ಲಲ್ಲಿ ಬಿಲ್ಲಯ್ಯ ಬೆನ್ನಿಂದೆ ಬ್ಯಾಡ್ರ ಕಣ್ಣಯ್ಯ ಮುಂದೆ ಬಂಡಳಿ ಬಸವನವ್ರು ಪಡ್ಕೊಂಡು ಹದ್ಗಲ್ ಐದು ಜನ ಋಸುಗಳು ಪಡ್ಕೊಂಡು ಈರ್ ಹೇಳ್ಬೋ ನಾಲ್ಕು ರಾಜ್ಯ ಕಟ್ಟಾಳ್ಬೇಕಲ್ಲ ಈ ಕೊಂಗನಾಡು ಬೆಳಕು ಮಾಡ್ಬೇಕಲ್ಲ ಅಂತ.

0: ಅಪ್ಪಾಜಿ ಮಲೆ ಮಹದೇಶ್ವರ ಲಿಂಗಯ್ಯನ ಪೂಜೆಯನ್ನ ತೀರಿಸ್ಕೊಂಡು ಹೇಳ್ತಾರೆ.
1: ಹೌದು,
0: ಬಾರಪ್ಪ ನನ್ ಕಂದ ಚಿಕ್ಕವನೇ ಬುದ್ಧಿ ಉಳ್ಳ ಕಾರಯ್ಯ, ನಮ್ಮಂಗು ಮಾನವರಿಗಿದ್ರು ಮಾನವರಂಗು ನಮ್ಗಿರ್ಲ ನನ್ ಕಂದ, ಎಲ್ಲಾ ದೇವರಿಗೂ ಹಾಲು ಮಜನ ನೀರ್ ಮಜನ ಎಳ್ನೀರ್ ಮಜನ ಆಗುತ್ತೆ ನನ್ ಕಂದ.
1: ಹೌದು,
0: ನಮಗೆ ಹಾಲು ಮಜನ ನೀರ್ ಮಜನ ಎಳ್ನೀರ್ ಮಜನ ಬೇಕಾಗಿಲ್ಲ, ತಿಂಗಳಿಗೆ ಒಂದ್ ದಿವಸ ಕಡಿಮೆ ಅಂತೇಳಿ ತುಂಬದ ಅಮಾವಾಸ್ಯ ಒಳಗೆ ಅಚ್ಚಳ್ಳಲ್ಲಿ ಹೆಣ್ಮಜನ ಆಗ್ಬೇಕಪ್ಪ.

ಕಾರ್ಯ ಹೇಳ್ತಾನೆ, ತಿಂಗ ತಿಂಗಳಿಗೂ ಅಚ್ಚೇಳ್ ತಂದ್ ಕೊಡ ಹೆಣ್ಮಗಳು ನೆಪ್ಪು ನೆಲೆ ಗೊತ್ತಿಲ್ಲ ನನ್ನ ಅಪ್ಪಾಜಿ, ನೀವು ನೆಪ್ಪು ಹೇಳಿದ್ರೆ ಒಪ್ಪು ಒಕ್ಕಲ್ ಮಾಡ್ತೀನಿ ಅಂದ್ರು. ಅಪ್ಪ ಆಲಮೋಡಿ ಸೀಮ ಒಳಗಿದ್ದಾನೆ ಹಾಲಪ್ಪ ಗೌಡ ಅಂತ, ಆಲ್ಮುತ್ತರಾಯಣ ತಂಗಿ ಒಣ್ಣ ಸೇ ಬೇವನ್ ಕಾಳಮ್ಮ ಇದ್ದಾಳೆ, ಅವಳು ಹಿಂದು ಕಣ್ಣೆರಡು ವರ್ಷದಲ್ಲಿ ಬಹಳ ಬಡತನ ಬಂದಿತ್ತು ನನ್ ಕಂದ, ಮೂಡಲಿ ಕೆಬ್ಬೆ ಓದಲಿ ಮೂಗುಳ ಬೆಳೀತಾ ಇರಲಿಲ್ಲ, ಗುಳಿ ತುಂಬತಿರ್ಲಿಲ್ಲ, ಉಳಿದೋರ ಹಳ್ಳಕ್ಕೆ ಹೋಗಿ ಒಂದೋರ ಗರ್ಕವಲ್ಲ ತಗೊಂಡ್ ಬಂದು ಕೌದಳ್ಳಿ ರಾಜಪೇಟೆಯಲ್ಲಿ ಮೂರು ದುಡ್ಡಿಗೆ ಮಾರ್ಬಿಟ್ಟು ಎರಡು ದುಡ್ಡನ್ನ ತಾವು ಊಟ ಮಾಡಿಕೊಂಡು ಇನ್ನೊಂದು ದುಡ್ಡಿಗೆ ಧೂಪ ತಗೊಂಡು ತಲೆ ಮೇಲೆ ಇಟ್ಕೊಂಡು ಏಳು ಮಲೆ ಮಹದೇಶ್ವರ ಬಡಸ್ತಾನ ಬಯಲು ಮಾಡಪ್ಪ ಸಿರಿಸ್ತಾನ ಉಂಟು ಮಾಡು ಅಂತ ಯಾಲಕ್ಕಿ ಪಲಾರದಲ್ಲಿ ಬಾಯಿ ಬೀಗದಲ್ಲಿ ಬಂದು ಸೇವೆ ಮಾಡ್ತಿದ್ಲಪ್ಪ. ಅವಳು ಗಂಡ ಕೆಂಡೇಗೌಡ ಹಿಡಿದು ವಣಿಕೆಯನ್ನ ಬಿಡದೆ ಅದೇ ಕೌದಳ್ಳಿ ರಾಜಪೇಟೆಯಲ್ಲಿ ಕೊಟ್ಟನ ಕೂಲಿ ಮಾಡ್ತಾ ಇದ್ನಪ್ಪ. ಇವ್ರು ಬಾಳು ಬರ್ತಾನ ನೋಡ್ಲಾರ್ದೆ ಅರ್ಗಂಡ್ ಬಿಡ್ತಿರ ನೋಡಿ, ಆ ಮೂಲಿಗೆ ಮೂವತ್ತು ಸಾಲಿಗೆ ಸಾವಿರ ತೆಂಡಿಗೆ ಕಂಡಿಗೆ ಏಳ್ಗದ ರಾಗಿನ ಎತ್ಕೊಟ್ಟು ಬಂದಿದ್ದೀನಿ, ಸಕಲ ಸೌಭಾಗ್ಯ ಕೊಟ್ಟು ಬಹುದಿನವಾಗಿದೆ ನನ್ನ ಕಂದ. ಈಗ ಬೇವನ್ ಕಾಳಂ ನಟ್ಟಿಗೆ ಹೋಗಿ

ಇದುವರೆಗೂ ವಡ್ಗಲ್ ರಂಗಶೆಟ್ಟಿ ಮತ್ತು ಸಂಗಡಿಗರಿಂದ ಜನಪದ ಸಂಗೀತ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 1 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಗತಿ ಪಥ, ನಂತರ 1 ಗಂಟೆ 10 ನಿಮಿಷಕ್ಕೆ ಕನ್ನಡದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಗ್ರಾಮೀಣ ಅಂಚೆ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಮಹಾಬಲೇಶ್ವರ್ ಶಾಸ್ತ್ರಿಯವರು.
2: ಗ್ರಾಮೀಣ ಅಂಚೆ ಯೋಜನೆ, ಕೇಂದ್ರ ಸರ್ಕಾರವು ಹಳ್ಳಿಗಳ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಎಂಬುದನ್ನು ಮನಗಂಡು ಗ್ರಾಮೀಣ ಭಾರತದ ಸರ್ವತೋಮುಖ ಅಭಿವೃದ್ಧಿಗಾಗಿ ಗ್ರಾಮೀಣ ಅಂಚೆ ಯೋಜನೆಗೆ ಮೊದಲಿನಿಂದಲೂ ಉತ್ತೇಜನ ಕೊಡುತ್ತಾ ಬಂದಿದೆ. ಗ್ರಾಮೀಣ ಅಂಚೆ ಯೋಜನೆ ಎಂದರೆ ಭಾರತದ ಅಂಚೆ ಇಲಾಖೆಯು ಗ್ರಾಮೀಣ ಪ್ರದೇಶಗಳಲ್ಲಿ ಒದಗಿಸುವ ವಿವಿಧ ಸೇವೆಗಳನ್ನು ಸೂಚಿಸುತ್ತದೆ. ಇದರಲ್ಲಿ ಪ್ರಮುಖವಾಗಿ ಅಂಚೆ ಪತ್ರಗಳ ವಿತರಣೆ, ಅಂಚೆ ಇಲಾಖೆಯ ಹಣಕಾಸು ಯೋಜನೆಗಳು ಮತ್ತು ಭಾರತೀಯ ಅಂಚೆ ಪೇಮೆಂಟ್ ಬ್ಯಾಂಕ್ ಒದಗಿಸುವ ಸೇವೆಗಳು ಸೇರಿವೆ. ಗ್ರಾಮೀಣ ಭಾಗದ ಅಂಚೆ ಕಚೇರಿಗಳು ಪ್ರಮುಖವಾಗಿ ನಾಲ್ಕು ವಿಧದ ಕಾರ್ಯಗಳನ್ನು ನಿರ್ವಹಿಸುತ್ತವೆ. ಮೊದಲನೆಯದಾಗಿ ಲಾಜಿಸ್ಟಿಕಲ್ ಸರ್ವಿಸಸ್ ಎಂದರೆ ಸರಕು ಅಥವಾ ವಸ್ತುಗಳನ್ನು ಸಾಗಿಸುವ ಅಥವಾ ಸಂಗ್ರಹಿಸುವ ಕೆಲಸ. ಎರಡನೆಯದು ಆರ್ಥಿಕ ಸೇವೆಗಳು ಅಂದರೆ ಅಂಚೆ ಕಚೇರಿಗಳು ಭಾರತೀಯ ಅಂಚೆ ಪೇಮೆಂಟ್ ಬ್ಯಾಂಕ್ ಮೂಲಕ ಡಿಜಿಟಲ್ ಆರ್ಥಿಕ ಸೇವೆಗಳನ್ನು ಒದಗಿಸುತ್ತಿವೆ. ಮೂರನೆಯದಾಗಿ ನಾಗರಿಕ ಸೇವೆಗಳು ಅಂದರೆ ಆಧಾರ್ ಕಾರ್ಡ್ ನೋಂದಣಿ ಮುಂತಾದ ನಾಗರಿಕ ಸೇವೆಗಳನ್ನು ಒದಗಿಸುತ್ತವೆ. ಇನ್ನು ನಾಲ್ಕನೆಯದಾಗಿ ಗ್ರಾಮೀಣ ಆರ್ಥಿಕತೆ ಸುಧಾರಣಾ ಸೇವೆಗಳು ಅಂದರೆ ಹೊಸ ಉದ್ದಿಮೆದಾರರು, ಮಹಿಳೆಯರು ಹಾಗೂ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ದಿಮೆದಾರರಿಗೆ ಹಲವು ಸೇವೆಗಳನ್ನು ಒದಗಿಸುತ್ತಿವೆ. ಗ್ರಾಮೀಣ ಪ್ರದೇಶಗಳಲ್ಲಿ ಅಂಚೆ ಕಚೇರಿಗಳು ಹಾಗೂ ಪೋಸ್ಟ್ಮ್ಯಾನ್ಗಳು ಅಂಚೆ ಪತ್ರವನ್ನು ವಿತರಿಸುವುದು ಹಾಗೂ ಮನಿ ಆರ್ಡರ್ಗಳನ್ನು ತಲುಪಿಸುವ ಹಾಗೂ ಸ್ವೀಕರಿಸುವ ವ್ಯವಸ್ಥೆ ಮಾಡುತ್ತಾರೆ. ಗ್ರಾಮೀಣ ಅಂಚೆ ಜೀವ ವಿಮೆ ಅಂದರೆ ರೂರಲ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಡಿಯಲ್ಲಿ ಮುಖ್ಯವಾಗಿ ಗ್ರಾಮ ಸುರಕ್ಷಾ, ಗ್ರಾಮ ಸಂತೋಷ್, ಗ್ರಾಮ ಸುಮಂಗಳ್, ಗ್ರಾಮ ಬಾಲ ವಿಮೆ ಮತ್ತು ಗ್ರಾಮ ಸುವಿಧಾ ಮುಂತಾದ ಯೋಜನೆಗಳು ಲಭ್ಯವಿದೆ. ಈ ಯೋಜನೆಗಳು ಗ್ರಾಮೀಣ ಜನರಿಗೆ ವಿಮೆ ಮತ್ತು ಉಳಿತಾಯದ ಮೂಲಕ

0: ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತವೆ. ಗ್ರಾಮ ಸುರಕ್ಷಾ ಯೋಜನಾ ಇದು ಅತ್ಯಂತ ಲಾಭದಾಯಕ ಯೋಜನೆಯಾಗಿದ್ದು, ಹೂಡಿಕೆದಾರರಿಗೆ ಮೆಚ್ಯುರಿಟಿ ನಂತರ ದೊಡ್ಡ ಮೊತ್ತವನ್ನು ಒದಗಿಸುತ್ತದೆ. ಈ ಯೋಜನೆಯನ್ನು 1995ರಲ್ಲಿ ಗ್ರಾಮೀಣ ಜನರಿಗಾಗಿ ಪ್ರಾರಂಭಿಸಲಾಯಿತು. ಗ್ರಾಮ್ ಸಂತೋಷ್ ಯೋಜನೆ ನಿಗದಿತ ಅವಧಿಗೆ ಕಂತುಗಳನ್ನು ಪಾವತಿಸಿ ಪಕ್ವತೆ ಅಥವಾ ಮೆಚ್ಯುರಿಟಿಯ ನಂತರ ವಿಮಾ ಮೊತ್ತವನ್ನು ಪಡೆಯಬಹುದು. ಗ್ರಾಮ ಸುಮಂಗಳ್ ಯೋಜನೆ 15-20 ವರ್ಷಗಳ ಅವಧಿಯ ಈ ಯೋಜನೆಯಲ್ಲಿ ಮುಂಚಿತವಾಗಿ ಕಂತುಗಳನ್ನು ಪಾವತಿಸಿ ಕೊನೆಯಲ್ಲಿ ಬೋನಸ್ ಸಹಿತ ದೊಡ್ಡ ಮೊತ್ತವನ್ನು ಪಡೆಯಬಹುದು. ಗ್ರಾಮ ಬಾಲ ವಿಮಾ ಯೋಜನೆ ಇದು ಮಕ್ಕಳಿಗಾಗಿ ಇರುವ ಜಂಟಿ ವಿಮಾ ಯೋಜನೆಯಾಗಿದೆ. ಗ್ರಾಮ ಸುವಿಧಾ ಯೋಜನೆ ಇದು ಆಜೀವ ವಿಮೆಯಾಗಿದ್ದು, 5 ವರ್ಷಗಳ ನಂತರ ನಿಗದಿತ ವಯೋಮಿತಿ ವಿಮೆಯಾಗಿ ಪರಿವರ್ತಿಸುವ ಅವಕಾಶವನ್ನು ನೀಡುತ್ತದೆ. ಗ್ರಾಮೀಣ ಅಂಚೆ ಕಚೇರಿಗಳು ಹೀಗೆ ಗ್ರಾಮೀಣ ಭಾಗದ ಜನರಿಗೆ ವಿವಿಧ ಸೇವೆಗಳನ್ನು ಒದಗಿಸುವಲ್ಲಿ ನಿರತವಾಗಿವೆ. ನಮ್ಮ ದೇಶದಲ್ಲಿರುವ 164,987 ಅಂಚೆ ಕಚೇರಿಗಳಲ್ಲಿ 149,164 ಅಂಚೆ ಕಚೇರಿಗಳು ಗ್ರಾಮೀಣ ಭಾಗದಲ್ಲಿವೆ. ಗ್ರಾಮೀಣ ಭಾಗದಲ್ಲಿರುವ ಈ ವಿಸ್ತೃತ ಅಂಚೆ ಕಚೇರಿಗಳ ಜಾಲವು ಗ್ರಾಮೀಣ ಜನರಿಗೆ ವಿವಿಧ ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆಯ ಯೋಜನೆಗಳ ಜೊತೆಗೆ ಕೇಂದ್ರ ಸರ್ಕಾರವು ಹಮ್ಮಿಕೊಂಡಿರುವ ವಿವಿಧ ಯೋಜನೆಗಳನ್ನು ಗ್ರಾಮೀಣ ಪ್ರದೇಶದ ಜನರಿಗೆ ತಲುಪಿಸುವಲ್ಲಿ ಪ್ರಮುಖ ಕೊಂಡಿಯಾಗಿವೆ. ಗ್ರಾಮೀಣ ಅಂಚೆ ಯೋಜನೆಯ ಲಾಭಗಳೆಂದರೆ ಕಡಿಮೆ ಪ್ರೀಮಿಯಂ ಮೊತ್ತ, ಹೆಚ್ಚು ಬೋನಸ್, ಆದಾಯ ತೆರಿಗೆ ವಿನಾಯಿತಿ ಸೌಲಭ್ಯ, ಪ್ರೀಮಿಯಂ ಪಾವತಿಗಾಗಿ ಸಾಲ ಸೌಲಭ್ಯ ಮತ್ತು ಯಾವುದೇ ಅಂಚೆ ಕಚೇರಿಯಲ್ಲಿ ಹಣ ಪಾವತಿ ಮತ್ತು ಪಡೆಯುವ ಸೌಲಭ್ಯ. ಈ ಎಲ್ಲ ಯೋಜನೆಗಳನ್ನು ಪಡೆಯಲು ನಿಮ್ಮ ಸಮೀಪದ ಅಂಚೆ ಕಚೇರಿಗೆ ಭೇಟಿ ನೀಡಿ ಸಂಬಂಧಿತ ಅರ್ಜಿ ನಮೂನೆಗಳನ್ನು ಭರ್ತಿ ಮಾಡಿ ಅಗತ್ಯವಿರುವ ದಾಖಲೆಗಳನ್ನು ಲಗತ್ತಿಸಿ ಅಂಚೆ ಸಿಬ್ಬಂದಿಗೆ ಸಲ್ಲಿಸಿ. ಹೀಗೆ ನಮ್ಮ ಕೇಂದ್ರ ಸರ್ಕಾರವು ಗ್ರಾಮೀಣ ಜನರಿಗಾಗಿ ತಂದಿರುವ ಅಂಚೆ ಕಚೇರಿಯ ವಿವಿಧ ಯೋಜನೆಗಳ ಲಾಭವನ್ನು ಪಡೆದು ನಮ್ಮ ದೇಶವು ಆರ್ಥಿಕವಾಗಿ ಸದೃಢವಾಗಲು ಸಹಕರಿಸಿ. ನಮಸ್ಕಾರ.
1: ಇದುವರೆಗೆ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಗ್ರಾಮೀಣ ಅಂಚೆ ಯೋಜನೆ ಈ ಕುರಿತು ಮಾಹಿತಿ ನೀಡಿದವರು ಮಹಾಬಲೇಶ್ವರ್ ಶಾಸ್ತ್ರಿಯವರು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

0: ಕಷ್ಟದೊಳನ್ನವ ದುರಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನಿ ಹೋಗಿ
1: ಮನುಷ್ಯ ಕುಲದ ಅನ್ನದ ಬಟ್ಟಲು.
2: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
3: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
1: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
1: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
2: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸದೆ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
3: ಚೇ, ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
0: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

0: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.
2: ಆಕಾಶವಾಣಿ ಬೆಂಗಳೂರು, ಇನ್ನೇನು ಸಮಯ 1:10 ಗಂಟೆಗಳಾಗಲಿದೆ. ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ನಾಳೆಯಿಂದ 3 ದಿನಗಳ ಇಂಡೋನೇಷ್ಯಾ ಪ್ರವಾಸ ಕೈಗೊಳ್ಳಲಿರುವ ಪ್ರಧಾನಿ ನರೇಂದ್ರ ಮೋದಿ ಜಕಾರ್ತಾದಲ್ಲಿ ಭಾರತೀಯ ಸಮುದಾಯ ಉದ್ದೇಶಿಸಿ ಭಾಷಣ. ಕರ್ನಾಟಕದಲ್ಲಿ ಎಸ್ಐಆರ್ ನಿಯಮ ಉಲ್ಲಂಘನೆ, ಚುನಾವಣಾ ಆಯೋಗಕ್ಕೆ ದೂರು, ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಎಚ್ಡಿ ಕುಮಾರಸ್ವಾಮಿ. ವಿಕಸಿತ ಭಾರತದ ಕನಸನ್ನು ಸಾಕಾರಗೊಳಿಸಲು ವಿಪಿ ಜಿರಾಮ್ಜಿ ಕಾಯ್ದೆ ಸಹಕಾರಿ, ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಫೈನಲ್ನಲ್ಲಿಂದು ಇಂಗ್ಲೆಂಡ್ ಆಸ್ಟ್ರೇಲಿಯಾ ಹಣಾಹಣಿ. ವಾರ್ತೆಗಳ ವಿವರ. ಇಂಡೋನೇಷ್ಯಾ ಗಣರಾಜ್ಯದ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಆಹ್ವಾನದ ಮೇರೆಗೆ ಪ್ರಧಾನಿ ನರೇಂದ್ರ ಮೋದಿ ನಾಳೆಯಿಂದ ಇದೇ 8ರವರೆಗೆ ಇಂಡೋನೇಷ್ಯಾ ಪ್ರವಾಸ ಕೈಗೊಳ್ಳಲಿದ್ದಾರೆ. ಇದು ಪ್ರಧಾನಿಯವರ 4ನೇ ಇಂಡೋನೇಷ್ಯಾ ಭೇಟಿಯಾಗಿದ್ದು 2018ರ ಮೇ ತಿಂಗಳಲ್ಲಿ ಭಾರತ ಇಂಡೋನೇಷ್ಯಾ ಸಂಬಂಧಗಳನ್ನು ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಗೆ ಮೇಲ್ದರ್ಜೆಗೇರಿಸಿದ ಬಳಿಕ ಮೊದಲ ದ್ವಿಪಕ್ಷೀಯ ಭೇಟಿ ಇದಾಗಿದೆ. ಪ್ರವಾಸದ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದು ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯಡಿ ವಿವಿಧ ಕ್ಷೇತ್ರಗಳ ಸಹಕಾರದ ಪ್ರಗತಿಯನ್ನು ಪರಿಶೀಲಿಸಲಿದ್ದಾರೆ. ಜಕಾರ್ತಾದಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಭಾಷಣ ಮಾಡಲಿರುವ ಪ್ರಧಾನಿ ಉಭಯ ದೇಶಗಳ ನಡುವಿನ ಸಾಂಸ್ಕೃತಿಕ ಹಾಗೂ ಐತಿಹಾಸಿಕ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವ ನಿರೀಕ್ಷೆ ಇದೆ. ಪ್ರಧಾನಿ ಮೋದಿ ಅವರ ಭೇಟಿಯನ್ನು ಇಂಡೋನೇಷ್ಯಾದಲ್ಲಿರುವ ಭಾರತೀಯ ಸಮುದಾಯ ಕಾತುರದಿಂದ ನಿರೀಕ್ಷಿಸುತ್ತಿದೆ. ಜಕಾರ್ತಾದ ಇಂಡಿಯಾ ಕ್ಲಬ್ ಅಧ್ಯಕ್ಷ ಸಿದ್ದಾರ್ಥ ಪಾಡಿಯ ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಸ್ನೇಹ ಸಂಬಂಧ ಅತ್ಯಂತ ಗಟ್ಟಿಯಾಗಿದೆ ಎಂದು ಹೇಳಿದ್ದಾರೆ. ಜಗತ್ತಿನ ವೇಗವಾಗಿ ಬೆಳೆಯುತ್ತಿರುವ ಎರಡು ಪ್ರಮುಖ ಆರ್ಥಿಕತೆಗಳಾದ ಭಾರತ ಮತ್ತು ಇಂಡೋನೇಷ್ಯಾ ಮೂಲಸೌಕರ್ಯ, ವ್ಯಾಪಾರ, ರಕ್ಷಣೆ, ಕೃಷಿ, ನೈಸರ್ಗಿಕ ಸಂಪನ್ಮೂಲ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಸಹಕಾರವನ್ನು ಇನ್ನಷ್ಟು ವಿಸ್ತರಿಸಲಿವೆ ಎಂಬ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಭಾರತೀಯ ಸಮುದಾಯ ಕಾರ್ಯಕ್ರಮದ ಯಶಸ್ವಿ ಆಯೋಜನೆಗಾಗಿ 200ಕ್ಕೂ ಹೆಚ್ಚು ಸ್ವಯಂ ಸೇವಕರು ಸಿದ್ದತೆಯಲ್ಲಿ ತೊಡಗಿಸಿಕೊಂಡಿದ್ದು ಜಕಾರ್ತಾ ಮಾತ್ರವಲ್ಲದೆ ಬಾಲಿ, ಮೆಡಾನ್, ಸೆಮರಾಂಗ್ ಹಾಗೂ ಸುರಬಯಾದಿಂದಲೂ ಭಾರತೀಯರು ಭಾಗವಹಿಸುವ ನಿರೀಕ್ಷೆ ಇದೆ. ಭಾರತ ಪ್ರಮುಖ ಆರ್ಥಿಕ ಪಾಲುದಾರ ರಾಷ್ಟ ಎಂದು ಆಸ್ಟ್ರೇಲಿಯಾ ಪ್ರಧಾನಿ ಆಂಥೋನಿ ಅಲ್ಬನೀಸ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇದೇ ತಿಂಗಳ 8ರಿಂದ 10ರವರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಸ್ಟ್ರೇಲಿಯಾ ಭೇಟಿಗೆ ಮುನ್ನ ಆಸ್ಟ್ರೇಲಿಯಾದ ಪ್ರಧಾನಿ ಆಂಥೋನಿ ಅಲ್ಬನೀಸ್ ಈ ಹೇಳಿಕೆ ನೀಡಿದ್ದು ವಿಶ್ವದ 4ನೇ ಅತಿದೊಡ್ಡ ಮತ್ತು ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿರುವ ಭಾರತ ಆಸ್ಟ್ರೇಲಿಯಾ

0: ಆಸ್ಟ್ರೇಲಿಯಾಕ್ಕೆ ನಿರ್ಣಾಯಕ ಆರ್ಥಿಕ ಪಾಲುದಾರ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಭಾರತ ಹಾಗೂ ಆಸ್ಟ್ರೇಲಿಯಾದ ಸಂಬಂಧವು ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯಿಂದ ಆಳವಾದ ಆರ್ಥಿಕ ಹಾಗೂ ಸಾಂಸ್ಕೃತಿಕ ಸಂಪರ್ಕಗಳಿಂದ ಬೆಂಬಲಿತವಾಗಿದೆ. ವ್ಯಾಪಾರ, ರಕ್ಷಣೆ, ಭದ್ರತೆ ಮತ್ತು ತಂತ್ರಜ್ಞಾನದ ಕುರಿತಾದ ನಮ್ಮ ಸಹಕಾರವು ಉಭಯ ದೇಶಗಳಿಗೆ ಪ್ರಯೋಜನಗಳನ್ನು ನೀಡುತ್ತಿದೆ ಎಂದು ಅವರು ಹೇಳಿದ್ದಾರೆ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಸಮರ್ಪಕವಾಗಿ ನಡೆಯುತ್ತಿಲ್ಲ ಎಂದು ಕೇಂದ್ರ ಗ್ರಾಹಕ ವ್ಯವಹಾರ, ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣಾ ಆಯೋಗದ ಉದ್ದೇಶಗಳನ್ನು ಬದಿಗೊತ್ತಿ ಸಾಮೂಹಿಕವಾಗಿ ಎನ್ಯೂಮರೇಷನ್ ಅರ್ಜಿಗಳನ್ನು ವಿತರಿಸಲಾಗುತ್ತಿದೆ. ಈ ಸಂಬಂಧ ಶೀಘ್ರದಲ್ಲೇ ಕೇಂದ್ರ ಸಚಿವರು ಹಾಗೂ ಬಿಜೆಪಿಯ ಪ್ರಮುಖರು ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿಯವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಲಿದ್ದೇವೆ ಎಂದರು. ಮತಗಟ್ಟೆ ಅಧಿಕಾರಿಗಳು ಮನೆ ಮನೆಗೆ ತೆರಳಿ ಅರ್ಜಿ ಭರ್ತಿ ಮಾಡಿಸಿಕೊಳ್ಳಿ. ನಿಗದಿತ ಸಮಯದೊಳಗೆ ಪ್ರಕ್ರಿಯೆ ಪೂರ್ಣಗೊಳ್ಳದಿದ್ದರೆ ವಿಸ್ತರಣೆಯೂ ಆಗಬಹುದು. ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಪಾರದರ್ಶಕತೆ ಕಾಪಾಡಿಕೊಳ್ಳಿ ಎಂದು ತಿಳಿಸಿದರು. ಕರ್ನಾಟಕದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ವ್ಯಾಪಕ ನಿಯಮಾವಳಿ ಉಲ್ಲಂಘನೆಯಾಗುತ್ತಿದ್ದು ಕಾಂಗ್ರೆಸ್ ಸರ್ಕಾರ ನಕಲಿ ಮತದಾರರನ್ನು ಸೃಷ್ಟಿಸಲು ಮುಂದಾಗಿದೆ ಎಂದು ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬಿಡದಿಯ ಕೇತಗಾನಹಳ್ಳಿಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡ ಬಳಿಕ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು. ಎಸ್ಐಆರ್ ವಿಷಯದಲ್ಲಿ ವಿರೋಧ ಪಕ್ಷಗಳು ದೇಶಾದ್ಯಂತ ಜನರಲ್ಲಿ ಅನಗತ್ಯ ಗೊಂದಲ ಸೃಷ್ಟಿಸುವ ಕೆಲಸ ಮಾಡುತ್ತಿವೆ. ರಾಜ್ಯದಲ್ಲಿ ಪ್ರಕ್ರಿಯೆಯ ನಿಯಮಗಳನ್ನು ಗಾಳಿಗೆ ತೂರಲಾಗಿದೆ. ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಬೇಕಾದ ಅಧಿಕಾರಿಗಳು ಕಲ್ಯಾಣ ಮಂಟಪದಂತಹ ಸ್ಥಳಗಳಲ್ಲಿ ಜನರನ್ನು ಒಂದೆಡೆ ಸೇರಿಸಿ ಪ್ರಕ್ರಿಯೆ ನಡೆಸುತ್ತಿರುವುದು ಸಂಶಯಾಸ್ಪದವಾಗಿದೆ. ಜಿಲ್ಲಾಧಿಕಾರಿಗಳ ಕಾರ್ಯವೈಫಲ್ಯದಿಂದ ಇಂತಹ ಲೋಪಗಳು ಸಂಭವಿಸುತ್ತಿದ್ದು ಪಾರದರ್ಶಕತೆ ಕಾಯ್ದುಕೊಳ್ಳುವುದು ಅವಶ್ಯಕವಾಗಿದೆ. ಈ ಕುರಿತು ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸಲಾಗುವುದು ಎಂದು ಸಚಿವರು ತಿಳಿಸಿದರು. ಈ ತಿಂಗಳ ಒಂದರಿಂದ ವಿಕಸಿತ ಭಾರತ್ ಉದ್ಯೋಗ ಮತ್ತು ಜೀವನೋಪಾಯ ಖಾತರಿ ಮಿಷನ್ ವಿಬಿಜಿರಾಮ್ಜಿ ಕಾಯ್ದೆ 2025 ಯಶಸ್ವಿಯಾಗಿ ಜಾರಿಗೆ ಬಂದಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಇಂದು ಅವರು ವರ್ಚುಯಲ್ ಮೂಲಕ ಈ ಮಿಷನ್ ಅಡಿಯಲ್ಲಿ ರಾಜ್ಯಗಳಿಗೆ 25,000 ಕೋಟಿ ರೂಪಾಯಿ ನೆರವನ್ನು ಬಿಡುಗಡೆ ಮಾಡಿ ಮಾತನಾಡಿದರು. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಿಂದ ವಿಬಿಜಿರಾಮ್ಜಿ ಕಾಯ್ದೆಗೆ ಯಶಸ್ವಿಯಾಗಿ ಪರಿವರ್ತನೆಗೊಂಡಿದೆ. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯನ್ನು ದೇಶಾದ್ಯಂತ ಜಾರಿಗೊಳಿಸಲು 3 ವರ್ಷಗಳಿಗಿಂತ ಹೆಚ್ಚು ಸಮಯ ತೆಗೆದುಕೊಂಡಿದ್ದರೆ ವಿಬಿಜಿರಾಮ್ಜಿ ಗ್ಯಾರಂಟಿ ಕಾಯ್ದೆಯನ್ನು ಕೇವಲ ಒಂದೇ ದಿನದಲ್ಲಿ ದೇಶಾದ್ಯಂತ ಜಾರಿಗೊಳಿಸಲಾಗಿದೆ ಎಂದು ತಿಳಿಸಿದರು. ಮುಂದಿನ 5 ವರ್ಷಗಳಲ್ಲಿ 2.86 ಲಕ್ಷ ಗ್ರಾಮ ಪಂಚಾಯಿತಿಗಳಲ್ಲಿ 7.5 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಹೂಡಿಕೆ ಮಾಡುವ ಮೂಲಕ ವಿಕಸಿತ ಭಾರತದ ಕನಸನ್ನು ಸಾಕಾರಗೊಳಿಸಲು ಈ ಕಾಯ್ದೆ ನೆರವಾಗಲಿದೆ ಎಂದು ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಛತ್ತೀಸ್ಗಢದ ಖ್ಯಾತ ಜಾನಪದ ಗಾಯಕಿ ಹಾಗೂ ಪದ್ಮವಿಭೂಷಣ ಪ್ರಶಸ್ತಿ ಪುರಸ್ಕೃತೆ ತೀಜನ್ ಬಾಯಿ ಅವರು ಇಂದು ಮುಂಜಾನೆ ನಿಧನರಾದರು. ಅವರಿಗೆ 70 ವರ್ಷ ವಯಸ್ಸಾಗಿತ್ತು. ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ರಾಯಪುರದ ಏಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ತೀಜನ್ ಬಾಯಿ ಅವರ ನಿಧನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಬ್ರಿಕ್ಸ್ ಅಧ್ಯಕ್ಷ ಸ್ಥಾನವನ್ನು ಭಾರತ ವಹಿಸಿಕೊಂಡಿರುವ ಹಿನ್ನೆಲೆಯಲ್ಲಿ 2 ದಿನಗಳ ಬ್ರಿಕ್ಸ್ ಮಹಿಳಾ ಕಾರ್ಯಕಾರಿ ಗುಂಪಿನ ಸಭೆ ನಾಳೆಯಿಂದ ಕೇರಳದ ಕೊಚ್ಚಿಯಲ್ಲಿ ಆರಂಭವಾಗಲಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ಪ್ರಕಾರ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಹಿರಿಯ ಸರ್ಕಾರಿ ಅಧಿಕಾರಿಗಳು ಮಹಿಳಾ ಸಬಲೀಕರಣ, ಮಹಿಳೆಯರ ನೇತೃತ್ವದ ಅಭಿವೃದ್ಧಿ ಹಾಗೂ ಪರಸ್ಪರ ಸಹಕಾರಕ್ಕೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಈ ಸಭೆಯು ಇದೇ 8 ಮತ್ತು 9 ರಂದು ನಡೆಯಲಿರುವ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆಗೆ ಭದ್ರ ಅಡಿಪಾಯ ಹಾಕಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ಇಂದು ನಡೆಯಲಿರುವ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ನಲ್ಲಿ ಆತಿಥೇಯ ಇಂಗ್ಲೆಂಡ್ ತಂಡ ಆಸ್ಟ್ರೇಲಿಯಾವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಟೂರ್ನಿಯಲ್ಲಿ ಇದುವರೆಗೆ ಉಭಯ ತಂಡಗಳು ಅಜೇಯವಾಗಿ ಫೈನಲ್ಗೆ ಪ್ರವೇಶಿಸಿವೆ. ಆಸ್ಟ್ರೇಲಿಯಾ ತಂಡ ಸೆಮಿಫೈನಲ್ನಲ್ಲಿ ವೆಸ್ಟ್ ಇಂಡೀಸ್ ತಂಡವನ್ನು ಮಣಿಸಿ ಪ್ರಶಸ್ತಿ ಸುತ್ತಿಗೆ ಲಗ್ಗೆ ಇಟ್ಟಿದ್ದರೆ ಇಂಗ್ಲೆಂಡ್ ತಂಡ ಗುರುವಾರ ನಡೆದ ಸೆಮಿಫೈನಲ್ನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ದ ಗೆದ್ದು

ನಿಗದಿತ ಸಮಯ ಮತ್ತು ಹೆಚ್ಚುವರಿ ಸಮಯದ ಬಳಿಕ 1-1 ಅಂತರದಲ್ಲಿ ಡ್ರಾ ಸಾಧಿಸಿತ್ತು. ನಂತರ ಶೂಟೌಟ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ದ ಈಜಿಪ್ಟ್ 4-2 ಅಂತರದಲ್ಲಿ ಗೆಲುವು ಸಾಧಿಸಿ ಮುಂದಿನ ಹಂತಕ್ಕೆ ಪ್ರವೇಶಿಸಿತು. ವಿಂಬಲ್ಡನ್ ಟೆನಿಸ್ ಚಾಂಪಿಯನ್ಶಿಪ್ನಲ್ಲಿಂದು ಸರ್ಬಿಯಾದ ನೋವಾಕ್ ಜೋಕೋವಿಚ್ 16ರ ಸುತ್ತಿನ ಪಂದ್ಯದಲ್ಲಿ ರೋಮನ್ ಸಫಿಯುಲಿನ್ ಅವರನ್ನು ಹಾಗೂ ಅಗ್ರಶ್ರೇಯಾಂಕಿತ ಇಟಲಿಯ ಜಾನಿಕ್ ಸಿನ್ನರ್ ಅವರು ಜಪಾನ್ನ ಶಿಂಟಾರೋ ಮೊಜಿಜುಕಿ ಎದುರಿಸಲಿದ್ದಾರೆ. ಮಹಿಳೆಯರ ಸಿಂಗಲ್ಸ್ನ 16ರ ಸುತ್ತಿನಲ್ಲಿ ಅಗ್ರಶ್ರೇಯಾಂಕಿತೆ ಅರಿನಾ ಸಬಲೆಂಕ ಜಪಾನ್ನ ನವೊಮಿ ಒಸಾಕಾ ವಿರುದ್ದ ಸೆಣಸಲಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವಾಲಯದ ಸಮಗ್ರ ಶಿಕ್ಷಣ ಅಭಿಯಾನದಡಿ ಆರಂಭಿಸಿದ ರಾಷ್ಟೀಯ ಯೋಜನೆ ನಿಪುಣ ಭಾರತ ಮಿಷನ್ ಅನುಷ್ಠಾನಗೊಂಡು ಇಂದಿಗೆ 5 ವರ್ಷಗಳು ಪೂರ್ಣಗೊಂಡಿವೆ. ನಿಪುಣ ಭಾರತ ಮಿಷನ್ ಪ್ರತಿ ಮಗು 3ನೇ ತರಗತಿಯ ಅಂತ್ಯದ ವೇಳೆಗೆ ಮೂಲ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರ ಸಾಧನೆಯನ್ನು ಖಚಿತಪಡಿಸುತ್ತದೆ. 3-9 ವರ್ಷ ವಯಸ್ಸಿನ ಮಕ್ಕಳಿಗೆ ಜೀವಿತಾವಧಿಯ ಕಲಿಕೆಗಾಗಿ ಮೂಲಭೂತ ಓದು, ಬರವಣಿಗೆ ಮತ್ತು ಗಣಿತ ಕೌಶಲ್ಯಗಳನ್ನು ಪಡೆಯಲು ಈ ಯೋಜನೆ ನಿರ್ದಿಷ್ಟ ಕಲಿಕಾ ಗುರಿಗಳನ್ನು ನಿಗದಿಪಡಿಸುತ್ತದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಾಳೆಯಿಂದ 3 ದಿನಗಳ ಇಂಡೋನೇಷ್ಯಾ ಪ್ರವಾಸ ಕೈಗೊಳ್ಳಲಿರುವ ಪ್ರಧಾನಿ ನರೇಂದ್ರ ಮೋದಿ ಜಕಾರ್ತಾದಲ್ಲಿ ಭಾರತೀಯ ಸಮುದಾಯ ಉದ್ದೇಶಿಸಿ ಭಾಷಣ. ಕರ್ನಾಟಕದಲ್ಲಿ ಎಸ್ಐಆರ್ ನಿಯಮ ಉಲ್ಲಂಘನೆ, ಚುನಾವಣಾ ಆಯೋಗಕ್ಕೆ ದೂರು, ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಎಚ್ಡಿ ಕುಮಾರಸ್ವಾಮಿ. ವಿಕಸಿತ ಭಾರತದ ಕನಸನ್ನು ಸಾಕಾರಗೊಳಿಸಲು ವಿಬಿಜಿರಾಮ್ಜಿ ಕಾಯ್ದೆ ಸಹಕಾರಿ, ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಫೈನಲ್ನಲ್ಲಿಂದು ಇಂಗ್ಲೆಂಡ್ ಆಸ್ಟ್ರೇಲಿಯಾ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಕ್ಕೆ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 1:28:28 ಇನ್ನು ಮುಂದೆ ಶಾಂತಲಾ ವಟ್ಟಂ ಅವರ ಧ್ವನಿಯಲ್ಲಿ ಭಾವಗೀತೆಗಳು. ಮೊದಲಿಗೆ ದರಾ ಬೇಂದ್ರೆ ಅವರ ರಚನೆ ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವಾ ಹೊಯ್ದ.

ಇನ್ನು ಮುಂದೆ ಸುಗ್ಗನಹಳ್ಳಿ ರುದ್ರಮೂರ್ತಿ ಶಾಸ್ತ್ರಿಯವರು ರಚಿಸಿರುವ ನೀನು ವೀಣೆ ನುಡಿಸುವಾಗ ಎದೆಯೊಳೇನೋ ಮಿಡಿಯುವುದು

ಇದುವರೆಗೂ ಶಾಂತಲಾ ವಟ್ಟಂ ಅವರ ಧ್ವನಿಯಲ್ಲಿ ಭಾವಗೀತೆಗಳು ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 1:31:15. ಇನ್ನು ಮುಂದೆ ಸಂದೇಶಾಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳುಗರೇ, ನಿಮಗೆ ಇಷ್ಟವಾದ ಗೀತೆಯನ್ನು ಆಲಿಸಲು ನೀವು ನಮಗೆ ವಾಟ್ಸ್ಆ್ಯಪ್ ಮೂಲಕ ಸಂದೇಶ ಕಳಿಸಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9408085853. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ಮತ್ತೊಮ್ಮೆ 9480858523. ಕಾರ್ಯಕ್ರಮದ ಮೊದಲಿಗೆ ಕೇಳೋಣ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಚಿತ್ರದ ಗೀತೆ. ತ್ರಿಲೋಕ್ ತ್ರಿವಿಕ್ರಮ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿ ಸಂಗಡಿಗರೊಂದಿಗೆ ಹಾಡನ್ನು ಹಾಡಿದ್ದಾರೆ ವಾಸುಕಿ ವೈಭವ್.

0: ಬೆಳಕಿಲ್ಲದೆ ಬದುಕಿಲ್ಲ,
1: ಮಣ್ಣಿಲ್ಲದೆ ಕಸುವಿಲ್ಲ,
0: ಜಲವಿಲ್ಲದೆ ಜೀವವಿಲ್ಲ,
1: ಹಸಿರಿಲ್ಲದೆ ಉಸಿರಿಲ್ಲ,
0: ಹರಿತಿಲ್ಲದೆ ಜಗತ್ತಿಲ್ಲ.
2: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲಿ.
1: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು
0: ಸಸ್ಯವೈದ್ಯರ ಕಿವಿಮಾತು
1: ಪ್ರಾಯೋಜಿತ ಬಾನುಲಿ ಸರಣಿ.
3: ಮರವಾಗೆಲೆವೋ ಜೀವವೇ ಮರವಾಗು.
0: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
4: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
1: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು.
5: ಮರವನ್ನು ಪ್ರೀತಿಸುವೆ ನಾನು.
0: ತಪ್ಪದೆ ಆಲಿಸಿ
1: ಸಸ್ಯ ವೈದ್ಯರ ಕಿವಿ ಮಾತು
0: ಹರಿತೆ ಜಗ.

ಕಾರ್ಯಕ್ರಮಕ್ಕೆ ಮೊದಲನೆಯ ಸಂದೇಶ ಕಳಿಸಿದ್ದಾರೆ ರಾಯಬಾಗ್ ತಾಲೂಕು ಮುಗುಳಖೋಡದಿಂದ ಶಿವಲಿಂಗಯ್ಯ ಕಲಾವತಿ ಅಭಿಷೇಕಯ್ಯ. ಇವರ ಕೋರಿಕೆಯ ಗೀತೆ ರಣರಂಗ ಚಿತ್ರದ್ದು. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖರವರದ್ದು. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೆ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ಇನ್ನು ಮುಂದೆ ಕೇಳೋಣ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಚಿತ್ರದ ಗೀತೆ. ಈ ಗೀತೆಯನ್ನು ಕೋರಿ ಸಂದೇಶ ಕಳಿಸಿದ್ದಾರೆ ಮೈಸೂರಿನ ಮಂಡಿ ಮೊಹಲಾದಿಂದ ಸುಮತಿ, ನಾಗರಾಜ್, ಧನುಷ್ ಹಾಗೂ ಚಂದನ್. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಶ್ರೀನಿವಾಸ ರಾವ್, ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.

0: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದೀರಾ?
1: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಎಂಸಿಎ ಪ್ರೋಗ್ರಾಂ, ಆನ್ ಅಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
0: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಇಂದೇ ಭೇಟಿ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್, ಮೈಸೂರು, ಆರ್ ವಿಸಿಟ್ vvce.ac.in.
2: ಇನ್ನು ಮುಂದೆ ಮೈಸೂರಿನ ಗಂಗೋತ್ರಿ ರಂಗಸ್ವಾಮಿಯವರು ಹಾಡಿರುವ ನಂಜುಂಡ ಚಿತ್ರದ ಗೀತೆ. ಈ ಗೀತೆಯನ್ನು ಕೋರಿ ಸಂದೇಶ ಕಳಿಸಿದ್ದಾರೆ ನಂಜನಗೂಡಿನಿಂದ ಮುದ್ದಳ್ಳಿ ಪುಟ್ಟಸ್ವಾಮಿ. ಎಸ್ ನಾರಾಯಣ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಮೈಸೂರು ಮೋಹನ್.

0: ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
0: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
3: ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ಮಹಾಕ್ಷತ್ರಿಯ ಚಿತ್ರದ ಗೀತೆ. ಇದನ್ನು ಕೋರಿ ಸಂದೇಶ ಗಳಿಸಿದ್ದಾರೆ ಪಾಂಡವಪುರದಿಂದ ಪ್ರಭಾವತಿ, ಹರ್ಷವರ್ಧನ್, ಅಪೂರ್ವ, ವಿಹಾನ್, ವಿಶಿಕಾ ಹಾಗೂ ಯಶಸ್ವಿ. ಸಂಗೀತ ಹಾಗೂ ಸಾಹಿತ್ಯ ಹಂಸಲೇಖಾರವರದ್ದು. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಮರಶೆ ಗ್ರಾಮದಿಂದ ಬಂಗಾರಮ್ಮ, ಗುಂಡ್ಲುಪೇಟೆಯಿಂದ ಲಿಖಿತ್, ಮೈಸೂರಿನ ಸಿದ್ದಪ್ಪ ಸ್ಕ್ವೇರಿಂದ ರಮಾಮಣಿ, ಶ್ರೀರಂಗಪಟ್ಟಣದಿಂದ ಶ್ರೀನಿವಾಸ್, ಅಂಕುಶಾಪುರ ಬಸರು ಹೋಬಳಿಯಿಂದ ಪದ್ಮ, ಬೆಂಗಳೂರಿನಿಂದ ಬೆಂಗಳೂರಿನ ವಿದ್ಯಾರಣ್ಯಪುರಂನಿಂದ ಕೆಜಿ ಸುರೇಶ್, ಚೆನ್ನೈಯಿಂದ ಜಯಲಕ್ಷ್ಮಿ, ಮೈಸೂರಿನಿಂದ ನಯನ, ಶ್ರಾವಣಿ, ಸತೀಶ್, ಎಚ್ಟಿ ಮಂಜುರಾಣಿ ಹಾಗೂ ಹಲವಾರು ಕೇಳುಗರು ಕಾರ್ಯಕ್ರಮಕ್ಕೆ ಸಂದೇಶಗಳನ್ನು ಕಳಿಸಿದ್ದಾರೆ. ಕೇಳುಗರೇ, ಈ ಕಾರ್ಯಕ್ರಮಕ್ಕೆ ಮೊದಲು ಬಂದ ಸಂದೇಶಗಳನ್ನು ತೆಗೆದುಕೊಳ್ಳಲಾಯಿತು. ಇಂದು ಸಂಜೆ ಹಾಗೂ ನಾಳಿನ ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ಸಂದೇಶಗಳನ್ನು ಕಳುಹಿಸಬೇಕೆಂದು ತಮ್ಮಲ್ಲಿ ವಿನಂತಿ. ಸಂದೇಶ ಕಳಿಸಿದ ಎಲ್ಲ ಕೇಳುಗರಿಗೂ ಧನ್ಯವಾದಗಳು. ಇದುವರೆಗೂ ಸಂದೇಶಾಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು.

0: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
1: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾಕಿರಣ ನಮ್ಮ ಕ್ಲಿನಿಕ್.
0: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
1: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
0: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
1: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
0: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
1: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
0: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
1: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
0: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 2 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತೆಗಳು. ನಂತರ 2 ಗಂಟೆ 30 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ.

0: और अंत में लीजिए सुनिए इस बुलेटिन के मुख्य समाचार एक बार फिर। हॉर्मुज जलडमरू मध्य से तरल प्राकृतिक गैस की आपूर्ति फिर शुरू होने के बाद सरकार ने एलएनजी पर लगी आपातकालीन पाबंदियां हटाई। केंद्रीय ग्रामीण विकास मंत्री शिवराज सिंह चौहान ने विकसित भारत रोजगार और आजीविका मिशन ग्रामीण अधिनियम के तहत राज्यों को 25,000 करोड़ रुपए की सहायता जारी की। केंद्र सरकार ने मेटा को इंस्टाग्राम से बच्चों के शोषण से जुड़े विज्ञापन हटाने का आदेश देते हुए 7 दिन के भीतर जवाब मांगा। छत्तीसगढ़ की सुप्रसिद्ध पंडवानी गायिका तीजन बाई का निधन। राष्ट्रपति उपराष्ट्रपति और प्रधानमंत्री ने शोक व्यक्त किया। और आईसीसी महिला टी20 क्रिकेट विश्व कप के फाइनल में आज शाम इंग्लैंड और ऑस्ट्रेलिया का होगा मुकाबला। और इसके साथ ही दोपहर समाचार का ये अंक समाप्त हुआ। नमस्कार।
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಸಂವಿಧಾನದ ರಕ್ಷಣೆಯಿಂದ ಮಾತ್ರ ಹಿಂದುಳಿದ ಶೋಷಿತ ವರ್ಗಕ್ಕೆ ಸಾಮಾಜಿಕ ನ್ಯಾಯ ಸಾಧ್ಯ. ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ. ಹಾಸನ, ತುಮಕೂರು, ಮಂಡ್ಯ ಜಿಲ್ಲೆಗಳಲ್ಲಿ ಕೃಷಿ ಇಲಾಖೆ ಕಾರ್ಯಾಚರಣೆ, ಅನಧಿಕೃತ ಬೀಜ ರಸಗೊಬ್ಬರ ವಶ. ಬುಡಕಟ್ಟು ಸೋಲಿಗರಿಗೆ ಪೌಷ್ಠಿಕ ಆಹಾರ ಕಿಟ್ ವಿತರಣೆ ಸ್ಥಗಿತ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ ಅಸಮಾಧಾನ. ದಾವಣಗೆರೆ, ಚಿಕ್ಕಮಗಳೂರು ಸೇರಿದಂತೆ ರಾಜ್ಯದಲ್ಲಿ ಮಳೆ, ಚುರುಕಾದ ಕೃಷಿ ಚಟುವಟಿಕೆ, ಕೆಲವೆಡೆ ಅಲ್ಪಹಾನಿ. ದೇಶದಲ್ಲಿ ಹಿಂದುಳಿದ ಹಾಗೂ ಶೋಷಿತ ವರ್ಗಕ್ಕೆ ರಾಜಕೀಯ ಸಾಮಾಜಿಕ ಹಕ್ಕುಗಳು ಸಿಗುವಂತಾಗಲು ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನವೇ ಕಾರಣವಾಗಿದೆ ಎಂದು ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಡಳಿತ ಭವನದಲ್ಲಿ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಇಂದು ಉದ್ಘಾಟಿಸಿದರು. ಬಳಿಕ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ನಾಯಕ ಮಲ್ಲಿಕಾರ್ಜುನ ಖರ್ಗೆ, ಅಂಬೇಡ್ಕರ್ ಅವರಿಗೆ ಸಲ್ಲಬೇಕಾದ ಮನ್ನಣೆ ಸಿಗಬೇಕಾದರೆ ಹಿಂದುಳಿದ ವರ್ಗದವರೂ ಸೇರಿದಂತೆ ಎಲ್ಲಾ ವರ್ಗದ ಜನರು ಸಂವಿಧಾನವನ್ನು ರಕ್ಷಿಸಬೇಕಿದೆ. ಸಾಮಾಜಿಕ ನ್ಯಾಯ ಎಲ್ಲರಿಗೂ ಸಿಗಬೇಕು ಎನ್ನುವ ಸಂವಿಧಾನದ ಆಶಯ ಈಡೇರಿದಾಗ ಮಾತ್ರ ಸಂವಿಧಾನಕ್ಕೆ ಅರ್ಥ ಸಿಗುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಬೌದ್ಧ ಭಿಕ್ಕುಗಳಾದ ಕೊಳ್ಳಿಗಾಲ ಬುದ್ಧ ವಿಹಾರ ಪೂಜ್ಯ ಮನೋರಕ್ಕಿತ ಬಂತೇಜಿ ಚೇತವನ, ಸಚಿವರಾದ ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಸಂಸದ ಡಾ ಕೆ ಸುಧಾಕರ್, ಶಾಸಕರಾದ ಶರತ್ ಬಚ್ಚೇಗೌಡ, ಆನೇಕಲ್ ಶಿವಣ್ಣ, ನೆಲಮಂಗಲ ಶ್ರೀನಿವಾಸ್, ಧೀರಜ್ ಮುನಿರಾಜು, ವಿಧಾನ ಪರಿಷತ್ ಸದಸ್ಯ ರವಿ ಮತ್ತಿತರರು ಉಪಸ್ಥಿತರಿದ್ದರು. ಅನಧಿಕೃತ ಬೀಜ ಮತ್ತು ರಸಗೊಬ್ಬರ ದಾಸ್ತಾನು ಹಾಗೂ ಮಾರಾಟ ನಿಯಂತ್ರಿಸಲು ಕೃಷಿ ಇಲಾಖೆ ಆಯುಕ್ತ ಡಾ ಬಿಸಿ ಸತೀಶ್ ಅವರ ಸೂಚನೆ ಮೇರೆಗೆ ಅಧಿಕಾರಿಗಳ ತಂಡ ಹಾಸನ, ತುಮಕೂರು ಮತ್ತು ಮಂಡ್ಯ ಜಿಲ್ಲೆಗಳಲ್ಲಿ ತೀವ್ರ ಕಾರ್ಯಾಚರಣೆ ನಡೆಸಿ ಲಕ್ಷಾಂತರ ರೂಪಾಯಿ ಮೌಲ್ಯದ ದಾಸ್ತಾನನ್ನು ವಶಪಡಿಸಿಕೊಂಡಿದೆ. ಹಾಸನ ಜಿಲ್ಲೆ ಸಾಲಗಾಮೆ ಮತ್ತು ಅರಸೀಕೆರೆ ವ್ಯಾಪ್ತಿಯಲ್ಲಿ ಬೀಜ ಕಾಯ್ದೆ ಉಲ್ಲಂಘಿಸಿ ಸಂಗ್ರಹಿಸಲಾಗಿದ್ದ ಒಟ್ಟು 97,000 ರೂಪಾಯಿ ಮೌಲ್ಯದ ಹೈಬ್ರಿಡ್ ಮೆಕ್ಕೆಜೋಳ ಬೀಜಗಳು ಹಾಗೂ ಬೇಲೂರು ತಾಲೂಕಿನಲ್ಲಿ 1.77 ಲಕ್ಷ ರೂಪಾಯಿ ಮೌಲ್ಯದ 88 ಚೀಲ ಯೂರಿಯಾ ಹಾಗೂ ಫಾಸ್ಫೋ ಜಿಪ್ಸಮ್ ಗ್ರಾನ್ಯೂಲ್ಸ್ ಜಪ್ತಿ ಮಾಡಲಾಗಿದೆ. ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನಲ್ಲಿ ನಿಯಮಬಾಹಿರವಾಗಿ ಇರಿಸಲಾಗಿದ್ದ 86,000 ರೂಪಾಯಿ ಮೌಲ್ಯದ 22 ಲೀಟರ್ ಸೂಕ್ಷ್ಮ ಪೋಷಕಾಂಶ ಮಿಶ್ರಣವನ್ನು ವಶಪಡಿಸಿಕೊಳ್ಳಲಾಗಿದ್ದು, ಮಂಡ್ಯ ತಾಲೂಕಿನ ಇಂದುವಾಳದಲ್ಲಿ ಅನಧಿಕೃತವಾಗಿ ಸಾಗಿಸಲಾಗುತ್ತಿದ್ದ 300 ಚೀಲ ಯೂರಿಯಾವನ್ನು ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ನಿಯಮಬಾಹಿರವಾಗಿ ಚಟುವಟಿಕೆ ನಡೆಸುವ ಮಾರಾಟಗಾರರ ವಿರುದ್ದ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಇಲಾಖೆ ಎಚ್ಚರಿಸಿದೆ. ಚಾಮರಾಜನಗರ ಜಿಲ್ಲೆಯ ಬಿಳಿಗಿರಿ ರಂಗನಬೆಟ್ಟ ಸೇರಿದಂತೆ ಕಾಡಂಚಿನ ಪ್ರದೇಶದ ಬುಡಕಟ್ಟು ಸೋಲಿಗ ಸಮುದಾಯಕ್ಕೆ ನೀಡಲಾಗುತ್ತಿದ್ದ ಪೌಷ್ಠಿಕ ಆಹಾರ ಕಿಟ್ಗಳನ್ನು ಕಳೆದ 3 ತಿಂಗಳಿಂದ ಸ್ಥಗಿತಗೊಳಿಸಿರುವುದನ್ನು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ ಖಂಡಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಆಹಾರ ಭದ್ರತೆಯ ಭರವಸೆ ನೀಡಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಅತ್ಯಂತ ದುರ್ಬಲ ವರ್ಗಕ್ಕೆ ಅನ್ಯಾಯ ಮಾಡುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬರ ಮತ್ತು ಉದ್ಯೋಗದ ಕೊರತೆ ನಡುವೆ ಸರ್ಕಾರದ ಈ ನಿರ್ಲಕ್ಷ್ಯದಿಂದಾಗಿ ಸೋಲಿಗ ಕುಟುಂಬಗಳು ಕೂಲಿ ಅರಸಿ ವಲಸೆ ಹೋಗುವಂತಾಗಿದೆ ಮತ್ತು ಮಕ್ಕಳು ಶಾಲೆ ತೆರೆಯುವ ದುಸ್ಥಿತಿ ನಿರ್ಮಾಣವಾಗಿದೆ. ಖಾತರಿ ಯೋಜನೆಗಳ ಹೆಸರಿನಲ್ಲಿ ಪ್ರಚಾರ ಪಡೆಯುತ್ತಿರುವ ಸರ್ಕಾರ ಮೂಲಭೂತ ಆಹಾರ ಒದಗಿಸುವಲ್ಲಿ ವಿಫಲವಾಗಿದೆ ಎಂದು ಆರೋಪಿಸಿದ್ದಾರೆ. ಇದೇ ವೇಳೆ ಬಾಕಿ ಇರುವ 3 ತಿಂಗಳ ಪೌಷ್ಠಿಕ ಆಹಾರ ಕಿಟ್ಗಳನ್ನು ತಕ್ಷಣವೇ ವಿತರಿಸಿ ಬುಡಕಟ್ಟು ಸಮುದಾಯಕ್ಕೆ ನ್ಯಾಯ ಒದಗಿಸುವಂತೆ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಮತದಾರರ ಪಟ್ಟಿಯಲ್ಲಿನ ಲೋಪದೋಷಗಳ ಕುರಿತು ತಾವು ನೀಡಿದ್ದ ಹೇಳಿಕೆಯನ್ನು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ

0: ಸಚಿವರಾದ ಬಸವರಾಜ ಬೊಮ್ಮಾಯಿ ಸಮರ್ಥಿಸಿಕೊಂಡಿದ್ದಾರೆ ಹಾಗೂ ಈ ಬಗ್ಗೆ ಮುಖ್ಯ ಚುನಾವಣಾ ಅಧಿಕಾರಿಯವರೇ ಸಮಗ್ರ ಪರಿಶೀಲನೆ ನಡೆಸಬೇಕು ಎಂದು ಆಗ್ರಹಿಸಿದ್ದಾರೆ. ಸಚಿವ ಎಚ್ಕೆ ಪಾಟೀಲ್ ಅವರ ಹೆಸರಿನಲ್ಲಿ 3 ಮತಗಳಿರುವ ಕುರಿತು ಅಧಿಕೃತ ದಾಖಲೆಗಳ ಆಧಾರದ ಮೇಲೆಯೇ ತಾವು ಪ್ರಸ್ತಾಪಿಸಿದ್ದು ಈ ವಿಷಯದಲ್ಲಿ ಕ್ಷಮೆ ಕೇಳುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಒಂದೇ ಕ್ಷೇತ್ರದಲ್ಲಿ ವ್ಯಕ್ತಿಯ ಹೆಸರು ಮತ್ತು ತಂದೆಯ ಹೆಸರು ಒಂದೇ ರೀತಿ ಇರುವುದರಿಂದ ಉಂಟಾಗಿರುವ ಗೊಂದಲದ ಬಗ್ಗೆ ಸಚಿವ ಎಚ್ಕೆ ಪಾಟೀಲ್ ನೀಡಿರುವ ಸ್ಪಷ್ಟೀಕರಣವನ್ನು ಚುನಾವಣಾ ಅಧಿಕಾರಿಗಳು ಕೂಲಂಕಷವಾಗಿ ಪರಿಶೀಲಿಸಬೇಕು ಎಂದು ಅವರು ತಿಳಿಸಿದ್ದಾರೆ. ಮ್ಯಾಪಿಂಗ್ ನಂತರವೂ ಒಂದೇ ಹೆಸರಿನಲ್ಲಿ ಹಲವು ಮತಗಳಿರುವ ಪ್ರಕರಣಗಳು ಮರುಕಳಿಸುತ್ತಿರುವುದು ಗಂಭೀರ ವಿಚಾರವಾಗಿದ್ದು ತಾವು ಯಾರ ಮೇಲೂ ವೈಯಕ್ತಿಕ ಆಪಾದನೆ ಮಾಡದ ಕಾರಣ ಕ್ಷಮೆಗೆ ಒತ್ತಾಯಿಸುವುದು ಸರಿಯಲ್ಲ ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಾದ್ಯಂತ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ SIR ಪ್ರಕ್ರಿಯೆ ಮುಂದುವರೆದಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ 2026 ಪ್ರಕ್ರಿಯೆ ಚುರುಕಿನಿಂದ ಸಾಗಿದೆ. ಜಿಲ್ಲೆಯಲ್ಲಿ ಇದುವರೆಗೂ ಒಟ್ಟು 9,59,565 ಎನ್ಯೂಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದ್ದು 15,937 ಫಾರ್ಮ್ಗಳನ್ನು ಗಣೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಜನರಿಂದಲೂ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ಮನೆ ಮನೆಗೆ ಭೇಟಿ ನೀಡುತ್ತಿರುವ BLOಗಳು ಪ್ರತಿಯೊಬ್ಬ ಮತದಾರರ ಮಾಹಿತಿ ದಾಖಲಿಸಿಕೊಳ್ಳುತ್ತಿದ್ದಾರೆ. ಸದ್ಯ ಪ್ರಾಥಮಿಕ ಮಾಹಿತಿ ಆಧರಿಸಿ 894 ಮಂದಿಯನ್ನು ಅನರ್ಹರ ಪಟ್ಟಿಗೆ ಸೇರಿಸಿದ್ದಾರೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪ್ರಸ್ತುತ ನಡೆಯುತ್ತಿರುವ ಮತದಾರರ ಪಟ್ಟಿ ಪರಿಷ್ಕರಣೆಯ ವಿಶೇಷ ಅಭಿಯಾನದಲ್ಲಿ ಪ್ರತಿಯೊಬ್ಬ ಪ್ರಜೆಯೂ ಜವಾಬ್ದಾರಿಯಿಂದ ಪಾಲ್ಗೊಳ್ಳಬೇಕು ಮತ್ತು ತಮ್ಮ ಅಮೂಲ್ಯವಾದ ಮತದಾನದ ಹಕ್ಕನ್ನು ರಕ್ಷಿಸಿಕೊಳ್ಳಬೇಕು ಎಂದು ಕೋಲಾರ ಸಂಸದ ಎಂ ಮಲ್ಲೇಶ್ ಬಾಬು ಮನವಿ ಮಾಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಸ್ತುತ ಆರಂಭವಾಗಿರುವ SIR ಪ್ರಕ್ರಿಯೆಯು ಅತ್ಯಂತ ಪ್ರಮುಖವಾದದ್ದಾಗಿದೆ. ಸಾರ್ವಜನಿಕರು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಎಂದರು.
4: ತಮ್ಮ ಮತ ಅತಿ ಅಮೂಲ್ಯವಾದದ್ದು. ಅದಕ್ಕೆ SIR ಏನ್ ಇವತ್ತು ಶುರುವಾಗಿದೆಯೋ, BLAಗಳು ಯಾರು ಬರ್ತಾರೋ, 2 ಫಾರ್ಮ್ಸ್ ಕೊಡ್ತಾರೆ ನಿಮಗೆ, ಅದರಲ್ಲಿ ಒಂದು ಫಾರ್ಮ್ ಎಲ್ಲ ಫಿಲ್ ಮಾಡಿ ವಾಪಸ್ BLA ಕೊಡಿ, ಇನ್ನೊಂದು ಫಾರ್ಮ್ ನೀವು ಇಟ್ಕೊಳ್ಳಿ. ದಯವಿಟ್ಟು ನೀವು ಬಹಳ ಗಮನ ಇಟ್ಕೊಂಡು ಯಾವ್ಯಾವ ಓಟು ಯಾರ್ಯಾರ್ದಿದೆಯೋ ಅದನ್ನ ಕರೆಕ್ಟ್ ಆಗಿ ನಮೂದೆ ಮಾಡಿಸಿ ಅವ್ರನ್ನ ರಿಜಿಸ್ಟರ್ ಮಾಡಿಸಿ. ನಿಮ್ಮ ಮತ ಬಹಳ ಅಮೂಲ್ಯವಾದದ್ದು, ಅದಕ್ಕೆ SIR ನ ಬಹಳ ಸೀರಿಯಸ್ ಆಗಿ ತಗೊಳ್ಳಿ, ಇಲ್ಲಾಂದ್ರೆ ನಿಮ್ಮ ಮತ ಪಟ್ಟಿಯಿಂದ ಅದನ್ನ ನಿಮ್ಮ ಹೆಸರು ಬಿಡಲಾಗುತ್ತೆ. ದಯವಿಟ್ಟು ಸರ್ಕಾರಕ್ಕೆ ನಿಮ್ಮ ಸಹಕಾರ ಇರಲಿ.
0: ರಾಜ್ಯದ ಕೆಲವೆಡೆ ಕಳೆದ ಕೆಲವು ದಿನಗಳಿಂದ ಸ್ವಲ್ಪ ಮಟ್ಟದಲ್ಲಿ ಮಳೆಯಾಗಿದ್ದು ಕೃಷಿ ಚಟುವಟಿಕೆಗಳು ಚುರುಕಾಗಿವೆ. ದಾವಣಗೆರೆ ಜಿಲ್ಲೆಯಾದ್ಯಂತ ಕಳೆದ ಕೆಲ ದಿನಗಳಿಂದ ಮಳೆಯಾಗುತ್ತಿದ್ದು ಸ್ಥಗಿತಗೊಂಡಿದ್ದ ಕೃಷಿ ಚಟುವಟಿಕೆಗಳು ಮತ್ತೆ ಗರಿಕೆದರಿವೆ. ಮಳೆ ಕೊರತೆಯಿಂದಾಗಿ ಆತಂಕದಲ್ಲಿದ್ದ ಮತ್ತು ತಾತ್ಕಾಲಿಕವಾಗಿ ಕೃಷಿ ಕಾರ್ಯಗಳನ್ನು ಸ್ಥಗಿತಗೊಳಿಸಿದ್ದ ಅನ್ನದಾತರ ಮುಖದಲ್ಲಿ ಈಗ ಮಂದಹಾಸ ಮೂಡಿದೆ. ಜಿಲ್ಲೆಯ ಚನ್ನಗಿರಿ, ಹರಿಹರ, ಹೊನ್ನಾಳಿ, ಜಗಳೂರು ಸೇರಿದಂತೆ ವಿವಿಧ ತಾಲೂಕುಗಳಲ್ಲಿ ಮಳೆಯಾಗಿದೆ. ಇದರಿಂದಾಗಿ ರೈತರು ಹೊಲಗಳತ್ತ ಮುಖ ಮಾಡಿದ್ದು ಬಿತ್ತನೆ, ಉಳುಮೆ ಹಾಗೂ ಕಳೆ ಕೀಳುವ ಕಾರ್ಯಗಳಲ್ಲಿ ನಿರತರಾಗಿದ್ದಾರೆ. ಮೆಕ್ಕೆಜೋಳ, ಭತ್ತ, ರಾಗಿ, ದ್ವಿದಳ ಧಾನ್ಯ ಬಿತ್ತನೆ ಪ್ರದೇಶ ವಿಸ್ತಾರಗೊಳ್ಳುತ್ತಿದೆ. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಕಳೆದ 4 ದಿನಗಳಿಂದ ಗಾಳಿ ಸಹಿತ ಸಾಧಾರಣ ಮಳೆಯಾಗುತ್ತಿದೆ. ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಹೆಚ್ಚಿನ ಮಳೆಯಾಗಿದೆ. ಮಳೆಯಿಂದಾಗಿ ಮೂಡಿಗೆರೆ ತಾಲೂಕಿನ ಕೋಳೂರು ಗ್ರಾಮದಲ್ಲಿ ಮನೆಗಳ ಮೇಲೆ ಮರ ಉರುಳಿಬಿದ್ದು ಹೆಚ್ಚಿನ ಹಾನಿ ಸಂಭವಿಸಿದೆ. ಇದೇ ಗ್ರಾಮದ ಕೆಲ ಮನೆಗಳಿಗೆ ನೀರು ನುಗ್ಗಿದೆ. ಕೆಲವೆಡೆ ಮರ ಹಾಗೂ ವಿದ್ಯುತ್ ಕಂಬಗಳು ಉರುಳಿವೆ. ಕಳಸ ತಾಲೂಕಿನ ಹಲವೆಡೆ ವಿದ್ಯುತ್ ಸಮಸ್ಯೆ ಉಂಟಾಗಿದೆ. ಕುದುರೆಮುಖ, ಶೃಂಗೇರಿ ಸುತ್ತಮುತ್ತ ಹೆಚ್ಚಿನ ಮಳೆಯಾಗುತ್ತಿದ್ದು ತುಂಗಭದ್ರಾ ಹಾಗೂ ಹೇಮಾವತಿ ನದಿಗಳ ನೀರಿನ ಮಟ್ಟದಲ್ಲಿ ಏರಿಕೆ ಉಂಟಾಗಿದೆ. ಮಳೆಯಿಂದ ರೈತರಿಗೆ ಅನುಕೂಲವಾಗಿದ್ದು ಮಲೆನಾಡು ಭಾಗದಲ್ಲಿ ಕಾಫಿ, ಮೆಣಸು ಕೃಷಿ ಚಟುವಟಿಕೆಗಳು ಚುರುಕಾಗಿವೆ. ಮದ್ಯಪಾನ ಮತ್ತು ಮಾದಕ ವಸ್ತುಗಳ ವ್ಯಸನ ಕೇವಲ ವ್ಯಕ್ತಿಯ ಆರೋಗ್ಯವನ್ನಷ್ಟೇ ಅಲ್ಲ, ಬದಲಿಗೆ ಕುಟುಂಬದ ನೆಮ್ಮದಿ, ಸಮಾಜದ ಶಾಂತಿ ಮತ್ತು ದೇಶದ ಭವಿಷ್ಯಕ್ಕೂ ಗಂಭೀರ ಸವಾಲಾಗಿ ಪರಿಣಮಿಸಿದೆ ಎಂದು ಕರ್ನಾಟಕ ರಾಜ್ಯ ಮದ್ಯಪಾನ ನಿಷೇಧ ಮತ್ತು ವ್ಯಸನ ಮುಕ್ತಿ ಮಂಡಳಿಯ ಅಧ್ಯಕ್ಷ ಶರಣಪ್ಪ ಸಲಾದಪುರ ಕಳವಳ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ವಿಶ್ವ ಮಾದಕ ವಸ್ತುಗಳ ವಿರೋಧಿ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ವ್ಯಸನಮುಕ್ತ ಸಮಾಜ ನಿರ್ಮಾಣಕ್ಕೆ ಎಲ್ಲಾ ವರ್ಗದವರು ಸಾಮೂಹಿಕವಾಗಿ ಶ್ರಮಿಸಬೇಕು ಎಂದು ಕರೆ ನೀಡಿದರು.

ಕಾರ್ಯಕ್ರಮದಲ್ಲಿ ಮಾತನಾಡಿದ ಗಾಂಧಿ ಸ್ಮಾರಕ ನಿಧಿ ಅಧ್ಯಕ್ಷ ಡಾ ಉಡೇಪಿ ಕೃಷ್ಣ, ಯುವಜನರನ್ನು ಗುರಿಯಾಗಿಸಿ ನಡೆಯುತ್ತಿರುವ ಮಾದಕ ವಸ್ತುಗಳ ದುರುಪಯೋಗ ತಡೆಯಲು ವಿದ್ಯಾರ್ಥಿಗಳು ಜಾಗೃತ ರಾಯಭಾರಿಗಳಾಗಬೇಕು ಎಂದರು. ಗ್ರೇಟರ್ ಬೆಂಗಳೂರು ಆಡಳಿತ ವ್ಯವಸ್ಥೆಯಡಿ ಬೆಂಗಳೂರು ಪೂರ್ವ ನಗರ ಪಾಲಿಕೆಗೆ ಸ್ವತಂತ್ರ ಆಡಳಿತ ಲಭಿಸಿದ್ದು, ಪ್ರಸಕ್ತ ಸಾಲಿಗೆ 3,800ರಿಂದ 3,900 ಕೋಟಿ ರೂಪಾಯಿ ಮೊತ್ತದ ಆಯವ್ಯಯ ರೂಪಿಸಲಾಗಿದೆ ಎಂದು ಪಾಲಿಕೆ ಆಯುಕ್ತ ಡಿಎಸ್ ರಮೇಶ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪಾರದರ್ಶಕತೆಗಾಗಿ ಕಾಮಗಾರಿಗಳ ಪ್ರಗತಿ ತಿಳಿಸುವ ಡಿಜಿಟಲ್ ಡ್ಯಾಶ್ಬೋರ್ಡ್ ಜಾರಿಗೊಳಿಸಲಾಗುತ್ತಿದೆ ಎಂದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂವಿಧಾನದ ರಕ್ಷಣೆಯಿಂದ ಮಾತ್ರ ಹಿಂದುಳಿದ ಶೋಷಿತ ವರ್ಗಕ್ಕೆ ಸಾಮಾಜಿಕ ನ್ಯಾಯ ಸಾಧ್ಯ, ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ. ಹಾಸನ, ತುಮಕೂರು, ಮಂಡ್ಯ ಜಿಲ್ಲೆಗಳಲ್ಲಿ ಕೃಷಿ ಇಲಾಖೆ ಕಾರ್ಯಾಚರಣೆ, ಅನಧಿಕೃತ ಬೀಜ ರಸಗೊಬ್ಬರ ವಶ. ಬುಡಕಟ್ಟು ಸೋಲಿಗರಿಗೆ ಪೌಷ್ಟಿಕ ಆಹಾರ ಕಿಟ್ ವಿತರಣೆ ಸ್ಥಗಿತ, ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ ಅಸಮಾಧಾನ. ದಾವಣಗೆರೆ, ಚಿಕ್ಕಮಗಳೂರು ಸೇರಿದಂತೆ ರಾಜ್ಯದಲ್ಲಿ ಮಳೆ, ಚುರುಕಾದ ಕೃಷಿ ಚಟುವಟಿಕೆ, ಕೆಲವೆಡೆ ಅಲ್ಪ ಹಾನಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 2:40.34 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮೈಸೂರು
2: ಬಣ್ಣ ಬಣ್ಣದ ಲೋಕ ಬಣ್ಣಿಸಲು ಸಾಲದು ಈ ಸಾಲು
1: ನಕ್ಷತ್ರ ಲೋಕ
3: ನಕ್ಷತ್ರ ಲೋಕ
1: ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ
0: ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರುವ ಅತಿಥಿ ಖ್ಯಾತ ಸಂಗೀತ ನಿರ್ದೇಶಕ ಪೂರ್ಣಚಂದ್ರ ತೇಜಸ್ವಿ ಪ್ರಸ್ತುತಿ ಶ್ರೀಮಾನ್ ಎಸ್
4: ಸಮಸ್ತ ಆಕಾಶವಾಣಿ ಕೇಳುಗರಿಗೂ ಇಂದಿನ ನಕ್ಷತ್ರ ಲೋಕ ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಈಗಾಗಲೇ ನಿಮಗೆ ಇಂದಿನ ನಮ್ಮ ನಕ್ಷತ್ರ ಲೋಕದ ಅತಿಥಿ ಯಾರು ಅಂತ ಗೊತ್ತಾಗಿರಬೇಕು. ಅವರು ಮತ್ತಾರು ಅಲ್ಲ, ನಮ್ಮ ಕನ್ನಡ ಚಿತ್ರರಂಗದ ಉದಯೋನ್ಮುಖ ಸಂಗೀತ ನಿರ್ದೇಶಕ, ಬಾರಿಸು ಕನ್ನಡ ಡಿಮ್ಡಿಮವ ಹಾಡಿನ ಮೂಲಕ ಒಂದು ಹೊಸ ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂತಹ ನಿರ್ದೇಶಕ, ಲೂಸಿಯಾ ಚಿತ್ರದ ಮೂಲಕ ಒಂದು ಹೊಸ ಟ್ರೆಂಡ್ ಕ್ರಿಯೇಟ್ ಮಾಡಿದಂತಹ ಒಬ್ಬ ಮೈಸೂರಿನ ಪ್ರತಿಭೆ ಶ್ರೀ ಪೂರ್ಣಚಂದ್ರ ತೇಜಸ್ವಿ ಅವರು. ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಇವತ್ತಿನ ನಮ್ಮ ನಕ್ಷತ್ರ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಪೂರ್ಣಚಂದ್ರ ತೇಜಸ್ವಿ ಅಂದ ತಕ್ಷಣ ನೀವು ಎಷ್ಟು ಹಾಡುಗಳನ್ನ ಕೊಟ್ಟಿದ್ದೀರಿ, ಆದ್ರೆ ನಮಗ್ ಬರೋದಕ್ಕೆ ಫಸ್ಟ್ ತಲೆಗೆ ಬಾರಿಸು ಕನ್ನಡ ಡಿಂಡೆ ಮಾವ ಅನ್ನೋಂತಹ ಒಂದು ಕನ್ನಡದ ಗೀತೆ, ಹೆಚ್ಚ ಕನ್ನಡದ ಒಂದು ಸ್ವಚ್ಛ ಗೀತೆ. ಆ ಹಾಡನ್ನ ಕೇಳದೇ ಇರುವಂತಹ ಮೈಸೂರಿಗರು ಇಲ್ಲ, ಕೇಳಗರು ಇಲ್ಲ, ಕನ್ನಡಿಗರು ಇಲ್ಲ, ಕನ್ನಡ ನಾಡಿನ ಆಚೆಗೂ ಕೂಡ ಆ ಒಂದು ಹಾಡು ತುಂಬಾ ಹಿಟ್ ಆಗಿತ್ತು, ಒಂದು ಹೊಸ ಸೆನ್ಸೇಷನ್ ಕ್ರಿಯೇಟ್ ಮಾಡಿತ್ತು. ಕನ್ನಡ ಚಿತ್ರರಂಗಕ್ಕೆ ಮತ್ತು ಮೈಸೂರು ಆಕಾಶವಾಣಿಗೆ 90 ವರ್ಷ ತುಂಬಿದಂತ ಈ ಸಂದರ್ಭದಲ್ಲಿ ನಿಮ್ನ ಸಂದರ್ಶನ ಮಾಡ್ತಾರೋ ತುಂಬಾ ಖುಷಿಯಾಗಿದೆ. ಸರ್, ಈಗ ನಿಮ್ಮ ಬಾಲ್ಯಕ್ಕೆ ಹೋಗೋಣ. ಸರ್, ನಿಮ್ಮ ಬಾಲ್ಯ, ನಿಮ್ಮ ಹುಟ್ಟೂರು, ನಿಮ್ಮ ಶೈಕ್ಷಣಿಕ ಜೀವನ, ವಿದ್ಯಾರ್ಥಿ ಜೀವನ ಹೇಗಿತ್ತು ಸರ್ ನಿಮಗೆ?
5: ಬಾಲ್ಯ, ನಾನು ಹುಟ್ಟಿದ್ದು ಶ್ರೀರಂಗಪಟ್ಟಣ. ನನಗೆ ಅದೊಂಥರ ವಾತಾವರಣನೇ ತುಂಬ ಖುಷಿ ಕೊಡುವಂಥ ಜಾಗ ಅದು ನನಗೆ. ಈಗಲೂ ನಾನು ಊರಿಗೆ ಹೋದಾಗ ಕಾವೇರಿ ನದಿ ದಡದಲ್ಲಿ ಹೋಗಿ ಸುಮ್ಮನೆ ಕೂತ್ಕೊಳ್ಳೋದು, ಟೈಮ್ ಸ್ಪೆಂಡ್ ಮಾಡೋದು, ಅದೇ ನಮಗೆ ಒಂದು ದೊಡ್ಡ ರಿಫ್ರೆಶ್ಮೆಂಟ್. ಸೊ ಅಲ್ಲಿ ಹುಟ್ಟಿದ್ದು. ನಮ್ಮ ತಂದೆ ಬಂದು ಸಾವೇರ ಸ್ವಾಮಿ ಅಂತ ಅವರು ಕಾವ್ಯನಾಮ, ಟೀಚರ್ ಆಗಿದ್ದರು, ಮತ್ತು ಕವಿಗಳು, ಮತ್ತು ಲಕ್ಷಮ್ಮ ಅಂತ ನಮ್ಮ ತಾಯಿ, ಇಬ್ಬರು ಟೀಚರ್. ಹಾಗಾಗಿ ಶ್ರೀರಂಗಪಟ್ಟಣದಲ್ಲಿ ನಾನು ಓದಿದ್ದೆಲ್ಲ ಅಲ್ಲೇ, SSLC ತನಕ ಶ್ರೀರಂಗಪಟ್ಟಣದಲ್ಲೇ ಓದಿದ್ದು. ನಂತರ PUC ಇಲ್ಲಿ ಸೆಂಟ್ ಫಿಲೋಮಿನ ಕಾಲೇಜ್ನಲ್ಲಿ ಬಂದು ಸೇರಿಕೊಂಡೆ. ಆಮೇಲೆ ಇಂಜಿನಿಯರಿಂಗ್, NIE ಕಾಲೇಜ್ನಲ್ಲಿ ಇಂಜಿನಿಯರಿಂಗ್ ಮಾಡಿದೆ. ಹೀಗೆ ಜರ್ನಿ ಶುರು ಆಯಿತು. ನಮ್ಮ ಮನೇಲಿ ನಮ್ಮ ತಂದೆ ಮೂಲತಃ ಕವಿತೆಗಳೆಲ್ಲ ಬರಿತಾ ಇದ್ದುದರಿಂದ ಅವರಿಗೆ ಅವರ ಬರೆದಿರೋ ಹಾಡುಗಳನ್ನೆಲ್ಲ ಕವಿತೆಗಳನ್ನ ಹಾಡು ಮಾಡಬೇಕು ಅಂತ ತುಂಬ ಆಸೆ ಅವರಿಗೆ. ತುಂಬ ಪ್ರಯತ್ನಗಳ ನಂತರ ನಿಮ್ಗೆ ಗೊತ್ತಲ್ಲ, ಆವಾಗ ಒಂದು ಒಬ್ಬರು ಟೀಚರ್, ಲೋವರ್ ಮಿಡಲ್ ಕ್ಲಾಸ್ ಆದ ಒಂದು ಫ್ಯಾಮಿಲಿಯಿಂದ ಬಂದವರು, ಒಂದು ಆಲ್ಬಮ್ ಮಾಡಬೇಕು, ರೆಕಾರ್ಡಿಂಗ್ ಮಾಡಬೇಕು ಅಂತಂದರೆ ಎಷ್ಟು ಕಷ್ಟ ಇರುತ್ತೆ ಅಂತ. ಅದೇನೇನೋ ಹೋರಾಟಗಳ ನಡುವೆ ಅವರು ಅದೊಂದು ಆಲ್ಬಮ್ ತಂದರು, ಮುಂಜಾನೆ ಅಂತ ಒಂದು ಕ್ಯಾಸೆಟ್ ಮಾಡಿದ್ರು ಅವರು. ಜನ್ನಿ ಸರ್ ಅದಕ್ಕೆ ಕಂಪೋಸ್ ಮಾಡಿದರು, CA ಅಶ್ವಥ್ ಸರ್ ಅದಕ್ಕೆ ಹಾಡುಗಳೆಲ್ಲ ಹಾಡಿದರು, MD ಪಲ್ಲವಿ ಮೇಡಮ್, CA ಅಶ್ವಥ್ ಇವರೆಲ್ಲ ಹಾಡಿದರು. ಲಹರಿ ಸಂಸ್ಥೆಯಿಂದನೇ ಅದು ಬಿಡುಗಡೆ ಆಗಿತ್ತು. ಅದೆಲ್ಲ ನನಗೇನಂದರೆ ಏನು ಇಂಟ್ರೆಸ್ಟ್ ಕ್ರಿಯೇಟ್ ಆಗೋದಕ್ಕೆ ಅದು ಒಂದು ಒಂದು ಪ್ರಮುಖ ಹಂತ ಅಂತ ಹೇಳ್ಬೋದು.
4: ಅಂದರೆ ಕಲೆ ಏನಾದರೂ ರಕ್ತಗತವಾಗಿ ಬಂದಿದೆ ಅಂತಾರಲ್ಲ, ನಿಮ್ಮ ವಿಚಾರದಲ್ಲೂ ಪ್ರೂವ್ ಆಗಿದೆ ಅದು?
5: ರಕ್ತಗತನೋ ಅಥವಾ ವಾತಾವರಣದಿಂದನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಇದೆಲ್ಲ ನೋಡಿ ನಮಗೆ

0: ಅಂತಂದ್ರೆ ಇದು ರೆಕಾರ್ಡಿಂಗ್ ಆಗಿರ್ಬೋದು ಅಥವಾ ಹಾಡುಗಳು ಬರೆಯೋದಾಗಿರ್ಬೋದು, ಈ ಥರದ್ದೆಲ್ಲ ನಮ್ಗೆ ಆಗಿಂದ ಇಂಟ್ರೆಸ್ಟ್
1: ಅದೇ ತಂದೆ ತಾಯಿ ಇಬ್ಬರು ಟೀಚರ್ಸ್ ಆಗಿದ್ದರಿಂದ ಸಾಹಿತ್ಯ ಮತ್ತು ಸಂಗೀತದ ಅಭಿರುಚಿ ಬಂದಿದೆ ನಿಮಗೆ.
0: ಬಂದಿದೆ. ಹೌದು, ಮತ್ತೆ ನಮ್ಮ ಅಕ್ಕನು ಭರತನಾಟ್ಯ ಡಾನ್ಸರ್ ಶಾಂಭವಿ ಸ್ವಾಮಿ ಅಂತ, ಇಲ್ಲಿ ಮೈಸೂರಿನಲ್ಲಿ ಅವರು ಆಯಾಮ ಅಕಾಡೆಮಿ ಆಫ್ ಫೈನ್ ಆರ್ಟ್ಸ್ ಅಂತ ಸಂಸ್ಥೆ ಇಟ್ಕೊಂಡು ತುಂಬಾ ವರ್ಷಗಳಿಂದ ಭರತನಾಟ್ಯ ಕಲ್ಸ್ಕೊಂಡ್ ಬಂದಿದ್ದಾರೆ.
1: ಸರಿ, ತಂದೆ ತಾಯಿ ಇಬ್ಬರು ಟೀಚರ್ ಆದಮೇಲೆ ಮಕ್ಕಳು ಹೆಂಗೆ ಕಲಾಕ್ಷೇತ್ರಕ್ಕೆ ಬಂದ್ರಿ, ನಿಮಗೆ ಟೀಚರ್ ಆಗಬೇಕು ಅಂತ ಯಾಕೆ ಅನಿಸ್ಲಿಲ್ಲ ಸರ್?
0: ನಮ್ಮ ತಂದೆ ಸಾಹಿತಿ ಆಗಿದ್ದರಿಂದ ಅವರು ಇಂಟ್ರೆಸ್ಟ್ ಎಲ್ಲ ಇದಿತ್ತು. ನಮ್ಮ ಮನೆಗೆ ಲಂಕೇಶ್ ಪತ್ರಿಕೆ ಬರ್ತಿತ್ತು, ಅದರಲ್ಲಿ ಆರ್ಟಿಕಲ್ಗಳಾಗಿರ್ಬೋದು, ಅಲ್ಲಿ ತುಂಬ ಜನ ಅಂದರೆ ಈ ಥರದೊಂದು ಒಂದು ಒಳ್ಳೆ ಅಭಿರುಚಿನ ಕ್ರಿಯೇಟ್ ಮಾಡುವಂತಹ ವಾತಾವರಣ ಅವರು ನಮಗೆ ಒದಗಿಸ್ಕೊಟ್ರು. ಕೆಲವು ಟೈಮ್ ಎಲ್ಲ ನಮ್ಮ ಜರ್ನಿನಲ್ಲಿ ಬೇರೆ ಬೇರೆ ಅಂಶಗಳು ಎಲ್ಲೋ ಬಂದು ಸೇರಿಕೊಂಡು ನನಗೆ ಆ್ಯಕ್ಚುಲಿ ಏನಂದ್ರೆ ಇದೆಲ್ಲ ಆಸಕ್ತಿ ಇದ್ರು, ನನಗೆ ಬರವಣಿಗೆ ಆಸಕ್ತಿ ಇತ್ತು ಸಾಹಿತ್ಯ ಬರಿಬೇಕು ಅಂತ.
1: ಓಕೆ,
0: ಬಟ್ ನನಗೆ ಮ್ಯೂಸಿಕ್ ಕಂಪೋಸರ್ ಆಗಬೇಕು ಅಂತ ನನಗೆ ತುಂಬ ಸ್ಟ್ರಾಂಗ್ ಆಗಿ ಅನಿಸಿದ್ದೇನೆ ಅಂತಂದರೆ ಎ ಆರ್ ರೆಹಮಾನ್ ಹಾಡುಗಳು ಅವರು ಕಂಪೋಸ್ ಮಾಡೋಕ್ಕೆ ಶುರು ಮಾಡಾದ್ಮೇಲೆ, ನಮಗೆ ಅವ್ರ ಹಾಡುಗಳು ಕೇಳಾದ್ಮೇಲೆ ಮ್ಯೂಸಿಕಲಿ ಈ ಥರದ್ದೇನೋ ಒಂದು ಬೇರೆದು ಲೋಕಕ್ಕೆ ಕರ್ಕೊಂಡು ಹೋಗ್ಬೋದು ಸಂಗೀತದ ಮೂಲಕ ಅನ್ನೋದು ನಮಗೆ ಪರಿಚಯ ಆಗಿದ್ದು ಅಲ್ಲಿಂದ. ಈ ಥರ ಬೇರೆ ಬೇರೆ ಅಂಶಗಳೆಲ್ಲ ಸೇರಿಕೊಂಡಿರುತ್ತೆ.
1: ಸರ್, ಈಗ ಮನೆಯಲ್ಲಿ ಇಬ್ಬರು ಟೀಚರ್ಸ್ ಇದ್ದಾರೆ ಅಂದರೆ ತುಂಬ ಸ್ಟ್ರಿಕ್ಟ್ ಆಗಿರ್ತಾರೆ, ಸಿನಿಮಾ ಫೀಲ್ಡ್ ಹೋಗ್ಬೇಡ, ಆಕೆ ಅಲ್ಲಿ ಹೋಗ್ಬೇಡ, ಜನ ಓದಬೇಕು, ಟೀಚರ್ ಆಗಬೇಕು ಅನ್ನೋದು ಕಾಮನ್ನು. ಯಾರ ಮನೇಲಿ ಆಗಲಿ ಆಗಲಿ, ಅಪ್ಪ ಅಮ್ಮ ಯಾವ ಪೋಸ್ಟಲ್ಲಿ ಇರ್ತಾರೆ ನೀನು ಹಂಗಾಗಬೇಕು, ನೀನು ಡಾಕ್ಟರ್ ಆಗಬೇಕು, ನೀನು ಇಂಜಿನಿಯರ್ ಆಗಬೇಕು. ಅದರಲ್ಲಿ ಎಸ್ಪೆಷಲಿ ಟೀಚರ್ಸ್ ಇದ್ಬಿಟ್ರೆ ತುಂಬ ಸ್ಟ್ರಿಕ್ಟ್ ಆಗಿ ನೋಡ್ಕೊಂಡಿರ್ತಾರೆ. ಅದರಲ್ಲಿ ನಿಮ್ಮ ಮನೇಲಿ ಇಬ್ಬಿಬ್ರು ಅವ್ರು ನೀವು ಸಿನಿಮಾ ಫೀಲ್ಡಿಗೆ ಬರ್ತೀನಿ ಅಂದಾಗ ಅವರೇನು ವಿರೋಧ ವ್ಯಕ್ತಪಡಿಸ್ಲಿಲ್ವಾ? ಫ್ರೀ ಬಿಟ್ಟಿದ್ದೀರಾ ನಿಮಗೆ?
0: ಇಲ್ಲ, ನಾವು ಎಜುಕೇಶನ್ ಓದೋದು ಬರೆಯೋದೆಲ್ಲಾನು ನಾವೆಲ್ಲ ಅದರಲ್ಲೂ ಮುಂದಿದ್ದು, ಅದರಲ್ಲಿ ಏನು ಇದಿಲ್ಲ. ಹಂಗಾಗಿ ಅದ್ರ ಪಾಡಿಗೆ ಅದರ ನಡೀತಿದ್ದರಿಂದ ನಮಗೆ ಅದರ ಪ್ರೆಷರ್ ಇರಲಿಲ್ಲ ನೀವು ಹಿಂಗೆ ಮಾಡಬೇಕು ಅಂತ. ಬಟ್ ಇದನ್ನ ನಾನು ಬೇರೆ ದೃಷ್ಟಿಯಲ್ಲಿ ನೋಡಕ್ ಇಷ್ಟಪಡ್ತೀನಿ. ಏನಂತಂದ್ರೆ ಇದು ಕ್ಲೀಷೇಡ್ ಆಗಿರ್ಬೋದು, ಬಟ್ ಈಗ ತಂದೆದೊಂದು ಡ್ರೀಮ್ ಇರುತ್ತಲ್ಲ, ಅದು ಕೆಲವು ಡ್ರೀಮ್ಗಳು ಫುಲ್ಫಿಲ್ ಆಗಿರಲ್ಲ, ಅದನ್ನ ಅವ್ರ ಮಕ್ಕಳ ಮೂಲಕ ಅದು ನೋಡಕ್ ಇಷ್ಟಪಡ್ತಾರೆ, ಅಥವಾ ಮಕ್ಕಳುಗಳು ಅದನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿಕೊಂಡು ಅಥವಾ ಅದನ್ನ ಅವರು ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅನ್ಸುತ್ತೆ ಮೋಸ್ಟ್ಲಿ. ನಮ್ಮ ತಂದೆ ಅವಾಗ ಅವರು ವಿದ್ಯಾರ್ಥಿಯಾಗಿದ್ದಾಗ ಅವರು ಸಿನಿಮಾ ಸ್ಟೋರಿ ಸ್ಕ್ರಿಪ್ಟ್ಗಳು ಬರಿತಾ ಇದ್ರು ಅವರು ಬುಕ್ಗಳಲ್ಲಿ. ನಾನು ಅವರು ಈ ಲೇಖಕ್ಕಂತ ಅವಾಗ ನೋಟ್ಬುಕ್ಗಳಲ್ಲಿ ಸಿನಿಮಾ ದೊಡ್ಡದಾಗಿ ಟೈಟಲ್ ಡಿಸೈನು ಕತೆಗಳು ಅದನ್ನೆಲ್ಲ ಬರ್ಕೊಂಡ್ರದನ್ನ ನಾನು ನೋಡಿದ್ದೆ. ನನಗೆ ತುಂಬ ಜನ ಹೇಳ್ತಾರೆ ನಿಮ್ದು ಏನೋ ಇಂಜಿನಿಯರಿಂಗ್ ಮಾಡ್ತಿದ್ರಿ ಸಡನ್ ಆಗಿ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬಿಟ್ರಿ ಅನ್ನೋ ಥರದಲ್ಲಿ ಬರ್ತಾರೆ. ಬಟ್ ನಾನು ಅದನ್ನು ಆ ಥರ ನೋಡಲ್ಲ. ನನ್ನ ಜರ್ನಿ ನಮ್ಮ ತಂದೆ ಜರ್ನಿ ಜೊತೆ ಸೇರ್ಕೊಂಡಿದೆ. ನಮ್ಮ ತಂದೆ ಅವಾಗ ಅವರು ಬರೆದು ಅದನ್ನ ಫಿಲಮ್ ಇಂಡಸ್ಟ್ರಿಗೆ ಬರಬೇಕು ಅಂದ್ರೆ ಹೆಂಗೆ ಅಂತ ಗೊತ್ತಿಲ್ಲ ಅವ್ರಿಗೆ. ಅವರು ಏನ್ ಮಾಡಿದ್ರು, ಸಿನಿಮಾ ಎಲ್ಲಿ ಬರುತ್ತೆ ಥಿಯೇಟರ್ನಲ್ಲಿ ಬರುತ್ತೆ, ಥಿಯೇಟರ್ನಲ್ಲಿ ಹೋಗ್ಬಿಟ್ಟು ಅವರು ಟಿಕೆಟ್ ಅರಿಯೋ ಕೆಲ್ಸಕ್ಕೆ ಸೇರ್ಕೊಂಡಿದ್ರು.
1: ಓಹೋ, ಅದೇ ನಿಮಗೆ ಲೂಸಿಯಾದಲ್ಲಿ ಸಿಕ್ಕಿರ್ಬೋದು ಮೋಸ್ಟ್ಲಿ.
0: ನೋಡಿ, ಅದೇ
1: ಕಾಕತಾಳಿಯ
0: ಕಾಕತಾಳಿ ಹೆಂಗಿದೆ ಅಂದ್ರೆ ನನ್ನ ಫಸ್ಟ್ ಸಿನಿಮಾದಲ್ಲಿ ಆ ಕ್ಯಾರೆಕ್ಟರ್ ಅದೇ
1: ಇರೋದು
0: ಇರೋದು. ಸೊ ಹಂಗಾಗಿ ಅವ್ರಿಗೆ ಗೊತ್ತಿಲ್ಲ, ಯಾರ್ದು ಕಾಂಟ್ಯಾಕ್ಟ್ ಇಲ್ಲ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಅಲ್ಲಿಂದನೇ ಕನಸಿತ್ತು ಅವ್ರಿಗೆ. ಆಮೇಲೆ ಏನೇನು ಬದುಕು ಗೊತ್ತಲ್ಲ, ಬದುಕಿನ ಇದರಲ್ಲಿ ಅದೇನೇನೋ ಆಗಲಿಲ್ಲ. ಆ ನಂತರ ಅವ್ರ ಕನಸುಗಳು ಹಂಗೆ ಉಳಿತು ಅನಿಸುತ್ತೆ. ನಾನು ಹಂಗಾಗಿ ಏನಂತಂದ್ರೆ ನನಗೆ ಅದು ಪರೋಕ್ಷವಾಗಿ ಸಿನಿಮಾ ಇಂಡಸ್ಟ್ರಿಗೆ ಹೋಗ್ಬೇಕು ಅನ್ನೋದನ್ನ ನನಗೆ ಅಲ್ಲಿಂದ ಅದು ಇನ್ಫ್ಲುಯೆನ್ಸ್ ಆಯ್ತು ಅನ್ಸುತ್ತೆ.

0: ಯಾಕೆ ಸರ್ ಇಂಜಿನಿಯರಿಂಗ್ ಮುಗಿಸ್ದವರೆಲ್ಲ ಸಿನಿಮಾ ಇಂಡಸ್ಟ್ರಿಗೆ ಬರ್ತಾರೆ, ಇಂಜಿನಿಯರ್ಸ್ ಆದವರೇ ಕಡಿಮೆ. ಆಲ್ಮೋಸ್ಟ್ ಇಂಟರ್ವ್ಯೂ ಮಾಡಿದೀವಿ, ನಾ ಇಂಜಿನಿಯರಿಂಗ್ ಮುಗಿಸ್ದೆ ಸಿನಿಮಾ ಫೀಲ್ಡ್ಗೆ ಬಂದೆ. ಏನಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಇಂಜಿನಿಯರ್ಸ್ಗೆನೆ?
1: ಇಲ್ಲ, ಇಂಜಿನಿಯರ್ಸ್ ಎಲ್ಲ ಸಿನಿಮಾ ಫೀಲ್ಡ್ಗೆ ಬರಲ್ಲ, ಎಲ್ಲ ಏನೇ ಮಾಡಬೇಕು ಅಂತಿರೋರು ಎಲ್ಲಾರನ್ನು ತಗೊಂಡೋಗಿ ಇಂಜಿನಿಯರಿಂಗ್ ಕೋರ್ಸ್ಗೆ ಸೇರಿಸಿದ್ದಾರೆ. ಆ ಒಂದು ನಮ್ಮ ಟೈಮ್ನಲ್ಲಿ ಅಷ್ಟೇ, ಎಲ್ಲರೂ ಇಂಜಿನಿಯರ್ ಮಾಡ್ಕೊಂಬನ್ನಿ ಅನ್ನೋ ಥರ ಆ ಥರದ್ದು ಒಂದಷ್ಟು ಇದಿತ್ತು ಅವಾಗ, ಅಂದರೆ ಎಲ್ಲರೂ ಇಂಜಿನಿಯರ್ಗಳಾಗಬೇಕು ಅಂತ. ನನಗೆ ಆ್ಯಕ್ಚುಲಿ ನನಗೆ ಫಿಸಿಕ್ಸ್ ಈ ಥರದ್ದೆಲ್ಲ ತುಂಬ ಇಂಟ್ರೆಸ್ಟ್, ನನಗೆ ಸೈಂಟಿಸ್ಟ್ ಆಗಬೇಕು ಆ ಥರದ್ದು ಇತ್ತು. ಆಮೇಲೆ ಟ್ರೆಂಡ್ ಇರುತ್ತಲ್ಲ ಅವಾಗ ಸುತ್ತಮುತ್ತ ಎಲ್ಲ ಹೇಳೋರ್ತಾರ ಇಂಜಿನಿಯರಿಗೆ ಸೇರಿಸ್ಬಿಡಿ ಅಂತ, ಹಾಗಾಗಿ ನಾನು ಇಂಜಿನಿಯರ್ ಸೇರಿ.
0: ವಾಡಿಕೆ ಅಲ್ವಾ ಸರ್, ಆಗ
1: ವಾಡಿಕೆ
0: ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಸರ್. ಆಮೇಲೆ ನೀವು ಸ್ವತಂತ್ರ ನಿರ್ದೇಶಕರಾಗುವ ಮೊದಲು ಯಾರ್ಯಾರ ಹತ್ರ ವರ್ಕ್ ಮಾಡಿದ್ವಿ ಸರ್ ಅಸಿಸ್ಟೆಂಟ್ ಆಗಿ?
1: ನಾನು ಆ್ಯಕ್ಚುಲಿ ಅದೃಷ್ಟವಶಾತ ದುರದೃಷ್ಟವಶಾತ ಯಾರಾದ್ರೂ ವರ್ಕ್ ಮಾಡೋಕೆ ಆಗಿಲ್ಲ. ನಾನು ಥಿಯೇಟ್ರ್ನಲ್ಲಿ ಒಂದು ನಾನು ಆ್ಯಕ್ಚುಲಿ ಏನಂದರೆ ನಾನೇ ಒಂದಷ್ಟು ನಾವು ಇಂಜಿನಿಯರ್ ಆಗಿರೋದ್ರಿಂದ ನಮ್ಮ ಹತ್ರ ಒಂದು ಕಂಪ್ಯೂಟರ್ ಇರ್ತಿತ್ತು. ಕಂಪ್ಯೂಟರ್ ಇದ್ರೆ ಏನಂತಂದರೆ ನನಗೆ ಆ್ಯಕ್ಚುಲಿ ನನಗೆ ಕಂಪ್ಯೂಟರ್ ನಾನು ತೊಗೊಂಡಿದ್ದೇನೆ, ಅದರಲ್ಲಿ ರೆಕಾರ್ಡಿಂಗ್ ಈ ಥರದ್ದೆಲ್ಲ ಮಾಡ್ಬೋದು ಸಾಫ್ಟ್ವೇರಲ್ಲಿ ನಾವೇ. ನಾನು ಬೇಸಿಕಲಿ ತುಂಬ ಇಂಟ್ರೋವರ್ಟ್, ನಾನೇನೋ ಈ ಥರ ಕಂಪೋಸ್ ಮಾಡ್ತಿದ್ದೀನಿ ಆ ಥರದ್ದೆಲ್ಲ ಯಾರ ಹತ್ರನೂ ಹೇಳ್ಕೊಳ್ಳೋದು ತೋರಿಸೋದು ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ ನನಗೆ. ಕಂಪ್ಯೂಟರ್ ನನಗೆ ತುಂಬ ಎಸೆನ್ಷಿಯಲ್ ಆದ ಒಂದು ನೀಡ್ ಥರ ಇತ್ತು ನನಗೆ. ಹಾಗಾಗಿ ನಾನು ಫೋರ್ತ್ ಇಯರ್ಗೆ ತಗೋಬೇಕಾಗಿರೋ ಕಂಪ್ಯೂಟರ್ನ ಫಸ್ಟ್ ಇಯರ್ಗೆ ಲೋನ್ ಹಾಕ್ಸಿ ತಗೊಂಡು ಅಲ್ಲಿ ರೆಕಾರ್ಡಿಂಗ್ ಮಾಡಿ ಹಿಂಗೆ ನಾನೇ ಟ್ರೈ ಮಾಡ್ತಾ.
0: ಓ, ಅಂದ್ರೆ ಗಾಡ್ ಫಾದರ್ ಅಂತ ಯಾರು ಇಲ್ಲ, ನೀವೇ ಗಾಡು ನೀವೇ ಫಾದರ್.
1: ಹಾ, ಹಂಗೆ ಅಂತಾನೆ ಹೇಳ್ಬೋದು. ಆ ಥರದಲ್ಲಿ ಒಂದಷ್ಟು ರೆಕಾರ್ಡಿಂಗ್ಗಳು ನಾನು ಅವಂಗೆ ನಾನೇ ಟ್ರೈ ಮಾಡ್ತಾ ಇದ್ದೆ. ಅದಾದ್ಮೇಲೆ ಒಂದಷ್ಟು ನನಗೆ ತುಂಬ ಹೆಲ್ಪ್ ಆಗಿದೆ ಏನಂದರೆ ನನ್ನ ಮೈಸೂರಿನಲ್ಲಿ ನಿರಂತರ ರಂಗ ತಂಡ ಇದೆ. ಸೊ ಅಲ್ಲಿ ನಾನು ಥಿಯೇಟ್ರ್ನಲ್ಲಿ ಒಂದಷ್ಟು ವರ್ಷ ಕೆಲಸಗಳು ಮಾಡಿದೆ. ಅಲ್ಲಿ ಗೊತ್ತಲ್ಲ ಥಿಯೇಟರ್ನಲ್ಲಿ ನಿನಗೆ ಕಾನ್ಫಿಡೆನ್ಸ್ ಇದೆಯೋ ಇಲ್ವೋ ಗೊತ್ತೋ ಗೊತ್ತಿಲ್ವೋ, ಫ್ರೀ ಇದೆಯಾ ಕೂತ್ಕೋ ಮ್ಯೂಸಿಕ್ ಪಿಟ್ಟಲ್ಲಿ, ಫ್ರೀ ಇದೆಯಾ ಇದೇನೋ ಮಾಡೋ ಸೆಟ್ ವರ್ಕ್ ಮಾಡೋ, ಯಾರ್ಯಾರು ಫ್ರೀ ಇರ್ತಾರೆ ಅವ್ರಿಗೆ ಎಲ್ಲ ಕೆಲಸನೂ ಮಾಡುವ ಫ್ರೀಡಮ್ಮು ಮತ್ತು ಏನಂತಾರೆ ಅದಕ್ಕೆ ಅನಿವಾರ್ಯ ಕೆಲಸ ಹಚ್ಚಿರ್ತಾರೆ. ಹಾಗಾಗಿ ನಮಗೇನಂದರೆ ಅಲ್ಲೆಲ್ಲ ಮಾಡಿದ್ದು ನಮಗೆ ಒಂದು ಕಾನ್ಫಿಡೆನ್ಸ್ ಬಂತು. ಮತ್ತು ನಾವು ಒಂದು ಸ್ಟೋನೇಜ್ ಅಂತ ಒಂದು ಬ್ಯಾಂಡ್ ಮಾಡ್ಕೊಂಡಿದ್ದು, ಒಂದು 5 ಜನ ಹುಡುಗರೆಲ್ಲ ಸೇರಿಕೊಂಡು ಅಲ್ಲಿ ಒಂದಷ್ಟು ಈ ಥರದ್ದು ಏನೋ ಈ ಥರದ್ದೆಲ್ಲ ನಮ್ಮದು ಚಲಾಪಿಲ್ಲಿ, ಯಾವುದೂ ಸಿಸ್ಟಮ್ಯಾಟಿಕ್ ಆಗಿ ಇಲ್ಲ ಗುರುಗಳು ಈ ಥರದ್ದೆಲ್ಲ. ಮತ್ತೆಲ್ಲೋ ಕ್ಲಾಸಿಕಲ್ ಸಂಗೀತ ಕಲಿಯೋದಕ್ಕೆ ಅಂತ ಒಂದಷ್ಟು ದಿನ ಹೋದೆ, ಅದೂ ಅಷ್ಟೇ. ಮತ್ತು ಫ್ಲೂಟ್ ಕಲಿಯೋಕ್ಕಂತ ಹೋದೆ. ಎಲ್ಲನೂ ಒಂಥರ ಒಂದಷ್ಟು ಪರಿಚಯ ಇದೆ ಅಷ್ಟೇ, ಅದೆಲ್ಲ ಸೇರಿ ಈ ಥರದ್ದು ಏನೋ ಒಂದು ಮಾಡುವ ಕಾನ್ಫಿಡೆನ್ಸ್ ಬಂತು.
0: ಅಂದರೆ ಮ್ಯೂಸಿಕ್ ಡೈರೆಕ್ಟರ್ ಆಗೋಕ್ಕಿಂತ ಮುಂಚೆ ಇಷ್ಟೆಲ್ಲ ಸರ್ಕಸ್ ಮಾಡಿದ್ದೀರಿ?
1: ಸರ್ಕಸ್ಗಳು ನಡೀತಾ
0: ಸರ್ ಇಷ್ಟೆಲ್ಲ ಇರಬೇಕಾದ್ರೆ ಲೂಸಿಯಾ ಚಿತ್ರಕ್ಕೆ ನಿಮಗೆ ಸ್ವತಂತ್ರ ನಿರ್ದೇಶಕರಾಗಿ ಆಫರ್ ಬಂದಿದ್ದು ಹೇಗೆ? ಪವನ್ ಕುಮಾರ್ ಅವ್ರು ನಿಮಗೆ ಅಪ್ರೋಚ್ ಮಾಡಿದಾಗ ಏನಿಸ್ತದೆ ಸರ್ ನಿಮಗೆ? ಯಾಕೆಂದರೆ ಯಾವುದೇ ರೀತಿ ಎಕ್ಸ್ಪೀರಿಯೆನ್ಸ್ ಇಲ್ಲ, ಯಾರ ಹತ್ರ ಅಸಿಸ್ಟೆಂಟ್ ವರ್ಕ್ ಮಾಡಿಲ್ಲ, ನೀವೇ ಹೇಳಿದಾಗೆ ಸುಮ್ಮನೆ ಟಚ್ ಇತ್ತು ಅಷ್ಟೇನೆ, ಎಲ್ಲಾದರೂ ಪರಿಚಯ ಇತ್ತು ನಿಮಗೆ. ನೇರವಾಗಿ ಬಂದು ಒಂದು ಸಿನಿಮಾಗೆ ಸಂಗೀತ ನಿರ್ದೇಶನ ಮಾಡಿ ಅಂದಾಗ ಇಡೀ ಹೊಸಬರ ಟೀಮ್ ಅದು, ಪವನ್ ಕುಮಾರ್ ಸತೀಶು ನೀವು ಎಲ್ಲ ಹೊಸಬ್ರೇನೆ, ಹೇಗಿತ್ತು ಸರ್ ಆ ಸಂದರ್ಭ?
1: ಅದು ಆ್ಯಕ್ಚುಲಿ ಅವರು ಅಪ್ರೋಚ್ ಮಾಡಿದ್ದಲ್ಲ, ಅವರು ಫಿಲಮ್ ಮಾಡ್ತಿದ್ದೀನಿ ಅಂತ ಒಂದು ಅನೌನ್ಸ್ಮೆಂಟ್ ಮಾಡಿದ್ರು ಫೇಸ್ಬುಕ್. ಅವಾಗೆಲ್ಲ ಫೇಸ್ಬುಕ್ ಟ್ರೆಂಡಲ್ಲಿತ್ತು. ಸೊ ನಾನು ಅವ್ರದ್ದು ಲೈಫ್ ಇಷ್ಟೇ ಫಿಲಮ್ ನೋಡಿ ತುಂಬ ಖುಷಿಯಾಗಿತ್ತು ನನಗೆ, ಅವ್ರನ್ನ ಫಾಲೋ ಮಾಡ್ತಿದ್ದೆ ನಾನು ಫೇಸ್ಬುಕ್ಕಲ್ಲಿ. ಸೊ ಆಮೇಲೆ ಅವರು ಲೂಸಿಯಾ ಅಂತ ಒಂದು ಫಿಲಮ್ ಮಾಡ್ತಿದ್ದೀನಿ, ಈ ಥರದ್ದೇನೋ ಪ್ರಾಬ್ಲಮ್ ಇದೆ ಮಾಡೋದಕ್ಕೆ ಅಂತೆಲ್ಲ ಒಂದು ವ್ಲಾಗ್ ಬರೆದು ಹಾಕಿದರು. ಅದನ್ನ ನೋಡಿ ನಾನು ಅವ್ರಿಗೊಂದು ಟ್ಯೂನ್ ಕಂಪೋಸ್ ಮಾಡಿ ಫೇಸ್ಬುಕ್ನಲ್ಲಿ ಕಳಿಸಿದ್ದೆ. ಅದು ಕೇಳಿದ ತಕ್ಷಣ ಅವ್ರಿಗೆ ತುಂಬ ಇಷ್ಟ ಆಯಿತು. ಅಂದರೆ ಅವ್ರಿಗೆ ಟ್ಯೂನ್ ಇಷ್ಟ ಆಯಿತು ಅಥವಾ ನಾನು ಅವರ ಒಂದು ಇದಕ್ಕೆ ಸ್ಪಂದಿಸಿದೆ ಅನ್ನೋದು ಇಷ್ಟ ಆಯಿತು ಏನೋ ಗೊತ್ತಿಲ್ಲ, ತುಂಬ ಇಷ್ಟ ಆಗಿ ಫೋನ್ ಮಾಡಿ ಹಂಗಾಗಿ ಇಷ್ಟ ಆಗಿ ಸುಮ್ಮನೆ ಓಕೆ ನೋಡೋಣ ಏನೋ ಒಂದು ಟ್ರೈ ಮಾಡಿ ನಂಗೆ ಕರೆಸಿದ್ರು. ಕರೆಸಿ ಅವಾಗ

ಯೋಗರಾಜ್ ಭಟ್ರ ಆಫೀಸಲ್ಲೇ ಅವರು ಕೆಲಸ ಮಾಡ್ತಿದ್ರು. ಯೋಗರಾಜ್ ಭಟ್ರ ಆಫೀಸಲ್ಲೇ ಇವರು ಆಫೀಸ್ ಮಾಡ್ಕೊಂಡಿದ್ರು. ಸೊ ಭಟ್ರ ಹತ್ರ ಹೋಗಿ ಕರ್ಕೊಂಡೋಗಿ ನೋಡಿ ಈ ಥರದ್ದೇನೋ ಮಾಡಿದ್ದಾನೆ ಅಂತೆಲ್ಲನೂ ಇದು ಮಾಡಿದ್ರು. ಅದಕ್ಕೆ ಅವ್ರು ಭಟ್ರು ಕೇಳಿದ್ರು, ಏನು ಮಾಡಿದೆಯೋ ಏನೋ ಅಂತ. ಸರ್ ಇಲ್ಲ, ಯಾವುದೇ ಎಕ್ಸ್ಪೀರಿಯೆನ್ಸ್ ಇಲ್ಲ ನನಗೆ. ಆವಾಗ ಹರಿಕೃಷ್ಣ ಸರ್ ಅವ್ರ ಜೊತೆ ಡ್ರಾಮಾ ವರ್ಕ್ ಮಾಡ್ತಿದ್ರು. ಹರಿಕೃಷ್ಣ ಸರ್ನು ಕರೆಸಿದ್ರು, ನೋಡಿ ಹುಡುಗ ಏನೋ ಮಾಡಿದ್ದಾನೆ, ಚೆನ್ನಾಗಿದೆ ಅನ್ಸುತ್ತೆ, ಜೊತೇಲಿ ನಿಮ್ಮ ಜೊತೇಲಿ ವರ್ಕ್ ಮಾಡೋದಕ್ಕೆ ಸಾಧ್ಯತೆ ಇದೆಯಾ ನೋಡಿ ಅಂತ ಇದು ಮಾಡಿದ್ರು. ಅವರು ಆಯಿತು ಏನೋ ಟ್ರೈ ಮಾಡೋಣ ಇದು ಮಾಡಿ ಅಂತ ಥರದಲ್ಲಿ. ಬಟ್ ನಾನು ಏನಾಗಿತ್ತು, ನಾನು ಆ ಟೈಮ್ನಲ್ಲಿ ಆಗ್ತಾನೆ ಮದುವೆ ಆಗಿದ್ದೆ, ಕೆಲಸ ಮಾಡ್ತಾ ಇದ್ದೆ, ಅದು ಬಿಟ್ಟು ಇವ್ರ ಹತ್ರ ಕಲಿಯುವ ಸಂದರ್ಭ ಬಂದಿರಲಿಲ್ಲ, ಅಂದರೆ ಆ ಥರದ ಸನ್ನಿವೇಶ ಇರಲಿಲ್ಲ. ಸೊ ಹೀಗೆ ನಡೀತಿದ್ದಾಗ ಯೋಗರಾಜ್ ಭಟ್ ಸರ್ ಏನು ಮಾಡಿದ್ರು, ಅವರು ಬರೆದು ಒಂದಷ್ಟು ಯೂಸ್ ಆಗದೇ ಇರೋ ಲಿರಿಕ್ ಎಲ್ಲ ಕೊಟ್ಟರು, ತಗೋ ಇದಕ್ಕೆ ಏನಾರು ಬೇರೆ ಏನಾರು ಮಾಡ್ಕೊಂಬಾ, ಹೆಂಗೆ ಮಾಡ್ತೀಯ ಕೇಳೋಣ ಅಂತ. ಆ ಲಿರಿಕ್ಗಳಿಗೆಲ್ಲ ಬರೆದು ತಿರ್ಗಾ ಕಂಪೋಸ್ ಮಾಡಿ ಹೊಸದಾಗಿ ಕಳಿಸಿದ್ದಾಯಿತು. ಅದೆಲ್ಲ ಕೇಳಿ ತುಂಬಾ ಖುಷಿ ಆದ್ರು. ಯೋಗರಾಜ್ ಭಟ್ ಸರ್ ಆಗಿರ್ಬೋದು, ಜಯಂತ್ ಕಾಯ್ಕಿಣಿ ಸರ್ ಆಗಿರ್ಬೋದು, ಅವರೆಲ್ಲ ಅದೇ ಆಫೀಸಲ್ಲಿದ್ದರು. ಸೊ ಈ ಥರದಲ್ಲಿ ಒಂದಷ್ಟು ಅಸೈನ್ಮೆಂಟ್ಗಳು ಕೊಡೋಕೆ ಶುರು ಮಾಡಿದ್ರು ಪವನ್ ಅವರು. ಅವರು ಈ ಥರದ್ದು ಕೊಟ್ಟು ಒಂದಷ್ಟು ಕೆಲಸ ಮಾಡಾದ್ಮೇಲೆ ಅವ್ರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರೋಕೆ ಶುರು ಆಯಿತು. ಇಲ್ಲ, ಇವರು ಏನೋ ಬೇರೆ ಥರದಲ್ಲಿ ಅಂದರೆ ಇವರು ಕೊಡ್ತಾ ಇರೋ ಕೆಲಸಗಳು, ಟ್ಯೂನ್ಗಳು, ಸೌಂಡಿಂಗ್ ಬೇರೆ ಥರ ಇದೆ, ಏನೋ ಹೊಸತನ ಇದೆ ಅಂತ ಅವ್ರಿಗೆ ಅನಿಸ್ತು. ಹಂಗಾಗಿ ನನಗೆ ಇಮಿಡಿಯೇಟ್ ಆಗಿ ಏನು ಓಕೆ ಅಂದಿಲ್ಲ. ಅವರು ಒಂದು 3 ತಿಂಗಳು 4 ತಿಂಗಳು ಬಿಟ್ಟು ಕೆಲಸ ಎಲ್ಲ ನೋಡಿ ಇಲ್ಲ ಮಾಡಿ ಅಂತ ಅವರು ನನಗೆ ಅವಕಾಶ ಕೊಟ್ಟರು.

0: ನೋಡಮ್ಮ ನೀ
1: ಆ ತಿನ್ಬೇಡ ಕಮ್ಮಿ ಸಾಂಗ್ ಇದೆಯಲ್ಲ ಲಿರಿಕ್ಸ್ ಯಾರ್ದು ಸರ್ ಅದು
2: ತಿನ್ಬೇಡ ಕಮ್ಮಿ ಹಾಡ್ ಬಂದು ಅದು ಆಕ್ಚುಲಿ ಮೂಲತಃ
1: ಜನಪದ
2: ಗೀತೆ ಅದು ನಮ್ಮ ಲಾಲಿಪಾಳ್ಯ ಮಹಾದೇವ್ ಅಂತ ಅವರು ಒಬ್ರು ನಟ ಇದಾರೆ ಅವ್ರು ನಮ್ಮ ಫ್ಯಾಮಿಲಿ ಫ್ರೆಂಡ್ ಅವರು ಹಾಡ್ತಾ ಇದ್ರು ಆಕ್ಚುಲಿ ಅದನ್ನ ನಾನು ಕೇಳಿ ಇಷ್ಟ ಆಗಿತ್ತು ಅದನ್ನ ಸೊ ಆ ಒಂದು ಸಣ್ಣ ಐಡಿಯಾ ಇಟ್ಕೊಂಡು ಆಮೇಲೆ ಸಿನಿಮಾಗೆ ಹೇಗ್ ಬೇಕು ಆ ತರ ಮರುರೂಪಿಸಿದ್ದಾಯ್ತು ಅದನ್ನ ರೀರೈಟ್ ಮಾಡಿ ಅದು ಸಿನಿಮಾ ತಕ್ಕಾಗಿ ಒಂದಷ್ಟಲ್ಲಿ ಬರೆದು ಮಾಡಿದ್ದು ತಿನ್ಬೇಡ ಕಮ್ಮಿ ಹಾಡು ಈ ತರದೊಂದು ಸಾಂಗ್ ಇದೆ ಇದನ್ನ ಇಟ್ಕೊಂಡು ಅವರ ಸಿನಿಮಾ ಸಂದರ್ಭ ಹೇಳಿರ್ತಾರೆ ಸಿಚುಯೇಷನ್ ಹಿಂಗೆ ಹಿಂಗೆ ಬೇಕು ಅಂತ ಅದಕ್ಕೆ ಹೊಂದಾಣಿಕೆ ಆಗೋ ಥರ ಹೊಂದಿಸಿದ್ರೆ ಅವ್ರಿಗೆ ಇಷ್ಟ ಆಗುತ್ತೆ
1: ಅಂದ್ರೆ ಸಿನಿಮಾಗ ಸರಿ ಹೊಂದಿತ್ತು ಅಂತ ಸಾಂಗ್ ತಗೊಂಡ್ರೆ ಅಥವಾ ಸಾಂಗ್ಗೋಸ್ಕರ ಏನಾದ್ರು ಕ್ರಿಯೇಟ್ ಮಾಡಿದ್ರೆ ಸೀನ್ನ
2: ಇಲ್ಲ ಇಲ್ಲ ಸಿನಿಮಾದಲ್ಲಿ ಆತರ ಸಂದರ್ಭ ಇತ್ತು ಆಕ್ಚುಲಿ ಅದು ಎಲ್ಲಾ ಹಾಡುಗಳು ಈಸಿಯಾಗಿ ಕೆಲಸ ಆಗಿತ್ತು

0: ಬಟ್ ಈ ಹಾಡು ಇದೆಯಲ್ಲ ಅದು ಸಂದರ್ಭ ರೆಗ್ಯುಲರ್ ಸಂದರ್ಭ ಅಲ್ಲ. ಅದೇನಂದ್ರೆ ಒಬ್ಬ ಕನ್ನಡ ಇಂಗ್ಲಿಷೇ ಗೊತ್ತಿಲ್ಲದೆ ಇರೋ ಗಮಾರಂಗೆ ಒಂದಷ್ಟು ಫಾರಿನರ್ ಹುಡುಗಿರ್ಗ ಸವಾಸ ಬಿದ್ರೆ ಅವನು ಇಂಗ್ಲಿಷ್ ಕಲಿತಾನೆ ಅನ್ನೋದು ಹೀರೋಯಿನ್ ನ ಆಸೆ, ಸ್ವಲ್ಪ ಇಂಗ್ಲಿಷ್ ಕಲ್ತ್ಕೊಳ್ಳಿ ಅಂತ. ಆದ್ರೆ ಅದು ಏನಾಗುತ್ತೆ, ಹೋಗ್ತಾ ಹೋಗ್ತಾ ಜರ್ನಿನಲ್ಲಿ ಒಂದ್ ನಾಲ್ಕೈದು ದಿನದ ಜರ್ನಿನಲ್ಲಿ ಇವನೇ ಅವ್ರಿಗೆ ಕನ್ನಡ ಕಲ್ಸ್ಬಿಡ್ತಾನೆ. ಇಡೀ ಹಾಡಲ್ಲಿ ಈ ಒಂದು ಬದಲಾವಣೆ, ಇವನು ಅವ್ರಿಗೆ ಕಲ್ಸೋದು, ಅವರು ಇವನಿಗೆ ಕಲ್ಸಕ್ ಟ್ರೈ ಮಾಡೋದು, ಇದೆಲ್ಲಾನು ಬರ್ಬೇಕಿತ್ತು. ಆ ಥರದೊಂದು ಸನ್ನಿವೇಶ ಅದು. ಹಂಗಾಗಿ ಆ ಸನ್ನಿವೇಶಕ್ಕೆ ಮಾಡಿದ್ದು ಹಾಡೋದು.
1: ಸರ್, ಆಮೇಲೆ ಲೂಸಿ ಅಂದ ತಕ್ಷಣ ಕೇವಲ ಹಾಡುಗಳು ಮಾತ್ರ ಅಲ್ಲ ಹೈಲೈಟ್ ಆಗಿದೆ, ನೀವು ಹೇಳದಂಗೆ ಹಿನ್ನೆಲೆ ಸಂಗೀತ, ಒಂದು ಪರಿಣಾಮಕಾರಿಯಾದ ಹಿನ್ನೆಲೆ ಸಂಗೀತ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇಡೀ ಚಿತ್ರದಲ್ಲಿ ಒಂದು ಆಕ್ಸಿಜನ್ ರೀತಿ ಕೆಲಸ ಮಾಡಿತ್ತು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕ್ರಿಯೇಟ್ ಮಾಡಬೇಕಾದ್ರೆ ಅವ್ರು ನಿಮಗೆ ಪಾತ್ರಗಳನ್ನ ಸನ್ನಿವೇಶನ ನರೇಟ್ ಮಾಡಿ ಹೇಳಿದಾಗ ಆ ಮ್ಯೂಸಿಕ್ ನಿಮಗೆ ತಕ್ಷಣ ತಲೆಗೆ ಬರ್ತಿತ್ತಾ ಅಥವಾ ಕೂತ್ಕೊಂಡು ಕಂಪೋಸ್ ಮಾಡ್ತಿದ್ರ ಯೋಚನೆ ಮಾಡಿ?
0: ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಕ್ಚುಲಿ ನನಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಡುಗಳು ಕಂಪೋಸ್ ಮಾಡಿ ಅಭ್ಯಾಸ ಇತ್ತು, ಬಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕಂಪ್ಲೀಟ್ಲಿ ಹೊಸದು ನನಗೆ. ಅದು ನನಗೇನಂದ್ರೆ ಮೋಸ್ಟ್ಲಿ ಅದನ್ನ ನಾನೇ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡ್ತೀನಿ ಅಂತ ಮುಂಚೆನೆ ಹೇಳಿದಿದ್ರೆ ಅದು ಅಷ್ಟು ಚೆನ್ನಾಗಿ ಬರ್ತಿರ್ಲಿಲ್ವೇನೋ. ಏನಾಯ್ತು, ನಾನು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡುವ ಅದು ಅವರು ಡೈರೆಕ್ಟ್ರು ಡಿಸೈಡ್ ಮಾಡಿರಲಿಲ್ಲ, ನಾನು ಡಿಸೈಡ್ ಮಾಡ್ಕೊಂಡಿರಲಿಲ್ಲ, ಅದು ಇದರಲ್ಲೇ ಇರಲಿಲ್ಲ, ಅದು ಯಾರೋ ಬೇರೆಯವ್ರ ಹತ್ರ ಮಾಡಿಸೋದು ಅಂತ ಇತ್ತು, ತಮಿಳ್ನಾಡಿನ ಚೆನ್ನೈ ಮ್ಯೂಸಿಕ್ ಡೈರೆಕ್ಟರ್ ಹತ್ರ. ಬಟ್ ಅವ್ರದ್ದು ಟೈಮು ತುಂಬ ಬ್ಯುಸಿ ಇತ್ತು, ಅವರು ಫೋನೇ ಎತ್ತಾ ಇರಲಿಲ್ಲ. ಸೊ ಪವನ್ ಸರು ಲಂಡನ್ ಫೆಸ್ಟಿವಲ್ಗೆ ಫಿಲಮ್ನ ಕಳಿಸ್ಬೇಕಿತ್ತು ಅರ್ಜೆಂಟಾಗಿ, ಟೈಮ್ ಇರಲಿಲ್ಲ. ಸೊ ಅವರು ಹಿಂಗೇನೋ ಇದೆ ಸಂದರ್ಭ, ಇನ್ನೊಂದು 10 ಡೇಸ್ ಇದೆ, ಅವ್ರು ಕಳಿಸ್ಬೇಕು, ಅವ್ರು ಸಿಗ್ತಾ ಇಲ್ಲ ನನಗೆ ಮ್ಯೂಸಿಕ್ ಡೈರೆಕ್ಟರ್ ಚೆನ್ನೈ ಅವರು, ನೀವೇ ಏನೋ ಒಂದು ಮಾಡ್ಬಿಟ್ಟು ಕೊಡಿ ನನಗೆ, ನಾನು ಫಸ್ಟ್ ಅಲ್ಲಿಗೆ ಕಳಿಸ್ಬೇಕು, ಅದು ಅರ್ಜೆಂಟ್ ಇದೆ ಅಂದ್ಬಿಟ್ಟು ನನಗೆ ಹೇಳಿದ್ರು. ಸೊ ಅವಾಗ ಏನಂತಂದ್ರೆ ನಾವು ಅನಿವಾರ್ಯವಾಗಿ ಓಕೆ ಬಿಡು, ಇದೇನು ಫಿಲಮ್ಮು, ಜನ ಏನು ಥಿಯೇಟ್ರಿಗೆ ಬರಲ್ಲ ಅನ್ಸುತ್ತೆ, ಈ ಮ್ಯೂಸಿಕ್ಕು ಯಾವ್ದು ಫೆಸ್ಟಿವಲ್ಗೆ ಏನೋ ಒಂದು ಮಾಡ್ಕೊಡೋಣ ಈಗ ಸದ್ಯಕ್ಕೆ ಟೈಮ್ ಬೀಯಿಂಗ್ ಅಂತ ಮಾಡಿದ್ದು. ತುಂಬ ಫ್ರೀಡಮ್ ಇಟ್ಕೊಂಡು ಹೆಂಗೆ ಅನಿಸುತ್ತೆ ಹಂಗೆ ಅದನ್ನು ಮಾಡಿದ್ದು. ಸೊ ಫಾರ್ಚುನೇಟ್ಲಿ ಏನಂದರೆ ಜೊತೆಗೆ ಅವಾಗ ತುಂಬ ಕಡಿಮೆ ಟೈಮ್ ಇದ್ದಿದ್ದರಿಂದ ನಮಗೆ ಪವನ್ ಸರ್ವೇ ಕೂತಿದ್ರು ಜೊತೆಗೆ. ಸೊ ಅವ್ರಿಗೆ ತುಂಬ ಚೆನ್ನಾಗಿ ಸೆನ್ಸ್ ಇದೆ, ಮ್ಯೂಸಿಕ್ ಸೆನ್ಸ್ ಇರ್ಬೋದು, ಸೌಂಡ್ ಡಿಸೈನಿಂಗ್ ಐಡಿಯಾಸ್ ಇರ್ಬೋದು, ತುಂಬ ಚೆನ್ನಾಗಿದೆ ಅವರಿಗೆ. ಹಾಗಾಗಿ ಅವರ ಗೈಡೆನ್ಸಲ್ಲಿ ವರ್ಕ್ ಮಾಡಿದ್ದು ಅದನ್ನು ನಾನು ಮತ್ತು ನನ್ನ ಕೀಬೋರ್ಡ್ ಪ್ಲೇಯರು ಮೋನಿಶ್ ಎಲ್ಲ ಜೊತೆಗೆ ಸೇರಿಕೊಂಡು. ಸೊ ಹಾಗಾಗಿ ನಾವು ಕಲ್ತಿದ್ದು ಮಾಡಿದ್ದು ಎರಡು ಲೂಸಿಯಾ.
1: ಎಲ್ಲರೂ ಕಲ್ತ್ಕೊಂಡು ಮಾಡ್ತಾರೆ, ನೀವು ಕಲ್ತಿದ್ದು ಮಾಡಿದ್ದು ಒಂದೇ ಸಿನಿಮಾದಲ್ಲಿ.
0: ಹೌದು, ಕಲ್ತ್ಕೊಂಡು ಮಾಡಿದ್ದು.
1: ಸರ್, ಲೂಸಿಯಾ ಸಿನಿಮಾ ಆ ವರ್ಷದ ಸೆನ್ಸೇಷನಲ್ ಸೂಪರ್ ಹಿಟ್ ಸಿನಿಮಾ.
0: ಹೌದು,
1: ಆ ಚಿತ್ರದಲ್ಲಿ ಮಾಡಿದಂಥ ಹೀರೋಗೆ ಬ್ರೇಕ್ ಸಿಕ್ತು, ನಿರ್ದೇಶಕರು ಪವನ್ ಕುಮಾರ್ ಅವ್ರಿಗೆ ಬ್ರೇಕ್ ಸಿಕ್ತು, ಮ್ಯೂಸಿಕ್ ಡೈರೆಕ್ಟರ್ ಪೂರ್ಣಚಂದ್ರ ತೇಜಸ್ವಿ ಅವರ ಹೆಸರು ಎಸ್ಟಾಬ್ಲಿಷ್ ಆಯಿತು, ಹಲವಾರು ಪ್ರಶಸ್ತಿಗಳು, ಪುರಸ್ಕಾರಗಳು, ಒಳ್ಳೊಳ್ಳೆ ವಿಮರ್ಶೆಗಳು ಕೂಡ ಬಂತು. ಲೂಸಿಯಾ ಚಿತ್ರದ ನಂತರ ಬ್ಯಾಕ್ ಟು ಬ್ಯಾಕ್ ಆಫರ್ಗಳು ಬಂತು, ಹೇಗಿತ್ತು ಸರ್ ಅವಾಗ, ಹೇಗಿತ್ತು ನಿಮ್ಮ ಆಯ್ಕೆಗಳು? ಲೂಸಿಯಾ ಚಿತ್ರ ಆದ್ಮೇಲೆ ನಿಮ್ಗೊಂದು ದೊಡ್ಡ ಬ್ರೇಕೇ ಸಿಕ್ತು. ಪೂರ್ಣಚಂದ್ರ ತೇಜಸ್ವಿ ಅಂದ್ರೆ ನಮಗೂ ಕವಿಗಳು ಗೊತ್ತಿದ್ರು, ಸಂಗೀತ ನಿರ್ದೇಶಕರು ಇದ್ದಾರೆ ಅಂತ ತೋರಿಸಿದ ಚಿತ್ರ ಲೂಸಿಯಾ. ಲೂಸಿಯಾ ಚಿತ್ರದ ನಂತರ ನಿಮ್ಮ ಒಂದು ಸಿನಿ ಕೆರಿಯರ್ ಹೇಗೆ ಸ್ಟಾರ್ಟ್ ಆಯ್ತು ಸರ್, ಹೇಗೆ ಟೇಕ್ ಆಫ್ ಆಯ್ತು?
0: ಅದಾದ್ಮೇಲೆ ಆಕ್ಚುಲಿ ನನಗೆ ಇದೆಲ್ಲ ಹೊಸದು, ಸಿನಿಮಾ ಇಂಡಸ್ಟ್ರಿ ಅದು ಹೆಂಗಿರುತ್ತೆ, ನಾವು ಅದರಲ್ಲಿ ಹೇಗೆ ಬೆಳಿಬೇಕು, ಅದೆಲ್ಲ ನಮಗೆ ತುಂಬಾನೇ ಹೊಸದು. ಆಮೇಲೆ ನಾವು ಮೈಸೂರಲ್ಲಿ ಇದ್ದು ಇಲ್ಲಿ ಸ್ಟುಡಿಯೋ ಮಾಡಿಕೊಂಡು, ಸೊ ಸಿನಿಮಾದು ತುಂಬ ಕೆಲಸಗಳೆಲ್ಲ ಬೆಂಗಳೂರಲ್ಲಿ ಆಗ್ತಿತ್ತು. ಬಟ್ ನಾನು ಮೈಸೂರಿಂದನೇ ಎಲ್ಲಾನು ಮಾಡಬೇಕು ಅನ್ನೋದು ನಾನು ನಿರ್ಣಯ ಮಾಡ್ಕೊಂಡಿದ್ದೆ. ನನಗೆ ಮೇಜರಾಗಿ ತುಂಬ ಸಿನಿಮಾಗಳೆಲ್ಲ ಬಂದಿದ್ದು ಈ ಥರದ್ದು, ಅಂದರೆ ಪವನ್ ಕುಮಾರ್ ಅವರ ಸ್ಟೈಲ್ನಲ್ಲೇ ಸಣ್ಣದಾಗಿ ಏನೋ ಒಂದು
1: ಹೊಸಬರ ಸಿನಿಮಾಗಳು
0: ಆ ಥರನೇ ತುಂಬ ಬರೋಕ್ಕೆ ಶುರುವಾಯಿತು. ಸೊ ನನಗೇನಂದರೆ ನನಗೆ ರೆಗ್ಯುಲರಾಗಿ ಕೆಲಸ ಅವಾಗಿಂದ ಈಗ ಚಿಕ್ಕಡಿಮೆ 12 ವರ್ಷ ಆಯಿತು ಕೆಲಸ ಮಾಡ್ತಾನೇ ಇದ್ದೀನಿ, ಕೆಲಸ ಇದ್ದೇ ಇದೆ.
1: ಸರ್, ಲೂಸಿಯಾ ಚಿತ್ರದ ನಂತರ ಚತುರ್ಭುಜ, ವಾಸ್ಕೋಡಿಗಾಮ, ರಾಕೆಟ್, ಭುಜಂಗ, ಹೆಬ್ಬೆ ಡ್ರಾಮಕ್ಕ, ಚಂಬಲ್, ಫಾರ್ಚುನರ್, ಹಿಕೋರ, ಬಾಬುರು, ಗ್ರಾಮಾಯಣ, ದ್ವಿತ್ವ, ಮ್ಯಾಟ್ನೆ, ಇನ್ನೂ ಸುಮಾರು ಸಿನಿಮಾಗಳು ಕೊಟ್ಟಿದ್ದೀರಿ. ಒಂದೊಂದು ಸಿನಿಮಾದಲ್ಲೂ ಕೂಡ ನೋಟೆಡ್, ರಿಜಿಸ್ಟರ್ ಆಗುವಂಥ ಹಾಡುಗಳನ್ನೇ ಕೊಟ್ಟಿದ್ದೀರಿ, ಅದರಲ್ಲೂ ಸೋಷಿಯಲ್ ಮೀಡಿಯಾ ಇಲ್ಲದೇ ಇರುವಂಥ ಆ ಟೈಮ್ನಲ್ಲಿ. ಈಗಂತೂ ಇನ್ನೂ ಬ್ಯುಸಿ ಇದ್ದೀರಿ, ಬ್ಯಾಕ್ ಟು ಬ್ಯಾಕ್ ಹಿಟ್ಗಳನ್ನ ಕೊಟ್ಕೊಂಡು ಬಂದಿದ್ದೀರಿ. ಆಲ್ಮೋಸ್ಟ್ ಅದರಲ್ಲಿ ಜಾಸ್ತಿ ನಮ್ಮ ಹೊಸಬರದೇ ಇದೆ, ಹೊಸಬರ ಸಿನಿಮಾಗೆ ಜಾಸ್ತಿ ಕೊಟ್ಟಿದ್ದೀರಿ. ಈ ಮಧ್ಯೆ ನಿಮ್ಗೊಂದು ದೊಡ್ಡ ಅವಕಾಶ ಬಂತು, ದ್ವಿತ್ವ.
0: ಹೌದು,
1: ಪವನ್ ಕುಮಾರ್ ಅವರ ನಿರ್ದೇಶನದಲ್ಲಿ ಪುನೀತ್ ರಾಜ್ಕುಮಾರ್ ಅಭಿನಯಿಸಿದಂತಹ ಚಿತ್ರ. ಇನ್ನೇನು ಸೆಟ್ಟೇರೋ ಅದರಲ್ಲಿ ಇತ್ತು, ದುರಾದೃಷ್ಟವಶಾತ್ ಅಪ್ಪವ್ರನ್ನ ಕಳ್ಕೊಂಡ್ವಿ. ಆ ಸಿನಿಮಾ ನೀವು ಈಗ ತಾನೇ ಹೇಳಿದ್ರಿ, ದೊಡ್ಡ ದೊಡ್ಡವ್ರ ಆಫರ್ ನನಗೇನು ಬರಲಿಲ್ಲ, ಎಲ್ಲ ಹೊಸಬರದೆ ಅಂತ ಹೇಳಿದ್ರಿ. ಬಟ್ ದ್ವಿತ್ವ ತುಂಬ ದೊಡ್ಡ ಆಫರ್ ನಿಮಗೆ. ಹೊಂಬಾಳೆ ಪ್ರೊಡಕ್ಷನ್, ಪ್ರೊಡ್ಯೂಸರ್ ದೊಡ್ಡವರು, ಡೈರೆಕ್ಟರ್ ಪವನ್ ಕುಮಾರ್, ಪುನೀತ್ ರಾಜ್ಕುಮಾರ್ ಹೀರೋ, ಈ ಒಂದು ದೊಡ್ಡ ಆಫರ್ ನಿಮ್ಮ ಕನಸು ಬಂದಾಗ ಕಣ್ ಮುಂದೆ ಏನಿಸ್ತು ಸರ್, ಮತ್ತು ಅದು ಕೈ ತಪ್ಪಾಗಿ ಏನಿಸ್ತು?
0: ಏನು ಹೇಳೋದು, ಅದು ಆಕ್ಚುಲಿ ಅಂದರೆ ಏನಾಗಿದೆ ನನಗೆ, ಫಿಲಮ್ ಇಂಡಸ್ಟ್ರಿ ಬಂದಾಗ ಒಂದಷ್ಟು ಆಸೆಗಳಿರ್ತದಲ್ವಾ, ಈ ಥರದ್ದು ಮಾಡಬೇಕು, ಇಂಥವ್ರಿಗೆ ವರ್ಕ್ ಮಾಡಬೇಕು ಅನ್ನೋ ಥರ. ಅದರಲ್ಲಿ ನನಗೆ

0: ಅದೇ ಒಂದು ದೊಡ್ಡ ಡೆಸ್ಟಿನೇಷನ್ ಇದ್ದದ್ದೇನೆಂದರೆ ನಾನು ಪುನೀತ್ ರಾಜ್ಕುಮಾರ್ ಅವ್ರದ್ದು ಫಿಲಮ್ಗೆ
1: ಸಿನಿಮಾ.
0: ವರ್ಕ್ ಮಾಡಬೇಕು ಅನ್ನೋ ಥರ ಇತ್ತು ನನಗೆ ಆವಾಗಿಂದ. ಅಂದರೆ ಅದು ನಾನು 2015 ಬಾರಿಸು ಕನ್ನಡ ಡಿಂಡಿಮ ಮಾಡಿದ್ದಾಗ, ಆವಾಗ ನಾವು ಅವರು ಈಗ ಅಲ್ಲಿ ದೊಡ್ಡಮನೆ ಮಗ ಫಿಲಮ್ನ ದೊಡ್ಡಮನೆ ಹುಡುಗ ಫಿಲಮ್ ಶೂಟ್
1: ಶೂಟಿಂಗ್
0: ಮಾಡ್ತಿದ್ರು ಮೈಸೂರಲ್ಲೇ.
1: ಮೈಸೂರಲ್ಲಿ
0: ಆವಾಗ ಆ ಸಾಂಗ್ನೆಲ್ಲ ತೊಗೊಂಡೋಗಿ ತೋರಿಸಿದ್ದು ಅಪ್ಪು ಸರ್ಗೆ, ಅವ್ರು ತುಂಬಾ ಖುಷಿ ಪಟ್ಟಿದ್ರು. ಈ ನಾವು ಏನೋ ಮಾಡೋಣ, ಜೊತೆಗೆ ನಾನು ಒಂದು ಆಲ್ಬಮ್ ಪ್ರೊಡ್ಯೂಸ್ ಮಾಡ್ತೀನಿ ಮಾಡಿ ಅಂತೆಲ್ಲ ಹೇಳಿದ್ರು. ನನಗೆ ಏನಂದರೆ ಅದು ಅದೆಲ್ಲ ನಾನೇನು ಫಾಲೋ ಅಪ್ ಮಾಡಕ್ಕೆ ಹೋಗಿರಲಿಲ್ಲ. ಅಂದರೆ ಅವ್ರು ಫಿಲಮ್ಗಳು ಮಾಡೋದ್ರಲ್ಲಿ ಬಿಸಿ ಇರ್ತಾರೆ, ಅವ್ರು ಇವೆಲ್ಲ ಎಲ್ಲಿ ಮಾಡ್ತಾರೆ ಏನೋ ಅನ್ನೋದ್ರ ಥರದಲ್ಲಿ ನಾನು ಅದನ್ನು ನೆಗ್ಲೆಕ್ಟ್ ಮಾಡ್ದವನೋ ಏನೋ ಗೊತ್ತಿಲ್ಲ, ಆ ಥರ ಅಂದಿದ್ರು. ಅವಾಗಿಂದ ನನಗೆ ಟಚ್ಚಲ್ಲಿದ್ದರು. ಅದಕ್ಕಿಂತ ಹೆಚ್ಚಾಗಿ ಪುನೀತ್ ಸರ್ ಏನಂದರೆ ಫಸ್ಟ್ ಟೈಮು ಫಿಲಮ್ ಇಂಡಸ್ಟ್ರಿಗೆ ಬಂದಾಗ ಲೂಸಿಯಾ ಫಿಲಮ್, ಆವಾಗಿಂದ ಫಿಲಮ್ ರಿಲೀಸ್ ಆಗಿಲ್ಲ, ಬರೀ ತಿನ್ಬೇಡ ಕಮ್ಮಿ ಸಾಂಗ್ ಫಸ್ಟ್ ರಿಲೀಸ್ ಮಾಡಿದ್ದು ನಾವು. ಆ ರಿಲೀಸ್ ಮಾಡಾದ್ಮೇಲೆ ಸಖತ್ ಹಿಟ್ ಆಯ್ತು, ಅದು ವೈರಲ್ ಆಗ್ಬಿಡ್ತು ಸೋಷಿಯಲ್ ಮೀಡಿಯಾದಲ್ಲೆಲ್ಲ. ಅದಾದ್ಮೇಲೆ ನನಗೆ ಫಿಲಮ್ ಇಂಡಸ್ಟ್ರಿನಲ್ಲಿ ಕಾಲ್ ಮಾಡಿ, ಅಂದರೆ ನಾನು ಫಿಲಮ್ ಇಂಡಸ್ಟ್ರಿಗೆ ಯಾರೂ ಅಲ್ಲ ನಾನು, ಆವಾಗಿನ್ನು ಒಂದೇ ಹಾಡು ಮಾಡಿರೋದು. ಆವಾಗ ಅಪ್ಪು ಸರ್ರು ನಮ್ಮ ಡೈರೆಕ್ಟ್ರಿಗೆ ಫೋನ್ ಮಾಡಿ ಮಾತಾಡ್ತಾರೆ, ಮಾತಾಡಿ ಯಾರಿದು ಮ್ಯೂಸಿಕ್ ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದಾರಲ್ಲ ಅಂತ. ಆವಾಗ ಅವ್ರು ಕನೆಕ್ಟ್ ಮಾಡಿಸ್ಬಿಟ್ಟು ಅಪ್ಪು ಸರ್ ನನ್ನ ಹತ್ರ ಮಾತಾಡ್ತಾರೆ, ಫೋನಲ್ಲಿ ಮಾತಾಡ್ತಾರೆ. ಮಾತಾಡಿ ಅವರು ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ, ತುಂಬ ಚೆನ್ನಾಗಿದೆ, ವೆರಿ ಗುಡ್ ಈ ಥರ ಅಂತ. ಸೊ ವೆಲ್ಕಮ್ ಟು ಕನ್ನಡ ಫಿಲಮ್ ಇಂಡಸ್ಟ್ರಿ ಅಂತ ಇದು ಮಾಡ್ತು. ನನಗೆ ಅದು ತುಂಬ ದೊಡ್ಡ ಶಕ್ತಿ.
1: ಅಲ್ಲ, ಅವ್ರು ವೆಲ್ಕಮ್ ಟು ಕೆನಡಾ ಫಿಲಮ್ ಇಂಡಸ್ಟ್ರಿ ಅಂತಿದ್ದು ನಿಮಗೆ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತ ಮಾಡ್ದಂಗೆ ಆಯ್ತು.
0: ಹೌದು ಹೌದು ಹೌದು, ಯಾಕೆ ಅಂದರೆ ಅವಾಗ ನಾವೆಲ್ಲ ಏನು ಸಾಧನೆ ಮಾಡಿರಲಿಲ್ಲ, ಬಟ್ ಅಂಥವ್ರ ಹತ್ರ ಒಬ್ರು ಫೋನ್ ಮಾಡಿ, ಅಷ್ಟು ದೊಡ್ಡದಾಗಿ ಬೆಳೆದಿರೋ ನಟ ಫೋನ್ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡಬೇಕು, ಇಂಥ ಒಬ್ಬ ಕಲಾವಿದರುಗಳಿಗೆ, ಹೊಸ ಕಲಾವಿದರಿಗೆ ಏನೋ ಮನಸ್ಥಿತಿ ಇದೆಯಲ್ಲ, ಅದು ನನಗೆ ಅಲ್ಲೇ ನಾನು ಅವ್ರಿಗೆ ಶರಣಾಗ್ಬಿಟ್ಟೆ. ಅಂದರೆ
1: ಹೊಸ್ಪೂರ್ ಸಿನಿಮಾ ಯಾವುದೇ ಹಿಟ್ ಆದರೂ ಟೆಕ್ನಿಷಿಯನ್ಸ್ಗೆ ತಕ್ಷಣ ಕಾಂಟ್ಯಾಕ್ಟ್ ಮಾಡಿ ಅಪ್ರಿಷಿಯೇಟ್ ಮಾಡ್ತಿದ್ರು ಅಪ್ಪು ಸರ್.

0: ಅದಾದ್ಮೇಲೆ ನನಗೆ ಆಕ್ಚುಲಿ ಅಂದ್ರೆ ಅದಾದ್ಮೇಲೆ ನೆಕ್ಸ್ಟ್ ಈ ತರ ಬಾರಿಸು ಕನ್ನಡ ಡಿಮ್ನಿಮ ಕೇಳಿಸಿದ್ದು. ಅದಾದ್ಮೇಲೆ ನಂಗೆ ಟಚ್ ಅಲ್ಲಿ ಇದ್ರು ಅಂದ್ರೆ ಅವ್ರ ಬರ್ಡೇಗೆಲ್ಲ ವಿಶ್ ಮಾಡಿದಾಗೆಲ್ಲ ರೆಸ್ಪಾಂಡ್ ಮಾಡೋರು, ಮತ್ತೆ ವಿಲ್ ವರ್ಕ್ ಟುಗೆದರ್ ಮ್ಯಾನ್ ಅಂತ ರಿಪ್ಲೈ ಮಾಡೋರು, ಅಂದ್ರೆ ಜೊತೆಗೆ ವರ್ಕ್ ಮಾಡೋಣ ಅಂತ. ಸೊ ಆ ತರದೊಂದು ಆಸೆ ಇತ್ತು ಅವ್ರ ಜೊತೆ ವರ್ಕ್ ಮಾಡೋದು. ಅದು ಸಡನ್ ಆಗಿ ನನಗೆ ಅಪ್ಪು ಸರ್ ಫಿಲಮ್ ಬಂದ್ಬಿಡ್ತು ಅನ್ನೋದಕ್ಕಿಂತ ಅದೊಂದು ಆಸೆ ತುಂಬಾ ಬಿಲ್ಡ್ ಮಾಡಿಕೊಂಡು ಅವ್ರ ಹತ್ರ ಮಾಡಬೇಕು ಅಂತ. ಸೊ ಫಾರ್ಚುನೇಟ್ಲಿ ಏನಂತಂದರೆ ಇವರು ನಮ್ಮ ಪವನ್ ಕುಮಾರ್ ಅವರು ಫಿಲಮ್ ಮಾಡಬೇಕು ಅಂತ ಬಂದಾಗ ಅವ್ರ ಕತೆ ತುಂಬ ಇಷ್ಟ ಆಯಿತು ಅಪ್ಪು ಸರ್ಗೆ. ಅವರು ಇದು ಮಾಡ್ತಿದ್ರು,
1: ಅದು ಇಮೇಲಲ್ಲಿ ಒಂದೇ ಒಂದು ಲೈನ್ ಕಳಿಸಿದಂತೆ, ಒಂದು ಲೈನ್ ಸ್ಟೋರಿ ಅಪ್ಪು ಸರ್ಗೆ ಪವನ್ ಕುಮಾರ್ ಅವರು. ಅದು ಇಷ್ಟ ಆಗಿ ತಕ್ಷಣ ಅಪ್ಪು ಸರ್ ಫೋನ್ ಮಾಡಿದಂತೆ, ಚೆನ್ನಾಗಿದೆ ಪವನ್ ಡೆವಲಪ್ ಮಾಡಿ ಅಂದ್ರಂತೆ.
0: ಹಾಂ, ಅವರು ಸ್ಕ್ರಿಪ್ಟೆಲ್ಲ ಆಮೇಲೆ ಕೇಳಿದ್ದಾರೆ, ಕತೆ ಎಲ್ಲ ಕೇಳಿ ಅವರೆಲ್ಲ ಒಪ್ಕೊಂಡು ತುಂಬ ಚೆನ್ನಾಗಿ ಖುಷಿಯಾಗಿ. ಆಮೇಲೆ ಇನ್ನೊಂದೇನಂತಂದರೆ ನನಗೆ ಆ ಟೈಮಲ್ಲಿ ಹೊಂಬಾಳೆ ಪ್ರೊಡಕ್ಷನ್ನು ಮತ್ತು ಪುನೀತ್ ರಾಜ್ಕುಮಾರ್ ಅವರು ಸ್ಕ್ರಿಪ್ಟ್ ಓಕೆ ಮಾಡಿದ್ದಾರೆ. ಪವನ್ ಕುಮಾರ್ ಅವರು ಯಾರನ್ನು ಬೇಕಾದರೂ ತೊಗೊಂಬೋದಿತ್ತು ಮ್ಯೂಸಿಕ್ ಡೈರೆಕ್ಟ್ರಾಗಿ. ಅವಾಗ ನಾನೇನು ತುಂಬ ದೊಡ್ಡ ಹೆಸರು ಮಾಡಿರಲಿಲ್ಲ, ಸಣ್ಣ ಸಣ್ಣ ಫಿಲಮ್ಗಳೇ ಮಾಡ್ಕೊಂಡು ಬರ್ತಾ ಇದ್ದಿದ್ದು. ಪವನ್ ಅವ್ರವೇ ಸುಮಾರು ಫಿಲ್ಮ್ ನಮ್ಗೆ ಅವಕಾಶ ಕೊಟ್ಟಿದ್ರು, ಯೂ ಟರ್ನ್ ಇರ್ಬೋದು, ತಮಿಳ್ ಕುಡಿಗೇಡೆ ಮೈತೆ ಇರ್ಬೋದು, ತಮಿಳ್ ಯೂ ಟರ್ನ್ ಆಗಿರ್ಬೋದು, ಅಷ್ಟೆಲ್ಲ ಅವಕಾಶ

0: ಕೊಟ್ಟ ಮೇಲೂ ಇದೊಂದು ದೊಡ್ಡ ಪಿಕ್ಚರ್ಗೆ ಬಂದಾಗ ಅವರು ಬೇರೆ ಇನ್ನಾರ್ದು ಮಾಡೋಣ ಅಂತ ಯೋಚನೆ ಮಾಡಲಿಲ್ಲ. ಅದು ಏನು ಅಂದ್ಕೊಂಡ್ರೋ ಗೊತ್ತಿಲ್ಲ. ಅಂದರೆ ಸಣ್ಣ ಸಣ್ಣ ಫಿಲಮ್ ಕೊಟ್ಟು ದೊಡ್ಡ ಫಿಲಮ್ ಬಂದಾಗ ಇವ್ರನ್ನ ಕನ್ಸಿಡರ್ ಮಾಡಿದ್ರೆ ಹೆಂಗೆ ಅಂತನೋ, ಅಥವಾ ನನ್ನ ಕೆಲಸಗಳು ಅವ್ರಿಗೆ ಇಷ್ಟ ಆಗಿತ್ತೋ ಏನೋ ಗೊತ್ತಿಲ್ಲ. ನನಗೆ ಅದು ತುಂಬ ಅಂದರೆ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಮೂಲಕ ಆ ಥರದ್ದು ಸಿಕ್ಕಿದ್ದು ಪ್ರಾಜೆಕ್ಟ್ ಅದು. ಆಮೇಲೆ ಸ್ಕ್ರಿಪ್ಟೆಲ್ಲನೂ ನಾವು ಡಬ್ಬಿಂಗ್ ಮಾಡಿ ರೆಕಾರ್ಡಿಂಗ್ ಮಾಡ್ತಾ ಇದ್ದಾವೆ, ಎಲ್ಲ ಆಕ್ಟ್ರ್ಗಳನ್ನು ಕರೆಸಿ ನನ್ನ ಸ್ಟುಡಿಯೋದಲ್ಲೇ ರೆಕಾರ್ಡಿಂಗ್ ಎಲ್ಲ ನಡೀತಾ ಇತ್ತು.
1: ಓ, ಪ್ರೀ ಪ್ರೊಡಕ್ಷನ್ ವರ್ಕ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು.
0: ಹೌದೌದೌದು.
1: ಓ,
0: ಸೊ ನಾವು ಇಡೀ ಸ್ಕ್ರಿಪ್ಟ್ನ ಒಂದ್ಸರಿ ನರೇಷನ್ ಮಾಡಿ, ನರೇಷನ್ ಅನ್ನೋದಕ್ಕಿಂತ ಫಸ್ಟೇ ಡಬ್ಬಿಂಗ್ ಮಾಡಿಬಿಟ್ಟು ಇಟ್ಕೊಂಬಿಡೋಣ ಅಂತ ಎಲ್ಲನೂ ಮಾಡಿಟ್ಕೊಂಡಿದ್ದು. ಅಪ್ಪು ಸರ್ ಒಬ್ಬರು ರೆಕಾರ್ಡಿಂಗ್ ಬರಬೇಕಿತ್ತು, ಅವರೊಬ್ಬರು ಬರೋದಿತ್ತು. ಎಲ್ಲನೂ ಮಾಡಿಬಿಡಿ ನಿಮ್ದೆಲ್ಲ, ಬೇರೆಯವ್ರದ್ದೆಲ್ಲ ಮಾಡಿಬಿಡಿ, ನಾನು ಲಾಸ್ಟಲ್ಲಿ ಬಂದು ಮಾಡ್ತೀನಿ ಅಂತ ಹೇಳಿದರು. ಸೊ ಅವ್ರು ಬರಬೇಕಿತ್ತು, ನಾವು ವೆಯ್ಟ್ ಮಾಡ್ತಿದ್ದೋ ನಾಳೆ ನಾಡಿದ್ರಲ್ಲಿ ಅವ್ರು ಬರ್ತಾರೆ ಅಂತ. ಅವ್ರದ್ದೇನೋ ಕಾಸ್ಟ್ಯೂಮು ಫೈನಲೈಸ್ ಆಗ್ತಿತ್ತು, ಶೂಟಿಂಗ್ ಹೋಗೋದಕ್ಕೆ ಶೂಟಿಂಗ್ ಡೇಟ್ ಎಲ್ಲ ಇದಾಗಿತ್ತು. ಈ ಕಡೆ ನಾವೊಂದಷ್ಟು ಹಾಡುಗಳನ್ನ ರೆಡಿ ಮಾಡ್ಕೊಂಡಿದ್ದೋ, ಮತ್ತು ಹಾಡುಗಳು ರೆಡಿ ಮಾಡಿ ಅಪ್ಪು ಸರ್ ಬರ್ತಾರಲ್ಲ ಇನ್ನೇನು ಸ್ಟುಡಿಯೋಗೆ ಬಂದಾಗ ಕೇಳ್ಸೋಣ ಹಾಡುಗಳನ್ನ ಅಂತ.
1: ಬರಲೇ ಇಲ್ಲ
0: ಆ ಟೈಮಲ್ಲಿ. ಅದೇ ಅಲ್ಲೇ ಅಲ್ಲೇ ಸ್ಟುಡಿಯೋ, ನಾವು ಡೈರೆಕ್ಟ್ರು ನಾವು ಆರ್ಟಿಸ್ಟ್ಗಳು ಎಲ್ಲ ರೆಕಾರ್ಡಿಂಗೇ ಅಂತ ಕೂತಿದ್ದೋ. ಆ ಟೈಮಲ್ಲಿ ಇದು ನ್ಯೂಸ್ ಬಂತು ಈ ಥರ ಹಿಂಗೆ ಅಂತ.
1: ಏನನ್ನಿಸ್ತು ಸರ್ ಆ ಕ್ಷಣಕ್ಕೆ ನ್ಯೂಸ್ ಬಂದಾಗ?
0: ಸಡನ್ ಆಗಿ
1: ಡೈಜೆಸ್ಟ್ ಮಾಡ್ಕೊಂಡ್ರ?
0: ಇಲ್ಲ, ಸಡನ್ ಆಗಿ ನಮ್ಗೆ ಬಂದಿದ್ದ ನ್ಯೂಸ್ ಏನಂದರೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಬಂದಿದ್ದು. ಅದು ಶಾಕ್ ಆಯಿತು. ಬಟ್ ನಮಗೆ ನಮಗೆಲ್ಲ ಒಂದು ಕಾನ್ಫಿಡೆನ್ಸ್ ಏನಂದರೆ ಅವ್ರು ತುಂಬ ಫಿಟ್ ಇದ್ರು, ತುಂಬ ಫಿಟ್ ಇರೋ ಮನುಷ್ಯ ಅವರು. ಓಕೆ ಅಂದರೆ ಈಗಿರೋ ಮೆಡಿಕಲ್ ಇದರಲ್ಲಿ ಇದರಲ್ಲ ಅವರು ರಿಕವರ್ ಆಗಿ ಬರ್ತಾರೆ, ಇದು ಫಾರ್ಚುನೇಟ್ಲಿ ಹಿಂಗೇನೋ ಆಗಿಬಿಡುತ್ತೆ ಅನ್ನೋ ಥರ ಸಡನ್ ಆಗಿ ಅನಿಸಿದ್ದು ಇಮಿಡಿಯೇಟ್ ರಿಯಾಕ್ಷನ್. ಬಟ್ ಆಮೇಲೆ ಗೊತ್ತಾಯ್ತು ಏನಂದರೆ ಈ ನ್ಯೂಸು ನಮಗೆ ಬೇರೆ ನ್ಯೂಸ್ ಇದೆ ಅನ್ನೋ ಥರದಲ್ಲಿ ಇಮಿಡಿಯೇಟ್ ಗೊತ್ತಾಗ್ಬಿಡ್ತು ನಮಗೆ. ಅದು ಗೊತ್ತಾದಾಗ ಅದು ಇದು ಸ್ವಲ್ಪ ನಮಗೆ ಏನು ಗೊತ್ತಾಗಿಲ್ಲ ಅಂದರೆ ಏನು ಹೇಳಬೇಕು ಅಥವಾ ಹೆಂಗೆ ಏನು ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗಿಲ್ಲ.
1: ಅವತ್ತು ದ್ವಿತ್ವ ಫೋಟೋಶೂಟ್ ಕೂಡ ಇಟ್ಕೊಂಡಿದ್ರಂತೆ ಪವನ್ ಕುಮಾರ್ ಅವರು.
0: ಫೋಟೋಶೂಟ್ ಇಟ್ಕೊಂಡಿದ್ರು, ಮತ್ತು ಆ್ಯಕ್ಚುಲಿ ಅವ್ರದ್ದು ಅವತ್ತು ಪವನ್ ಅವ್ರ ಬರ್ಡೇ ಇತ್ತು. ಅವತ್ತು ಅವ್ರ ಬರ್ಡೇ ಇತ್ತು
1: ನೋಡಿ, ಹಿಂದಿನ ದಿನ ಗುರುಕಿರಣ್ ಬರ್ತ್ಡೇ ಮುಗಿಸ್ಕೊಂಡು ಬಂದಿದ್ದಾರೆ.
0: ಅದು ಪವನ್ ಅವ್ರ ಬರ್ಡೇ ಇತ್ತು. ನಮ್ಮ ಸ್ಟುಡಿಯೋದಲ್ಲೇ ಕೇಕ್ ಎಲ್ಲಾನು ಕಟ್ ಮಾಡೋದಿತ್ತು, ಕೇಕ್ ಎಲ್ಲ ಕಟ್ ಮಾಡಿ ಅವಾಗ ಕೂತಿದ್ದು ಹಿಂಗೆನೋ ಇದು ಮಾಡಿಕೊಂಡು ಆಮೇಲೆ ಇದು ನ್ಯೂಸ್ ಬಂತು.
1: ಓಕೆ ಸರ್,
0: ಬಂತು ಹಿಂಗೆ ತುಂಬ.
1: ದ್ವಿತ್ವ ಫಿಲಮ್ ಆಫರ್ ಬಂದಾಗ ಆಮೇಲೆ ಪುನೀತ್ ರಾಜ್ಕುಮಾರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಹೇಳಿದ್ರ ಸರ್ ನಾನು ಈ ಸಿನಿಮಾ ಮ್ಯೂಸಿಕ್ ಕೊಡ್ತಿದ್ದೀನಿ ಅಂತ?
0: ಇಲ್ಲ, ಅದು ಅವ್ರಿಗೆ ಅದೆಲ್ಲ ಗೊತ್ತು, ಅವ್ರಿಗೆಲ್ಲ ಗೊತ್ತು. ಬಟ್ ನಾನೇನಂತಂದ್ರೆ ಅವ್ರಿಗೆ ಡೈರೆಕ್ಟಾಗಿ ಸಿಕ್ಕಿ ಇದನ್ನೆಲ್ಲ ಹಂಚ್ಕೊಳ್ಳೋಣ ಅನ್ನೋ ಇದರಲ್ಲಿತ್ತು.
1: ಅದಕ್ಕೆ ಸಾಂಗ್ಸ್ ರೆಡಿ ಮಾಡಿಬಿಟ್ಟಿದ್ದೆ.
0: ಫಸ್ಟ್ ಸಾಂಗ್ ಎಲ್ಲ ರೆಡಿ ಮಾಡಿ ಅವ್ರಿಗೆ ಕೇಳ್ಸೋಣ, ಖುಷಿ ಪಡೋ ಥರ ಆಗುತ್ತೆ ಅನ್ನೋ ಥರದಲ್ಲಿ ಆ ಥರದ ಪ್ಲಾನಿಂಗ್ ಅಲ್ಲಿ ಇದೆ ನಾನು. ಹಂಗಾಗಿ ಅದು ಮಾತಾಡೋಕ್ಕೂ ಆಗಿರಲಿಲ್ಲ ನನಗೆ.
1: ಕೊನೆಗೂ ದ್ವಿತ್ವ ಚಿತ್ರ ಕನಸಾಗಿ ಉಳ್ಕೊಂಡ್ಬಿಡ್ತು. ಅದು ಬಂದಿದ್ರೆ ಇನ್ನೊಂದು ದಾಖಲೆ ಆಗಿರ್ತಿತ್ತು ಅನ್ಸುತ್ತೆ ಸಿನಿಮಾ ಇಂಡಸ್ಟ್ರಿಲಿ.
0: ಎಕ್ಸಾಕ್ಟ್ಲಿ, ಅದ್ಭುತವಾದ. ಮತ್ತೆ ಪುನೀತ್ ಸರ್ಗೆ ಅಂತಾನೆ ಮಾಡಿದ್ದ ಸ್ಕ್ರಿಪ್ಟು ಅದು ತುಂಬಾ ಅಂದ್ರೆ ಎಕ್ಸ್ಪೆಕ್ಟೆಡ್ ಸ್ಕ್ರಿಪ್ಟ್.
1: ಸರ್, ಪವನ್ ಕುಮಾರ್ ಅಂದ್ರೆ ಕ್ರಿಯಾಶೀಲತೆಗೆ ಮತ್ತೊಂದು ಹೆಸರು. ಇನ್ನು ಪುನೀತ್ ರಾಜ್ಕುಮಾರ್ ಪಕ್ಕ ಫ್ಯಾಮಿಲಿ ಆಡಿಯನ್ಸ್ ಇರುವಂತಹ ಒಬ್ಬ ನಾಯಕ ನಟ. ಇವರಿಬ್ರು ಕಾಂಬಿನೇಷನ್ ಅಲ್ಲಿ ದ್ವಿತ್ವ ಅನ್ನೋ ಸಿನಿಮಾ ಬರ್ತಾ ಇದೆ ಅಂದಾಗ ಇನ್ನಿಲ್ಲದಷ್ಟು ನಿರೀಕ್ಷೆಯ ಕುತೂಹಲ ಮಹತ್ವಾಕಾಂಕ್ಷೆ ಗರಿಗೆದಿರಿತ್ತು ಆಲ್ರೆಡಿ. ಅವ್ರ ಟೈಟ್ಲು ಕೊಟ್ಟಾಗ್ಲೇನೆ ದ್ವಿತ್ವ ಅಂತ, ಬಟ್ ಮುಂದಕ್ಕೆ ಏನು ಅಪ್ಡೇಟ್ಸ್ ಗೊತ್ತಾಗ್ಲೇ ಇಲ್ಲ. ಅದು ಅಪ್ಪು ಸರ್ ಜೊತೆ ಹೊರಟೋಗ್ಬಿಡ್ತು. ಬಟ್ ನೀವು ಹೇಳಿದ್ರಿ ಸ್ಕ್ರೀನ್ ಪ್ಲೇ ಎಲ್ಲ ನರೇಟ್ ಮಾಡಿದ್ರು ನನಗೆ ಅಂತ. ಏನ್ ಕತೆ ಸರ್ ಅದು, ಹೇಳ್ಬೋದಾ? ಈಗಲಾದ್ರೂ ರಿವೀಲ್ ಮಾಡ್ಬೋದಾ ಅದನ್ನ?
0: ಕತೆ ನಾನು ರಿವೀಲ್ ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ಅದನ್ನ ನಿರ್ದೇಶಕರು ಮುಂದಕ್ಕೆ ಬ್ಯಾರ್ಗಾರು ಮಾಡ್ತಾರೋ ಏನೋ ಅಂತ ಗೊತ್ತಿಲ್ಲ ನನಗೆ. ಬಟ್ ಒಂದೇನಂದ್ರೆ ಅದು ಅಪ್ಪು ಸರ್ಗೆ ಮಾಡಿದ್ರಿಂದ ಅದಾದ್ಮೇಲೆ ಅದನ್ನ ಯಾರಿಗೂ ಮಾಡಬೇಕು ಅಂತ ಅವ್ರಿಗೆ ಅನಿಸ್ಲೇ ಇಲ್ಲ.
1: ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ರು, ಇಲ್ಲ ನಾನು ಅದನ್ನ ಯಾರಿಗೂ ಮಾಡ್ತಿಲ್ಲ, ತೆಗೆದು ಹಂಗೆ ಇಟ್ಬಿಟ್ಟಿದ್ದೀನಿ, ಯಾರಿಗೂ ಮಾಡಲ್ಲ ಅಂತ ಹೇಳಿದ್ರು.
0: ಅದು ಗೊತ್ತಿಲ್ಲ ಯಾವ ತರ ಸಂದರ್ಭ ಬರುತ್ತೆ ಅಂತ.
1: ಆ ಪೋಸ್ಟರ್ ಕೂಡ ರಿಲೀಸ್ ಮಾಡಿದ್ರು ದ್ವಿತ್ವ ಅನ್ಬಿಟ್ಟು. ಪುನೀತ್ ಅವ್ರು ಎರಡು ಶೇಡೋದಲ್ಲಿ ಕಾಣಿಸ್ತಾ ಇದ್ರು, ಡಬಲ್ ಶೇಡ್ ಅಲ್ಲಿ. ತುಂಬಾ ಡಿಫ್ರೆಂಟ್ ಆಗಿತ್ತು ಲುಕ್. ಅದ್ ನೋಡೇ ಜನರಿಗೆ ತುಂಬಾ ಕ್ರಿಯೇಟ್ ಆಗಿತ್ತು. ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹೈಪೇ ಕ್ರಿಯೇಟ್ ಆಗಿತ್ತು ಅಪ್ಪು ಹೊಸ ಸಿನಿಮಾ ಅನ್ಬಿಟ್ಟು. ಬಟ್ ಅಲ್ಲಿಗೆ ಸ್ಟಾಪ್ ಆಯ್ತು. ಬಟ್ ಈ ಯಾವ್ದ್ರ ಬಗ್ಗೆ ಮಾಡಿದ ಸಿನಿಮಾ ಸರ್, ಅದು ಏನ್ ಕತೆ?
0: ಫ್ಯಾಮಿಲಿ ಸ್ಟೋರಿ
1: ಅದು ಹಿಂಟ್ ಕೊಡ್ಬೋದಾ?
0: ಒಂದ್ ಫ್ಯಾಮಿಲಿ ಸ್ಟೋರಿ, ಬಟ್ ಅದಕ್ಕೊಂದು ಸೈಕಾಲಜಿಕಲ್ ಥ್ರಿಲ್ಲರ್ ಬ್ಯಾಕ್ ಡ್ರಾಪ್ ಇತ್ತು. ಒಂದು ಫ್ಯಾಮಿಲಿ ಸ್ಟೋರಿ ಅದು.
1: ರವಿಚಂದ್ರನ್ ಅವರು ಇದ್ರಂತೆ? ಹೌದಾ?
0: ಹೌದು ಹೌದು, ಅವರು ಒಂದು ವಿಶೇಷವಾದ ಪಾತ್ರ ಇತ್ತು ಅವ್ರಿಗೆ ಅದರಲ್ಲಿ.

0: ಏನು ಸರ್ ದ್ವಿತ್ವ ಅಂದ್ರೆ ಏನು ಸರ್ ಸಿನಿಮಾದಲ್ಲಿ?
1: ದ್ವಿತ್ವ ಅಂದ್ರೆ ಡ್ಯುಯಾಲಿಟಿ, ಎರಡು
0: ಮುಖಗಳು ಅಂತ,
1: ಎರಡು ಮುಖಗಳು ಅಥವಾ ಎರಡು ಮನಸ್ಥಿತಿಗಳು ಆ ತರದ್ದು.
0: ಎರಡು ಮನಸ್ಥಿತಿ ಪೋಸ್ಟರ್ ಅಲ್ಲೇ ಕಾಣಿಸ್ತಾ ಇತ್ತು. ತುಂಬಾ ಚೆನ್ನಾಗಿತ್ತು ಸರ್, ಕೇಳ್ತಾ ಇದ್ರೆ ನಮಗೆ ಖುಷಿ ಆಗುತ್ತೆ. ಇನ್ನು ಸಿನಿಮಾ ಬಂದ್ಬಿಟ್ಟಿದ್ರೆ ಹೇಗಿರ್ತಿ ಅಂತ ನೆನೆಸ್ಕೊಂಡ್ರೆ ತುಂಬಾ ರೋಮಾಂಚನ ಆಗುತ್ತೆ. ಮತ್ತೆ ಇದೆಲ್ಲ ಪಪ್ಪು ಸರ್ದೆಲ್ಲ ಮುಗಿದ್ಮೇಲೆ ಮತ್ತೆ ಪವನ್ ಕುಮಾರ್ ಸರ್ನ ಏನಾದ್ರು ಕಾಂಟ್ಯಾಕ್ಟ್ ಮಾಡಿದ್ರ ಸಿನಿಮಾ ಬಗ್ಗೆ ಏನಾದ್ರು ಅಪ್ಡೇಟ್ಸ್ ಹೇಳಿದ್ರ, ನೆಕ್ಸ್ಟ್ ಇದನ್ನ ಹಿಂಗ್ ಮಾಡೋಣ ಹಂಗ್ ಮಾಡೋಣ ಅಂತಂದ್ರೆ ಹೇಳಿದ್ರ, ಅಥವಾ ಈಗ ನಿಮಗೆ ಆ ಕತೆ ಗೊತ್ತಿದೆಯಲ್ಲ ಇದನ್ನ ಯಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಸರ್ ನಿಮಗೆ?
1: ಅದನ್ನ ನಿರ್ದೇಶಕರೇ ಯಾರು ಮಾಡ್ಬೋದು, ಶಿವಣ್ಣ ಅವರು ಮಾಡ್ಬೋದು. ಸ್ವಲ್ಪ ಅದಕ್ಕೆ ಆಕ್ಚುಲಿ ಅಪ್ಪು ಸರ್ದು ಏಜ್ ಕರೆಕ್ಟ್ ಆಗಿತ್ತದು, ಆ ಏಜ್ ಕರೆಕ್ಟ್ ಆಗಿತ್ತು. ಶಿವಣ್ಣನು ಸ್ವಲ್ಪ ಜಾಸ್ತಿ ಆಗುತ್ತೆ ಅನ್ಸುತ್ತೆ. ಸುದೀಪ್ ಸರ್ ಮಾಡ್ಬೋದು, ಯಶು ಮಾಡ್ಬೋದು ಆಕ್ಚುಲಿ. ಸೊ ತುಂಬಾ ಜನ ಮಾಡ್ಬೋದು ಇವಾಗ, ಒಂದೊಂದಷ್ಟು ಟೈಮು ಆಗಿದೆಯಲ್ಲ ಒಂದು. ಆಮೇಲೆ ಆಕ್ಟರ್ಗಳು ಇವಾಗ ಚಾಯ್ಸಸ್ಸು ಕಡಿಮೆ ಇದೆ ನಮಗೆ ಕನ್ನಡ ಇಂಡಸ್ಟ್ರಿನಲ್ಲಿ.
0: ಹೌದು ಸರ್,
1: ಅದೊಂದಿದೆ.
0: ದ್ವಿತ್ವಾ ಸಿನಿಮಾಗೆ ಹಾಡೆಲ್ಲ ರೆಕಾರ್ಡಿಂಗ್ ಮಾಡಿಟ್ಟಿದೆ ಅಂತ ಹೇಳಿದ್ರಿ, ಇನ್ನೊಂದು ಪ್ರಮುಖ ಭಾಗ ನಾ ಆಗ್ಲೇ ಹೇಳ್ದಂಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ಅದು ಅಪ್ಪು ಸಿನಿಮಾ ಅಂತಂದ್ರೆ ಅದಕ್ಕೆ ಹೇಗೆ ಪ್ರಿಪೇರ್ ಆಗಿದ್ರಿ ಸರ್? ಬರೀ ಸಾಂಗ್ ಮಾತ್ರ ರೆಡಿ ಮಾಡಿ?
1: ಸಾಂಗ್ ಮಾತ್ರ, ಇನ್ನು ಬ್ಯಾಕ್ ಗ್ರೌಂಡ್ ಸ್ಕೋರ್ಗೆಲ್ಲ ಇನ್ನು ರೆಡಿ ಮಾಡಿರ್ಲಿಲ್ಲ ಅದೆಲ್ಲ ನೆಕ್ಸ್ಟ್ ಅಂತ. ಬಟ್ ಪ್ಲಾನಿಂಗ್ ಅಂತೂ ಇತ್ತು, ಎಕ್ಸೈಟ್ಮೆಂಟ್ ಇತ್ತು. ಅವಾಗ ಯಾವ ಥರದ್ದು ಇದೆ ಅಂದರೆ ಸಿಚುಯೇಷನ್, ಅವಾಗ ಎಲ್ಲ ಒಂದಷ್ಟು ಸಣ್ಣ ಪುಟ್ಟ ಪ್ರಾಜೆಕ್ಟು ಅದು ಇದು ಅವನ್ನೆಲ್ಲನೂ ಸ್ವಲ್ಪ ಸೈಡ್ಗಿಟ್ಟು ಇನ್ಯಾವುದು ಪ್ರಾಜೆಕ್ಟ್ ತಗೊಳ್ಳೋದು ಬೇಡಪ್ಪ ಇದು ಮಾಡೋಣ ಅಂತ ಎಲ್ಲ ಅದು ಬೇರೆ ಥರದ ಪ್ರಿಪ್ರೇಷನ್ ಇತ್ತು. ನನ್ನ ಸ್ಟುಡಿಯೋ ಎಲ್ಲ ರೆಡಿ ಮಾಡಿಸಿ, ನನ್ನೊಂದು ಸಣ್ಣ ಸ್ಟುಡಿಯೋ ಇತ್ತು, ಅದನ್ನು ಮನೆನ ಬೇರೆ ಕಡೆ ಶಿಫ್ಟ್ ಆಗಿ ಇಡೀ ದೊಡ್ಡ 3-bedroom ಹೌಸ್ನ ಫುಲ್ ಸ್ಟುಡಿಯೋ ಥರ ಎಲ್ಲ ರೆಡಿ ಮಾಡಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೆ ಒಂದು ಏನೋ ಬ್ಯಾಂಗ್ ಆಗಿ ಮಾಡೋಣ. ಏನಿತ್ತು ನನಗೆ ಯೂಶ್ವಲಿ ಅದೊಂದು ನಾವು ಯಾವ ಥರ ಫಿಲಮ್ನಿಂದ ಶುರು ಮಾಡ್ತೀವೋ ಅದು ಬ್ರ್ಯಾಂಡ್ ಆಗಿಬಿಡುತ್ತೆ.
0: ಹೌದು ಸರ್,
1: ಲೂಸಿ ಎಲ್ಲ ಮಾಡಾದ್ಮೇಲೆ ಇವ್ರು ಈ ಥರದೊಂದು ಕಂಟೆಂಟ್ ಓರಿಯೆಂಟೆಡ್ ಫಿಲಮ್ಗಳಿಗೆ ಬ್ಯಾಕ್ ಗ್ರೌಂಡ್ ಸ್ಕೋರು ಹಾಡುಗಳೆಲ್ಲ ಮಾಡ್ತಾರೆ ಅಂತ. ರೈಸ್ ಆಫ್ ಅಶೋಕದಲ್ಲಿ ಅದೊಂದು ಪಕ್ಕ ಕಮರ್ಷಿಯಲ್ ಫಿಲಮ್, ಒಂದು ಫುಲ್ ಫ್ಲಡ್ಜ್ ಕಮರ್ಷಿಯಲ್ ಮೂವಿಗೆ ಯಾವ ಥರ ಮಾಡ್ತಾರೆ ಅಂತ ಆ ಥರದ ಫಿಲಮ್ಗಳು ನಮ್ಗೆ ಬರಲ್ಲ. ಏನಕ್ಕೆ ಅಂತಂದರೆ ಆ ಥರದ್ದು ನೋಡಿರಲ್ಲ, ಆ ಥರ ಇವ್ರು ಹೆಂಗೆ ವರ್ಕ್ ಮಾಡ್ತಾರೆ ಅಂತ. ಸೊ ಆ ಫಿಲಮಲ್ಲಿ ನನಗೆ ಆ ಥರದ್ದೆಲ್ಲನೂ ಅವಕಾಶ ಸಿಕ್ತು. ಕಮರ್ಷಿಯಲ್ ಒಂದು ಫುಲ್ ಫ್ಲಡ್ಜ್ ಕಮರ್ಷಿಯಲ್ ಆ್ಯಕ್ಷನ್ ಮತ್ತು ಹೈ ಎನರ್ಜಿ ಈ ಥರದ್ದು ಏನೇನಿರುತ್ತೆ ಎಲ್ಲ ಥರದಕ್ಕೂ ಏನು ಮ್ಯೂಸಿಕ್ ಬೇಕು ಅದನ್ನು ಕೊಡೋಕ್ಕೆ ಸಾಧ್ಯನಾ ಅನ್ನೋದು ನನಗೆ ಒಂದು ಟೆಸ್ಟ್ ಇತ್ತು. ಅದು ಅದ್ಭುತವಾಗಿ ನನಗೆ ರಿಯಾಕ್ಷನ್ ಬಂತು, ಬ್ಯಾಕ್ ಗ್ರೌಂಡ್ ಸ್ಕೋರ್ ಬಗ್ಗೆ ತುಂಬ ಅದ್ಭುತವಾಗಿ ಇದು ಬಂತು. ಅದೊಂದು ನನಗೂ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ತು, ಎಂಥ ಕಮರ್ಷಿಯಲ್ ದೊಡ್ಡ ಮೂವಿಗಳಾದರೂ ಎಕ್ಸಿಕ್ಯೂಟ್ ಮಾಡಿ.
0: ಸತೀಶ್ ಅವ್ರು ಹೇಗೆ ಸಪೋರ್ಟ್ ಮಾಡಿದ್ರು ಸರ್?
1: ಅವರು ಅದ್ಭುತವಾಗಿ,
0: ಸಿನಿಮಾದಲ್ಲಿ ಕೇವಲ ನಾಯಕಲ್ಲ ಅವರು ನಿರ್ಮಾಪಕರು ಕೂಡ ಆಗಿದ್ರು.
1: ಹೌದು ಹೌದು ಹೌದು, ಅವರು ಎಸ್ಪೆಷಲಿ ಅವರು ಅದೊಂದು ಅವರು ಒಂದು ತುಂಬ ರಿಸ್ಕಿ ಆದ ಸ್ಟೆಪ್ ತಗೊಂಡ್ರು ಅವರು ಆ ಫಿಲಮ್ ಆದ್ಮೇಲೆ. ಆ ಫಿಲಮ್ದು ನಿರ್ದೇಶಕರು ತೀರೋದ್ಮೇಲೆ ಅವರು ಅದನ್ನ ಸತೀಶ್ ಅವರು ಕಂಟಿನ್ಯೂ ಮಾಡೋಣ ಇದು ಅಂತ ಒಂದು ದೊಡ್ಡ ರಿಸ್ಕ್ ತಗೊಂಡ್ರು. ಅದು ರಿಸ್ಕ್ ತಗೊಂಡ್ಮೇಲೆ ಏನಂದ್ರೆ ಎಲ್ಲ ಜವಾಬ್ದಾರಿ ಅವ್ರ ಮೇಲೆ ಬಿದ್ದುಬಿಟ್ಟಿತ್ತು. ಹಂಗಾಗಿ ಎಲ್ಲಾನು ಅವರೇ ಎಕ್ಸಿಕ್ಯೂಟ್ ಮಾಡಿ ಪ್ರೊಡಕ್ಷನ್ನು ಅದು ಇದು ನಿರ್ಣಯಗಳು ಎಲ್ಲಾನು ಅವರೇ ಇದು ಮಾಡಿದ್ರು. ಎಸ್ಪೆಷಲಿ ಅವ್ರಿಗೆ ಮ್ಯೂಸಿಕ್ ಹಾಡುಗಳು ಬ್ಯಾಕ್ ಗ್ರೌಂಡ್ ಸ್ಕೋರ್ ಬಗ್ಗೆ ತುಂಬ ಇದಿದೆ, ಅಂದರೆ ಒಂದಷ್ಟು ಅವ್ರಿಗೆ ಎಕ್ಸ್ಪೆಕ್ಟೇಷನ್ಸ್ ತುಂಬ ಇದೆ. ಸೊ ಅದನ್ನೆಲ್ಲಾನು ಮಾಡೋದಕ್ಕೆ ಹಿಂಗೆ ಬೇಕು ಅಂತ ಅವ್ರಿಗೆ ನನ್ನ ಚೆನ್ನಾಗಿ ಪುಷ್ ಮಾಡಿದ್ರು. ಸೊ ಮತ್ತು ಅದಕ್ಕೆ ಏನು ಬೇಕು ಆ ಥರದ್ದೆಲ್ಲ ಹೆಲ್ಪು ಕೂಡ, ಫೈನಾನ್ಷಿಯಲ್ ಹೆಲ್ಪ್ ಆಗಿರ್ಬೋದು ಅಥವಾ ಬೇರೆ ಥರದ್ದಾಗಿರ್ಬೋದು ಅದೆಲ್ಲ ಅವರು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ ಅದೊಂದು ಕಮರ್ಷಿಯಲ್ ಆದ ಟಚ್ ಬರೋದಕ್ಕೆ.
0: ಅದು ಅಶೋಕ ಇಂಟರ್ವ್ಯೂನಲ್ಲಿ ಹೇಳಿದರು, ತುಂಬ ಸ್ಪೆಷಲ್ ಇಂಟ್ರೆಸ್ಟ್ ತೊಗೊಂಡು ಇದಕ್ಕೆ ಮ್ಯೂಸಿಕ್ ಮಾಡಿಸ್ತಾ ಇದ್ದೀನಿ.

0: ಸರಿ, ಇದೆಲ್ಲದಕ್ಕಿಂತ ನಮಗೆ ತಲೆಯಲ್ಲಿ ಕೊರಿತರೋದು ಅಂದ್ರೆ ಬಾರಿಸು ಕನ್ನಡ ಡಿಮ್ ಡಿಮ್.
1: ಹೌದು,
0: ಆ ಹಾಡಿನ ಬಗ್ಗೆ ಕೇಳಲಿಲ್ಲ ಅಂದ್ರೆ ಸಂದರ್ಶನ ಇನ್ಕಂಪ್ಲೀಟ್ ಆಗುತ್ತೆ, ಸಪೂರ್ಣ ಆಗ್ಬಿಡುತ್ತೆ.
1: ಹೌದು,
0: ಬಾರಿಸು ಕನ್ನಡ ಡಿಮ್ ಡಿಮೋ ಅಂದ ತಕ್ಷಣ ನಮ್ಮ ಒಂದು ಹ್ಯಾಂಗ್ ಓವರ್ ಬೇರೆನೇ ಇತ್ತು. ಬೇರೆ ತರದ ಹಾಡುಗಳನ್ನೇ ಕೇಳ್ಕೊಂಡ್ ಬಂದಿದ್ವಿ ನಾವು ವಿದ್ಯಾರ್ಥಿ ಜೀವನದಲ್ಲಿ ಇದ್ದಾಗ. 2015 ಆದ್ಮೇಲೆ ನಾವು ಕೇಳಿದ ಡಿಮ್ ಡಿಮನೆ ಬೇರೆ. ನಿಮ್ಗೆ ಯಾಕೆ ಸರ್ ಆ ಸಾಂಗ್ನ ಆ ಸ್ಟೈಲಲ್ಲಿ ಮಾಡಬೇಕು, ಬೇರೆ ಸ್ಟೈಲಲ್ಲೇ ಮಾಡ್ಬೇಕಿದೆ ಅನ್ನೋದು ಯಾಕೆ ಅನ್ನಿಸ್ತು ಸರ್? ಯಾಕೆಂದ್ರೆ ಅದೊಂದು ರೀತಿ ವಿರೋಚಿತ ಗೀತೆ ಇದ್ದಂಗಿದೆ, ಇನ್ನೊಂದು ಕಡೆ ರ್ಯಾಪ್ ಸ್ಟೈಲಲ್ಲಿ ಇದೆ. ಹೇಗೆ ಬಂತು ಈ ಕಾನ್ಸೆಪ್ಟ್ ನಿಮ್ಮ ತಲೆಗೆ?
1: ಆ್ಯಕ್ಚುಲಿ ಇದು ನನಗೆ ಅಂದರೆ ಲೂಸಿ ಆದಮೇಲೆ ಅದ್ರದ್ದು ಜಮ್ಮ ಜಮ್ಮ ಸಾಂಗ್ ಎಲ್ಲ ಸಖತ್ ಹಿಟ್ಟಾಗ್ಬಿಡಿತ್ತು.
0: ಹೌದು,
1: ಅದು ಹಿಟ್ಟಾದ್ಮೇಲೆ ನಮಗೆ ಕೃಪಾಕರ್ ಸೇನಾನಿ ಸರ್ ನನಗೆ ಅಂದರೆ ಅವರು ಗುರುಗಳ ಥರ ಮತ್ತು ನನ್ನ ಮಾರ್ಗದರ್ಶಿಗಳು, ನಮ್ಗೆ ಗೈಡ್ ಮಾಡ್ತಿರ್ತಾರೆ ಹುಡುಗರುಗಳೇ ಹಿಂಗೆ ಕಂಡ್ರು ಹಂಗೆ ಕಂಡ್ರು ಅಂತೆಲ್ಲ. ನಾವೆಲ್ಲ ಅವರು ವಾಲಿಬಾಲ್ ಎಲ್ಲ ಆಡ್ತಿದ್ರು ಅವಾಗೆಲ್ಲ, ನಾವು ಸ್ವಲ್ಪ ಜೊತೆಗೆ ಸೇರ್ಕೊಂಡು ಆಟ ಆಡ್ತಿದ್ದು. ಅವ್ರು ಅವಾಗ ನಾರ್ತ್ ಕರ್ನಾಟಕದಲ್ಲೆಲ್ಲ ಶೂಟಿಂಗ್ ಮಾಡೋರು, ಅಲ್ಲೆಲ್ಲ ಟ್ರ್ಯಾಕ್ಟರಲ್ಲೆಲ್ಲ ಜೋರಾಗಿ ಹಾಕೊಂಡು ಕೇಳಾರಂತೆ ಹಾಡ್ದ ಜಮ್ಮ ಜಮ್ಮ ಹಾಡೆಲ್ಲ. ಅವಾಗ ಅವ್ರೇನಂದ್ರೆ ಏನು ಈ ಥರ ಎಲ್ಲರೂ ಯಂಗ್ಸ್ಟರ್ಸ್ಗಳು ಇವೆಲ್ಲ ಕೇಳ್ತಿದ್ದಾರೆ ಹಾಡುಗಳು ಅಂತ. ಅವ್ರ ಕಲ್ಪನೆ ಏನಂದರೆ ಈಗ ಕುವೆಂಪುನ ಈಗಿನ ಜನ್ರೇಷನ್ಗೆ ಟಚ್ ಮಾಡಿಸೋದು ಹೇಗೆ ಅನ್ನೋದು ಅವರ ಐಡಿಯಾ ಅದು. ಸರಿ ಆಯಿತು, ಕುವೆಂಪು ಅವ್ರನ್ನ ಹಾಡನ್ನ ತಗೊಂಡು ಒಂದು ಈ ಥರದ್ದು ಮಾಡೋಣ, ನಿನ್ನ ಸ್ಟೈಲಲ್ಲಿ ಮಾಡು ಅಂತ. ಸೊ ಹಾಗೆ ಶುರು ಆಗಿದ್ದದು ಅದು. ಅವರು ಆಮೇಲೆ ಅದನ್ನು ಪ್ರಾಜೆಕ್ಟ್ನ ತಗೊಂಡು ಅವರು ಕೃಪಾಕರ್ ಸೇನಾನಿ ಸರ್ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದು. ನಮ್ಮ ಅದನ್ನು ಡೈರೆಕ್ಟ್ ಮಾಡಿದ್ದು ಸುನೀಲ್ ಮೈಸೂರು. ನನಗೇನಂದರೆ ಇದು ಕನ್ನಡಕ್ಕೆ ಒಂದು ಫಸ್ಟ್ ಸಿಕ್ಕಿರೋ ನನಗೆ ಆಪರ್ಚುನಿಟಿ, ಅದನ್ನು ನಾನು ಪ್ರೂವ್ ಮಾಡಲೇಬೇಕು ಅನ್ನೋ ಥರದಲ್ಲಿ ಅದನ್ನು ಒಂದು ಮಾಡಿ ಒಂದು ಶೂಟಿಂಗ್ ಎಲ್ಲ ರೆಡಿ ಆಗಿಬಿಟ್ಟಿತ್ತು ಮಾಡೋದಕ್ಕೆ. ಕಡೆಗೆ ನಾನು ಸರ್ ಇದೇನೋ ನನಗೆ ಸಮಾಧಾನ ಆಗ್ತಿಲ್ಲ, ಇದು ಮಾಡಲ್ಲ, ನಾನು ಬೇರೆ ಏನೋ ಮಾಡ್ತೀನಿ ಅಂತ ಅದನ್ನು ಇದು ಮಾಡಿಬಿಟ್ಟು ನಾನೇ ವಾಪಸ್ ತೊಗೊಂಡು ಇನ್ನೊಂದು ಹಾಡನ್ನ ಮಾಡಿಕೊಟ್ಟಿದ್ದಾಯ್ತು.
0: ಸಾಂಗ್ ಏನೋ ರೆಡಿ ಮಾಡಿಬಿಟ್ರಿ ಸರಿ, ಅದ್ರ ಪಿಕ್ಚರೈಸೇಷನ್ ಚಿತ್ರೀಕರಣ ಅದು ಕಾನ್ಸೆಪ್ಟ್ ಹೇಗೆ ಬಂತು ಸರ್ ನಿಮ್ಗೆ? ಇಲ್ಲೇ ಮಾಡ್ಬೇಕು, ಮೈಸೂರಲ್ಲೇ ಮಾಡ್ಬೇಕು ಅಂತ ಯಾಕೆ ಅನಿಸ್ತು? ಯಾಕೆಂದ್ರೆ ಹಾಡಿಗೆ ಜೀವ ತುಂಬಿದ್ದು ಆ ಒಂದು ಮೇಕಿಂಗ್, ಆ ಮೇಕಿಂಗ್ ನೋಡ್ತಾ ನೋಡ್ತಾ ಸಾಂಗ್ ಕೇಳಿದ್ರೆ ಅದ್ರ ತಾಕತ್ತೆ ಬೇರೆ. ಮೇಕಿಂಗ್ ನೋಡಿದ್ರೆ ಅಂತೂ ಮೈ ಜುಮ್ಮನ್ ಸರ್, ಎಷ್ಟು ನ್ಯಾಚುರಲ್ ಆಗಿ ಶೂಟ್ ಮಾಡಿದಿರಿ. ಅಲ್ಲಿ ನಿಂತಿರೋ ಪಬ್ಲಿಕ್ ಫೇಸ್ ಎಕ್ಸ್ಪ್ರೆಷನ್ ಆಗ್ಲಿ ಪ್ರತಿಯೊಂದು
1: ಅದ್ರದ್ದೆಲ್ಲ ಕ್ರೆಡಿಟ್ ನಾನು ಕೃಪಾಕರ್ ಸೇನಾನಿ ಸರ್ ಮತ್ತೆ ಸುನೀಲ್ ಸರ್ಗೆ ಸುನೀಲ್ಗೆ ಕೊಡ್ಬೇಕು. ಅದನ್ನ
0: ಅವ್ರದ ಐಡಿಯಾ, ಅದು
1: ಅವ್ರದೇ ಐಡಿಯಾ, ಅದು ಕಂಪ್ಲೀಟ್ಲಿ ಆ ಜಾಗದಲ್ಲಿ ಶೂಟ್ ಮಾಡಬೇಕು, ಈ ತರ ಕಾನ್ಸೆಪ್ಟ್ ಅಲ್ಲಿ ಶೂಟ್ ಮಾಡಬೇಕು ಅನ್ನೋದೆಲ್ಲ ಅವ್ರದೇ ಐಡಿಯಾ. ನಾನು ಅದಕ್ಕೆ ತಕ್ಕಾಗಿ ಯಾವ್ಯಾವ ತರ ಸಿಂಗರ್ಗಳು ಬೇಕು, ನನ್ನ ಟೀಮ್ ಎಲ್ಲ ನಮ್ದು ಎಸ್ಪೆಷಲಿ ಆಲ್ಮೋಸ್ಟ್ ಲೂಸಿಯಾದ ಟೀಮೇ ಅದು. ಲೂಸಿಯಾದಲ್ಲಿ ಹಾಡಿರೋದು ಅನನ್ಯ ಭಟ್ ಆಗಿರ್ಬೋದು, ನವೀನ್ ಸಜ್ಜು ಆಗಿರ್ಬೋದು, ಉದಿತ್ ಬಪ್ಪಿ ಅಂತ ಇದ್ರು, ಪಂಚಮ್ ಅಂತ ಈಗ ಅವನು ತುಂಬಾ ಒಳ್ಳೆ ಒಳ್ಳೊಳ್ಳೆ ಹಾಡುಗಳು ಹಾಡ್ತಿದ್ದಾನೆ, ಪಂಚಮ್ ಜೀವ ಅಂತ, ನಮ್ಮ ಮೈಸೂರು ಹುಡುಗನೇ.
0: ಕೇಳಿದ್ದೀನಿ ಸರ್ ಹೆಸರು, ಕೇಳಿದ್ದೀನಿ.
1: ಸೊ ನಮ್ಮ ರೈಸ್ ಆಫ್ ಅಶೋಕದಲ್ಲೂ ಯಾಕೋ ಯಾಕೋ ಅಂತ ಒಂದು ಹಾಡು ಹಾಡಿದ್ದಾನೆ. ಅದರಲ್ಲಿ ಇರೋರೆಲ್ಲಾನು ಅಂದ್ರೆ ತುಂಬಾ ದೊಡ್ಡ ಕಲಾವಿದರಾಗಿ ಬೆಳೆದಿದ್ದಾರೆ. ಅದು ಖುಷಿ,
0: ಹಾಡು ಎಲ್ರಿಗೂ ಬ್ರೇಕ್ ಕೊಟ್ಟಿದೆ,
1: ಎಲ್ಲರಿಗೂ ಬ್ರೇಕ್ ಕೊಟ್ಟಿದೆ. ಹೌದು,
0: ಸುತ್ತ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಇಟ್ಕೊಂಡು ಪಬ್ಲಿಕ್ ಸಾರ್ವಜನಿಕರೆಲ್ಲ ಸುತ್ತ ನಿಂತಿದ್ದಾರೆ. ಅವ್ರೇನಾದ್ರು ಇನ್ಸ್ಟ್ರಕ್ಷನ್ಸ್ ಕೊಡ್ತಿದ್ರ? ನೀವು ಮಾತಾಡಬೇಡಿ, ಹಿಂಗಿರಿ, ಕ್ಯಾಮ್ರಾ ಬರ್ತಾ ಇದೆ, ನೀವು ಬರ್ತೀರಾ ಅಂತ ಹೇಳ್ತಿದ್ರೆ? ಇಲ್ಲ, ಅವ್ರಿಗೆ ಗೊತ್ತಾಗದಿರೋ ಶೂಟ್ ಮಾಡಿದ್ದೆ ಸರ್ ಅದು. ಯಾಕೆಂದ್ರೆ ನ್ಯಾಚುರಲ್ ಆಗಿದೆ, ಎಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ತಿದಾರೆ. ಎಲ್ಲ ನೀವು ಹೇಳ್ಬಿಟ್ಟಿದ್ರೆ ಸ್ಟಾರ್ಟಿಂಗ್ ಎಲ್ಲ ಅಲರ್ಟ್ ಆಗ್ಬಿಡ್ತಿದ್ರು, ಬಟ್ ಅದು ನೋಡಿದ್ರೆ ಗೊತ್ತಾಗುತ್ತೆ ನೀವು ಯಾರು ಹೇಳಿಲ್ಲ ಅನ್ಸುತ್ತೆ.
1: ಅದು ಒಂಥರ, ಅದು 3 ದಿನ ಶೂಟ್ ಮಾಡಿದ್ದು ಹಾಡು. ಒಂದು ಒಂದ್ಸಾರಿ ನಾವೇನೋ

0: ಪರ್ಫಾರ್ಮ್ ಮಾಡಿಬಿಟ್ಟು ಆ ಥರ ರಿಯಾಕ್ಟ್ ಮಾಡಿದ್ರು ಅನ್ನೋ ಥರ ಅಲ್ಲ, 3 ದಿನ ಶೂಟ್ ಮಾಡಿದ್ದು ಹಾಡು. ಸೊ ಫಸ್ಟ್ ಡೇ ಏನಂದರೆ ನಮಗೆ ಒಂದಷ್ಟು ಜೂನಿಯರ್ ಆರ್ಟಿಸ್ಟ್ಗಳನ್ನೆಲ್ಲ ಕರ್ಕೊಂಬಂದು, ಒಂದು 60-70 ಜನ ಜೂನಿಯರ್ ಆರ್ಟಿಸ್ಟ್ಗಳು ಕರ್ಕೊಂಬಂದು ಶೂಟ್ ಮಾಡ್ದು ಫಸ್ಟ್ ಡೇ. ರಿಯಾಕ್ಷನ್ಸ್ ಎಲ್ಲ ಬೇಕಲ್ಲ ನಮಗೆ, ಜನ ಎಲ್ಲ ಬಂದು ನೋಡ್ತಿದ್ದಾರೆ. ಯಾಕೆಂದರೆ ಮಾರ್ಕೆಟಲ್ಲಿ ಬರೋರು ಏನು ಮಾಡ್ತಾರೆ ಅಂದರೆ ಬರ್ತಾರೆ, ಹೊರಟೋಗ್ಬೋದು, ಏನೋ ನೋಡ್ಕೊಂಡು ಹಿಂಗೆ ಪಾಸಿಂಗಲ್ಲಿ ಹೊರಟೋಗ್ಬೋದು, ನಮ್ಗೆ ಶೂಟಿಂಗಿಗೆ ಆಗೋಲ್ಲ, ಆಮೇಲೆ ಒಂದು 10 ನಿಮಿಷ ಆದಮೇಲೆ ಖಾಲಿ ಆಗಿಬಿಟ್ರೆ ನಮಗೆ ಶೂಟಿಂಗ್ ವರ್ಕ್ ಆಗೋಲ್ಲ. ಹಂಗೆ ಅಂದ್ಕೊಂಡು ಶುರು ಮಾಡಿದ್ದದು. 2ನೇ ದಿನ 3ನೇ ದಿನ ಅಷ್ಟರಲ್ಲಿ ಏನಾಯಿತು, ಹಾಡು ಅಲ್ಲಿ ಮಾರ್ಕೆಟಲ್ಲಿ ವ್ಯಾಪಾರಿಗಳು ಅವ್ರಿಗೆಲ್ಲ ಕೇಳಿ ಅದು ಆಲ್ರೆಡಿ ಅವ್ರಿಗೆ ಖುಷಿ ಆಗ್ಬಿಟ್ಟಿತ್ತು.
1: ಅದು ಮೈಸೂರು ಸಿಟಿ ಮಾರ್ಕೆಟಲ್ಲಿ ಶೂಟ್ ಮಾಡಿರುವಂತಹ ಹಾಡು, ತುಂಬಾ ಜನಸಂದಣಿ ಇರುವಂತಹ ಪ್ರದೇಶ, ರಿಸ್ಕ್ ಆಗಿಲ್ವಾ ಸರ್ 3 ದಿನ?
0: ರಿಸ್ಕ್ ಅಂತ ಚೆನ್ನಾಗಿತ್ತು ಅದೊಂಥರ. ಆದ್ರೆ ಮೈಸೂರಲ್ಲಿ ಈ ತರದೇನೋ ಮಾಡ್ತಿದ್ದಾರೆ ಅಂದ್ರೆ ಅವರೆಲ್ಲ ಕೋಆಪರೇಟ್ ಮಾಡ್ತಾರೆ.
1: ಸರ್, ಆ ಹಾಡು ದೊಡ್ಡ ಮಟ್ಟದಲ್ಲಿ ಹಿಟ್ ಆದಾಗ ಅದನ್ನ ಸಿನಿಮಾಗೆ ಹಾಕೋಬೇಕು ಅಂತ ಅನ್ಸಲಿಲ್ವಾ ನಿಮಗೆ?
0: ನನಗೆ ಆಕ್ಚುಲಿ ಸುಮಾರು ಜನ ಆಮೇಲೆ ಇದು ಮಾಡಿದ್ರು ಸಿನಿಮಾಗೆ ಅದನ್ನ ಮಾಡಬೇಕು ಹಾಕೋಬೇಕು ಅಂತಲ್ಲ. ಆಮೇಲೆ ಅದೇನೋ ಕೆಲವು ಸಂದರ್ಭ ಅದು ಆಮೇಲೆ ಇದಾಗ್ಲಿಲ್ಲ. ಅಂದ್ರೆ ನನಗೆ ಪರ್ಸನಲಿ ಯಾವುದಕ್ಕೂ ಸ್ಕ್ರಿಪ್ಟ್ಗೆ ಫೋರ್ಸ್ಫುಲ್ಲಿ ಏನು ಇದು ಮಾಡೋಕ್ಕಾಗಲ್ಲ. ನಾವು ಎಷ್ಟು ಥಿಯೇಟರ್ ಕರ್ನಾಟಕದಲ್ಲಿ ಆವಾಗಿನ ಸಂದರ್ಭದಲ್ಲಿ ಒಂದು 750-800 ಥಿಯೇಟರ್ಗಳಿತ್ತು
1: 2015ರಲ್ಲಿ.
0: ಅಷ್ಟು ಥಿಯೇಟರ್ನಲ್ಲಿ, ಅಷ್ಟು ಮಲ್ಟಿಪ್ಲೆಕ್ಸ್ಗಳಲ್ಲಿ ಯಾವುದೇ ಫಿಲಮ್ ಶುರು ಆಗೋದಕ್ಕಿಂತ ಮುಂಚೆ ಶೋ 4 ಶೋ ನಡೆದರೆ ದಿನಕ್ಕೆ 4 ಶೋ ನಡೆದ 4 ಸಾರಿ ಒಂದು ತಿಂಗಳು ಪೂರ 800 ಥಿಯೇಟರ್ನಲ್ಲಿ ದೊಡ್ಡದಾಗಿ ಪ್ಲೇ ಆಯಿತು. ನಮಗೆ ಆ ತಿಂಗಳೆಲ್ಲ ಬರೀ ಖುಷಿ ವಿಚಾರ ಏನಂದರೆ ಆ ಥಿಯೇಟ್ರಿಗೆ ಹೋಗೋದು, ಹೆಂಗೆ ಸೌಂಡ್ ಆಗ್ತಿದೆ ಕೇಳೋದು, ಈ ಥಿಯೇಟ್ರಿಗೆ ಹೋಗೋದು. ನಮಗೆ ಈ ಹಾಡು ಮಾಡಿರೋರು ಅನ್ನೋದಕ್ಕೋಸ್ಕರ ಬಿಡೋರು ಹಾಡು ನೋಡೋದಕ್ಕೆ ಹೋಗಿ ಅದನ್ನೆಲ್ಲ ಸಖತ್ ಎಂಜಾಯ್ ಮಾಡಿದ್ದೀವಿ ನಾವು. ಆ ಥರದಲ್ಲಿ ನಮಗೆ ಇಡೀ ಥಿಯೇಟರ್ನಲ್ಲಿ ದೊಡ್ಡದಾಗಿ ಕೇಳಿ ಜನ ಎಂಜಾಯ್ ಮಾಡಿದ್ರು. ನಮ್ಗೆ ಅದೇ ಒಂಥರ ಖುಷಿ ಇತ್ತು.
1: ಸರ್, ಯಾವ್ದಾದ್ರು ಒಂದು ಹಾಡು ಹಿಟ್ ಆದಾಗ ಮ್ಯೂಸಿಕ್ ಡೈರೆಕ್ಟರ್ಗಳು ಮಾಡೋ ಮೊದಲನೇ ಕೆಲಸ ಅಂದ್ರೆ ಅದೇ ಶೈಲಿಯಲ್ಲಿ ಮತ್ತೊಂದಷ್ಟು ಹಾಡುಗಳನ್ನ ಮಾಡೋದು, ಅದೇ ಹ್ಯಾಂಗ್ ಓವರ್ ಅಲ್ಲಿ. ನೀವು ಈ ಹಾಡು ಅಷ್ಟು ದೊಡ್ಡ ಮಟ್ಟದಲ್ಲಿ ಹಿಟ್ ಆದ್ರೂ ಕೂಡ ಮತ್ತೆ ಅದೇ ತರದ ಹಾಡು ಮಾಡ್ಲಿಲ್ಲ ಯಾಕೆ ಸರ್?
0: ನನಗೆ ಆಕ್ಚುಲಿ ತುಂಬಾ ಜನ ಹೇಳಿದ್ರು ಮಾಡಿ ಈ ತರದ ಹಿಂಗೆ ಅಂತ. ಒಂದೇನ್ ಅನ್ನಿಸ್ತು ಅಂದ್ರೆ ನನಗೆ ಇದು ಎಷ್ಟು ವರ್ಷ ಬಾಳುತ್ತೆ ನೋಡೋಣ ಹಾಡು ಅನ್ನೋದೊಂದು ಇತ್ತು. ಬಟ್ ಆಕ್ಚುಲಿ ಏನಂದ್ರೆ ಅದು ವರ್ಷ ವರ್ಷ ವೀವರ್ಸ್ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ವರ್ಷ ವರ್ಷ ವ್ಯೂಸ್ ಜಾಸ್ತಿ ಆಗ್ತಾ ಇದೆ,
1: ಹೌದು
0: ಕಡಿಮೆ ಆಗ್ತಲ್ಲ, ವರ್ಷ ವರ್ಷ ಜಾಸ್ತಿ ಆಗ್ತಾ ಇದೆ. ಹಂಗಾಗಿ ಅದು ಒಂದು. ಇನ್ನೊಂದೇನಂತಂದ್ರೆ ಅದು ಇನ್ನೊಂದು ಮಾಡಬೇಕು ಅನ್ನೋ ತರದಲ್ಲಿ ಇದೆ. ಅದಕ್ಕೆ ಈ ತರದೆಲ್ಲ ಸಂದರ್ಭ ಕೂಡ ಬರಬೇಕು.
1: ಆಮೇಲೆ ಸರ್, 2015ರಲ್ಲಿ ಯೂಟ್ಯೂಬ್ ಇತ್ತು ಅಷ್ಟೇನೆ, ನಾ ಹೇಳ್ದಂಗೆ ರೀಲ್ಸ್ ವೈರಲ್ ಗೀರಲ್ ಇರ್ಲಿಲ್ಲ. ಬಟ್ ಈಗ ಅದೆಲ್ಲ ಇರೋದ್ರಿಂದ ಆ ಹಾಡು ಈಗ ರೀಲ್ಸ್ ಆಗಿ ಬರ್ತಾ ಇದೆ,
0: ರೀಲ್ಸ್ ಆಗಿ
1: ಅದರಿಂದ ವ್ಯೂವರ್ಸ್ ಜಾಸ್ತಿ ಆಗ್ತಾ ಇದೆ
0: ಆಗ್ತಾ ಇದೆ. ಹೌದು, ಈ ತರದೆಲ್ಲ ಅಂದ್ರೆ ಆ ಸಂದರ್ಭ ಅಂದ್ರೆ ನಾವೇ ತುಂಬಾ ಫೋರ್ಸ್ಫುಲ್ ಏನು ಮಾಡೋದಕ್ಕೆ ಆಗಲ್ಲ.
1: ಆ
0: ತರದ ಇನ್ನೊಂದೇನೋ ಒಂದು ಸಂದರ್ಭ ಬರಬೇಕು, ಮತ್ತೆ ಖಂಡಿತ ಆ ತರದ ಮಾಡಬೇಕು, ಮಾಡ್ತೀನಿ.
1: ಒಟ್ಟಿನಲ್ಲಿ ನೀವು ಬಾರಿಸಿದ ಕನ್ನಡ ಡಿಮ್ ಡಿಮನೆ ಬೇರೆ ತರ ಇದೆ ಬಿಡಿ, ಬೇರೆ ತರ ಸೌಂಡ್ ಆಯ್ತು, ಅಟ್ ಪ್ರೆಸೆಂಟ್ ಆಗ್ತಾನೂ ಇದೆ.
0: ಹೌದು ಹೌದು.
1: ಸರ್, ಈಗ ನೀವು ಲೂಸಿಯಾದಿಂದ ಬಂದ್ರಿ, ಲೂಸಿಯಾದಿಂದ ಬಂದ್ಮೇಲೆ ರಾಮಾಯಣದ ಬಗ್ಗೆ ಮಾತಾಡ್ಲೇಬೇಕು. ನಾವು ರಾಮಾಯಣ ಕೇಳಿದೀವಿ, ಯಾವ್ದು ಸರ್ ಇದು ರಾಮಾಯಣ?
0: ರಾಮಾಯಣನು ಕೇಳಿರ್ತೀರ, ರಾವ್ ಬಹದ್ದೂರ್ ಅವರ ರಾಮಾಯಣ ಕೇಳಿರ್ತೀರ. ಅವರೊಂದು ಒಳ್ಳೆ ಕಾದಂಬರಿ ಬರೆದಿದ್ದಾರೆ.
1: ಕಾದಂಬರಿ ಆಧಾರಿತ ಚಿತ್ರಣ ಇದು,
0: ಆದರೆ ಇದು ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ.
1: ಓ, ಇದು ಕಮರ್ಷಿಯಲ್ ರಾಮಾಯಣ?
0: ಇದು ಕಮರ್ಷಿಯಲ್ ರಾಮಾಯಣ. ಇದು ದೇವನೂರು ಚಂದ್ರು ಅಂತ. ದೇವನೂರು ಅಂದ್ರೆ ಈ ಲಕ್ಷ್ಮೀಶ ಕವಿಯ ಊರು, ಕಡೂರದ ತಾಲೂಕಲ್ಲಿ ಬರುತ್ತೆ ದೇವನೂರು ಅಂತ. ಆ ಊರಿನಲ್ಲಿ ಬೆಳೆದಿ ಹುಟ್ಟಿ ಬೆಳೆದಿರುವಂತ ಚಂದ್ರು ಅಂತ ತುಂಬಾ ವಿಶೇಷವಾದ ವ್ಯಕ್ತಿ. ಅಂದ್ರೆ ನಾನು ನೋಡಿರೋ ನಿರ್ದೇಶಕರಲ್ಲಿ ಅಷ್ಟು ಗ್ರಾಸ್ ರೂಟ್ ಅಲ್ಲಿ ಒಂದು ಹಳ್ಳಿ ಹಳ್ಳಿ ಒಳಗಡೆ ಇರುವ ಪಾಲಿಟಿಕ್ಸ್ ಆಗಿರ್ಬೋದು, ಅಲ್ಲಿ ಅಂದ ಚಂದ ಇರ್ಬೋದು,
1: ಜೊತೆ ಒಂದು ಲವ್ ಸ್ಟೋರಿ,
0: ಡೀಟೈಲಿಂಗ್ ಇರ್ಬೋದು, ಸಂಬಂಧಗಳಿರ್ಬೋದು, ಅದನ್ನೆಲ್ಲ ತುಂಬಾ ಅದ್ಭುತವಾಗಿ ಒಂದು ಕತೆ ಮಾಡಿಕೊಂಡು ಇದು ಮಾಡಿದ್ದಾರೆ. ಅಷ್ಟೇ ಚೆನ್ನಾಗಿ ಬಂದಿದೆ ಸಿನಿಮಾ. ಸೊ ತುಂಬಾ ಅಂದ್ರೆ ಬೇರೆ ಬೇರೆ ತರ ಹಾಡುಗಳು ಮಾಡಿರುವ ಸಿನಿಮಾ, ಪರ್ಸನಲಿ ನಂಗೆ ತುಂಬಾ ಖುಷಿ ಇರುವ ಸಿನಿಮಾ. ಅಂದ್ರೆ ಒಬ್ಬ ಕಂಪೋಸರ್ ಆಗಿ ಏನೇನೋ ಒಂದಷ್ಟು ಹಾಡುಗಳು ಮಾಡಿದೀವಿ.
1: ಇದರಲ್ಲೂ ಕೂಡ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ. ಬೇರೆ ಸಿನಿಮಾಗಳಿಗೆಲ್ಲ ಹೋಲಿಸಿದ್ರೆ ಈ ಸಿನಿಮಾ ಕೆಲಸ ಎಷ್ಟು ಚಾಲೆಂಜಿಂಗ್ ಆಗಿತ್ತು, ಮತ್ತೆ ಪ್ರೇಕ್ಷಕರು ಈ ರಾಮಾಯಣ ಸಿನಿಮಾನ ಯಾಕೆ ನೋಡ್ಬೇಕು ಸರ್?
0: ಒಂದು ಇದು ಆಕ್ಚುಲಿ ಇದು ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡಿದ್ದು. ಅಂದ್ರೆ ಇವನ್ ದೋ ಇಟ್ಸ್ ಎ ಲಾಂಗ್ ಪ್ರೋಸೆಸ್, ತುಂಬಾ ದಿನ ವರ್ಕ್ ಮಾಡಿದ್ದು, ಬಟ್ ತುಂಬಾ ಬೇರೆ ಬೇರೆ ತರ ಹಾಡುಗಳು ಮಾಡಿರೋದ್ರಿಂದ ಖುಷಿ ಇದೆ ಪರ್ಸನಲಿ ವರ್ಕ್ ಮಾಡಿರೋದ್ರಲ್ಲಿ. ಮತ್ತೆ ತುಂಬಾ ದೊಡ್ಡ ಹಿಟ್ ಆಗಿದೆ ಹಾಡುಗಳು.
1: ಹೌದು,
0: ಈ ಒಂದು ಹಾಡು 30-30 ಮಿಲಿಯನ್ ವ್ಯೂಸ್ ಹೋಗಿದೆ, ಇನ್ನೊಂದು
1: ಮನ ಮೆಚ್ಚಿದ ಹುಡುಗಿದ
0: ಅದು ಒಂದು ರಿಮಿಕ್ಸ್ ವರ್ಷನ್ ಮಾಡುದು,
1: ಅದು ಇನ್ನೂ ಚಾಲೆಂಜಿಂಗ್ ಅಲ್ವಾ ಸರ್, ಹಳೆ ಸೂಪರ್ ಹಿಟ್ ಸಾಂಗ್ ತಗೊಂಡು ರಿಮಿಕ್ಸ್ ಮಾಡೋದು.
0: ಹೌದು, ಅದು
1: ಏನು ಶಿವಣ್ಣನ ಹಾಡು,
0: ಜನಗಳು ಅದನ್ನ ಇದ್ ಮಾಡಕ್ ಶುರು ಮಾಡ್ಬಿಡ್ತಾರೆ, ಕಂಪೇರ್ ಮಾಡಕ್ ಶುರು ಮಾಡ್ಬಿಡ್ತಾರೆ. ಅದೆಲ್ಲ ಚಾಲೆಂಜಸ್ ನಡುವೆ ಫಾರ್ಚುನೇಟ್ಲಿ ಅದು ಶಿವಣ್ಣ ಅವ್ರಿಗೂ ಇಷ್ಟ ಆಗಿ ಅವರು ಎಲ್ಲ ಅದಕ್ಕೆ ರೀಲ್ಸ್ ಮಾಡಿ ತುಂಬಾ ದೊಡ್ಡ ಹಿಟ್ ಆಯ್ತದ
1: ಸರ್. ಹಂಗೆ ಬಳಸ್ಕೊಂಬೋದಿತ್ತಲ್ಲ ರಿಮಿಕ್ಸ್ ಮಾಡೋದೇನಿತ್ತು.

0: ಇದನ್ನೆಲ್ಲ ಹೆಂಗಿದೆ ಹಂಗೇನೆ.
1: ಹಾ ಅದೇನೆ, ಏನಂದ್ರೆ
0: ಅದು ಕಾಪಿ ರೈಟ್ಸ್ ಕೇಳುತ್ತ,
1: ಕಾಪಿ ರೈಟ್ಸ್ ಕೇಳಲ್ಲ, ಅವ್ರದೇ ಕಾಪಿ ರೈಟ್ಸ್ ಆಗಿರುತ್ತೆ. ಏನಾಗುತ್ತೆ, ಈಗಿನ ಟ್ರೆಂಡ್, ಈಗ ಬಾರಿಸು ಕನ್ನಡ ಏನಕ್ಕೆ ಇಷ್ಟು ದೊಡ್ಡದಾಗಿ ಹಿಟ್ ಆಗಿದೆ ಅಂದ್ರೆ, ಈಗಿನ
0: ಸಂಗೀತ ಆಯ್ತು,
1: ವೈಬ್ ಬಂತಾರಲ್ಲ ಜನಗಳಿಗೆ, ವೈಬ್ ಇರುತ್ತೆ
0: ಈಗಿನ ವೈಬ್ ಮತ್ತೆ ಈಗಿನ ಆರ್ಕೆಸ್ಟ್ರಾ,
1: ಅದಕ್ಕೆ ಮ್ಯಾಚ್ ಆಗ್ಬೇಕು.
0: ಹೌದು,
1: ಈಗ ಸೇಮ್ ಹಾಡು ಯೂಟ್ಯೂಬ್ ನಲ್ಲಿ ಇದೆ, ಮನಮೆಚ್ಚಿದ ಹುಡುಗಿ ಹಾಡು ಯೂಟ್ಯೂಬ್ ಅಲ್ಲಿ ಇದೆ, ತುಂಬಾ ಚೆನ್ನಾಗಿ, ಅದು ಒಳ್ಳೆ ಅದ್ಭುತ ಕಂಪೋಸಿಷನ್, ಉಪೇಂದ್ರ ಕುಮಾರ್ ಅವರು ಮಾಡಿರೋ ಅಂತ ಕಂಪೋಸಿಷನ್, ಉದಯ್ ಚಿ ಉದಯ ಶಂಕರ್ ಸರ್ ಬರೆದಿರೋ ಹಾಡು. ಬಟ್ ಏನಂದ್ರೆ ತುಂಬಾ ಚೆನ್ನಾಗಿ ಹಿಟ್ ಆಗಿದೆ, ಒಂದಷ್ಟು 2-3 ಮಿಲಿಯನ್ ವ್ಯೂಸ್ ಎಲ್ಲ ಇದೆ,
0: ಹೌದು
1: ಅದು ದೊಡ್ಡ ಹಿಟ್ಟೇ, ಅದು
0: ರೀಲ್ಸ್ ಕೂಡ ಆಗ್ತಾ ಇದೆ
1: ಎಲ್ಲ ಇದಾಗಿದೆ. ಬಟ್ ಏನಾಗುತ್ತೆ, ಈ ತರದ್ದು ರೀಪ್ರೈಸ್ ಮಾಡಿದಾಗ ಈಗಿನ ವೈಬ್ ಜೊತೆ ಅದನ್ನ ಮ್ಯಾಚ್ ಮಾಡಿದಾಗ 3 ಮಿಲಿಯನ್ ಇರೋದು 30 ಮಿಲಿಯನ್ ವ್ಯೂಸ್ ಆಗುತ್ತೆ, ಅಂದ್ರೆ ಕೇಳುಗರ ಸಂಖ್ಯೆ ಹೆಚ್ಚಾಗುತ್ತೆ, ಈಗಿನ ಇದಕ್ಕೆ ವೈಬ್ರೇಷನ್ ಸಿಂಕ್ ಆಗುತ್ತೆ, ಹಂಗಾಗಿ ಅದು ಅದು ಮಾಡೋ ಅವಶ್ಯಕತೆ ಇರುತ್ತೆ. ಇಲ್ಲಾಂದ್ರೆ ಅದನ್ನೇ ಇದ್ರೆ ಅಷ್ಟೇ ವ್ಯೂಸ್ ಇರುತ್ತೆ, ಅಷ್ಟೇ ವ್ಯೂಸ್ ಇನ್ ದ ಸೆನ್ಸ್ ಏನಂದ್ರೆ ಅದಕ್ಕೊಂದು ಲಿಮಿಟೇಷನ್ ಇರುತ್ತೆ,
0: ಅಂದ್ರೆ ಈಗಿನ ಪೀಳಿಗೆ ಯಾವ ರೀತಿಯ ಸಂಗೀತನ ಇಷ್ಟಪಡುತ್ತೆ
1: ಪಡುತ್ತೆ ಅದಕ್ಕೆ
0: ಅದನ್ನ ಆ್ಯಡ್ ಮಾಡಿದೀರಿ.
1: ಹೌದು,
0: ಅದನ್ನ ಬಿಟ್ಟು ಹೊಸ ಪ್ರಾಜೆಕ್ಟ್ಗಳು ಯಾವ್ದಿದೆ ಸರ್ ನಿಮ್ದು?
1: ಹೊಸ ಪ್ರಾಜೆಕ್ಟ್ ರವಿಚಂದ್ರನ್ ಮಗನ್, ಮನೋರಂಜನ್ ರವಿಚಂದ್ರನ್ ಅವರದೊಂದು ಪ್ರಾಜೆಕ್ಟ್ ನಡೀತಿದೆ, ಅದು ಆಲ್ಮೋಸ್ಟ್ ಶೂಟಿಂಗ್ ಎಲ್ಲ ಮುಗಿದಿದೆ,
0: ಓಕೆ,
1: ಸಾಂಗ್ ಗಳು ತುಂಬಾ ಚೆನ್ನಾಗಿ ಬಂದಿದೆ, ಅದು ಆಗಸ್ಟ್ ಲಾಸ್ಟ್ ವೀಕ್ ಅಲ್ಲಿ ರಿಲೀಸ್ ಗೆ ಹೊರಡಿದೆ, ಹೆಸರು ಇನ್ನೂ ಫೈನಲ್ ಮಾಡಿಲ್ಲ, ಹಂಗಾಗಿ ನಾನು ಹೇಳಕ್ಕೆ ಕಷ್ಟ, ಅದು
0: ಸರ್ವೇ ಜನ ಸುಖಿನೋ ಭವಂತು ಅಂತ
1: ಅಂತ
0: ಕೇಳ್ಪಟ್ಟಿದೆ
1: ಅನ್ಕೊಂಡಿದೀವಿ ಟೆಂಟೇಟಿವ್ ಆಗಿ. ಸೊ ಅದು ಬಿಟ್ಟಂಗೆ ಒಂದು ತೆಲುಗು ಪ್ರಾಜೆಕ್ಟ್ ಬರ್ತಾ ಇದೆ, KJQ ಅಂತ, ಸೊ ಅದು ಜುಲೈ 28 ಹೀಗೆ ರಿಲೀಸ್ ಆಗ್ತಿದೆ, ದೀಕ್ಷಿತ್ ಶೆಟ್ಟಿ ಆಕ್ಟಿಂಗ್ ಮಾಡಿರೋದು. ದೀಕ್ಷಿತ್ ಶೆಟ್ಟಿ ತೆಲುಗುನಲ್ಲಿ ತುಂಬಾ ಒಳ್ಳೆ ಹೆಸರಿದೆ ಅವರಿಗೆ, ಅಲ್ಲಿ ಒಳ್ಳೊಳ್ಳೆ ಫಿಲಮ್ಗಳು ಮಾಡ್ತಾ ಇದಾರೆ, ಸೊ ಅದೊಂದು ರಿಲೀಸ್ಗೆ ರೆಡಿ ಇದೆ. ಇನ್ನೊಂದು ಚಂದ್ರಹಾಸ ಅಂತ ಒಂದು ಫಿಲಮ್ ಮಾಡ್ತಾ ಇದ್ದೀನಿ, ಉತ್ತರ ಕರ್ನಾಟಕ.
0: ಚಂದ್ರಹಾಸ ಟೈಟ್ಲಿ ಕೇಳಿದ್ದೀನಿ, ಹೀರೋ ಸರ್
1: ಚಂದ್ರಹಾಸ ಅಂತ, ಅದಕ್ಕೆ ಹರೀಶ್ ಅಂತ ಕಾಮಿಡಿ ಕಿಲಾಡಿಗಳಲ್ಲಿ ಅವರು ತುಂಬಾ ಒಳ್ಳೆ ಕಾಮಿಡಿ
0: ಪೋಸ್ಟ್ ಕೂಡ ಬಂದಿದೆ ಅನ್ಕೋತೀನಿ.
1: ಹೌದು ಹೌದು ಹೌದು, ಅದು ರೆಡಿ ಇದೆ ರಿಲೀಸ್ಗೆ. ಇನ್ನೊಂದು 2-3 ಫಿಲಮ್ ಡಿಸ್ಕಷನ್ ಅಲ್ಲಿ ಇದೆ, ಹಿಂಗೆ ನಡೀತಾ ಇದೆ.
0: ಅಂದ್ರೆ ಲೂಸಿಯಾದಿಂದ ಇಲ್ಲಿ ತನಕ ಬ್ಯುಸಿ ಆಗೇ ಇದ್ದೀರಿ.
1: ನಡೀತಾನೆ ಇದೆ ನಮ್ ಕೆಲಸ, ನಾವು ಮಾಡ್ತಾ ಇದೀವಿ.
0: ನೀವು ಪುರ್ಸೋದ್ ಬೇಕು ಅಂದ್ರೆ ಜನ ಕೊಟ್ಟಿಲ್ಲ.
1: ಇಲ್ಲ ಇಲ್ಲ, ನಾವು ಈವನ್ ಕೋವಿಡ್ ಆ ತರದೊಂದು ಸಿಚುಯೇಷನ್ ಹಿಂಗೇನೋ ಅನ್ನೋ ಟೈಮಲ್ಲೂ ಕೆಲಸಗಳು ಇದ್ದೇ ಇತ್ತು, ನಡೀತಾನೆ ಇರುತ್ತೆ ಕೆಲಸಗಳು, ನಡೀತಾನೆ ಇದೆ. ಬಟ್ ನಮ್ ತುಡಿತ ಏನಂದ್ರೆ ಇನ್ನೇನೋ ಮಾಡ್ಬೋದು, ಇನ್ನೇನೋ ಮಾಡ್ಬೇಕು ಅನ್ನೋ ತರದಲ್ಲಿ ಇತ್ತೀಚೆಗೆ ಆ ತರದ ಕೆಲಸ ಗ್ರಾಮೀಣದಲ್ಲಾಗಿದೆ. ಗ್ರಾಮೀಣದಲ್ಲಿ ಎಸ್ಪೆಷಲಿ ನನಗೆ ಯೂಟ್ಯೂಬ್ ಅಲ್ಲಿ ತುಂಬಾ ಅದ್ಭುತವಾದ ಕಮೆಂಟ್ಗಳು ಬಂದಿದ್ದು, ಇನ್ನೊಂದು ಹಾಡಿಗೆ, ಇನ್ನು 2 ಹಾಡಿಗೆ ತುಂಬಾ ಚೆನ್ನಾಗಿ ಬಂತು. ಒಂದು ರಾಮೇನಹಳ್ಳಿ ರಾಕೆಟ್ ಅಂತ ತಡಕ ತಡಕ ಅಂತ ಒಂದು, ಅದು 1.5 ಮಿಲಿಯನ್ ವ್ಯೂಸ್ ಇದೆ, ಅದು ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂತು.
0: ಕೊನೆಯ ಹಾಡು
1: ಹಾ, ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಶತಶತಮಾನಗಳಿಂದ ಅಂತ ಒಂದು ಹಾಡು ಬಿಟ್ಟಿತ್ತು, ಆ ಹಾಡಿಗಂತೂ ಅದರ ಕಮೆಂಟ್ ನೀವು ತೆಗೆದು ನೋಡಿದ್ರೆ ನನಗೆ ಅದೇ ಇತ್ತೀಚಿನ ದಿನಗಳಲ್ಲಿ ಅಥವಾ ವರ್ಷಗಳಲ್ಲಿ ನನಗೆ ತುಂಬಾ ಖುಷಿ ಕೊಟ್ಟಂತ, ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಂತ ಹಾಡು ಅಂದ್ರೆ ಅದು, ಯಾಕೆಂದ್ರೆ ಅಷ್ಟು ಅದ್ಭುತವಾಗಿ ಕಮೆಂಟ್ಗಳು ಬಂದಿದೆ. ಎಲ್ಲಾ ಹಾಡುಗಳು ವೈರಲ್ ಆಗಿ ಸೂಪರ್ ಹಿಟ್ ಆಗ್ಬಿಡ್ಬೇಕು ಅಂತಿಲ್ಲ, ಎಷ್ಟು ಪರ್ಸನಲ್ ಆಗಿ ಆಳಕ್ಕೆ ಹೋಗ್ತಾ ಇದೆ ಅನ್ನೋದು ಆ ಕಮೆಂಟ್ಗಳನ್ನ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನನಗೆ ಪರ್ಸನಲ್ ಅದು ಸಾಹಿತ್ಯನೂ ನಾನೇ ಬರೆದಿದ್ದೀನಿ.

0: ಸೊ ಅವ್ರ ಕಾರ್ಯಕ್ರಮದ ಕಡೆಯ ಹಂತಕ್ಕೆ ಬಂದಿದ್ದೀವಿ ಈಗ, ಪಟಾಪಟ್ ಅಂತ ಮಾಡೋಣ.
1: ಹೌದಾ?
0: ಒಂದು ಲೈನ್ ಕ್ವಶನ್, ಒಂದು ಲೈನ್ ಆನ್ಸರ್. ಒಂದು ಲೈನು ಅಲ್ಲ, ಒಂದು ಎರಡು.
1: ಹೌದಾ? ನಾವು ಟ್ರೈ ಮಾಡ್ತೀನಿ.
0: ಓಕೆ. ಪೂರ್ಣಚಂದ್ರ ತೇಜಸ್ವಿ ಅವರು ಸಂಗೀತ ನಿರ್ದೇಶಕನಾಗಲಿಲ್ಲ ಅಂದಿದ್ರೆ
1: ಸೈಂಟಿಸ್ಟ್ ಆಗ್ತಿದ್ದೆ.
0: ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಈ 10 ವರ್ಷದ ಸಿನಿ ಜರ್ನಿಯಲ್ಲಿ ಸಾಕಪ್ಪ ಸಿನಿಮಾ ರಂಗ ಸಹವಾಸ ಅನಿಸಿದುಂಟ?
1: ಅನಿಸಿದೆ, ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ, ಹಾಗಾಗಿ ಹಂಗೆ ಅನಿಸಿದ್ದು ಇದೆ.
0: ಯಾಕಪ್ಪ ಈ ಸಿನಿಮಾ ಒಪ್ಕೊಂಡೆ ಅಂತ ಯಾವ ಸಿನಿಮಾ ಬಗ್ಗೆ ಏನಾದರೂ ಅನಿಸಿದೆಯ?
1: ಅನಿಸಿದೆ, ಬಟ್
0: ಹೇಳ್ಕೊಳ್ಳೋಂಗಿಲ್ಲ,
1: ಹೇಳೋಕ್ಕಾಗಲ್ಲ ಯಾವುದು ಅಂತ.
0: ಇತ್ತೀಚೆಗೆ ಬರ್ತಿರೋ ಹಾಡುಗಳನ್ನ ನೋಡಿ, ಇತ್ತೀಚೆಗೆ ಬರ್ತಿರೋ ಸಿನಿಮಾಗಳನ್ನ ನೋಡಿ, ಈ ಸಿನಿಮಾ ನನಗೆ ಸಿಕ್ಬೇಕಿತ್ತು, ಇನ್ನೂ ಚೆನ್ನಾಗಿ ಕೊಡ್ತಿದ್ದೆ ಮ್ಯೂಸಿಕ್ ಅನಿಸಿದೆ ಯಾವ ಸಿನಿಮಾಗೆ ಸರ್?
1: ಅನ್ಸಿ ಎಲ್ಲ ನೋಡಿದಾಗ್ಲೂ, ಅಂದರೆ ಎಲ್ಲ ಒಳ್ಳೆ ಫಿಲಮ್ಗಳು ನೋಡಿದಾಗ್ಲೂ ಅನಿಸುತ್ತೆ.
0: ಈಗ ನಿಮಗೆ ಬಂದು

0: ಅದೊಂದು ಸಿನಿಮಾ ಆಫರ್ ಬಂದು ನೀವು ತುಂಬ ಬ್ಯುಸಿ ಇದ್ದು ಅದು ರಿಜೆಕ್ಟ್ ಮಾಡಿ, ಅದು ಬೇರೆಯವ್ರಿಗೂ ಯಾವ ಸಿನಿಮಾ ಸೂಪರ್ ಹಿಟ್ ಆದಾಗ ಛೇ ಈ ಸಿನಿಮಾನ ಒಪ್ಕೊಬೇಕಿತ್ತು ಅನಿಸಿದ್ ಉಂಟಾ ಸರ್? ಯಾವ್ದಾದ್ರು ಹಂಗೆ ಆಗಿದೆಯಾ?
1: ಆಗಿದೆ ಆ ಥರದ. ಅದು ಏನು ಸಿ ಈ ಸ್ವಲ್ಪ ಫ್ರಾಂಕಾಗಿ ಹೇಳಬೇಕಂದ್ರೆ ಏನಂದರೆ ಸಿನಿಮಾದು ವಿನ್ನಿಂಗ್ ರೇಟ್ ತುಂಬ ಕಡಿಮೆ ಇದೆ
0: ಅಟ್ ಪ್ರೆಸೆಂಟ್.
1: ಅಟ್ ಪ್ರೆಸೆಂಟ್ ಅಲ್ಲ, ಅದು ತುಂಬ ದಿನದಿಂದನೇ ಈ ಟೈ ಈಗಂತೂ ಈಗ ಒಂದು 2 ವರ್ಷದಲ್ಲಿ ತುಂಬಾ ಇದಿದೆ.
0: ಓಕೆ.
1: ಒಂದು 200 ಫಿಲಮ್ ರಿಲೀಸ್ ಆದರೆ 200ರಲ್ಲಿ 5-10 ಅಷ್ಟೇ ಹಿಟ್ ಆಗೋದು ಸಿನಿಮಾಗಳು. ಹಾಗಾಗಿ ಸಿನಿಮಾ ಯಾವ್ದಾದ್ರು ತುಂಬ ದೊಡ್ಡ ಹಿಟ್ ಆದಾಗ ನಮ್ಗೆ ಅನ್ನಿಸ್ಬೋದೇನೋ ಇದು ನಾನು ಮಾಡಬೇಕಿತ್ತು ಅಂತ. ಆ ಥರದ್ದು ರೇಷಿಯೋನಲ್ಲಿ ತೊಗೊಂಡ್ರೆ ತುಂಬ ಕಡಿಮೆ ಇದೆ ಹಿಟ್ ಆಗಿರೋ ಫಿಲಮ್ಗಳು. ಆ ಇದರಿಂದ ಮೋಸ್ಟ್ಲಿ ನನಗೆ ಆ ಥರದ್ದು ಯಾವುದೋ ಅನಿಸಿಲ್ಲ ಅನ್ಸುತ್ತೆ.
0: ದ್ವಿತ್ವ ಸಿನಿಮಾ ಮತ್ತೆ ಸೆಟ್ ಇರಿದ್ರೆ ಹೀರೋ ಯಾರು ಆಗ್ಬೇಕು ಅನ್ಕೋದಿರಿ ಸರ್?
1: ಸುಮಾರು ಜನ ಆಗ್ಬೋದು, ಸುದೀಪ್ ಸರ್ ಆಗ್ಬೋದು, ಶಿವಣ್ಣ ಆಗ್ಬೋದು, ಯಶ್ ಅವ್ರು ಆಗ್ಬೋದು.
0: ಸೋಷಲ್ ಮೀಡಿಯಾ ಕನ್ನಡ ಚಿತ್ರರಂಗಕ್ಕೆ ಪೂರಕನೋ ಮರಕನೋ?
1: ಸಿನಿಮಾಗೆ ಪೂರಕನೇ ಇತ್ತು ಇಷ್ಟು ದಿನ, ಈಗ ಒಂದಷ್ಟೆಲ್ಲನೂ ನೆಗೆಟಿವ್ ಆಗಿ ಆಗಿದೆ. ನಿಮಗೆ ಕೆಲವು ಫಿಲಮ್ ಇಷ್ಟ ಆಗ್ಬೋದು, ನಂಗೆ ಇಷ್ಟ ಆಗದೆ ಇರ್ಬೋದು,
0: ಹೌದು.
1: ಅಥವಾ ಫಿಲಮಲ್ಲಿ ಕೆಲವು ಅಂಶ ನಿಮ್ಗೆ ಇಷ್ಟ ಆಗ್ಬೋದು, ಕೆಲವು ಇಷ್ಟ ಆಗದೆ ಇರ್ಬೋದು, ನಿಮ್ಗೆ ಇಷ್ಟ ಆಗಿಲ್ಲದೆ ಇರೋದು ಇನ್ಯಾರಿಗೂ ಇಷ್ಟ ಆಗಿರ್ಬೋದು. ಈ ಥರ ಸುಮಾರು ಬೇರೆ ಬೇರೆ ಅಂಶಗಳಿರುತ್ತೆ. ಅದನ್ನೆಲ್ಲನೂ ನಾವು ನನ್ನೊಬ್ಬಂದೇ ನನ್ನ ದೃಷ್ಟಿನಲ್ಲೇ ನೀನು ನೋಡು ಫಿಲಮ್ನ, ಅಥವಾ ನನ್ನ ದೃಷ್ಟಿನಲ್ಲೇ ನೋಡಬೇಡ ಅಂತ ಹೇಳೋದು ತಪ್ಪಾಗುತ್ತೆ. ಆ ದೃಷ್ಟಿನಲ್ಲಿ ಸೋಷಿಯಲ್ ಮೀಡಿಯಾ ಸ್ವಲ್ಪ ಮಾರಕವಾಗಿದೆ.
0: ಈಗಿರುವಂತಹ ಸೋಷಿಯಲ್ ಮೀಡಿಯಾ ಆಗಲೇ ಇದ್ದಿದ್ರೆ 70-80ರ ದಶಕದಲ್ಲಿ ಹೇಗಿರ್ತಿತ್ತು ಸರ್?
1: ಅದೇ ಅದು ಯಾವ ಥರ ಇರ್ತಿತ್ತು ಅನ್ನೋ ಈಗಿರೋದು ಅಂದರೆ ಈಗಿರೋ ಪಾಸಿಟಿವ್ ಸೋಷಿಯಲ್ ಮೀಡಿಯಾ ಬಗ್ಗೆ ಹೇಳ್ತಿದ್ರೆ ನನಗೆ ನೆಗೆಟಿವ್ ಅಂಶದ ಬಗ್ಗೆ ಹೇಳ್ತಿದ್ರೆ ಅನ್ನೋದ್ರ ಮೇಲೆ ಡಿಪೆಂಡ್. ಅಫ್ಕೋರ್ಸ್ ಯಾವುದೇ ಎಲ್ಲ ಸಂದರ್ಭದಲ್ಲೂ ಎಲ್ಲ ಮಾಧ್ಯಮದಲ್ಲೂ ತುಂಬ ನೆಗೆಟಿವ್ ಇದ್ದಾಗ ಅದು ಯಾರಿಗೂ ಹೆಲ್ಪ್ ಆಗಲ್ಲ, ಪಾಸಿಟಿವ್ ಆಗಿ ವರ್ಕ್ ಆದಾಗ ಎಲ್ಲರಿಗೂ ಹೆಲ್ಪ್ ಆಗುತ್ತೆ.
0: ಸರ್ ಆಮೇಲೆ ಆಗ ಹಿಂದೆ ಈ ವಿಷ್ಣುವರ್ಧನ್, ಅಂಬರೀಷ್, ಶಂಕರ್ನಾಗ್ ಅವರೆಲ್ಲ ಇದ್ದಂಥ ಟೈಮ್ನಲ್ಲಿ ಸಿನಿಮಾಗಳು ರಿಲೀಸ್ ಆದಾಗ ಪೋಸ್ಟ್ಗಳು ನೋಡ್ತಾ ಇದ್ವಿ, 50ನೇ ದಿನ, 100ನೇ ದಿನ, 150ನೇ ದಿನ, ಜೀವನ ಚೈತ್ರ 355ನೇ ದಿನ.
1: ಹೌದು.
0: ಈಗ 1ನೇ ದಿನ, 2ನೇ ದಿನ, 3ನೇ ದಿನ, 25ನೇ ದಿನ ಬ್ಲಾಕ್ ಪೋಸ್ಟರ್ ಹಿಟ್, ಇನ್ನೊಂದು 10 ವರ್ಷ ಹೋದರೆ 5ನೇ ಶೋ, 10ನೇ ಶೋ, ಜನ ಭರಿತ 100ನೇ ಶೋ ನೋಡ್ಬೋದಾ ಸರ್?
1: ಖಂಡಿತ ಆ ಥರದ್ದು ಸಂದರ್ಭ ಆಗಿದೆ ಈಗ. ಅದಕ್ಕೆ ಏನು ಕಾರಣ, ಹಲವಾರು ಕಾರಣಗಳಿದೆ. ಸೋಷಿಯಲ್ ಮೀಡಿಯಾ ಆಗಿರ್ಬೋದು, OTT ಆಗಿರ್ಬೋದು, ಅಥವಾ ಸಿನಿಮಾ ಕ್ವಾಲಿಟಿ ಆಗಿರ್ಬೋದು, ಎಲ್ಲಾನು ಕಾರಣಗಳಿದೆ ಅದಕ್ಕೆ. ಅದೆಲ್ಲ ಖಂಡಿತ ಚೇಂಜ್ ಆಗುತ್ತೆ.
0: ಕನ್ನಡ ಚಿತ್ರರಂಗಕ್ಕೆ 90 ವರ್ಷ ಕಂಪ್ಲೀಟ್ ಆಗಿದೆ, ನೀವು ಇಂಡಸ್ಟ್ರಿಗೆ ಒಂದು 10 ವರ್ಷ ಆಗಿದೆ, ಒಂದ್ಸಲಿ ಹಿಂದೆ ತಿರುಗಿ ನೋಡಿದಾಗ ಏನನ್ಸುತ್ತೆ ಸರ್?
1: ಸೋಫಾರ್ ಚೆನ್ನಾಗಿದೆ, ಚೆನ್ನಾಗಿ ಆಗ್ತಾ ಇದೆ, ಇನ್ನೂ ಚೆನ್ನಾಗಿ ಆಗಬೇಕು ಅನ್ನೋದಿದೆ.
0: ತುಂಬಾ ಖುಷಿಯಾಯ್ತು ಸರ್ ನಿಮ್ ಜೊತೆ ಮಾತಾಡಿ, ತುಂಬಾ ವಿಚಾರಗಳನ್ನ ಹಂಚ್ಕೊಂಡ್ರಿ ನೀವು, ನಿಮ್ಮನ್ನ ಇಂಟರ್ವ್ಯೂ ಮಾಡಿದ್ದು ತುಂಬಾ ಖುಷಿಯಾಯ್ತು ಸರ್. ನಮ್ಮ ಮೈಸೂರು ಆಕಾಶವಾಣಿಗೆ ಬಂದು ನಿಮ್ಗೆ ಏನಸ್ತು ಸರ್?
1: ಮೊದಲಿಗೆ ಆಕಾಶವಾಣಿಗೆ ನಾನು ಶುಭಾಶಯ ಹೇಳಕ್ ಇಷ್ಟಪಡ್ತೀನಿ. 90 ವರ್ಷ ಇದು ಒಂದು ಕಡಿಮೆ ಅವಧಿಯಲ್ಲ. ಇಷ್ಟು ಸುದೀರ್ಘವಾಗಿ ಮತ್ತೆ ಈ ಎಲ್ಲ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಹೊಸ ಹೊಸ FM-ಗಳಾಗಿರ್ಬೋದು, ಎಲ್ಲದರ ಒಡೆತದ ನಡುವೆ ಅದರದೇ ಆದ ಸ್ಟ್ಯಾಂಡರ್ಡ್ ಅಂತಾರಲ್ಲ, ಅದಕ್ಕೆ ಏನಂತಾರೆ ಅಂದರೆ ಗೋಲ್ಡನ್ ಸ್ಟ್ಯಾಂಡರ್ಡ್ ಅಂತಾರೆ. ಅದು ಯಾವತ್ತೂ ಕಡಿಮೆ ಆಗಲ್ಲ ಆ ಸ್ಟ್ಯಾಂಡರ್ಡ್. ಯಾರು ಏನೇ ಬರಲಿ, ಎಷ್ಟೇ ಏರಿಳಿತ ಆಗಲಿ, ಅದನ್ನು ಮೇಂಟೈನ್ ಮಾಡಿಕೊಂಡು ತೂಗಿಸ್ಕೊಂಡು ಎಲ್ಲರಿಗೂ ಒಂದು ಒಳ್ಳೆ ಸದಭಿರುಚಿಯಾದ ಒಂದು ಕಲ್ಚರ್ನ ಎಲ್ಲರಿಗೂ ಇದು ಮಾಡ್ತಾ ಇದ್ದೀರಾ. ಇದು ಇನ್ನೂ ಮುಂದುವರಿಲಿ. ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ, ಕಂಗ್ರ್ಯಾಚುಲೇಟ್ ಮಾಡ್ತೀನಿ ನನ್ನ ಇಲ್ಲಿಗೆ ಕರೆಸಿ ಇಷ್ಟೊತ್ತು ಮಾತಾಡಿಸಿದ್ದಕ್ಕೆ. ನಿಮಗೂ ಕೂಡ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.
0: ನಮ್ಮ ಮೈಸೂರು ಭಾಗದ ಪ್ರತಿಭೆ ನೀವು, ಮತ್ತಷ್ಟು ಎತ್ತರಕ್ಕೆ ಬೆಳೀಲಿ ನೀವು ಅಂತ ನಾನು ನಮ್ಮೆಲ್ಲ ಕೇಳುಗರ ಪರವಾಗಿ ಹಾರೈಸ್ತೀನಿ ಸರ್. ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ, ನಮ್ಮ ನಿಲಯದ ಪರವಾಗಿ, ನಮ್ಮೆಲ್ಲ ಕೇಳುಗರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.
1: ಥ್ಯಾಂಕ್ ಯು, ಥ್ಯಾಂಕ್ ಯು.
2: ಬಣ್ಣ ಬಣ್ಣದ ಲೋಕ ಬಣ್ಣಿಸಲು ಸಾಲದು ಈ ಸಾಲು.
3: ನಕ್ಷತ್ರ ಲೋಕ, ನಕ್ಷತ್ರ ಲೋಕ, ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ ಕಾರ್ಯಕ್ರಮ ಕೇಳಿದಿರಿ.
4: ಇಂದಿನ ನಕ್ಷತ್ರ ಲೋಕದಲ್ಲಿ ಭಾಗವಹಿಸಿದ ಅತಿಥಿ ಖ್ಯಾತ ಸಂಗೀತ ನಿರ್ದೇಶಕ ಪೂರ್ಣಚಂದ್ರ ತೇಜಸ್ವಿ, ಪ್ರಸ್ತುತಿ ಶ್ರೀಮಾನ್ ಎಸ್.
3: ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 3:39:09 ಕೇಳುಗರೆ, ಇಂದು ಸಂಜೆ 6:10 ಕಸ್ತೂರಿ ಮಾತ್ರೆ ವಾರಕ್ಕೊಂದು ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ. ರಚನೆ ಬಿ ವಿ ರಾಜಾರಾಮ್, ಪ್ರಸ್ತುತಿ ಉಮೇಶ್ ಎಸ್ಎಸ್.

0: 6:30ಕ್ಕೆ ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ. ಏಳು:45ಕ್ಕೆ ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯಲಿರುವ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ನಡುವಿನ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆ ದೆಹಲಿ ಕೇಂದ್ರದಿಂದ 8:45ರವರೆಗೆ, ನಂತರ ರಾತ್ರಿ 9:15ದಿಂದ ಆಟದ ಅಂತ್ಯದವರೆಗೆ ಪ್ರಸಾರವಾಗಲಿದೆ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 3:48ಸೆಕೆಂಡ್ಗಳಾಗಿವೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಸಿರಿಗನ್ನಡಂ ಗೆಲ್ಗೆ.

0: ಬರಹವೇ ಬದುಕಾದ ಭಾರತೀಯ ಇಂಗ್ಲಿಷ್ ಲೇಖಕ, ಮೈಸೂರಿನಲ್ಲಿ ನೆಲೆ, ಮಾಲ್ಗುಡಿ ಎಂಬ ಕಾಲ್ಪನಿಕ ಗ್ರಾಮದಲ್ಲಿ ಅವರ ಸಾಹಿತ್ಯದ ನೆಲೆ.
1: ಇಲ್ಲಿ ನಮ್ಮೂರಲ್ಲಿದ್ದರೆ ಮನೆ ವ್ಯವಹಾರಗಳು, ಸ್ನೇಹಿತರು ಬರೋದು, ಪೋಸ್ಟ್ಮನ್ ಹೋಗಿ ಮಾಡೋದು, ಸಾಮಾನು ತರೋದು, ಈ ಕೆಲಸ ಎಲ್ಲ ಇರೋದಿಲ್ಲ. ಓದೋದು, ಬರೆಯೋದು, ಮಕ್ಕಳ ಡಿಸ್ಟರ್ಬೆನ್ಸ್ ಎಲ್ಲ ಅಲ್ಲಿ ಏನಿಲ್ಲ.
0: ಚಿಕ್ಕ ವಯಸ್ಸಲ್ಲೇ ಬರವಣಿಗೆ ಪ್ರಕಟಿಸುವವರಿಲ್ಲದೆ ಅದನ್ನು ಥೇಮ್ಸ್ ನದಿಗೆ ಎಸೆದು ಬಿಡಬೇಕೆಂಬ ಆವೇಶ, ಪ್ರಸಿದ್ಧ ಕಾದಂಬರಿಕಾರ ಗ್ರಹಾಂ ಗ್ರೀನ್ ಅವರ ನೆರವು, ಪ್ರಕಟವಾದ ಪುಸ್ತಕಗಳು, ಓದುಗರ ಪ್ರೀತಿ, ವಿದೇಶದ ತುಂಬ ಹೆಸರುವಾಸಿ.
1: 15-20 ಭಾಷೆಗಳಲ್ಲಿ ಟ್ರಾನ್ಸ್ಲೇಟ್ ಆಗಿದೆ. ನಾನು ಹೇಳೋಕೆ ಆಗೋದಿಲ್ಲ. ಸೇಲ್ಸ್ ಎಲ್ಲದರಲ್ಲಿ ಒಂದೇ ಥರ ಇರ್ತದೆ. ಫ್ರೆಂಚ್ನಲ್ಲಿ ಜಾಸ್ತಿ ಇರ್ತದೆ, ಫ್ರೆಂಚ್ ಲ್ಯಾಂಗ್ವೇಜ್ನಲ್ಲಿ, ಪೋಲಿಷ್ನಲ್ಲಿ ಬರ್ತದೆ, ಇಟಾಲಿಯನ್ನಲ್ಲಿ, ಫಿನ್ಲೆಂಡಲ್ಲಿ ಚೆನ್ನಾಗಿ ಹೋಗ್ತದೆ, ಚಿಕ್ಕ ಕಂಟ್ರಿ ರೊಮಾನಿಯಾನಲ್ಲಿ, ಹೀಗೆ ರಷ್ಯಾನಲ್ಲಿ ಎಲ್ಲದಕ್ಕಿಂತ ಜಾಸ್ತಿ ರಷ್ಯಾನಲ್ಲಿ, ಸೋವಿಯತ್ದಲ್ಲಿ ಭಾಳ ಚೆನ್ನಾಗಿ ಸೇರ್ತದೆ. ನಮ್ಮ ದೇಶದಲ್ಲಿ ಫಿಲ್ಮ್ ಸ್ಟಾರ್ಸನ್ನು ಹೇಗೆ ನೋಡ್ತಾರೋ ಆ ರೀತಿಯಲ್ಲೇ ಅವರು ಬರೆಯೋರನ್ನ ನೋಡ್ತಾರೆ, ಪುಸ್ತಕ ಬರೆಯೋರನ್ನ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ.
0: ಮಧ್ಯಮ ವರ್ಗದ ಜೀವನ, ಕೌಟುಂಬಿಕ ಸಂಬಂಧ, ಪರಂಪರೆಯ ಹಿನ್ನೆಲೆ, ಜೀವನ ಸಂದರ್ಭದ ವಿನೋದಪೂರ್ಣ ನೋಟ, ವೈಚಿತ್ರ್ಯಪೂರ್ಣ ವ್ಯಕ್ತಿ ಚಿತ್ರಣ, ಮನುಷ್ಯ ಬದುಕಿನ ಹೆಣಗಾಟ ಇವರ ಬರಹಗಳ ವಸ್ತು ಸ್ವರೂಪ. ಪ್ರಥಮ ಕಾದಂಬರಿ ಸ್ವಾಮಿ ಅಂಡ್ ಫ್ರೆಂಡ್ಸ್ ಒಂದು ಬಾಲ್ಯ ಗಾಥೆ, ದ ಬ್ಯಾಚುಲರ್ ಆಫ್ ಆರ್ಟ್ಸ್ ಪ್ರೇಮ ಮತ್ತು ಕುಟುಂಬ ಮೌಲ್ಯಗಳ ಶೋಧ, ದ ಡಾರ್ಕ್ ರೂಮ್, ದ ಇಂಗ್ಲಿಷ್ ಟೀಚರ್, ಮಿಸ್ಟರ್ ಸಂಪತ್, ವೈಟಿಂಗ್ ಫಾರ್ ಮಹಾತ್ಮ, ದ ಮ್ಯಾನ್ ಈಟರ್ ಆಫ್ ಮಾಲ್ಗುಡಿ, ಹೀಗೆ ವಿಖ್ಯಾತ ಬರವಣಿಗೆ. ಇವರ ಕಥೆಗಳನ್ನಾಧರಿಸಿ ಟಿವಿಯಲ್ಲಿ ಮಾಲ್ಗುಡಿ ಡೇಸ್ ಸರಣಿ ಬಹುಜನಪ್ರಿಯ. ಇವರ ಕಾದಂಬರಿ ದ ಗೈಡ್ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ನಾಟಕ ಚಲನಚಿತ್ರವಾಗಿ ಖ್ಯಾತ. ದ ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಕನ್ನಡದಲ್ಲಿ ಬ್ಯಾಂಕರ್ ಮಾರ್ಗಯ್ಯ ಎಂಬ ಚಲನಚಿತ್ರ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪದ್ಮಭೂಷಣ ಮುಂತಾದ ಪ್ರಶಸ್ತಿಗಳ ಮಾಲೆ, ಮೈಸೂರನ್ನು ಬಹುವಾಗಿ ಪ್ರೀತಿಸುತ್ತಿದ್ದ ಸೂಕ್ಷ್ಮ ಸಂವೇದನೆಯ ವಿನಯಶೀಲ ಕಾದಂಬರಿಕಾರ ಆರ್ ಕೆ ನಾರಾಯಣ್.
2: ಘನ ಪರಂಪರೆ, ನಾಡಿನ ಹೆಮ್ಮೆ.

ಕೇಳುಗರೇ ಗಮನಿಸಿ, 2026-27 ಸಾಲಿನಲ್ಲಿ ಸಿಪಿಸಿ ಪಾಲಿಟೆಕ್ನಿಕ್ ಕಾಲೇಜ್ ಸಂಸ್ಥೆಯಲ್ಲಿ ಇಂಜಿನಿಯರಿಂಗ್ ವಿಭಾಗಗಳಾದ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್,

ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇವುಗಳಿಗೆ ಲ್ಯಾಟ್ರಲ್ ಎಂಟ್ರಿ ಮುಖಾಂತರ ಡಿಪ್ಲೊಮಾ ದ್ವಿತೀಯ ವರ್ಷದ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ಕೆಲಸ ಮಾಡುತ್ತಿರುವ ವೃತ್ತಿಪರ ಅಭ್ಯರ್ಥಿಗಳಿಂದ ಆಫ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು ದಿನಾಂಕ 11/7/2026 ಒಳಗೆ ಆಸಕ್ತ ಅಭ್ಯರ್ಥಿಗಳು ಸದರಿ ಕೋರ್ಸುಗಳಿಗೆ ಸರ್ಕಾರಿ ಸಿಪಿಸಿ ಪಾಲಿಟೆಕ್ನಿಕ್ ಮೈಸೂರು ಇಲ್ಲಿ ಪ್ರವೇಶ ಅರ್ಜಿಗಳನ್ನು ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗೆ dtech.karnataka.gov.in ಅಥವಾ dteth.karnataka.gov.in ಈ ವೆಬ್ಸೈಟ್ಗಳನ್ನು ಸಂಪರ್ಕಿಸಬಹುದಾಗಿದೆ. ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 3:45:37. ಇನ್ನು ಮುಂದೆ ಯಕ್ಷಗಾನ ತಾಳಮದ್ದಲೆ, ಪ್ರಸಂಗ ಸೀತಾ ಪರಿತ್ಯಾಗ, ಪ್ರಸ್ತುತಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಕಲಾವಿದರು.

0: ದೇವಿ ಜಾನಕಿ,
1: ಪ್ರಭು
0: ನಿನ್ನನ್ನು ಜೊತೆಯಾಗಿ ಕರೆದುಕೊಂಡು
1: ಹ
0: ಈ ಉದ್ಯಾನದತ್ತ ಬಂದು
1: ಹ
0: ಸಂತೋಷದಿಂದ ವಿಹರಿಸುವುದಕ್ಕೆ ಮೊದಲಿನಂತೆ ನನಗೆ ಅವಕಾಶವಿಲ್ಲ. ಹದಿನಾಲ್ಕು ವರ್ಷಗಳ ಹಿಂದಾದರೆ ನಾನು ಅಯೋಧ್ಯಾಧಿಪತಿಯಾಗಿರಲಿಲ್ಲ.
1: ಹೌದು,
0: ಆದುದರಿಂದಲೇ ಸಂತೋಷದಿಂದ ನಾವು ಇಬ್ಬರು ಈ ವನ ಪ್ರದೇಶದಲ್ಲಿ ಸಂಚರಿಸಿದ್ದಿದೆ
1: ನಿಜ.
0: ಆದರೆ ರಾಜಾರಾಮನಾಗಿ ನಿನ್ನ ಕೇಳಿಕೆಯನ್ನೆಲ್ಲ ಈಡೇರಿಸುತ್ತ ಜೊತೆಯಲ್ಲೇ ಇರುವುದಕ್ಕೆ ಮಾತ್ರ ಅನುಕೂಲವಾಗುವುದಿಲ್ಲ, ವಿನೋದದಿಂದಿರೋಣ ಎಂದುದರಿಂದಲೇ ಉದ್ಯಾನದೆಡೆಗೆ ನಾವಿಬ್ಬರೇ ಬಂದಿದ್ದೇವೆ.
1: ಸರಿ ಸ್ವಾಮಿ.
0: ನೋಡಿದೆಯಾ,
1: ಓ
0: ಉದ್ಯಾನದ ರಮ್ಯ ರಮಣೀಯ ದೃಶ್ಯಗಳನ್ನು ಕಂಡಾಗ ಆನಂದಾನುಭವ ನಮಗಾಗುತ್ತದೆ.
1: ಹೌದು.
0: ಆದರೆ ಒಂದೊಂದು ದೃಶ್ಯಗಳ ಹಿಂದೆ ಇರುವ ವಿಶೇಷವನ್ನು ಗಮನಿಸಿದಾಗ ಅದನ್ನು ನೀನು ಗುರುತಿಸಿಕೊಳ್ಳುವುದಕ್ಕೆ ಸಾಧ್ಯ. ತ್ಯಾಗ ಭೋಗಗಳ ಸಮನ್ವಯವನ್ನು ಜೀವನದಲ್ಲಿ ಸಾಧಿಸಿದ ಮಹಾನುಭಾವನಾದ ಜನಕ ಚಕ್ರೇಶ್ವರನ ಬಳಿಯಲ್ಲೇ ಬೆಳೆದವಳು ನೀನು. ಜನಕಬಾಲಿತೆಯಾದಂತಹ ನಿನ್ನ ಹೃದಯ ವಿಶಾಲತೆಯೇನು ಎಂಬುದನ್ನು ನಾನೂ ತಿಳಿದುಕೊಂಡವನಿ.
1: ಹೌದು.
0: ಪರಿವರ್ತನಶೀಲವಾದಂತಹ ಈ ಪ್ರಪಂಚ, ಅದರ ಹಿಂದಿರುವಂತಹ ನಿಗೂಢವಾದ ತತ್ವಗಳು, ಪ್ರಕೃತಿ ತನ್ನ ಅಂತರಾಳದಲ್ಲಿ ತುಂಬಿಕೊಂಡಿರುವ ವಿಶೇಷವಾದ ವಿಚಿತ್ರವಾದಂತಹ ಬಿತ್ತುಗಳು, ಅದು ಮೊಳಕೆಯೊಡೆದು ಗಿಡವಾಗಿ ಮರವಾಗಿ ಯಾವ ರೀತಿಯಿಂದ ಕಾಣಿಸಿಕೊಳ್ಳುವುದು, ಮನುಷ್ಯನ ದೃಷ್ಟಿಗೆ ಅದು ಗೋಚರಿಸಲ್ಪಡುವುದಿಲ್ಲ. ರಾಗದ್ವೇಷರಹಿತವಾದಂತಹ ಚಿತ್ತಕ್ಕೆ ಮನೋಸ್ಥಿರತೆಗೆ ಯಾವುದು ಗಮ್ಯವೋ ಅದರ ಬಗ್ಗೆ ನೀನು ಯೋಚಿಸಬಹುದು ಎಂದು ನಾನು ತಿಳಿಯುತ್ತೇನೆ. ಇಂದ್ರಿಯ ಗಮ್ಯವಾದಂತಹ ಅನುಭವ ಕೇವಲ ಜ್ಞಾನ ಅಲ್ಲ, ಆದುದರಿಂದಲೇ ಅಂತರ್ಮುಖಳಾದರೆ ನಿನಗೂ ಈ ಪ್ರಕೃತಿ ರಹಸ್ಯವನ್ನು ಗುರುತಿಸಿಕೊಳ್ಳುವುದಕ್ಕೆ ಸಾಧ್ಯ. ಸಂತೋಷವಾಗಿ ನನ್ನ ಜೊತೆಯಲ್ಲಿ ಮೊದಲಿನಂತೆ ನೀನೀಗ ನಡೆಯಲಾರೆ, ಬಸುರಿಯಲ್ವೇ?
1: ಸರಿ ಸ್ವಾಮಿ.
0: ಆದುದರಿಂದಲೇ ನಿನ್ನಾಶೆಯಂತೆ ಸ್ವಲ್ಪ ಮುಂದೆ ಹೋಗೋಣ. ನಿನ್ನ ಆಶೆ ಏನಿದೆ ಹೇಳು.
1: ಸ್ವಾಮಿ,

0: ವಿಶ್ವಮೂರ್ತಿಯೇ, ನಿಮ್ಮ ಸಾಮೀಪ್ಯ ನನಗೆ ಬಹುಹಿತವನ್ನುಂಟು ಮಾಡುತ್ತಿದೆ. ನಿಮ್ಮ ಮಾತುಗಳನ್ನು ಕೇಳುತ್ತಿದ್ದಂತೆಯೇ ನನ್ನನ್ನೇ ನಾನು ಮರೆಯುತ್ತಿದ್ದೇನೆ. ಸ್ವಾಮಿ, ಎಷ್ಟೋ ದಿನಗಳಿಂದ ನನ್ನ ಮನಸ್ಸಿನಲ್ಲಿ ಕುಣಿಯುತ್ತಿದ್ದಂತಹ ಒಂದು ಹಿರಿಯಾಸೆಯನ್ನು ನಿಮ್ಮಲ್ಲಿ ಹೇಳಿಕೊಳ್ಳುವುದಕ್ಕೆ ಇದು ಸುಕಾಲ ಅಂತ ನನ್ನ ತೀರ್ಮಾನ.
1: ನನ್ನಲ್ಲಿ ಹೇಳುವುದಕ್ಕೆ ಕೇಳುವುದಕ್ಕೆ ಸಂಕೋಚವೇನೆ?
0: ದಯವಿಟ್ಟು ಅದನ್ನು ನಡೆಸಿಕೊಡುವಿರಾ ಪ್ರಭು.
1: ನನ್ನ ಹೃದಯವೇ ನೀನಾಗಿರುವಾಗ ನಿನ್ನ ಬಯಕೆಯನ್ನು ಸಲ್ಲಿಸಿಕೊಡುವುದರಲ್ಲೇ ನನಗೆ ಸಂತೋಷ.
0: ಹೌದಲ್ಲ ವಿಶ್ವನಾಯಕ, ನೀವು ಭುವನಾಭಿರಾಮ. ನಿಮ್ಮ ತೇಜಸ್ಸನ್ನು ನಾನು ಬಸಿರಲ್ಲಿ ಹೊತ್ತುಕೊಂಡಿದ್ದೇನೆ.
1: ಓ,
0: ಅದು ಮುಂದೆ ಬೆಳೆದು ವಿಶಾಲವಾದಂತಹ ಸೂರ್ಯವಂಶವನ್ನು ಪ್ರತಿನಿಧಿಸುವುದಕ್ಕೆ ಕಾರಣವಾಗಬೇಕು ಎನ್ನುವುದು ನಮ್ಮ ಅಭಿಮತ ತಾನೆ.
1: ಹೌದು,
0: ಹಾಗಿದ್ರೆ ಉತ್ತಮವಾದಂತಹ ಸತ್ಕಾರ್ಯಗಳನ್ನು ಸತ್ಕರ್ಮಗಳನ್ನು ಕಂಡು ಮತ್ತು ಕೇಳಿ ಆ ಸಂತಾನಕ್ಕೆ ಸಂಸ್ಕಾರವನ್ನು ನೀಡುವಂತಹ ಸದುದ್ದೇಶದಿಂದ ಎಲ್ಲಾ ಹೊತ್ತಿನಲ್ಲೂ ನಾನು ಚಿಂತಿಸುತ್ತಾ ಇರ್ತೇನೆ.
1: ಏನನ್ನು
0: ಸ್ವಾಮಿ? ಅಂದು ನಾವು ವನವಾಸದಲ್ಲಿದ್ದಾಗ ಸತ್ಸಂಗವು ನಮಗೆ ದೊರೆತಿತ್ತಾದರೂ ಸಹ ರಾಕ್ಷಸರ ಭೀತಿಯಲ್ಲಿ ಎಲ್ಲೂ ನಾವು ಸ್ಥಿರತೆಯಲ್ಲಿರಲಿಲ್ಲ. ಮನಸ್ಸಿನಲ್ಲಿ ಕ್ಷಣದಿಂದ ಕ್ಷಣಕ್ಕೆ ಪ್ರತ್ಯೇಕವಾದಂತಹ ಭೀತಿಗಳಿದ್ದು ಅರ್ಥವಿಹೀನವಾದಂತಹ ಯಾತ್ರೆಯಾಗಿತ್ತದು. ಆದ್ರಿಂದ ಈಗ ಮತ್ತೊಮ್ಮೆ ನಾನು ನೆನೆಸಿಕೊಳ್ಳುತ್ತಿದ್ದೇನೆ.
1: ಏನು?
0: ಆ ಪುಣ್ಯಾಶ್ರಮಗಳನ್ನು ಸೇರಿ ಋಷಿ ಪತ್ನಿಯರನ್ನು ಕಂಡು ಅವರ ಸದ್ಧರ್ಮದ ಸತ್ವಾಕ್ಯಗಳನ್ನು ಕೇಳಿ ಅದರ ಮೂಲಕವಾಗಿ ಬೇಕಾದಂತಹ ಕಾರ್ಯಕ್ರಮಗಳನ್ನು ಇರಿಸಿಕೊಂಡು ಪರಿಶುದ್ಧವಾದಂತಹ ಅಂತಃಕರಣವನ್ನು ಬೆಳೆಸಿಕೊಳ್ಳಬೇಕು. ಅದು ಮಾತ್ರವಲ್ಲ, ಅಂದು ಬರಿಗೈಯಲ್ಲಿ ನಾವು ಕಾಡಿಗೆ ಹೋದಾಗ ಅವರಿಗೆ ಯಾರಿಗೂ ಯಾವುದೇ ದಾನ ದಕ್ಷಿಣೆಗಳನ್ನು ನೀಡಿ ಅವರನ್ನು ಸಮಾಧಾನ ಪಡಿಸುವುದಕ್ಕೆ ನಾವು ಅಶಕ್ತರಾಗಿದ್ದೆವು. ಈಗ ಹಾಗಲ್ವಲ್ಲ, ಚಕ್ರವರ್ತಿಗಳು ತಾವು, ನಿಮ್ಮ ಭಾರ್ಯೆ ನಾನು, ಬೇಕಾದಷ್ಟು ಕೊಡುವುದಕ್ಕೆ ಕೊಂಡು ಹೋಗುವುದಕ್ಕೆ ಬೇಕಾದಂತಹ ಅವಕಾಶವಿದೆ. ಒಂದು ಸಲ ವನ ಪ್ರದೇಶವನ್ನು ಸೇರಿ ಆ ಋಷಿ ಜನರ ಜೊತೆಯಲ್ಲಿ ಒಂದು 3 ದಿನದ ಮಟ್ಟಿಗಾದರೂ ಇರಬೇಕು ಎನ್ನುವಂತಹ ಆಸೆ ನಡೆಸಿಕೊಡುವಿರಾ ಪ್ರಭು?
1: ಪ್ರಾಣೇಶ್ವರಿ,
0: ಓ,
1: ಅಂದು ನಾನು ಸೀತಾರಾಮ,
0: ಹಾ,
1: ಇಂದು ರಾಜಾರಾಮ.
0: ಹಾ,
1: ನಿನ್ನ ಹೃದಯಸ್ಥವಾದ ಬೇಕೆಗಳನ್ನು ಪೂರೈಸುವುದಕ್ಕೆ ನನಗೆ ಸಂತೋಷವಲ್ಲದೆ ಮತ್ತೇನು?
0: ಹಾ,
1: ನಿನ್ನ ಆಶೆಗಳು ಏನಿದ್ದರೂ ಅದು ಪೂರ್ಣಗೊಳ್ಳುವುದರೊಂದಿಗೆ ದರ್ಶನ ಪ್ರದರ್ಶನವಾಗಲಿ ಎಂಬುದನ್ನು ಸೂಚಿಸುತ್ತಿರ್ತೇನೆ. ದೇವಿ,
0: ಓ,
1: ವನಪ್ರದೇಶದಲ್ಲಿ ಮುನಿವಧುಗಳ ಜೊತೆಯಲ್ಲಿ ಮಾತುಗಳನ್ನಾಡುತ್ತಾ ವಟುಗಳ ವೇದಾಧ್ಯಯನವನ್ನು ಕೇಳುತ್ತಾ ಹವಿಯ ಕಂಪನ್ನಾಗ್ರಾಣಿಸುತ್ತ ಆನಂದಿಸುವ ಬಯಕೆ ನಿನಗುಂಟಾಗಿದೆ.
0: ಹೌದು,
1: ಆಗಲಿ ಆಗಲಿ. ಓ, ನಡೆಯುತ್ತಿದ್ದಂತೆಯೇ ನಿನ್ನ ದೇಹದಲ್ಲಿ ಆಯಾಸ ತಲೆದೋರಿಯಂತೆಯೇ ಕಾಣಿಸುತ್ತಿದೆ. ಇಲ್ಲೇ ಲತಾ ಮಂಟಪದಲ್ಲಿ ಸ್ವಲ್ಪ ಹೊತ್ತಿನ ತನಕ ವಿರಮಿಸೋಣ. ನನ್ನ ತೊಡೆಯ ಮೇಲೆ ತಲೆಯಿಟ್ಟು ನೀನು ವಿಶ್ರಾಂತಿಯನ್ನು.
0: ರಾಮ ರಾಮ.
2: ಪ್ರಾಣೇಶ್ವರ, ವಂದಿಸಿಕೊಳ್ಳುತ್ತಾ ಇದ್ದೇನೆ ಸ್ವಾಮಿ.

0: ಬಂದೆಯಾ?
1: ಹೌದು ಸ್ವಾಮಿ.
0: ಈಗ ಬಂದೆಯಾ?
1: ನಿಮ್ಮ ನೆನಪಾಗಿ ಓಡಿ ಬಂದೆ.
0: ಮುಖ ತೋರಿಸಿರೋದಾಗಿರತ್ತೆ ನೀನು.
1: ಯಾಕೆ?
0: ನಿನ್ನ ಸೊಟ್ಟ ಮುರಿತಾರೆ.
1: ಅಯ್ಯೋ,
0: ನಿನ್ನ ಕಾಲು ಕಡಿಯುತ್ತಾರೆ.
1: ಹಾ,
0: ಏನೇ?
1: ಏನು
0: ಗಂಡ ಅಂದ್ರೆ ಬಹಳಷ್ಟು ಹಗುರವಾಗಿ ಹೋದರಲ್ಲ, ಯಾರತ್ರ ಕೇಳಿ

0: ಆಗಿದ್ದೀನಿ ನೀನು, ನಿನ್ನ ಅಪ್ಪನ ಮನೆಗೆ ಹೋಗಿದ್ಯಲ್ಲ ನೀನು, ನನ್ನ ಹತ್ರ ಹೇಳಲಿಕ್ಕಿಲ್ಲ ಕೇಳಲಿಕ್ಕಿಲ್ಲ, ನಿನ್ನ ಇಚ್ಛಾನುಸೃತಿಯಾಗಿ ಹೊರಟು ಹೋಗಿದ್ಯಲ್ಲ, ಈಗ ಈಗ ನಿನಗೆ ಕಟ್ಟಪ್ಪಣೆ.
1: ಏನು?
0: ಈ ಮನೆಯಲ್ಲಿ ನಿನಗೆ ನೀರಿಲ್ಲ, ನಡಿ ಹೊರಗೆ, ನಡಿ ಹೊರಗೆ.
1: ಸ್ವಲ್ಪ ಸಮಾಧಾನ ಮಾಡಿಕೊಳ್ಳಿ.
2: ಸೇತಕ್ಕೆ ತನ್ನ ಪಾದವೇ ವನಿತೆಗೆ ಗತಿಯಲ್ಲದೆ.
1: ಕೋಪ ಮಾಡಬೇಡಿ ಸ್ವಾಮಿ.

0: ತವರಿಗೆ ಹೋಗಬೇಕು, ತಂದೆ ತಾಯಿಗಳನ್ನು ನೋಡಬೇಕು ಎಂಬ ಹಂಬಲ ಆಯಿತು. ನೀವೆಲ್ಲೋ ಊರ ಮೇಲೆ ತಿರುಗಾಟಕ್ಕೂ ಹೋಗಿ ಕೆಲವು ದಿನವಾಯಿತು, ಹೇಳಲಿಕ್ಕೆ ಅವಕಾಶ ಆಗ್ಲಿಲ್ಲ. ಹಾಗೆ ಹೋಗಿ ನಾನು ಎಷ್ಟು ಬೇಗ ಬಂದಿದ್ದೇನೆ ಗೊತ್ತಿದೆಯಾ?
1: ಬಂದಿದ್ಯಾ?
0: ನಿಮ್ಮ ಪಾದವೇ ನನ್ನ ಪಾಲಿಯ ಗತಿಯಲ್ಲೇ ಸ್ವಾಮಿ. ನಿಮ್ಮನ್ನು ಬಿಟ್ಟು ಹೆಂಡತಿಯಾದವಳಿಗೆ ಬದುಕುವುದಕ್ಕೆ ಸಾಧ್ಯ ಉಂಟು ಹೇಳಿ. ಒಂದು ದಿನವೂ ನನಗೆ ತವರಿನಲ್ಲಿ ನಿದ್ರೆ ಬರಲಿಲ್ಲ. ನಿಮ್ಮ ನೆನಪಿನಲ್ಲಿ ಓಡಿ ಬಂದಿದ್ದೇನೆ. ನನ್ನ ಮೇಲೆ ನೀವು ಮುನಿಸು ಮಾಡಬಾರದು. ಒಂದು 4 ದಿನ ನನ್ನನ್ನು ಬಿಟ್ಟಿರುವುದಕ್ಕೆ ನಿಮಗೆ ಆಗುವುದಿಲ್ವಾ? ಈಗ ನಿಮಗೆ ಬಾಳಿಸುವುದಕ್ಕೆ ಸಾಧ್ಯ ಇಲ್ವಾ? ಅಯ್ಯೋ, ನಮ್ಮ ನಾಡಿನಲ್ಲಿ ಎಂತೆಂತಹ ಘಟನೆ ನಡೆದಿದೆ. ಬೇರೆಯವರ ಉದಾಹರಣೆ ಯಾಕೆ?
1: ಯಾವುದು?
0: ನಮ್ಮನ್ನು ಆಳುತ್ತಾ ಇದ್ದಾರಲ್ಲ ರಾಮಚಂದ್ರ ಪ್ರಭುಗಳು, ಅವರ ಹೆಂಡತಿ ಎಷ್ಟು ಜನ ಬಿಟ್ಟಿರಲಿಲ್ಲ, ಆಮೇಲೆ ಪುನಃ ಅವರು ಮನೆಗೆ ಸೇರಿಸಿಕೊಳ್ಳಿಲ್ವೇ? ವರ್ಷ ಕಾಲ ಲಂಕೇಶನ ಜೊತೆಯಲ್ಲಿ ಅಲ್ಲೆಲ್ಲೋ ಇದ್ರಂತೆ ಲಂಕೆಯಲ್ಲಿ. ಆದ್ರೂ ಅವರೇ ಪಾಲಿಸಿದ್ದಾರೆ. ಏನು ನಿಮ್ಮದು ದೊಡ್ಡ ಸಂಗತಿ? ಏನಾಗುವುದಿಲ್ವ ನಿಮ್ಗೆ?
1: ಸತ್ಯ ಮಾತೇ ಏನಲ್ಲ ಗೊತ್ತುಂಟು.

0: ಒಳ್ಳೆಯ ಉದಾಹರಣೆ ನಿನ್ನದು.
1: ಹೇಗೆ?
0: ರಾಮನನ್ನು ನೀನು ಹೇಳ್ತಾ ಇದ್ದೀಯಲ್ಲ, ರಾಮ ನಮ್ಮ ಪ್ರಭುಗಳು, ಒಪ್ಪಿಕೊಳ್ತೇನೆ,
1: ಅವರ ಆದರ್ಶವೇ ನಮಗೆ.
0: ಓಹೋ, ರಾಮ ಏನು ಮಾಡಿದ್ದಾನೆ ನನಗೆ ಚೆನ್ನಾಗಿ ಗೊತ್ತುಂಟು. ಯಾವನೊಬ್ಬ ಕಳ್ಳ ರಕ್ಕಸ ಅಂತೆ ಸೀತಾದೇವಿಯನ್ನು ಅಪಹರಿಸಿದ, ಕೊಂಡು ಹೋದ, ಕೆಲವು ಸಮಯ ಅವನ ಮನೆಯಲ್ಲಿ ಉಳಿಸಿಕೊಂಡ, ಆಮೇಲೆ ಆ ರಕ್ಕಸರನ್ನು ಕೊಂದು ರಾಮ ಹೆಂಡತಿ ಅಂತ ಸ್ವೀಕಾರ ಮಾಡಿದ್ದಾನೆ. ಅವ ಬಾರೇ ಮಾರುಳ ರಾಮ.
1: ಏನು?
0: ಅವನ ಹಾಗೆ ನಾನಲ್ಲ, ನಾನು ಈ ಊರಿನ ಒಬ್ಬ ಮಡಿವಾಳ, ನನಗೊಂದು ಮಾನ ಮರ್ಯಾದೆ ಅಂತ ಇದೆ, ನಿನಗೇನು ಗೊತ್ತದಲ್ಲ.
1: ನನಗೇನದು ಕಡಿಮೆ ಇಲ್ಲ, ನಿಮ್ಮಿಂದ ಹೆಚ್ಚಿಗೆ ಉಂಟು ಮಾನ ಮರ್ಯಾದೆ.
0: ಯಾವುದು?
1: ನನ್ನ ಸುದ್ದಿ ಮಾತು ನೋಡಿ,
0: ನಿನ್ನ ನಿನ್ನ ನಿನ್ನ ಅದಕ್ಕೆ ಪ್ರಸಂಗ ಬೇಡ ನನಗೆ.
1: ನೋಡಿ ಬಿಡ್ಲಿಕ್ಕಿಲ್ಲ ನಾನು.
0: ಏನ್
1: ಮಾಡ್ತೀಯಾ
2: ನಿಲ್ಲಿಸಿ, ಏನು ನಿಮ್ಮ ಗಲಾಟೆ ಇಲ್ಲಿ?
0: ಓಹೋ,
2: ಯಾಕೆ ಜಗಳ ಆಡ್ತಾ ಇದ್ದೀರಿ?
0: ಓಹೋ, ಗಂಡ ಹೆಂಡಿಯತ್ತರ ಗಲಾಟೆಯ ಮಧ್ಯೆ? ಓಹೋ, ಮಧ್ಯಸ್ಥಿಗೆ ಪ್ರವೇಶ.
2: ಗಂಡ ಹೆಂಡಿರ ಗಲಾಟೆಯ?
0: ಓ,
2: ಯಾಕೋ ಗಂಡ ಹೆಂಡಿರ ಗಲಾಟೆ.
0: ಓ, ನೀವು ಯಾರು?
2: ನಾನು ರಾಜನ ಸೇವಕ.
0: ಗೊತ್ತಾಯ್ತು.
2: ನಾನೇ ಭದ್ರ. ಏನು ಹೇಳಿ?
0: ಹೇಳ್ಬೇಕಾ? ನಮ್ಮ ಗಂಡ ಹೆಂಡತ್ರ ಗಲಾಟೆ ಕಾರಣ ಉಂಟು.
2: ಏನು?
0: ಇವಳು ನನ್ನ ಹೆಂಡತಿ, ನನ್ನ ಹತ್ರ ಹೇಳಿಲ್ಲ ಕೇಳಿಲ್ಲ ತವರ ಮನೆಗೆ ಹೋಗಿದ್ದಾಳೆ, ಕೆಲವು ದಿನ ಇದ್ದು ಈಗ ಮರಳಿ ಬಂದಿದ್ದಾಳೆ. ಈಗ ಹೆಂಡತಿ ಅಂತ ಇವಳನ್ನು ಪಡ್ಕೊಳ್ಬೇಕಂತೆ, ಸ್ವೀಕರಿಸಬೇಕಂತೆ. ಆಗುವುದಿಲ್ಲ, ಅವಳನ್ನು ಈಗ ಬಿಡುವ ಮನಸ್ಸು ಮಾಡಿದ್ದೇನೆ. ಹೋಗಲಿ, ಅವಳ ಅಪ್ಪನ ಮನೆಗೆ ಹೋಗ್ಲಿ.
1: ನೋಡಿ ಸ್ವಾಮಿ, ಇದು ನ್ಯಾಯವ? ಇವರಿಗೆ ಬಿಸಿ ಆದಾಗ ಹೆಂಡತಿ ಬೇಡ, ತಣ್ಣಗಾದಾಗ ಹೆಂಡತಿ ಬೇಕಂತೆ.
2: ಹೌದಾ? ಆಗ್ಲಿ, ಒಂದು ದಿವಸ ಇದ್ದುಕೋ ನೀನು ಇಲ್ಲಿ. ನಿಮ್ಮ ವಿಚಾರವನ್ನು ಮಾಡ್ಲಿಕ್ಕಾಗಿ ರಾಜಸ್ಥಾನಕ್ಕೆ ನಿಮ್ಮನ್ನು ಕರೆಸಿಕೊಳ್ತೇನೆ ನಾಳೆ. ಇವತ್ತೊಂದು ದಿವಸ ಇದ್ದುಕೊಳ್ಳಿ.
1: ಎಲ್ಲಿರುವುದು? ಈ ಇವರ ಜೊತೆ ಸಂಸಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಣ್ಣ, ನಿಮಗೆ ಮನಸ್ಸುಂಟಾ? ಇವತ್ತೊಂದು ದಿನ ನಿಮ್ಮ ಮನೇಲಿ ಇರ್ತೇನೆ, ನಾಳೆ ನಾನು ನೇರವಾಗಿ ರಾಜಸ್ಥಾನಕ್ಕೆ ಬರ್ತೇನೆ. ಇವರ ಜೊತೆ ಇರ್ಲಿಕ್ಕೆ ಸಾಧ್ಯ ಇಲ್ಲ.
2: ಬೇಡ, ಒಂದು ದಿವಸ ಅಲ್ವೋ ಈ ರಾತ್ರಿ, ಒಂದು ದಿವಸ ಅಲ್ಲ, ಹೇಗಾದ್ರೂ ಸೈರಿಸು, ಅವನ ಜೊತೆಯಲ್ಲೇ ಇರು. ಅವನ ಜೊತೆಯಲ್ಲಿ ಇಲ್ಲ, ಬೇರೆ ಎಲ್ಲಿಯಾದ್ರೂ
0: ಬನ್ನಿ. ದುರ್ಬುದ್ಧಿ ಉಳ್ಳವಳು ಈ ಮನೆಯಲ್ಲಿ ಇರಕೂಡದು. ನೀನು ಒಳಗಿದ್ದುಕೋ, ನಾನು ಹೊರಗೆ ಮಲ್ಕೊಳ್ತೇನೆ.
1: ಚಳಿ ಆದ್ರೆ ಏನ್ ಮಾಡ್ತೀನಿ ನೋಡ್ತೇನೆ.
0: ನೋಡು, ಬರ್ತೇನೆ
2: ಬೆಳಿಗ್ಗೆ ಕರೆಸಿ.

0: ಚರಣಾರವಿಂದಕ್ಕೆ ನನ್ನ ಅನಂತಾನಂತವನ್ನೆಗಳು ಸ್ವಾಮಿ.
1: ಭದ್ರ
0: ಸ್ವಾಮಿ,
1: ಗಂಡ ಹೆಂಡಿರಾದ ನಾವು ಈ ಲತಾಮಂಟಪದಲ್ಲಿರುವ ವಿಚಾರವನ್ನು ತಿಳಿದು ನೇರಾಗಿ ಇಲ್ಲಿಗೆ ಬಂದಿರುವುದರಿಂದ ವಿಷಯದಲ್ಲಿ ಏನೋ ಗಹನತೆ ಇರಬೇಕು ಎಂದು ತರ್ಕಿಸ್ತೇನೆ. ಇಲ್ಲವಾದರೆ ಹಾಗೆ

0: ಭಗವಾತನಲ್ಲ ನೀನು, ಚಾರಚಕ್ಷುಗಳಾದ ನಾವು ನಾಡಿನ ವಿಚಾರಗಳನ್ನು ತಿಳಿಯುವುದಕ್ಕಾಗಿ ನಿನ್ನಂಥವರನ್ನು ನಿಯಮಿಸ್ತೇವೆ. ಯಾವ ಹೊತ್ತಿಗೆ ಎಲ್ಲಿ ಬೇಕಿದ್ದರೂ ನೀನು ಬರಬಹುದಾಗಿದೆ. ನಿನ್ನ ಮುಖದಲ್ಲಿ ಮ್ಲಾನತೆ ತೋರುತ್ತಿದೆ. ನಿನ್ನ ಅಂತ ಹೇಳು, ನಗರ ಸಂಚಾರಕ್ಕೆ ಹೋದವನು ಏನನ್ನು ಹೇಳುವುದಕ್ಕಾಗಿ ಬಂದೆ?
1: ದೇವರೇ

0: ಊರು ತಿರುಗುವುದಕ್ಕೆ ಹೋದವ. ಹೌದು, ವಿಶೇಷ ವರ್ತಮಾನಗಳನ್ನು ತಿಳಿಯುವುದಕ್ಕಾಗಿ ನಾನು ತಿರುಗಾಡುತ್ತಾ ಇರುವಾಗ ನಮ್ಮ ಊರಿನಲ್ಲಿ ಒಬ್ಬ ರಜಕ ಮತ್ತು ರಜಕನ ಹೆಂಡತಿ ಜಗಳಾಡುತ್ತಿರುವುದನ್ನು ಕಂಡೆ.
1: ನಮ್ಮಲ್ಲಿ?
0: ಹೌದೌದು,
1: ನಮ್ಮ ನಗರಿಯಲ್ಲಿ ಗಂಡ ಹೆಂಡಿರು ಜಗಳವಾಡುತ್ತಿದ್ರೆ
0: ಜಗಳವಾಡುತ್ತಿದ್ರು.
1: ಯಾಕಂತೆ?
0: ಯಾಕೆ ಜಗಳ ಅಂತ ಕೇಳುವಾಗ ಅವನ ಹೆಂಡತಿ ತವರು ಮನೆಗೆ ಹೋಗಿದ್ಲಂತೆ, ಬರುವಾಗ 4 ದಿವಸ ತಡವಾಯ್ತಂತೆ. 4 ದಿವಸ ತಡವಾಗಿ ಬಂದಂತ ನೀನು ನನ್ನ ಮನೆಯಲ್ಲಿ ಇರಬೇಡ ಅಂತ ಹೊರದೂಡ್ತಾ ಇದ್ದಾನೆ ಈತ. ಆವಾಗ ತಪ್ಪಾಯ್ತು, ನಾನು ಅನ್ಯಾಯ ಮಾಡಲಿಲ್ಲ, ಬರ್ತೇನೆ.
1: ಹೇಳು.
0: ಅನ್ಯಾಯ ಮಾಡಿದ್ರು ನನ್ನ ಕ್ಷಮಿಸಿ ಎಂಬುದಾಗಿ ಅವಳು ಅಡಿಗೆರಗಿ ಕೇಳಿಕೊಂಡಾಗ ಅವ ಹೇಳಿದ ಮಾತು, ಸ್ವಾಮಿ ನನ್ನ
1: ನಾಲ್ಯ ನನ್ನ ಆಜ್ಞೆ ಹೇಳು.
0: ಹೇಳಲಿಕ್ಕೆ ಆಗುದಿಲ್ಲ ಸ್ವಾಮಿ, ಅಂತಹ ಕೀಳು ತರಗತಿಯ ಮಾತುಗಳನ್ನಾಡಿಬಿಟ್ಟ. ನಮ್ಮ ದೇವರು ಶ್ರೀರಾಮಚಂದ್ರಮ ಅವರ ಹೆಂಡತಿಯನ್ನು ದುಷ್ಟ ರಾವಣ ಕದ್ದುಕೊಂಡು ಎಷ್ಟೋ ಸಮಯದವರೆಗೆ ಲಂಕೆಯಲ್ಲಿ ಇರಿಸಿಕೊಂಡಿದ್ದ, ಅಂತ ಸೀತೆಯನ್ನು ಹಿಂತಿರುಗಿ ಬರುವಾಗ ತಂದು ಅವರ ಮೇಳದಲ್ಲಿದ್ದಾರೆ, ಸಂತೋಷದಲ್ಲಿದ್ದಾರೆ. ಹಾಗೆ ಅಂತಹ ಶ್ರೀರಾಮನ ಹಾಗೆ ಮರುಳನಲ್ಲ ನಾನು ಅಂತ ಹೇಳಿದ ಸ್ವಾಮಿ. ಹೌದು ಸ್ವಾಮಿ,
1: ಸೀತೆಯ ತಲೆಯನ್ನು ತೊಡೆಯಿಂದ ಕೆಳಗಿಟ್ಟಿದ್ದೇನೆ. ಭದ್ರ
0: ಸ್ವಾಮಿ,
1: ಯಾವ ಕಾರಣಕ್ಕೂ ರಜಕನ ಮೇಲೆ ನೀವು ಮುನಿಯ ಕೂಡದು ನನ್ನ ಆಜ್ಞೆ. ಹೋಗತ್ತ? ಇಲ್ಲ. ಮಾನಸಿಕವಾದ ಅಸ್ಥಿರತೆಯನ್ನು ಉಳಿಸಿಕೊಳ್ಳಬೇಕಾಗಿದ್ದರೆ ನಮ್ಮವರೊಂದಿಗೆ ಸಮಾಲೋಚನೆಯನ್ನು ನಡೆಸಬೇಕು. ಮಂತ್ರಾಗಾರಕ್ಕೆ ಸುಮಂತ್ರನನ್ನು, ವಸಿಷ್ಠರನ್ನು, ನನ್ನ ತಮ್ಮಂದಿರನ್ನು ಬರಹೇಳಿರಿ. ಆ ಕಡೆಗೆ ಸಾಗ್ತೀವಿ.

ಪ್ರಭು ರಾಮಚಂದ್ರ ಮಂತ್ರಾಗಾರಕ್ಕೆ ಎಲ್ಲರೂ ಬಂದು ಸೇರಬೇಕು ಅಂತ ಅಪ್ಪಣೆಯಾಗಿತ್ತು. ಅವಸರವಾಗಿ ಬಂದೆ. ಉಳಿದವರು ಬಂದಿದ್ದಾರೆ. ಬಂದು ವೇಳೆ ಬಹಳವಾಯಿತು. ನೀನು ಯಾಕೆ ಸೇರಿಸಿದ್ದೀ ನಮ್ಮನ್ನು ಅಂತ ಹೇಳ್ತಾ ಇಲ್ಲ. ಉಳಿದವರಿಗೆ ಕೇಳುವ ಎದೆಗಾರಿಕೆಯೂ ಇಲ್ಲ. ಈ ಮೌನ ಗಂಭೀರವಾಗಿದೆ. ಈ ಮೌನ ಅಸಹನೀಯವಾಗಿದೆ. ಆದ್ದರಿಂದ ನಾನು ಧೈರ್ಯ ಮಾಡಿ ನಿನ್ನನ್ನು ಪ್ರಶ್ನಿಸ್ತಾ ಇದ್ದೇನೆ. ಅಣ್ಣ, ಬರ ಹೇಳಿದವನು ನೀನು, ಯಾಕೆ ಎಂಬುದನ್ನು ಹೇಳದೇ ಇರುವುದಕ್ಕೆ ಕಾರಣ ಏನಿರಬಹುದು ಅಂತ ಮುಖ ನೋಡಿದರೆ ನಿನ್ನ ಮುಖದಲ್ಲಿ ಚಿಂತೆಯ ರೇಖೆ ಕಾಣಿಸ್ತಾ ಇದೆ. ನಿನ್ನ ಹೃದಯದಲ್ಲಿ ಯಾವುದೋ ತುಮುಲ ಉಂಟಾಗಿದೆ, ಯಾವುದೋ ವಿಚಾರಗಳ ಸಂಘರ್ಷ ಉಂಟಾಗಿದೆ. ಇಷ್ಟನ್ನು ಅಷ್ಟರಲ್ಲೇ ತಿಳಿದುಕೊಳ್ಳ

ಓದಕ್ಕೆ ಸಾಧ್ಯ. ಈ ವಂಶಕ್ಕೆ ಯೋಗ್ಯತೆಯನ್ನು ಕೊಟ್ಟವನು ನೀನು, ಸೂರ್ಯವಂಶದ ಹಿರಿಮೆಯನ್ನು ಪ್ರಪಂಚದಲ್ಲಿ ಪ್ರಸ್ಥಾಪನೆ ಮಾಡಿದವನು ನೀನು, ಹಿರಿಯರ ಕೀರ್ತಿಯನ್ನು ಉಳಿಸಿ ಮೆರೆಸಿದಂಥ ಮಹಾಪ್ರಭುವಾದ ನೀನು ಯಾವುದೇ ಸಂದರ್ಭದಲ್ಲೂ ಚಿತ್ತ ವೈಕಲ್ಯಕ್ಕೆ ಒಳಗಾಗುವುದಿಲ್ಲ, ಚಾಂಚಲ್ಯಕ್ಕೆ ಒಳಗಾಗುವುದಿಲ್ಲ, ಇದು ನಮ್ಮ ವಿಶ್ವಾಸವಾಗಿತ್ತು. ಆದ್ದರಿಂದ ಏನೇ ವಿಚಾರ ಇರಲಿ ನೀನು ಮೌನವಾಗಿರಕೂಡದು, ನಮಗೆ ಅಪ್ಪಣೆ ಮಾಡಬೇಕು. ಯಾಕೆ ಹೀಗೆ, ಏನಾಗಿದೆ, ಯಾಕೆ ಕರೆಸಿಕೊಂಡೆ ನಮ್ಮನ್ನು?

0: ಅಣ್ಣದೇವ, ಸಾಕೇತ ಸಾಮ್ರಾಜ್ಯದ ಸಾರ್ವಭೌಮ ನೀನು. ಉರಿಯುತ್ತಿರುವ ಗೋಲಗಳಲ್ಲಿ ಪ್ರಖರನಾದ ಸೂರ್ಯನಂತೆ, ಹರಿಯುತ್ತಿರುವ ನದಿಗಳಲ್ಲಿ ಪವಿತ್ರವಾದ ಗಂಗೆಯಂತೆ, ಮೆರೆಯುತ್ತಿರುವ ಪರ್ವತಗಳಲ್ಲಿ ಉತ್ತುಂಗ ಹಿಮಾಲಯದಂತೆ, ರಾಜರ ಸಾಲಿನಲ್ಲಿ ನಿನಗೆ ಸಮಾನರಾದವರು ಬೇರೆ ಯಾರೂ ಇಲ್ಲ. ಸದಾ ಸಂತೋಷದಿಂದ ಇರಬೇಕಾದಂತಹ ನೀನು ಈಗ ದುಃಖಕ್ಕೆ ಒಳಗಾಗಿದ್ದಿ. ಒಬ್ಬ ದಾನಿಯಾಗಿ, ಧರ್ಮಿಷ್ಠನಾಗಿ, ಕರುಣಾ ಸಿಂಧುವಾಗಿ, ಸಹಸ್ರ ಬಾಹುಗಳ ವಿರಾಟ್ ಪುರುಷನಂತೆ ವಿರಾಜಮಾನನಾಗಿ ವಿಜೃಂಭಿಸುತ್ತಿರುವಂತಹ ನೀನು ಅದೇಕೋ ಬಹಳ ಕುಬ್ಜನಾಗಿದ್ದಿ. ಈ ಕಾರಣವೇನು ಅಂತ ನನಗೆ ಅರ್ಥವಾಗುವುದಿಲ್ಲ ಅಣ್ಣ. ಕೆತ್ತಬಲ್ ಗತ್ತಲೆಗೆ ತರಣಿ ಮುಂಗಾಣದಿರೆ ಪೊತ್ತು ವೆಳಗಂ ಬೇರೆ ತೋರ್ಪರಾರ್, ಘರ್ಮೋತ್ತರಕ್ಕೆ ಮಾರುತಂ ಬೆಮರೆ ಬೀಸುವರ್ ಬಳಿಕ ಆರ್ ಆಲವಟ್ಟದಿಂದೆ, ಕೃತ್ರಿಮದ ವಿಷದ ಸೋಂಕಿಗೆ ಗರುಡ ನಳವಳಿಯೇ ಮತ್ತೆ ರಕ್ಷೆಗೆ ಮಂತ್ರಿಸುವವರಾರು. ಎಲ್ಲರ ದುಃಖವನ್ನು ದೂರೀಕರಿಸಬೇಕಾದಂತಹ ನೀನು ಈ ರೀತಿ ಚಿಂತೆಗೆ ಒಳಗಾದರೆ ಹೇಗಣ್ಣ? ಸಮುದ್ರವನ್ನು ದಾಟಿದವನು ನೀನು. ಎಂತಹ ಬಿರುದೆರೆಗಳು ಬದುಕಿನಲ್ಲಿ ನಿನಗೆ ಅಪ್ಪಳಿಸಿದರೂ ಅದನ್ನು ಸಮರ್ಥವಾಗಿ ಎದುರಿಸುವಂತಹ, ದೂರೀಕರಿಸುವಂತಹ ಸಾಮರ್ಥ್ಯ ನಿನ್ನಲ್ಲಿರುವಾಗ ಈ ರೀತಿ ನೀನು ದುಃಖದಿಂದ ಇದ್ದರೆ ಇದನ್ನು ಪರಿಹರಿಸಬೇಕಾದ್ದು ಯಾರು? ಈ ಚಿಂತೆಗೆ ಕಾರಣವನ್ನು ಜಡಮತಿಯಾದಂತಹ ನನಗೆ ಊಹಿಸುವುದಕ್ಕೂ ಕಷ್ಟವಾಗುತ್ತಾ ಇದೆ. ಹೇಳಣ್ಣ, ಏನಾಯಿತು ನಿನಗೆ? ಏನಾಯಿತು?
1: ಅವ್ಯಾಹತವಾಗಿ ಆವಿಷ್ಕಾರಗೊಂಡು ವಿಜೃಂಭಿಸುತ್ತಲೇ ನಿಷ್ಕ್ರಿಯೆಯನ್ನು ಹೊಂದುವ ಸಾಗರದ ತಿರೆಯಂತೆ, ನೂರು ಯೋಜನ ವಿಸ್ತೀರ್ಣವಾದ ಸಮುದ್ರಕ್ಕೆ ಸೇತುವೆಯನ್ನು ರಚಿಸಿದ, ಅದನ್ನುತ್ತರಿಸಿದಂತಹ ನನ್ನ ಹೃದಯ ಸಾಗರದಲ್ಲುಂಟಾದಂತಹ ಈ ತುಮುಲವನ್ನು ನಿವಾರಿಸುವುದಕ್ಕೆ ಮಂತ್ರಾಗಾರವನ್ನು ಎಲ್ಲರೂ ಸೇರಲಿ ಎಂದು ಕೇಳಿ ಕಳುಹಿಸಿದ್ದೆ. ಪೂಜ್ಯರಾದ ವಸಿಷ್ಠರಿದ್ದಾರೆ, ನಿಪುಣನಾದ ಮಂತ್ರಿ ಸುಮಂತ್ರನಿದ್ದಾನೆ. ಭರತ,
0: ಅಣ್ಣದೇವ,
1: ಪ್ರಾಜ್ಞನೆಂದು ಎಲ್ಲರಿಂದಲೂ ಕರೆಸಿಕೊಂಡಿರುವ ನೀನಿರುವೆ, ನನಗೆ ಛಾಯಾನುವರ್ತಿಯಾಗಿ ಬಂದಿದ್ದ ಲಕ್ಷ್ಮಣನಿದ್ದಾನೆ, ಶತ್ರುಹನಾದ ಶತ್ರುಘ್ನನಿದ್ದಾನೆ. ನಿಮ್ಮೆಲ್ಲರ ಇದಿರಿನಲ್ಲಿ ನೀವು ಸ್ಪಷ್ಟವಾಗಿ ಕೇಳುವಂತೆ ನನ್ನ ಅಂತರಂಗವನ್ನು ನಾನು ತೆರೆದಿಡಬೇಕಾಗಿದೆ.
0: ಹೇಳೋಣ,
1: ತೆರೆದಿಡಬೇಕಾಗಿದೆ.

ಜಗತ್ತಿನ ಕತ್ತಲೆಯನ್ನಿಲ್ಲ ಉದಯಿಸಿದ ಕ್ಷಣವೇ ಹೋಗಲಾಡಿಸ್ತಾನೆ ಭಗವಾನ್ ಆದಿತ್ಯ. ಮಾನವರ ಅಂತರಂಗದ ಕತ್ತಲೆಯನ್ನು ಹೋಗಲಾಡಿಸುವುದಕ್ಕಾಗಿ ಉಚಿತ ವಚನಗಳನ್ನು ತಿಳಿಸಿದ ಮನು ಮಹಾರಾಜ. ಆದ ಕಾರಣ ಮನುಕುಲೇಶರ ನಡತೆ ನಮಗೆ ಮಾನ್ಯ ಎಂದೆಲ್ಲರೂ ಜ್ಞಾಪಕದಲ್ಲಿಸಿಕೊಂಡು ವ್ಯವಹರಿಸಬೇಕಾದಂತಹ ಅಗತ್ಯ ನಮಗೆ ಬಂದಿದೆ. ಆದ್ದರಿಂದ ತಮ್ಮಂದಿರೇ ಹೇಳ್ತೇನೆ.

0: ಮನುಕುಲದ ಮಹಾನುಭಾವರ ಜೀವನ ಕ್ರಮದ ದರ್ಶನದಿಂದ ನಾವು ಪಾವನರಾಗುತ್ತೇವೆ ಎಂದು ನಂಬಿದವ ನಾನು. ನಮ್ಮ ಹಿರಿಯರ ಕೀರ್ತಿ ಧಾವಳ್ಯಕ್ಕೆ ಯಾರಿಂದ ಕಳಂಕ ಉಂಟಾಗಬಹುದೋ, ಅದನ್ನು ನೆನೆಸಿದರೆ ನನ್ನ ಮನ ಹೃದಯ ನಡುಗುತ್ತಿದೆ. ತಮ್ಮ
1: ಅಣ್ಣ,
0: ನಮ್ಮ ಪೂರ್ವಜರ ಉಜ್ವಲ ಚಾರಿತ್ರ್ಯ ಅವಲೋಕನದಿಂದ ಜೀವನಕ್ಕೆ ರೂಪರೇಷೆಯನ್ನು ಕಲ್ಪಿಸಿಕೊಂಡಿರುವ ನಮಗೆ ನಮ್ಮವರ ಕೀರ್ತಿಗೆ ಕಳಂಕ ಉಂಟಾಗುವ ಪರಿಸ್ಥಿತಿ ಒದಗಿದಾಗ ಏನಾಗಬಹುದು? ಯಾರಿಂದಲೋ ಅಲ್ಲ,
1: ಮತ್ತೆ
0: ನನ್ನ ಹೃದಯದಿಂದ.
1: ಅಂದರೆ
0: ಹೃದಯೇಶ್ವರಿಯಾದ ಜಾನಕಿಯ ದೆಸೆಯಿಂದ ನಮ್ಮ ಮನುಕುಲಕ್ಕೆ ಅಪವಾದ ಬಂತು. ತಮ್ಮ,
1: ಏನು ಹೇಳ್ತಾ ಇದ್ದೀನಿ?
0: ಆದುದರಿಂದ ಸೀತಾ ಪರಿತ್ಯಾಗಕ್ಕೆ ಸಿದ್ಧನಾಗಿದ್ದೇನೆ.
1: ಅಣ್ಣ, ಸೀತಾದೇವಿಯ ಕುರಿತಾದಂತಹ ಮಾತು ಅಥವಾ ಅವಳ ಕುರಿತಾದಂತಹ ತ್ಯಾಗ ಮಾಡಬೇಕು ಎನ್ನುವಂತಹ ಪ್ರವೃತ್ತಿ ಯಾಕುಂಟಾಯಿತು? ಯಾರು ಹೇಳಿದರು? ಏನಾದರೂ ವಿವರಣೆ ಇಲ್ಲುವುದಕ್ಕೆ
0: ರಕ್ಕಸ ನೊಯ್ದಿರುವ ಹೆಣ್ಣನ್ನು ಮರಳಿ ಮನೆ ಸೇರಿಸಿಕೊಳ್ಳುವುದಕ್ಕೆ ರಾಮನಂತೆ ಮರುಳನಾನಲ್ಲವೆಂದು ಸಾಮಾನ್ಯನಾದ ನನ್ನ ಪ್ರಜೆಯಾದ ರಜಕನು ಹೇಳಿದನಂತೆ ಇದನ್ನು ಸಹಿಸಿಯೂ ನಾನು ಉಳಿದುಕೊಳ್ಳಬೇಕೆ?
1: ಆ ಮಾತನ್ನು ಕೇಳಿ ಸೀತಾತ್ಯಾಗಕ್ಕೆ ತೀರ್ಮಾನವನ್ನು ಮಾಡಿದೀಯಾ?
0: ಹೌದು
1: ಅಗ್ರಜ.

0: ಅಣ್ಣ, ಸೀತಾಮಾತೆ ಈ ಅಯೋಧ್ಯೆಗೆ ಮಾತೆ ಅಲ್ಲ, ಅವಳ ಪಾತಿವ್ರತ್ಯದ ವಿಶೇಷದಿಂದ ಲೋಕಮಾತೆ ಎಂದು ಹೇಳಿಸಿಕೊಂಡಿದ್ದಾಳೆ. ಅವಳ ದಿವ್ಯತ್ವದ ಕುರಿತು ಕಲ್ಪನೆಯ ಕಥೆಯಲ್ಲ, ವಾಸ್ತವದ ಅನುಭವ ಇದೆ ನಮ್ಮ ಮುಂಭಾಗದಲ್ಲಿ. ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದ ನಿನ್ನ ಹೆಂಡತಿಯ ಬಗ್ಗೆ ಇಷ್ಟು ನಿಷ್ಠುರನಾಗಬೇಕೇ ನೀನು? ತ್ಯಾಗ ಮಾಡುವುದು, ಸೀತೆ ತ್ಯಾಗ ಮಾಡುವುದು ಅಂದ್ರೇನು? ನಿನ್ನ ಹೃದಯವನ್ನೇ ನೀನು ಬಲಿಗೊಡುವುದು ಅಂದ್ರೇನು? ಯಾವನೋ ಒಬ್ಬ ಹೇಳಿದ ಈ ಮಾತು ಸಾಕಾಗ್ತದೋ ಹೇಳು. ನೀನು ಕಂಡಿಲ್ಲವೇ, ಲೋಕ ಕಂಡಿಲ್ಲವೇ, ದೇವತೆಗಳು ಕಂಡಿಲ್ಲವೇ? ಅಗ್ನಿ ಪರೀಕ್ಷೆಯಲ್ಲಿ ಉತ್ತೀರ್ಣಳಾದ ಸೀತಾಮಾತೆಯ ಪಾವಿತ್ರ್ಯವನ್ನು, ಅಂತಹ ಯೋಗ್ಯತಾವಂತಳಾದ ತಾಯಿಯ ಬಗ್ಗೆ ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಆಕೆ ಸ್ವೀಕಾರ ಮಾಡಿ ಅಯೋಧ್ಯೆಗೆ ತಂದಾಗ ಎಲ್ಲರೂ ಕೈ ಮುಗಿದು ಕೃತಾರ್ಥರಾದದ್ದನ್ನು ನಾವು ಕಂಡಿಲ್ವೇ? ಯಾವನೋ ಒಬ್ಬ ತಲೆಕೆಟ್ಟವ ಮನೆಯ ಮೂಲೆಯಲ್ಲಿ ಕುಳಿತು ಸೀತೆಯ ಕುರಿತು, ಸೀತೆಯನ್ನು ನೀನು ಸ್ವೀಕರಿಸಿದ ಕುರಿತು ಏನಾದರೂ ಹೇಳಿದರೆ ಅವನ ಅಜ್ಞಾನಕ್ಕಾಗಿ ಮರುಗಬೇಕಷ್ಟೇ. ಅದಲ್ಲ, ಅದು ನಿನ್ನ ಮನಸ್ಸಿಗೆ ನೋವುಂಟು ಮಾಡಿದೆ ಅಂತಾದರೆ ಅವನ್ಯಾರೇ ಆಗಿರಲಿ, ಅವನ ನಾಳೆಗೆ ಕೊಯ್ದೇನು?
1: ತಡೆ, ನೀವು ಯಾಕೆ ಕಳವಳಿಸ್ತೀರಿ? ಯಾಕೆ ಕಳವಳಿ?

0: ಕಮ್ಮಂದಿರೇ.
1: ರಾಮಚಂದ್ರ,
0: ವಸಿಷ್ಠರು ಮೌನಿಗಳಾಗಿದ್ದಾರೆ. ಸುಮಂತ್ರ ಯಾರನ್ನೂ ನೋಡದೆ ಸುಮ್ಮನಿದ್ದಾನೆ. ನಿಮ್ಮ ಅಂತರಂಗದ ಕಳವಳವೇನೋ ಮಾತುಗಳಿಂದ ಪ್ರಕಟವಾಯಿತು. ಯಾಕೆ ಯೋಚಿಸ್ತೀರಿ? ಸೀತೆಯ ಬಗೆಗೆ ನಾನು ನಿಷ್ಠುರನಾಗಿರುವೆನೆಂದು ನೀವೆಲ್ಲ ಭಾವಿಸಿದ್ದೀರಾ?
1: ಕೈ ಹಿಡಿದು ಕಾಪಾಡಬೇಕಾದವಳನ್ನು ಕೈ ಬಿಡುತ್ತೇನೆ ಅಂತ ಹೇಳಿದರೆ ಅರ್ಥ ಏನಿದಕ್ಕೆ?
0: ಶೀಲವತಿಯಾದ ಚಾರಿತ್ರ್ಯ ಶುದ್ಧಿಯುಳ್ಳ ಆಕೆಯನ್ನು ನಾನು ಚೆನ್ನಾಗಿ ತಿಳಿದವನು. ನಮ್ಮಯ್ಯ ದಶರಥ ಚಕ್ರವರ್ತಿಗಳೇ ಅಗ್ನಿಪರೀಕ್ಷೆಗೊಳಗಾದಂತಹ ಸೀತೆಯ ವಿಚಾರವಾಗಿ ವಿವರಣೆಯನ್ನು ನೀಡಿದ್ದಿರಲ್ಲ, ಅದನ್ನು ನಾನು ಮರೆಯಲಾಪೇನೆ.
1: ಅಷ್ಟಿದ್ದು ಈ ತೀರ್ಮಾನ ಯಾಕೆ ಮತ್ತೆ?
0: ಅವಳ ಜೀವನದ ಬಿಳುಪಿನಲ್ಲಿ ಕರಿಯ ಕಲೆಯೇ ಇಲ್ಲ.
1: ಸರಿಯಲ್ಲ.
0: ಆದರೆ ಆಕೆಯನ್ನು ತ್ಯಜಿಸದೆ ಬೇರೆ ದಾರಿಯೂ ಇಲ್ಲ. ಹೆಂಡತಿಗಾಗಿ, ಮಕ್ಕಳಿಗಾಗಿ ತಮ್ಮ ಕುಲಕೌರವವನ್ನು ಮರೆತು ನಮ್ಮ ಹಿಂದಿನವರು ನಡೆದಿಲ್ಲ. ಅವರ ಜೀವನಾದರ್ಶವನ್ನು ಪಾಲಿಸುವಂತಹ ನಾನು ಸೀತಾಪರಿತ್ಯಾಗಕ್ಕೆ ಸಿದ್ಧನಾಗಿದ್ದೇನೆ. ಯೋಚಿಸು, ಸಗರನ, ಹರಿಶ್ಚಂದ್ರನ, ದಿಲೀಪನ, ರಘುವಿನ, ಭಗೀರಥನ ಒಬ್ಬೊಬ್ಬನ ಜೀವನ ಕ್ರಮವನ್ನು ನಾವು ಅವಲೋಕಿಸಿದರು ಕೇವಲ ತನ್ನವರ ಸುಖಕ್ಕಾಗಿ, ತನ್ನವರ ಶ್ರೇಯಸ್ಸಿಗಾಗಿ ಅವರು ನಡೆದವರಲ್ಲ. ನಾನು ಕೇವಲ ಸೀತೆಯ ಗಂಡನಲ್ಲ, ರಾಜ. ರಾಜನು ತನ್ನ ಆದರ್ಶವನ್ನು ಪೂರ್ಣಗೊಳಿಸಲೇಬೇಕು. ಲಕ್ಷ್ಮಣ,
1: ಅಣ್ಣ,
0: ಸೀತೆ ನನ್ನಲ್ಲಿ ಮುನಿವಧುಗಳ ಜೊತೆಯಲ್ಲಿರಬೇಕು. ವಟುಗಳ ವೇದಾಧ್ಯಯನವನ್ನು ಕೇಳಬೇಕು. ಹವಿಯ ಕಂಪನ್ನು ಆಗ್ರಾಣಿಸಬೇಕು. ಆಶೆಯನ್ನು ವ್ಯಕ್ತೀಕರಿಸಿದ್ದಳು. ಆದುದರಿಂದ 3 ದಿನಗಳವರೆಗೆ ತನಗೆ ಅವರ ಜೊತೆಯಲ್ಲಿರುವುದಕ್ಕೆ ಅನುಕೂಲತೆಯನ್ನು ಒದಗಿಸಿಕೊಡಬೇಕು ಎಂದು ಪ್ರಾರ್ಥಿಸಿದ್ದಳು. ಜೀವನವು 3 ದಿನ ತಾನೆ. ಹುಟ್ಟುವುದೊಂದು ದಿನ, ಸಾಯುವುದೊಂದು ದಿನ. ಮಧ್ಯೆ ನಡೆಯುವ ಪೂರ್ಣ ಜೀವನ ವೃತ್ತಕ್ಕೂ ಒಂದೇ ದಿನವೆಂದಲ್ಲವೇ ಅರ್ಥ? ಹಾಗಿದ್ದರೆ 3 ದಿನಗಳ ಬಾಳ್ವೆಯಲ್ಲಿ ಜೀವನಾದರ್ಶವನ್ನು ತಿಳಿದಿರುವಂತಹ ಸೀತೆಯನ್ನು ಈಗಿಂದೀಗಲೇ ಆ ಗಂಗಾ ನದಿಯ ಉತ್ತರಕ್ಕಿರುವ ಗೊಂಡಾರಣ್ಯದಲ್ಲಿ ಬಿಟ್ಟವ ನನ್ನಾಜ್ಞೆ.

ಪ್ರಭು ರಂಗನಾಥ, ಓ ನನ್ನ ಕುಲದೇವರೇ, ಏನು ಘಟನೆ ಇದು? ತಮ್ಮನನ್ನು ಪ್ರೀತಿಯಿಂದ ಕಾಣುವ ಅಣ್ಣ, ಪತ್ನಿಯನ್ನು ಸುಖವಾಗಿ ಬಾಳಿಸುವಂತಹ ಪತಿ, ಪ್ರಜೆಗಳನ್ನು ಚೆನ್ನಾಗಿ ಬಾಳಿಸುವಂತಹ ಪ್ರಭು, ಎಲ್ಲವೂ ಆದಂತಹ ರಾಮ

ಅವರಲ್ಲಿ ಈಗ ನಾನು ಕಾಣ್ತಾ ಇರುವುದೇನು? ಕೇವಲ ಅರಸುತನದ ನೈಷ್ಠುರ್ಯ ಮಾತ್ರ. ವಾದ ವಿವಾದಕ್ಕೆ ಅವಕಾಶ ಇಲ್ಲ. ಹೀಗೆ ಮಾಡಬೇಕೇ ಬೇಡವೇ ಎಂಬ ವಿಮರ್ಶೆಗೆ ಎಡೆಯಿಲ್ಲ. ನನ್ನಾಜ್ಞೆ ಎಂದು ಹೇಳ್ತಾ ಸೀತಾ ತ್ಯಾಗದ ತನ್ನ ನಿರ್ಧಾರವನ್ನು ಘೋಷಿಸಿ ನಡೆದೇ ಬಿಟ್ಟ. ಅವನು ಬೆನ್ನು ತೋರಿಸಿ ಆ ಕಡೆ ಹೋದರೆ ನನ್ನ ಕಣ್ಣು ಮುಂಭಾಗದಲ್ಲಿ ಮುಂದಿನ ಕರ್ತವ್ಯ ಎದ್ದು ನಿಂತಿದೆ. ಋಷಿಗಳ ಮಧ್ಯದಲ್ಲಿ ಬಾಳ್ವೆ ಮಾಡುವಂತಹ ಯೋಗ ಇಲ್ಲದೇ ಇದ್ದರೂ ನಾಲ್ಕು ದಿನ ಅವರ ಜೊತೆಯಲ್ಲಿ ಕಾಲ ಕಳೆಯುವ ಆಸೆ ಇದೆ ಅಂತ ಯಾವ ಕೆಟ್ಟ ಗಳಿಗೆಯಲ್ಲಿ ಈ ನಮ್ಮಮ್ಮ ಸೀತಾದೇವಿ ಹೇಳಿದಳು? ಅದನ್ನೇ ನೆಪವಾಗಿಸಿಕೊಂಡು ಗೊಂಡಾರಣ್ಯದಲ್ಲಿ ನನ್ನ ಹೆಂಡತಿಯನ್ನು ಬಿಟ್ಟು ಬಾ ಅಂತ ಈ ಗಂಡ ಪ್ರಚಂಡ ರಾಮ ಈ ಲಕ್ಷ್ಮಣ್ಣಿಗೆ ಅಪ್ಪಣೆ ಮಾಡ್ತಾನೆ. ನಿರ್ವಹಿಸಬೇಕಾದ ಕರ್ತವ್ಯವೇ ಇದು ಅಲ್ಲ ಅಂತ ಹೇಳುವುದಕ್ಕಿಲ್ಲ. ಹೇಳಿದನಲ್ಲ, ನನ್ನ ಹೆಂಡತಿ ಪರಿಶುದ್ಧೆ ಅಂತ ನನಗೆ ಗೊತ್ತಿದೆ. ಗೊತ್ತಿದ್ದು ಯಾಕೆ ಹೀಗೆ ಅಂತ ಕೇಳಿದರೆ ಆ ಅರಸುತನದ ನೈಷ್ಠುರ್ಯ. ಇವನ ಹೃದಯ ಎಷ್ಟು ಮರುಗಿದೆಯೋ, ಮುಂದೆ ಸೀತೆಗಾಗಿ ಎಷ್ಟು ಹಂಬಲಿಸುವನೋ. ನಮ್ಮಣ್ಣ ಜೀವನದಲ್ಲಿ ಸುಖಿ ಅಲ್ಲವೇ ಅಲ್ಲ. ಅವನ ಕುರಿತು ಕೆಟ್ಟ ಮಾತಾಡುವುದಕ್ಕೆ ನನ್ನ ನಾಲಗೆಗೆ ಬಲ ಇಲ್ಲ. ರಾಜ್ಯತ್ಯಾಗ, ಪ್ರಜಾಜನರ ಸಂಗತ್ಯಾಗ, ಪತ್ನಿತ್ಯಾಗ, ಸುಖ ಎಲ್ಲಿ ಕಂಡ ರಾಮ? ಈಗಲೂ ಅಷ್ಟೇ, ತುಂಬು ಗರ್ಭಿಣಿಯಾದ ಹೆಂಡತಿಯನ್ನು ಕಾಡಿಗೆ ಕಳುಹಿಸಿದಂತಹ ಇವನಿಗೆ ಒಂದು ದಿನವಾದರೂ ಮುಂದೆ ನಿದ್ರೆ ಬಂದೀತೆ, ಮಾನಸಿಕವಾದ ಶಾಂತಿ ಇದ್ದೀತೆ. ಹಾಗಾದರೆ ಏನಿದು? ಸೂರ್ಯವಂಶದ ಗೌರವವನ್ನು ಅರಸಾಗಿ ಉಳಿಸಬೇಕಾದ ಕರ್ತವ್ಯ ನಿರ್ವಹಣೆ ಮಾತ್ರ. ನನ್ನದೇನು ಪಾತ್ರ? ಈ ವಂಶದ ಕೀರ್ತಿ ಸೌಧವನ್ನು ಗಟ್ಟಿಯಾಗಿ ನಿಲ್ಲಿಸುವುದಕ್ಕೆ ನಾನು ಒಂದು ಕಂಬವಾಗಬೇಕು. ಕಂಬವಾಗಬೇಕು, ವಿರೋಧಿಸುವುದಿಲ್ಲ, ಒಪ್ಪಿದೆ. ಸೀತಾಮಾತೆಯ ಅಂತಃಪುರಕ್ಕೆ ಹೋಗಿ ನನ್ನ ಕರ್ತವ್ಯ ನಿರ್ವಹಣೆಗೆ ಸಿದ್ಧನಾಗ್ತೇನೆ. ಯಾಕೆ ಅಂದರೆ ರಾಜಾಜ್ಞೆ. ಒಂದು ದಿನ ರಾಮನ ಆಜ್ಞೆಯನ್ನು ಮೀರಿದ್ದಕ್ಕೆ ಸೀತಾತ್ಯಾಗದ ದೊಡ್ಡ ಪ್ರಕರಣ ಪಂಚವಟಿಯಲ್ಲಿ ನಡೆದು ಹೋಗಿತ್ತು. ಮತ್ತೊಮ್ಮೆ ಅಂಥದ್ದಾಗಬಾರ್ದಲ್ಲ. ಅಣ್ಣನಿಗಿಂತ ನನಗೆ ಹೆಚ್ಚು ಯಾರು? ಅವನ ಆಜ್ಞೆಗಿಂತ ಮಹತ್ವದ್ದು ನನಗೇನಿದೆ ಜೀವಿತದಲ್ಲಿ? ಅದಕ್ಕಾಗಿ ನಡೆಯುತ್ತೇನೆ ಅಂತಃಪುರದ ಕಡೆಗಾಗಿ.

0: ಓಹೋ, ಇದಾರು ಮೈದುನಾ?
1: ಲಕ್ಷ್ಮಣ
0: ದೇವ
1: ಪಾದಗಳಿಗೆ ಅಭಿವಾದನ ಮಾಡಿದ್ದೆ.
0: ಎಷ್ಟು ದಿನವಾಯ್ತಪ್ಪ ಕಾಣದೆ. ಇವತ್ತಾದ್ರೂ ಈ ಕಡೆಗೆ ದಯಮಾಡಿಸುವಂತಹ ಮನಸ್ಸು ಉಂಟಾಯ್ತಲ್ಲ, ಇದಕ್ಕೆ ಬಹಳ ಸಂತೋಷವಾಯಿತು. ಏನು ಲಕ್ಷ್ಮಣ, ಯಾಕೆ ಬಂದೆಯಪ್ಪ ಈ ಕಡೆಗೆ?
1: ಅಮ್ಮ,
0: ಓ
1: ಚಿತ್ತವಿಸಬೇಕು.
0: ಚಿತ್ತ

0: ದೇವಿ
1: ಲಕ್ಷ್ಮಣ,
0: ನಿಮ್ಮಂತಃಪುರಕ್ಕೆ ನಾ ಬಂದಿರುವುದು ನನ್ನಿಚ್ಛೆಯಂತೆ ಅಲ್ಲ,
1: ಮತ್ತೆ
0: ಸೀತಾರಾಮನ ಅಲ್ಲ ರಾಜಾರಾಮನ ಆಜ್ಞೆಯಂತೆ.
1: ಏನಪ್ಪ ಅದು?
0: ಗರ್ಭವತಿಯಾದ ನೀವು ಬಯಕೆ ಒಂದನ್ನು ಪ್ರಕಟ ಮಾಡಿದಾಗ ಪತಿಯ ಸ್ಥಾನದಲ್ಲಿದ್ದು ನಮ್ಮ

0: ಒಪ್ಪಿಕೊಂಡದ್ದಿದೆಯಂತೆ ನೆನಪಿದೆಯೇ?
1: ಓಹೋ,
0: ವನಕ್ಕೆ ಹೋಗಬೇಕು, ಋಷಿಗಳ ಆಶ್ರಮದಲ್ಲಿ 4 ದಿನ ಇರಬೇಕು, ಇದು ನಿಮ್ಮ ಆಸೆಯಾಗಿತ್ತಂತೆ.
1: ನಿಜ?
0: ಶ್ರೀರಾಮಚಂದ್ರ ಅದನ್ನು ನನ್ನಲ್ಲಿ ತಿಳಿಸಿದ್ದಾನೆ.
1: ಆಹಾ,
0: ಸೀತೆಗೆ ವನದ ಕಡೆಗೆ ಗಮಿಸುವುದಕ್ಕೆ ಆಸೆಯಾಗಿದೆ ಲಕ್ಷ್ಮಣ, ಕರೆದುಕೊಂಡು ಹೋಗು. ಎಷ್ಟು ದಿನವೂ ಇರಬಹುದು.
1: ಹೌದೇ,
0: ಅಲ್ಲಿದ್ದೇ ನೀವು ಕಾಲ ಕಳೆಯುತ್ತೇನೆ ಅಂದರೂ ನಮ್ಮಣ್ಣನ ಆಕ್ಷೇಪ ಏನೂ ಇಲ್ಲ.
1: ಆಹ,
0: ಸಿದ್ಧತೆ ಮಾಡಿಕೊಳ್ಳಿ
1: ಲಕ್ಷ್ಮಣ,
0: ಸಿದ್ಧತೆ ಮಾಡಿಕೊಳ್ಳಿ, ನಾನು ಕರೆದುಕೊಂಡು ಹೋಗ್ತೇನೆ.
1: ನಿಜವೇ ಈ ಮಾತು?

0: ಲಕ್ಷ್ಮಣ.
1: ದೇವಿ,
0: ಆಹಾ, ನೀನು ಹೇಳಿದಂತಹ ವಿಷಯವನ್ನು ಮನಸ್ಸಿನಲ್ಲೇ ಎಷ್ಟು ಗ್ರಹಿಸಿದರೂ ಸಾಕೆನಿಸುವುದಿಲ್ಲ. ನನ್ನ ಅರಸನ ಹೃದಯ ವೈಶಾಲ್ಯ, ಅದರೊಳಗೆ ಎಷ್ಟೆಲ್ಲ ಅವಕಾಶ ಇದೆ. ರಾಮರಾಜ್ಯದಲ್ಲಿ ಸಾವಿರ ಆಸೆಗಳನ್ನು ಪೂರೈಸುವುದಕ್ಕೆ ಶ್ರೀರಾಮಚಂದ್ರನನ್ನು ಕಂಡು ಮಾತನಾಡುವುದಕ್ಕೆ ಅವಕಾಶವನ್ನು ಕಾಯುತ್ತಿರುವಂತಹ ನಮ್ಮ ಪ್ರಜಾಜನರ ಕಾರ್ಯದಲ್ಲಿ ಮಗ್ನರಾಗಿರುವಂತಹ ಸ್ವಾಮಿ, ನಾನಾಡಿದ ಮಾತನ್ನು ಮರೆತಿಲ್ಲ ಅಲ್ವೇ? ಶೀಘ್ರವಾಗಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ವನಪ್ರದೇಶವನ್ನು ಸೇರುವುದಕ್ಕೆ ನನಗೆ ಅವಕಾಶ ಕೂಡಿ ಬಂದಿದೆ.
1: ರಾಮ ರಾಜ್ಯದಲ್ಲಿ ಎಲ್ಲರ ಮಾತಿಗೂ ಬೆಲೆ ಇದೆ.
0: ಹೌದಲ್ಲ,
1: ನೀವು ಅಂತಲ್ಲ, ನಾನು ಅಂತಲ್ಲ, ಒಬ್ಬ ಸಾಮಾನ್ಯ ಪ್ರಜೆ ಹೇಳಿದ್ರು ಅದಕ್ಕೆ ಮನ್ನಣೆ ಇದೆಯಮ್ಮ.
0: ಲಕ್ಷ್ಮಣ, ಅತ್ತಿಗೆ ಆಸೆಯನ್ನು ತಿಳಿದುಕೊಂಡು ಅತ್ತಿಗೆಯ ಮನಸ್ಸನ್ನು ಸಮಾಧಾನ ಪಡಿಸುವುದಕ್ಕೆ ನೀನು ವಿನೋದವನ್ನು ಮಾಡುತ್ತಿಲ್ಲ ತಾನೇ? ಇದು ಸುಳ್ಳಲ್ವಲ್ಲ?
1: ಇಲ್ವಮ್ಮ, ಸಿದ್ಧತೆ ಮಾಡಿಕೊಂಡು ನೀವು ಹೊರಟ್ರೆ ನಾನು ಕರೆದುಕೊಂಡು ಹೋಗುವುದಕ್ಕೆ ಬದ್ಧನಾಗಿದ್ದೇನೆ.
0: ನಂಬಿಕೆ ಉಂಟಾಗಿದೆ, ಆದರೆ ಒಂದು ಸಂದೇಹ. ನೀನೊಬ್ಬನೇ ಇದೆಯಲ್ಲ, ಜೊತೆಯಲ್ಲಿ ಯಾರೂ ಕಾಣಿಸುವುದಿಲ್ಲ. ನೋಡು, ನಾನು ತುಂಬ ಗರ್ಭಿಣಿಯಾಗಿದ್ದೇನೆ. ಈ ಸಂದರ್ಭದಲ್ಲಿ ನನ್ನ ಜೊತೆಯಲ್ಲಿ ಯಾರಾದರೂ ಹೆಂಗಸರು ಬರುವುದು ಖಂಡಿತ ಅವಶ್ಯ. ಯಾರು? ನಿನ್ನ ಹೆಂಡತಿ ಊರ್ಮಿಳಾ ದೇವಿ ಬರುವಳೆ.
1: ರಾಮನಪ್ಪಣೆ ಹಾಗಿಲ್ಲೋ ಅಮ್ಮ.
0: ಮತ್ತೆ?
1: ನೀವು ನಾನು ಇಬ್ಬರೇ ಹೋಗತಕ್ಕದ್ದು. ಅಲ್ಲಿ ಋಷಿಪತ್ನಿಯರಿದ್ದಾರಲ್ಲ, ಯಾಕೆ ಯೋಚಿಸ್ತೀರಿ ನೀವು?
0: ಹೌದಲ್ಲ, ಇಲ್ಲ ಇನ್ನು

0: ಯೋಚಿಸುವುದಿಲ್ಲ. ಅಲ್ಲಿಗೆ ಬೇಕಾದ ಎಲ್ಲವನ್ನು ನಾನು ಸಿದ್ಧಗೊಳಿಸಿ ಬರ್ತೇನೆ, ಹೋಗುವುದಕ್ಕೆ ರಥವನ್ನು ಸಿದ್ಧಪಡಿಸಪ್ಪ.
1: ಓಹೋ, ದೇವರೇ, ರಥ ಸಿದ್ಧಪಡಿಸುವುದೇನು, ಪಥವನ್ನು ಸಿದ್ಧಪಡಿಸಿ ಬಂದಿದ್ದೇನೆ. ಎಳೆಯ ಮಗುವಿನ ಮುಗ್ಧತೆಯಿಂದ, ಪತಿಯ ಮೇಲಿನ ಪ್ರೇಮದಿಂದ, ನನ್ನ ಆಸೆ ನೆರವೇರಿತು ಎಂಬ ಆನಂದದಿಂದ ಜಿಗಿದು ಬರುತ್ತಾ ಇರುವ ಈ ತಾಯಿಯನ್ನು ಕಂಡಾಗ ನಾನೆಂಥ ಹತಭಾಗ್ಯ, ಎಂಥ ಉದ್ಯೋಗ ನನಗೆ ಸಿಕ್ಕಿದೆ ಯೋಚಿಸ್ತೇನೆ. ಮನಸ್ಸನ್ನು ಅದುಮಿ ಹಿಡಿಯುತ್ತೇನೆ. ಗಂಟಲು ಒಣಗುತ್ತಾ ಇದೆ, ಎದೆ ನಡುಗುತ್ತಾ ಇದೆ. ರಾಮನರಸಿಯನ್ನು ಕಾಡಿಗೆ ಬಿಟ್ಟು ಬರುವಂತಹ ಕಟುಕ ನಾನಾಗ್ತಾ ಇದ್ದೇನಲ್ಲ, ಏನು ಮಾಡೋಣ? ಕರ್ತವ್ಯ ಅಮ್ಮ.
0: ಲಕ್ಷ್ಮಣ
1: ಬಂದಿರಾ?
0: ಓಹೋ, ರಥವನ್ನು ತಂದಿರಿಸಿರುವೆ, ಏರಿಕೊಳ್ತೇನಪ್ಪ.
1: ಏರಿಕೊಳ್ಳಿ,
0: ರಥವನ್ನು ನಡೆಸು. ಲಕ್ಷ್ಮಣ, ಏನ ಇದು?
1: ಯಾಕೆ ದೇವಿ
0: ಹೀಗೆ ಪ್ರಯಾಣಿಸಿದ್ರೆ ನಾವು ಅರಣ್ಯವನ್ನು ಸೇರುವುದು ಎಷ್ಟು ದಿವಸಗಳ ಮೇಲೆ? ಓಹೋ, ಬಹುಶಃ ರಾಮದೇವರನ್ನು ಬಿಟ್ಟಿರೋದಕ್ಕೆ ನಿನಗೆ ಸಾಧ್ಯವಿಲ್ಲ ಅಂತ ಅನ್ನಿಸ್ತದೆ. ಅವರ ಹೆಂಡತಿಯಾದ ನಾನೇ ಸಹಿಸ್ತೇನಂತೆ, ನಿನಗಾ ಕಪ್ಪ ಖೇದ? ಹೋಗ್ಲಿ ರಥ ಜೋರಾಗಿ.
1: ನಿಧಾನವಾಯ್ತಿ?
0: ಹೌದು,
1: ವೇಗವಾಗಿ.

0: ಲಕ್ಷ್ಮಣ ತಡೆ ತಡೆ, ಮಹಾರಾಣಿಯಾಗಿ ಆಜ್ಞೆ ಮಾಡುತ್ತಿದ್ದೇನೆ. ಹಠಮಾರಿತನವೇ ನಿನ್ನದು.
1: ಯಾಕೆ?
0: ನಿನ್ನ ಸ್ವಭಾವ ನನಗೆ ಚೆನ್ನಾಗಿ ಗೊತ್ತಿದೆ. ಗತಿ ನಿಧಾನವಾಯಿತು ಅಂತ ನಾನು ಎಚ್ಚರಿಸಿದ್ದಕ್ಕೆ ಅತಿಯಾದ ವೇಗ, ಕಣ್ಣು ಕತ್ತಲೆ ಬರುತ್ತಿದೆ, ದಿಕ್ಕನ್ನು ದೃಷ್ಟಿಸುವುದಕ್ಕಾಗುವುದಿಲ್ಲ. ಎಲ್ಲಿಗಪ್ಪ? ಎಲ್ಲಿ ವನ ಪ್ರದೇಶ? ಅಂದು ಪಂಚವಟಿಯಲ್ಲಿ ನಾವು ಕಂಡಿರುವಂತಹ ಋಷಿಗಳು, ಋಷಿಪತ್ನಿಯರು, ಬ್ರಾಹ್ಮಣೋತ್ತಮರು ಯಾರೂ ಕಾಣಿಸುವುದಿಲ್ಲ. ಇದೆಲ್ಲಿಗೆ ಪ್ರಯಾಣಿಸುವೆ? ಯಾಕೆ ಈ ರೀತಿಯ ಪ್ರಯಾಣ? ಹೇಳು ಲಕ್ಷ್ಮಣ, ಸತ್ಯವಾಗಿ ಹೇಳು.

ಜಾತಿಗೆ ಉತ್ತರ ಕೊಡುವ ಸಾಮರ್ಥ್ಯ ನನಗಿಲ್ಲ. ಗುಂಡಾರಣ್ಯದಲ್ಲಿ ರಥವನ್ನು ನಿಲ್ಲಿಸಿದ್ದೇನೆ. ವೇಗವಾಗಿ ಸಾಗಬಾರದು ಎಂಬ ಅಪ್ಪಣೆಯನ್ನಷ್ಟು ಒಪ್ಪಿಕೊಂಡಿದ್ದೇನೆ. ಆದರೆ ನಾನೀಗ ಮಾಡಬೇಕಾದ್ದೇನು? ನಾನು ವನಕ್ಕೆ ಆಶ್ರಮಕ್ಕೆ ನಿಮ್ಮನ್ನು ಕರೆತಂದದ್ದಲ್ಲ. ನನ್ನ ಈ ಪ್ರಯಾಣದ ಕ್ರಮ ಬೇರೆ ಉದ್ದೇಶದಿಂದ ಕೂಡಿದೆ ಅಂತ ಹೇಳಲಿ. ಈ ಕೋಮಲೆಯಾದ ಮಹಾಮಾತೆ ಹೇಗೆ ತಡ್ಕೊಳ್ತಾಳೆ? ಪತಿ ತ್ಯಾಗ ಮಾಡಿದ್ದಾನೆ ತನ್ನನ್ನು ಅಂತ ಯೋಚನೆ ಮಾಡುವುದಕ್ಕೂ ಸಾಧ್ಯ ಇಲ್ಲದ ಸ್ಥಿತಿಯಲ್ಲಿ ಅದೇ ಸತ್ಯ ಅಂತ ತಿಳಿದರೆ ಪತಿವ್ರತೆಯಾದ ಈಕೆ ಏನಾದಾಳು? ಇಲ್ಲ,

0: ಹೇಳುವುದಲ್ಲ. ಹಾಗೆ ಬಿಟ್ಟು ಬಿಟ್ಟು ಯಾವ ಮಾತನ್ನು ಹೇಳದೆ ಈಕೆಯನ್ನು ರಥದಿಂದ ಇಳಿಸಿ ಹಿಂದೆ ಹೋಗಲೇ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಹಿಂದೆ ಹೋದರೆ ಏನಾಯಿತು, ಎಲ್ಲಿ ಬಿಟ್ಟೆ, ನನ್ನ ಆಜ್ಞೆ ಪಾಲಿಸಲ್ಪಟ್ಟಿತೆ ಅಂತ ರಾಮ ಕೇಳುವಾಗ ಉತ್ತರ ಕೊಡುವುದಕ್ಕೆ ಸಾಧ್ಯ, ಬಿಟ್ಟು ಬಂದೆ ಅಂತ ಹೇಳುವುದಕ್ಕೆ ಸಾಧ್ಯ. ಆದರೆ ಬಿಟ್ಟು ಬರುವಾಗ ಏನು ಸ್ಥಿತಿ ಇದೆಯೋ ಆ ಸ್ಥಿತಿಯನ್ನು ಯೋಚಿಸಬೇಕಲ್ಲ. ಇಲ್ಲ, ನಾನು ಏನನ್ನೂ ಯೋಚಿಸುವುದಿಲ್ಲ, ಹೃದಯವನ್ನು ಕಲ್ಲು ಮಾಡಿ ವಿಷಯವನ್ನು ಹೇಳುವುದೇ ನನ್ನ ಕರ್ತವ್ಯ. ದೇವಿ
1: ಲಕ್ಷ್ಮಣ,
0: ಈ ದಾರಿಯಲ್ಲಿ ನಾನು ಉದ್ದೇಶಪೂರ್ವಕ ನಿಮ್ಮನ್ನು ಕರೆತಂದಿದ್ದೇನೆ. ವನವಾಸದ ಬಯಕೆ ನಿಮಗೆ ಯಾಕಾಯಿತು? ಶ್ರೀರಾಮಚಂದ್ರನ ಅಪ್ಪಣೆ ಏನು ಗೊತ್ತೇ? ಶ್ರೀರಾಮಚಂದ್ರನ ಅಪ್ಪಣೆ ಒಂದೇ ಇದೆ, ಜನಾಪವಾದಕ್ಕೆ ಅಂಜಿದಂತಹ ಅವನು ನಿಮ್ಮನ್ನು ಕಾಡಿನಲ್ಲಿ ಬಿಟ್ಟು ಬರುವಂತೆ ನನಗೆ ಅಪ್ಪಣೆ ಮಾಡಿದ್ದಾನೆ. ಅವನು ಸೀತಾರಾಮನಲ್ಲ, ರಾಜಾರಾಮ. ಕಾಡಿನಲ್ಲಿ ಬಿಟ್ಟು ಬರಬೇಕು ಎಂಬ ಅಪ್ಪಣೆಯಂತೆ ರಥವೇರಿಸಿ ಕರೆತಂದಿದ್ದೇನೆ ನಾನು.

0: ராட்சி
1: ಮೂರ್ಛಿತರಾಗಿಬಿದ್ದಂತಹ ಸೀತಾದೇವಿಯನ್ನು ಉಪಚರಿಸಿದ್ದೇನೆ. ಚೇತರಿಸಿಕೊಳ್ಳುವ ಲಕ್ಷಣ ಕಾಣಿಸ್ತಾ ಇದೆ. ಅವಳ ಮಾತಿಗೆ ಉತ್ತರ ಕೊಡುವ ಸ್ಥಿತಿಯಲ್ಲಿ ಇನ್ನೂ ನಾನಿಲ್ಲ. ಓ ವನದೇವತೆಗಳೇ, ಓ ತ್ರಿಮೂರ್ತಿಗಳೇ, ಓ ಭೂಮಿ ತಾಯಿಯೇ, ಇದೋ ನಿಮ್ಮ ಒಳಗಾಗಿ ಸೀತೆಯನ್ನು ಬಿಟ್ಟುಕೊಡ್ತಾ ಇದ್ದೇನೆ. ಇವಳ ರಕ್ಷಣೆ ನಿಮಗೆ ಸೇರಿದ್ದು ನಿಮಗೆ

0: ಶ್ರೀರಾಮ
1: ರಾಮ,
0: ನಿನ್ನ ಮಹಿಮೆಯಿಂದಲೇ ನನ್ನಲ್ಲಿರುವಂತಹ ಪಶುವೃತ್ತಿಯನ್ನು ತೊಲಗಿಸಿ ಮತ್ತೆ ನಾನು ಮಹರ್ಷಿ ಎನಿಸಿಕೊಂಡಿದ್ದೇನೆ. ವಾಲ್ಮೀಕದಿಂದ ಹುಟ್ಟಿ ಮತ್ತೆ ಈ ಲೋಕದ ಬೆಳಕನ್ನು ಕಂಡವನಿದ್ದೇನೆ. ಆ ನನ್ನ ಸ್ವಾಮಿಯ ನಾಮವನ್ನು ಉಚ್ಚರಿಸ್ತಾ ಈ ಕಾಡಿನಲ್ಲಿ ಅಳುತ್ತಿರುವವರು ಯಾರು? ಅಮ್ಮ ಅಳಬೇಡ, ಯಾರು ನೀನು? ಯಾಕೆ ನಿನಗೆ ದುಃಖ?
1: ರಾಮ ಸ್ವಾಮಿ, ಅಯೋಧ್ಯೆಯ ಅರಸನಾದ ಶ್ರೀರಾಮಚಂದ್ರನ ಮಡದಿ ನಾನೇ ಸೀತಾದೇವಿ.
0: ಶ್ರೀರಾಮನ ಪ್ರೀತೆ
1: ಹಣತೆ ನಿಜ
0: ಅಮ್ಮ? ಭಯಪಡಬೇಡ, ನಾನೇ ಮಹರ್ಷಿ ವಾಲ್ಮೀಕಿ. ಬಾ, ನನ್ನ ಸ್ವಾಮಿಯ ಸೇವೆಯನ್ನು ಮಾಡುವಂತಹ ಅವಕಾಶ ನನಗೆ ಬಂದಿದೆ ಅಂತ ತಿಳಿಯುತ್ತೇನೆ. ನಿನ್ನ ನನ್ನ ಮಗಳಂತೆ ನನ್ನ ಆಶ್ರಮದಲ್ಲಿ ಸಾಕ್ತೇನೆ. ಬಾ ತಾಯಿ.
1: ರಾಮ ಶ್ರೀರಾಮ.

ಇದುವರೆಗೆ ಯಕ್ಷಗಾನ ತಾಳಮದ್ದಲೆ, ಪ್ರಸಂಗ ಸೀತಾ ಪರಿತ್ಯಾಗ. ಪ್ರಸ್ತುತಪಡಿಸಿದವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಕಲಾವಿದರು. ಕೇಳುಗರೆ, ಕಾಣೆಯಾದವರ ಬಗ್ಗೆ ಇದೊಂದು ಪ್ರಕಟಣೆ. ದಿನಾಂಕ 19/8/2025 ಮೈಸೂರಿನ ನಜರ್ಬಾದಿಂದ ರಾಚೇಗೌಡ ಎಂಬ ವೃದ್ಧರು ಕಾಣೆಯಾಗಿರುತ್ತಾರೆ. ಇವರ ಚಹರೆಯ ವಿವರ ಹೀಗಿದೆ. 82 ವರ್ಷ, 4.9 ಅಡಿ ಎತ್ತರ, ಸಾಧಾರಣ ಮೈಕಟ್ಟು, ಗೋಧಿ ಮೈಬಣ್ಣ, ಕೋಲುಮುಖ, ಬಿಳಿ ಕೂದಲು ಹೊಂದಿರುವ ಇವರು ಕನ್ನಡ ಭಾಷೆ ಬಲ್ಲವರಾಗಿರುತ್ತಾರೆ. ಇವರು ಕಾಣೆಯಾದಾಗ ಬಿಳಿ ಬಣ್ಣದ ತುಂಬು ತೋಳಿನ ಶರ್ಟ್, ನೀಲಿ ಬಣ್ಣದ ಲುಂಗಿ ಧರಿಸಿದ್ದು, ಕಪ್ಪು ಬಣ್ಣದ ಟವೆಲನ್ನು ಹೆಗಲ ಮೇಲೆ ಹಾಕಿಕೊಂಡಿರುತ್ತಾರೆ. ಇವರ ಪತ್ತೆಯಾದಲ್ಲಿ ನಜರ್ಬಾದ್ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇವರ ದೂರವಾಣಿ ಸಂಖ್ಯೆ 0821-2418-308. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ ಮೈಸೂರು FM 100.6, ಸಮಯ 4:45

ಹಾಡುಗಳಾಗಿವೆ. ಇನ್ನು ಮುಂದೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಚಾರ್ಲಿ ಚಿತ್ರದ ಗೀತೆ. ನಾಗಾರ್ಜುನ ಶರ್ಮಾ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ನೋಬಿನ್ ಪೌಲ್, ಹಾಡಿದ್ದಾರೆ ನೋಬಿನ್ ಪೌಲ್ ಹಾಗೂ ಪಂಚಮ್ ಜೀವಾ.

ಕೇಳುಗರೇ, ಗಮನಿಸಿ, ಕರ್ನಾಟಕ ಕ್ರಿಶ್ಚಿಯನ್ ಸಮುದಾಯ ಅಭಿವೃದ್ಧಿ ನಿಗಮದ ವತಿಯಿಂದ ಅರಿವು ವಿದ್ಯಾಭ್ಯಾಸ ಸಾಲ ಯೋಜನೆಯಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಸಿಇಟಿ ನೀಟ್ ಮ್ಯಾನೇಜ್ಮೆಂಟ್ ಕೋಟಾದಡಿ ವಿವಿಧ ವೃತ್ತಿಪರ ಕೋರ್ಸ್ಗಳಾದ

MBBS, MD, MS, BDS, MDS, BE, BTech, MTech, BArch, MArch, MBA, MCA, LLB, AYUSH, BSc in Agriculture, Agricultural Engineering, Dairy Technology, Forestry, Veterinary, Matu Animal Science, Food Technology, B Pharma, M Pharma, Pharma D, Biotechnology, Fisheries, Sericulture, Home Science, ಫುಡ್ ನ್ಯೂಟ್ರಿಷನ್ ಆ್ಯಂಡ್ ಡಯಟೆಟಿಕ್ಸ್ ಹಾಗೂ ಡಿ ಫಾರ್ಮಾ ಸೇರಿದಂತೆ ಹಲವು ವ್ಯಾಸಂಗಗಳಿಗೆ ಆಯ್ಕೆಯಾದ ಕ್ರಿಶ್ಚಿಯನ್ ವಿದ್ಯಾರ್ಥಿಗಳಿಗೆ ಅರಿವು ಸಾಲ ಯೋಜನೆಯಡಿಯಲ್ಲಿ ಸಾಲ ಪಡೆಯಲು ಅಪೇಕ್ಷಿಸುವ ಕ್ರಿಶ್ಚಿಯನ್ ವಿದ್ಯಾರ್ಥಿಗಳು ನಿಗಮದ ವೆಬ್ಸೈಟ್ www.kccdclonline.karnataka.gov.in ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿ ಪಡೆಯಲು ಈ ಕಚೇರಿಯ ದೂರವಾಣಿ ಸಂಖ್ಯೆ 0821-243-0080 ಸಂಪರ್ಕಿಸಬಹುದಾಗಿದೆ. ಪ್ರಕಟಣೆ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಸ್ವಾತಿ ಮುತ್ತಿನ ಮಳೆಹನಿಯೇ ಚಿತ್ರದ ಗೀತೆ. ಪೃಥ್ವಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಮಿಥುನ್ ಮುಕುಂದನ್, ಹಾಡಿದ್ದಾರೆ ಮಾಧುರಿ ಶೇಷಾದ್ರಿ.

ಕೇಳುಗರೇ ಗಮನಿಸಿ, ಇಂದು ಸಂಜೆ 7:45 ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯಲಿರುವ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ನಡುವಿನ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆ ದೆಹಲಿ ಕೇಂದ್ರದಿಂದ 8:45 ನಂತರ ರಾತ್ರಿ 9:15 ಆಟದ ಅಂತ್ಯದವರೆಗೆ ಪ್ರಸಾರವಾಗಲಿದೆ. ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ಹೀರೋ ಚಿತ್ರದ ಗೀತೆ. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಬಿ ಅಜನೀಶ್ ಲೋಕನಾಥ್, ಹಾಡಿದ್ದಾರೆ ವಿಜಯ್ ಪ್ರಕಾಶ್ ಹಾಗೂ ಸಂಗಡಿಗರು.

0: ಎಫ್ಎಂ 100.6 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ನೀವು ಕೇಳ್ತಾ ಇದ್ದೀರಾ. ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ಮೂಡಿಬರುತ್ತಿರುವ ಕಾರ್ಯಕ್ರಮಗಳನ್ನು ನಮ್ಮೆಲ್ಲ ಆತ್ಮೀಯ ಶ್ರೋತೃಗಳಿಗೆ ನಲ್ ಸಂಜೆಯನ್ನು ಹಾರೈಸುತ್ತಾ ನಾನು ನಿಮ್ಮೊಡನೆ ನಿಮ್ಮ ಬಾನುಲಿ ಗೆಳತಿ ವಿನಯ ಜೆ ವಿಠಲ್. ವೇಳೆ ಸರಿಯಾಗಿ 5:55.
1: ಸಿಲೆಬಸ್ ಗೂ ಮೀರಿದಂತಹ ಡಿಫ್ರೆಂಟ್ MBA ಪ್ರೋಗ್ರಾಮ್ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, HR ಬಿಸ್ನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ ಗಳು ಲಭ್ಯ. ಡೆಹ್ರಾಡೂನ್ ಇಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಗೋಕುಲಂ 3rd stage ಮೈಸೂರು ಆರ್ ವಿಸಿಟ್ vvce.ac.in.
2: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ರಾತ್ರಿ 8:00 ಪ್ರಸಾರವಾಗುವ ಯುವವಾಣಿಯಲ್ಲಿ ನೆಹರು ಯುವ ಕೇಂದ್ರ ಈಗಿನ ಮೇರಾ ಯುವ ಭಾರತ್ನಲ್ಲಿ ಯುವಜನತೆಗಿರುವ ಸೌಲಭ್ಯಗಳು ಹಾಗೂ ಯೋಜನೆಗಳು, ಈ ಕುರಿತು ನೆಹರು ಯುವ ಕೇಂದ್ರದ ನಿವೃತ್ತ ಉಪನಿರ್ದೇಶಕರಾದ ಸಿದ್ದರಾಮಪ್ಪ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
3: ಇದು 2026-27 ಸಾಲಿನ ವಾರ್ಷಿಕ ಕ್ರಿಯಾಯೋಜನೆಯಿದೆ. ಇದು ಮಾನನೀಯ ಪ್ರಧಾನಮಂತ್ರಿಗಳ ವಿಕಸಿತ ಭಾರತ 2047 ಏನು ಒಂದು ಪರಿಕಲ್ಪನೆ ಇದೆಯಲ್ಲ, ಅದರ ಆಧಾರದ ಮೇಲೆ ರಚನೆಗೊಂಡಂತಹ ಒಂದು ಕಾರ್ಯಕ್ರಮ ಆಗಿದೆ.
2: ಕೇಳಿ, ಇದೇ ಸೋಮವಾರ ರಾತ್ರಿ 8:00 ಯುವವಾಣಿ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
4: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
5: ಗೇಮ್ ಶೋ. ಗೇಮ್ ಶೋ, ಗೇಮ್ ಶೋ ಪ್ರತಿ ಸೋಮವಾರ ಬೆಳಿಗ್ಗೆ 11:00 to 12:00
4: ಆಟದ ಗತ್ತು ಗಮ್ಮತ್ತು,
5: ಸ್ವಲ್ಪ ತಮಾಷೆ, ತಲೆಗೆ ಕಸರತ್ತು,
4: ನಾವು ಆಟಗಳನ್ನ ತರುತ್ತೇವೆ, ಮತ್ತಷ್ಟು
5: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು.
4: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ.
5: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು.
4: ಮರೆಯದಿರಿ, ಪ್ರತಿ ಸೋಮವಾರ ಬೆಳಗ್ಗೆ 11:00 ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
5: ಗೇಮ್ ಶೋ. ಗೇಮ್ ಶೋ, ಗೇಮ್ ಶೋ.
2: ಆತ್ಮೀಯ ಕೇಳುಗರೆ, ಇದೇ ಬುಧವಾರ ಸಂಜೆ 5:00 ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
6: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
2: ಮೂತ್ರಪಿಂಡ ರೋಗಗಳ ಕುರಿತ ಮಿಥ್ಯೆಗಳು ಮತ್ತು ವಾಸ್ತವಾಂಶ, ಈ ಕುರಿತು ಮಾಹಿತಿ ನೀಡುತ್ತಾರೆ ಮೂತ್ರಪಿಂಡ ಕಸಿ ಶಸ್ತ್ರಚಿಕಿತ್ಸಾ ತಜ್ಞರು ಹಾಗೂ ಸೀನಿಯರ್ ಕನ್ಸಲ್ಟೆಂಟ್ ಡಾಕ್ಟರ್ ಶ್ರೀನಿವಾಸ್ ಪಿ. ಕೇಳಿ, ಇದೇ ಬುಧವಾರ ಸಂಜೆ 5:00 ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
6: ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ
2: ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
5: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ಸಂಜೆ 4:00 ಮಹಿಳಾ ರಂಗದ ಸಾಧನಾ ಶಿಖರ ಕಾರ್ಯಕ್ರಮದಲ್ಲಿ ಆಭರಣ ತಯಾರಿಕೆಯಲ್ಲಿ ದಾಖಲೆಗಳನ್ನು ನಿರ್ಮಿಸಿರುವ ಗೀತಾ ಎಂವೈ ಅವರೊಂದಿಗೆ ಮಾತುಕತೆ ಕೇಳಬಹುದು.
7: ಸರ್, ನಮಗೆ ಎಕ್ಸ್ಪೋಜರ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದು ಸೈತಿ ನಮಗೆ ಟೈಮೇ ಸಿಕ್ಕಿರಲ್ಲ, ನಾವು ಏನ್ ಮಾಡ್ಬೇಕು ಅನ್ನೋದನ್ನ ನಾವು ಯೋಚನೆ ಮಾಡಿರಲ್ಲ, ನಮ್ಮ ಆಸೆ ಏನು ಅಂತಾನೆ ನಮ್ಗೆ ಗೊತ್ತಿರಲ್ಲ. ಸುಮ್ನೆ ಬ್ಲಾಂಕ್ ಆಗಿ ಅವ್ರು ಹೇಳಿದ್ರೆ ಇವ್ರು ಹೇಳಿದ್ರು ಅಂತ ಓದ್ತೀವಿ, ಅವ್ರು ಹೇಳಿದ್ರೆ ಇವ್ರು ಅದು ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಮಾಡ್ತೀವಿ, ಕೆಲ್ಸಕ್ಕೆ ಸೇರ್ಕೋತೀವಿ. ಬರೀ ರೊಟೀನ್ ಲೈಫ್ ಅಲ್ಲೇ ಇರೋದ್ ಬೇಡ, ನಮ್ಮ ಇಂಟ್ರೆಸ್ಟ್ ಬಗ್ಗೆನೂ ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕು ಅಂತ ಹೇಳ್ತೀನಿ ಸರ್.
5: ಮರೆಯದೇ ಕೇಳಿ, ಇದೇ ಬುಧವಾರ ಸಂಜೆ 4:00 ಮಹಿಳಾ ರಂಗದ ಸಾಧನಾ ಶಿಖರ ಕಾರ್ಯಕ್ರಮ.

ಗಂಟೆ 5:20 ಈಗ ಕೇಳೋಣ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ನಮ್ಮೆಲ್ಲ ಆತ್ಮೀಯ ಶ್ರೋತೃಗಳಿಗೆ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಶ್ರೋತೃಗಳೇ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಪ್ರಸಾರಕ್ಕಾಗಿ ನೀವು ವಾಟ್ಸ್ಆ್ಯಪ್ ಮಾಡಬೇಕಾದ ಸಂಖ್ಯೆ 9480858523. ಮತ್ತೊಮ್ಮೆ ವಾಟ್ಸ್ಆ್ಯಪ್ ಸಂಖ್ಯೆಯನ್ನು ಗಮನಿಸಿ 9480858523. ಬನ್ನಿ, ಕಾರ್ಯಕ್ರಮವನ್ನು ಗೀತಾ ಚಿತ್ರದ ಈ ಹಾಡಿನೊಂದಿಗೆ ಆರಂಭಿಸೋಣ. ಈ ಗೀತೆಯ ಗಾಯಕರು SP ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಇಳಯರಾಜಾ.

0: ಯೋಗವಾಣಿ
1: ನಿತ್ಯ ಯೋಗ ಕುರಿತ ವಿಶೇಷ ಬಾನುಲಿ ಸರಣಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ.
2: ವೇದ ದ್ರಷ್ಟೃ ಸಮಾರಂಭಾಂ ಪತಂಜಲಿ ಸುಮಧ್ಯಮಾಂ.
0: ಯೋಗವಾಣಿ ಸರಣಿಯಲ್ಲಿ ಅನುಭವಿ ವೈದ್ಯರು, ನೀತಿ ನಿರೂಪಕರು, ಆಯುಷ್ ಇಲಾಖೆಯ ಅಧಿಕಾರಿಗಳು ಹಾಗೂ ನುರಿತ ಯೋಗಪಟುಗಳು ತಮ್ಮ ಅನುಭವ ಹಂಚಿಕೊಳ್ಳಲಿದ್ದಾರೆ.
1: ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಬಿತ್ತರವಾಗಲಿರುವ ಯೋಗವಾಣಿ ಬಾನುಲಿ ಸರಣಿ ಯೋಗದ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಿದೆ.
3: ಯೋಗಿ ನೀನಾಗಿ ಹೋಗಣ್ಣ, ಬೇಗನೆ ಬಾರಣ್ಣ, ಯೋಗಿ ನೀನಾಗಿ ಹೋಗಣ್ಣ.
0: ಆಸಕ್ತ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು.
1: ಆಲಿಸಿ, ಅನುಸರಿಸಿ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ತಪ್ಪದೇ ಕೇಳಿ
1: ಮೈಸೂರು ಆಕಾಶವಾಣಿ FM 100.6 ರಲ್ಲಿ ಯೋಗವಾಣಿ.

ಕೇಳುಗರೆ ಗಮನಿಸಿ, ನಾಳೆ ಮಧ್ಯಾಹ್ನ 12:45 ನಮ್ಮ ಕೇಂದ್ರದಿಂದ ನಮ್ಮ ಆರೋಗ್ಯ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಕಿವಿ ಸೋರುವಿಕೆ ಕಾರಣಗಳು ಮತ್ತು ಪರಿಹಾರ ಈ ಕುರಿತು ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯ ಕಿವಿ ಮೂಗು ಗಂಟಲು ತಜ್ಞರಾದ ಡಾ ದತ್ತಾತ್ರಿ ಅವರೊಂದಿಗೆ ಮಾತುಕತೆಯನ್ನು ಕೇಳುವಿರಿ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಹಾಡನ್ನು ಕೇಳೋಣ. ಅನುರಾಗ ಅರಳಿತು ಚಿತ್ರದಿಂದ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ. ಚಿ ಉದಯಶಂಕರ್ ಅವರ ರಚನೆಗೆ ಸಂಗೀತ ಸಂಯೋಜನೆ ಉಪೇಂದ್ರ ಕುಮಾರ್ ಅವರದ್ದು. ಈ ಗೀತೆಯನ್ನು ಕೋರಿ ಸಂದೇಶವನ್ನು ಕಳಿಸಿದ್ದಾರೆ ಶ್ರೀರಂಗಪಟ್ಟಣದಿಂದ ಬಸವರಾಜು, ವನಜಾಕ್ಷಿ, ಹಿತೇಶ್ ರಾಜ್, ಸರಿತಾ, ಪ್ರದೀಪ್ ಕುಮಾರ್ ಹಾಗೂ ನಿರ್ಮಲಾ.

0: ಕೆಎಸ್ಒಯು ಮುಕ್ತವಾಣಿ.
1: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ
0: ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40
2: ಕೆಎಸ್ಒಯು ಮುಕ್ತವಾಣಿ.
1: ಮುಕ್ತವಾಣಿ ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
0: ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ ಕೆಎಸ್ಒಯು ಮುಕ್ತವಾಣಿ.
1: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
0: ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ
2: ಕೆಎಸ್ಒಯು ಮುಕ್ತವಾಣಿ.
1: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
0: ಕೆಎಸ್ಒಯು ಮುಕ್ತವಾಣಿ.
3: ಕೇಳುಗರೆ, ಕಾಣೆಯಾದವರ ಕುರಿತು ಒಂದು ಪ್ರಕಟಣೆ. ದಿನಾಂಕ 23 June 2026 ಮೈಸೂರಿನ ನಗರ ಬಸ್ ನಿಲ್ದಾಣದ ಪ್ಲಾಟ್ಫಾರ್ಮ್ ನಂಬರ್ 29 ಮಧ್ಯಾಹ್ನ 12:40 ಶ್ರೇಯಾ ಎನ್ನುವ 14 ವಯಸ್ಸಿನ ಹೆಣ್ಣು ಹುಡುಗಿಯೊಂದು ಕಾಣೆಯಾಗಿರುತ್ತಾಳೆ. ಇವಳು 5 ಎತ್ತರವಿದ್ದು ಎಣ್ಣೆಗೆಂಪು ಮೈಬಣ್ಣ, ಕೋಲು ಮುಖ, ಸಾಧಾರಣ ಮೈಕಟ್ಟು, ಉದ್ದನೆಯ ಕಪ್ಪು ತಲೆ ಕೂದಲನ್ನು ಹೊಂದಿರುತ್ತಾಳೆ. ಕಾಣೆಯಾದಾಗ ಕಪ್ಪು ಬಣ್ಣದ ಚೂಡಿದಾರ್ ಹಾಗೂ ಗುಲಾಬಿ ಬಣ್ಣದ ಜರ್ಕಿನ್ ಧರಿಸಿರುತ್ತಾಳೆ. ಮುಖದಲ್ಲಿ ಚಿಕ್ಕ ಚಿಕ್ಕ ಗುಳ್ಳೆಗಳಿರುತ್ತವೆ. ಈ ಹುಡುಗಿಯ ಕುರಿತು ಯಾವುದೇ ಮಾಹಿತಿ ದೊರಕಿದಲ್ಲಿ ಹತ್ತಿರದ ಪೊಲೀಸ್ ಠಾಣೆಯನ್ನಾಗಲಿ ಅಥವಾ ದೇವರಾಜ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಈ ಪ್ರಕಟಣೆಯ ಮೂಲಕ ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ. ಕಾರ್ಯಕ್ರಮವನ್ನು ಮುಂದುವರೆಸ್ತ ಮದುವೆ ಆಗೋಣ ಬಾ ಚಿತ್ರದ ಒಂದು ಗೀತೆಯನ್ನು ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಯುಗಳಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯವಿರುವ ಈ ಗೀತೆಯನ್ನು ರಾಗ ಸಂಯೋಜಿಸಿದ್ದಾರೆ ಕೋಟಿ ಶ್ರೀಲೇಖ ಅವರು. ಈ ಗೀತೆಗಾಗಿ ಸಂದೇಶವನ್ನು ಕಳಿಸಿದ್ದಾರೆ ಗೊಬ್ಬರಗಾಲ ಗ್ರಾಮದಿಂದ ಶ್ರೀನಿವಾಸ ಜಿಪಿ ಅವರು.

0: ಬೆಳಕಿಲ್ಲದೆ ಬದುಕಿಲ್ಲ,
1: ಮಣ್ಣಿಲ್ಲದೆ ಕಸುವಿಲ್ಲ,
0: ಜಲವಿಲ್ಲದೆ ಜೀವವಿಲ್ಲ,
1: ಹಸಿರಿಲ್ಲದೆ ಉಸಿರಿಲ್ಲ,
0: ಹರಿತಿಲ್ಲದೆ ಜಗತ್ತಿಲ್ಲ.
2: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲಿ.
1: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು
0: ಸಸ್ಯವೈದ್ಯರ ಕಿವಿಮಾತು
1: ಪ್ರಾಯೋಜಿತ ಬಾನುಲಿ ಸರಣಿ.
3: ಮರವಾಗೆಲೆವೋ ಜೀವವೇ ಮರವಾಗು.
0: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
4: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
1: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು.
5: ಮರವನ್ನು ಪ್ರೀತಿಸುವೆ ನಾನು.
0: ತಪ್ಪದೆ ಆಲಿಸಿ
1: ಸಸ್ಯ ವೈದ್ಯರ ಕಿವಿ ಮಾತು
0: ಹರಿತೆ.

ಕೇಳುಗರೆ ಗಮನಿಸಿ, ನಾಳೆ ಬೆಳಗ್ಗೆ 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬರಲಿರುವ ಚಿಂತನ ನಡೆಸಿಕೊಡುತ್ತಾರೆ ಡಾಕ್ಟರ್ ಪಿ ಶಿವರಾಜು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿಯ ಲಿಂಗರಾಜ ಮಹಿಳಾ ಮಂಡಳದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯವನ್ನು ನೀವು ಆಲಿಸಬಹುದು. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಕಾಣೆಯಾದವರ ಕುರಿತು ಒಂದು ಪ್ರಕಟಣೆಯನ್ನು ಕೇಳೋಣ. ದಿನಾಂಕ 28 ಜುಲೈ 2025 ಆಂಜನಮ್ಮ ಎನ್ನುವ 40 ವರ್ಷ ವಯಸ್ಸಿನ ಹೆಂಗಸು ಕಾಣೆಯಾಗಿರುತ್ತಾರೆ. ಇವರು 4.5 ಅಡಿ ಎತ್ತರವಿದ್ದು ಕೋಲು ಮುಖ, ಕಪ್ಪು ಮೈಬಣ್ಣ, ಸಾಧಾರಣ ಮೈಕಟ್ಟು ಹೊಂದಿರುತ್ತಾರೆ. ಕಾಣೆಯಾದಾಗ ತಿಳಿ ಹಸಿರು ಬಣ್ಣದ ಕುರ್ತಾ, ಕಿತ್ತಳೆ ಬಣ್ಣದ ವೇಲ್ ಹಾಗೂ ಗುಲಾಬಿ ಬಣ್ಣದ ಸ್ವೆಟರ್, ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿರುತ್ತಾರೆ. ಇವರು ಕನ್ನಡ ಭಾಷೆಯನ್ನು ಮಾತನಾಡಬಲ್ಲವರಾಗಿರುತ್ತಾರೆ. ಕಾಣೆಯಾದ ಈ ಹೆಂಗಸಿನ ಕುರಿತು ಯಾವುದೇ ಮಾಹಿತಿ ದೊರಕಿದಲ್ಲಿ ನಜರ್ಬಾದ್ ಪೊಲೀಸ್ ಠಾಣೆಯ ದೂರವಾಣಿ ಸಂಖ್ಯೆ 0821241813 ಇಲ್ಲಿ ಸಂಪರ್ಕಿಸಲು ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ.
1: ಕಸ್ತೂರಿ ಮಾತ್ರೆ
2: ವಾರಕ್ಕೊಂದು
1: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ
2: ಕಸ್ತೂರಿ ಮಾತ್ರೆ
1: ನಗೆ ಜಾತ್ರೆ.
3: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
2: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6
4: ನಗುವೆನ್ನು ನಗಿಸುತ್ತ ನಿನ್ನನು
1: ನಗೆ ಜಾತ್ರೆಗೆ ಬನ್ನಿ,
2: ಕಸ್ತೂರಿ ಮಾತ್ರೆ ತಿನ್ನಿ,
3: ನಾಕರಿಗೆ ಜೈ ಎನ್ನಿ.

ವೇಳೆ 5:28. ನೀವು ಕೇಳ್ತಾ ಇದ್ದೀರಾ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ. ಕಾರ್ಯಕ್ರಮದ ಮುಂದಿನ ಹಾಡನ್ನು ಕೇಳೋಣ. ನನ್ನವಳು ನನ್ನವಳು ಚಿತ್ರದಿಂದ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಕೆ ಕಲ್ಯಾಣ್ ಅವರ ಗೀತರಚನೆಗೆ ಪ್ರಶಾಂತ್ ರಾಜ್ ಅವರ ಸಂಗೀತ ಸಂಯೋಜನೆ. ಈ ಗೀತೆಯನ್ನು ಕೋರಿ ಸಂದೇಶವನ್ನು ಕಳಿಸಿದ್ದಾರೆ ಮೈಸೂರಿನ ವಿದ್ಯಾರಣ್ಯಪುರಂನಿಂದ ಶ್ರೀನಿವಾಸ, ಛಾಯಾದೇವಿ, ದಿಶಾಶ್ರೀ ಹಾಗೂ ಲಕ್ಷ್ಮೀಶಾ. ಕೇಳಿ ನಿಮ್ಮ ಮೆಚ್ಚಿನ ಈ ಚಿತ್ರಗೀತೆ.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೆ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದ್ದೀರಾ?
4: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಎಂಸಿಎ ಪ್ರೋಗ್ರಾಂ, ಆನ್ ಆಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
3: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಹಿಂದೆ ಭೇಟಿ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ 3rd stage, ಮೈಸೂರು, ಆರ್ ವಿಸಿಟ್ vvce.ac.in.
5: ಕೇಳುಗರೇ ಗಮನಿಸಿ, ಜುಲೈ 6 ಸೋಮವಾರ ಅಂದರೆ ನಾಳೆ ಮಧ್ಯಾಹ್ನ 12:45 ನಮ್ಮ ನಿಲಯದಿಂದ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಕಿವಿ ಸೋರುವಿಕೆ ಕಾರಣಗಳು ಮತ್ತು ಪರಿಹಾರ ಈ ಕುರಿತು ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯ ಕಿವಿ ಮೂಗು ಗಂಟಲು ತಜ್ಞರಾದ ಡಾ. ದತ್ತಾತ್ರಿ ಅವರೊಂದಿಗೆ ಮಾತುಕತೆಯನ್ನು ಆಲಿಸಬಹುದು.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನ ಕೇಳೋಣ. ಮೈಸೂರಿನ ಹೂಟಗಳ್ಳಿಯ ಪುಷ್ಪ, ಪವನ್ ಹಾಗೂ ಮೇಘನಾ ಅವರ ಅಪೇಕ್ಷಿತ ಗೀತೆ ಬಂಗಾರದ ಜಿಂಕೆ ಚಿತ್ರದಿಂದ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್. ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನ.

ಸಿಂಧುವಳ್ಳಿಯಿಂದ ಚೈತ್ರ ಅವರು, ಎಲ್ಎನ್ ಶಾಸ್ತ್ರಿ ಹಾಗೂ ರಾಜೇಶ್ ಕೃಷ್ಣನ್ ಅವರ ಯುಗಳ ಧ್ವನಿಯಲ್ಲಿರುವ ಪಕ್ಕದ ಮನೆ ಹುಡುಗಿ ಚಿತ್ರದ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ತಡೂರು ಕೇಶವ ಅವರ ಸಾಹಿತ್ಯವಿರುವ ಈ ಗೀತೆಗೆ ಸಂಗೀತ ನೀಡಿದ್ದಾರೆ ರಾಜೇಶ್ ರಾಮನಾಥ್.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯ ಗೀತೆಯನ್ನ ಕೇಳೋಣ. ಬಚ್ಚನ್ ಚಿತ್ರದಿಂದ ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಮತ್ತು ಸಂಗಡಿಗರು. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಸಂಗೀತ ವಿ ಹರಿಕೃಷ್ಣ ಅವರಿಂದ. ಈ ಗೀತೆಯನ್ನು ಕೋರಿ ಸಂದೇಶವನ್ನು ಕಳಿಸಿದ್ದಾರೆ ಪಾಂಡವಪುರ ಹರಳಹಳ್ಳಿಯ ಪುಟ್ಟರಾಜು, ನೇತ್ರಾವತಿ, ಶರಣ್ಯ, ಲಿಖಿತ ಹಾಗೂ ಯೋಗೇಶ್ ಗೌಡ

0: ಇದುವರೆಗೆ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಬಹಳಷ್ಟು ಶ್ರೋತೃಗಳು ತಮ್ಮ ಮೆಚ್ಚಿನ ಚಿತ್ರಗೀತೆಗಳಿಗಾಗಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಅದರಲ್ಲಿ ಕೆಲವಷ್ಟು ಜನರ ಹಾಡುಗಳನ್ನು ನಾವು ಪ್ರಸಾರ ಮಾಡಿದ್ದೇವೆ. 5:05 ನಂತರ ಬಂದ ಸಂದೇಶಗಳನ್ನು ಆಯ್ಕೆ ಮಾಡಿ ಆದ್ಯತೆಯ ಮೇರೆಗೆ ನಾವು ಈ ಹಾಡುಗಳನ್ನು ಪ್ರಸಾರ ಮಾಡಿದ್ದೇವೆ. ಇನ್ನು ಸಾಕಷ್ಟು ಜನರು ನಮಗೆ ಸಂದೇಶವನ್ನು ಕಳಿಸಿದ್ರು. ಅವರಲ್ಲಿ ಮೈಸೂರಿನ ಗಾಯತ್ರಿಪುರಂನಿಂದ ಟೇಲರ್ ಮೊಹಮ್ಮದ್, ನದೀಮ್ ಹೆಬ್ಬಾಳ್ನಿಂದ ಪ್ರಸನ್ನ ಅವರು, ಅಂಕುಶಪುರ ಬಸರಾಳು ಹೋಬಳಿಯಿಂದ ಪದ್ಮಾ ದೇವಲಿಂಗೇಗೌಡ ಅವರು, ಹೊಸಕೋಟೆಯಿಂದ ಲತಾ ಸುಹಾಸ್, ಮೈಸೂರು ಸಿದ್ದರಾಮನಹುಂಡಿಯಿಂದ ಮಂಜುಳಾ ನಾಗಾರ್ಜುನ ಸೂರ್ಯನಾರಾಯಣ, ಚೆನ್ನೈನಿಂದ ರಘು ಅವರು, ನಂಜನಗೂಡು ತಾಲೂಕು ಮುದ್ದಳ್ಳಿ ಇಂದ ಪುಟ್ಟಸ್ವಾಮಿ ಕೆ ಅವರು, ಆಮೇಲೆ ಕಾಸರಗೋಡಿನ ಮಂಜೇಶ್ವರದಿಂದ ರಾಜಾರಾಮ್ ಹಾಗೂ ವಸುಧಾ ಅವರು, ಪೆತ್ತನಹಳ್ಳಿಯಿಂದ ಸುಬ್ರಹ್ಮಣಿ ಹಾಗೂ ಕುಟುಂಬದವರು, ರಾಧಾ ಹಿರಿಯಣ್ಣ, ಭಾರ್ಗವ ಶ್ರೀಹರಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಅಶೋಕಪುರಂನಿಂದ ಗಾಯತ್ರಿ ಸಾಗರ್, ಸಂದೇಶ್ ಹಾಗೂ ಸಹನಾ ಅವರು, ಅಗ್ರಹಾರದಿಂದ ಎಂಆರ್ ಶ್ರೀಕಂಠನ್ ಅವರು, ಗದಗದಿಂದ ಸಂಜೀವ್ ಪ್ರಶಾಂತ್ ಸಂತು ಅವರು, ಹಗರಿಬೊಮ್ಮನಹಳ್ಳಿಯಿಂದ ಸುಭಾನ್ ಕೋರಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಗುಂಡ್ಲುಪೇಟೆ ತಾಲೂಕು ಹೊಸಪುರದಿಂದ ಮರಿನಂಜ ನಂಜುಂಡಸ್ವಾಮಿ ಚಂದನ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಕಿಕ್ಕೇರಿಯಿಂದ ನಾಗರತ್ನ ಶ್ರೀನಿವಾಸ್ ಅವರು, ನಂಜನಗೂಡು ತಾಲೂಕು ತೊರೆಮಾವು ಇಲ್ಲಿಂದ ವೆಂಕಟೇಶ್, ಹನುಮಯ್ಯ, ಮಹದೇವಸ್ವಾಮಿ, ಬಜಾರ್ ರವಿಕುಮಾರ್, ಪವಿತ್ರ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಮೈಸೂರಿನ ಕುವೆಂಪು ನಗರದಿಂದ ವಸಂತ ನಾಗೇಶ್ ಅವರು ಸಹ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಗುಂಡ್ಲುಪೇಟೆ ತಾಲೂಕು ಪಂಜನಹಳ್ಳಿಯಿಂದ ನಂದೀಶ್, ಸುಪ್ರೀತ್, ಪ್ರಣೀತ್, ರಾಜಮ್ಮ, ಜ್ಯೋತಿ ಅವರು, ಹಾಗೆಯೇ ಮೈಸೂರಿನ ಜೆಪಿ ನಗರದಿಂದ ಪಾರ್ಶ್ವನಾಥ ಜೈನ್ ಹಾಗೂ ಪುಷ್ಪಾ ಜೈನ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ರಾಮಕೃಷ್ಣ ನಗರದಿಂದ ಪುಟ್ಟರಾಜಪ್ಪ ಅವರು, ಹಾಗೆಯೇ ಮೈಸೂರಿನಿಂದ ಅರವಿಂದ್, ನಯನ, ಶ್ರಾವಣಿಯವರು ಸಹ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಕೆಆರ್ ಪೇಟೆಯಿಂದ ಸುಚಿತ್ರ ಅವರು, ಬೆಲವತ್ತ ಗ್ರಾಮದಿಂದ ಲೋಕೇಶ್ ಚಾರ್, ನಂದಿನಿ, ಕಾವ್ಯ, ಅಂಜಲಿ, ಹರ್ಷಿತ್ ಆಚಾರ್ ಅವರು ಸಹ ಸಂದೇಶವನ್ನು ಕಳಿಸಿದ್ದಾರೆ. ಪಿರಿಯಾಪಟ್ಟಣ ತಾಲೂಕು ಅರೇನಹಳ್ಳಿ ಗ್ರಾಮದಿಂದ ದೊಡ್ಡೇಗೌಡ, ಸಣ್ಣಪ್ಪ, ಮಂಜುನಾಥ, ತ್ರಿವೇಣಿ, ಶ್ರುತಿ ಹಾಗೂ ಮನೆಯವರು, ಸೋಮನಹಳ್ಳಿಯಿಂದ ಉಮಾ ಅವರು, ಹಾಗೆಯೇ ಹಿನ್ಕಲ್ನಿಂದ ಟಿಎಂ ಚಂದ್ರಶೇಖರ್ ಅವರು, ಬೋರೇಗೌಡ ಅವರು ಬೆಂಗಳೂರಿನಿಂದ, ಹುಣಸೂರಿನಿಂದ ಸರಸ್ವತಿ, ಕಮಲಾ, ಶಾಂತಾ, ಯಶೋಧ ಅವರು, ರಜನಿ, ಪ್ರಸನ್ನ, ಕುಶಾಲ್ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಇನ್ನೂ ಸಾಕಷ್ಟು ಜನರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ತಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಪ್ರಸಾರ ಮಾಡಿ ಅಂತ. ಸಮಯಾಕಾಶವಿಲ್ಲದಿರುವುದರಿಂದ ಈ ಎಲ್ಲರ ಚಿತ್ರಗೀತೆಗಳನ್ನು ನಾವು ಪ್ರಸಾರ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಮತ್ತೆ ನಾಳೆ ಮಧ್ಯಾಹ್ನ 1:30 ಇದೇ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆಗ ನಿಮ್ಮ ಸಂದೇಶಗಳನ್ನು ನಾವು ಆಯ್ಕೆ ಮಾಡಿ, ಮೊದಲು ಬಂದ ಸಂದೇಶಗಳನ್ನು ಆಯ್ಕೆ ಮಾಡಿ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ಮತ್ತೆ ನಾಳೆ ಮಧ್ಯಾಹ್ನ ಇದೇ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಆಕಾಶವಾಣಿ ಮೈಸೂರು FM 100.6.
1: ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
2: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ ಪ್ರತಿ ಸೋಮವಾರ ಬೆಳಿಗ್ಗೆ 11:00 to 12:00
1: ಆಟದ ಗತ್ತು ಗಮ್ಮತ್ತು,
2: ಸ್ವಲ್ಪ ತಮಾಷೆ, ತಲೆಗೆ ಕಸರತ್ತು,
1: ನಾವು ಆಟಗಳನ್ನ ತರುತ್ತೇವೆ, ಮತ್ತಷ್ಟು
2: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು.
1: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ.
2: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು.
1: ಮರೆಯದಿರಿ, ಪ್ರತಿ ಸೋಮವಾರ ಬೆಳಗ್ಗೆ 11:00 ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನಿನ ಕಾರ್ಯಕ್ರಮ
2: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ.
3: ಕೃಷಿ ನಿರಂತರ,
4: ಹಾಗೆ ಕಲಿಕೆಯೂ ನಿರಂತರ.

0: ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದೀವಿಗೆ.
0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
0: ಕೃಷಿ ದೀವಿ.

0: ಈ ಮೊಬೈಲು, ಸೋಷಿಯಲ್ ಮೀಡಿಯಾ ಹಾವಳಿಯೆಲ್ಲ ಅತಿಯಾಗ್ಬಿಟ್ಟು ಅದ್ ಏನೇನ್ ಸುದ್ದಿ ಅಂತ ನೋಡೋದು, ಅದನ್ನ ನಂಬಬೇಕೋ ಅಥವಾ ಬಿಡ್ಬೇಕೋ ಗೊತ್ತೇ ಆಗಲ್ಲ.
1: ಬರೀ ನಿಂಗಷ್ಟೇ ಅಲ್ಲ, ಎಷ್ಟೋ ಜನರಿಗೆ ಹೀಗನ್ಸಿರುತ್ತೆ. ಅದಕ್ಕೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರಸಾರ ಆಗೋ ವರ್ತಮಾನ ವೃತ್ತಾಂತ ಕೇಳು. ಎಲ್ಲಾ ರೀತಿಯ ಸುದ್ದಿ ಹಾಗೆ ಅದರ ಹಿಂದಿನ ಕಥೆನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾರೆ.
2: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಕೇಳಿ ವರ್ತಮಾನ ವೃತ್ತಾಂತ. ಪ್ರತಿ ತಿಂಗಳ 2ನೇ ಹಾಗೂ 4ನೇ ಮಂಗಳವಾರ ಬೆಳಿಗ್ಗೆ 11:00 to 12:00 ವರ್ತಮಾನ ವೃತ್ತಾಂತ ಕೇಳಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6 ರಲ್ಲಿ.

0: ಎಫ್ಎಂ 100.6 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿ ಮೈಸೂರು. ವೇಳೆ 6 ಗಂಟೆ. ಈಗ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರುಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:10 ಕಸ್ತೂರಿ ಮಾತ್ರೆ ವಾರಕ್ಕೊಂದು, ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ, ರಚನೆ ಬಿವಿ ರಾಜಾರಾಮ್, ಪ್ರಸ್ತುತಿ ಉಮೇಶ್ ಎಸ್ಎಸ್. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ. 6:51 ಜನಪದ ಸಂಗೀತ, ಮಳವಳ್ಳಿ ಮಹದೇವಸ್ವಾಮಿ ಮತ್ತು ಸಂಗಡಿಗರಿಂದ. 7:45 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯಲಿರುವ ಆಸ್ಟ್ರೇಲಿಯಾ ಮತ್ತು ಲಂಡನ್ ನಡುವಿನ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆ. ಇನ್ನು ನಾಳೆ ಬೆಳಗ್ಗೆ 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ, ಡಾಕ್ಟರ್ ಪಿ ಶಿವರಾಜು ಅವರಿಂದ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 6:35 ಸಸ್ಯ ಸಿರಿ, ಆಹಾರವಾಗಿ ಔಷಧೀಯ ಸಸ್ಯಗಳು, ಪ್ರಸ್ತುತಿ ಡಾಕ್ಟರ್ ಟಿ ಶಿವಕುಮಾರ್. ಈ ಕಾರ್ಯಕ್ರಮದ ಮರುಪ್ರಸಾರ ನಾಳೆ ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ, 7:15 ಭಾವಗೀತೆಗಳು, 7:30 ಸೇವಾವಾಹಿನಿ, 7:45, 8:30, 9:30, ಮಧ್ಯಾಹ್ನ 2:40 ಹಾಗೂ ರಾತ್ರಿ 7:45 ಕನ್ನಡ ಚಿತ್ರಗೀತೆಗಳು ಬಿತ್ತರಗೊಳ್ಳಲಿವೆ. ಇನ್ನು ಬೆಳಗ್ಗೆ 9:00 ನೆನಪಿನಂಗಳ, ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮದಲ್ಲಿ ನ್ಯೂಕ್ಲಿಯರ್ ಸೈನ್ಸ್ ಕುರಿತು ಖ್ಯಾತ ಭೌತ ವಿಜ್ಞಾನಿ ಡಾಕ್ಟರ್ ರಾಜಾ ರಾಮಣ್ಣ ಅವರು ಮಾಡಿದ್ದ ಉಪನ್ಯಾಸದ ಆಯ್ದ ಭಾಗದ ಧ್ವನಿಮುದ್ರಣ ಕೇಳುವಿರಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಡಾಕ್ಟರ್ ವಿ ದೊರೆಸ್ವಾಮಿ ಅಯ್ಯಂಗಾರ್ ಅವರಿಂದ ವೀಣಾವಾದನ. 10:30 ಸಂಜೆ 4:30 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು ಬಿತ್ತರಗೊಳ್ಳಲಿವೆ. ನಾಳೆ ಬೆಳಗ್ಗೆ 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಗೇಮ್ ಶೋ, ಪ್ರಸ್ತುತಿ ದಿಗ್ವಿಜಯ್ ಬಿ ಹಾಗೂ ಕೀರ್ತನ. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ, ಹುಬ್ಬಳ್ಳಿಯ ಲಿಂಗರಾಜ ಮಹಿಳಾ ಮಂಡಳದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ದೇವರ ನಾಮ, ಅದಿತಿ ಅವರು ಹಾಡಿರುವ ಪುರಂದರ ದಾಸರ ರಚನೆಗಳನ್ನು ಆಲಿಸುವಿರಿ. 12:45 ನಮ್ಮ ಆರೋಗ್ಯ, ಕಿವಿ ಸೋರುವಿಕೆ ಕಾರಣಗಳು ಮತ್ತು ಪರಿಹಾರ, ಈ ಕುರಿತು ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯ ಕಿವಿ ಮೂಗು ಗಂಟಲು ತಜ್ಞರಾದ ಡಾಕ್ಟರ್ ದತ್ತಾತ್ರಿ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿಯಲ್ಲಿ ಪ್ರಧಾನಮಂತ್ರಿ ಸೂರ್ಯ ಘರ್ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:20 ಟಿಎನ್ ಅಶ್ವಿನಿ ಅವರ ಧ್ವನಿಯಲ್ಲಿ ಭಾವಗೀತೆಗಳು. 1:30 ಹಾಗೂ ಸಂಜೆ 5:20 ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಎವಿಆರ್ ರಾಂದಿನಿ ಮತ್ತು ಎವಿಆರ್ ರೋಷಿನಿ ಅವರ ಯುಗಳ ಹಾಡುಗಾರಿಕೆ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್, ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4:00 ಮಹಿಳಾ ರಂಗ, ಸಾಧನಾ ಶಿಖರ ಆಭರಣ ತಯಾರಿಕೆಯಲ್ಲಿ ಹಲವಾರು ದಾಖಲೆಗಳನ್ನು ನಿರ್ಮಿಸಿರುವ ಗೀತಾ ಎಂವೈ ಅವರೊಂದಿಗೆ ಮಾತುಕತೆ, ಪ್ರಸ್ತುತಿ ದಿಗ್ವಿಜಯ್ ಬಿ. 4:45 ಭಾಷಾಭಾರತಿ ವಿಶೇಷ ಹಿಂದಿ ಪಾಠ ಸರಣಿ, ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು. 5:00 ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಪ್ರಾಯೋಜಿತ ನೇರ ಕಾರ್ಯಕ್ರಮ, ವಿಷಯ ಕಣ್ಣಿನ ನರದ ಸಮಸ್ಯೆಗಳು. ಭಾಗವಹಿಸುತ್ತಾರೆ ಡಾಕ್ಟರ್ ಕವಿತಾ ವಾಡಿ, ಪ್ರಸ್ತುತಿ ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ, ಜಯಲಕ್ಷ್ಮೀಪುರಂ, ಮೈಸೂರು. 6:30 ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿ ರಂಗ, ಕೃಷಿ ದೀವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮ. ಸಣ್ಣ ಈರುಳ್ಳಿ ಬೆಳೆಯ ಸಮಗ್ರ ಬೇಸಾಯ ಪದ್ಧತಿಗಳು, ಈ ಕುರಿತು ಚಾಮರಾಜನಗರ ತಾಲೂಕು ಹರದನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಎಬಿ ಮೋಹನ್ ಕುಮಾರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಎನ್ ಕೇಶವಮೂರ್ತಿ. 8:00 ಯುವವಾಣಿ, ನೆಹರು ಯುವ ಕೇಂದ್ರ ಈಗಿನ ಮೇರಾ ಯುವ ಭಾರತ್ನಲ್ಲಿ ಯುವಜನತೆಗಿರುವ ಸೌಲಭ್ಯಗಳು ಹಾಗೂ ಯೋಜನೆಗಳು ಕುರಿತು ನೆಹರು ಯುವ ಕೇಂದ್ರದ ನಿವೃತ್ತ ಉಪನಿರ್ದೇಶಕರಾದ ಸಿದ್ದರಾಮಪ್ಪ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ದಿಗ್ವಿಜಯ್ ಬಿ. ಇವಿಷ್ಟು ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮೈಸೂರು, ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: This is Akashvani. The news read by Abhishek Mukhopadhyay. Union Minister of Agriculture and Rural Development Shivraj Singh Chauhan today released the first installment of over 25,000 crore rupees to the states under Viksit Bharat Guarantee for Rozgar and Ajivika Mission Grameen. Mr. Chauhan also reviewed the implementation of the scheme with rural development ministers of all states and union territories. He said the first installment released today is aimed at ensuring that states have adequate funds so that wages can be paid within 15 days. The monsoon session of Parliament will commence from the 20th of this month and continue till the 13th of August. Parliamentary Affairs Minister

0: ವೇಳೆ ಸರಿಯಾಗಿ 6:10:07.
1: ಆಕಾಶವಾಣಿ ಮೈಸೂರು.
2: ಕಸ್ತೂರಿ ಮಾತ್ರೆ
3: ವಾರಕ್ಕೊಂದು.
2: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ.
3: ಕಸ್ತೂರಿ ಮಾತ್ರೆ
2: ನಗೆ ಜಾತ್ರೆ.
4: ನಗು ನಗುತ್ತಾ ಹಗುರವಾಗು ಓ ಮನವೇ, ನಗು ನಗುತ್ತಾ ಹಗುರವಾಗು.
3: ರಚನೆ ಬಿಎಸ್ ರಾಜಾರಾಮ್.
5: ಒಮ್ಮೆ ನಕ್ಕು ನನ್ನ ನಗಿಸು, ಮೆನ್ನು ತಿಹುದೆನ್ನ ಮನಸ್ಸು.
1: ಪ್ರಸ್ತುತಿ ಉಮೇಶ್ ಎಸ್ಎಸ್.
6: ಡಿಸೆಂಬರ್ ತಿಂಗಳು ಸಂಜೆ ರೈಲು ಹೋಗ್ತಾ ಇತ್ತು. ನಾನು ಆ ರೈಲಲ್ಲಿ ಮಂತ್ರಾಲಯಕ್ಕೆ ಅಂತ ಕೂತಿದ್ದೆ. ಗಾಡೀಲಿ ಯಾವ ಫ್ಯಾನು ತಿರುಗ್ತಿರ್ಲಿಲ್ಲ, ಸೆಕೆ ಅಂದರೆ ಸೆಕೆ. ಹೀಗೆ ಯಾಕೋ ಏನೋ ರೈಲ್ ನಿಂತಿತ್ತು. ಆ ಕಡೆಯಿಂದ ಇನ್ನೊಂದು ರೈಲ್ ಕ್ರಾಸ್ ಮಾಡೋಕ್ಕೋ ಏನೋ, ಎಲ್ಲಿದ್ದೀವಿ ಅಂತ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ ಅಂತ ಇತರರಿಗೆ ಗೊತ್ತಾದರೆ ಅವಮಾನ ಅಂತ ತೆಪ್ಪಗೆ ಗಂಭೀರವಾಗಿ ಕೂತಿದ್ದೆ. ಆಗಿನ್ನೂ ಇವತ್ತಿನ ತರಹ ಯಾವ ಮೊಬೈಲ್ ಫೋನೂ ಇಲ್ಲ, ಗೂಗಲ್ ಮ್ಯಾಪೂ ಇಲ್ಲ. ಲೊಕೇಶನ್ ಅಂದರೆ ಲೋಕೇಶ ಹೆಸರಿನೊಬ್ಬ ಮಲಯಾಳಿ ಅಷ್ಟೇ. ಯಾರು ಏನನ್ನು ಶೇರ್ ಮಾಡ್ತಿರಲಿಲ್ಲ. ಕಂಪ್ನಿ ಶೇರ್ಗಳನ್ನು ಕೊಂಡ್ಕೋತಾ ಇದ್ರು, ಮಾರ್ತಾ ಇದ್ರು ಅಷ್ಟೆ. ಇಂಟರ್ ಕ್ಲಾಸ್ ಬೋಗಿಯೊಳಗೆ ತುಂಬಿದ್ದ ಜನ ದುಂಬಿ ಮುಂದೆ ನನ್ನದು ಒಂದೇ ಒಂದು ಪ್ರಶ್ನೆ ಇತ್ತು, ಕೇಳೇಬಿಟ್ಟೆ. ಮಾನವಿಗೆ ಹೋಗಬೇಕಾದ್ರೆ ನಾನು ಎಲ್ಲಿಳಿಬೇಕು, ಅಲ್ಲಿಂದ ಮಂತ್ರಾಲಯಕ್ಕೆ ಅಂದೇ ಹೋಗೋಕಾದ್ರೆ ಅನುಕೂಲ?
7: ರಾಯಚೂರಲ್ಲಿ ಇಳಿದ್ರೆ ಪಾಪ ಬೆಳಗಿನ ತನಕ ಸ್ಟೇಷನ್ನಲ್ಲೇ ಮಲಗಿರ್ಬೇಕಲ್ಲ. ಅಲ್ಬೇಡ, ನೀವು ಊಟಿಲಿ ಇಳಿದು ರಾತ್ರಿ ವಿಶ್ರಮಿಸ್ಕೊಂಡು.
8: ಬೇಡ ಬೇಡ ರಾಯ್ರೇ, ಅದೋನಿ ತನಕ ಹೋಗಿ, ಅಲ್ಲೇ ವಿಶ್ರಾಮಕ್ಕೆ ಅನುಕೂಲ.
9: ರೇ ಅದೋನಿ ಅಂತೆ ಅದೋನಿ, ಗುಂತಕಲ್ಲೇ ಸರಿ. ನಾನ್ ಯಾವಾಗ್ಲೂ ಹಾಗೆ ಮಾಡೋದು, 7:30 ಗುಂತಕಲ್ಲು, 8:00 ಈ ಕಡೆ ಗಾಡಿ, ಮತ್ತೆ ಅಷ್ಟರೊಳಗೆ ಇಡ್ಲಿ, ಕಾಫಿ ಕುಡಿದು ಸ್ನಾನ ಮಾಡಿ 11:00 ರಾಯಚೂರು, ಆಮೇಲೆ ನೀವೆಲ್ಲಿಗೆ ಬೇಕಾದ್ರೂ ಹೋಗಿ.
8: 11:00 ರಾಯಚೂರಿಗೆ ಬಂದರೆ ಬಸ್ಸು 3:00 ಮಾನ್ವಿಯಲ್ಲೇ ಆ ರಾತ್ರಿ ಎಲ್ಲ ಕಳಿಬೇಕಾಗುತ್ತೆ. ಹೊಸಬರಿಗೆ ನಾವು ಸರಿಯಾಗಿ ತಿಳುವಳಿಕೆ ಕೊಡಬೇಕು.
6: ಮಾನ್ವಿಯಿಂದ ನಾನು ಮಂತ್ರಾಲಯಕ್ಕೆ ಹೋಗಬೇಕು, ಅವೆರಡೂ ಮುಖ್ಯ.
10: ರಾಯ್ರೇ ಮಂತ್ರಾಲಯವೇನೋ ಅಲ್ಲೇ ಇರುತ್ತೆ, ನಿಧಾನವಾಗಿ ಹೋಗಿ. ಮಂತ್ರಾಲಯಕ್ಕೆ ಮಾನ್ವಿಯಿಂದಲೇ ಬಸ್ ಇದೆ, 4 ಕಡೆಗಳಿಂದ ಬಸ್ ಐತೆ. ದೊಡ್ಡ ಕ್ಷೇತ್ರ ನೋಡಿ, 7 ರಸ್ತೆಗಳೈತೆ.
7: ಇತ್ತು ಈಗಿಲ್ಲ, ಮಾನ್ವಿಯಿಂದ ನೀವು ಮತ್ತೆ ಅದೋನಿ ಬರಬೇಕಾಗುತ್ತೆ.
8: ಅದೋನಿಗೆ ಯಾಕೆ? ರಾಯಚೂರಿಗೆ ಬರಬೇಕು, ಮತ್ತೆ ರಾಯಚೂರಿಂದ ಪೂರ್ವ ಹೊರಟು.
9: ಅದು ಹಿಂದಿನ ರೂಟು. ಈಗ ನೀವು ನೆಟ್ಟಿಗೆ ಮಾನ್ವಿಯಿಂದ ಮಂತ್ರಾಲಯದ ರೋಡ್ಗೆನೇ ಹೋಗಿ, ಮಂತ್ರಾಲಯದ ರೋಡಿಂದ ಜಟ್ಕ ಮಾಡಿಕೊಂಡು.
10: ಸ್ವಾಮಿ ಸ್ವಾಮಿ, ಬೇಡ ಬೇಡ, ಅಲ್ಲೊಂದು ಹೊಳೆ ದಾಟಬೇಕಾಗತ್ತೆ, ದೊಡ್ಡ ಹೊಳೆ ಅದು.
7: ಹೊಳೆ ದಾಟಿದ್ರು ಅದೇ ಹತ್ರ. ಎಷ್ಟು ಹತ್ರ ಅಂದ್ರೆ ತೀರಾ ಹತ್ರ.
8: ಹತ್ರವಾದ್ರೂ ಹೊಸಬ್ರಿಗೆ ತುಂಬಾ ತಾಪತ್ರಯ, ಅದನ್ನ ಸ್ವಲ್ಪ ನೀವು ಯೋಚನೆ ಮಾಡಿ.
9: ಅದೋನಿಯಿಂದ ಮಂತ್ರಾಲಯಕ್ಕೆ ಬಸ್ ಇದೆ, ಒಳ್ಳೆ ಬಸ್ಸು, ಹೆಂಗಸರಿಗೆ 2ನೇ ಸೀಟು.
10: ಇತ್ತು ಈಗಿದೆಯೋ ಏನೋ ನಂಗೆ ಗೊತ್ತಿಲ್ಲ. ಲೈಸೆನ್ಸ್ ಸಿಗ್ಬೇಕಲ್ಲ, ಅದು ಈ ಕಾಲದಲ್ಲಿ.
7: ನಿಮ್ಗೆ ಗೊತ್ತಿಲ್ಲದೆ ಇದ್ರೆ ನೀವು ಸುಮ್ಮನಿರ್ಬೇಕು, ಹೊಸಬ್ರಿಗೆ ಮೋಸ ಮಾಡಬಾರ್ದು.
8: ನನ್ನನ್ನು ಕೇಳಿದ್ರೆ ಜಟ್ಕಾನೇ ಕ್ಷೇಮ, ಹೊಳೆ ಇದ್ರೂ ಇರಲಿ, ದಾಟದ್ರಾಯ್ತು, ಆ ಕಡೆ ಬೇರೆ ಜಟ್ಕಾ ಸಿಗುತ್ತೆ.
9: ರೇ ನೀವೇನ್ ಜಟ್ಕಾದವರಿಂದ ಕಮಿಷನ್ ಹೊಡಿತಾರೇನ್ರಿ? ನೋಡಿದ್ರೆ ಹಂಗೆ ಕಾಣಿಸ್ತೀರಿ.
6: ಈಗ ನಾನು ಎಲ್ಲಿ ಇಳಿಬೇಕು ಅದನ್ನು ಹೇಳಿ ದಯವಿಟ್ಟು. ನಿಮ್ ನಿಮ್ ಜಗಳ ಆಮೇಲೆ.
10: ಜಗಳ? ಯಾರೀ ಜಗಳ ಆಡಿದ್ದು? ಹಲ್ಲು ಹಿಡಿದು ಮಾತಾಡಿ, ಹುಷಾರ್.
7: ರಾಯ್ರೆ, ಅದೋನಿಯಲ್ಲಿ ಇಳಿದು ಮತ್ ಹಿಂದಕ್ ಬನ್ನಿ, ಅದು ಸಲೀಸ್ ಕೆಲ್ಸ.
8: ಬೇಡಿ ಬೇಡಿ ರಾಯ್ರೆ, ರಾಯಚೂರ್ ಬಂತು, ಇಲ್ಲೇ ಇಳಿರಿ, ನನ್ ಮಾತ್ ಕೇಳಿ.
9: ರಾಯ್ರೆ, ಅವ್ರ ಮಾತ್ ಕೇಳ್ಕೊಂಡು ನೀವೇನಾರ ಇಲ್ಲಿ ಇಳಿದ್ರೆ ನಿಮ್ಗೆ ಮಾನ್ವಿನೂ ಸೊನ್ನೆ, ಮಂತ್ರಾಲಯನೂ ಸೊನ್ನೆ, ಕಾಸು ನಷ್ಟ, ಕಾಲ್ವೂ ನಷ್ಟ.
10: ರೇ ಸ್ವಾಮಿ, ನೀವು ಈ ಕಡೆಗೆ ಹೊಸಬರು ಅಂತ ಕಾಣುತ್ತೆ, ಸುಮ್ನೆ ಬಾಯಿ ತೆರಿಬೇಡಿ.
7: ಯಾರು ಹೇಳಿದ್ದು? ಹಲ್ಲು ಉದುರಿಸ್ಬಿಟ್ಟೇನು
6: ಹೇಳಿ ಅಪ್ಪ. ಮಾನ್ವಿಗೆ ಹೋಗ್ಬೇಕಾದ್ರೆ ಎಲ್ಲಿಳಿಬೇಕು? ರೈಲು ಹೊರಡ್ತಾ ಇದೆ, ಬೇಗ ಹೇಳಿ.
7: ನನ್ ಮಾತ್ ಕೇಳ್ತೀರಾ ನೀವು?

0: ಮಾನವಿಯಲ್ಲಿ ಏನಿದೆ ಮಹಾ?
1: ಏನಿದೆಯೋ ಇಲ್ವೋ ನಿಮ್ಗೆ ಯಾಕೆ? ನಾನು ಅಲ್ಲಿಗೆ ಹೋಗಬೇಕು.
0: ಹೋದ್ರಾಯ್ತು ಬಿಡಿ, ನಿಧಾನವಾಗಿ. ಊರೇನು ಓಡಿ ಹೋಗೋದಿಲ್ಲ ಎಲ್ಲಿಗೂ.
2: ರೈರೇ ಇಕೋ, ಮಂತ್ರಾಲಯದ ರೋಡ್ ಬಂತು ನೋಡಿ, ಇಲ್ಲೇ ಇಳಿತೀರೇನು?
0: ರೋಡ್ ಕಟ್ಕೊಂಡು ಅವ್ರಿಗೇನಾಗಬೇಕು? ಜಟ್ಕ ಸಿಕ್ಬೇಕಲ್ಲ, ಸಿಕ್ಕರು ಹೋಗಿ ತಲುಪಬೇಕಲ್ಲ. ಹೊಳೆ ತುಂಬಾ ನೀರು, ಪ್ರವಾಹ.
2: ಅದೋನಿಗೆ ಬನ್ನಿ ಸಾರ್, ನಾನು ಅಲ್ಲಿಂದಲೇ ಮದುವೆ ಮಾಡ್ಕೊಂಡಿರೋದು.
3: ಅವ್ರ ಮಾತು ಕೇಳ್ಬೇಡಿ ರೈರೇ, ಆಮೇಲೆ ನೀವು ಅಲ್ಲಿಗೆ ಹೋಗಿ ಅಲ್ಲದಾಡಿ.
2: ಅದ್ ಸರಿ ರಾಯ್ರೇ, ನಿಮ್ ಟಿಕೆಟ್ ಎಲ್ಲಿ ತನಕ ಅದನ್ನೇ ಕೇಳಿಲ್ವಲ್ಲ.
1: ನಾನು ಮಾನ್ವಿಗೇನೆ ಟಿಕೆಟ್ ತಗೊಂಡಿದ್ದೇನೆ.
2: ಅದು ಹೇಗ್ ಕೊಟ್ಟ? ಅವನಿಗೆ ಸರಿಯಾಗಿ ಕೇಳಿಸ್ತೋ ಇಲ್ವೋ ಊರು ಹೆಸರು?
4: ಅಯ್ಯ, ಮಾನ್ವಿಗೆ ರೈಲೇ ಇಲ್ವಲ್ಲ, ಟಿಕೆಟ್ ಹೇಗ್ ಕೊಟ್ಟ ನಿಮ್ಗ ಅವನು? ಎಲ್ಲಿ ನೋಡೋಣ ಕೊಡಿ ಇಲ್ಲಿ ನಿಮ್ ಕೈಯಲ್ಲಿರೋ ಟಿಕೆಟು. ಅಯ್ಯೋ, ಬರೀ ಪ್ಲಾಟ್ಫಾರಂ ಟಿಕೆಟು.

0: ಕಸ್ತೂರಿ ಮಾತ್ರೆ
1: ವಾರಕ್ಕೊಂದು.
0: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ.
1: ಕಸ್ತೂರಿ ಮಾತ್ರೆ
0: ನಗೆ ಜಾತ್ರೆ.
2: ನಗು ನಗುತಾ ಹಗುರವಾಗು ಓ ಮನವೇ, ನಗು ನಗುತಾ ಹಗುರವಾಗು.
1: ರಚನೆ ಬಿ ಎಸ್ ರಾಜಾರಾಮ್.
3: ಒಮ್ಮೆ ನಕ್ಕು ನನ್ನ ನಗಿಸು, ಮೆನ್ನು ತಿಹುದೆನ್ನ ಮನಸ್ಸು.
4: ಪ್ರಸ್ತುತಿ ಉಮೇಶ್ ಎಸ್ ಎಸ್.
1: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
5: ಆಕಾಶವಾಣಿ ಮೈಸೂರು ಎಫ್ಎಂ 100.6.
6: ಸಿಲೆಬಸ್ ಗೂ ಮೀರಿದಂತಹ ಡಿಫ್ರೆಂಟ್ ಎಂಬಿಎ ಪ್ರೋಗ್ರಾಮ್ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, ಹೆಚ್ಆರ್ ಬಿಸಿನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ ಗಳು ಲಭ್ಯ. ಡೆಹ್ರಾಡೂನ್ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್, ಮೈಸೂರು, ಆರ್ ವಿಸಿಟ್ vvce.ac.in.
5: ಕೇಳುಗರೆ ಗಮನಿಸಿ, ನಾಳೆ ರಾತ್ರಿ 8 ಗಂಟೆಗೆ ನಮ್ಮ ಕೇಂದ್ರದಿಂದ ಯುವವಾಣಿ ನೆಹರು ಯುವ ಕೇಂದ್ರ ಈಗಿನ ಮೇರಾ ಯುವ ಭಾರತ್ನಲ್ಲಿ ಯುವ ಜನತೆಗಿರುವ ಸೌಲಭ್ಯಗಳು ಹಾಗೂ ಯೋಜನೆಗಳು ಕುರಿತು ನೆಹರು ಯುವ ಕೇಂದ್ರದ ನಿವೃತ್ತ ಉಪನಿರ್ದೇಶಕರಾದ ಸಿದ್ದರಾಮಪ್ಪ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ದಿಗ್ವಿಜಯ್ ಬಿ. ಆನಂತರ 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಸುರಭಿ ಪಿ ಅವರ ವೀಣಾವಾದನ ಮೂಡಿಬರಲಿದೆ. 10 ಗಂಟೆಗೆ ಶ್ರೀ ವಿದ್ಯಾವಿಶಾರದ ಶ್ರೀ ಜಯಚಾಮರಾಜ ಒಡೆಯರ್ ವಿರಚಿತ ದೇವಿ ಕೃತಿಗಳನ್ನು ಆಧರಿಸಿದ ಬಾನುಲಿ ಸರಣಿ ಕೇಳುವಿರಿ. ಪ್ರಸ್ತುತಿ ವಿದ್ವಾನ್ ವಿ ನಂಜುಂಡಸ್ವಾಮಿ. ಆನಂತರ 10:30 ಸವಿನೆನಪು, ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:20 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಅದನ್ನೆಲ್ಲ ಹೇಳ್ಬೇಕಾರೆ ಇಟ್ ಈಸ್ ಟು ಮೀನ್ಸ್ ಟು ಎಂಡ್, ಇಟ್ಸ್ ನಾಟ್ ಮೀನಿಂಗ್ ಇಟ್ ಸೆಲ್ಫ್. ಆ ಸಣ್ಣ ಸಣ್ಣದನ್ನ ಪಿಕ್ ಮಾಡಿ ನೀವು ದೊಡ್ಡ ಇಶ್ಯೂಸ್ನ, ಕ್ಲೈಮೇಟ್ ಕ್ರೈಸಿಸ್, ಅಥವಾ ಎಲ್ಲಾದ್ರೂ ಆಯಿಲ್ ಜಾಸ್ತಿ ಹೋಗ್ತಾ ಇದೆಯಾ, ಅಲ್ಲ ಕಾಡ್ ಕಡಿತಾ ಇದಾರ, ಇಲ್ಲ ಬಯೋಡೈವರ್ಸಿಟಿ ಕಿಲ್ ಆಗ್ತಾ ಇದೆಯಾ, ಅದನ್ನ ಡಿಸ್ಟ್ರಾಯ್ ಮಾಡ್ತಾ ಇದಾರ, ಅದು ಹೋಲಿಸ್ಟಿಕಲಿ ನಮ್ಮ ಲೋಕಲಿ ಅಥವಾ ಗ್ಲೋಬಲಿ ಹೆಂಗ್ ಇಂಪ್ಯಾಕ್ಟ್ ಆಗತ್ತೆ ಅಂತ ತಿಳ್ಕೊಂಡು ಕುವೆಂಪು ಅವರು ವಿಶ್ವ ಮಾನವ ಅಂತ ಹೇಳ್ಬೇಕಾದ್ರೆ ಇವತ್ತು ಇವ್ರು ಹೇಳ್ತಾ ಇದಾರೆ ಅಂದ್ರೆ ಯು ಹ್ಯಾವ್ ಟು ಪಾರ್ಟಿಸಿಪೇಟ್ ಆಸ್ ಎ ವರ್ಲ್ಡ್ ಸಿಟಿಸನ್, ಅದನ್ನ ನಮ್ಗೆ ಕುವೆಂಪು ಅವರು ಆಗ್ಲೇ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ನಮ್ಮಲ್ಲಿ ವಸುದೈವಕ ಕುಟುಂಬಕಂ ಅಂತ ಹೇಳಿ ನಮ್ಮ ಪದ ಇದೆ, ನಮ್ಮ ಇದರಲ್ಲಿ ಎಲ್ಲಾನು ನಮ್ಮ ಟ್ರೆಡಿಷನ್ ಕಲ್ಚರ್ ಅಲ್ಲಿ ಎಲ್ಲಾನು ಇನ್ಕ್ಲೂಡ್ ಮಾಡ್ಬೇಕು ಅಂತ ಹೇಳ್ತಾರೆ. ನೀವು ಗ್ರಾಸ್ ಇಂದ ಹಿಡಿದು ಹಸು ಹಾಲಿಂದ ಹಿಡಿದು ಅಥವಾ ಹುಲಿ ಸಿಂಹ ಎಲ್ಲ ನಮ್ಮ ಏನ್ ಹೇಳ್ತಾರೆ ಟ್ರೆಡಿಷನ್ ಕಲ್ಚರ್ ಅಲ್ಲಿ ಅಥವಾ ಟ್ರೈಬಲ್ ಕಮ್ಯುನಿಟೀಸ್ ಅಲ್ಲಿ ಯಾಕೆ ಇದು ಇನ್ವಾಲ್ವ್ ಮಾಡಿದಾರೆ ಅಂದ್ರೆ ಇಟ್ ಇಸ್ ಟು ಟೇಕ್ ಕೇರ್ ಆಫ್ ದ ಅರ್ತ್. ಡಿಫೈನ್ ಮಾಡಿದೆ ಅರ್ಬನ್ ಸ್ಪೇಸಸ್ ಅಲ್ಲಿ, ಸ್ಟೇಟ್ ಅಲ್ಲಿ, ನ್ಯಾಷನಲ್ ವೈಡ್ ಅಲ್ಲಿ 33% ನಮ್ಗೆ ಇರಬೇಕು ಅಂತ ಹೇಳಿ ಡಿಫೈನ್ ಮಾಡಿದಾಗ ಏನು ಅಂತ, ನಾನು ಅವತ್ತು ಸ್ಟಾರ್ಟ್ ಮಾಡ್ಬೇಕಾದ್ರೆ ಬೆಂಗಳೂರಲ್ಲಿ ಅವತ್ತು ನಮ್ಗೆ ಅರ್ಬನೈಸೇಷನ್ ಇಂದ ಮರಗಳನ್ನ ಕಟ್ ಮಾಡಕ್ ಸ್ಟಾರ್ಟ್ ಆಗಿದ್ರು. ನನ್ನ ಸಿಟಿ, ನನ್ನ ಜಾಗ, ನಾನು ಏನಾದ್ರೂ ಮಾಡ್ಬೇಕಲ್ಲ ಅಂತ ಹೇಳಿ ನಾನು ಯೋಚನೆ ಮಾಡಬೇಕಾದ್ರೆ ಹೌದು ಹ್ಯಾವ್ ಟು ಏನಿದೆ ಅಂತ ಗೊತ್ತಾಗುತ್ತೆ ಏನ್ ಮಾಡ್ಬೇಕು ಅಂತ ಹೇಳಿ ನಾನು ಅವಾಗ ಕನ್ಸೆಪ್ಷನ್ ಅಲ್ಲಿ ಮಾಡೋ ಇದಾಗೋದಿಲ್ಲ ತುಂಬಾ ಕಷ್ಟ ಆಗುತ್ತೆ ಹಿಂಗೆ ಅಂತ ಹೇಳ್ತಾ ಇದ್ರು. ಬಟ್ ಐ ಆಮ್ ಟುಡೇ ಐ ಆಮ್ ಸೋ ಹ್ಯಾಪಿ. ಬೆಂಗಳೂರಲ್ಲಿ 10-10-10 ಅಂದ್ರೆ ಒಂದು 15-20 ವರ್ಷದ ಮುಂಚೆ ಅದನ್ನ ಮಾಡಿದಾಗ ಚೀಫ್ ಜಸ್ಟಿಸ್ ಎಂ ಎನ್ ವೆಂಕಟಾಚಲಯ್ಯ ಅವರು ಅವತ್ತಿನ ಕಾಲಕ್ಕೆ ಬಂದು ನಂದು ಆ ವೆಬ್ಸೈಟ್ ಮಾಡಿ ಇದು ಎಷ್ಟು ಒಳ್ಳೆ ಐಡಿಯಾ, ಒಬ್ರು ಯಾರೋ ಟೆಕ್ನಾಲಜಿನ ಯೂಸ್ ಮಾಡಿ ಒಂದು ಸಿಟಿನ ಟೆಂಪರೇಚರು, ಅಲ್ಲಿ ಎಸ್ಥೆಟಿಕು, ಅಲ್ಲಿ ಇಂಪಾರ್ಟೆನ್ಸ್, ಅಲ್ಲಿ ಕಲ್ಚರು, ಆ ಹಿಸ್ಟೋರಿ ಎಲ್ಲಾನು ಒಂದ್ ಕಡೆ ತಂದು ಇಟ್ಕೊಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ದ. ಇಟ್ಸ್ ಅ ವೆರಿ ಗುಡ್ ಥಾಟ್ ಅಂತ ಹೇಳಿ ಇವತ್ತು ಮೈಸೂರಲ್ಲೂ ಒಂದು ವಾರ್ಡ್ ಕಂಪ್ಲೀಟ್ ಸೆನ್ಸಸ್ ಆಗಿದೆ. ಮೈಸೂರು ಮಹಾರಾಣಿ ಅವರೇ ಬಂದು ಒಂದೇ ಒಂದು ಮರದ ಕೆಳಗಡೆ ನಿಂತ್ಕೊಂಡು, ನಾವು ಒಂದು ಚೇರ್ ಕೂಡ ಹಾಕಿರ್ಲಿಲ್ಲ, ಒಂದು ಬಾಟಲ್ ನೀರು ಕೂಡ ಕೊಟ್ಟಿಲ್ಲ, ಸೆನ್ಸಸ್ ಟ್ರೀ ಇಂಪಾರ್ಟೆನ್ಸ್ ಎಂದು ಅಮ್ಮ ಬಂದು, ಪ್ರಮೋದಾ ದೇವಿ ಅಮ್ಮ ಬಂದು ಮರದ ಕೆಳಗಡೆ ನಿಂತು ಅದನ್ನ ಇನಿಶಿಯೇಟ್ ಮಾಡಿಕೊಟ್ರು. ಆ ಫಸ್ಟ್ ಡಿಜಿಟಲೈಸ್ ಡೇಟಾ ಏನ್ ಮಾಡಿದ್ರು ಮೈಸೂರು ಮಹಾರಾಜ ಯದುವೀರ್ ಸರ್ ಬಂದು ಲಾಂಚ್ ಮಾಡಿಕೊಟ್ರು. ಆಕ್ಚುಲಿ ಅದು ತೋರಿಸುತ್ತೆ ಎಷ್ಟು ಇಂಪಾರ್ಟೆನ್ಸ್ ಅಂಡ್ ನಾವು ಆಲ್ ದ ಅದರ್ ಸಿಟಿ ಇನ್ ಮಂಗಳೂರಲ್ಲಿ ಯಾರೋ ಮಾಡಿದ್ದಾರೆ, ಮತ್ತೆ ಮೈಸೂರಲ್ಲಿ ಇವತ್ತು ಯಾರು ಇನಿಶಿಯೇಟ್ ಮಾಡಿದ್ದಾರೆ. ಆಕ್ಚುಲಿ ಇವಾಗ ವಡೋದರ ಬೇರೆ ಕಡೆ ಎಲ್ಲ ಕಡೆ ನಾನು ಕೇಳ್ತಾ ಇದಾರೆ ಆಕ್ಚುಲಿ. ಸೊ ಏನಕ್ಕೆ ಇದು ಹೇಳಿದೆ ಅಂದ್ರೆ ನೋಡಿ, ಇವತ್ತು ನಿಮ್ಗೆ ಏನಕ್ಕೆ ಏನಕ್ಕೆ ಟ್ರೀ ಸೆನ್ಸಸ್ ಮಾಡ್ಬೇಕು ಅಂತ ಹೈಕೋರ್ಟ್ ಕೂಡ ಹೇಳಿದೆ ದುಡ್ಡು ಕೊಟ್ಟು ಇವತ್ತು ಟ್ರೀ ಸೆನ್ಸಸ್ ಮಾಡ್ಬೇಕು ಅಂತೇಳಿ. ಯಾಕಂದ್ರೆ ಒಂದು ರೆಫರೆನ್ಸ್ ಪಾಯಿಂಟ್ ಸಿಗುತ್ತೆ, ಒಂದು ಪರ್ಸನ್ಗೆ 7-8 ಮರ ಇರುತ್ತೆ ಬಿಕಾಸ್ ಕಂಫರ್ಟಬಲ್ ಲಿವಿಂಗ್ ಅಂತೇಳಿ. ಆ 33% ಡಿಫೈನ್ ಮಾಡೋಕ್ಕಾಗತ್ತೆ. ಸೊ ಅರ್ಬನ್ ಲಿವಿಂಗ್ ಯಾಕೆ ಬರ್ತೀರಾ ನೀವು? ಆಕ್ಚುಲಿ ಒಳ್ಳೆ ಗಾಳಿ ಬೆಳಕು ನೀರಿಗೆ ಬರ್ತೀರಾ. ಸೊ ಈ ಸಿಟಿಲೇ ಕನ್ಸಂಪ್ಷನ್ಸ್ ಇದೆಲ್ಲ ಆಗ್ತಾ ಇರೋದ್ರಿಂದ ಇಲ್ಲಿ ಡಿಫೈನ್ ಮಾಡಿಲ್ಲ ಅಂದ್ರೆ ಕಾಡ್ ಹೆಂಗ್ ಉಳಿಸ್ತಾರೆ? ಆಮೇಲೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ನಾನು ಯಾವುದೇ ಸ್ಕೂಲು ಕಾಲೇಜಸ್ಗೆ ಹೋದ್ರೆ ಮಕ್ಕಳಿಗೆ ಬೆಂಗಳೂರಲ್ಲಿ 10 ಮರನ ಹೆಸರು ಮಾಡೋಕ್ಕಾಗತ್ತೆ ಅಂದ್ರೆ ಒಬ್ರು ಹೇಳಕ್ಕಾಗ್ತಾ ಇಲ್ಲ. ದಟ್ ಈಸ್ ದ ಡಿಸ್ಕನೆಕ್ಟ್ ಇನ್ ದ ಅರ್ಬನ್ ಸ್ಪೇಸ್ ವಿ ಆರ್ ಫೇಸಿಂಗ್.
1: ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ. ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.

0: ವೇಳೆ 6:35.
1: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದ್ದೀರಾ?
2: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಎಂಸಿಎ ಪ್ರೋಗ್ರಾಂ, ಅನ್ ಅಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
1: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಇಂದೇ ಭೇಟ್ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್, ಮೈಸೂರು, ಆರ್ ವಿಸಿಟ್ vvce.ac.in.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್.
0: ಕೇಳುಗರೆ ಗಮನಿಸಿ, ಇನ್ನು ಮುಂದೆ 6:51 ನಮ್ಮ ನಿಲಯದಿಂದ ಜನಪದ ಸಂಗೀತ ಕಾರ್ಯಕ್ರಮ ಮೂಡಿಬರಲಿದೆ. ಇದನ್ನು ನಡೆಸಿಕೊಡುತ್ತಾರೆ ಮಳವಳ್ಳಿ ಮಹದೇವಸ್ವಾಮಿ ಮತ್ತು ಸಂಗಡಿಗರು. ಆನಂತರ 7:45 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯಲಿರುವ ಆಸ್ಟ್ರೇಲಿಯಾ ಮತ್ತು ಲಂಡನ್ ನಡುವಿನ ICC ಮಹಿಳಾ T20 ವಿಶ್ವಕಪ್ ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆ ಕೇಳಲಿದ್ದೀರಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 6:37 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಆನಂತರ 6:40 ಪ್ರದೇಶ ಸಮಾಚಾರ ಕೇಳುವಿರಿ.

0: ಅರೇಂಜ್ಮೆಂಟ್ ಆಯ್ತು.
1: ಯಾವ್ದ್ರದ್ದು?
0: ಚಿನ್ನನ ಫೀಸ್ನದ್ದು.
1: ತೋರ್ಸು. 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
2: ಆರ್ಬಿಐ ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
4: ज्यादा बोनस अपनों के लिए सबसे सही RBI इससे बेहतर कुछ नहीं.
5: अपने परिवार को दीजिए सुरक्षित जीवन रूरल पोस्ट लाइफ इंश्योरेंस RBI की लाइफ इंश्योरेंस पॉलिसीज के साथ. अपने नजदीकी डाकघर से आज ही संपर्क करें या indiapost.gov.in पर लॉग ऑन करें.
6: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
7: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
8: ಪೂರ್ಣಿ, ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
7: ಏನಾಯ್ತೆ ಸವಿ?
9: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
8: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೆ?
9: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
7: ನೋಡು, ಇನ್ಮೇಲೆ ಹುಷಾರಾಗಿರು. ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
10: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
11: ಐಸ್ ಕ್ರೀಮ್ ಬೇಕೆ, ಐಸ್ ಕ್ರೀಮ್ ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
12: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
13: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು: ಸಂವಿಧಾನದ ಬಲವರ್ಧನೆಯ ಪರ ಸರ್ಕಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕೇಂದ್ರ ಸರ್ಕಾರಕ್ಕೆ ಶೀಘ್ರದಲ್ಲೇ ರಾಜ್ಯ ಬರ ಪರಿಸ್ಥಿತಿಯ ವರದಿ ಸಲ್ಲಿಕೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮಾಹಿತಿ. ಭದ್ರಾ ಮೇಲ್ದಂಡೆ ಯೋಜನೆಯಿಂದ 4 ಜಿಲ್ಲೆಗಳ 12 ತಾಲೂಕುಗಳಿಗೆ ಅನುಕೂಲ, ಸಚಿವ ರಾಮಲಿಂಗಾರೆಡ್ಡಿ ವಿಶ್ವಾಸ. ಎಸ್ಐಆರ್ ಪ್ರಕ್ರಿಯೆ ಗೊಂದಲ ನಿವಾರಣೆಗೆ ಕೇಂದ್ರ ಚುನಾವಣಾ ಆಯೋಗ ನೇತೃತ್ವದ ತನಿಖೆಗೆ ವಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ರಾಜ್ಯದಲ್ಲಿ ಮುಂಗಾರು ಚುರುಕು, ಮುಂದಿನ 6 ದಿನಗಳಲ್ಲಿ ಹಲವೆಡೆ ಮಳೆಯ ಮುನ್ಸೂಚನೆ. ಹೋರಾಟ ಹಾಗೂ ದನಿ ಎತ್ತುವುದನ್ನು ಪ್ರತಿಪಾದಿಸಿದ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಆಶಯ ಸಾಕಾರಗೊಳಿಸುವುದು ಇಂದಿನ ಅಗತ್ಯವಾಗಿದ್ದು, ಈ ನಿಟ್ಟಿನಲ್ಲಿ ಪ್ರಜಾಸೇವಾ ಇಲಾಖೆ ಸ್ಥಾಪಿಸುವ ಮೂಲಕ ಸಾರ್ವಜನಿಕರ ದೂರುಗಳನ್ನು ತ್ವರಿತವಾಗಿ ಆಲಿಸಿ ಪರಿಹರಿಸಲು ಸರ್ಕಾರ ಕ್ರಮ ವಹಿಸುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ 14 ಅಡಿ ಎತ್ತರದ ಕಂಚಿನ ಪ್ರತಿಮೆಯನ್ನು ಅನಾವರಣಗೊಳಿಸಿ ನಂತರ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಸಂವಿಧಾನದ ಬಲವರ್ಧನೆಯ ಪರವಾಗಿದೆ. ಸರ್ಕಾರ 6ನೇ ಗ್ಯಾರಂಟಿಯಾಗಿ ಆಸ್ತಿ ರಕ್ಷಣೆಗಳ ದಾಖಲೆಗೆ ಖಾತೆ, ಪೋಡಿ, ಭೂಮಿ ಗ್ಯಾರಂಟಿಯನ್ನು ನೀಡಲಾಗುತ್ತಿದೆ ಎಂದರು. ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಬಯಲು ಸೀಮೆಯ ಜಿಲ್ಲೆಯಲ್ಲಿ ಅಂತರ್ಜಲ ದಿನೇ ದಿನೇ ಬತ್ತುತ್ತಿದ್ದು, ಎತ್ತಿನ ಹೊಳೆ ಯೋಜನೆಯಿಂದ ನೀರು ನೀಡಲಾಗುತ್ತಿದೆ. ರಾಜ್ಯದ ಎಲ್ಲ ಕೆರೆಗಳ ಅಂತರ್ಜಲ ಹೆಚ್ಚಿಸಿ ರೈತರ ಬದುಕನ್ನು ಹಸನು ಮಾಡಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ರಾಜ್ಯದಲ್ಲಿ ಭೂಮಿ ನೀಡಿದ ರೈತರಿಗೆ ಗೌರವ ನೀಡಲು ಸ್ಮರಣೀಯ ಗೋಡೆ ನಿರ್ಮಾಣ ಮಾಡಿ ಜಮೀನು ನೀಡಿದವರ ಹೆಸರನ್ನು ಹಾಕಲಾಗುತ್ತಿದೆ. ಗ್ಯಾರಂಟಿ ಯೋಜನೆಗಳನ್ನು ಸಮರ್ಪಕವಾಗಿ ಜಾರಿ ಮಾಡುವ ಮೂಲಕ ಜನರ ಆಶೋತ್ತರಗಳನ್ನು ಈಡೇರಿಸಲಾಗುತ್ತಿದೆ ಎಂದು ತಿಳಿಸಿದರು.
1: ಇವತ್ತು ಎತ್ತಿನೊಳೆಯಿಂದ ಕರಾವಳಿಯಿಂದ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಕುಡಿಯುವ ನೀರನ್ನು ಕೊಡಬೇಕು. ಈ ರಾಜ್ಯದಲ್ಲಿರುವಂತಹ ಎಲ್ಲ ಕೆರೆಗಳಿಗೆ ಅಂತರ್ಜಲವನ್ನ ಹೆಚ್ಚಿಸಿ ಈ ರೈತರ ಬದುಕನ್ನು ಹಸನು ಮಾಡಲಿಕ್ಕೆ ಉತ್ತಮವಾದಂತಹ ನೀರನ್ನ ಕೊಡಲಿಕ್ಕೆ ಹೊಸಕೋಟೆ ಕೆರೆ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ತಿಪ್ಪಗೊಂಡಹಳ್ಳಿ ಕೆರೆ, ಆನೇಕಲ್ ಸುತ್ತಮುತ್ತ ಇರುವಂತಹ ಏನು ನಮ್ಮ ಕೆರೆಗಳು ಈ ಬೆಂಗಳೂರು ಸುತ್ತಮುತ್ತ ಇದೆ, ಅಂತರ್ಜಲವನ್ನ ಹೆಚ್ಚುವಂತ ಕಾರ್ಯಕ್ರಮವನ್ನು ಕೂಡ ಈಗಾಗಲೇ ನಾನು ಮಾರ್ಗದರ್ಶನ ಕೊಟ್ಟಿದ್ದೆ.
0: ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರಿಂದು ಚಿತ್ರದುರ್ಗದಲ್ಲಿ ಕಂದಾಯ ವಿಪತ್ತು ನಿರ್ವಹಣಾ ವಿಷಯಗಳ ಕುರಿತು ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದ್ದಾರೆ. ರಾಜ್ಯದ ಬರ ಪರಿಸ್ಥಿತಿಯ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಶೀಘ್ರದಲ್ಲೇ ಸಲ್ಲಿಸಲಾಗುವುದು ಹಾಗೂ ಎನ್ಡಿಆರ್ಎಫ್ ಹಣವನ್ನು ತಕ್ಷಣವೇ ಬಿಡುಗಡೆ ಮಾಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಕೇಂದ್ರದ ಎನ್ಡಿಆರ್ಎಫ್ ತಂಡ ರಾಜ್ಯಕ್ಕೆ ಬಂದು ಪರಿಶೀಲನೆ ನಡೆಸುವವರೆಗೂ ಕಾಯದೆ ಬರ ಪರಿಸ್ಥಿತಿಯನ್ನು ಎದುರಿಸುವ ವಿಚಾರದಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ನೋಡಲ್ ಅಧಿಕಾರಿಗಳು ಸಹಕಾರ ನೀಡಬೇಕು ಹಾಗೂ ಪರಿಸ್ಥಿತಿಯನ್ನು ಸಮನ್ವಯದಿಂದ ಎದುರಿಸಬೇಕು ಎಂದು ಸೂಚನೆ ನೀಡಿರುವುದಾಗಿ ಉಪಮುಖ್ಯಮಂತ್ರಿ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆಯಿಂದ ರಾಜ್ಯದ 4 ಜಿಲ್ಲೆಗಳ ಒಟ್ಟು 12 ತಾಲೂಕಿನ ಜನರಿಗೆ ಅನುಕೂಲವಾಗಲಿದೆ ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ಪಟ್ಟಣದಲ್ಲಿ ಇಂದು ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿಗಳ ಪ್ರಗತಿ ಪರಿಶೀಲನೆ ಹಾಗೂ ರೈತರ ಅಹವಾಲುಗಳನ್ನು ಸ್ವೀಕರಿಸಿ ಮಾತನಾಡಿದ ಅವರು, ಈ ಯೋಜನೆಯಿಂದ ಚಿಕ್ಕಮಗಳೂರು, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಜಿಲ್ಲೆಗಳ ಜನರ ಕುಡಿಯುವ ನೀರು, ಕೃಷಿ ಹಾಗೂ ಇತರೆ ಚಟುವಟಿಕೆಗಳಿಗೆ ಅನುಕೂಲವಾಗಲಿದೆ ಎಂದರು. 5,67 ಹೆಕ್ಟೇರ್ ಕೃಷಿಗೆ ಸಹಾಯವಾಗಲಿದ್ದು, ಜೊತೆಗೆ 367 ಕೆರೆಗಳನ್ನು ತುಂಬಿಸಬಹುದಾಗಿದೆ ಎಂದರು. ಯೋಜನೆಯ ಕಾಮಗಾರಿಗಳು ಹಂತ ಹಂತವಾಗಿ ನಡೆಯುತ್ತಿದೆ. ಕೆರೆ ತುಂಬಿಸುವ ಯೋಜನೆ 3ನೇ ಹಂತ ಪ್ರಾರಂಭವಾಗಿದ್ದು, 4ನೇ ಹಂತದ ಕೆರೆ ತುಂಬಿಸುವ ಯೋಜನೆ ಆರಂಭಕ್ಕೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದರು. ದೇಶದ ಭದ್ರತೆ ಮತ್ತು ರಾಜ್ಯದ ಸಂಪನ್ಮೂಲಗಳ ಹಿತದೃಷ್ಟಿಯಿಂದ ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯ ಗೊಂದಲದ ಕುರಿತು ಕೇಂದ್ರ ಚುನಾವಣಾ ಆಯೋಗ ಮಧ್ಯಪ್ರವೇಶಿಸಿ ತನಿಖೆ ನಡೆಸಬೇಕು ಎಂದು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹಿಸಿದ್ದಾರೆ. ಬೆಂಗಳೂರಿನ ಪಕ್ಷದ ಕಚೇರಿಯಲ್ಲಿಂದು ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರದ ಪ್ರೇರಣೆಯನ್ನು ಅಧಿಕಾರಿಗಳು ಈ ಪ್ರಕ್ರಿಯೆಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಹಾಗೂ ನಿಯಮ ಬಾಹಿರವಾಗಿ ಮಸೀದಿ, ಮದುವೆ ಮಂಟಪ ಮತ್ತು ರಸ್ತೆಗಳಲ್ಲಿ ದಾಖಲಾತಿ ಅರ್ಜಿಗಳನ್ನು ವಿತರಿಸುತ್ತಿದ್ದಾರೆ ಎಂದು ದೂರಿದ್ದಾರೆ. ಇದರಿಂದಾಗಿ ರಾಜ್ಯದಲ್ಲಿರುವ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಬಾಂಗ್ಲಾದೇಶದ ಅಕ್ರಮ ವಲಸಿಗರು ಮತಪಟ್ಟಿಗೆ ಸೇರ್ಪಡೆಯಾಗಿ ದೇಶದ ಸಂಪನ್ಮೂಲ ದುರುಪಯೋಗಪಡಿಸಿಕೊಳ್ಳುವ ಅಪಾಯವಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲೂ ಬೇರೆ ರಾಜ್ಯದ ಅಧಿಕಾರಿಗಳನ್ನು ನಿಯೋಜಿಸಿ ನ್ಯಾಯಾಂಗದ ಉಸ್ತುವಾರಿಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೆಸುವಂತೆ ಹಾಗೂ ನಿಯಮ ಉಲ್ಲಂಘಿಸುವ ಅಧಿಕಾರಿಗಳನ್ನು ಅಮಾನತುಗೊಳಿಸುವಂತೆ ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನ ಬಿಜೆಪಿ ರಾಜ್ಯ ಕಾರ್ಯಾಲಯ ಜಗನ್ನಾಥ ಭವನದಲ್ಲಿಂದು ರಾಜ್ಯ ಪದಾಧಿಕಾರಿಗಳ ಸಭೆ ನಡೆಯಿತು. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಆಗುತ್ತಿದೆ ಎನ್ನಲಾದ ಅಧಿಕಾರ ದುರ್ಬಳಕೆಯ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಇದೇ ವೇಳೆ ಪಕ್ಷವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟನಲ್ಲಿ ಹಲವಾರು ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ರಾಜ್ಯ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರೀತಂ ಗೌಡ, ಪಿ ರಾಜೀವ್ ಸೇರಿದಂತೆ ಪಕ್ಷದ ಶಾಸಕರು ಹಾಗೂ ರಾಜ್ಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು.

0: ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದರ್ಶಿ ನಾಯಕತ್ವದಡಿ ಕಾರ್ಯಸ್ಥಳಗಳಲ್ಲಿನ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದ್ದು ಕಾರ್ಮಿಕರ ಅಪಘಾತಗಳ ಪ್ರಮಾಣ ಗಣನೀಯವಾಗಿ ಕುಸಿದಿದೆ ಎಂದು ಕೇಂದ್ರ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ದೇಶದಲ್ಲಿ ಸುರಕ್ಷಿತ ಹಾಗೂ ಆರೋಗ್ಯಕರ ಕಾರ್ಯಸ್ಥಳಗಳನ್ನು ನಿರ್ಮಿಸುವ ಕೇಂದ್ರ ಸರ್ಕಾರದ ನಿರಂತರ ಪ್ರಯತ್ನದ ಫಲವಾಗಿ ಉದ್ಯೋಗದ ಅವಧಿಯಲ್ಲಿ ಸಂಭವಿಸುವ ಮಾರಣಾಂತಿಕ ಮತ್ತು ಇತರ ಗಾಯಗಳ ಪ್ರಮಾಣ 2016ರಲ್ಲಿ ಪ್ರತಿ 1 ಲಕ್ಷ ಕಾರ್ಮಿಕರಿಗೆ %37.73ರಷ್ಟಿತ್ತು. ಇದು 2023ರ ವೇಳೆಗೆ 21.42% ಇಳಿಕೆಯಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ನಡೆದ ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡ ಅವರ 517ನೇ ಜಯಂತ್ಯೋತ್ಸವ ಸಮಾರಂಭದಲ್ಲಿ ಕೇಂದ್ರ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಪಾಲ್ಗೊಂಡು ನಾಡಪ್ರಭು ಕೆಂಪೇಗೌಡ ಅವರಿಗೆ ಗೌರವ ನಮನ ಸಲ್ಲಿಸಿದರು. ಇನ್ನು ಹವಾವರ್ತಮಾನ. ರಾಜ್ಯದ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಕ್ರಿಯವಾಗಿದ್ದು ಕರಾವಳಿ ಕರ್ನಾಟಕದಾದ್ಯಂತ ಸಾಮಾನ್ಯವಾಗಿತ್ತು. ಕರಾವಳಿಯ ಹೆಚ್ಚಿನ ಸ್ಥಳಗಳಲ್ಲಿ ಹಾಗೂ ಒಳನಾಡಿನ ಹಲವೆಡೆ ಮಳೆಯಾಗಿದೆ. ಪ್ರಮುಖವಾಗಿ ಶಿವಮೊಗ್ಗ ಜಿಲ್ಲೆಯ ಆಗುಂಬೆಯಲ್ಲಿ 15 ಸೆಂಟಿಮೀಟರ್, ಉತ್ತರ ಕನ್ನಡ ಜಿಲ್ಲೆಯ ಮಂಕಿಯಲ್ಲಿ 13, ಗೇರುಸೊಪ್ಪದಲ್ಲಿ 12 ಸೆಂಟಿಮೀಟರ್ ಮಳೆಯಾಗಿದೆ. ಇನ್ನು ಪೊನ್ನಂಪೇಟೆಯಲ್ಲಿ 11, ಕಮ್ಮರಡಿ, ಶೃಂಗೇರಿ, ತಾಳಗೊಪ್ಪ, ಖಾನಾಪುರದಲ್ಲಿ ತಲಾ 9, ಲೋಂಡಾದಲ್ಲಿ 8 ಸೆಂಟಿಮೀಟರ್ ಮಳೆಯಾಗಿದೆ. ಮುಂದಿನ 6 ದಿನಗಳಲ್ಲಿ ಕರಾವಳಿಯ ಬಹುತೇಕ ಕಡೆ, ಮುಂದಿನ 5 ದಿನಗಳವರೆಗೆ ಉತ್ತರ ಒಳನಾಡಿನ ಹಲವೆಡೆ ಹಾಗೂ ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗಲಿದೆ. ಇಂದಿನಿಂದ ಇದೇ 9ರವರೆಗೆ ಕರಾವಳಿಯಲ್ಲಿ ಗಾಳಿ 40-60 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಸಾಧ್ಯತೆ ಇರುವ ಹಿನ್ನೆಲೆ ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯುವ ವೇಳೆ ಎಚ್ಚರಿಕೆ ವಹಿಸುವಂತೆ ಸೂಚಿಸಲಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಬೆಂಗಳೂರು ಸುತ್ತಮುತ್ತ ಮೋಡ ಕವಿದ ವಾತಾವರಣ, ಕೆಲವೆಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ, ಗರಿಷ್ಠ 28, ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಕಳೆದ ಕೆಲವು ದಿನಗಳಿಂದ ಮುಂಗಾರು ಚುರುಕುಗೊಂಡಿರುವ ಹಿನ್ನೆಲೆಯಲ್ಲಿ ಘಟಪ್ರಭಾ ಹಾಗೂ ಹಿರಣ್ಯಕೇಶಿ ನದಿಗಳಿಗೆ ಒಳಹರಿವು ಕ್ಷಣಕ್ಷಣಕ್ಕೂ ಹೆಚ್ಚುತ್ತಿದ್ದು ಸದ್ಯ ಜಲಾಶಯಕ್ಕೆ ಸುಮಾರು 8,000 ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. ಹೆಚ್ಚುವರಿ ನೀರನ್ನು ನದಿಗೆ ಹರಿಸಲಾಗುತ್ತಿದ್ದು ಬೆಳಗಾವಿಯಿಂದ ಬಾಗಲಕೋಟೆಯವರೆಗೆ ನದಿಯ ಹರಿವು ಉತ್ತಮವಾಗಿದೆ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಘಟಪ್ರಭಾ ಜಲಾಶಯಕ್ಕೆ ಭೇಟಿ ನೀಡಿ ಜಲಾಶಯದ ಪ್ರಸಕ್ತ ಪರಿಸ್ಥಿತಿ ಹಾಗೂ ಒಳಹರಿವಿನ ಸ್ಥಿತಿಗತಿಗಳನ್ನು ಪರಿಶೀಲಿಸಿ ಸುದ್ದಿಗಾರರಿಗೆ ಮಾಹಿತಿ ನೀಡಿದ ಅವರು, ಇಂದು ಬೆಳಗ್ಗೆಯಿಂದಲೇ ಘಟಪ್ರಭಾ ಎಡದಂಡೆ ಕಾಲುವೆಗೆ 1,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಇದನ್ನು 2,000 ಕ್ಯೂಸೆಕ್ಗೆ ಹೆಚ್ಚಿಸುವ ಮೂಲಕ ಸುಮಾರು 2 ಲಕ್ಷ ಎಕರೆ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯ ದೊರೆತು ರೈತರ ಕೃಷಿ ಚಟುವಟಿಕೆಗಳಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ಮುಂದಿನ ದಿನಗಳಲ್ಲಿಯೂ ಜಲಾಶಯದ ನೀರಿನ ಮಟ್ಟ ಹಾಗೂ ಒಳಹರಿವಿನ ಮೇಲೆ ನಿರಂತರ ನಿಗಾ ವಹಿಸಿ ರೈತರ ಹಿತದೃಷ್ಟಿಯಿಂದ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂವಿಧಾನದ ಬಲವರ್ಧನೆಯ ಪರ ಸರ್ಕಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕೇಂದ್ರ ಸರ್ಕಾರಕ್ಕೆ ಶೀಘ್ರದಲ್ಲೇ ರಾಜ್ಯ ಬರ ಪರಿಸ್ಥಿತಿಯ ವರದಿ ಸಲ್ಲಿಕೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮಾಹಿತಿ. ಭದ್ರಾ ಮೇಲ್ದಂಡೆ ಯೋಜನೆಯಿಂದ 4 ಜಿಲ್ಲೆಗಳ 12 ತಾಲೂಕುಗಳಿಗೆ ಅನುಕೂಲ, ಸಚಿವ ರಾಮಲಿಂಗಾರೆಡ್ಡಿ ವಿಶ್ವಾಸ. ಎಸ್ಐಆರ್ ಪ್ರಕ್ರಿಯೆ ಗೊಂದಲ ನಿವಾರಣೆಗೆ ಕೇಂದ್ರ ಚುನಾವಣಾ ಆಯೋಗ ನೇತೃತ್ವದ ತನಿಖೆಗೆ ವಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ರಾಜ್ಯದಲ್ಲಿ ಮುಂಗಾರು ಚುರುಕು, ಮುಂದಿನ 6 ದಿನಗಳಲ್ಲಿ ಹಲವೆಡೆ ಮಳೆಯ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35ಕ್ಕೆ.
1: ಅಕ್ಕ, ಕೆಲಸ ಸಿಕ್ತು.
2: ಅರೆ ವಾ, ಅಭಿನಂದನೆಗಳು. ಇನ್ನೂ ಸಿಕ್ಕಾಪಟ್ಟೆ ಶಾಪಿಂಗ್.
1: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
2: 1 ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
1: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ,
2: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
1: ಆದ್ರೆ ಅಕ್ಕ
2: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
1: ಪಾರ್ಟಿ ನಂದು, ಬಜೆಟ್ ನಿಂದು.
3: ಆರ್ಬಿಐ ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
5: FM 100.6, ಇದು ಆಕಾಶವಾಣಿ ಮೈಸೂರು. ವೇಳೆ 6:51:10. ಕೃಷಿ ರಂಗ.

0: ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ನೆಚ್ಚಿನ ಸ್ವಾಗತವನ್ನು ಕೋರ್ತೇವೆ. ರೈತ ಬಾಂಧವರೇ, ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆಯನ್ನು ಕೇಳೋಣ.
1: ನಮ್ಮ ಡೆಸರ್ಟ್ ಬಂತು, ಆದ್ರೆ ನಮ್ಮ ಚಾಂಪಿಯನ್ ಇನ್ನೂ ಬಂದಿಲ್ಲ.
2: ಬಿಲ್ ತುಂಬಿಸೋ ಮೊದಲು ಬರ್ಬೋದಲ್ವಾ?
3: ಸೊ ಗರ್ಲ್ಸ್, ಏನ್ ಮಾಡ್ತಿದ್ದೀರಾ?
4: ಬಿಲ್ ಮಾಡ್ತಿದ್ದಾರೆ.
1: ಸರಿ, ನಿನ್ ಕಾರ್ಡ್ ಕೊಡು, ಪಿನ್ ಕೊಡು.
5: ಆರ್ಬಿಐ ಹೇಳ್ತಾ ಇದೆ, ನಿಮ್ಮ ಪಿನ್, ಓಟಿಪಿ, ಸಿವಿವಿ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರಿಗೂ ಕೊಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ. ಇದೇನು ತಿನ್ನುವುದರ ಚಾಂಪಿಯನ್ಶಿಪ್ ಇತ್ತಾ? ಆರ್ಬಿಐ ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ.
0: ರೈತ ಬಾಂಧವರೇ, ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಜನಪದ ಸಂಗೀತ ಕಾರ್ಯಕ್ರಮವನ್ನು ಆಲಿಸೋಣ. ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ ಮಳವಳ್ಳಿ ಮಹದೇವಸ್ವಾಮಿ ಮತ್ತು ಸಂಗಡಿಗರು. ಮೊದಲಿಗೆ ಕೇಳೋಣ ಪಿರಿಯಾಪಟ್ಟಣದ ಕಾಳಗದ ಕತೆ.

0: ರಾಜ್ಯಕ್ಕೆ ಗಡಿಯಾವುದೆಂದರೆ ಧೀರನಾದ ವೀರಾಜ ಅರಸಂತೆ.
1: ಹೌದು,
0: ಪಿರಿಯಪಟ್ನ ರಾಜ್ಯವನ್ನ ಆಳುವಂತ ವೀರಾಜಿ ದೊರೆ ಅರಸಿಗೆ ಮೂರು ಜನ ಮಡದಿರಂತೆ.
1: ಹೌದು,
0: ಮೂರು ಜನ ಮಡದಿರಲ್ಲಿ ಕೆಂಪಾಜಮ್ಮನ ಹೊಟ್ಟೆ ಒಳಗೆ ಹುಟ್ಟಿದವಳು ಕಂದ ಬೆಟ್ಟದ ಚಾಮುಂಡಿ. ಅವಳ ದಯದಿಂದ ಈ ಕೆಂಪಾಜಮ್ಮನ ಹೊಟ್ಟೆ ಒಳಗೆ ಯಾವಾಗ ಹುಟ್ಟಿದಳೋ ಒಬ್ಬ ಹೆಣ್ಣು ಮಗಳು.
1: ಹೌದು,
0: ಆ ಮಗಳು ಹುಟ್ಟಿದ ಮೇಲೆ ಅವಳಿಗೆ ಚಾಮಾಯಿ ಎಂದು ಹೆಸರು ನಾಮಕರಣ ಮಾಡುವರೆ.
1: ಶಿವ ಶಿವ.
0: ಬೆಟ್ಟದ ಚಾಮುಂಡಮ್ಮನ ಕರುಣೆಯಿಂದ ಹುಟ್ಟಿದಂತ ಮಗಳಿಗೆ ಚಾಮಾಯಿ ಎಂದು ಹೆಸರ ಕರೆದು ಆವಾಗಲೀಗ ಮಗಳು ಹುಟ್ಟಿದ ಗಳಿಗೆ ನೋಡಿ ಅಂತೇಳಿ ಪುರೋಹಿತರನ್ನ ಕರೆಸಿ ಕೇಳುವಾಗ ಪಿರಿಯಪಟ್ಟಣದಲ್ಲಿ
1: ಹೌದು
0: ಈ ಮಗಳು ಹುಟ್ಟಿದ ಗಳಿಗೆ ಒಳಗೆ ಪಿರಿಯಪಟ್ಟಣವೇ ಹಾಳಾಯ್ತದೆ ಅಂತೇಳಿ ಯಾವಾಗ ಪುರೋಹಿತರು ಹೇಳಿದರು.
1: ಹೌದು,
0: ಈ ವಿಚಾರ ದೃಷ್ಟನಾದ ವೀರಾಜಿ ಅರಸು ಕಿವಿಗೆ ಬೀಳುತ್ತಂತೆ. ಆಗಿದ್ದ ಮೇಲೆ ಈ ಕೆಟ್ಟ ಹೆಣ್ಣು ನನ್ನ ಪಟ್ಟಣದಲ್ಲಿ ಹುಟ್ಟಿ ನನ್ನ ಪಟ್ಟಣಕ್ಕೆ ಕೇಡಾಯ್ತದೆ ಎಂದ ಮೇಲೆ
1: ಹೌದು
0: ಈ ಮೊಗ ತಕೊಂಡೋಗಿ ಹರಿಯ ನೀರಿಗೆ ತಗೊಂಡೋಗಿ ಬಿಟ್ಬಿಡಿ ಅಂತೇಳಿ ವಾಕ್ಯ ಮಾಡಿದ್ದಾರೆ.
1: ಹೌದಪ್ಪ,
0: ಹರಿಯ ನೀರಿಗೆ ತಗೊಂಡೋಗಿ ಬಿಟ್ಬಿಡಿ ಮೊಗವ ಅಂತೇಳಿ ಮಹಾರಾಜ ಹೇಳಿದ ಮೇಲೆ ಮಂತ್ರಿ ಯಾವಾಗ ಈ ಕಾರ್ಯಕ್ಕೆ ಕೈ ಹಾಕಿದನು ಆವಾಗ ಕೆಂಪು ಮಲ್ಲಾಜಮ್ಮ.
1: ಹೌದಪ್ಪ.
0: ಅಪ್ಪ ಮಂತ್ರಿ, ಎತ್ತವರಿಗೆ ಯಗ್ನ ಮುದ್ದು ಒಂದಾಗೆ ನನ್ನ ಮಗಳ ತಕೊಂಡೋಗಿ ಹರಿಯ ನದಿಗೆ ಬಿಡಬೇಡ.

0: ನೋಡಪ್ಪ ಮಂತ್ರಿ ವರ್ಮ, ನನ್ನ ಮಗಳ ಆರ್ಯ ನದಿಗೆ ತಗೊಂಡೋಗಿ ಎಸಿ ಎ ಬಿ ಅಡ ಕಾಣಪ್ಪ, ಆಳಿಂದ ಆಳ ಸೈನ್ಯ ಕರ್ಕೊಂಡು ನೆಲಮಾಳಿಗೆ ಗೇಸಪ್ಪ.
1: ಹೌದು,
0: ನೆಲಮಾಳಿಗೆ ಒಳಗೆ ನನ್ನ ಕಂದನ್ನ ನಾನು ಜೋಪಾನವಾಗಿ ಸಾಕ್ತೀನಿ ಅಂತ ಹೇಳಿ ಪಟ್ಟದವಳು ಮಲ್ಲಮ್ಮ. ಯಾವಾಗ ಹೇಳಿದಳು ತಾಯಿ ಆ ಮಾತನ್ನೇ ಕೇಳ್ಕೊಂಡು ಮಂತ್ರಿ ವರ್ಯ, ನೆಲಮಾಳಿಗೆ ಮಾಡಿಸವರೇ, ನೆಲಮಾಳಿಗೆ ಒಳಗೆ ಯಾರಿಗೂ ಗೊತ್ತಿಲ್ಲದಂಗೆ ಮಗಳ ತಗೊಂಡೋಗಿ ಸಾಕ್ತಾ ಇದ್ದಾಳೆ.
1: ಶಿವ ಶಿವ,
0: ಮಗಳು ಬೆಳೆದು ನೆಲಮಾಳಿಗೆ ಒಳಗೆ ಪ್ರಾಯಕ್ಕೆ ಬಂದಳಂತೆ.
1: ಹೌದು,
0: ಪ್ರಾಯಕ್ಕೆ ಬಂದು ಯಾವಾಗ ಮಗಳು ಶೋತ್ಕ ಆದಳೋ, ಶೋತ್ಕ ಆದ ಮೇಲೆ ತಾಯಿ ಪಟ್ಟದವಲ್ಲಮ್ಮ.
1: ಹೌದಪ್ಪ,
0: ಮಗಳ ಬಟ್ಟೆ

0: ಅಪ್ಪ ಮಡವಾಳಿ ನನ್ನ ಮಗಳು, ಈ ಶಾಲೆ ತಗೊಂಡೋಗಿ ನೀನು ಜೋಪಾನವಾಗಿ ಒಗ್ಕೊಂಡು ಬರೋಗು.
1: ಹೌದು,
0: ಮಡಿ ಮಾಡ್ಕೊಂಡು ಬರೋಗಪ್ಪ. ವಿಚಾರ ನೀನು ಯಾರಿಗೂ ಹೇಳಕ್ಕೂಡುದು ಅಂತೇಳಿ ಮಡವಾಳ ಸಟ್ಟಿಗೆ ಆಜ್ಞೆ ಮಾಡ್ಕೊಳ್ಳಗವಳೆ ಮಾತಾಯಿ.
1: ಶಿವ ಶಿವ.
0: ಆಗ್ಲಿ ಮಾತಾಯಿ ಅಂತೇಳಿ ಮಡವಾಳ ಸಟ್ಟಿ ಈ ಮಹಾತಾಯಿ ಅವಳ ಶಾಲೆಯನ್ನ ತಗೊಂಡೋಗಿ ಕೊಳದಲ್ಲಿ ಒಗೆಯುತ್ತಿರುವಾಗ ಸನಿದೇವರ ಜ್ಞಾನ ಯಾವಾಗ ಮರೆತನೋ ವೀರಾಜಿಯರಸು.
1: ಹೌದೌದು.
0: ಈ ಮಡವಾಳ ಸಟ್ಟಿ ಆ ತಾಯಿ ಶಾಲೆಯನ್ನು ಬಗೆದು ದಡದಲ್ಲಿ ಒಣಿ ಹಾಕಿರುವಾಗ ಅಲ್ಲಿ ಹಂಸ ಪಕ್ಷಿಯಾಗಿ ಬಂದು ಆ ಶಾಲೆಯನ್ನು ಕಚ್ಕೊಂಡೋಗಿ ಅದು ಮಜ್ಜನದ

0: ಹಂಸ ಪಕ್ಷಿಯಾಗಿ ಭಗವಾನ್ ಶನೇಶ್ವರನು ಆ ಶಾಲೆಯ ಕುಕ್ಕಲ್ಲಿ ಕಚ್ಚಿಕೊಂಡು ಬಂದು
1: ಹೌದು
0: ಮಜ್ಜನದ ಬಾವಿಲಿ ಶಿವ ಪೂಜೆ ಮಾಡುವಂತ ಧೀರನಾದ ವೀರಾಜ ಅರಸು ಹತ್ತಿರ ಯಾವಾಗ ಶಾಲೆ ಇಟ್ಬಿಡ್ತು. ಹಾ, ಮಹಾರಾಜ ಬಂದು ನೋಡ್ತಾ ಇದ್ದಾನೆ ಶಾಲೆ
1: ಶಿವ.
0: ಆಹಾ, ಈ ಶಾಲೆ ಇಷ್ಟು ಕಳಪತ್ತನ ಶಾಲೆ, ಪಳಪಳ ಅಂತ ಇದೆಯಲ್ಲ,
1: ಅಳಿತಾ ಇದೆ.
0: ಇನ್ನು ಶಾಲೆ ಹುಟ್ಟ ಹೆಣ್ಣು ಯಾಗಿರಬಹುದು. ಆ ಈ ಶಾಲೆಯ ಹುಟ್ಟಂತ ಹೆಣ್ಣ ನಾನು ಮದುವೆ ಆಗ್ಲೇಬೇಕು ಅಂತ ಹೇಳಿ ದೃಷ್ಟನಾದ ದೊರೆ ವೀರಾಜ ಅರಸು.
1: ಹೌದೌದು,
0: ಅವನು ಶಾಲೆ

0: ಯಾವಾಗ ಈ ಶಾಲೆ ಕೊಕ್ಕಲ್ಲಿ ಕಚ್ಕೊ ಹೊರಟು ಹೋದ ಮೇಲೆ ಮಡವಾಳ ಶೆಟ್ಟಿ, ಮಹಾರಾಣಿಯವರು ನನಗೆ ಆಜ್ಞೆ ಮಾಡವರೇ, ಈ ಶಾಲೆ ವಿಚಾರ ಒಬ್ಬರು ಹೇಳ್ಬೇಡ ಅಂತ.
1: ಹೌದು,
0: ಈ ಶಾಲೆ ಹಂಸ ಪಕ್ಷಿ ಕಚ್ಕೊಂಡು ಹೊರಟು ಹೋಯ್ತಲ್ಲ, ಇನ್ನು ಶಾಲೆ ಹೋದ್ರೆ ಮಹಾರಾಣಿ ನನ್ನ ಬಿಡ್ತಾಳ ಅಂತೇಳಿ
1: ಬಿಡಲ್ಲ
0: ಮಡವಾಳ ಶೆಟ್ಟಿ. ಆ ಮಾರ್ಗವಾಗಿ ಶಾಲೆ ಹುಡಿಕೊಂಡು ಬರ್ತಾವನೆ.
1: ಹೌದು,
0: ಹಟ್ಟರಲ್ಲಿ ಮಜ್ಜನದ ಬಾವಿ ಹತ್ರ ವೀರಾಜರಸು ಕೈಯಲ್ಲಿ ಶಾಲೆ ಹಿಡ್ಕೊಂಡು ನೋಡ್ತಿರುವಾಗ ಮಡವಾಳ ಶೆಟ್ಟಿ,
1: ಹೌದು
0: ಇದ್ಯಾರ್ದು ಈ ಶಾಲೆ ನಿನಗೆ ತಾನೆ ಗೊತ್ತು
1: ಹೇಳು,
0: ಈ ಪಟ್ಟಣದಲ್ಲಿರ್ತಕ್ಕಂಥವರ ಬಟ್ಟೆನೆಲ್ಲ ಮಡಿ ಮಾಡ್ತಕ್ಕಂತ ಚಾಕ್ರಿ ನಿನ್ನದಲ್ಲೋ ಮಡವಾಳ ಶೆಟ್ಟಿ, ಇದ್ಯಾರ್ದು ಈ ಶಾಲೆ ವಿಚಾರ, ಯಾವಳು ಈ ಶಾಲೆ ಉಡ್ತಾಳೋ ಅವಳ ವಿಚಾರವನ್ನ ನನಗೆ ಬಂದು ಹೇಳಬೇಕು, ಇಲ್ಲ ಅಂದ್ರೆ ಹೇಳಲಿಲ್ಲ ಅಂದ್ರೆ ನಿನ್ನ ತಲೆ ಪಗಾಳ ಮಾಡ್ಬಿಡ್ತೀನಿ ಅಂತೇಳಿ ಮಹಾರಾಜ ಯಾವಾಗ ಕಟ್ಟಾಜ್ಞೆ ಕೊಟ್ನು.
1: ಹೌದು,
0: ಆವಾಗ ಮಹಾದುರಗಳು ಮಹಾಸ್ವಾಮಿಯವರು ಮಾತು ಕೇಳ್ಕೊಂಡು

0: ಸಾರ್ಕೊಂಡು ಬರುತ್ತವನೇ ಮಡವಾಳ ಸಟ್ಟಿ, ಯಾರ್ದು ಈ ಶಾಲೆ ಯಾರ್ದು ಶಾಲೆ ಅಂತ.
1: ಹೌದು,
0: ಆವಾಗಲೀಗ ಅರಮನೆ ಅಂತಃಪುರದಲ್ಲಿದ್ದಂತ ತಾಯಿ ಮಹಾರಾಣಿ ಪಟ್ಟದ ಮಲ್ಲಮ್ಮ ಓಡೋಡಿ ಬಂದು ಮಡವಾಳ ಸಟ್ಟಿಯ ಕೈಯಲ್ಲಿದ್ದಂತ ಶಾಲೆ ಹಿಡ್ಕೊಂಡು, ಏನಯ್ಯ ಮಡವಾಳ ಸಟ್ಟಿ ನಾ ನಿನಗೇನಂತ ಹೇಳಿದ್ದೆ, ಈ ವಿಚಾರವನ್ನ ಯಾರಿಗೂ ನೀನು ಹೇಳಕ್ ಕೂಡದು ಅಂತ ನಾನು ಹೇಳಿದ್ರೆ ನೀ ಬೀದಿ ಬೀದಿಲೆಲ್ಲ.
1: ಹೌದು,
0: ಈ ಶಾಲೆ ಹಿಡ್ಕೊಂಡು ನೀನು ಯಾರು, ಈ ಶಾಲೆ ಉಡ್ತಕ್ಕಂಥವಳು ಯಾರು ಯಾರು ಅಂತ ಸಾರ್ಕೊಂಡು ಬರ್ತೀಯಲ್ಲೋ ಅಂತೇಳಿ ಮಹಾರಾಣಿಯವರು ಹೇಳುವಾಗ,
1: ಹೌದು
0: ಹೌವ ತಾಯಿ ಮಹಾರಾಣಿಯವರೇ, ನನ್ನನ್ನೆಲ್ಲ ಆಜ್ಞೆ ಈ ರಾಜ್ಯವನ್ನ ಆಳ್ತಕ್ಕಂತ ವೀರಾಜಿ ಅರಸು,
1: ಹೌದು
0: ಈ ಶಾಲೆಯ ಅಂದ ನೋಡಿ ಈ ಶಾಲೆ ನನ್ನ ಮೂರ್ ಜನ ಮಡದಿರೇ ಉಂಡಿಲ್ವಲ್ಲೋ ಮಡವಾಳಿ, ಇಂಥ ಶಾಲೆ ಹುಟ್ಟಂತ ಎಣ್ಣ ನಾನು ಮದುವೆ ಆಗ್ಲೇಬೇಕು ಅಂತೇಳಿ ಮಹಾಪ್ರಭುಗಳು ಹೇಳ್ತಾ ಇದ್ದಾರೆ.
1: ಹೌದು,
0: ಹಾಗಂದ ಮಾ

0: எந்தா மாதார்த்தம் இத்தியப்பா மடுவான் சட்டி என் தேலி மாராணி கண்ணல்லி கண்ணீர் தும் கண்டு சாலே கையலி கித்து கண்டு ಬೇಗದಲ್ಲಿ ಅರಮನೆಗೆ ಬಂದವಳೆ ಮಹಾತಾಯಿಯವರು. ಆವಾಗಲೀಗ ಒಂದು ದಿನವಾಯ್ತಂತೆ, ಎರಡು ದಿನವಾಯ್ತು, ಮೂರು ದಿನವಾಯ್ತು.
1: ಹೌದಪ್ಪ,
0: ಮೂರು ದಿನಗಳ ಗಂಟ್ಲು ಮಡವಾಳ ಮಾಚಪ್ಪ ಮಾ ಸ್ವಾಮಿಯವರಿಗೆ ಈ ಶಾಲೆ ಹುಟ್ಟವಳು ಇಂತ ಅವಳು ಅಂತ ವಿಚಾರವನ್ನು ಹೇಳೋದಕ್ಕೆ ಬರಲಿಲ್ಲ.
1: ಹೌದು,
0: ಆಗಮ್ಮ ಪ್ರಭುಗಳೇ ಹೇಳಿ ಕಳಗಿಸ್ತರಂತೆ, ಮಡವಾಳ ಸಟ್ಟಿ ಅರಮನೆಗೆ ಬರೆಯಳಿ ಅಂತ. ಮಡವಾಳ ಸಟ್ಟಿ ಬಂದು ಕೈ ಕಟ್ಟಿ ಮಹಾಪ್ರಭುಗಳ ಮುಂದೆ ನಿಂತ್ಕೊಂಡು,
1: ಹೌದು
0: ಏನೋ ಮಡವಾಳ ಸಟ್ಟಿ, ಆ ಶಾಲೆ ಉಡಯಣ್ಣು ಯಾರು ಅಂತ ನೀನು ಪತ್ಯ ಮಾಡಿದೆಯೋ ಮಡವಾಳ ಸಟ್ಟಿ ಅಂತ ಕೇಳುವಾಗ,
1: ಹೌದು
0: ಸ್ವಾಮಿ.

0: ಅರಮನೆಯಲ್ಲೇ ಇರುವಳಂತೆ, ನಿಮ್ಮ ಅರಮನೆ ಒಳಗೆ ಹುಟ್ಟಿದಂತಹ ಹೆಣ್ಣಂತೆ ಸ್ವಾಮಿ ಅಂತ ಮಡುವಾಳ ಮಾಚಪ್ಪ ಹೇಳಿದಾಗ,
1: ಹೌದು
0: ಹೇರೋ ಮಡುವಾಳ ಮಾಚಯ್ಯ, ನನ್ನ ಮನೆ ಒಳಗೆ ಹುಟ್ಟ ಹೆಣ್ಣು, ನನ್ನ ಅರಮನೆ ಒಳಗೆ ಇರುವ ಹೆಣ್ಣು ಅಂದ್ರೆ ಯಾರು? ನನ್ನ ಮೂರ್ ಜನ ಮಡಿದಿರು ಬಿಟ್ರೆ ಇನ್ಯಾರ ಹೆಣ್ಣು ನನ್ನ ಅರಮನೆ ಒಳಗೆ?
1: ಯಾರು ಇಲ್ಲ.
0: ಪಟ್ಟದ ಅಮ್ಮಲ್ಲಮ್ಮನ ಕರೆಸಿ ಈ ಶಾಲೆ ಹುಟ್ಟಂತ ಹೆಣ್ಣು ಯಾರು? ನಮ್ಮ ಅರಮನೆ ಒಳಗೆ ಇದ್ದಾಳಂತಲ್ಲ ಮಡುವಾಳ ಸಟ್ಟಿ ಹೇಳ್ತಾ ಇದ್ದಾನೆಂದಾಗ, ಆಗ ಸ್ವಾಮಿ
1: ಹೌದು
0: ಸತ್ಯವನ್ನ ನುಡಿಲಿಲ್ಲ ಅಂದ್ರೆ ನಮ್ಮ ಮಡಗಲ್ಲ ಈ ದುಷ್ಟು ದೊರೆ ಅಂತ ಹೇಳಿ ಪಟ್ಟದ ಮಲ್ಲಮ್ಮ, ಸ್ವಾಮಿ ಇದು ಬೇರೆ ಯಾರು ಮಗಳಲ್ಲ,
1: ಮತ್ತೆ
0: ನಮ್ಮ ಹೊಟ್ಟೆ ಒಳಗೆ ಹುಟ್ಟಿದ ಕಂದ ನೋಡಿ ಸ್ವಾಮಿ, ನಮ್ಮ ಹೊಟ್ಟೆ ಒಳಗೆ ಹುಟ್ಟಿರ್ತಕ್ಕಂತ ಕಂದ ಈ ಮಗಳನ್ನ ನೀವು ಅರಿಯ ನೀರಿಗೆ ಎಸ್ತು ಬಿಡಿ ಅಂದ್ರಲ್ಲ, ಯಾರ್ ತಾನೇ ಎತ್ತ ಮಕ್ಕಳನ್ನ ಅರಿಯ ನೀರಿಗೆ ಬಿಡ್ತಾರೆ ಸ್ವಾಮಿ? ಹಾಗಾಗಿ ನಾನು ಮಂತ್ರಿಗೆ ಹೇಳಿ ನಾನು ಗೋಪ್ಯವಾಗಿ ನೆಲಮಾಳಿಗೆಯನ್ನು ತೆಗೆಸಿ ನನ್ನ ಮಗಳನ್ನ 18 ವರ್ಷದ ಪ್ರಾಯಕ್ಕೆ ಬರುವ ತನಕ ನಾನು ನೆಲಮಾಳಿಗೆ ಒಳಗೆ ಸಾಕಿದ್ದೀನಿ.

ಎಲೆ ಪಟ್ಟದಮಲ್ಲಿ ನಾವೇ ಬೆಳೆದು ನಾವೇ ಸಾಕಿರ್ತಕ್ಕಂಥ ವಸ್ತುವಾದ ಮೇಲೆ, ನಾವೇ ಬೆಳೆದು ನಾವೇ ಸಾಕಿರೋ ವಸ್ತು ಆದ ಮೇಲೆ ಆ ಹೆಣ್ಣ ನಾನೇ ಮದುವೆ ಆಗ್ತೀನಿ.

0: ಹೌದು.
1: ಆ ಮಾತ ಕೇಳಿ ಪಟ್ಟದ ಮಲ್ಲಮ್ಮನ ಕಣ್ಣಲ್ಲಿ ಕಣ್ಣೀರ್ ಬರ್ತದಂತೆ.
0: ಅಯ್ಯಯ್ಯೋ,
1: ಎಲ್ಲಾದ್ರೂ ಉಂಟೆ ಸ್ವಾಮಿ, ನಾವೇ ಜನ್ಮ ಕೊಟ್ಟಿರುವಂತ ತಾಯಿ ತಂದೆಗಳು, ನಮ್ಮ ಮಗಳನ್ನ ನೀವೇ ಮದುವೆ ಆಗ್ತೀನಿ ಅಂತಂದ್ರೆ ಲೋಕ ಉಳಿಯುವುದೇ
0: ಉಳಿಯಲ್ಲ.
1: ಈ ಮಾತು ಈ ಜಗತ್ತಿಗೆ ಅಸಾಧ್ಯವಿಲ್ಲವೇ ಸ್ವಾಮಿ, ಈ ದುಷ್ಟ ಬುದ್ಧಿ ನೀವು ಬಿಡಿ ಅಂತ ಪರಿಪರಿಯಾಗಿ ಪಟ್ಟದ ಮಲ್ಲಮ್ಮ ಕೇಳ್ಕಂಡ್ರೆ.
0: ಹೌದು,
1: ಈ ಮಾತನ್ನ ಕೇಳಲಿಲ್ಲ ಮಹಾರಾಣಿ ಮಾತಾ ಲಕ್ಷಿಸಿದನೆ ಅರಮನೆ ಒಳಗೆ ಮಹಾರಾಜ. ಎಲ್ಲಾ ರಾಜರುಗಳನ್ನು ಕರೆಸಿ ಒಡ್ಡೋಲ್ಗೆ ಇಟ್ಕೊಂಡು ಎಲ್ರು ಕೇಳ್ತಾ ಇದ್ದಾನೆ.
0: ನಿಜ
1: ಏನ್ರಪ್ಪ, ನಾವೇ ಬಿತ್ತು, ನಾವೇ ಬೆಳೆದು, ನಾವೇ ನೀರು ಗೊಬ್ಬರ ಹಾಕಿ ಬೆಳೆಸದಂತ ಪದಾರ್ಥಗಳ
0: ಬೆಳೆಯನ್ನ
1: ನಾವು ಬೆಳೆಗಳನ್ನ ನಾವು ಊಟ ಮಾಡೋದಿಲ್ವೇ? ಹೌದು ಮಹಾಪ್ರಭು,
0: ಹೌದು.
1: ನಾವೇ ಬಿತ್ತಿ, ನಾವೇ ಬೆಳೆದು, ನಾವೇ ನೀರು ಕೊಟ್ಟು ಗೊಬ್ಬರ ಹಾಕಿ ಬೆಳೆಸಿದಂತ ಬೆಳೆಗಳನ್ನೆಲ್ಲ ನಾವು ಊಟ ಮಾಡ್ತೀವಿ, ಸತ್ಯ.
0: ನಿಜ.
1: ಆದ್ರೆ ಅದೇ ಪ್ರಕಾರವಾಗಿ ನಾನೇ ಜನ್ಮ ಕೊಟ್ಟಿರ್ತಕ್ಕಂತ ಮಗಳನ್ನ ನಾನೇ ಅನುಭವಿಸೋದ್ರಲ್ಲಿ ಏನು ತಪ್ಪಿದೆ, ನೀವೇ ವಿಚಾರವನ್ನ ಮಾಡಿ ಅಂತಂದಾಗ,
0: ಹೌದು.
1: ಆಗ ಅಲ್ಲಿರ್ತಕ್ಕಂತವರೆಲ್ಲರೂ ಸಭೆಯವರು, ಎಲ್ಲಾದ್ರೂ ಉಂಟೆ ಸ್ವಾಮಿ, ಎಲ್ಲಾದ್ರೂ ಉಂಟೆ ಸ್ವಾಮಿ,
0: ಅಯ್ಯೋ,
1: ಬೆಳೆಯುವಂತ ಪದಾರ್ಥಗಳ 18 ಪದಾರ್ಥಗಳನ್ನು ನಾವು ಬೆಳೆದು ಬಿತ್ತಿ ನಾವೇ ಊಟ ಮಾಡಬಹುದು.
0: ಹೌದು.
1: ಆದ್ರೆ ನಾವೇ ಜನ್ಮ ಕೊಟ್ಟಿರ್ತಕ್ಕಂತ ಮಗಳನ್ನ ನಾವೇ ಅನುಭವಿಸಬಾರದು ಅಂತೇಳಿ ಯಾವಾಗ ಅಮ್ಮ ಸ್ವಾಮಿಗಳಿಗೆ ಹೇಳಿದ್ರು?
0: ಹೌದು.

0: ಯಾವಾಗ ತನ್ನಲ್ಲಿ ತಾ ತಿಳಿದೇ ಹೋದಂತೆ, ತನ್ನ ಮೂರ್ಖ ಬುದ್ಧಿಯ ಬಿಡದೆ ಹೋದಂತೆ ಮಹಾರಾಜ.
1: ಹೌದು,
0: ಆವಾಗಲೀಗ ಮಹಾರಾಣಿಯವರು ಪಟ್ಟದ ಅಮ್ಮನವರು ಕಣ್ಣೀರು ಸುರಿಸ್ತಾ ಇದ್ದಾರೆ. ಯಾವಾಗ ಕಣ್ಣೀರು ಸುರಿಸ್ತಾ ಇದ್ದಾಳೆ ತಾಯಮ್ಮ, ಹಾಗೊಂದು ಉಪಾಯ ಮಾಡಿದಳಂತೆ.
1: ಹೌದೌದು,
0: ಉಪಾಯವ ಮಾಡ್ತಾ ಇದ್ದಾಳೆ. ನನ್ನ ತಮ್ಮ ದಳವಾಯರಸು, ಮೈಸೂರು ದಳವಾಯರಸು,
1: ನಿಜ,
0: ಅವನಿಗೆ ಓಲಿಯನ್ನು ಬರೆಯಬೇಕು. ಓಲಿಯನ್ನ ಬರೆದು ನೋಡಪ್ಪ ಅಳಿಯಮಯ್ಯ, ನಿಮ್ಮ ಅಮ್ಮ ಭಾವನಾದಂತೆವರು ತಾನೇ ಜನ್ಮ ಕೊಟ್ಟಿರ್ತಕ್ಕಂಥ ಮಗಳನ್ನ ಮದುವೆ ಆಗ್ತೀನಿ ಅಂತ ಕೂತವನಿ ತಮ್ಮಯ್ಯ.
1: ಹೌದು,
0: ನೀನು ರಾತ್ರಿ ಹೊತ್ತಿಗೆ ನೀನು ಬಂದು ನನ್ನ ಮಗಳಾದಂಥ ಚಾಮಯ್ಯ ಕದ್ದು ನೀನು ನೋಡಪ್ಪ.

0: ಓನೇ ಬಂಟಣ್ಣ ಬೇಗನೆ ಸರನೆ ಬಂದವನೇ, ಸರನೆ ಬಂದು ಓಲೆ ಬಂಟಣ್ಣ.
1: ಹೌದೌದು,
0: ಅರಮನೆ ಒಳಗೆ ಮಾ ಸ್ವಾಮಿ ಅವರು ಪಗಡೆ ಆಟ ಆಡ್ತಾ ಕುಳಿತಿರವರಂತೆ. ಪಗಡೆಯ ಆಟ ಆಡ್ತಕ್ಕಂತ ಸಮಯದಲ್ಲಿ ಓಲೆ ಬಂಟಣ್ಣ ಮೋರ್ ಮಾಡ್ದ. ಓಲೆ ತಂದು ಮಹಾಪ್ರಭುಗಳು ಕೈ ಕೊಟ್ಟವರೇ. ಯಾವ ಓಲೆಯಪ್ಪ, ಎಲ್ಲಿಂದ ಬಂದಿರೋ ಓಲೆ ಅಂತ ಕೇಳುವಾಗ, ನೀವೇ ತೆಗೆದು ನೋಡಿ ಸ್ವಾಮಿ ಅಂತ ಓಲೆ ಬಂಟಣ್ಣ ಹೇಳುವಾಗ,
1: ಹೌದಪ್ಪ.
0: ಆವಾಗ ಓಲೆಯನ್ನ ಬಿಚ್ಚಿ ನೋಡ್ತಾ ಇದ್ದಾನೆ.
1: ಹೌದೌದು,
0: ಅಕ್ಕ ಪಟ್ಟದ ಮಲ್ಲಮ್ಮ, ನನ್ನ ಮಗಳಾದಂತ ಚಾಮಾಯಿ, ನನ್ನ ಮಗಳಾದಂತ ಚಾಮಾಯಿ ನೋಡಪ್ಪ, ನಿಮ್ಮ ಭಾವನಾದ ವೀರಾಜು ಅರಸು ತಾನೇ ಮದುವೆ ಆಗ್ತೀನಿ ಅಂತ ಹೇಳಿ ಹಠ ಹಿಡಿದು ಕುಂತವನೇ ತಮ್ಮಯ್ಯ.
1: ಹೌದೌದು,
0: ನೀನು ರಾತ್ರಿ ರಾತ್ರಿ ಬದುಕೆ ಬಂದು ನನ್ನ ಮಗಳ ಮದುವೆ ಮಾಡ್ಕೊಂಡು ಹೋಗು ಅಂತ ಹೇಳಿ ಓಲೆ ಬರೆದಿರೋದನ್ನ ನೋಡಿ, ಹಾ ಓಲೆ ಒಳಗೆ ಬರ್ದಿರ್ತಕ್ಕಂತ ವಿಚಾರ ತಿಳಿದು ದಳವಾಯ ಅರಸರವರು ಅವರು

0: ಪ್ರತ್ಯಕ್ಷ ಲಾಟ್ರಿ ನನ್ಗೆ
1: ಸಿಕ್ಕಿಬಿದ್ರು.
2: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
0: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಇನ್ನು ಮುಂದೆ ಕೇಳೋಣ ಬಿಳಿಗಿರಿ ರಂಗಸ್ವಾಮಿ ಕತೆ.

ಬ್ರಹ್ಮಾಂಡ ನಾಯಕ ದಶಾವತಾರಿ ಶ್ರೀಮನ್ನಾರಾಯಣ. ಹುಟ್ಟದ್ದು ತಿರುಪತಿಯಂತೆ, ಬಂದದ್ದು ಬೂದುಬಾಳು. ಸ್ವಾಮಿ ಬಂದದ್ದು ಬೂದುಬಾಳಲ್ಲಿ ಮೇಲುಕೋಟೆ ಒಳಗೆ, ಯೋಗ ನರಸಿಂಹನಾಗಿ ಸ್ನಾನಗೊಂಡು ಚೆಲುವು ಚೆಲುವರಿಗೆಲ್ಲ ಚೆಲುವನಾರಾಯಣನಾಗಿ, ಚೆಲುವರಿಗೆಲ್ಲ ಚೆಲುವನಾರಾಯಣನಾಗಿ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿಯಾಗಿ ಸ್ನಾನಗೊಂಡದ್ದು ಶ್ರೀರಂಗಪಟ್ಟಣವಂತೆ, ಕರಿಗಿರಿ ಬೆಟ್ಟದಲ್ಲಿ ಕರಿಗಿರಿ ರಂಗಯ್ಯನಾಗಿ, ಒಡ್ಗಲ್ ಬೆಟ್ಟದಲ್ಲಿ ಒಡ್ಗಲ್ ರಂಗಯ್ಯನಾಗಿ. ಸ್ವಾಮಿ ಮಾರೇಹಳ್ಳಿಯ ಒಳಗೆ ಲಕ್ಷ್ಮೀ ನಾರಾಯಣನಾಗಿ, ತಲಕಾಡಿನಲ್ಲಿ ಸ್ವಾಮಿ ಕೀರ್ತಿ ನಾರಾಯಣನಾಗಿ. ಆವಾಗ ತೆಂಕಲ ರಾಜ್ಯಕ್ಕೆ ದಯಮಾಡಿದರಂತೆ ಸ್ವಾಮಿನಾರಾಯಣ. ತೆಂಕಲ ನಾಡಿನಲ್ಲಿ ಹೋಗಿ ಮಲಕಿ ಬೆಟ್ಟದ ಪಕ್ಕದಲ್ಲಿರುವಂತ ಮೇಲ್ಗಿರಿ ಪರ್ವತವನ್ನು ನೋಡಿ, ಬೆಳ್ಳೆಕಲ್ಲು ಬೆಟ್ಟದಲ್ಲಿ ಹೋಗಿ ಸ್ನಾನಗೊಂಡು ನೆಲೆಗೊಂಡ್ರಂತೆ ಸ್ವಾಮಿ ರಂಗಯ್ಯ.

0: ಇದುವರೆಗೆ ಮಳವಳ್ಳಿ ಮಹದೇವಸ್ವಾಮಿ ಮತ್ತು ಸಂಗಡಿಗರು ನಡೆಸಿಕೊಟ್ಟ ಜನಪದ ಸಂಗೀತ ಕಾರ್ಯಕ್ರಮವನ್ನು ಆಲಿಸಿದಿರಿ.
1: ಹಣ್ಣು ಹೊನ್ನು
2: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೆ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
1: ಕೃಷಿ ನಿರಂತರ,
0: ಹಾಗೆ ಕಲಿಕೆಯೂ ನಿರಂತರ.

0: ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದೀವಿಗೆ.
0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
0: ಕೃಷಿ ದೀವಿಗೆ.
2: ರೈತ ಬಾಂಧವರೇ, ಇನ್ನು ನಮ್ಮ ನಾಳೆಯ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಸಂಜೆ 6:51 ಪ್ರಸಾರವಾಗಲಿದೆ. ಅದರಲ್ಲಿ ಕೃಷಿ ದೀವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮವನ್ನು ನೀವು ಆಲಿಸುವಿರಿ. ಸಣ್ಣ ಈರುಳ್ಳಿ ಬೆಳೆಯ ಸಮಗ್ರ ಬೇಸಾಯ ಪದ್ಧತಿಗಳು ಈ ಕುರಿತು ಚಾಮರಾಜನಗರ ತಾಲೂಕು ಹರದನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಎಬಿ ಮೋಹನ್ ಕುಮಾರ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ಇಲ್ಲಿಗೆ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ ನಾಳೆಯ ಕೃಷಿರಂಗ ಕಾರ್ಯಕ್ರಮದಲ್ಲಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರಗಳು.

0: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ವೇಳೆ 7:34 ಇನ್ನು ಮುಂದೆ 7:35 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
1: ಪರಿ ಪರಿ ಪರಿ, ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು.
2: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
1: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ. ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
2: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗಲೇ ದೂರು ಕೊಟ್ಟು ನಿನ್ನ ನಂಬರ್ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, ಓಟಿಪಿ ಅಂತ ಮೊದಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
3: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು: ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತರಿ ಮಿಷನ್ ವಿಬಿಜಿ ರಾಮ್ಜಿಗಾಗಿ ಮೊದಲ ಕಂತಿನ ಹಣ ಬಿಡುಗಡೆ. ಆರೋಗ್ಯವಂತ ಜನರಿಂದ ದೇಶದ ಅಭಿವೃದ್ಧಿ ಸಾಧ್ಯ. ಆರೋಗ್ಯವಾಗಿರಲು ದೈಹಿಕ ಚಟುವಟಿಕೆ ಅತ್ಯಗತ್ಯ, ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ. ಕರ್ನಾಟಕಕ್ಕೆ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಹಿರಿಯ ಅಧಿಕಾರಿಗಳ ತಂಡದಿಂದ ಒಂದು ವಾರದ ಅಧಿಕೃತ ಭೇಟಿ, ಪ್ರಮುಖ ಯೋಜನೆಗಳ ಅನುಷ್ಠಾನ ಮತ್ತು ಪ್ರಗತಿಯ ಮೌಲ್ಯಮಾಪನ. ನ್ಯೂಜೆರ್ಸಿಯಲ್ಲಿ ಇಂದು ರಾತ್ರಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯ, ನಾರ್ವೆ ವಿರುದ್ಧ ಬ್ರೆಜಿಲ್ ಸೆಣಸು. ವಾರ್ತೆಗಳ ವಿವರ: ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತರಿ ಮಿಷನ್ ಗ್ರಾಮೀಣ ವಿಬಿಜಿ ರಾಮ್ಜಿ ಕಾಯ್ದೆ 2025 ಇದೇ ತಿಂಗಳ 1ರಿಂದ ಜಾರಿಗೆ ಬಂದಿದ್ದು, ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಈ ಮಿಷನ್ ಅಡಿಯಲ್ಲಿ ರಾಜ್ಯಗಳಿಗೆ 25,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಮೊದಲ ಕಂತಿನ ಹಣವನ್ನು ಬಿಡುಗಡೆ ಮಾಡಿದರು. ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಗ್ರಾಮೀಣಾಭಿವೃದ್ಧಿ ಸಚಿವರೊಂದಿಗೆ ಯೋಜನೆಯ ಅನುಷ್ಠಾನದ ಪ್ರಗತಿಯನ್ನು ಪರಿಶೀಲಿಸಿದರು. ಕಾರ್ಮಿಕರಿಗೆ 15 ದಿನಗಳಿಗಾಗಿ ಕೂಲಿ ಪಾವತಿಸಲು ರಾಜ್ಯಗಳಿಗೆ ನೆರವು ನೀಡುವ ಉದ್ದೇಶದೊಂದಿಗೆ ಇಂದು ಮೊದಲ ಕಂತಿನ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂದು ಹೇಳಿದ ಸಚಿವರು, ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯು ದೇಶಾದ್ಯಂತ ಪೂರ್ಣ ಪ್ರಮಾಣದಲ್ಲಿ ಜಾರಿಯಾಗಲು 3 ವರ್ಷಕ್ಕಿಂತ ಹೆಚ್ಚು ಸಮಯ ಹಿಡಿಸಿದ್ದು, ವಿಬಿಜಿ ರಾಮ್ಜಿ ಯೋಜನೆಯನ್ನು ಕೇವಲ 1ದಿನದಲ್ಲಿ ದೇಶಾದ್ಯಂತ ಜಾರಿಗೊಳಿಸಲಾಗಿದೆ ಎಂದು ಹೇಳಿದರು. ವಿಕಸಿತ ಭಾರತದ ಗುರಿ ಸಾಧನೆಗೆ ವೇಗ ನೀಡಲು ಮುಂದಿನ 5 ವರ್ಷಗಳಲ್ಲಿ 286,000 ಗ್ರಾಮ ಪಂಚಾಯಿತಿಗಳಲ್ಲಿ 7.5 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಹೂಡಿಕೆ ಮಾಡಲಾಗಲಿದೆ ಎಂದು ಸಚಿವರು ಅಂಕಿಅಂಶ ನೀಡಿದರು. ಯೋಜನೆಯ

0: ಆರಂಭಿಕ ಪ್ರಗತಿಯನ್ನು ಪರಿಶೀಲಿಸಿದ ಅವರು, ಮೊದಲ ವಾರದಲ್ಲೇ ಹೆಚ್ಚಿನ ಸಂಖ್ಯೆಯ ಗ್ರಾಮ ಪಂಚಾಯಿತಿಗಳಲ್ಲಿ ಕಾಮಗಾರಿ ಆರಂಭವಾಗಿದ್ದು ಲಕ್ಷಾಂತರ ಗ್ರಾಮೀಣ ಕಾರ್ಮಿಕರಿಗೆ ಉದ್ಯೋಗ ದೊರೆತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಇಂಡೋನೇಷ್ಯಾಗೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲಿಗೆ ಗುರುದೇವ್ ರವೀಂದ್ರನಾಥ್ ಟ್ಯಾಗೂರರ ಭೇಟಿಯ ಶತಮಾನೋತ್ಸವದ ಅಂಗವಾಗಿ 15 ತಿಂಗಳ ಕಾರ್ಯಕ್ರಮವನ್ನು ಇಂಡೋನೇಷ್ಯಾ ಆಚರಿಸಲಿದೆ. ಆಕಾಶವಾಣಿಗೆ ಮಾಹಿತಿ ನೀಡಿರುವ ಇಂಡೋನೇಷ್ಯಾಗೆ ಭಾರತದ ರಾಯಭಾರಿ ಸಂದೀಪ್ ಚಕ್ರವರ್ತಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಭೇಟಿಯ ವೇಳೆ ಈ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಗುವುದು, ಉಭಯ ದೇಶಗಳ ನಡುವಿನ ಸಾಂಸ್ಕೃತಿಕ ಬಾಂಧವ್ಯವನ್ನು ಗಟ್ಟಿಗೊಳಿಸುವ ಪ್ರದರ್ಶನಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವರ್ಷವಿಡೀ ಹಮ್ಮಿಕೊಳ್ಳಲಾಗುವುದು. ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ನಾಳೆ ನವದೆಹಲಿಯಲ್ಲಿ ನಡೆಯಲಿರುವ ಕೇಂದ್ರ ಸಹಕಾರ ಸಚಿವಾಲಯದ 5ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸಹಕಾರದಿಂದ ಸಮೃದ್ಧಿ ಪರಿಕಲ್ಪನೆಗೆ ಅನುಗುಣವಾಗಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು 232 ಧಾನ್ಯ ಸಂಗ್ರಹ ಗೋದಾಮುಗಳ ಉದ್ಘಾಟನೆ, ಸಹಕಾರ ವನಕ್ಕೆ ಭೂಮಿಪೂಜೆ ಸೇರಿದಂತೆ ಹಲವು ಮಹತ್ವದ ಯೋಜನೆಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಲಿದ್ದಾರೆ. ರಾಷ್ಟೀಯ ಇ ಆಡಳಿತ ಪ್ರಶಸ್ತಿ 2026ರಲ್ಲಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ನ ಪ್ರಮುಖ ಉಪಕ್ರಮವಾದ ಐಸಿಎಂಆರ್ ಮೈಂಡ್ಸ್ ರಾಷ್ಟೀಯ ಆರೋಗ್ಯ ಸಂಶೋಧನಾ ಆದ್ಯತಾ ಯೋಜನೆಗೆ ಚಿನ್ನ ಲಭಿಸಿದೆ. ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರು ಈ ಪ್ರಶಸ್ತಿ ಪ್ರದಾನ ಮಾಡಿದರು. ಐಸಿಎಂಆರ್ ಮಹಾನಿರ್ದೇಶಕ ಡಾ ರಾಜೀವ್ ಬಾಲ್ಹ ಮಾತನಾಡಿ, ಸಂಕೀರ್ಣ ಸಾರ್ವಜನಿಕ ಆರೋಗ್ಯ ಸವಾಲುಗಳಿಗೆ ಪರಿಹಾರ ಕಂಡುಹಿಡಿಯಲು ದತ್ತಾಂಶ ಹಾಗೂ ತಂತ್ರಜ್ಞಾನ ಆಧಾರಿತ ಪರಿಹಾರಗಳನ್ನು ಕಂಡುಕೊಳ್ಳುವಲ್ಲಿ ಐಸಿಎಂಆರ್ ಮುಂದೆಯೂ ಮುಂಚೂಣಿಯಲ್ಲಿರಲಿದೆ ಎಂದು ಹೇಳಿದರು. ನವದೆಹಲಿಯಲ್ಲಿ ಇಂದು ನಡೆದ ಫಿಟ್ ಇಂಡಿಯಾ ಸಂಡೇಸ್ ಆನ್ ಸೈಕಲ್ ಉಪಕ್ರಮದ 80ನೇ ಆವೃತ್ತಿಯಲ್ಲಿ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಭಾಗವಹಿಸಿದರು. ಆಧ್ಯಾತ್ಮಿಕ ನಾಯಕ ಸತ್ಯಸಾಯಿ ಬಾಬಾ ಅವರ 100ನೇ ಜನ್ಮ ದಿನಾಚರಣೆ ಅಂಗವಾಗಿ ಸತ್ಯಸಾಯಿ ಸೇವಾ ಸಂಸ್ಥೆಗಳ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. 9,000ಕ್ಕೂ ಹೆಚ್ಚು ಜನರು ಜುಂಬಾ ಮತ್ತು ಯೋಗಾಭ್ಯಾಸ ಮಾಡುವ ಜೊತೆಗೆ ಸಮುದಾಯ ಓಟ ಮತ್ತು ಸೈಕಲ್ ಸವಾರಿಯಲ್ಲಿ ಭಾಗವಹಿಸಿದರು. ನಡವಳಿಕೆಯಲ್ಲಿ ಬದಲಾವಣೆ ಉತ್ತೇಜಿಸುವುದು ಮತ್ತು ಕ್ರಿಯಾಶೀಲ ಜೀವನ ಶೈಲಿಯನ್ನು ಪ್ರೋತ್ಸಾಹಿಸುವುದು ಈ ಉಪಕ್ರಮದ ಗುರಿಯಾಗಿದೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಡಾ ಮಾಂಡವೀಯ, ಹೃದಯ, ದೇಹ ಮತ್ತು ಮನಸ್ಸನ್ನು ಆರೋಗ್ಯವಾಗಿಡಲು ಸೈಕ್ಲಿಂಗ್ ಪೂರಕ ಎಂದು ಹೇಳಿದರು. ಸೈಕಲ್ ಸವಾರಿಯಿಂದ ಆರೋಗ್ಯದ ಮೇಲಾಗುವ ಪ್ರಯೋಜನಗಳನ್ನು ವಿವರಿಸಿದ ಸಚಿವರು, ನಗರಗಳ ಮಾಲಿನ್ಯ ಮತ್ತು ಸಂಚಾರ ದಟ್ಟಣೆಗೆ ಸೈಕ್ಲಿಂಗ್ ಪರಿಹಾರವಾಗಿದೆ ಎಂದು ವಿವರಿಸಿದರು. ಉತ್ತಮ ಆರೋಗ್ಯಕ್ಕಾಗಿ ಜನರು ಪ್ರತಿದಿನ ಕನಿಷ್ಠ 1 ಗಂಟೆಯಾದರೂ ಮೊಬೈಲ್ ಬಳಸದೆ ಆ ಸಮಯವನ್ನು ದೈಹಿಕ ಚಟುವಟಿಕೆ ಮತ್ತು ಕ್ರೀಡೆಗಳಿಗೆ ಮೀಸಲು ಇಡಬೇಕೆಂದು ಅವರು ಮನವಿ ಮಾಡಿದರು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಹಿರಿಯ ಅಧಿಕಾರಿಗಳ ತಂಡ ಇಂದಿನಿಂದ 1 ವಾರ ಕರ್ನಾಟಕಕ್ಕೆ ಅಧಿಕೃತ ಭೇಟಿ ನೀಡಿದ್ದು ರಾಜ್ಯ ಸರ್ಕಾರದ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆಗಳನ್ನು ನಡೆಸಲಿದೆ ಹಾಗೂ ಪ್ರಮುಖ ಯೋಜನೆಗಳ ಅನುಷ್ಠಾನ ಮತ್ತು ಪ್ರಗತಿಯ ಮೌಲ್ಯಮಾಪನ ಮಾಡುವುದು ಈ ಭೇಟಿಯ ಮುಖ್ಯ ಉದ್ದೇಶವಾಗಿದೆ. ಬೆಳಗಾವಿ ಮತ್ತು ದಾವಣಗೆರೆ ಜಿಲ್ಲೆಗಳಿಗೆ ಭೇಟಿ ನೀಡಲಿರುವ ಈ ತಂಡ ಕ್ಷೇತ್ರ ಮಟ್ಟದಲ್ಲಿ ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತರಿ ಮಿಷನ್ ಗ್ರಾಮೀಣ ವಿಬಿಜಿ ರಾಮ್ಜಿ ಯೋಜನೆಯ ಅನುಷ್ಠಾನಕ್ಕೆ ಬೆಂಬಲ ನೀಡುವುದರ ಜೊತೆಗೆ ಅದರ ಪ್ರಗತಿಯನ್ನು ಪರಿಶೀಲಿಸಲಿದೆ. ಜಿಲ್ಲಾಡಳಿತಗಳ ಸನ್ನದ್ಧತೆಯನ್ನು ಅಧಿಕಾರಿಗಳು ಮೌಲ್ಯಮಾಪನ ಮಾಡಲಿದ್ದು ಯೋಜನೆಯ ಅನುಷ್ಠಾನದಲ್ಲಿರುವ ಸವಾಲುಗಳನ್ನು ಗುರುತಿಸಿ ಅವುಗಳನ್ನು ಸಕಾಲದಲ್ಲಿ ಪರಿಹರಿಸುವ ಮೂಲಕ ಯೋಜನೆಯ ಪರಿಣಾಮಕಾರಿ ಜಾರಿಗೆ ನೆರವಾಗಲಿದ್ದಾರೆ. ಹಿರಿಯ ಬುಡಕಟ್ಟು ನಾಯಕ ಮತ್ತು ಗುಜರಾತ್ನ ಮಾಜಿ ಅರಣ್ಯ ಸಚಿವ ಮೋಹನ್ ಸಿನ್ಹಾ ರಾತ್ವಾ ಅವರು ಇಂದು ನಿಧನರಾದರು. ಅವರಿಗೆ 82 ವರ್ಷ ವಯಸ್ಸಾಗಿತ್ತು. ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದರು. ಗುಜರಾತ್ನ ಬುಡಕಟ್ಟು ರಾಜಕೀಯದಲ್ಲಿ ಪ್ರಮುಖ ವ್ಯಕ್ತಿಯಾಗಿದ್ದ ಅವರು 10 ಬಾರಿ ಶಾಸಕರಾಗಿದ್ದರು. ಮೋಹನ್ ಸಿನ್ಹಾ ಅವರ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಗಣ್ಯರು ಶೋಕ ವ್ಯಕ್ತಪಡಿಸಿದ್ದಾರೆ. ಕೈಲಾಸ

0: ಮಾನಸ ಸರೋವರ ಯಾತ್ರೆಗೆ ಚಂಪಾವತ್ ಜಿಲ್ಲೆಯ ತಾನಕ್ಪುರ್ನಿಂದ ಉತ್ತರಾಖಂಡ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಇಂದು ಚಾಲನೆ ನೀಡಿದರು. ಮೊದಲ ತಂಡದಲ್ಲಿ ಓರ್ವ ವೈದ್ಯರು, 34 ಪುರುಷರು ಮತ್ತು 15 ಮಹಿಳೆಯರು ಸೇರಿ 49 ಯಾತ್ರಿಕರಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಧಾಮಿ, ಕೈಲಾಸ ಮಾನಸ ಸರೋವರ ಯಾತ್ರೆಯು ಕೇವಲ ಧಾರ್ಮಿಕ ಯಾತ್ರೆಯಲ್ಲ, ಅದು ಆಧ್ಯಾತ್ಮಿಕ ಜಾಗೃತಿ, ಸಾಂಸ್ಕೃತಿಕ ಏಕತೆ ಮತ್ತು ರಾಷ್ಟೀಯ ಸೌಹಾರ್ದತೆಯ ಪ್ರತೀಕವಾಗಿದೆ ಎಂದು ಹೇಳಿದರು. ವಾಣಿಜ್ಯ, ವಲಸೆ ಸೇರಿದಂತೆ ವಿವಿಧ ನೀತಿ ನಿರೂಪಣೆ ವಿಷಯಗಳಲ್ಲಿ ವಿದೇಶಾಂಗ ಸಚಿವಾಲಯಕ್ಕೆ ಸಲಹೆ ನೀಡುತ್ತಿರುವುದಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವರು ಹೇಳಿಕೊಳ್ಳುತ್ತಿದ್ದು ಇದರಲ್ಲಿ ಸತ್ಯಾಂಶವಿಲ್ಲ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಸತ್ಯಶೋಧನಾ ಘಟಕ ತಿಳಿಸಿದೆ. ಇರಾನ್ನ ಮಾಜಿ ಪರಮೋಚ್ಚ ನಾಯಕ ದಿವಂಗತ ಆಯತುಲ್ಲಾ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆಯ ಧಾರ್ಮಿಕ ವಿಧಿವಿಧಾನಗಳು ಇಂದು ತೆಹರಾನ್ನಲ್ಲಿ ನಡೆದವು. ದೇಶದ ರಾಜಕೀಯ, ಮಿಲಿಟರಿ ಹಾಗೂ ಧಾರ್ಮಿಕ ನಾಯಕರು ಅಂತಿಮ ಪ್ರಾರ್ಥನೆಯಲ್ಲಿ ಭಾಗಿಯಾಗಿದ್ದರು. ಸ್ವಿಟ್ಜರ್ಲೆಂಡ್ನ ಜಿನೆವಾದಲ್ಲಿ ನಾಳೆಯಿಂದ 3 ದಿನ ನಡೆಯಲಿರುವ ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿ ಕುರಿತ ತಜ್ಞರ ಅಂತರ್ ಸರ್ಕಾರಿ ಗುಂಪಿನ 9ನೇ ಸಭೆಯ ಅಧ್ಯಕ್ಷತೆಯನ್ನು ಭಾರತ ವಹಿಸಲಿದೆ. ಈ ಸಭೆಯಲ್ಲಿ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟಗಳು, ಅಂತಾರಾಷ್ಟೀಯ ಸಂಸ್ಥೆಗಳು, ಗ್ರಾಹಕರ ಸಂರಕ್ಷಣಾ ಪ್ರಾಧಿಕಾರಗಳು, ಶಿಕ್ಷಣ ತಜ್ಞರು ಸೇರಿದಂತೆ ಸಂಬಂಧಿಕರು ಭಾಗವಹಿಸಿ ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ಬ್ರಿಕ್ಸ್ ರಾಷ್ಟಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರ 2 ದಿನಗಳ ಸಭೆಯು ನಾಳೆಯಿಂದ ಅಸ್ಸಾಂನ ಗುವಾಹಟಿಯಲ್ಲಿ ಆರಂಭವಾಗಲಿದೆ. ಈ ಸಭೆಗೆ ಭಾರತ ಆತಿಥ್ಯ ವಹಿಸಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರು ಹಾಗೂ ಹಿರಿಯ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಲಿದ್ದು ಸಂಸ್ಥೆಗಳ ನಡುವಿನ ನಿರಂತರ ಸಹಕಾರವನ್ನು ಬಲಪಡಿಸುವುದು ಮತ್ತು ಕಾರ್ಯಾಚರಣಾ ಮಟ್ಟದಲ್ಲಿ ಇನ್ನಷ್ಟು ಸಮನ್ವಯ ಸಾಧಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ನ್ಯೂಜೆರ್ಸಿಯಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16ನೇ ಸುತ್ತಿನ ಪಂದ್ಯದಲ್ಲಿ ನಾರ್ವೆ ವಿರುದ್ಧ ಬ್ರೆಜಿಲ್ ಸೆಣಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 1:30 ಆರಂಭವಾಗಲಿದೆ. ನಾಳೆ ಬೆಳಗ್ಗೆ 5:30 ನಡೆಯಲಿರುವ ಇನ್ನೊಂದು ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಮೆಕ್ಸಿಕೋ ತಂಡವನ್ನು ಇಂಗ್ಲೆಂಡ್ ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತರಿ ಮಿಷನ್ ವಿಬಿಜಿ ರಾಮ್ಜಿಗಾಗಿ ಮೊದಲ ಕಂತಿನ ಹಣ ಬಿಡುಗಡೆ. ಆರೋಗ್ಯವಂತ ಜನರಿಂದ ದೇಶದ ಅಭಿವೃದ್ಧಿ ಸಾಧ್ಯ. ಆರೋಗ್ಯವಾಗಿರಲು ದೈಹಿಕ ಚಟುವಟಿಕೆ ಅತ್ಯಗತ್ಯ, ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ. ಕರ್ನಾಟಕಕ್ಕೆ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಹಿರಿಯ ಅಧಿಕಾರಿಗಳ ತಂಡದಿಂದ 1 ವಾರದ ಅಧಿಕೃತ ಭೇಟಿ, ಪ್ರಮುಖ ಯೋಜನೆಗಳ ಅನುಷ್ಠಾನ ಮತ್ತು ಪ್ರಗತಿಯ ಮೌಲ್ಯಮಾಪನ. ನ್ಯೂಜೆರ್ಸಿಯಲ್ಲಿ ಇಂದು ರಾತ್ರಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯ ನಾರ್ವೆ ವಿರುದ್ಧ ಬ್ರೆಜಿಲ್ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ವೇಳೆ 7:45:30. ಇನ್ನು ಮುಂದೆ ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯಲಿರುವ ಆಸ್ಟ್ರೇಲಿಯಾ ಮತ್ತು ಲಂಡನ್ ನಡುವಿನ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆಯನ್ನು ಕೇಳುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಚನ್ನವೀರ ಕಣಿವೆಯವರ ಕಾವ್ಯ ಮೀಮಾಂಸೆ ಮತ್ತು ಗ್ರಾಮೀಣ ಸೊಗಡಿನ ಕವನಗಳ ವಿಶ್ಲೇಷಣೆ ಈ ಕುರಿತು ಮಾತನಾಡುತ್ತಾರೆ ಪ್ರಾಧ್ಯಾಪಕರಾದ ಡಾಕ್ಟರ್ ಅಶೋಕ್ ಜಿಎಸ್.
4: ಕವಿ ಕಾವ್ಯ ಕುರಿತು ಚರ್ಚೆ ಇಂದಿನದಲ್ಲ, ಅದು ಪುರಾತನ ಸಂಸ್ಕೃತ ಕವಿ ಮೀಮಾಂಸಕರಿಂದ ಬಂದುದಾಗಿದೆ. ಕವಿ ಎಂದರೆ ಯಾರು? ಕಾವ್ಯ ಹೇಗೆ ಹುಟ್ಟುತ್ತದೆ? ಕವಿತೆ ಬರೆಯಲು ಆಕರಗಳು ಯಾವುವು? ಕವಿಯು ಪ್ರಕೃತಿಯಲ್ಲಿ ಕಂಡದ್ದನ್ನು ಹೇಗೆ ಕಾವ್ಯವಾಗಿಸುತ್ತಾನೆ? ಕವಿ ಕಾಣದ್ದನ್ನು ಕವಿ ಹೇಗೆ ಕಂಡ? ಋಷಿ ಅಲ್ಲದವನು ಹೇಗೆ ಕವಿಯಾಗಲಾರ? ಮತ್ತು ಕವಿಯು ದರ್ಶನವುಳ್ಳವನಾಗಿರಬೇಕೆಂಬ ವಿಚಾರ ಕುರಿತು ತಮ್ಮ ಕವನಗಳಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ. ಜಿಎಸ್ಎಸ್ ಅವರು ಹೇಳಿದಷ್ಟು ಕಾವ್ಯ ತತ್ವಗಳನ್ನು ಕಣಿವೆಯವರು ಹೇಳುತ್ತಿದ್ದರೂ ಅವರದೇ ಆದ ಶೈಲಿಯಲ್ಲಿ ಕವಿ ಕಾವ್ಯ ಪ್ರತಿಭೆ ಸ್ಫೂರ್ತಿಯ ಬಗ್ಗೆ ಹೇಳುತ್ತಾರೆ. ಕವಿಯು ಕಾವ್ಯ ಬರೆಯುವುದು ಸಹಜವಾದರೂ ಅದಕ್ಕೆ ಸ್ಫೂರ್ತಿ ಬಹಳ ಮುಖ್ಯ. ಸ್ಫೂರ್ತಿ ಪ್ರತಿಭೆಗಳಿದ್ದರೆ ಕಾವ್ಯ ಹೊರಹೊಮ್ಮುತ್ತದೆ, ಇಲ್ಲದಿದ್ದರೆ ಕಾವ್ಯ ಗೌಣವಾಗುತ್ತದೆ. ಪ್ರತಿಭೆ ಸ್ಫೂರ್ತಿ ಕೆಲವು ಕಾಲ ಮಡುಗಟ್ಟಿಯ ಹಾಗೆಯೇ ನಿಲ್ಲಬಹುದು. ಯಾವ ವೇಳೆ ಸ್ಫೂರ್ತಿಗೊಂಡ

ಕಾವ್ಯರಚನೆಗೆ ಮುಂದಾಗುತ್ತಾನೋ ಅದೇ ಸ್ಫೂರ್ತಿ. ಇದನ್ನು ಸ್ಫೂರ್ತಿ ಎಂಬ ಕವನದಲ್ಲಿ ಹೀಗೆ ಚಿತ್ರಿಸುತ್ತಾರೆ. ಅರಿವಿನಾಳದ ಭಾವಕಲ್ಪನೆಯಿಂದ ಉದಾತ್ತಗೊಳಿಗೆ ಒಳಗಾಗಿ ಕವಿಯು ಜೀವ ತುಂಬಿ ಸ್ಫೂರ್ತಿಯಿಂದ ಕಾವ್ಯ ರಚಿಸುತ್ತಾನೆ. ಅಲ್ಲಿ ತನ್ನ ದರ್ಶನ ಮತ್ತು ಸ್ಪರ್ಶತೆಯಿಂದ ರೋಮಾಂಚನಗೊಂಡು ಕವ್ಯ ಉದಯವಾಗುತ್ತದೆ ಎನ್ನುತ್ತಾರೆ. ಬರಡು ಜೀವನದಲ್ಲಿ ಬೆಳದಿಂಗಳ ರೀತಿ ಚಿಗುರೊಡೆದು ಯಾವುದೋ ರಸದ ಪ್ರೇರಣೆಯಿಂದ ಕಾವ್ಯ ಉದಯವಾಗುತ್ತದೆ. ಕವಿಯು ತನ್ನ ಬಾಳಿನ ನೋವು ನಲಿವುಗಳನ್ನು ಕಾವ್ಯ ರಚನೆಗೆ ಆಕರವಾಗಿಸಿ ಸಮೂಹಗೊಳಿಸಿ ಪ್ರತಿಭೆಯ ಸ್ಫೂರ್ತಿಯ ಪ್ರಭಾವದಿಂದ ಸುಖ ದುಃಖದಾಚೆಯ ಕಡಲ ನಾವೆಯ ದಾಟಿ ಸ್ಫೂರ್ತಿಗೊಂಡು ಕವ್ಯ ರಚಿಸುತ್ತಾನೆ. ಭಾರತೀಯ ಜೀವ ಜಗತ್ತುಗಳ ದ್ವಿಭಾವವನ್ನು ಜನಾಗಿಸಿ ವಿಶ್ವ ಗೀತ ಎನ್ನುಲಿಯುವ ಹಕ್ಕಿಯಾಗಿ ಸ್ಫೂರ್ತಿಗೊಂಡು ಕವ್ಯ ರಚಿಸುತ್ತಾನೆ. ಎಂದಾದರೊಮ್ಮೆ ನೀನು ಬಂದು ಮರೆಯಾಗುತ್ತಿಹೇ ಸಂಜೆ ಮುಗಿಲಿನ ಸ್ವರ್ಣ ವರ್ಣದಂತೆ ಸ್ಫೂರ್ತಿ. ಕಾವ್ಯಾಕ್ಷಿ ಕವನ ಸಂಕಲನದಿಂದ ಇದನ್ನ ಆಯ್ಕೊಳ್ಳಲಾಗಿದೆ. ಪ್ರಕೃತಿಯಲ್ಲಿ ಹೂ ತಳೆದ ಬಳ್ಳಿ ಬಾಳೆಗೊನೆ ಏಕೆ ಗಾಳಿಯಿಂದ ನಳನಳಿಪವಾಗಿ ಬಳುಕುವಂತೆ ರುದ್ರ ವೀಣೆಯಿಂದ ಹೃದಯ ವೀಣೆಯ ತಂತಿಯಾಗಿ ಮಿಡಿಯುವಂತೆ ಸ್ಫೂರ್ತಿಗೊಂಡು ಕಾವ್ಯ ಹೊರಹೊಮ್ಮುತ್ತದೆ. ಭಾವ ಘಡನಿನಲ್ಲಿ ರಾಗ ರಸ ಪಾಕದಲ್ಲಿ ಚಂದೋ ವಿಲಾಸದಲ್ಲಿ ಸ್ಫೂರ್ತಿಗೊಂಡು ಕವಿತೆಯು ಉದಯವಾಗುತ್ತದೆ. ಜೀವನದ ರಥಯಾತ್ರೆಯ ಕುಲುಮೆಯಲ್ಲಿ ಪುಟವಿಟ್ಟ ರನ್ನ ಪುತ್ತಳಿಯಾಗಿ ಸುಖ ದುಃಖ ಹಾಸ್ಯ ಆಕಾಂಕ್ಷೆಗಳ ಬಾಳ ಹೊಂಗನಸಿನಲ್ಲಿ ದಿವ್ಯಾತ್ಮದಲ್ಲಿ ಸ್ಫೂರ್ತಿಗೊಂಡು ಕವ್ಯ ರಚಿಸೆಂದು ಯಾವುದೋ ಶಕ್ತಿ ಕರೆಯುವುದೋ ನನ್ನನ್ನು ಎಂದು ಹೇಳುತ್ತಾರೆ. ಸ್ಫೂರ್ತಿಯ ಸುಂದರಿ ರಸೋನ್ಮಾದಿನಿ ಚಂಚಲೆಯು ಕಟ್ಟು ಕಟ್ಟಳೆಗೆಲ್ಲ ಸಿಲುಕಿದವಳು ಜೀವನದ ವಿವಿಧಾಂಗರಂಗದಲ್ಲಿ ಮೈಮರೆತು ನಿಂತಿರಲು ಅರಿಯದೆ ಮಿಂಚು ಬಹಳು ಸ್ಫೂರ್ತಿ ಕಾವ್ಯಾಕ್ಷಿ. ಈ ರೀತಿ ಸ್ಫೂರ್ತಿಗೊಂಡು ಕಾವ್ಯ ಉದಯವಾಗುತ್ತದೆ ಎಂದು ಕಣಿವೆಯವರು ಅಭಿಪ್ರಾಯಪಡುತ್ತಾರೆ. ಕಿರಣ ನಟಿ ಕುಣಿದು ಕುಪ್ಪಳಿಸುತ್ತಿರಲು ರಾಗರ ಸಪಾಕದಲ್ಲಿ ಚಂದೋ ವಿಲಾಸದಲ್ಲಿ ಕಮನೀಯ ಕವಿತೆ ತಾ ಕಂಡೆರೆದುವಳು ಸ್ಫೂರ್ತಿ ಕಾವ್ಯಾಕ್ಷಿ. ಭಾವ ಮತ್ತು ಕಲ್ಪನೆಗಳನ್ನು ರಾಗ ರಸಪಾಕದಲ್ಲಿ ಚಂದೋ ವಿಲಾಸದಲ್ಲಿ ಕವಿಯು ಕವಿತೆಯನ್ನು ಬಂಧಿಸುವುದು ಮತ್ತು ಕವಿತೆಗೆ ಬೇಕಾದ ಸಾಮಗ್ರಿಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವ ಗುಣ ಸಾಮರ್ಥ್ಯ ಅವರ ಸ್ಫೂರ್ತಿ ಎಂಬ ಕವನದಿಂದ ಅರ್ಥವಾಗುತ್ತದೆ. ಈ ಧೋರಣೆಯನ್ನು ಮುಂದಿನ ಅವರ ಮಾತುಗಳು ಖಚಿತಪಡಿಸುತ್ತವೆ.

ಕೋಣದಲ್ಲಿ ಸಂಜೆ ವೆಣ್ಣಿನ ಸಕಲ ಸೌಭಾಗ್ಯ ಒಮ್ಮುತ್ತಿದೆ ಕರಿ ನೆರಳು ಚಾಚುವುದು ನೀಲ ಸೀಮಂತದಲ್ಲಿ ಇಲ್ಲಿ ಮೌನದ ಉದ್ಯಾನವನೇ ಪೂಜೆ ಪ್ರಕೃತಿ ಸೌಂದರ್ಯವೇ ಕೆನ್ನೆನಲು ಮುಡಿಪಾಗಿ ಕರಗಿಹುದು ಅರ್ಪಣಾನಂದದಲ್ಲಿ ಮೊದಲ ನೋಟಕ್ಕಿವನು ಅಸುಳೆ ಪುರಾ ಅಸುಳೆ ಗುಮ್ಮನ ಗುಸುಗ ಅಲ್ಲಲ್ಲಿ ಸಂಶಯದ ಏಕೆ ಹುಡುಕುತ್ತೀರಿ ಇಲ್ಲಿಯೇ ಇವನ ಅಂತರಂಗದಲ್ಲಿಯೇ ಹೊಗೆಯಾಡುತ್ತಿಹೆದೆ ಬನ್ನಿ ಮೂರನೆಯ ಮಹಾಯುದ್ಧ ಚಿಕ್ಕ ಮಕ್ಕಳ ಒಂದು ಪ್ರತೀಕವನ್ನು ತೆಗೆದುಕೊಂಡು ವಿಶ್ಲೇಷಣೆ ಮಾಡ್ತಾ ಇರೋದನ್ನು ನಾವು ಗಮನಿಸಬಹುದು. ಕಣಿವಿಯವರ ಕಾರ್ತಿಕ ಮೋಡ ಎಂಬ ಕವನದಲ್ಲಿ ಅಭಿನಂದನೆ ಎಂಬ ಕವನ ಹೀಗಿದೆ. ಸ್ನೇಹ ಪ್ರೀತಿ ವಿಶ್ವಾಸ ಹಾಸ್ಯ ಮಧುರಹಾಸ ತುಂಬಿ ದೋಸೆಗೆ ವಧುವಿನಂತೆ ನಸು ನಾಚಿ ನಮಿಸಿ ಈ ಜೀವ ಬಂತು ಹಸೆಗೆ. ಕಣಿವೆಯವರ ಕೊನೆಯ ನಿಲ್ದಾಣ ಎಂಬ ಕವನದಲ್ಲಿ ಹೀಗೆ ಹೇಳ್ತಾರೆ. ಇದು ದೊಡ್ಡ ನಿಲ್ದಾಣ ಕೂಟ ಇಲ್ಲಿಂದಲೇ ಹೊರಟು ಇಲ್ಲಿಗೆ ಬಂದು ಕೂಡುವೆವೆಲ್ಲ ಕಡೆಯ ಗಾಡಿ ದೇಹಾದ್ಯಂತ ಸಂಚರಿಸಿ ಮುಪ್ಪಸಕ್ಕೆ ಹರಿಯುತ್ತಿದೆ ರಕ್ತ ನಾಡಿ ನಮ್ಮ ನಾಡಿಗೆ ಏನೂ ಬಂತೋ ದಾಡಿ ನಿಂತು ನಿಂತಲ್ಲೇ ಗೊರಕೆ ಹೊಡೆಯುತ್ತ ಮಲಗಿಯ ಬಿಡುವ ರೂಢಿ. ಹೀಗೆ ಅನೇಕ ಕವನಗಳಲ್ಲಿ ಗ್ರಾಮೀಣ ಸೊಗಡಿನ ಒಂದು ವಿಚಾರಗಳನ್ನು ಹೇಳ್ತಾ ಹೋಗ್ತಾರೆ. ಹಾಗಾಗಿ ಈ ಕಣಿವಿಯವರ ವಿನೂತನ ಕೈವಿಯ ಕೈಪತ್ತು ಅಂತೇಳಿ ಒಂದು ಕವನವನ್ನು ಈಗ ಹೇಳ್ತಾರೆ. ನಮ್ಮಂತೆ ಬದುಕಿಗೆ ಬಾವಿಯೊಳ ಕಿಳಿದು ಬಂಡು ಬಾಚಿಯ ಕಂಡು ಉಂಡವರೆಷ್ಟು ಬಂದಿ ಆಕಾಶದಲ್ಲಿ ಮೇಲೆ ತೇಲುತ್ತಿರುವ ನೀನು ಕೆಸರು ರಾಡಿಯ ಓಡಿಸಿ ತಳಕ್ಕಿಳಿದು ನಮಗೆ ಬೇಕಿಲ್ಲವೋ ಈ ದೂರ ಲೋಕದ ಅತೀಂದ್ರಿಯ ದೃಶ್ಯ. ಹೀಗೆ ಅನೇಕ ವಿಚಾರಗಳನ್ನ ಕಣಿವೆಯವರು ಬಹಳ ಅನೇಕ ಕವನಗಳಲ್ಲಿ ಹೇಳ್ತಾ ಬಂದಿದ್ದಾರೆ. ಕಣಿವೆಯವರು ಕವ್ಯಾಕ್ಷಿಯ ಒಂದು ಕವನದಲ್ಲಿ ತಮ್ಮ ಮನಸ್ಸಿನ ಒಳದನಿಯನ್ನು ತಮ್ಮ ಕವನದ ಮೂಲಕ ವ್ಯಕ್ತಪಡಿಸುತ್ತಾರೆ. ಶಿಲ್ಪ ಶೈಲಿಯ ಕವನದ ವಸ್ತು ಭಾಷೆ ಒಳಪು ಅವರ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುತ್ತದೆ. ನನ್ನೆದೆಯ ಗೂಡಿನೊಳಗಾವುದೋ ಹಕ್ಕಿಯಲ್ಲಿ ಚಿಲಿಪಿಲಿ ಎನಿಸುತ್ತೀವು ಹಾವುದೋ ನಿಮಿಷದಲ್ಲೂ ಜಗದ ಮೊರಗೆ ಕರೆಗಳ ಚೆಲುವು ಚಿನ್ನಾಟ ಒಂದು ಗೂಡಿ ಹಾಡು.

0: ತೋರುವ ತೀರ್ಪುವ ಗಾಂಧಿಯವರ ಒಂದು ಕವನವನ್ನು ಕುರಿತು ಕಣಿವೆಯವರು ಈ ರೀತಿ ಹೇಳ್ತಾರೆ. ಗಾಂಧಿಯವರನ್ನ ಅಲ್ಲಿ ಇಲ್ಲಿ ಚೌಕದಲ್ಲಿ ಮಹಲಿನಲ್ಲಿ ಕಟೆದು ನಿಲ್ಲಿಸಿದ್ದಾರೆ. ಅದನ್ನ ಕುರಿತು ಗಾಂಧಿ ತತ್ವಗಳನ್ನ ಅವರು ಇವತ್ತಿನ ಯುವ ಜನಾಂಗ ಮತ್ತು ಇಡೀ ಸಮಾಜ ಗಾಂಧಿ ತತ್ವಗಳನ್ನು ಹೇಗೆ ಮಣ್ಣು ಪಾಲು ಮಾಡಿದೆ ಅಂತ ಹೇಳಿ ಗಾಂಧಿಯನ್ನು ಕುರಿತು ಒಂದು ಕವನ ಹೀಗಿರ್ತದೆ. ಯಾರು ಹೇಳಿದರು ನಾವೆಲ್ಲ ನಿನ್ನ ಮರೆತವೆಂದು, ಅಗಲೆಲ್ಲ ಕಟಕಟಿ ಬೇಡವೆಂದು ಕಟೆದು ನಿಲ್ಲಿಸಿದ್ದೇವೆ ಅಂತ ಹೇಳಿ ಒಂದು ಕವನ ತುಂಬಾ ಅದ್ಭುತವಾಗಿ ಚಿತ್ರಣ ಮಾಡಿರುವಂತದ್ದನ್ನ ನಾವು ಇಲ್ಲಿ ಗಮನಿಸಬಹುದು ಅಂತ ಹೇಳಿ ಎಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಚನ್ನವೀರ ಕಣಿವೆಯವರ ಕಾವ್ಯ ಮೀಮಾಂಸೆ ಮತ್ತು ಗ್ರಾಮೀಣ ಸೊಗಡಿನ ಕವನಗಳ ವಿಶ್ಲೇಷಣೆ ಈ ಕುರಿತು ಮಾತನಾಡಿದವರು ಪ್ರಾಧ್ಯಾಪಕರಾದ ಡಾ ಅಶೋಕ್ ಜಿ ಎಸ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
2: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ
3: ಆಕಾಶವಾಣಿ ಮೈಸೂರು ಎಫ್ಎಂ 100.6. ವೇಳೆ 8:02. ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಕೇಳೋಣ 9 ಸುಳ್ಳು ಕಥೆಗಳು ಚಿತ್ರದಿಂದ ಒಂದು ಹಾಡನ್ನು. ಹಾಡಿದ್ದಾರೆ ವಾರಿಜಾಶ್ರೀ ವೇಣುಗೋಪಾಲ್. ಸಂತ ಶಿಶುನಾಳ ಶರೀಫರ ರಚನೆಗೆ ಸಂಗೀತ ನೀಡಿದ್ದಾರೆ ಪ್ರವೀಣ್ ಬಿವಿ ಹಾಗೂ ಪ್ರದೀಪ್ ಬಿವಿ.

0: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ ಪ್ರತಿ ಸೋಮವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
0: ಆಟದ ಗತ್ತು ಗಮ್ಮತ್ತು,
1: ಸ್ವಲ್ಪ ತಮಾಷೆ, ತಲೆಗೆ ಕಸರತ್ತು.
0: ನಾವು ಆಟಗಳನ್ನ ತರುತ್ತೇವೆ, ಮತ್ತಷ್ಟು
1: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು.
0: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ.
1: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು.
0: ಮರೆಯದಿರಿ, ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ.
2: ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳೋಣ. ಮನೋಜ್ ಕೃಷ್ಣ ಹಾಗೂ ನಿರಂಜನ ರಮಣನ್ ಅವರ ಯುಗಳ ಧ್ವನಿಯಲ್ಲಿರುವ ಜೈ ಭೀಮ್ ಚಿತ್ರದಿಂದ ಹಾಡಿನ ಗೀತರಚನೆ ಸಂತೋಷ್ ವಿಶ್ವರತ್ನ, ಸಂಗೀತ ನಿರ್ದೇಶನ ಶಾನ್ ರಾಲ್ಡನ್ ಅವರಿಂದ

0: ವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ನೆಹರು ಯುವ ಕೇಂದ್ರ ಈಗಿನ ಮೇರಾ ಯುವ ಭಾರತ್ನಲ್ಲಿ ಯುವಜನತೆಗಿರುವ ಸೌಲಭ್ಯಗಳು ಹಾಗೂ ಯೋಜನೆಗಳು ಈ ಕುರಿತು ನೆಹರು ಯುವ ಕೇಂದ್ರದ ನಿವೃತ್ತ ಉಪನಿರ್ದೇಶಕರಾದ ಸಿದ್ದರಾಮಪ್ಪ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
1: ಇದು 2026-27 ಸಾಲಿನ ವಾರ್ಷಿಕ ಕ್ರಿಯಾಯೋಜನೆಯಿದೆ. ಇದು ಮಾನನೀಯ ಪ್ರಧಾನಮಂತ್ರಿಗಳ ವಿಕಸಿತ ಭಾರತ 2047 ಏನು ಒಂದು ಪರಿಕಲ್ಪನೆ ಇದೆಯಲ್ಲ, ಅದರ ಆಧಾರದ ಮೇಲೆ ರಚನೆಗೊಂಡಂತಹ ಒಂದು ಕಾರ್ಯಕ್ರಮ ಆಗಿದೆ.
0: ಕೇಳಿ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಯುವವಾಣಿ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
2: ಕೇಳುಗರೆ, ಮೃತ ಅಪರಿಚಿತ ವ್ಯಕ್ತಿಯ ಕುರಿತು ಒಂದು ಪ್ರಕಟಣೆ. ದಿನಾಂಕ 20 ಏಪ್ರಿಲ್ 2026, 60 ವರ್ಷ ವಯಸ್ಸಿನ ವ್ಯಕ್ತಿಯು ಕೆಆರ್ ಮೊಹಲ್ಲಾದ ರಾಮಾನುಜ ರಸ್ತೆಯ ಆಂದೋಲನ ಪ್ರೆಸ್ ಹತ್ತಿರ ಅಸ್ವಸ್ಥರಾಗಿ ಬಿದ್ದಿದ್ದು, ಇವರನ್ನು ಚಿಕಿತ್ಸೆಗಾಗಿ ಕೆಆರ್ ಆಸ್ಪತ್ರೆಯಲ್ಲಿ ಒಳರೋಗಿಯಾಗಿ ದಾಖಲಿಸಲಾಗಿತ್ತು. ಇವರು ದಿನಾಂಕ 2 ಜುಲೈ 2026 ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿರುತ್ತಾರೆ. ಇವರು 5.6 ಅಡಿ ಎತ್ತರವಿದ್ದು, ಗೋಧಿ ಮೈಬಣ್ಣ, ಕೋಲು ಮುಖ, ತೆಳ್ಳನೆಯ ಶರೀರ, ಕಪ್ಪು ಬಿಳಿ ಕೂದಲು ಮತ್ತು ಕಪ್ಪು ಬಿಳಿ ಬಣ್ಣದ ಕುರುಚಲುಗಡ್ಡ ಮೀಸೆ ಬಿಟ್ಟಿರುತ್ತಾರೆ. ಇವರಿಗೆ ಎಡಗೈಯಲ್ಲಿ SMR ಎಂಬ ಇಂಗ್ಲಿಷ್ ಅಕ್ಷರದ ಹಚ್ಚೆ ಗುರುತಿರುತ್ತದೆ. ಈ ಮೃತ ಅಪರಿಚಿತ ವ್ಯಕ್ತಿಯ ಕುರಿತು ಯಾವುದೇ ಮಾಹಿತಿ ದೊರಕಿದಲ್ಲಿ ಕೃಷ್ಣರಾಜ ಪೊಲೀಸ್ ಠಾಣಾ ದೂರವಾಣಿ ಸಂಖ್ಯೆ 0821-241-839 ಅಥವಾ 9480-022-422 ಇಲ್ಲಿ ಸಂಪರ್ಕಿಸಲು ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಆದಿಪರ್ವ ಚಿತ್ರದ ಒಂದು ಹಾಡನ್ನು. ಹಾಡಿದ್ದಾರೆ ಶ್ರೀನಿವಾಸ ಶರ್ಮಾ ಹಾಗೂ ಅಪರ್ಣ. ಸಾಹಿತ್ಯ ಹಾಗೂ ಸಂಗೀತ ರಾಮ್ ಸುಧೀ ಅವರದ್ದು.

0: ಯೋಗವಾಣಿ
1: ನಿತ್ಯ ಯೋಗ ಕುರಿತ ವಿಶೇಷ ಬಾನುಲಿ ಸರಣಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ.
2: ವೇದ ದ್ರಷ್ಟೃ ಸಮಾರಂಭ ಪತಂಜಲಿ ಸುಮಧ್ಯಮ.
0: ಯೋಗವಾಣಿ ಸರಣಿಯಲ್ಲಿ ಅನುಭವಿ ವೈದ್ಯರು, ನೀತಿ ನಿರೂಪಕರು, ಆಯುಷ್ ಇಲಾಖೆಯ ಅಧಿಕಾರಿಗಳು ಹಾಗೂ ನುರಿತ ಯೋಗಪಟುಗಳು ತಮ್ಮ ಅನುಭವ ಹಂಚಿಕೊಳ್ಳಲಿದ್ದಾರೆ.
1: ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಬಿತ್ತರವಾಗಲಿರುವ ಯೋಗವಾಣಿ ಬಾನುಲಿ ಸರಣಿ ಯೋಗದ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಿದೆ.
3: ಯೋಗಿ ನೀನಾಗಿ ಹೋಗಣ್ಣ, ಬೇಗನೆ ಬಾರಣ್ಣ, ಯೋಗಿ ನೀನಾಗಿ ಹೋಗಣ್ಣ.
0: ಆಸಕ್ತ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು.
1: ಆಲಿಸಿ, ಅನುಸರಿಸಿ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ತಪ್ಪದೆ ಕೇಳಿ
1: ಮೈಸೂರು ಆಕಾಶವಾಣಿ FM 100.6 ರಲ್ಲಿ ಯೋಗವಾಣಿ.

ಸಂತೋಷ್ ವೆಂಕಿ ಹಾಗೂ ರೇಷ್ಮಾ ಬಾಲಕೃಷ್ಣ ಅವರ ಯುಗಳ ಧ್ವನಿಯಲ್ಲಿರುವ ಗಾರುಡಿಗ ಚಿತ್ರದ ಗೀತೆಯನ್ನು ಇನ್ನು ಮುಂದೆ ಕೇಳೋಣ. ಸಾಹಿತ್ಯ ಹಾಗೂ ಸಂಗೀತ ಎಂ ಸಂಜೀವರಾವ್ ಅವರಿಂದ

0: ಆತ್ಮೀಯ ಕೇಳುಗರೆ, ಇದೇ ಬುಧವಾರ ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
0: ಮೂತ್ರಪಿಂಡ ರೋಗಗಳ ಕುರಿತ ಮಿಥ್ಯೆಗಳು ಮತ್ತು ವಾಸ್ತವಾಂಶ, ಈ ಕುರಿತು ಮಾಹಿತಿ ನೀಡುತ್ತಾರೆ ಮೂತ್ರಪಿಂಡ ಕಸಿ ಶಸ್ತ್ರಚಿಕಿತ್ಸಾ ತಜ್ಞರು ಹಾಗೂ ಸೀನಿಯರ್ ಕನ್ಸಲ್ಟೆಂಟ್ ಡಾಕ್ಟರ್ ಶ್ರೀನಿವಾಸ್ ಪಿ. ಕೇಳಿ, ಇದೇ ಬುಧವಾರ ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ,
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
2: ಕಾರ್ಯಕ್ರಮದ ಕೊನೆಯ ಹಾಡು ರಾಬರಿ ಕಥೆ ಚಿತ್ರದಿಂದ ಹಾಡಿದ್ದಾರೆ ಅನುರಾಧ ಭಟ್. ಸಾಹಿತ್ಯ ಗೋಪಾಲ್ ಹಲ್ಲೇರ್ ಹಾಗೂ ಪ್ರಕಾಶ್ ಜಿ. ಸಂಗೀತ ನೀಡಿದ್ದಾರೆ ಶ್ರೀವತ್ಸ

ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಮತ್ತಷ್ಟು ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಇಂದು ರಾತ್ರಿ 9:30 ಪ್ರಸಾರವಾಗುವ ಸವಿನೆನಪು ಕಾರ್ಯಕ್ರಮದಲ್ಲಿ ನೀವು ಆಲಿಸಬಹುದು. ಇದು ಆಕಾಶವಾಣಿ ಮೈಸೂರು FM 100.6. ವೇಳೆ 8:15 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳೋಣ ಯಾದೋಂಕಿ ಬಾರಾತ್ ಚಿತ್ರದ ಈ ಹಾಡನ್ನು ಹಾಡಿದ್ದಾರೆ ಆಶಾ ಭೋಸ್ಲೆ ಹಾಗೂ ಮೊಹಮ್ಮದ್ ರಫಿ.

0: ಬೆಳಕಿಲ್ಲದೆ ಬದುಕಿಲ್ಲ,
1: ಮಣ್ಣಿಲ್ಲದೆ ಕಸುವಿಲ್ಲ,
0: ಜಲವಿಲ್ಲದೆ ಜೀವವಿಲ್ಲ,
1: ಹಸಿರಿಲ್ಲದೆ ಉಸಿರಿಲ್ಲ,
0: ಹರಿತಿಲ್ಲದೆ ಜಗತ್ತಿಲ್ಲ.
2: ಈ ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲೆ.
1: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು
0: ಸಸ್ಯ ವೈದ್ಯರ ಕಿವಿಮಾತು
1: ಪ್ರಾಯೋಜಿತ ಬಾನುಲಿ ಸರಣಿ.
3: ಮರವಾಗೆಲೆವೋ ಜೀವವೇ ಮರವಾಗು.
0: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
4: ಆ ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
1: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು.
5: ಮರವನ್ನು ಪ್ರೀತಿಸುವೆ ನಾನು.
0: ತಪ್ಪದೆ ಆಲಿಸಿ
1: ಸಸ್ಯ ವೈದ್ಯರ ಕಿವಿ ಮಾತು
0: ಹರಿತೆ.

ಇದುವರೆಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ವೇಳೆ 8:45 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಹಿಂದಿಯಲ್ಲಿ, ಆನಂತರ 9:00 ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ಕೇಳುವಿರಿ.

ಎಫ್ಎಂ 100.6 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ. ವೇಳೆ 9:30:17. ಈಗ ಸವಿನೆನಪು, ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸೋಣ. ಮೊದಲಿಗೆ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ದೇವರಗುಡಿ ಚಿತ್ರದ ಈ ಹಾಡನ್ನು. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

0: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಾಧನಾ ಶಿಖರ ಕಾರ್ಯಕ್ರಮದಲ್ಲಿ ಆಭರಣ ತಯಾರಿಕೆಯಲ್ಲಿ ದಾಖಲೆಗಳನ್ನು ನಿರ್ಮಿಸಿರುವ ಗೀತಾ ಎಂವೈ ಅವರೊಂದಿಗೆ ಮಾತುಕತೆ ಕೇಳಬಹುದು.
1: ಸರ್, ನಮಗೆ ಎಕ್ಸ್ಪೋಜರ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದು ಸೈತಿ ನಮಗೆ ಟೈಮೇ ಸಿಕ್ಕಿರಲ್ಲ, ನಾವು ಏನು ಮಾಡಬೇಕು ಅನ್ನೋದನ್ನ ನಾವು ಯೋಚನೆನೂ ಮಾಡಿರಲ್ಲ, ನಮ್ಮ ಆಸೆ ಏನು ಅಂತಲೇ ನಮ್ಗೆ ಗೊತ್ತಿರಲ್ಲ. ಸುಮ್ಮನೆ ಬ್ಲಾಂಕ್ ಆಗಿ ಅವ್ರು ಹೇಳಿದ್ರೆ ಇವ್ರು ಹೇಳಿದ್ರು ಅಂತ ಓದ್ತೀವಿ, ಅವ್ರು ಹೇಳಿದ್ರೆ ಇವ್ರು ಅದು ಚೆನ್ನಾಗಿರುತ್ತೆ ಇದು ಚೆನ್ನಾಗಿರುತ್ತೆ ಅಂತ ಮಾಡ್ತೀವಿ, ಕೆಲಸಕ್ಕೆ ಸೇರ್ಕೋತೀವಿ. ಬರೀ ರೊಟೀನ್ ಲೈಫಲ್ಲೇ ಇರೋದು ಬೇಡ, ನಮ್ಮ ಇಂಟ್ರೆಸ್ಟ್ ಬಗ್ಗೆನೂ ಒಂದು ಸ್ವಲ್ಪ ಯೋಚನೆ ಮಾಡಬೇಕು ಅಂತ ಹೇಳ್ತೀನಿ ಸರ್.
0: ಮರೆಯದೇ ಕೇಳಿ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಾಧನಾ ಶಿಖರ ಕಾರ್ಯಕ್ರಮ.
2: ರಾಜನ್ ನಾಗೇಂದ್ರ ಅವರು ಸಂಗೀತ ನಿರ್ದೇಶನ ಮಾಡಿರುವ ಮತ್ತೊಂದು ಹಾಡು ನಾಗಾರ್ಜುನ ಚಿತ್ರದಿಂದ ಹಾಡಿದ್ದಾರೆ ಪಿ ಲೀಲಾ. ಸಾಹಿತ್ಯ ಹುಣಸೂರು ಕೃಷ್ಣಮೂರ್ತಿ.

0: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ ಪ್ರತಿ ಸೋಮವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
0: ಆಟದ ಗತ್ತು ಗಮ್ಮತ್ತು,
1: ಸ್ವಲ್ಪ ತಮಾಷೆ, ತಲೆಗೆ ಕಸರತ್ತು.
0: ನಾವು ಆಟಗಳನ್ನ ತರುತ್ತೇವೆ, ಮತ್ತಷ್ಟು
1: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು.
0: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ.
1: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು.
0: ಮರೆಯದಿರಿ, ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ.
2: ಕೂರ ಸೀತಾರಾಮ ಶಾಸ್ತ್ರಿ ಅವರ ಸಾಹಿತ್ಯವನ್ನು ಸಲೀಲ್ ಚೌಧರಿ ಅವರು ಸಂಗೀತಕ್ಕೆ ಅಳವಡಿಸಿರುವ ಸಂಶಯ ಫಲಾ ಚಿತ್ರದ ಗೀತೆಯನ್ನು ಕೇಳೋಣ. ಪಿ ಸುಶೀಲಾ ಅವರ ಧ್ವನಿಯಲ್ಲಿ

0: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ನೆಹರು ಯುವ ಕೇಂದ್ರ ಈಗಿನ ಮೇರಾ ಯುವ ಭಾರತ್ನಲ್ಲಿ ಯುವಜನತೆಗಿರುವ ಸೌಲಭ್ಯಗಳು ಹಾಗೂ ಯೋಜನೆಗಳು, ಈ ಕುರಿತು ನೆಹರು ಯುವ ಕೇಂದ್ರದ ನಿವೃತ್ತ ಉಪನಿರ್ದೇಶಕರಾದ ಸಿದ್ದರಾಮಪ್ಪ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
1: ಇದು 2026-27 ಸಾಲಿನ ವಾರ್ಷಿಕ ಕ್ರಿಯಾಯೋಜನೆಯಿದೆ. ಇದು ಮಾನನೀಯ ಪ್ರಧಾನಮಂತ್ರಿಗಳ ವಿಕಸಿತ ಭಾರತ 2047 ಏನು ಒಂದು ಪರಿಕಲ್ಪನೆ ಇದೆಯಲ್ಲ, ಅದರ ಆಧಾರದ ಮೇಲೆ ರಚನೆಗೊಂಡಂತಹ ಒಂದು ಕಾರ್ಯಕ್ರಮ ಆಗಿದೆ.
0: ಕೇಳಿ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಯುವವಾಣಿ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
2: ಕೆಜೆ ಯೇಸುದಾಸ್ ಹಾಗೂ ಎಸ್ ಜಾನಕಿ ಅವರ ಯುಗಳ ಧ್ವನಿಯಲ್ಲಿರುವ ಲವ್ ಇನ್ ಬೆಂಗಳೂರು ಚಿತ್ರದ ಗೀತೆಯನ್ನು ಕೇಳೋಣ. ವಿಜಯ ನಾರಸಿಂಹ ಅವರ ಸಾಹಿತ್ಯಕ್ಕೆ ಎಸ್ ಪಿ ಕೋದಂಡಪಾಣಿ ಅವರ ಸಂಗೀತ ನಿರ್ದೇಶನ.

ಗಾಳಿಗೋಪುರ ಚಿತ್ರದ ಒಂದು ಹಾಡನ್ನು ಕೇಳೋಣ. ಹಾಡಿದ್ದಾರೆ ಪಿ ವಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಜಿ ವಿ ಅಯ್ಯರ್ ಅವರ ಸಾಹಿತ್ಯಕ್ಕೆ ಟಿ ಜಿ ಲಿಂಗಪ್ಪ ಅವರ ರಾಗ ಸಂಯೋಜನೆ.

ಕಾರ್ಯಕ್ರಮದ ಕೊನೆಯ ಹಾಡನ್ನು ಕೇಳೋಣ. ವಾಣಿ ಜಯರಾಮ್ ಅವರು ಹಾಡಿರುವ ತಪ್ಪಿದ ತಾಳ ಚಿತ್ರದಿಂದ. ಚಿ ಉದಯಶಂಕರ್ ಅವರ ಸಾಹಿತ್ಯ, ವಿಜಯಭಾಸ್ಕರ್ ಅವರ ಸಂಗೀತ ಸಂಯೋಜನೆ.

0: ಇದುವರೆಗೆ ಸವಿನೆನಪು ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ವೇಳೆ 10 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮವನ್ನು ಆಲಿಸುವಿರಿ.
1: Have the support, we have the community, and we're not afraid to question traditional methods of thinking. We're unconventional, we're bold, and I think we need to really make use of that. And as a community, as Gen Z as a whole, or even the upcoming generations, make sure that young people have a voice at the table, make sure you have a seat at the table, and don't stop until then.

ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ದೇವೇಂದ್ರ ಮುರುಡೇಶ್ವರ್ ಅವರ ಬಾನ್ಸುರಿ ವಾದನ ಕೇಳುವಿರಿ. ರಾಗ್ ಪುಷ್ಪಚಂದ್ರಿಕಾ, ಮಧ್ಯಲೈ ತೀನ್ ತಾಲ್.

ಇದುವರೆಗೆ ದೇವೇಂದ್ರ ಮುರುಡೇಶ್ವರ್ ಅವರಿಂದ ಬಾನ್ಸುರಿ ವಾದನ ಕೇಳಿದಿರಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ಕೇಳೋಣ ಅರ್ಚನಾ ರಾಯ್ ಅವರಿಂದ ಬಾನ್ಸುರಿ ವಾದನ ರಾಗ್ ಜೋಗ್.

ಇದುವರೆಗೆ ಅರ್ಚನಾ ರಾಯ್ ಅವರಿಂದ ಬಾನ್ಸುರಿ ವಾದನ ಕೇಳಿದಿರಿ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

0: ಆಕಾಶವಾಣಿ ಬೆಂಗಳೂರು.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6. ವೇಳೆ 11:01. ಈಗ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರುಪರಿಚಯ. ನಾಳೆ ಬೆಳಗ್ಗೆ 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ಡಾಕ್ಟರ್ ಪಿ ಶಿವರಾಜು ಅವರಿಂದ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 6:35 ಸಸ್ಯಸಿರಿ, ಆಹಾರವಾಗಿ ಔಷಧೀಯ ಸಸ್ಯಗಳು, ಪ್ರಸ್ತುತಿ ಡಾಕ್ಟರ್ ಟಿ ಶಿವಕುಮಾರ್. ಈ ಕಾರ್ಯಕ್ರಮದ ಮರುಪ್ರಸಾರ ನಾಳೆ ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ, ರೈತರಿಗೆ ಸಲಹೆ 6:50. 7:15 ಭಾವಗೀತೆಗಳು, 7:30 ಸೇವಾವಾಹಿನಿ, 7:45, 8:30, 9:30, 2:40 ಹಾಗೂ ರಾತ್ರಿ 7:45 ಚಿತ್ರಗೀತೆಗಳು ಬಿತ್ತರಗೊಳ್ಳಲಿವೆ. 9:00 ನೆನಪಿನಂಗಳ ಧ್ವನಿ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ನ್ಯೂಕ್ಲಿಯರ್ ಸೈನ್ಸ್ ಕುರಿತು ಖ್ಯಾತ ಭೌತ ವಿಜ್ಞಾನಿ ಡಾಕ್ಟರ್ ರಾಜಾ ರಾಮಣ್ಣ ಅವರು ಮಾಡಿದ್ದ ಉಪನ್ಯಾಸದ ಆಯ್ದ ಭಾಗದ ಧ್ವನಿ ಮುದ್ರಣ ಕೇಳುವಿರಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಡಾಕ್ಟರ್ ವಿ ದೊರೆಸ್ವಾಮಿ ಅಯ್ಯಂಗಾರ್ ಅವರಿಂದ ವೀಣಾವಾದನ. 10:30 ಸಂಜೆ 4:30 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಗೇಮ್ ಶೋ, ಪ್ರಸ್ತುತಿ ದಿಗ್ವಿಜಯ್ ಬಿ ಹಾಗೂ ಕೀರ್ತನ. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ. ಹುಬ್ಬಳ್ಳಿಯ ಲಿಂಗರಾಜ ಮಹಿಳಾ ಮಂಡಳದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ದೇವರ ನಾಮ, ಅದಿತಿ ಅವರ ಧ್ವನಿಯಲ್ಲಿ ಪುರಂದರದಾಸರ ರಚನೆಗಳನ್ನು ಕೇಳುವಿರಿ. 12:45 ನಮ್ಮ ಆರೋಗ್ಯ, ಕಿವಿ ಸೋರುವಿಕೆ ಕಾರಣಗಳು ಮತ್ತು ಪರಿಹಾರ, ಈ ಕುರಿತು ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯ ಕಿವಿ ಮೂಗು ಗಂಟಲು ತಜ್ಞರಾದ ಡಾಕ್ಟರ್ ದತ್ತಾತ್ರಿ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. 1:00 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ, ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು, 1:30 ಹಾಗೂ ಸಂಜೆ 5:20 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಎವಿಆರ್ ರಾಂದಿನಿ ಮತ್ತು ಎವಿಆರ್ ರೋಷಿನಿ ಅವರ ಯುಗಳ ಹಾಡುಗಾರಿಕೆ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್, ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4:00 ಮಹಿಳಾ ರಂಗ, ಸಾಧನಾ ಶಿಖರ ಆಭರಣ ತಯಾರಿಕೆಯಲ್ಲಿ ಹಲವಾರು ದಾಖಲೆಗಳನ್ನು ನಿರ್ಮಿಸಿರುವ ಗೀತಾ ಎಂವೈ ಅವರೊಂದಿಗೆ ಮಾತುಕತೆ, ಪ್ರಸ್ತುತಿ ದಿಗ್ವಿಜಯ್ ಬಿ. 4:45 ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಸರಣಿ, ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು. 5:00